ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ರಾಷ್ಟೀಯ ಪಂಚಾಂಗದ ಪ್ರಕಾರ ಇಂದು 1948ನೇ ಶಕ ವರ್ಷ ಜ್ಯೇಷ್ಠ ಮಾಸದ 13ನೇ ದಿನ ಅಂದರೆ 2026ನೇ ಇಸವಿ ಜೂನ್ ತಿಂಗಳ 3ನೇ ತಾರೀಕು ಬುಧವಾರ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ತರಂಗಾಂತರ 444.44 ಮೀಟರ್ಗಳು ಅಂದರೆ 675 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ ಕಂಪನಾಂಕ 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್ಗಳು. ಈಗ ವೇಳೆ ಸರಿಯಾಗಿ 5:58.48 ಆತ್ಮೀಯ ಕೇಳುಗರಿಗೆಲ್ಲ ನಿಮ್ಮ ರೇಡಿಯೋಗಳತ್ತಿ ಪ್ರೇಮ ಸಲೇರ ಮಾಡುವ ನಮಸ್ಕಾರಗಳು ಹಾಗೂ ಶುಭೋದಯ.

ಸಮಯ ಸರಿಯಾಗಿ 6 ಗಂಟೆ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಈಗ ನಿಲಯದಿಂದ ಪ್ರಸಾರವಾಗುವ ಇಂದಿನ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಳ್ಳೋಣ. ಈ ಬೆಳಿಗ್ಗೆ 6:10ಕ್ಕೆ ಗೀತಾರಾಧನಾ ಭಕ್ತಿಗೀತೆಗಳ ಕಾರ್ಯಕ್ರಮವನ್ನು ಕೇಳುವಿರಿ. 6:34ಕ್ಕೆ ಚಿಂತನ ಎಫ್ಎಸ್ ಕಲ್ಲಪ್ಪನ ಮಠ ಅವರಿಂದ. 6:35ಕ್ಕೆ ಕರುನಾಳು ಬಾಬೆಳಕೆ ಡಾ ಗುರುರಾಜ್ ಖರ್ಜಗಿಯವರಿಂದ ಕಥನಗಳು. ಆಲೂಗೆಡ್ಡೆ ವಿಂಗಡಣಾ ಕಥೆ, ದೊಡ್ಡವರು ಹಾಗೂ ಸಣ್ಣವರು ಯಾರು, ಸಂಚಿಕೆಯನ್ನು ಕೇಳಲಿದ್ದೀರಿ. 6:40ಕ್ಕೆ ನೇಗಿಲ ಮಿಡಿತ, ಶುಂಠಿ ಸಸಿ ಮಡಿಯಲ್ಲಿ ಬರುವ ಕೀಟಗಳು ಮತ್ತು ಅವುಗಳ ನಿರ್ವಹಣೆ, ಈ ಕುರಿತು ಮಾಹಿತಿಯನ್ನು ನೀಡುವ ತಜ್ಞರು ಡಾ ಲತಾ ಎಂ, ಸಹಾಯಕ ಪ್ರಾಧ್ಯಾಪಕರು, ಕೃಷಿ ಕೀಟಶಾಸ್ತ್ರ ವಿಭಾಗ, ಕೆಳದಿ ಶಿವಪ್ಪ ನಾಯ್ಕ, ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ, ಇರುವಾಕಿ. 6:45ಕ್ಕೆ ಹೆಲ್ತ್ ಇನ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮದಲ್ಲಿ ಸರ್ಪಸುತ್ತು, ಈ ವಿಷಯವಾಗಿ ಮಾಹಿತಿಯನ್ನು ನೀಡುತ್ತಾರೆ ಡಾ ಶಾಂತಲಾ ಆರ್ಎಂ. ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ಆಸ್ಪತ್ರೆ ಶಿವಮೊಗ್ಗ. 6:50ಕ್ಕೆ ಸುದ್ದಿ ಮಿಂಚು ಕೇಳುವಿರಿ. 7:15ಕ್ಕೆ ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡಿಎಸಿ ಜೊತೆ. 7:45ಕ್ಕೆ ಚಿತ್ರಗೀತೆಗಳನ್ನು ಕೇಳುವಿರಿ. 8:30ಕ್ಕೆ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾ ಎಂಎಲ್ ವಸಂತಕುಮಾರಿ ಅವರ ಹಾಡುಗಾರಿಕೆಯನ್ನು ಕೇಳುವಿರಿ. 9:05ಕ್ಕೆ ಮಿಕ್ಸ್ ಮೆಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರ

0: ಗೀತೆಗಳು ಹಾಗೂ ಈ ದಿನದ ವಿಶೇಷತೆ. 9:35 ಭಾವಗೀತೆಗಳ ಕಾರ್ಯಕ್ರಮ ಮುಡಿಬರುವುದು. 10:00 ಹಾಡು ಮಾತಾಡು ವಿಶೇಷ ಕಾರ್ಯಕ್ರಮದಲ್ಲಿಂದು ಕ್ರೀಡಾರಸ ಪ್ರಶ್ನೆಗಳನ್ನು ಕೇಳಲಾಗುವುದು. 11:00 ನನ್ನ ಹಾಡು ನನ್ನ ಆಯ್ಕೆ ಕೇಳುಗರ ಮೆಚ್ಚಿನ ಪತ್ರಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ ಮುಡಿಬರುವುದು. 11:30 ಸೇವಾ ಮಾಹಿತಿ, ನಂತರ ಭಾವಗೀತೆಗಳ ಕಾರ್ಯಕ್ರಮ. 11:45 ಜನಪದ ಸಂಗೀತ ಕಾರ್ಯಕ್ರಮ. ಮೈಲಾರ ಲಿಂಗಸ್ವಾಮಿ ಪದ ಚಿತ್ರದುರ್ಗ ಜಿಲ್ಲೆ ಪಾಪೇನಹಳ್ಳಿಯ ಶ್ರೀಮತಿ ಹನುಮಕ್ಕ ಹಾಗೂ ತಂಡದವರಿಂದ. 12:05 ವನಿತಾ ವಿಹಾರ. ಸಾವಿತ್ರಿ ಮನೋಹರ್ ಅವರಿಂದ ಲಘು ಧಾಟಿಯ ಭಾಷಣ. ಅಕ್ಕ ಭಾವನ ಹೊಸ ದೀಪಾವಳಿ. 12:35 ಹೆಲ್ತ್ ಇನ್ಸ್ ಆರೋಗ್ಯ ಕಾರ್ಯಕ್ರಮದಲ್ಲಿ ಜೀನ್ ಥೆರಪಿ ಕುರಿತು ಭಾಷಣ ಮಾಡುತ್ತಾರೆ ಡಾ ರೋಹಿತ್ ಶೆಟ್ಟಿ. 1:00 ಪ್ರಗತಿಪಥ, ಕೇಂದ್ರ ಸರ್ಕಾರದ ಅಭಿವೃದ್ದಿ ಯೋಜನೆಗಳ ಕುರಿತ ಕಾರ್ಯಕ್ರಮ. ಪಿಎಂ ಲೈವ್ ಸ್ಟಾಕ್ ಮಿಷನ್, ಈ ಕುರಿತು ಮಾಹಿತಿಯನ್ನು ಪಡೆದುಕೊಳ್ಳುವಿರಿ. 1:20 ಅಡುಗೆ ಆರೋಗ್ಯ ಮನೆಮದ್ದು, ವೈದ್ಯರು ಹಾಗೂ ಪಾಕಪ್ರವೀಣರಿಂದ ಆಹಾರದ ಬಗ್ಗೆ ವಿಶೇಷ ಸರಣಿ ಕೇಳುವಿರಿ. ಇವತ್ತಿನ ವಿಷಯ ಬೆಟ್ಟದ ನೆಲ್ಲೆಕಾಯಿ, ಈ ಕುರಿತು ಮಾಹಿತಿಯನ್ನು ನೀಡುತ್ತಾರೆ ಡಾ ಮಧುರ ಹೆಚ್ ಮಲ್ಹೋದೆ. ಈ ಕುರಿತು ಖಾದ್ಯವನ್ನು ತಿಳಿಸಿಕೊಡುತ್ತಾರೆ ಪ್ರೇಮಲತಾ ಬಿಎಂ. 1:30 ಚಿತ್ರಗೀತೆಗಳ ಕಾರ್ಯಕ್ರಮ. 2:40 ಭಾವಗೀತೆಗಳನ್ನು ಆಲಿಸುವಿರಿ. 3:00 ಚಾಟ್ ಶೋ ಪ್ರಸಾರವಾಗುವುದು. 4:00 ಮಿಕ್ಸ್ ಮೆಲೋಡಿ. 5:00 ಚಿತ್ರಗೀತೆಗಳ ಕಾರ್ಯಕ್ರಮ. 6:00 ಸೇವಾ ಮಾಹಿತಿ ಪ್ರಸಾರವಾಗುವುದು. 6:30 ರಸವಾರ್ತೆಯನ್ನು ಕೇಳುವಿರಿ. 6:51 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಮೆಕ್ಕೆಜೋಳದಲ್ಲಿ ಕಂಡುಬರುವ ಎಲೆ ತಿನ್ನುವ ಹುಳುವಿನ ಬಾಧೆ ಹಾನಿಯ ಲಕ್ಷಣ ಹಾಗೂ ನಿರ್ವಹಣಾ ಕ್ರಮಗಳು, ಈ ಕುರಿತು ಕೃಷಿ ಮಹಾವಿದ್ಯಾಲಯದ ಕೀಟಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾ ಶರಣಬಸಪ್ಪ ದೇಶಮುಖ ಅವರೊಡನೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಡಾ ಎಸ್ಎಂ ಸುಧಾಕರ್. ಕೃಷಿ ಉಳಿಸಿ ಅಭಿಯಾನ 2026 ಕುರಿತು ಮಾಹಿತಿ ಪ್ರಸಾರವಾಗುವುದು. ಅನಂತರದಲ್ಲಿ ಸಮತೋಲಿತ ರಸಗೊಬ್ಬರಗಳ ಬಳಕೆ ಕುರಿತು ಡಾ ಎಸ್ಎಂ ಸುಧಾಕರ್ ಅವರಿಂದ ಮಾಹಿತಿ ಕೇಳುವಿರಿ. ಕಾರ್ಯಕ್ರಮದ ಕಡೆಯದಾಗಿ ಅಧಿಕ ಇಳುವರಿಗಾಗಿ ಮುಸುಕಿನ ಜೋಳದಲ್ಲಿ ಸುಧಾರಿತ ಕ್ರಮಗಳ ಕುರಿತು ಮಾಹಿತಿ ಪ್ರಸಾರವಾಗುವುದು. 7:45 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 8:00 ಚಿತ್ರಗೀತೆಗಳನ್ನು ಕೇಳುವಿರಿ. 9:15 ಪ್ರಚಲಿತ ವಿದ್ಯಮಾನ ಮುಡಿಬರುವುದು. 9:30 ಕ್ರೀಡಾಲೋಕ ಸೈಕ್ಲಿಸ್ಟ್ ಸಂದೇಶ್ ಉಪ್ಪರ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. 10:00 ಚಿತ್ರಗೀತೆಗಳ ಕಾರ್ಯಕ್ರಮ. 10:30 ಕೇಂದ್ರ ಸರ್ಕಾರ 12 ವರ್ಷ ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುವುದು. ಇದುವರೆಗೂ ನಿಲಯದಿಂದ ಪ್ರಸಾರವಾಗುವ ಇಂದಿನ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಂಡಿರಿ. ಈ ವಿವರವನ್ನು ಆಕಾಶವಾಣಿ ಭದ್ರಾವತಿಯ ಫೇಸ್ಬುಕ್ ಅಕೌಂಟ್ನಲ್ಲಿಯೂ ಸಹ ತಿಳಿಯಬಹುದು. ಆಕಾಶವಾಣಿ ಭದ್ರಾವತಿ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು. ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಮಯ ಸರಿಯಾಗಿ 6:05.
1: This is Akashwani, the news read by Subhadra Ramachandran. Acting President of Venezuela, Delcy Rodriguez, will be on a 4-day visit to India beginning today. She will be accompanied by a high-level delegation, including Ministers of Foreign Affairs, Economy and Finance, and Science and Technology. Briefing media in New Delhi, External Affairs Ministry spokesperson Randhir Jaiswal said Ms. Rodriguez will hold bilateral discussions with Prime Minister Narendra Modi during her visit. The discussions will be focused on exploring avenues of cooperation in the areas of trade, investment, energy, renewable energy, healthcare, and pharmaceutical. External Affairs Ministry said that the Indian PSUs have made significant investment in Venezuela in the energy sector, and they are keen to explore opportunities for further enhancing their presence. It said that the visit is expected to further strengthen bilateral ties and deepen engagement between the two countries across diverse sectors. Senior Congress leader D.K. Shivakumar will be sworn in as the Chief Minister of Karnataka today. Governor Thavar Chand Gehlot will administer him the oath of office and secrecy at Lok Bhavan in Bengaluru at 4.

ಗೀತಾರಾಧನಾ ಕಾರ್ಯಕ್ರಮವನ್ನು ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಕೇಳುತ್ತಿರುವಿರಿ. ಇಂದು ಕಲಬುರಗಿ ಜಿಲ್ಲೆಯ ಶಹಾಬಾದ್ ತಾಲೂಕಿನ ಕಾಗಿಣ ನದಿ ತೀರದಲ್ಲಿರುವಂತಹ ಬಂಕೂರು ಎಂಬ ಐತಿಹಾಸಿಕ ಗ್ರಾಮದಲ್ಲಿರುವ ಗಣಪತಿ ದೇವಾಲಯದ ಕುರಿತು ಮಾಹಿತಿಯನ್ನ, ಅಂದರೆ ಕಿರು ಮಾಹಿತಿಯನ್ನ ನಿಮಗೆ ತಿಳಿಸ್ತಾ ಇದ್ದೇನೆ. ಇದು ಸ್ವಯಂ ಉದ್ಭವ ಗಣಪತಿಯಾಗಿದ್ದು 100 ವರ್ಷಗಳಿಗಿಂತಲೂ ಹೆಚ್ಚು ಪುರಾತನವಾಗಿದೆ. ಮೊದಲಿಗೆ ಇಲ್ಲಿ ಹೇಳುವ ಪ್ರಕಾರ, ಚಿಕ್ಕದಾಗಿದ್ದ ಈ ಗಣಪನ ವಿಗ್ರಹವು ಕಾಲಕ್ರಮೇಣ ಬೆಳೆದು ಈಗ ಸುಮಾರು 10-12 ಅಡಿ ಎತ್ತರಕ್ಕೆ ನಿಂತಿದೆ ಎನ್ನುತ್ತಾರೆ. ಈ ದೇವಸ್ಥಾನವು ಇಲ್ಲಿಯ ಜನರ ಅತ್ಯಂತ ಜನಪ್ರಿಯ ಮತ್ತು ಪವಿತ್ರವಾದಂತಹ ದೇವಸ್ಥಾನ ಆಗಿದೆ. ಮತ್ತಷ್ಟು ವಿಷಯಗಳನ್ನು ತಿಳಿಯೋಣ ಈ ದೇವಸ್ಥಾನದ ಕುರಿತು ಈ ಒಂದು ಭಕ್ತಿಗೀತೆಯ ನಂತರ. ಇನ್ನು ಮುಂದೆ ಕೇಳಿ ಪುರಂದರದಾಸರ ರಚನೆ, ಸುರೇಶ್ರಾವ್ ಅತ್ತೂರ್ ಅವರ ಸ್ವರದಲ್ಲಿ ಶರಣು ಬೆಣಕನೆ ಕನಕರೂಪನೆ.

ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಗೀತಾರಾಧನಾ ಭಕ್ತಿ ಗೀತೆಗಳ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರ. ಇನ್ನು ಕಲಬುರಗಿ ಜಿಲ್ಲೆಯ ಕಾಗಿಣ ನದಿ ತೀರದಲ್ಲಿರುವಂತಹ ಬಂಗೂರು ಗಣಪತಿಯ ಒಂದು ಮಾಹಿತಿಯನ್ನ ನೀಡ್ತಾ ಇದೆ. ಇದು ಭಕ್ತರ ಇಷ್ಟಾರ್ಥಗಳನ್ನ ಈಡೇರಿಸಿರುವಂತಹ ಶಕ್ತಿಶಾಲಿ ದೈವವೆಂದು ಇದುವರೆಗೂ ನಂಬಲಾಗಿದೆ. ದೂರದ ಊರುಗಳಿಂದಲೂ ಭಕ್ತರು ಇಲ್ಲಿಗೆ ಭೇಟಿಯನ್ನ ನೀಡಿ ಪೂಜೆಯನ್ನ ಸಲ್ಲಿಸುವುದು ಇಲ್ಲಿಯ ವಾಡಿಕೆ. ಇನ್ನು ಗಣೇಶ ಚತುರ್ಥಿಯ ಸಮಯದಲ್ಲಿ ಈ ದೇವಸ್ಥಾನದಲ್ಲಿ ವಿಶೇಷವಾದಂತಹ ಅಲಂಕಾರಗಳನ್ನು ನೋಡಬಹುದು, ಹಾಗೆ ಜಾತ್ರಾ ಮಹೋತ್ಸವಗಳನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಕಾಣಬಹುದು. ಇನ್ನು ಈ ದೇವಸ್ಥಾನಕ್ಕೆ ಹೇಗೆ ತಲುಪಬಹುದು ಅಂತ ನೋಡೋದಾದ್ರೆ, ಕಲಬುರಗಿ ನಗರದಿಂದ ಶಹಾಬಾದ್ಗೆ ಸುಮಾರು 30-35 ಕಿಲೋಮೀಟರ್ ದೂರದಲ್ಲಿದೆ. ನಗರದ ಪ್ರಮುಖ ಬಸ್ ನಿಲ್ದಾಣಗಳು ಅಥವಾ ರೈಲು ನಿಲ್ದಾಣದಿಂದ ಶಹಾಬಾದ್ ಹಾಗೂ ಬಂಕೂರ್ಗೆ ತೆರಳಲು ಸ್ಥಳೀಯವಾಗಿ ಸಾರಿಗೆ ಮತ್ತು ಖಾಸಗಿಯ ವಾಹನಗಳ ಸೌಲಭ್ಯ ಕೂಡ ಇರುತ್ತೆ. ಹಾಗಾಗಿ ಯಾರಾದರೂ ಬಂಕೂರ್ ಗಣಪತಿಯನ್ನ ಕಾಣಬೇಕು, ಅಲ್ಲಿಯ ದೇವಸ್ಥಾನದಲ್ಲಿರುವಂತಹ ಗಣಪತಿಯನ್ನ ನಾವು ನೋಡಬೇಕು ಅಂತಂದ್ರೆ ಈ ಮಾರ್ಗವಾಗಿ ನಾವು ಇಲ್ಲಿಗೆ ಹೋಗಬಹುದಾಗಿದೆ. ಇದಾಗಿತ್ತು ಕಲಬುರಗಿ ಜಿಲ್ಲೆಯ ಶಹಾಬಾದ್ ತಾಲೂಕಿನ ಕಾಗಿಣ ನದಿ ತೀರದಲ್ಲಿರುವಂತಹ ಬಂಕೂರು ಗಣಪತಿ ದೇವಸ್ಥಾನದ ಕುರಿತು ಒಂದು ಕಿರು ಮಾಹಿತಿ. ಇನ್ನು ಗೀತಾರಾಧನಾ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದ ಕಡೆಯದಾಗಿ ಕೇಳಿ ಬಸವೇಶ್ವರರ ಒಂದು ವಚನ, ಬಾಲಚಂದ್ರ ನಾಕೋಡವರ ದನಿಯಲ್ಲಿ ಅಂತರಂಗದಲ್ಲಿ ಅರಿವಾದೇಡಿ.

ಗೀತಾರಾಧನಾ ಭಕ್ತಿಗೀತೆಗಳ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ 6:30 ಆಗುತ್ತಲಿದೆ. ಇನ್ನು ಮುಂದೆ ಚಿಂತನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಕಲ್ಲಪ್ಪನಮಠ ಅವರಿಂದ ಚಿಂತನಾ ಕೇಳುವಿರಿ.
1: ಸುಖ ಒಂದು ಚಿಂತನೆ. ಸುಖ ಎಂಬುದು ಮನಸ್ಸಿನ ಸ್ಥಿತಿಯಾಗಿದೆ. ತೃಪ್ತಿಯೇ ಸುಖ ಎಂದು ಹೇಳಬಹುದಾಗಿದೆ. ರುಚಿ ರುಚಿ ಆಹಾರ ಸೇವಿಸಿದಾಗ, ಜುಳು ಜುಳು ಹರಿಯುವ ನದಿಯಲ್ಲಿ ಕಾಲಿಟ್ಟಾಗ, ಬಿಸಿಲಿನಿಂದ ನೆರಳಿಗೆ ಬಂದಾಗ ಸುಖದ ಅನುಭವ ಕಾಣಬಹುದಾಗಿದೆ. ಸುಖಕ್ಕೆ ಕಾರಣ ಮಾನಸಿಕ ಸ್ಥಿತಿ ಎಂದು ಮಿಲ್ಟನ್ ಅಭಿಪ್ರಾಯಪಟ್ಟಿದ್ದಾರೆ. ಸುಖ ಬಾಹ್ಯ ಆಂತರಿಕ ಎಂದು ಉಭಯವಾಗಿದೆ. ಶಾಂತಿ, ಸಹನೆ, ಸಂತಸ, ಸಮಾಧಾನಗಳು ಆಂತರಿಕ ಸುಖವಾದರೆ, ಸಹಾಯ, ಸಹಕಾರ, ಸಹಬಾಳ್ವೆ, ದೀನ ದುರ್ಬಲರ, ಸಂತ ಶರಣರ ಸೇವೆ ಬಾಹ್ಯ ಸುಖಗಳಾಗಿವೆ. ಮದರ್ ತೆರೆಸಾ ಮೊದಲಾದವರು ಉಭಯ ಸುಖಗಳಿಂದ ಬೆಳಗಿ ಬೆಳಕಾಗಿದ್ದಾರೆ. ಅಲೆಕ್ಸಾಂಡರ್, ನೆಪೋಲಿಯನ್ ಮೊದಲಾದವರು ಕ್ರೂರತೆಯಿಂದ ದುಃಖಕ್ಕೀಡಾಗಿ ಸುಖ ಕಳೆದುಕೊಂಡು ಇತಿಹಾಸವಿದೆ. ಸತ್ಯ, ಶಾಂತಿ, ಸಹಾಯ, ಪ್ರಾಮಾಣಿಕತೆ ಸುಖಿ ಕುಟುಂಬದ ಸೂತ್ರ ಎಂದು ಚಾಣಕ್ಯ ನೀತಿ ಹೇಳಿದೆ. ಸೋತು ಗೆಲ್ಲುವುದು ಸುಖದ ಹಾದಿ ಎಂದು ಮಹಾತ್ಮರು ಹೇಳಿದ್ದಾರೆ. ಅಭಯಂ ಹಿ ವೈ ಬ್ರಹ್ಮ ಉಕ್ತಿಯಂತೆ ನಿರ್ಭೀತಿಯೇ ಸುಖದ ಲಕ್ಷಣವಾಗಿದೆ. ಭೂಮೈವ ಸುಖಂ ಚಾಂದೋಗ್ಯ ಉಪನಿಷತ್ತಿನಂತೆ ಅನಂತದಲ್ಲಿ ಒಂದಾಗುವುದು ಪರಮ ಸುಖವಾಗಿದೆ. ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ ಎಂಬ ಗಾದೆಯಂತೆ ರಾಜಸಿಕ ತಾಮಸಿಕ ಗುಣಗಳನ್ನು ತ್ಯಜಿಸಿ ಸತ್ಯದ ಸಾತ್ವಿಕ ಗುಣಗಳಿಂದ ಸುಖ ಲಭ್ಯವಿದೆ. ಸದ್ಗುಣಗಳಿಂದ ಸುಖ ಸಾಧ್ಯವೆಂದು

0: ಭಗವಾನ್ ಬುದ್ಧರು ಹೇಳಿದ್ದಾರೆ, ಸ್ವಾವಲಂಬನೆ ಸುಖದ ಮಂತ್ರವಾಗಿದೆ. ಪಂಜರದ ಗೆಳೆಯಂತಾದರೆ ಸುಖ ಸಾಧ್ಯವೇ? ವಿದ್ಯಾದದಾತಿ ವಿನಯಂ, ವಿನಯಾದ್ಯಾತಿ ಪಾತ್ರತಾಂ, ಪಾತ್ರತಾಂ ಧನಂ ಆಪ್ನೋತಿ, ಧನಾತ್ ಧರ್ಮಂ ತತಃ ಸುಖಂ. ಉಕ್ತಿಯಂತೆ ವಿದ್ಯೆ, ವಿನಯ, ಧನ, ಧರ್ಮಗಳು ಸುಖದ ಸಾಧನಗಳಾಗಿವೆ. ಧನಮದ, ಕುಲಮದ, ವಿದ್ಯಾಮದ, ರೂಪಮದ, ಯೌವನಮದ, ಬಲಮದ, ಅಧಿಕಾರಮದ ಹಾಗೂ ಪರಿವಾರಮದ ಈ ಅಷ್ಟಮದಗಳ ತ್ಯಾಗದಿಂದ ಸುಖ ಲಭಿಸುವುದು. ಆಟ, ಓಟ, ಪ್ರವಾಸ, ರೇಡಿಯೋ, ದೂರವಾಣಿ ಮೊದಲಾದವುಗಳು ಶಾಶ್ವತ ಸುಖದ ಸಾಧನಗಳಾಗಿವೆ. ಕೂಡಿ ಬಾಳಿದರೆ ಸ್ವರ್ಗ ಸುಖ ಗಾದೆಯಂತೆ ವ್ಯಕ್ತಿ, ಕುಟುಂಬ, ಸಮಾಜಗಳು ಹೊಂದಾಣಿಕೆಯಿಂದ ಜೀವಿಸಿದರೆ ಶಾಶ್ವತ ಸುಖ ಸಾಧ್ಯವಿದೆ. ಸುಖ ಪ್ರಾಪ್ತಿಗೆ ಆಧ್ಯಾತ್ಮ ಶಕ್ತಿ ಅಗತ್ಯವಾಗಿದೆ. ಕಾಯ, ವಾಚ, ಮನಸ ತ್ರಿಕರಣ ಶುದ್ಧಿಯಿಂದ ಸುಖ ಕಟ್ಟಿಟ್ಟ ಬುತ್ತಿ. ಸಮಾಜ ಸೇವೆ, ದೇಶ ಸೇವೆಗಳಿಂದ ಚೈತನ್ಯ ವೃದ್ಧಿಯಾಗಿ ಸುಖ ಸಮೃದ್ಧಿಯಾಗುವುದು. ಕರ್ಮ ಕೌಶಲ್ಯವೇ ಯೋಗ. ಗೀತೆಯಂತೆ ಸತ್ಕರ್ಮವೇ ಸುಖದ ಜೀವನವಾಗಿದೆ. ಸಾಲ ಮಾಡಿಯಾದರೂ ತುಪ್ಪ ತಿನ್ನು ಎಂಬುದು ಸರಿಯಲ್ಲ. ಕಾಯಕವೇ ಕೈಲಾಸ. ಶರಣರ ವಾಣಿಯಂತೆ ಕೆಲಸಗಳಿಂದ ಮಾತ್ರ ಸುಖ ಸಾಧ್ಯವಿದೆ. ಒಟ್ಟಾರೆ ದುಃಖವಿಲ್ಲದ, ದೈಹಿಕ, ಮಾನಸಿಕ ವ್ಯಾಧಿ ಇಲ್ಲದ ಸ್ಥಿತಿಯೇ ಸುಖ ಎಂಬ ಲಿನ್ ಯುಟಾಂಗರ ಅಭಿಮತದಂತೆ ಆರ್ಥಿಕವಾಗಿ, ದೈಹಿಕವಾಗಿ, ಮಾನಸಿಕವಾಗಿ, ಸಾಮಾಜಿಕವಾಗಿ ಸಬಲವಾದರೆ ಅದೇ ಸುಖ, ಸುಖ, ಸುಖ. ಒಮ್ಮೆ ರಾಜನು ಒಬ್ಬ ಗುರುಗಳನ್ನು ಕಂಡು ಸುಖದ ರಹಸ್ಯದ ಬಗ್ಗೆ ಕೇಳಿದನು. ಆಗ ಗುರುಗಳು, ಭಿಕ್ಷುಕನ ಅಂಗಿಯನ್ನು ಧರಿಸಿದರೆ ನಿಮಗೆ ಸುಖ ಸಿಗುವುದು ಎಂಬುದನ್ನು ಕೇಳಿ ರಾಜನು ಮಂತ್ರಿಗಳನ್ನು ಕರೆದು ಭಿಕ್ಷುಕರ ಅಂಗಿ ತರಲು ಹೇಳಿ ಕಳಿಸಿದನು. ಮಂತ್ರಿಗಳು ಹೊರಟರು. ಒಂದು ಸ್ಥಳದಲ್ಲಿ ಭಿಕ್ಷುಕ ಸಿಕ್ಕನು. ಅವನು ಸುಖವಾಗಿದ್ದನು, ಆದ್ರೆ ಅವನಿಗೆ ಅಂಗಿಯೇ ಇರಲಿಲ್ಲ. ಮಂತ್ರಿಗಳು ಮರಳಿ ಬಂದರು. ಸುಖ ಹೊರಗಿಲ್ಲ, ಅಂತರಂಗದಲ್ಲಿದೆ.
1: ಇದುವರೆಗೂ ಎಫ್ಎಸ್ ಕಲ್ಲಪ್ಪನ ಮಠ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಈಗ ಕರುನಾಳು ಬಾಬೆಳಕೆ, ಡಾ ಗುರುರಾಜ್ ಕರ್ಜಗಿಯವರಿಂದ ಕಥನಗಳು.
3: ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಿ.
4: ಒಬ್ಬ ರೈತ ಆಲೂಗಡ್ಡೆ ಬೆಳೀತಿದ್ದ. ತರುಣ, ಪ್ರತಿ ಸಲ ಹೊಸ ಹೊಸ ಬೆಳೆ ಮಾಡೋನು, ಚೆನ್ನಾಗಿ ಬೆಳೆಯೋನು, ಪ್ರಯತ್ನಶೀಲ. ಆ ಇಡೀ ಊರಲ್ಲಿ ಸಾಮಾನ್ಯ ಎಲ್ಲರೂ ಆಲೂಗಡ್ಡೆನೆ ಬೆಳೆಯೋರು. ಅದು ಆಲೂಗಡ್ಡೆ ಬೆಳೆ ಊರಂತೆ ಹೆಸರು. ನಿಮ್ಗೆ ನೋಡ್ಕೋಬೇಕೇನಾಗ್ತದೆ, ಆಲೂಗಡ್ಡೆ ಬೆಳೆದಾಗ ಎಲ್ಲ ಕಿತ್ತಬೇಕು, ತುಂಬ ಮಣ್ಣು ಇರುತ್ತೆ, ತೊಳಿಬೇಕು, ಮಾರುಕಟ್ಟೆಗೆ ತಗೊಂಡು ಹೋಗ್ಬೇಕು. ಮಾರ್ಕೆಟ್ ತಗೊಂಡು ಹೋಗ್ಬೇಕಾದ್ರೆ ಏನ್ ಮಾಡ್ತಾರೆ, ಅವನ್ನ ಸಣ್ಣ ಆಲೂಗಡ್ಡೆ ಬೇರೆ, ದೊಡ್ಡ ಆಲೂಗಡ್ಡೆ ಬೇರೆ ಮಾಡ್ಬೇಕು. ಎರಡಕ್ಕೂ ಬೇರೆ ಬೇರೆ ರೇಟ್ ಸಿಗುತ್ತಲ್ಲ, ಹಾಗೆ ಮಾಡ್ಕೊಂಡು ಹೋಗ್ಬೇಕು. ಒಂದ್ ಹತ್ತಾರು ಆಳು ಹಚ್ಚಿ ಬೇರೆ ಬೇರೆ ಚೀಲದಲ್ಲಿ ಹಾಕಿ ತುಂಬಿಸಿಡೋದು, ದೊಡ್ಡ ಆಲೂಗಡ್ಡೆನ ಬೇರೆ ಚೀಲ್ ತುಂಬಿಸಿಡೋದು ಎಲ್ಲ ಮಾಡೋರು. ಹೀಗೆಲ್ಲ ಮಾಡಿಕೊಂಡು ಮಾರ್ಕೆಟ್ಗೆ ಹೋಗೋ ತನಕ ಸ್ವಲ್ಪ ಸಮಯ ಆಗ್ತಾ ಇತ್ತು. ಆದ್ರೆ ವಿಚಿತ್ರ ಅಂದ್ರೆ, ಈ ತರುಣ ಇದ್ದಾನಲ್ಲ ಆಲೂಗಡ್ಡೆ ಬೆಳೆಯೋನು, ಎಲ್ಲರಕ್ಕಿಂತ ಮೊದಲು ಮಾರ್ಕೆಟ್ಗೆ ಅವನೇ ಹೋಗೋನು. ಒಂದು ಮಾರ್ಕೆಟಿಗೆ ಮೊದಲು ಹೋದಾಗ ನಿಮ್ಗೆ ಒಳ್ಳೆ ರೇಟ್ ಸಿಗ್ತದಲ್ಲ, ಬೆಲೆ ಸಿಗ್ತದೆ, ಲಾಭ ಬರೋದು. ಇವ್ರಂತ ಇದ್ರು ಅವನು ಎಂದೂ ಹೀಗೆ ಆಲೂಗಡ್ಡೆ ಬೇರ್ಪಡಿಸಿದ್ ನೋಡ್ಲೇ ಇಲ್ಲ ನಾವು. ಅವನ್ನೆಲ್ಲ ಬೇರೆ ಬೇರೆ ಮಾಡಿ ವಿಂಗಡಣೆ ಮಾಡಿ ತಗೊಂಡು ಹೋಗ್ಬೇಕಲ್ಲ, ಅವ್ನು ವಿಂಗಡಣೆ ಮಾಡಿದ್ದ ನೋಡ್ಲಿಲ್ಲ ನಾವು. ಸೀದಾ ಮಾರ್ಕೆಟಿಗೆ ಹೋಗ್ತಾನೆ, ಅವನ್ ಹೆಂಗ್ ವಿಂಗಡಣೆ ಮಾಡ್ದ, ಯಾವಾಗ ಮಾಡಿದ, ನೋಡ್ಬೇಕು ಅಂತ ಪ್ಲಾನ್ ಮಾಡಿದ್ರು. ಅವರು ಇವನು ಕಂಡುಹಿಡಿಬೇಕು ಅವನ್ ಹೇಗ್ ಮಾಡ್ತಾನೆ ಅಂತ ಕುತೂಹಲ. ಒಂದ್ಸಲ ಒಂದಿಷ್ಟು ಗುಟ್ಟಾಗಿ ರೈತರು ಇವನ್ ಹಿಂಬಾಲಿಸಿದ್ರು. ಅವನೇನ್ ಮಾಡ್ದೆ ಗೊತ್ತಾ, ನೆಲದಿಂದ ಆಲೂಗಡ್ಡೆ ಕಿತ್ತ ಮೇಲೆ ಎಲ್ರಂಗ ತೊಳೆದ, ಒಣಗಿಸಿದ, ಬೇರ್ಪಡಿಸ್ಲೇ ಇಲ್ಲ, ಬೇರ್ಪಡಿಸ್ಲೇ ಇಲ್ಲ, ಚೀಲದಲ್ಲೂ ತುಂಬಲಿಲ್ಲ. ವಿಚಿತ್ರ ಅಂದ್ರೆ, ಇವರೆಲ್ಲ ಸಣ್ಣ ಸಣ್ಣ ಚೀಲಗಳಲ್ಲಿ ತುಂಬ್ತಾ ಇದ್ರಲ್ಲ, ಸಣ್ಣ ಆಲೂಗಡ್ಡೆ ಬೇರೆ, ದೊಡ್ಡ ಆಲೂಗಡ್ಡೆ ಬೇರೆ, ಇವನೇನ್ ಮಾಡ್ಲೇ ಇಲ್ಲ. ಹಾಗೆ ಆಲೂಗಡ್ಡೆ ರಾಶಿಯನ್ನ ಒಂದು ವ್ಯಾನ್ ಅಲ್ಲಿ ಹಾಕೊಂಡ್ಬಿಡೋನು, ಲಾರಿಯಲ್ಲಿ ಹಾಕೊಂಡು ಪಟ್ಟಣ ಮಾರುಕಟ್ಟೆಗೆ ಹೋಗ್ಬಿಟ್ಟ. ಮಾರುಕಟ್ಟೆಗೆ ಹೋಗಿ ನೋಡಿದಾಗ ಕೇಳ್ತಾರೆ ಇವರು ರೈತರು, ಉಳಿದ ಬಾಕಿ ರೈತರು, ಇಲ್ಲ ಬೇರ್ಪಡಿಸ್ಕೊಂಡೆ ಬಂದಿದ್ದ ಅವನು ಅಂದ್ರು. ಹೆಂಗ್ ಬೇರ್ಪಡಿಸ್ಕೊಂಡ, ನಾವು 8-10 ದಿವಸ ಮಾಡ್ತೀವಿ ಬೇರ್ಪಡಿಸ್ಬೇಕಾದ್ರೆ, ಇವನು ಲಾರಿಯಲ್ಲಿ ಹಾಕೊಂಡಿದ್ದು ಒಂದ್ ತಾಸಲ್ಲಿ ಮಾರುಕಟ್ಟೆ ಮುಟ್ಟಿದ್ದಾನೆ, ಯಾವಾಗ ಬೇರ್ಪಡಿಸಿದ ಇವನು? ಕೂತೂಲ ತಡಿಲಾರದೆ ರೈತರು ಹೋಗಿ ಆ ತರುಣನ ಕೇಳಿದ್ರು, ನಿಂದೇನೋ ಸೀಕ್ರೆಟ್ ಇದೆಯಪ್ಪ, ಇದು ಹೇಗೆ ಸಪರೇಟ್ ಮಾಡ್ತೀಯ, ಎಲ್ಲನೂ ಬೇರೆ ಬೇರೆ ಮಾಡೋದು ಹೆಂಗೆ, ಯಾವಾಗ ಮಾಡ್ತೀಯ ನೀನು ಅಂತ. ಆತ ನಕ್ಕ ಬಿಟ್ಟು ಹೇಳ್ದ, ಅಯ್ಯೋ ಆ ವಿಂಗಡನೆ ಮಾಡೋ ಕಾರಣನೇ ಇಲ್ಲ ಅಂದ. ಯಾಕಪ್ಪ ಅಂತ ಕೇಳಿದ್ರು. ನಾನೇನ್ ಮಾಡ್ತೀನಿ ಗೊತ್ತಾ, ಆಲೂಗಡ್ಡೆ ಲಾರಿಯಲ್ಲಿ ಹಾಕ್ಬಿಡ್ತೀನಿ. ನಮ್ಮ ತೋಟದಿಂದ ಮಾರ್ಕೆಟ್ಗೆ ಹೋಗೋ ತನಕನು ರಸ್ತೆ ಎಷ್ಟು ಕೆಟ್ಟಾಗಿದೆ ಅಂತ ಗೊತ್ತಲ್ಲ ನಿಮಗೆ, ಬರೀ ಹಳ್ಳ ಕೊಳ. ಪಟ್ಟಣ ಮುಟ್ಟೋ ತನಕ ಲಾರಿ ದಡ ದಡ ದಡ ದಡ ಹಾರ್ಕೊಂಡು ಕುಣ್ಕೊಂಡೇ ಹೋಗ್ತಾ ಇರುತ್ತೆ. ಹೀಗೆ ಲಾರಿ ಎತ್ತಿ ಎತ್ತಿ ಹಾಕುವಾಗ ಆಲೂಗಡ್ಡೆಗಳು ತಾವೇ ಬೇರ್ಪಡ್ತಾವೆ, ನೀವೇನು ಬೇರ್ಪಡಿಸೋ ಕಾರಣ ಇಲ್ಲ. ದೊಡ್ಡವಾದಂತ ಭಾರವಾದಂತ ಆಲೂಗಡ್ಡೆ ಕೆಳಗೆ ಹೋಗಿ ಕೂತ್ಕೊಂಡ್ರೆ ಹಗುರವಾದ ಚಿಕ್ಕ ಆಲೂಗಡ್ಡೆ ಮೇಲೆ ಬರ್ತಾವೆ. ನಾನು ಹೋಗಿ ಏನ್ ಮಾಡ್ತೀವಿ, ನಾನು ನನ್ನ ಹೆಂಡತಿ ನನ್ನ ಸ್ನೇಹಿತರು ಒಂದಿಬ್ರು ಇದಾರೆ, ಸರ ಸರ ಸರ ಸರ ಮೇಲೆ ಬಂದದ್ದನ್ನೆಲ್ಲ ತುಂಬಿ ಒಂದ್ ಕಡೆ ಕೊಡ್ತೇನೆ, ಕೆಳಗೆ ಉಳಿದ್ದೆಲ್ಲ ಬೇರೆ ಕಡೆ ಕೊಡ್ತೇನೆ, ಬೇರ್ಪಡಿಸೋಕೆ ಯಾಕೆ ಹೋಗ್ಬೇಕು ಅಂದ. ಹೌದಲ್ಲ, ಕೂಲಿ ವ್ಯರ್ಥ ಮಾಡ್ಕೊಂಡ್ವಿ ನಾವು, ಸಮಯ ವ್ಯರ್ಥ ಮಾಡ್ಕೊಂಡ್ವಿ, ಇವನೇನು ಮಾಡೋದಿಲ್ಲ. ನೋಡಿ ಆ ಲಾರಿಯಲ್ಲಿ ಹೋಗುವಾಗ ಆ ದಡ ದಡ ದಡ ಅಂತ ಹಾರ್ಕೊಂಡದ್ದೇನೆ ಆಲೂಗಡ್ಡೆನ ಬೇರ್ಪಡಿಸೋಂಗಾಯ್ತಲ್ಲ. ಇದನ್ ಕೇಳಿದ ನನಗ ಅನಿಸಿದ್ದು ಅಂದ್ರೆ ನಮ್ಮ ಜೀವನನು ಹಾಗೆ ಅಲ್ವಾ. ನಮ್ಮ ಜೀವನ ಸಾಗುವಾಗ ಕಷ್ಟದ ಸಮಯ ಬರ್ತದೆ. ಕಷ್ಟದ ಸಮಯ ಅಂದ್ರೆ ಕೆಟ್ಟ ದಾರಿ, ಅದು ಎತ್ತಿ ಎತ್ತಿ ಹಾಕ್ತದೆ ನಿಮ್ಮನ್ನ ಭಾವನಾತ್ಮಕವಾಗಿ ದೈಹಿಕವಾಗಿ ಮಾನಸಿಕವಾಗಿ ಎತ್ತಿ ಎತ್ತಿ ಹಾಕ್ಬಿಡ್ತದೆ ಆ ಕಾಲ. ಈ ಕಾಲ ಪಾರ ಆದ್ಯತೆ ಯಾವಾಗ ಅಂತ ಅನ್ಸ್ಬಿಡುತ್ತೆ. ಒಂದ್ಸಲ ಕಷ್ಟ ಬಂದಾಗ ಅನ್ಸಲ್ವಾ, ಅಯ್ಯೋ ಎಂದ ಪಾರ ಆಗ್ತೀವಪ್ಪ ಇದರಿಂದ ಅಂತ ಅನ್ಸಲ್ಲ, ಅದು ಕಷ್ಟದ ಹಾದಿ. ಈ ಕಷ್ಟದ ಸಮಯ ಬಂದಾಗ ಮಾತ್ರ ದೊಡ್ಡವರ್ಯಾರು ಚಿಕ್ಕವರು ಯಾರು ಎಂಬ ವಿಂಗಡಣೆ ಆಗಿ ಹೋಗ್ತದೆ ಮನುಷ್ಯನಲ್ಲಿ. ದೊಡ್ಡವರು ಕಷ್ಟ ಬಂದಾಗ ಮೌನದಲ್ಲಿ ತುಟಿಗಚ್ಚಿ ಗಟ್ಟಿಯಾಗಿ ತಾಳ್ಕೊಂಡು ಸ್ಥಿರತೆಯನ್ನು ಕಾಪಾಡಿಕೊಳ್ಳುತ್ತಾರೆ. ಉಳಿದವರು ಹೌಹಾರಿ ಸಮಚಿತ್ತವನ್ನು ಕಳ್ಕೊಂಡು ಜೀವನದ ಅವಕಾಶಗಳನ್ನು ಕಳ್ಕೊತಾರೆ. ಜೀವನದ ಕಠಿಣ ದಾರಿಯಲ್ಲಿ ಸಾಗುವಾಗ ನಮಗೆ ಆಲೂಗಡ್ಡೆ ವಿಂಗಡಣೆಗಳ ಕಥೆ ನೆನಪಾದ್ರೆ ಬಹಳ ಒಳ್ಳೇದು. ಅದನ್ನ ನಾವಾಗಿ ವಿಂಗಡಣೆ ಮಾಡಬೇಕಂತೆಲ್ಲ. ಕಷ್ಟದ ಸಮಯ ಬಂದಾಗ ನಾವು ಯಾವ ಭಾಗಕ್ಕೆ ಸೇರ್ಕೋತೀವಿ ಅನ್ನೋದು ಬಹಳ ಮುಖ್ಯ. ಆದ್ದರಿಂದ ಆಲೂಗಡ್ಡೆ ವಿಂಗಡಣೆಗೆ ಹೇಗೆ ಬೇರೆ ಕೆಲಸ ಬೇಕಾಗಿಲ್ವೋ, ಕೆಟ್ಟ ದಾರಿ ಸಾಕೋ, ಹಾಗೆ ನಮ್ಮ ಜೀವನದಲ್ಲಿ ಬಂದಂತಹ ಕಷ್ಟದ ಪರಿಸ್ಥಿತಿಗಳು ನಮ್ಮನ್ನ ದೊಡ್ಡವರನ್ನಾಗಿ ಸಣ್ಣವರನ್ನಾಗಿ ವಿಂಗಡಿಸ್ತದೆ ಅನ್ನೋ ನೆನಪಿನಲ್ಲಿರಬೇಕು.
3: ಕರುಣಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಗಿ, ನಿರ್ಮಾಣ ಎಸ್ಆರ್ ಭಟ್, ಪ್ರಸಾರ ಸಂಯೋಜನೆ ಎಂಜಿ ರವಿ.
5: ಕರುಣಾಳು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ. ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ.
2: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ, ಸಮಯ ಸರಿಯಾಗಿ 6:40:20. ಈಗ ನೇಗಿಲ ಮಿಡಿತ. ಶುಂಠಿ ಸಸಿ ಮಡಿಯಲ್ಲಿ ಬರುವ ಕೀಟಗಳು ಮತ್ತು ಅವುಗಳ ನಿರ್ವಹಣೆ, ಈ ಕುರಿತು ಮಾಹಿತಿಯನ್ನು ನೀಡುವ ತಜ್ಞರು ಡಾಕ್ಟರ್ ಲತಾ ಎಂ, ಸಹಾಯಕ ಪ್ರಾಧ್ಯಾಪಕರು ಕೃಷಿ ಕೀಟಶಾಸ್ತ್ರ ವಿಭಾಗ, ಕೆಳದಿ ಶಿವಪ್ಪ ನಾಯ್ಕ, ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರುವಕಿ.
6: ಮಣ್ಣಿನ ಮಕ್ಕಳ ಕಣ್ಣಲ್ಲಿ ಬೆಳಕು, ನೀರಿನ ಹೂಡಲು ಮಾಹಿತಿ ಬೇಕು.
7: ನಮಸ್ಕಾರ ರೈತ ಬಾಂಧವರೇ, ನನ್ನ ಹೆಸರು ಡಾಕ್ಟರ್ ಲತಾ ಎಂ, ಸಹಾಯಕ ಪ್ರಾಧ್ಯಾಪಕಳಾಗಿ ಕೃಷಿ ಕೀಟಶಾಸ್ತ್ರ ವಿಭಾಗದಲ್ಲಿ ಕೆಳದಿ ಶಿವಪ್ಪ ನಾಯ್ಕ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯ ಇರುವಕಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇಂದು ನಾನು ಶುಂಠಿ ಸಸಿಮಡಿಯಲ್ಲಿ ಬರುವ ಕೀಟಗಳು ಮತ್ತು ಅವುಗಳ ನಿರ್ವಹಣೆ ಬಗ್ಗೆ ತಿಳಿಸಿಕೊಡುತ್ತೇನೆ. ಈಗ ಎಲ್ಲರೂ ಮಲೆನಾಡು ಭಾಗದಲ್ಲಿ ಶುಂಠಿಯ ಬಿತ್ತನೆ ಪ್ರಾರಂಭವಾಗಿದೆ. ಸಾಮಾನ್ಯವಾಗಿ ಶುಂಠಿಯಲ್ಲಿ ರೈಸೋಮ್ ವಿವಿ ಅಥವಾ ಬಿತ್ತನೆ ಬೀಜವನ್ನು ಕೊರೆಯುವ ಹುಳು ಸಸಿಮಡಿಯಲ್ಲಿ ಬರುತ್ತದೆ. ಈ ಹುಳುಗಳನ್ನು ಹತೋಟಿ ಮಾಡಬೇಕು ಅಂದ್ರೆ ನೀವು ಸಸಿಮಡಿ ಮಾಡಿದಾಗ ಸೌರ ಶಾಖೀಕರಣ ವಿಧಾನವನ್ನು ಅನುಸರಿಸಬೇಕಾಗುತ್ತೆ. ಅಂದ್ರೆ ಸಸಿಮಡಿಗಳನ್ನು 100 ಗೇಜ್ ಪ್ಲಾಸ್ಟಿಕ್ ಪಾಲಿಥಿನ್ ಕವರ್ ಇಂದ ಮುಚ್ಚಿ ಮಣ್ಣಿನಲ್ಲಿ ಉಷ್ಣಾಂಶ ಹೆಚ್ಚಾಗಂಗ್ ಮಾಡಿ ಅದರಲ್ಲಿರುವ ನಂಜು ಹುಳಗಳನ್ನು ಹತೋಟಿ ಮಾಡಬಹುದು. ಇದನ್ನು ಸೌರ ಶಾಖೀಕರಣ ವಿಧಾನ ಅಂತ ಕರೀತಾರೆ. ಈ ವಿಧಾನ ಅನುಸರಿಸದೇ ಇದ್ದ ಪಕ್ಷದಲ್ಲಿ ನಾವು ಇದು ಬೇಡ, ಇದರಿಂದಾಗಿ ಕೆಲವು ಉಪಯುಕ್ತ ಸೂಕ್ಷ್ಮಾಣುಜೀವಿಗಳು ಮಣ್ಣಿನಲ್ಲಿ ಸಾಯ್ತದೆ ಅಂದ್ರೆ ನೀವು ಕಾರ್ಬೋಫ್ಯೂರನ್ 3G ಹರಳನ್ನು 25 kg 1 ಹೆಕ್ಟೇರ್ಗೆ ಹಾಕೋದ್ರಿಂದಾಗಿ ನೀವು ಸಹ ಈ ನಂಜು ಹುಳುಗಳನ್ನು ಹತೋಟಿ ಮಾಡಬಹುದು. ನೀವು ಬೀಜ ಶುಂಠಿಯನ್ನು ರೋಗರಹಿತ ಜಮೀನಿಂದ ಬೀಜದ ಶುಂಠಿಯನ್ನು ಆಯ್ಕೆ ಮಾಡಬೇಕಾಗುತ್ತೆ. ಒಂದ್ ವೇಳೆ ನಾವು ಆಯ್ಕೆ ಮಾಡ್ಕೊಂಡು ತಗೋ ಬಂದಿರ್ತೀವಿ, ಅದಾದ್ಮೇಲೆ ಗೊತ್ತಾಗುತ್ತೆ ಆ ಹಳೆ ಜಮೀನಲ್ಲಿ ನಂಜು ರೋಗ ಇತ್ತು ಅಥವಾ ರೈಸೋಮ್ ವಿವಿಲ್ ಇದೆ ಅಂತ ಗೊತ್ತಾಯ್ತು ಅಂದಾಗ ಅಂತ ಪಕ್ಷದಲ್ಲಿ ನೀವು ಅಂತ ಬೀಜಗಳನ್ನು ಏನ್ ಮಾಡಬೇಕು ಅಂದ್ರೆ ಬಿಸಿ ನೀರಿನಲ್ಲಿ ಅಂದ್ರೆ ಜಾಸ್ತಿ ಬಿಸಿ ಬೇಡ, ಒಂದು 50 ಡಿಗ್ರಿ ಸೆಲ್ಸಿಯಸ್ ಅಷ್ಟೇ ಸಾಕು. ಅಂತ ಬಿಸಿ ನೀರಿನಲ್ಲಿ ಒಂದು 10 ನಿಮಿಷ

0: ನಿಮಿಷ ಶುಂಠಿಯನ್ನು ನೆನೆಸಿಡಬೇಕು. ಈ ತರ 10 ನಿಮಿಷ ನೆನೆಸಿ ನಂತರ ಬಿತ್ತನೆಗೆ ಉಪಯೋಗಿಸಬೇಕು. ಹೀಗೆ ಮಾಡೋದ್ರಿಂದ ಸಹ ನಂಜುಳುಗಳನ್ನು ಹತೋಟಿ ಮಾಡಬಹುದು. ಅಲ್ಲದೆ ರೈಸೋಮ್ ವಿವಿಲ್ ಏನಾದ್ರೂ ಇತ್ತು ಅಂದ್ರೆ ಬೀಜದಲ್ಲಿ ಅದನ್ನು ಸಹ ನಾವು ಹತೋಟಿ ಮಾಡಬಹುದು. ಇದನ್ನು ಬಿಟ್ಟು ನಿಮಗೆ ಶುಂಠಿಯಲ್ಲಿ ಮತ್ತೆ ಬರುವ ಅಂದ್ರೆ ಶುಂಠಿ ಬೀಜದಲ್ಲಿ ನೀವು ಗೆದ್ದಲು ಬರುತ್ತೆ. ಕೆಲವು ಕೆಂಪು ಮಣ್ಣು ಇರುವ ಜಾಗದಲ್ಲಿ ಅಥವಾ ಲೂಸ್ ಸಾಯಿಲ್ಸ್ ಅಂತೀವಲ್ಲ ಅಂತ ಜಾಗದಲ್ಲಿ ಈ ಗೆದ್ದಲು ಹುಳುಗಳು ಸಾಮಾನ್ಯವಾಗಿ ಕಂಡು ಬರುತ್ತದೆ. ಈ ಗೆದ್ದಲು ಹುಳುಗಳನ್ನು ಹೇಗೆ ಕಂಟ್ರೋಲ್ ಮಾಡಬೇಕು ಅಂದ್ರೆ, ನೀವು ನೋಡಿರ್ಬೋದು ಶುಂಠಿ ಗದ್ದೆ ಇರುತ್ತೆ, ಅಲ್ಲಿ ಹೆವಿ ಗೆದ್ದಲು ಇರುತ್ತೆ ಅಂದ್ರೆ ಅದಕ್ಕೆ ಕಾರಣ ಗದ್ದೆ ಸುತ್ತ ಏನಿರುತ್ತೆ ಅಂದ್ರೆ ಹುತ್ತ ಇರುತ್ತೆ. ಅಂತ ಹುತ್ತಗಳಿಂದಾಗಿ ಗೆದ್ದಲು ಜಾಸ್ತಿ ಆಗುತ್ತೆ. ಅದಕ್ಕೆ ನೀವೇನ್ ಮಾಡ್ಬೇಕು, ಆ ಹುತ್ತಗಳನ್ನೆಲ್ಲ ಚೆನ್ನಾಗಿ ಹೊಡೆದಾಕ್ಬೇಕಾಗುತ್ತೆ. ಹೊಡೆದಾಕಿ ಆ ಹುತ್ತಕ್ಕೆ ನೀವು ದೊಡ್ಡ ಹುತ್ತ ಆದ್ರೆ 1 ಲೀಟರ್ ಅಷ್ಟು ಕ್ಲೋರೋಪೈರಿಪಸ್ ಹಾಕಿ ಹುತ್ತ ಸುತ್ತ, ಇಲ್ಲ 2 ಮಿಲಿ 1 ಲೀಟರ್ ಆಗಿಂತೆ 4 ಲೀಟರ್ ನೀರನ್ನು ಹುತ್ತ ಸುತ್ತ ಹಾಕೋದ್ರಿಂದಾಗಿ ಗೆದ್ದಲನ್ನು ಹತೋಟಿ ಮಾಡಬಹುದು. ಅಥವಾ ನೀವು ಸಸಿ ಮಡಿಗೆನ್ನೇ ಡೈರೆಕ್ಟ್ ಆಗಿ ಕ್ಲೋರೋಪೈರಿಪಸ್ 2 ಮಿಲಿ 1 ಲೀಟರ್ ಅಂತ ಹಾಕಿ ಸಸಿ ಮಡಿಗೆಗಳಿಗೆ ಸಿಂಪರಣೆ ಮಾಡೋದ್ರಿಂದ ಸಹ ಗೆದ್ದಲು ಹೋಗುತ್ತದೆ. ಇದರಿಂದಾಗಿ ಬರೀ ಗೆದ್ದಲು ಅಲ್ಲ, ಏನಾದ್ರೂ ಒಂದು ಬೇರು ಗೊಣ್ಣೆ ಹುಳು ಆಗಿರ್ಬೋದು, ಬೇರು ತಿನ್ನುವ ಹುಳು ಆಗಿರ್ಬೋದು, ರಸವಿರುವ ಕೀಟಗಳು ಸಹ ಇಲ್ಲಿ ಹೋಗುತ್ತದೆ. ಒಂದ್ಸತಿ ಶುಂಠಿ ಎಲೆಗಳು ಬಂದ್ಮೇಲೆ ಅದರಲ್ಲಿ ಸಣ್ಣ ಸಣ್ಣ ರಸ ಇರುವ ಕೀಟಗಳು ಬರುತ್ತೆ, ಶಲ್ಕ ಕೀಟ ಆಗಿರ್ಬೋದು ಅಥವಾ ಸಸ್ಯ ಏನಾಗಿರ್ಬೋದು, ಅವುಗಳ ಹತೋಟಿ ಮಾಡಕ್ಕೆ ಇಮಿಡಾಕ್ಲೋಪ್ರಿಡ್ ಅಂತ ಹೊಸ ಕೆಮಿಕಲ್ ಇದೆ, ಕಾನ್ಫಿಡರ್ ಅಂತಾನು ಕರೀತಾರೆ. ಇದು 1.8 SL ಇದರಲ್ಲಿ ಸಿಗುತ್ತೆ. ಇದು ನಿಮಗೆ 1 ಲೀಟರ್ಗೆ 0.3 ಮಿಲಿ 1 ಲೀಟರ್ಗೆ ಹಾಕಿ ಸಿಂಪರಣೆ ಮಾಡೋದ್ರಿಂದ ರಸ ಇರುವ ಕೀಟಗಳನ್ನು ಸಹ ಹತೋಟಿ ಮಾಡಬಹುದು. ಮತ್ತು ರೋಗ ನಿರೋಧಕ ತಳಿಗಳನ್ನು ಬಳಸಿದ್ರಿಂದಾಗಿ ಸಹ ಈ ಹುಳುಗಳನ್ನು ಹತೋಟಿ ಮಾಡಬಹುದು. ಧನ್ಯವಾದಗಳು. ಹೆಚ್ಚಿನ ಮಾಹಿತಿಗಾಗಿ ನನ್ನನ್ನು ಸಂಪರ್ಕಿಸಬಹುದು. ನನ್ನ ಹೆಸರು ಡಾಕ್ಟರ್ ಲತಾಯ್, ಕೃಷಿ ಕೀಟಶಾಸ್ತ್ರ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕಳಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನನ್ನ ಮೊಬೈಲ್ ಸಂಖ್ಯೆ 9482478570. ಧನ್ಯವಾದಗಳು.
1: ಇದುವರೆಗೂ ಶುಂಠಿ ಸಸಿ ಮಡಿಯಲ್ಲಿ ಬರುವ ಕೀಟಗಳು ಮತ್ತು ಅವುಗಳ ನಿರ್ವಹಣೆ ಈ ಕುರಿತು ಮಾಹಿತಿಯನ್ನು ನೀಡಿದ ತಜ್ಞರು ಡಾ ಲತಾ ಎಂ, ಸಹಾಯಕ ಪ್ರಾಧ್ಯಾಪಕರು, ಕೃಷಿ ಕೀಟಶಾಸ್ತ್ರ ವಿಭಾಗ, ಕೆಳದಿ ಶಿವಪ್ಪ ನಾಯ್ಕ, ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರುವಕ್ಕಿ. ನೇಗಿಲ ಮಿಡಿತ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು. ಆಕಾಶವಾಣಿ ಭದ್ರಾವತಿ, ಶಿವಮೊಗ್ಗ. ಈಗ ಹೆಲ್ತ್ ಇನ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮ.
2: ಆಕಾಶವಾಣಿ ಭದ್ರಾವತಿ ಹೆಲ್ತ್ ಹಿಂಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಜ್ಜಿ ಆಸ್ಪತ್ರೆ, ಶಿವಮೊಗ್ಗ.
3: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶಾಂತಲಾ ಆರ್ಎಂ, ಚರ್ಮ ರೋಗ ತಜ್ಞೆ, ಸರ್ಜಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ಶಿವಮೊಗ್ಗ. ಇವತ್ತು ನಾನ್ ನಿಮಗೆ ಹೇಳ್ತಾ ಇರೋ ವಿಷಯ ತುಂಬಾ ಜನಕ್ಕೆ ಭಯ ಆಗುತ್ತೆ. ಸುಮ್ ಸುಮ್ನೆ ನಮ್ ಜನ ಏನೇನೋ ಯೋಚನೆ ಮಾಡಿ ಏನೇನೋ ಅದ್ರ ಬಗ್ಗೆ ಮೂಢನಂಬಿಕೆಯನ್ನ ಇಟ್ಕೊಂಡು ಬಹಳ ಹೆದರ್ಕೋತೀರಾ. ಏನಿದು ಸರ್ಪ ಸುತ್ತು, ಸರ್ಪ ಹುಣ್ಣು? ಇದಕ್ಕೆ ಸೈಂಟಿಫಿಕ್ ಆಗಿ ಹರ್ಪೀಸ್ ಝೋಸ್ಟರ್ ಅಂತ ಕರೀತಾರೆ. ನಾವು ಯಾವ್ದಾರ ಪೇಷಂಟ್ ಬಂದಾಗ ಇದು ಸರ್ಪುಣ್ ಆಗಿದೆ ಅಂದ ತಕ್ಷಣ ಅವರು ಹೌದಾ ಮೇಡಮ್, ನನಗೆ ಸರ್ಪುಣ್ ಆಗಿದೆಯಾ ಅಂತ ಹೆದರ್ಕೊಳ್ತಾರೆ. ಇದು ಅಷ್ಟು ಹೆದರ್ಕೊಳ್ಬೇಕಾದ ವಿಚಾರನೇ ಅಲ್ಲ. ಈ ಸರ್ಪ ಸುತ್ತು ಅಥವಾ ಸರ್ಪ ಹುಣ್ಣು ಏನಕ್ಕಾಗತ್ತೆ? ಇದು ಒಂದು ಸೋಂಕು, ಇದು ವೈರಸ್ ಇನ್ಫೆಕ್ಷನ್ ಇಂದ ಬರುತ್ತೆ. ಸಾಮಾನ್ಯವಾಗಿ ವೈರಸ್ ಇನ್ಫೆಕ್ಷನ್ ನಮಗೆ ತುಂಬಾ ಆಗ್ತಾ ಇರುತ್ತೆ. ಈ ಸರ್ಪ ಸುತ್ತು ಅಥವಾ ಹುಣ್ಣು ಅನ್ನೋದು ಹರ್ಪಿಸ್ ಝೋಸ್ಟರ್ ವೈರಸ್ ಇಂದ ಬರುತ್ತೆ. ನಾವು ಸಣ್ಣವರಿದ್ದಾಗ ನಮ್ಗೆ ಚಿಕನ್ ಪಾಕ್ಸ್ ಆಗಿರತ್ತೆ ಅಂದ್ರೆ ಅಮ್ಮ ಆಗಿರತ್ತೆ, ಅದು ಕೂಡ ಒಂದು ವೈರಲ್ ಇನ್ಫೆಕ್ಷನ್. ಆಕ್ಚುಲಿ ಅದು ಏನಾಗುತ್ತೆ ಅಂದ್ರೆ ಆ ವೈರಸ್ ನಮ್ ದೇಹದ ಒಳಗಡೆ ಎಲ್ಲೋ ಮೂಲೆಯಲ್ಲಿ ಕುತ್ಕೊಂಡು ನಿದ್ದೆ ಮಾಡ್ತಾ ಇರುತ್ತೆ. ನಾವು ದೊಡ್ಡವರಾದಾಗ, ನಮಗೆ ತುಂಬಾ ಸ್ಟ್ರೆಸ್ ಆದಾಗ, ಈಗ ಏನೋ ನಮಗೆ ತುಂಬಾ ಒತ್ತಡಗಳಿದ್ದಾಗ, ನಮ್ಮ ಇಮ್ಯುನಿಟಿ ಪವರ್ ಅಂದ್ರೆ ನಮ್ಮ ಮಿಲಿಟರಿ ಪ್ರೊಡಕ್ಷನ್ ಟೀಮ್ ಅಂದ್ರೆ ನಮ್ಮ ರೋಗ ನಿರೋಧಕ ಶಕ್ತಿ ನಮ್ಮ ದೇಹದೊಳಗೆ ಕಡಿಮೆ ಆದಾಗ ಏನಾಗುತ್ತೆ, ಈ ಮಲ್ಕೊಂಡಿರುತ್ತಲ್ಲ ವೈರಸ್ ತಟ್ ಅಂತ ಹೊರಗಡೆ ಬರುತ್ತೆ. ಹೊರಗಡೆ ಬಂದು ಅದು ಇಡೀ ದೇಹನ ದಾಳಿ ಮಾಡಲ್ಲ, ಯಾವುದೋ ಒಂದು ಭಾಗದ ನರವನ್ನ ಮಾತ್ರ ಡ್ಯಾಮೇಜ್ ಮಾಡುತ್ತೆ. ಅದಕ್ಕೆ ಸರ್ಪ ಸುತ್ತು ಇಡೀ ದೇಹದಲ್ಲಿ ಯಾವ್ದಾರು ಒಂದು ಭಾಗನ ಮಾತ್ರ ಅಟ್ಯಾಕ್ ಮಾಡುತ್ತೆ. ಎಕ್ಸಾಂಪಲ್, ನಿಮ್ಗೆ ತಲೆಯಲ್ಲಿ ಒಂದ್ ಭಾಗ ರೈಟ್ ಸೈಡ್, ಬಲಗಡೆ ಮಾತ್ರ ಆಗ್ಬಹುದು. ಬೆನ್ನು ಹುರಿ ಏನಿರುತ್ತಲ್ಲ ಅದ್ರಲ್ಲಿ ನರ್ವ್ಸ್ ಎರಡೂ ಭಾಗ ಇರುತ್ತೆ. ಒಂದು ಭಾಗದ ನರವನ್ನ ಅಂದ್ರೆ ನರನ ಮಾತ್ರ ಅದು ಅಟ್ಯಾಕ್ ಮಾಡೋದ್ರಿಂದ ಎಡಗಡೆ ಮಾತ್ರ ಒಂದು ಸುತ್ತು ಅದು ಅಟ್ಯಾಕ್ ಮಾಡುತ್ತೆ. ಅದಕ್ಕೆ ನಿಮ್ಗೆ ಯಾವಾಗ್ಲೂ ಸರ್ಪ ಸುತ್ತು ದೇಹದ ಒಂದು ಭಾಗದಲ್ಲಿ ಮಾತ್ರ ಕಂಡು ಬರುತ್ತೆ. ತುಂಬಾ ಜನ ಏನ್ ಮಾಡ್ತಾರೆ, ಏನೋ ಒಂದು ಗುಳ್ಳೆ ಆಗಿರುತ್ತೆ ಅದಕ್ಕೆ ಸರ್ಪ ಸುತ್ತಾಗಿದೆ, ಸರ್ಪ ಸುತ್ತಾಗಿದೆ ಅಂತ ಏನೋ ಬರ್ಸ್ಕೊಂತಾರೆ, ಏನೋ ಹಚ್ತಾರೆ, ಏನೋ ಮಾಡ್ತಾರೆ. ಅದು ಸರ್ಪ ಸುತ್ತ ಆಗೇ ಇರಲ್ಲ. 1 ತಿಂಗಳು 2 ತಿಂಗಳು 3 ತಿಂಗಳು ಹೀಗೆ ಅದರಲ್ಲಿ ಒದಾಡ್ಕೊಂಡು ಲಾಸ್ಟಿಂಗ್ ನಮ್ಮ ಹತ್ರ ಬರ್ತಾರೆ. ಸೊ ದಯವಿಟ್ಟು, ಎಲ್ಲಾ ಗುಳ್ಳೆಗಳು ಸರ್ಪ ಸುತ್ತಲ್ಲ.

0: ಸರ್ಪ ಸುತ್ತು ಅಥವಾ ಸರ್ಪ ಹುಣ್ಣು ಅಥವಾ ಹರ್ಪಿಸ್ ಝೋಸ್ಟರ್ ಹೇಗಿರುತ್ತೆ ನೋಡ್ಲಿಕ್ಕೆ ಅಂದ್ರೆ, ನಿಮಗೆ ಗುಂಪು ಗುಂಪಾದ ನೀರು ತುಂಬಿದ ಸಣ್ಣ ಸಣ್ಣ ಗುಳ್ಳೆಗಳಿರುತ್ತೆ. ಅದು ಗುಂಪು ಗುಂಪಿರುತ್ತೆ, ನೀರು ತುಂಬಿದ ಸಣ್ಣ ಸಣ್ಣ ಗುಳ್ಳೆಗಳಿರುತ್ತೆ. ತುಂಬಾ ಉರಿ ಇರುತ್ತೆ, ನೋವಿರುತ್ತೆ, ಜುಮು ಜುಮು ಅಂತ ಇರುತ್ತೆ, ಚುಟು ಚುಟು ಅಂತ ಇರುತ್ತೆ. ಫಸ್ಟ್ ಬಂದಾಗ ಅದು ಕೆಂಪು ಗುಳ್ಳೆಗಳಾಗ್ಬಿಟ್ಟು ಕ್ರಮೇಣವಾಗಿ ಮೂರನೇ ದಿನ ನಾಲ್ಕನೇ ದಿನ ಅದು ನೀರು ತುಂಬಿದ ಗುಂಪು ಗುಂಪಾದ ಗುಳ್ಳೆಗಳಾಗ್ತವೆ. ಸೊ ಈ ರೀತಿಯ ರೋಗ ಲಕ್ಷಣಗಳು ನಿಮಗೆ ಕಂಡು ಬಂದಾಗ ನೀವು ಬೇಗ 48 ಗಂಟೆ ಒಳಗೆ ನೀವು ಚರ್ಮ ರೋಗ ತಜ್ಞರ ಹತ್ರ ಹೋಗ್ಬೇಕು. ಆಗ ನಿಮಗೆ ಅವರು ಆಂಟಿವೈರಲ್ ಮೆಡಿಸಿನ್ಸ್ ಕೊಡ್ತಾರೆ. ಆಂಟಿವೈರಲ್ ಮೆಡಿಸಿನ್ ತಗೊಂಡಾಗ ಏನಾಗತ್ತೆ, ಆ ವೈರಸ್ ಏನಾಗತ್ತೆ ಅಂದ್ರೆ ಮಲ್ಟಿಪ್ಲೈ ಆಗ್ತಾ ಇರುತ್ತೆ. ಅದು ಹೆಚ್ಚಾದಂಗೂ ಅದರ ಸಂಖ್ಯೆ ಜಾಸ್ತಿ ಆದಂಗೂ ನಿಮ್ಮ ನರಗಳು ಬೇಗ ಡ್ಯಾಮೇಜ್ ಆಗ್ತಾ ಇರುತ್ತೆ. ಆಂಟಿವೈರಲ್ ಕೊಡೋದ್ರಿಂದ ಅದರ ಬೆಳವಣಿಗೆಯನ್ನ ಅದು ನಿಲ್ಸುತ್ತೆ. ಎಷ್ಟು ಬೇಗ ನಿಲ್ಲಿಸ್ತಿರೋ ಅಷ್ಟು ಬೇಗ ನಿಮ್ಮ ನರ ಡ್ಯಾಮೇಜ್ ಆಗುತ್ತೆ. ಸೊ ಆದ್ರಿಂದ 48 ಗಂಟೆ ಒಳಗಡೆ ನೀವು ಮಾತ್ರೆಯನ್ನ ಸ್ಟಾರ್ಟ್ ಮಾಡಿದ್ರೆ ಬಹಳ ಒಳ್ಳೇದು. ಇಲ್ಲಾಂದ್ರೆ ಏನಾಗುತ್ತೆ ಗೊತ್ತಾ, 10 ದಿನದಲ್ಲಿ ಸರ್ಪ ಸುತ್ತು ಗುಣ ಆಗೇ ಆಗುತ್ತೆ. ನೀವು ಮಾತ್ರೆ ತಗೊಂಡ್ರು ಗುಣ ಆಗುತ್ತೆ, ತಗೊಂಡಿಲ್ಲ ಅಂದ್ರು ಗುಣ ಆಗುತ್ತೆ. ಬಟ್ ಅದು ನರ ಡ್ಯಾಮೇಜ್ ಆದ್ರೆ ಅದ್ರದ್ದು ಎಫೆಕ್ಟ್ ಏನಿರುತ್ತಲ್ಲ, ಕೆಲವೊಬ್ಬರಿಗೆ 6 ತಿಂಗಳು, ವರ್ಷ, 2 ವರ್ಷ ಆದ್ರೂ ನರ ಡ್ಯಾಮೇಜ್ ಇಂದ ಪೇನ್, ನ್ಯೂರೋಪತಿಕ್ ಪೇನ್ ಅಂತಾರೆ, ಅದಕ್ಕೆ ಪೋಸ್ಟ್ ಹರ್ಪೆಟಿಕ್ ನ್ಯೂರಾಲ್ಜಿಯಾ ಅಂತ ಕರೀತಾರೆ. ಅದು ವರ್ಷಾನ್ಗಟ್ಲೆ ಅವರಿಗೆ ಜುಮ್ಮು ಜುಮ್ಮು ಅನ್ನೋದು, ಚುಟು ಚುಟು ಅನ್ನೋದು, ಎಳೆತ ಆಗಿರ್ಬೋದು, ನೋವಾಗಿರ್ಬೋದು ತುಂಬಾ ಆಗ್ತಿರುತ್ತೆ. ಅದನ್ನ ಸರಿ ಮಾಡೋದು ಬಹಳ ಕಷ್ಟ. ಎಸ್ಪೆಷಲಿ 60 ವರ್ಷ ಆದ್ಮೇಲೆ ವಯಸ್ಸಾಗಿರುತ್ತೆ, ಅವರಿಗೆ ನರ ರಿಕವರಿ ಆಗೋದು ತುಂಬಾ ಟೈಮ್ ಹಿಡಿಯುತ್ತೆ. ಅಂತವರಿಗೆ ಅದು ನೋವು ತುಂಬಾ ಅಸಹನೀಯವಾಗಿರುತ್ತೆ. ಅದಕ್ಕೆ ನಾವು ಹೇಳ್ತೀವಿ, ಸರ್ಪ ಸುತ್ತ ಆದ ತಕ್ಷಣ ವೈದ್ಯರಲ್ಲಿ ತೋರಿಸಿ. ಕೆಲವೊಬ್ರು ಏನ್ ಮಾಡ್ತಾರೆ, ನಾಟಿ ಔಷಧಿ ಅಂತಾರೆ, ಬರಸ್ತೀವಿ ಅಂತಾರೆ, ಗಂಧ ಹಚ್ತೀವಿ ಅಂತಾರೆ. ಇತ್ತೀಚೆಗೆ ಒಂದ್ ಅಜ್ಜಿ ಬಂದಿತ್ತು, ಅವರು ಏನ್ ಹೇಳಿದ್ರು ಅಂದ್ರೆ, ಈ ಜಿಂಕೆ ಕೊಂಬು ಮತ್ತೆ ಅರಿಶಿನ ಹಚ್ಚಿ ತಿಕ್ಕಿ ಹಚ್ಚಿದ್ವು ಅಂದ್ರು. ಈ ಜಿಂಕೆ ಕೊಂಬು ಎಲ್ಲಿಂದ ಸಿಕ್ತು ನಮ್ ಜನಕ್ಕೆ, ನಿಜವಾಗ್ಲೂ ನನಗೆ ತಲೆ ಕೆಟ್ಟೋಯ್ತು, ಫುಲ್ ಗಾಯ ಆಗಿ ಆ ಎಮ್ಮಂಗೆ ನೋವು ತಡೆಯಕಾಗ್ತಿಲ್ಲ. ಆದ್ರಿಂದ ಈ ರೀತಿಯ ಒಂದು ಮೂಢನಂಬಿಕೆಯಿಂದ, ಮಿಥ್ಯದಿಂದ, ಸತ್ಯದೆಡೆಗೆ ನೀವು ಬರಬೇಕು. ಸರ್ಪ ಸುತ್ತಾದ್ರೆ ಯಾವ ಸರ್ಪ ದೋಷನೂ ಇರೋದಿಲ್ಲ. ದಯವಿಟ್ಟು ವೈದ್ಯರಲ್ಲಿ ತೋರಿಸಿ. ಚರ್ಮ ರೋಗ ತಜ್ಞರು ಅಂತ ನಾನು ಪ್ರತಿ ಸಲನು ನಿಮಗೆ ಸ್ಟ್ರೆಸ್ ಮಾಡಿ ಹೇಳ್ತೀನಿ, ಯಾಕಂದ್ರೆ ಬೇರೆ ಡಾಕ್ಟರ್ಸ್ಗೆ ಅದರದ್ದು ಸರಿಯಾದ ಟ್ರೀಟ್ಮೆಂಟ್ ಗೊತ್ತಿರಲ್ಲ. ದಯವಿಟ್ಟು ನೀವು ಚರ್ಮ ರೋಗ ತಜ್ಞರಲ್ಲಿ ತೋರಿಸಿ ಇದಕ್ಕೆ ಟ್ರೀಟ್ಮೆಂಟ್ ತಗೋಬಹುದು.
1: ಯಾಕೆ ಸರ್ ಇವತ್ತು ತುಂಬಾ ಸುಸ್ತಾದಂಗೆ ಕಾಣ್ತೀರಾ?
2: ಯಾಕೋ ಗೊತ್ತಿಲ್ಲ ಮೇಡಮ್, ಎದೆ ನೋವು ಆಗ್ತಿದೆ.
1: ಮೊನ್ನೆ ನಮ್ ಯಜಮಾನರಿಗೂ ಹೀಗೆ ಆಗಿತ್ತು. ಶಿವಮೊಗ್ಗದ ಸರ್ಜಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ಹೋದ್ವಿ. ಅಲ್ಲಿ ಸುಸಜ್ಜಿತವಾಗಿರೋ ಕಾರ್ಡಿಯೋಲಜಿ ವಿಭಾಗದಲ್ಲಿ ಚಿಕಿತ್ಸೆ ಕೊಡಿಸಿದ್ವಿ. ಈಗ ನಮ್ಮ ಮನೆಯವರು ಆರಾಮಾಗಿದ್ದಾರೆ. ಅಲ್ಲಿ ನುರಿತ ಹೆಸರಾಂತ ಹೃದಯ ರೋಗ ತಜ್ಞ ವೈದ್ಯರಿದ್ದಾರೆ. ECG, ಎಕೋ, TMT, ಆಂಜಿಯೋಗ್ರಾಮ್, ಆಂಜಿಯೋಪ್ಲಾಸ್ಟಿ, ಪೇಸ್ ಮೇಕರ್, ಹೀಗೆ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ. ಅದು ಕಡಿಮೆ ದರದಲ್ಲಿ. ಅಷ್ಟೇ ಅಲ್ಲ, ನಗುಮೊಗದ ಸೇವೆ ಕೂಡ ಸಿಗುತ್ತೆ.
3: ಹಿಂದೆ ಭೇಟಿ ಕೊಡಿ ಸರ್ಜಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ರಾಘವೇಂದ್ರ ಸ್ವಾಮಿ ಮಠದ ಹತ್ತಿರ, ಶಿವಮೊಗ್ಗ.
4: ಹೆಲ್ತ್ ಹಿಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ಆಸ್ಪತ್ರೆ, ಶಿವಮೊಗ್ಗ.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಆತ್ಮೀಯ ಕೇಳುಗರೇ, ಗಮನಿಸಿ, ನಮ್ಮ ನಿಲಯದಿಂದ ಈ ಬೆಳಗ್ಗೆ 8:30 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಮೂಡಿಬರುವುದು. ಡಾಕ್ಟರ್ ಎಂಎಲ್ ವಸಂತಕುಮಾರಿ ಅವರ ಹಾಡುಗಾರಿಕೆಯನ್ನು ಕೇಳುವಿರಿ. 9:05 ಮಿಕ್ಸ್ ಮೇಲೋಡಿ, ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳು ಹಾಗೂ ದಿನದ ವಿಶೇಷತೆ ಈ ಕಾರ್ಯಕ್ರಮದಲ್ಲಿ ನಿಮಗಾಗಿ. 9:35 ಭಾವಗೀತೆಗಳ ಕಾರ್ಯಕ್ರಮ. 10:00 ಹಾಡು ಮಾತಾಡು. ಇವತ್ತಿನ ವಿಶೇಷ, ಕ್ರೀಡೆಗೆ ಸಂಬಂಧಪಟ್ಟಂತಹ ರಸಪ್ರಶ್ನೆಗಳನ್ನು ಕೇಳಲಾಗುವುದು. ಇದಕ್ಕೆ ನೀವು ನಾವು ಹೇಳುವ ಸಂದೇಶವನ್ನ ಕಳಿಸಿ ನೀವು ಕೂಡ ಕಾರ್ಯಕ್ರಮದಲ್ಲಿ ಜೊತೆಯಾಗಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ ಹೇಗಿದೆ? 9481572606. 11:00 ನನ್ನ ಹಾಡು ನನ್ನ ಆಯ್ಕೆ, ಕೇಳುಗರ ಮೆಚ್ಚಿನ ಪತ್ರಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರುವುದು. 11:30 ಸೇವಾ ಮಾಹಿತಿ, ನಂತರ ಭಾವಗೀತೆಗಳನ್ನು ಕೇಳುವಿರಿ. 11:45 ಜಾನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ಜಿಲ್ಲೆ ಪಾಪೇನಹಳ್ಳಿಯ ಶ್ರೀಮತಿ ಹನುಮಕ್ಕ ಹಾಗೂ ತಂಡದವರಿಂದ ಮೈಲಾರ ಲಿಂಗಸ್ವಾಮಿ ಪದಗಳನ್ನು ಆಲಿಸುವಿರಿ. ಆತ್ಮೀಯ ಕೇಳಿದರೆ ಗಮನಿಸಿ, ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಶಿವಮೊಗ್ಗ ಇವರ ವತಿಯಿಂದ ಜೂನ್ 5 ತಾರೀಕಿನಂದು, ಅಂದರೆ ಬರುವ ಶುಕ್ರವಾರ ಬೆಳಿಗ್ಗೆ 10:00 ಉದ್ಯೋಗಾಕಾಂಕ್ಷಿಗಳಿಗಾಗಿ ನೇರ ಸಂದರ್ಶನವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸಂದರ್ಶನದಲ್ಲಿ ಖಾಸಗಿ ಪ್ರತಿಷ್ಠಿತ ಕಂಪನಿಯಾದ ಎನ್

ಡಿಇಸಿ ಇಂಡಸ್ಟ್ರಿಯಲ್ ಆಟೋಮಷಿನ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಮತ್ತು ಎನ್ಟಿಟಿಎಫ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಗಳು ಭಾಗವಹಿಸಲಿದ್ದು, ಖಾಲಿ ಇರುವ ಹುದ್ದೆಗಳಿಗೆ ಅಭ್ಯರ್ಥಿಗಳನ್ನು ನೇರ ಸಂದರ್ಶನದ ಮೂಲಕ ಆಯ್ಕೆ ಮಾಡಿಕೊಳ್ಳಲಿದೆ. ಎಸ್ಎಸ್ಎಲ್ಸಿ, ಪಿಯುಸಿ, ಐಟಿಐ, ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಿಷಿಯನ್, ಎಲೆಕ್ಟ್ರೋ ಮತ್ತು ಮೆಕ್ಯಾನಿಕಲ್, ಮೆಕ್ಯಾನಿಕಲ್ ಫಿಟ್ಟರ್ ಟರ್ನರ್, ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್, ಎಲೆಕ್ಟ್ರಿಕಲ್ ಮತ್ತು ಕಮ್ಯುನಿಕೇಷನ್ ಪದವಿ ಪೂರೈಸಿದಂತಹ 18 ರಿಂದ 24 ವರ್ಷದೊಳಗಿನ ಅಭ್ಯರ್ಥಿಗಳು ಭಾಗವಹಿಸಬಹುದಾಗಿದೆ. ಸಂದರ್ಶನಕ್ಕೆ ಬರುವವರು ತಮ್ಮ ಬಯೋಡಾಟಾ ಮತ್ತು ಆಧಾರ್ ಕಾರ್ಡ್ ಪ್ರತಿಗಳೊಂದಿಗೆ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ, ಗುತ್ಯಪ್ಪ ಕಾಲೋನಿ, ಪಂಪಾನಗರ 2ನೇ ಕ್ರಾಸ್, ಸಾಗರ ರಸ್ತೆ, ಶಿವಮೊಗ್ಗ ಇಲ್ಲಿ ಹಾಜರಾಗುವಂತೆ ಉದ್ಯೋಗಾಧಿಕಾರಿಗಳು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ನೇರ ಸಂದರ್ಶನಕ್ಕೆ ಪ್ರವೇಶ ಉಚಿತವಾಗಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ತಾವುಗಳು ಸಂಪರ್ಕಿಸಬೇಕಾದಂತಹ ಮೊಬೈಲ್ ಸಂಖ್ಯೆಗಳು ಈ ರೀತಿ ಇವೆ: 9380663606 ಅಥವಾ 9108235132.

0: ಆತ್ಮೀಯ ಕೆಳಗರಿ ಗಮನಿಸಿ, ಶಿವಮೊಗ್ಗ ಜಿಲ್ಲಾ ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆಯ ಸಹಯೋಗದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ವತಿಯಿಂದ ವೀರ್ ಪರಿವಾರ್ ಸಹಾಯತಾ ಯೋಜನೆಯಡಿ ಉಚಿತ ಕಾನೂನು ಸೇವೆಯನ್ನು ಒದಗಿಸಲಾಗುತ್ತಿದ್ದು, ಬರುವ ಜೂನ್ 7ನೇ ತಾರೀಕಿನಂದು ಬೆಳಗ್ಗೆ 10:30 ಶಿವಮೊಗ್ಗ ರಾಜ್ಯ ಸರ್ಕಾರಿ ನೌಕರರ ಭವನ ಈ ಸಭಾಭವನದಲ್ಲಿ ಲಭ್ಯ ಕಾನೂನುಗಳ ಸೇವೆಗಳ ಕುರಿತು ವಿಸ್ತೃತ ಮಾಹಿತಿ ನೀಡುವ ಸಲುವಾಗಿ ಕಾನೂನು ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ಶಿವಮೊಗ್ಗ, ದಾವಣಗೆರೆ ಮತ್ತು ಚಿತ್ರದುರ್ಗ ಜಿಲ್ಲೆಗಳ ಸೈನಿಕರು ಮತ್ತು ಕುಟುಂಬದವರು, ಮಾಜಿ ಸೈನಿಕರು, ವೀರನಾರಿಯರು ಹಾಗೂ ಮಾಜಿ ಸೈನಿಕರ ಅವಲಂಬಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಲಭ್ಯ ಕಾನೂನು ಸೇವೆಗಳ ಮಾಹಿತಿಯನ್ನು ಪಡೆದುಕೊಳ್ಳುವಂತೆ ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆಯ ಉಪನಿರ್ದೇಶಕರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ 0818222295 ಸಂಪರ್ಕಿಸಬಹುದಾಗಿದೆ. ಆಕಾಶವಾಣಿ ಭದ್ರಾವತಿ, ಸಮಯ 6:55 ಆಗುತ್ತಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು, ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
1: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ, ಪ್ರವಾಚಕ ದಿವ್ಯಾನಂದ ಝಾ. ಅಥವಾರ್ತಾ ಪ್ರಶಾಸನೇನ ಸಿಬಿಎಸ್ಇ ಇತಿ ಕೇಂದ್ರೀಯ ಮಾಧ್ಯಮಿಕ ಶಿಕ್ಷಾ ಪರಿಷದ ಓಎಸ್ಎಂ ಇತ್ಯೇತಸ್ಯಾಃ ಆಂಕಿಕೀಯ ಮೂಲ್ಯಾಂಕನ ಪ್ರಣಾಲ್ಯಾಃ ಸೇವಾನುಬಂಧ ಸಂಬದ್ಧ ವಿಷಯಾಣಾಂ ಪರೀಕ್ಷಣಾರ್ಥಂ ಏಕಸದಸ್ಯೀಯ ಸಮಿತಿಃ ಸಂಘಟಿತಾ. ಸಮಿತಿಃ ಅಧ್ಯಕ್ಷ ಕ್ಷಮತಾ ನಿರ್ಮಾಣ ಯುಗಸ್ಯ ಅಧ್ಯಕ್ಷ ಪದಾರೂಢ ಎಸ್ ರಾಧಾಚೌಹಾನಃ ಭವಿಷ್ಯತಿ. ಸಮಿತಿಃ ಮಾಸಾಭ್ಯಂತರೆ ಅಂತಃ ಕಾರ್ಮಿಕ ಪ್ರಶಿಕ್ಷಣ ವಿಭಾಗಾಯ ಸ್ವಪ್ರತಿವೇದನಂ ಪ್ರಸ್ತೋಷ್ಯತಿ. ಅತ್ರಾಂತರೆ ಪರಿಷದಾ ಗತವಾಸರೆ ದ್ವಾದಶ ಕಕ್ಷಾಯಾಃ ಛಾತ್ರಾಣಾಂ ಅಂಕ ಸತ್ಯಾಪನಾರ್ಥಂ ಉತ್ತರ ಪುಸ್ತಿಕಾನಾಂ ಪುನರ್ಮೂಲ್ಯಾಂಕನಾರ್ಥಂ ಚ ಅಂತರ್ಜಾಲ ಪಟಲಂ ಆಧಿಕಾರಿಕ ರೂಪೇಣ ಸಕ್ರಿಯಂ ಕೃತಂ. ಅಸ್ಮಾಕಂ ವಾರ್ತಾಹರಃ ಅವದತ್ ಯತ್ ಏಷಾ ಸುವಿಧಾ ತೇಭ್ಯಃ ಏವ ಛಾತ್ರೇಭ್ಯಃ ಉಪಲಬ್ಧಾ ಅಸ್ತಿ, ಯೇ ಖಲು ಸ್ವಮೂಲ್ಯಾಂಕಿತಾನಾಂ ಉತ್ತರಪತ್ರಾಣಾಂ ಸ್ಕ್ಯಾನ್ ಇತ್ಯೇತಾಃ ಪ್ರತಿಲಪಯಃ ಪ್ರಾಪ್ತವಂತಃ. ರಾಷ್ಟ್ರಪತಿನಾ ದ್ರೌಪದೀ ಮುರ್ಮುವರ್ಯಯಾ ಉಕ್ತಂ ಯತ್ ಶಿಕ್ಷಾ ಶಕ್ತೀಕರಣಸ್ಯ ಮಹತ್ವಪೂರ್ಣ ಸಾಧನಂ ವರ್ತತೆ. ಶಿಕ್ಷಾ ಏವ ಜನಾನ್ ಆತ್ಮನಿರ್ಭರಾನ್ ಜಾಗರೂಕಾನ್ ಕ್ಷಮಾಂಶ್ಚ ಕಾರಯತಿ. ಗತವಾಸರೆ ನವದೆಹಲಿಯಾಂ ಸ ಜನಜಾತೀಯ ಛಾತ್ರವೃತ್ತಿ ಲಾಭಾರ್ಥಿನಃ ಸಂಬೋಧಯತಿ ಸ್ಮ. ಅಸ್ಮಿನ್ ಅವಸರೆ ಸಾ ಉಕ್ತವತೀ ಯತ್ ವಾಸ್ತವಿಕಃ ವಿಕಾಸಃ ತದಾ ಏವ ಭವಿಷ್ಯತಿ ಯದಾ ಸಮಾಜಸ್ಯ ಸರ್ವೇ ಏವ ಪಕ್ಷಾಃ ಸಾಮಾಜಿಕಾರ್ಥಿಕ ಶೈಕ್ಷಿಕ ರೂಪೇಣ ವಿಕಸಿತಾಃ ಭವಿಷ್ಯಂತಿ. ಸಾ ಉಕ್ತವತಿ ಯತ್ ಸರ್ವಕಾರಸ್ಯ ಛಾತ್ರವೃತ್ತಿ ಯೋಜನೆಯಾ ಜನಜಾತಿ ವರ್ಗೇಭ್ಯಃ ಉಚ್ಚ ಶಿಕ್ಷಾಯಾಃ ಅವಸರಾಣಾಂ ಪ್ರದಾನೇನ ತೇಷಾಂ ಜೀವನಂ ಪರಿವರ್ತಿತಂ.

0: स्थितम्। द्रौपदी मुर्मू वर्या अवदत् यत् भारते प्रतिभा सम्पन्नानां छात्राणां न्यूनता नास्ति, अपितु तेषाम् अभिज्ञानं पोषणं तेभ्यः उचित मार्गदर्शनं च आवश्यकं वर्तते।
1: युवा हमारे राष्ट्र की शक्ति, आशा और उज्जवल भविष्य के प्रतीक है। मेरी सभी युवाओं, विशेषकर जनजातीय समुदाय के युवाओं से अनुरोध है कि उन्हें अपनी जोड़ों और अपने लोगों को नहीं भूलना चाहिए। युवा शक्ति विरासत पर गर्व करते हुए आधुनिक शिक्षा और तकनीकों के बल पर आगे बढ़े तो सशक्त समृद्ध और आत्मनिर्भर भारत का निर्माण होगा।
0: भारतस्य मुख्य न्यायाधीशः न्यायमूर्तिः सूर्यकान्तः गतवासरे सर्वोच्च न्यायालयस्य पञ्च न्यायाधीशेभ्यः पदगोपनीयतायै प्रतिश्रावितवान्। न्यायमूर्तिः शीलनागो, श्रीचन्द्रशेखरः, संजीव सचदेवा, अरुणपल्ली, वरिष्ठाधिवक्त्री वी मोहना च सर्वोच्च न्यायालयस्य न्यायाधीशत्वेन शपथवचनं स्वीकृतवन्तः। अवधेयं यत् केन्द्रेण सर्वोच्च न्यायालयीय न्यायविद समितेः अनुशंसाम् आलक्ष्य एव एतेषां नियुक्ति विषयणे स्वीकृतिः दत्ता। राष्ट्रिय पञ्चायत पुरस्कार समारोहः अद्य नवदिल्ल्याम् आयोजयिष्यते। एते पुरस्काराः देशस्य 42 संख्याकेभ्यः उत्कृष्ट पञ्चायतेभ्यः प्रदास्यन्ते। समारोहावसरे दीनदयालोपाध्याय पञ्चायत सतत विकास पुरस्कारः इत्यस्यां श्रेण्यां 34 ग्राम पञ्चायतेभ्यः, नानाजी देशमुख सर्वोत्तम पञ्चायत सतत विकास पुरस्कार श्रेण्यां च 8 पञ्चायतेभ्यः पुरस्काराः प्रदास्यन्ते। भारतीयर्थ विभागेन सूचितं यत् अद्य कर्णाटकस्य आभ्यन्तरीणेषु भागेषु, केरल माले लक्षद्वीप तमिलनाडु पुदुच्चेरी कराईकलेषु च तीव्रवृष्टिः भविष्यति। आगामी दिवसद्वय पर्यन्तं हरियाणा, चंडीगढ़, दिल्ली, छत्तीसगढ़, झारखंड, गुजरात, गोवा, महाराष्ट्र, आंध्र प्रदेश, तेलंगाना, पश्चिमोत्तर प्रदेशेषु तीव्र झंझावातेन सह गर्जनस्य तडित्पातस्य च संभावना वर्तते। अन्ते क्रीडा वार्तासु, महिलानां अन्ताराष्ट्रिय क्रिकेट क्रीडा मालिकायां गतरात्रौ इंग्लैंड देशस्य टाउनटन नगरे काउंटी क्रीडांगणे आयोजिते तृतीये अन्तिमे च द्वन्द्वे इंग्लैंडेन भारतं 6 क्रीडकैः पराजितम्। इत्थम् इंग्लैंडेन 2-1 इत्येतेन स्पर्धान्तरालेन श्रृंखला जिता। इति वार्ताः।
2: ಸಮಯ ಸರಿಯಾಗಿ 7:20 ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.
3: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತಿದೆ.
4: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
6: ಶಿವಮೊಗ್ಗ ತಾಲೂಕು ಎಲವಟಿ ಗ್ರಾಮದಲ್ಲಿರುವ ಜಗದ್ಗುರು ಸಚ್ಚಿದಾನಂದ ಪ್ರೌಢಶಾಲೆಗೆ ಸೇರುವ 8, 9, 10 ತರಗತಿ ವಿದ್ಯಾರ್ಥಿಗಳಿಗೆ ಸುವರ್ಣಾವಕಾಶ. ಹೊಸದಾಗಿ ಸುಸಜ್ಜಿತವಾದ ಬಾಲಕರ ಉಚಿತ ಹಾಸ್ಟೆಲ್ ಅನ್ನ ಪ್ರಾರಂಭಿಸಲಾಗಿದೆ. ಮೊದಲು ಸೇರುವ 50 ಬಾಲಕರಿಗೆ ಮಾತ್ರ ಅವಕಾಶ. ಅನುಭವಿ ಶಿಕ್ಷಕ ವೃಂದದ ಮಾರ್ಗದರ್ಶನ ಇರುತ್ತದೆ. ಶಾಲಾ ಶುಲ್ಕ, ಸಮವಸ್ತ್ರ, ಪಠ್ಯ ಪುಸ್ತಕಗಳು, ಎಲ್ಲಾ ಸೌಕರ್ಯಗಳು ಉಚಿತ. ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 9484-0602664, 9843-155-830. ಪ್ರಕಟಣೆ ಆನಂದ್ಪುರ ಸಂಸ್ಥಾನ, ಬೆಕ್ಕಿಂಗಲ್ ಮಠ.
7: ಅಜ್ಜ, ಇದು ಯಾವ ಗಿಡ?
8: ಟ್ಯಾಂಜರೀನ್, ತುಂಬಾ ಹಸಿಯಾಗಿರುತ್ತೆ, ಕೇಳಬೇಡಿ. ಫ್ರೀ ಫಾರಿನ್ ಟ್ರಿಪ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಈಗಲೇ ಮಾಡ್ತೇನೆ.
7: ಅಜ್ಜ ನಿಲ್ಲಿ, ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಡಿ.
8: ಯಾಕೆ?
7: ಇದು SMS ಸ್ಕ್ಯಾಮ್. ಕ್ಲಿಕ್ ಮಾಡಿದ್ರೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಕದೀತಾರೆ.
8: ಓ ಥ್ಯಾಂಕ್ಸ್ ಕಪ್ಪು, ಮಜಾವಾದೆ. ತಗೋ ನಿಮ್ಮ ಜಾಣತನಕ್ಕೆ ಪ್ರತಿಫಲ.
9: RBI ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ.
10: ಆಕಾಶವಾಣಿಗೆ 90 ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60 ಸಂತಸ.
11: ಆಕಾಶವಾಣಿ ಭಾರತೀಯರು ನಂಬಿಕೆ ಇಡುವ ಸುದ್ದಿ ಮಾಧ್ಯಮವಾಗಿದೆ. ದಿನದ 4 ಬಾರಿ ಶುದ್ಧ ಹಾಗೂ ನಿಖರ ಸುದ್ದಿಗಳನ್ನ ವಿವಿಧ ಭಾಷೆಗಳಲ್ಲಿ ಪ್ರಸಾರ ಮಾಡಲಾಗುತ್ತೆ. ಯಾವುದೇ ವದಂತಿಗಳಿಗೆ ಅವಕಾಶವಿಲ್ಲದೆ ಸರ್ಕಾರದ ದೃಷ್ಟಿಕೋನದಿಂದ ಮಾಹಿತಿ ನೀಡುವಲ್ಲಿ ಇದು ಮುಂಚೂಣಿಯಲ್ಲಿದೆ. ಪ್ರದೇಶ ಸಮಾಚಾರ, ರಾಷ್ಟ್ರೀಯ ವಾರ್ತೆ ಇವು ಉದಾಹರಣೆಗಳು. ತುರ್ತು ಪರಿಸ್ಥಿತಿಗಳಲ್ಲಿ ಜನತೆಗೆ ಸರಿಯಾದ ಮಾರ್ಗದರ್ಶನ ನೀಡಲು ಇದು ಅತ್ಯಂತ ಉಪಯುಕ್ತವಾಗಿದೆ.
12: ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಪ್ರತಿ ಗುರುವಾರ ಬೆಳಿಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
13: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
14: ಅಮ್ಮ, ಏನೇ ಅದು? ಸ್ವಲ್ಪ ಇರು, ಕಸ್ತೋರ್ ಬಂದಿದ್ದಾರೆ, ಕಸ ಎಷ್ಟ್ ಬರ್ತೀನಿ.
15: ಏನಮ್ಮ ಹಾಗೆ ಹೇಳ್ತೀಯ? ಅವರು ಪೌರ ಕಾರ್ಮಿಕರು, ಕಸ್ತವರಲ್ಲ. ಕಸ ಎಸೆಯೋದಲ್ಲ, ಕಸನ ಅವರಿಗೆ ಗೌರವದಿಂದ ಕೈಯಲ್ಲಿ ಕೊಡಬೇಕು. ಅವರು ನಮ್ ಹಾಗೆ ಮನುಷ್ಯರಲ್ವಾ?
16: ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ.
15: ಎಲ್ಲಿ ಹಸಿ ಕಸ, ಒಣಕಸ, ಪ್ಲಾಸ್ಟಿಕ್, ಗ್ಲಾಸು, ಈ ವೇಸ್ಟು ಎಲ್ಲ ಬೇರೆ ಬೇರೆ ಮಾಡಿದೀಯಾ ತಾನೇ?
14: ಓ, ಅದ್ ಬೇರೆ ಮಾಡ್ತಾರೆ.
15: ಇವಾಗ ಹಾಗೆ ಬೆರೆಸಿ ಹಾಕ್ಬಿಟ್ರೆ ದಂಡ ಕಟ್ಟಬೇಕಾಗತ್ತೆ. ಹಸಿ ಕಸದಿಂದ ಗೊಬ್ಬರ ಆಗುತ್ತೆ, ಒಣಕಸ ಮತ್ತೆ ಪುನರ್ಬಳಕೆ ಆಗೋ ಹಾಗೆ ಮಾಡುವಂತಹ ವಿಧಾನದಿಂದ ಬೇರೆ ಬೇರೆ ತರ ಉಪಯೋಗಕ್ಕೆ ಬರುತ್ತೆ.
14: ಹೌದಾ? ಇನ್ಮೇಲೆ ಹಾಗೆ ಮಾಡ್ತೀನಿ ಬಿಡು. ಆ ಜವಾಬ್ದಾರಿನ ನೀನು ಸಹ ಹೊತ್ಕೊಂಡ್ ಮಾಡ್ಬೇಕು, ಗೊತ್ತಾಯ್ತಾ?
17: ಖಂಡಿತ.
18: ಸಹನಾ ಅವರಮ್ಮ ಮೆಸೇಜ್ ಮಾಡಿದರಮ್ಮ, ಅರ್ಜೆಂಟ್ ಆಗಿ 52,300 ರೂಪಾಯಿ ಹಾಕ್ಬೇಕಂತೆ ಕಣಮ್ಮ.
19: ಹೌದು, ನನಗೂ ಬಂದಿದೆ ಕಣೆ.
18: ಏ ಅಮ್ಮ, ಇರು ಇರು, ಸ್ವಲ್ಪ ಸಿರಿದು ಫೋನ್ ಬರ್ತಾ ಇದೆ, ಏನು ಅಂತ ಕೇಳ್ತೀನಿ. ಹಲೋ
20: ಹಲೋ, ನಮನ, ಸಹನಾ ಅಮ್ಮಂದು ಮೆಸೇಜ್ ಬಂದಿದೆ ನಂಗೆ.
18: ಅಯ್ಯೋ, ನಿಂಗೂ ಬಂತ?
20: ಹೌದೇ, ಅವ್ರಿಗೆ ಎಮರ್ಜೆನ್ಸಿ ದುಡ್ಡು ಬೇಕಿತ್ತಂತೆ, ನಾನು ಹಾಕ್ಬಿಟ್ಟೆ. ಗೌರಿಗೂ ಬಂದಿತ್ತಂತೆ, ಅವಳು ಹಾಕ್ಬಿಟ್ಟಿದ್ದಾಳೆ. ಆಮೇಲೆ ಯಾಕೋ ಡೌಟ್ ಬಂದು ಸಹನಾ ಫೋನ್ ಮಾಡಿ ಕೇಳಿದ್ರೆ, ನಮ್ಮಮ್ಮ ಮನೇಲಿ ತಲೆನೋವು ಅಂತ ಮಲಗಿದ್ದಾರೆ, ನಿಮ್ಗ್ಯಾಕೆ ಮೆಸೇಜ್ ಮಾಡ್ತಾರೆ ಅಂದ್ಲು ಕಣೆ.
18: ಹಾಗಾದ್ರೆ ಇದು ಫ್ರಾಡ್ ಅನ್ಸುತ್ತೆ. ಮೊದಲು ನಿಮ್ಮ ಅಕೌಂಟ್ ಗಳನ್ನೆಲ್ಲ ಬ್ಲಾಕ್ ಮಾಡಿ, ಸೈಬರ್ ಪೊಲೀಸ್ಗೆ ಕಂಪ್ಲೇಂಟ್ ಕೊಡ್ಬೇಕು.
21: ಸೈಬರ್ ಅಪರಾಧದ ಬಗ್ಗೆ ಎಚ್ಚರವಿರಲಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು. ನೂತನ ಮುಖ್ಯಮಂತ್ರಿಯಾಗಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಇಂದು ಪ್ರಮಾಣ ವಚನ ಸ್ವೀಕಾರ, ಲೋಕಭವನ ಸನ್ನದ್ದ. ಕರ್ನಾಟಕದಲ್ಲಿ ಹೊಸ ಯುಗ ಆರಂಭವಾಗಲಿದೆ, ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಡಿಕೆ ಶಿವಕುಮಾರ್. ಕೇಂದ್ರ ಸರ್ಕಾರ ಘೋಷಿಸಿರುವ 2025 ರಾಷ್ಟೀಯ ಪಂಚಾಯತ್ ಪ್ರಶಸ್ತಿಗಳ ವಿತರಣಾ ಸಮಾರಂಭ ಇಂದು. ಇಂದು ವಿಶ್ವ ಬೈಸಿಕಲ್ ದಿನ, ಹಸಿರು ಭವಿಷ್ಯಕ್ಕಾಗಿ ಸೈಕ್ಲಿಂಗ್ ಧ್ಯೇಯವಾಕ್ಯ. ವಾರ್ತೆಗಳ ವಿವರ. ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಲೋಕಭವನದಲ್ಲಿ ಇಂದು ಪ್ರಮಾಣ ವಚನ ಸ್ವೀಕರಿಸುವ ಹಿನ್ನೆಲೆ ಭರದ ಸಿದ್ದತೆಗಳು ನಡೆದಿವೆ. ಈ ನಡುವೆ ಸಚಿವ ಸಂಪುಟಕ್ಕೆ ಯಾರನ್ನು ತೆಗೆದುಕೊಳ್ಳಬೇಕು ಎನ್ನುವ ಕುರಿತು ನಿಯೋಜಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ನಿರ್ಗಮಿತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದೆಹಲಿಯಲ್ಲಿ ಪಕ್ಷದ ವರಿಷ್ಠರನ್ನು ಭೇಟಿ ಮಾಡಿ ಚರ್ಚೆ ನಡೆಸಿದರು. ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರು ಸಭೆ ನಡೆಸಿ, ಈ ವೇಳೆ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ, ಪಕ್ಷದ ನಾಯಕರಾದ ಕೆಸಿ ವೇಣುಗೋಪಾಲ್ ಹಾಗೂ ರಣದೀಪ್ ಸುರ್ಜೇವಾಲಾ ಪಾಲ್ಗೊಂಡಿದ್ದರು. ಮೊದಲ ಹಂತದಲ್ಲಿ 8-10 ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆ ಇದೆ. ಇಂದು ಸಂಜೆ 4:05 ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಸ್ವೀಕರಿಸಲಿರುವ ಹಿನ್ನೆಲೆ ಲೋಕಭವನದ ಸುತ್ತಮುತ್ತ ಜನಸಂದಣಿ ಸೇರುವ ಹಾಗೂ ವಾಹನ ಸಂಚಾರ ದಟ್ಟಣೆ ಉಂಟಾಗುವ ಸಂಭವನೀಯತೆ ಇರುವ ಹಿನ್ನೆಲೆಯಲ್ಲಿ ಭದ್ರತೆ ಮತ್ತು ಸುರಕ್ಷತೆಯ ದೃಷ್ಟಿಯಿಂದ ವಿಧಾನಸೌಧ, ವಿಕಾಸಸೌಧ, ಬಹುಮಹಡಿ ಕಟ್ಟಡಗಳಲ್ಲಿ ಕರ್ತವ್ಯ ನಿರ್ವಹಿಸುವ ಅಧಿಕಾರಿ ಹಾಗೂ ಸಿಬ್ಬಂದಿಗೆ ಅಪರಾಹ್ನ ರಜೆ ಘೋಷಿಸಿ ಸರ್ಕಾರ ಆದೇಶ ಹೊರಡಿಸಿದೆ. ಇದೇ ವೇಳೆ ಲೋಕಭವನಕ್ಕೆ ಆಹ್ವಾನಿತರಿಗೆ ಮಾತ್ರ ಪ್ರವೇಶವಿದ್ದು ಸಾರ್ವಜನಿಕರು ಪ್ರವೇಶಿಸಲು ಅವಕಾಶವಿರುವುದಿಲ್ಲ. ಇಂದು 12:00 AM ರಾತ್ರಿ 8:00 AM ಕೆಲ ರಸ್ತೆಗಳಲ್ಲಿ ಸಂಚಾರದಲ್ಲಿ

0: ಸಂಹಿತೆಯಲ್ಲಿ ಮಾರ್ಪಾಡು ಮಾಡಲಾಗಿದೆ. ಕರ್ನಾಟಕದ ಜನರು ನನ್ನ ಮೇಲೆ ವಿಶ್ವಾಸ ಹೊಂದಿದ್ದಾರೆ. ರೈತರು, ಮಹಿಳೆಯರು ಹಾಗೂ ಯುವ ಪೀಳಿಗೆಯನ್ನು ಸೇರಿ ನಾನು ಸಮಾಜದ ಪ್ರತಿಯೊಂದು ವರ್ಗವನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗುತ್ತೇನೆ. ಕರ್ನಾಟಕದಲ್ಲಿ ಹೊಸ ಯುವ ಯುಗ ಪ್ರಾರಂಭವಾಗಲಿದೆ ಎಂದು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಪ್ರತಿಕ್ರಿಯೆ ನೀಡಿದ ಅವರು, ನಾನು ಯಾವುದನ್ನು ಕನಸು ಎಂದು ಹೇಳುವುದಿಲ್ಲ, ಕಠಿಣ ಪರಿಶ್ರಮದ ಜೊತೆಗೆ ಸಮರ್ಪಣೆ ಎಂದು ಕರೆಯುತ್ತೇನೆ. ಇದು ಕಠಿಣ ಸಮಯ, ವಿಳಂಬವಾಗಿರಬಹುದು, ಆದರೆ ನಿರಾಕರಣೆಗೆ ಒಳಗಾಗಿಲ್ಲ. ಇಲ್ಲಿ ಶಿವಕುಮಾರ್ ಒಬ್ಬನ ವಿಚಾರವಲ್ಲ, ಕಾಂಗ್ರೆಸ್ ಪಕ್ಷದ ಇತಿಹಾಸದೊಂದಿಗೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಮೇಲೆ ನಂಬಿಕೆಯಿಟ್ಟಿರುವ ಸಾವಿರಾರು ಕಾಂಗ್ರೆಸ್ ಕಾರ್ಯಕರ್ತರ ಪರಿಶ್ರಮದ ಫಲವಾಗಿದೆ ಎಂದರು. ನನ್ನ ಮೇಲೆ ನಂಬಿಕೆ ಇಟ್ಟಿರುವ ವಿಶ್ವಾಸಕ್ಕೆ ನಾನು ಬದ್ಧನಾಗಿದ್ದೇನೆ ಮತ್ತು ಕಷ್ಟಪಟ್ಟು ಕೆಲಸ ಮಾಡಿ ಎಲ್ಲರ ಆಶೋತ್ತರಗಳನ್ನು ಈಡೇರಿಸುತ್ತೇನೆ. ದಾರಿ ಅಷ್ಟು ಸುಲಭವಾಗಿಲ್ಲ, ಆದರೂ ಇದನ್ನು ನಿರ್ವಹಿಸಬೇಕು. ನಾನು ನನ್ನ ಕೆಲಸವನ್ನು ತುಂಬಾ ಪ್ರಾಮಾಣಿಕವಾಗಿ ಸಮರ್ಪಣಾ ಭಾವದಿಂದ ಮಾಡುತ್ತೇನೆ ಎಂದು ಹೇಳಿದರು. ಕರ್ನಾಟಕ ವಿಧಾನಮಂಡಲವನ್ನು ಮುಂದಿನ ಕೆಲ ತಿಂಗಳೊಳಗೆ ಸಂಪೂರ್ಣ ಡಿಜಿಟಲೀಕರಣಗೊಳಿಸಿ ಕಾಗದ ರಹಿತ ವ್ಯವಸ್ಥೆಗೆ ಬದಲಾಯಿಸಲಾಗುವುದು ಎಂದು ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಈ ವಿಷಯ ತಿಳಿಸಿದ ಅವರು, ಬೆಂಗಳೂರು ಕರ್ನಾಟಕ ಹಾಗೂ ದೇಶದ ಮಾಹಿತಿ ತಂತ್ರಜ್ಞಾನ ರಾಜಧಾನಿಯಾಗಿರುವ ಹಿನ್ನೆಲೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತನ್ನು ಆಧುನಿಕ ತಂತ್ರಜ್ಞಾನಕ್ಕೆ ಅಳವಡಿಸಿಕೊಳ್ಳುವ ಅಗತ್ಯವಿದೆ. ಈ ಹಿನ್ನೆಲೆಯಲ್ಲಿ ವಿಧಾನಮಂಡಲವನ್ನು ಡಿಜಿಟಲೀಕರಣಗೊಳಿಸಲು ಉದ್ದೇಶಿಸಲಾಗಿದೆ ಎಂದು ತಿಳಿಸಿದ್ದಾರೆ. ವಿಧಾನಮಂಡಲವನ್ನು ಸಂಪೂರ್ಣ ಕಾಗದರಹಿತವನ್ನಾಗಿ ಮಾಡುವ ನಿಟ್ಟಿನಲ್ಲಿ ಹಲವು ವರ್ಷಗಳಿಂದ ಚರ್ಚೆ ನಡೆದಿತ್ತು. ಕೇಂದ್ರ ಸರ್ಕಾರದ ರಾಷ್ಟೀಯ ಇ ವಿಧಾನ ಯೋಜನೆಗೆ ರಾಜ್ಯ ಸರ್ಕಾರ ಈಗಾಗಲೇ ಒಪ್ಪಿಗೆ ನೀಡಿದೆ. ಕೇಂದ್ರ ಸಂಸದೀಯ ವ್ಯವಹಾರಗಳ ಇಲಾಖೆ ಹಾಗೂ ರಾಜ್ಯ ವಿಧಾನಮಂಡಲ ಈ ನಡುವೆ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ. ಬೆಂಗಳೂರು ಮತ್ತು ಬೆಳಗಾವಿಯ ವಿಧಾನಸಭೆಗೆ 78 ಕೋಟಿ ರೂಪಾಯಿ ಹಾಗೂ ಎರಡೂ ಕಡೆಯ ವಿಧಾನ ಪರಿಷತ್ ಡಿಜಿಟಲೀಕರಣ ಮಾಡಲು 52 ಕೋಟಿ ರೂಪಾಯಿ ಯೋಜನಾ ವೆಚ್ಚ ಸಿದ್ದಗೊಂಡಿದೆ ಎಂದರು. ಕಲಬುರಗಿ ಜಿಲ್ಲೆಯ ಆಳಂದ ಗಲಭೆ ಪ್ರಕರಣ ವಾಪಸ್ ಪಡೆದಿರುವ ರಾಜ್ಯ ಸರ್ಕಾರದ ಕ್ರಮವನ್ನು ವಿರೋಧಿಸಿ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ನೇತೃತ್ವದ ಬಿಜೆಪಿ ನಿಯೋಗ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರನ್ನು ಲೋಕಭವನದಲ್ಲಿ ಭೇಟಿ ಮಾಡಿ ಮನವಿ ಸಲ್ಲಿಸಿತು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಛಲವಾದಿ ನಾರಾಯಣಸ್ವಾಮಿ, ಆಳಂದದಲ್ಲಿ ರಾಘವ ಚೈತನ್ಯ ಶಿವಲಿಂಗಕ್ಕೆ ಅಪಮಾನ ಹಾಗೂ ಸಾರ್ವಜನಿಕ ಆಸ್ತಿಪಾಸ್ತಿಗೆ ಹಾನಿ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದಾಖಲಾಗಿದ್ದ ಗಂಭೀರ ಪ್ರಕರಣಗಳನ್ನು ರಾಜ್ಯ ಸರ್ಕಾರ ಹಿಂಪಡೆದಿರುವುದು ಆಘಾತಕಾರಿ ಮತ್ತು ಖಂಡನೀಯ ಎಂದು ತಿಳಿಸಿದ್ದಾರೆ. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕೇಂದ್ರ ಸರ್ಕಾರ ಘೋಷಿಸಿರುವ 2025 ರಾಷ್ಟೀಯ ಪಂಚಾಯತ್ ಪ್ರಶಸ್ತಿಗಳ ವಿತರಣಾ ಸಮಾರಂಭ ಇಂದು ನಡೆಯಲಿದೆ ಎಂದು ಪಂಚಾಯತ್ ರಾಜ್ ಸಚಿವಾಲಯ ತಿಳಿಸಿದೆ. ದೇಶಾದ್ಯಂತ 42 ಪಂಚಾಯತ್ಗಳನ್ನು ಈ ಗೌರವಗಳಿಗೆ ಆಯ್ಕೆ ಮಾಡಲಾಗಿದ್ದು, ಸಚಿವಾಲಯದ ಪ್ರಕಾರ ಕರ್ನಾಟಕವು 6 ಪಂಚಾಯತ್ಗಳಿಗೆ ಪುರಸ್ಕಾರ ಪಡೆಯುವ ಮೂಲಕ ಅತಿ ಹೆಚ್ಚು ಪ್ರಶಸ್ತಿಗಳನ್ನು ಪಡೆದುಕೊಂಡಿದೆ. ನಂತರ ಆಂಧ್ರಪ್ರದೇಶ ಮತ್ತು ಒಡಿಶಾ ತಲಾ 5 ಪ್ರಶಸ್ತಿಗಳನ್ನು ಪಡೆದಿವೆ. ಆಕಾಶವಾಣಿಗೆ 90 ವರ್ಷ ತುಂಬುತ್ತಿರುವ ಹಿನ್ನೆಲೆ ಆಕಾಶವಾಣಿ ಭದ್ರಾವತಿ ಹಾಗೂ ಕುವೆಂಪು ವಿಶ್ವವಿದ್ಯಾನಿಲಯದ ಪತ್ರಿಕೋದ್ಯಮ ವಿಭಾಗದ ಸಹಯೋಗದಲ್ಲಿ ಬಾನುಲಿ ಬರಹ ವಿಶೇಷ ಕಾರ್ಯಾಗಾರವನ್ನು ಏರ್ಪಡಿಸಲಾಗಿತ್ತು. ಪತ್ರಿಕೋದ್ಯಮ ಹಾಗೂ ಕನ್ನಡ ವಿಭಾಗದ ಸ್ನಾತಕೋತ್ತರ ವಿದ್ಯಾರ್ಥಿಗಳು ಮತ್ತು ಆಸಕ್ತರು ಭಾಗವಹಿಸಿದ ಈ ಕಾರ್ಯಾಗಾರದಲ್ಲಿ ಕೇಂದ್ರದ ಮುಖ್ಯಸ್ಥ ಎಸ್ಆರ್ ಭಟ್ ಅವರು, ಆಕಾಶವಾಣಿಗೆ 90 ವರ್ಷ ತುಂಬುತ್ತಿದೆ, ದೇಶದ ಪ್ರಥಮ ಎಲೆಕ್ಟ್ರಾನಿಕ್ ಮಾಧ್ಯಮವಾಗಿ ಆರಂಭವಾದ ಆಕಾಶವಾಣಿ 10 ಹಲವು ಪ್ರತಿಭೆಗಳನ್ನು ಹೊರತಂದಿರುವುದಲ್ಲದೆ ಪ್ರತಿದಿನ ಆಬಾಲ ವೃದ್ಧರಿಗೆ ವಿವಿಧ ರೀತಿಯ ಕಾರ್ಯಕ್ರಮ ನೀಡುತ್ತಿದೆ. ಪತ್ರಿಕೋದ್ಯಮ ವಿದ್ಯಾರ್ಥಿಗಳು ಸಂಶೋಧಕರಾಗಿ ವಸ್ತುನಿಷ್ಠ ವರದಿ ಮಾಡಿದರೆ ಜನಮನ ಗೆಲ್ಲಲು ಸಾಧ್ಯ ಎಂದರು. ಇಂದು ವಿಶ್ವ ಬೈಸಿಕಲ್ ದಿನ. ವಿಶ್ವಸಂಸ್ಥೆಯು ಸೈಕಲ್ ಅನ್ನು ವಿಶ್ವಾಸಾರ್ಹ, ಕೈಗೆಟುಕುವ, ಸ್ವಚ್ಛ ಮತ್ತು ಸುಸ್ಥಿರ ಸಾರಿಗೆ ಸಾಧನವೆಂದು ಗುರುತಿಸಲು ಘೋಷಿಸಿದ ಜಾಗತಿಕ ಆಚರಣೆಯಾಗಿದೆ. ಪ್ರತಿ ವರ್ಷ ಜೂನ್ 3ರಂದು ಈ ದಿನವನ್ನು ಆಚರಿಸಲಾಗುತ್ತದೆ. ಇದು ಸೈಕ್ಲಿಂಗ್ನ ಆರೋಗ್ಯ ಮತ್ತು ಪರಿಸರ ಪ್ರಯೋಜನಗಳನ್ನು ಎತ್ತಿ ತೋರಿಸುವ ವಿಶ್ವಸಂಸ್ಥೆಯ ಅಧಿಕೃತ ಆಚರಣೆಯಾಗಿದೆ. ಕೈಗೆಟುಕುವ, ಆರೋಗ್ಯಕರ ಮತ್ತು ಪರಿಸರ ಸ್ನೇಹಿ ಸಾರಿಗೆ ವಿಧಾನವಾಗಿ ಸೈಕಲ್ಗಳ ಮಹತ್ವವನ್ನು ಎತ್ತಿ ತೋರಿಸುವುದು ಈ ದಿನದ ಮಹತ್ವವಾಗಿದೆ. ಆರೋಗ್ಯವನ್ನು ಸುಧಾರಿಸುವಲ್ಲಿ, ಮಾಲಿನ್ಯರಹಿತ ಚಲನಶೀಲತೆಯನ್ನು ಬೆಂಬಲಿಸುವಲ್ಲಿ ಮತ್ತು ಸಮುದಾಯಗಳನ್ನು ಸಂಪರ್ಕಿಸುವಲ್ಲಿ ಸೈಕಲ್ನ ಪಾತ್ರ ಮುಖ್ಯವಾದುದು. ಈ ಬಾರಿ ಹಸಿರು ಭವಿಷ್ಯಕ್ಕಾಗಿ ಸೈಕ್ಲಿಂಗ್ ಧ್ಯೇಯವಾಕ್ಯದೊಂದಿಗೆ ವಿಶ್ವ ಬೈಸಿಕಲ್ ದಿನ ಆಚರಿಸಲಾಗುತ್ತಿದೆ. ವಿಶ್ವ ಬೈಸಿಕಲ್ ದಿನದ ಅಂಗವಾಗಿ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಹುಬ್ಬಳ್ಳಿ ಬೈಸಿಕಲ್ ಕ್ಲಬ್ನ ಅಧ್ಯಕ್ಷ ಶೆಟ್ಟಪ್ಪ ಫಿರಂಗಿ.
4: ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜೂನ್ 3ನೇ ತಾರೀಕು ವಿಶ್ವ ಬೈಸಿಕಲ್ ದಿನಾಚರಣೆಯನ್ನ ಆಚರಿಸ್ತಾ ಇದೆ. ಇದರ ಉದ್ದೇಶ ಇಷ್ಟೇ, ನಾವೆಲ್ಲ ಒಂದು ಉತ್ಕೃಷ್ಟ ಮತ್ತು ಸದೃಢ ಸಮಾಜವನ್ನ ನಿರ್ಮಾಣ ಮಾಡಲಿಕ್ಕೆ, ಒಂದು ಒಳ್ಳೆಯ ಆರೋಗ್ಯಕರ ಶೈಲಿಯ ಬದುಕನ್ನ ಕಟ್ಟಿಕೊಳ್ಳಲಿಕ್ಕೆ ನಾವು ಪ್ರತಿದಿನದ ಒಂದು ಈ ಬದುಕಿನ ತುಡಿತದಲ್ಲಿ ನಾವೆಲ್ಲ ಸೈಕ್ಲಿಸ್ಟ್ಗಳಾಗಿ ಮತ್ತು ನಮ್ಮ ಒಂದು ಆರೋಗ್ಯ ರಕ್ಷಣೆಗಾಗಿ ಸೈಕಲ್ ಮತ್ತು ಪೆಡಲ್ ಮಾಡುವುದರ ಮೂಲಕ ತುಂಬಾ ಆರೋಗ್ಯಕರವಾಗಿ ಇಟ್ಕೊಳ್ಳಲು ನಾವು ಪ್ರತಿನಿತ್ಯ ಸೈಕ್ಲಿಂಗ್ ಮಾಡುವುದಕ್ಕೂ ತುಂಬಾ ಅತ್ಯವಶ್ಯಕವಾಗಿದ್ದು, ಜೂನ್ 7ರಂದು ಬೆಳಗಿನ ಜಾವ 7 ಗಂಟೆಗೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಸ್ಪತ್ರೆ ಮತ್ತು ವೈದ್ಯಕೀಯ ಮಹಾವಿದ್ಯಾಲಯ ಧಾರವಾಡ ಇವರ ಆವರಣದಲ್ಲಿ ನಮ್ಮ ಹುಬ್ಬಳ್ಳಿ ಬೈಸಿಕಲ್ ಕ್ಲಬ್ ಅನ್ನ ಸೈಕ್ಲೋತ್ಸವ 2026 ಕಾರ್ಯಕ್ರಮಗಳನ್ನ ಒಂದು 10-15 ಕಿಲೋಮೀಟರ್ಗಳ ಒಂದು ಸಣ್ಣ ರೈಡ್ ಮಾಡುವುದರ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಆಗಲಿದೆ.
0: ವಿಶ್ವ ಪರಿಸರ ದಿನಾಚರಣೆಯು ಕೇವಲ ಒಂದು ದಿನದ ಆಚರಣೆಯಾಗಬಾರದು, ಅದು ನಮ್ಮ ಜಂಟಿ ಜವಾಬ್ದಾರಿಯನ್ನು ನೆನಪಿಸುವ ಮತ್ತು ವರ್ಷಪೂರ್ತಿ ಕಾರ್ಯನಿರ್ವಹಿಸುವ ಯೋಜನೆಯಾಗಬೇಕು. ಆರೋಗ್ಯಕರ ರಾಷ್ಟದ ನಿರ್ಮಾಣಕ್ಕೆ ಆರೋಗ್ಯಕರ ಪರಿಸರ ಅಗತ್ಯ ಎಂದು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ತಿಳಿಸಿದ್ದಾರೆ. ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆ ಐಐಎಸ್ಸಿ ದಿವೇಕ ಹವಾಮಾನ ಬದಲಾವಣೆ ಕೇಂದ್ರದ ವತಿಯಿಂದ ಆಯೋಜಿಸಲಾಗಿರುವ ಹವಾಮಾನ ಮಾಲಿನ್ಯ ಮತ್ತು ಆರೋಗ್ಯ, ಭಾರತದಲ್ಲಿ ಸುಸ್ಥಿರ ಭವಿಷ್ಯದ ಹಾದಿಗಳು ಎಂಬ 2 ದಿನಗಳ ರಾಷ್ಟೀಯ ಕಾರ್ಯಾಗಾರ ಉದ್ಘಾಟಿಸಿ ಅವರು ಮಾತನಾಡಿದರು. ರಾಯಚೂರು, ಕೊಪ್ಪಳ, ಬಳ್ಳಾರಿ, ವಿಜಯನಗರ ಮತ್ತು ಪಕ್ಕದ ಆಂಧ್ರಪ್ರದೇಶದ ಕರ್ನೂಲು, ಅನಂತಪುರ ಸೇರಿದಂತೆ ಒಟ್ಟು 7-8 ಜಿಲ್ಲೆಗಳ ರೈತರ ನೀರಾವರಿಯ ಹಿತದೃಷ್ಟಿಯಿಂದ ತುಂಗಭದ್ರಾ ಜಲಾಶಯದ ಒಟ್ಟು 33 ಗೇಟ್ಗಳ ಅಳವಡಿಕೆಯ ಕಾರ್ಯ ಯಶಸ್ವಿಯಾಗಿ ಜರುಗಿದ್ದು, ಸುರಕ್ಷತೆ ಮತ್ತು ಆಧುನೀಕರಣದ ದೃಷ್ಟಿಯಿಂದ ಕ್ರಿಸ್ಟ್ ಗೇಟ್ಗಳಿಗೆ ಹೊಸ ಚೈನ್ ಅಳವಡಿಕೆ ಕಾರ್ಯವೂ ಸಹ ತ್ವರಿತಗತಿಯಿಂದ ನಡೆಯುತ್ತಿದೆ. 11 ಗೇಟ್ಗಳಿಗೆ ಚೈನ್ ಅಳವಡಿಕೆ ಕಾರ್ಯ ಈಗಾಗಲೇ ಪೂರ್ಣಗೊಂಡಿದ್ದು, ಎಲ್ಲಾ ಗೇಟ್ಗಳಿಗೆ ಜೂನ್ 20ರ ಒಳಗೆ ಪೂರ್ಣಗೊಳ್ಳಲಿದೆ ಎಂದು ತುಂಗಭದ್ರಾ ಜಲಾಶಯದ ಕಾರ್ಯನಿರ್ವಾಹಕ ಅಭಿಯಂತರ ಚಂದ್ರಶೇಖರ್ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೂತನ ಮುಖ್ಯಮಂತ್ರಿಯಾಗಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಇಂದು ಪ್ರಮಾಣ ವಚನ ಸ್ವೀಕಾರ, ಲೋಕಭವನ ಸನ್ನದ್ಧ. ಕರ್ನಾಟಕದಲ್ಲಿ ಹೊಸ ಯುವ ಯುಗ ಪ್ರಾರಂಭವಾಗಲಿದೆ, ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಡಿಕೆ ಶಿವಕುಮಾರ್. ಕೇಂದ್ರ ಸರ್ಕಾರ ಘೋಷಿಸಿರುವ 2025ರ ರಾಷ್ಟೀಯ ಪಂಚಾಯತ್ ಪ್ರಶಸ್ತಿಗಳ ವಿತರಣಾ ಸಮಾರಂಭ ಇಂದು. ಇಂದು ವಿಶ್ವ ಬೈಸಿಕಲ್ ದಿನ, ಹಸಿರು ಭವಿಷ್ಯಕ್ಕಾಗಿ ಸೈಕ್ಲಿಂಗ್ ಧ್ಯೇಯವಾಕ್ಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35ಕ್ಕೆ.
5: ಸಮಯ ಸರಿಯಾಗಿ 7:15:33. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
6: ಆಕಾಶವಾಣಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ಕೌಶಲ್ಯಾಭಿವೃದ್ಧಿಯ ಮಹತ್ವ ಭಾಗವಹಿಸ್ತಾ ಇದ್ದಾರೆ ಶಿಲ್ಪಾ ಬೊಂಬ್ರಿ, ಸೈಂಟಿಸ್ಟ್ ಇ ಸಿಡ್ಯಾಕ್ ಬೆಂಗಳೂರು.
7: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಕಾರ್ಯಕ್ರಮಕ್ಕೆ ಆತ್ಮೀಯ ಕೇಳುಗರಿಗೆಲ್ಲ ಸ್ವಾಗತ, ಸುಸ್ವಾಗತ. ಇತ್ತೀಚಿನ ದಿನಗಳಲ್ಲಿ ಯುವಕ ಯುವತಿಯರಿಗೆ ಎಲ್ಲರೂ ಕೇಳೋದು ಒಂದೇ ಪ್ರಶ್ನೆ, ಏನು ಅಂದ್ರೆ ಡಿಗ್ರಿ ಆಯ್ತು ಮುಂದೇನಪ್ಪ? ಈ ಪ್ರಶ್ನೆಗೆ ಉತ್ತರ ಕೊಡೋ ಅಷ್ಟರಲ್ಲಿ ಇನ್ನೊಂದು ಪ್ರಶ್ನೆ ಕೇಳ್ತಾರೆ, ಕೆಲಸ ಸಿಗ್ತಾ, ಹುಡುಕ್ತಾ ಇದೀಯಾ, ಗ್ಯಾರಂಟಿ ಕೆಲಸ ಸಿಗುತ್ತಾ, ಹೀಗೆ. ಆದ್ರೆ ಈಗಿನ ಕಂಪನಿಗಳು ಕೇಳೋ ಪ್ರಶ್ನೆ ಏನು ಅಂದ್ರೆ, ಏನ್ ಓದಿದೀರಾ ಅನ್ನೋದಷ್ಟೇ ಅಲ್ಲ, ನೀವು ನಮ್ಮ ಕಂಪನಿಗೆ ಸೇರಿದ್ರೆ ಏನ್ ಮಾಡ್ತೀರಾ, ಯಾವ ಬದಲಾವಣೆ ಅಥವಾ ಲಾಭ ತರ್ತೀರಾ ಅಂತ ಕೇಳ್ತಾರೆ. ಈ ರೀತಿಯ ಪ್ರಶ್ನೆಗಳು ಎದುರಾದಾಗ ನಮ್ಮ ಸಹಾಯಕ್ಕೆ ಬರೋದು ನಮ್ಮ ಕೌಶಲ್ಯ, ಅಂದ್ರೆ ಸ್ಕಿಲ್ ಡೆವಲಪ್ಮೆಂಟ್. ಅದಕ್ಕಾಗಿಯೇ ಇಂದು ನಮ್ಮ ಕಾರ್ಯಕ್ರಮದಲ್ಲಿ ಸಿಡ್ಯಾಕ್ ಬೆಂಗಳೂರು ಹೇಗೆ ವಿದ್ಯಾರ್ಥಿಗಳನ್ನ, ವೃತ್ತಿಪರರನ್ನ ಮತ್ತು ಸಾಮಾನ್ಯ ಯುವಕರು ಉತ್ತಮ ಕರಿಯರ್ ಮಾಡ್ಕೊಳ್ಳೋದಕ್ಕೆ ಯಾವ ರೀತಿ ಸಹಾಯ ಮಾಡ್ತಾ ಇದೆ ಅಂತ ತಿಳ್ಕೊಳ್ಳೋಣ ಇವತ್ತಿನ ಕಾರ್ಯಕ್ರಮದಲ್ಲಿ. ಈ ಎಲ್ಲ ಮಾಹಿತಿ ನೀಡೋದಕ್ಕೆ ನಮ್ಮ ಜೊತೆಯಲ್ಲಿದ್ದಾರೆ ಸಿಡ್ಯಾಕ್ ಬೆಂಗಳೂರಿನ ಶಿಲ್ಪಾ ಬೊಂಬ್ರಿ ಅವರು, ಸೈಂಟಿಸ್ಟ್ ಇ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
8: ನಮಸ್ಕಾರ ಮೇಡಮ್.
7: ಸಿಡ್ಯಾಕ್ ಬೆಂಗಳೂರಿನಲ್ಲಿ ಯಾವ ರೀತಿ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದೆ?
8: ACTS ಪ್ರೋಗ್ರಾಮ್

ಪ್ರೋಗ್ರಾಮ್ಸ್, ಅದು ನಮ್ದು ಒನ್ ಆಫ್ ದ ಪ್ರೋಗ್ರಾಮ್ಸ್ ನಾವು ನಡೆಸೋದು. ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್ ಪ್ರಮುಖ ಪ್ರೋಗ್ರಾಮ್ ನಾವು ಯಾವ್ದು ನಡೆಸ್ತೇವಂದ್ರೆ ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಫುಲ್ ಸ್ಟಾಕ್ ಡೆವಲಪ್ಮೆಂಟ್, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಬಿಗ್ ಡೇಟಾ ಅನಾಲಿಟಿಕ್ಸ್, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಎಂಬೆಡೆಡ್ ಸಿಸ್ಟಮ್ ಡಿಸೈನ್, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಐಟಿ ಇನ್ಫ್ರಾಸ್ಟ್ರಕ್ಚರ್ ಸಿಸ್ಟಮ್ ಅಂಡ್ ಸೆಕ್ಯೂರಿಟಿ, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಇವು

0: ಲೈಫ್ ಚೇಂಜ್ ಆಗುತ್ತೆ ಅಂತ ಬಹಳಷ್ಟು ಕಡೆ ನಾವು ಕೇಳಿರ್ತೀವಿ. ECTS ಆಕ್ಟ್ಸ್ ಕಾರ್ಯಕ್ರಮದಲ್ಲಿ ಅಂಥದ್ದು ಏನ್ ವಿಶೇಷತೆ ಇದೆ?
1: ನಮ್ದು 12 ಸೆಂಟರ್ಸ್ ಇದೆ ಅಕ್ರಾಸ್ ಇಂಡಿಯಾ. ನೀವ್ ಎಲ್ಲೋದ್ರೂ ನೀವು ಈ ಸಿಡ್ಯಾಕ್ ಬಗ್ಗೆ ಕೇಳಿದ್ರೆ, ಸಿಡ್ಯಾಕ್ ಫಸ್ಟ್ ನೋನ್ ಇರೋದು ಅದು ಪರಮ್ ಸುಪ್ಯೂರ್ ಕಂಪ್ಯೂಟರ್ಸ್. ನೆಕ್ಸ್ಟ್ ಬಂದು ಟ್ರೈನಿಂಗ್. ಒಂದ್ಸರಿ ವಿದ್ಯಾರ್ಥಿಗಳು ಟ್ರೈನಿಂಗ್ ಮಾಡಿ ಹೊರಗ್ ಬಂದ್ರೆ ಅವ್ರ ಲೈಫೇ ಚೇಂಜ್ ಆಗುತ್ತೆ, ಅವ್ರ ಪೊಸಿಷನ್ಸ್ ಚೇಂಜ್ ಆಗುತ್ತೆ. ಸಿಡ್ಯಾಕ್ ಕೋರ್ಸ್ ಗೆ ಅಷ್ಟೊಂದು ವೇಟೇಜ್ ಇದೆ, ಲೈಕ್ ದೇ ಆರ್ ಇಂಡಸ್ಟ್ರಿ ರೆಡಿ ಅಂತ. ಒಂದು ವಿದ್ಯಾರ್ಥಿ ಸ್ಟೋರಿ ಹೇಳಕ್ ಇಷ್ಟಪಡ್ತೇನೆ. ನಮ್ಮ ಸ್ಟೂಡೆಂಟ್ ಒಬ್ನ ರವಿ ಅಂತ, ಅವರು ತುಂಬಾ ಹಳ್ಳಿಯಿಂದ ಬಂದವರು. ಹಿ ಹ್ಯಾಡ್ ಕಂಪ್ಲೀಟೆಡ್ ಹಿಸ್ ಬಿಇ ಡಿಗ್ರಿ, ಕೆಲಸ ಸಿಕ್ಕಿಲ್ಲ. ಸೊ ಅವ್ರ ತಂದೆ ಕೇಳ್ತಾ ಇದ್ರು, ಏನಪ್ಪ ಏನಾದ್ರು ಇಂಟರ್ವ್ಯೂ ಬಂತ ಹೇಗೆ ಅಂತ. ಅವನ್ಗೆ ಸ್ವಲ್ಪ ಮುಜುಗರ, ಏನು ಇವತ್ತು ಇಂಟರ್ವ್ಯೂ ಕಾಲ್ಸ್ ಇಲ್ಲಲ್ಲ ಅಂತಂದು ದಿನೇ ದಿನೇ ಹೀಗೆ ಆಯ್ತು. ದೆನ್ ಹಿ ಸ್ಟಾರ್ಟೆಡ್ ಅವಾರ್ಡಿಂಗ್ ಮೀಟಿಂಗ್ ಸ್ಟೂಡೆಂಟ್ಸ್, ಮತ್ತೆ ಲಿಂಕ್ಡ್ ಇನ್ ಪ್ರೊಫೈಲ್ ಓಪನ್ ಮಾಡೋದ್ ಬಂದ್ ಮಾಡಿದ. ಆ ಹೊತ್ತಿನಲ್ಲಿ ಅವನು ಸ್ನೇಹಿತ ಒಬ್ನು ಆಕ್ಸ್ ಕೋರ್ಸ್ ಬಗ್ಗೆ ಹೇಳ್ತಾನೆ. ಅದನ್ನ ಕೇಳ್ಬಿಟ್ಟು ಅವನು ಆಕ್ಸ್ ಕೋರ್ಸ್ ಜಾಯಿನ್ ಆಗ್ತಾನೆ. ಫಸ್ಟ್ ಬಂದಾಗ ಹುಡುಗರು ಎಲ್ಲರೂ ನೋಡ್ಬಿಟ್ಟು ಹಿಲ್ ಬಿ ಕನ್ಫ್ಯೂಸ್ಡ್, ಏನಪ್ಪ ನಾನ್ ಯಾವ ವರ್ಲ್ಡ್ ಅಲ್ಲಿ ಬಂದಿದ್ದೀನಿ, ಎಲ್ಲರೂ ಕೋಡ್ AI ಅಂತ ಮಾತಾಡ್ತಾ ಇದಾರಲ್ಲ ಅಂತ. ನೆಕ್ಸ್ಟ್ ಹಿಲ್ ಜಸ್ಟ್ ಸ್ಟಾರ್ಟ್ ಲರ್ನಿಂಗ್ ದ ಥಿಂಗ್ಸ್ ಒನ್ ಬೈ ಒನ್. ದಿನೇ ದಿನೇ ಕಳೆದಂಗೆಲ್ಲ ಅವನು ಒಂದು ಲ್ಯಾಬ್ ಅಸೈನ್ಮೆಂಟ್ಸ್, ಒಂದು ಥಿಯರಿ ಸೆಷನ್ಸ್ ಎಲ್ಲ ಅಟೆಂಡ್ ಮಾಡಕ್ ಶುರು ಮಾಡಿ ಹಿಲ್ ಕೋಪ್ ಅಪ್ ವಿತ್ ದ ಕೋರ್ಸ್. ಅಂಡ್ ಒನ್ ಡೇ ಹಿಲ್ ಕಮ್ ಅಪ್ ವಿತ್ ಅ ವೆರಿ ಗುಡ್ ಮಾರ್ಕ್ಸ್ ಅಂಡ್ ಹಿಲ್ ಪಾಸ್ ಔಟ್ ದ ಕೋರ್ಸ್ ಅಂಡ್ ಹಿ ಗೆಟ್ಸ್ ಪ್ಲೇಸ್ಡ್ ಇನ್ ಒನ್ ಆಫ್ ದ ಬೆಸ್ಟ್ ಕಂಪನಿ. ಒಂದ್ಸರಿ ಪ್ಲೇಸ್ ಆದ್ಮೇಲೆ ಹಿ ವಿಲ್ ಬಿ ವೆರಿ ಪ್ರೌಡ್ ಸೇಯಿಂಗ್ ದಟ್ ಆಫ್ಟರ್ ದಿಸ್ ಕೋರ್ಸ್ ಐ ಹ್ಯಾವ್ ಜಾಯಿನ್ ಸಮ್ವೇರ್ ಆಸ್ ಅ ಸಾಫ್ಟ್ವೇರ್ ಇಂಜಿನಿಯರ್ ಅಂತ. ಆಕ್ಸ್ ಕೋರ್ಸ್ ಮಾಡಿದ್ಮೇಲೆ ಅವ್ರಿಗೆ ಫೀಲ್ ಬರೋದೇನೋ ಅಥವಾ ಆಕ್ಸ್ ಕೋರ್ಸ್ ಅಲ್ಲಿ ಅವ್ರು ಕರ್ತಿಲ್ದೇನೋ ಅಂತ ಗೊತ್ತಾಗುತ್ತೆ.
0: ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಹಾಗೂ ಅದರಿಂದ ಏನೆಲ್ಲ ಉಪಯೋಗಗಳಾಗತ್ತೆ, ಅವರ ಕರಿಯರ್ ನ ಹೇಗ್ ಮಾಡ್ಕೊಳ್ಬಹುದು ಅಂತ ಒಂದು ಒಳ್ಳೆ ಉದಾಹರಣೆ ಮೂಲಕ ತಿಳಿಸಿದ್ರಿ ಶಿಲ್ಪಾ ಬೊಂಬ್ರಿ ಅವರೇ. ಇನ್ನು ನಮ್ಮ ಕಾರ್ಯಕ್ರಮವನ್ನ ಕೇಳ್ತಾ ಇರುವಂತ ನಮ್ಮ ವಿದ್ಯಾರ್ಥಿಗಳು ಈ ECTS ಪ್ರೋಗ್ರಾಮ್ಗೆ ಸೇರ್ಬೇಕು ಅನ್ನೋದಾದ್ರೆ ಅವ್ರು ಏನ್ ಮಾಡ್ಬೇಕು?
1: ಈ ಪ್ರೋಗ್ರಾಮ್ ಸೇರ್ಬೇಕಾದ್ರೆ ಗ್ರಾಜುಯೇಷನ್ ಆಗಿರಬೇಕು, ಬಿ ಎನಿ ಡಿಗ್ರಿ ಆದ್ರೂ ನಡೆಯುತ್ತೆ, ಐದರ್ ಸಿವಿಲ್ ಮೆಕ್ಯಾನಿಕಲ್. ದೇರ್ ಆರ್ ಎಲಿಜಿಬಿಲಿಟಿ ಯಾವ ಕೋರ್ಸ್ ಗೆ ಅವ್ರು ಸೇರ್ಬಹುದು ಅಂತ. MCA ಸ್ಟೂಡೆಂಟ್ಸ್ ಸೇರ್ಬಹುದು, MSc ಮ್ಯಾಥಮೆಟಿಕ್ಸ್ ಸ್ಟಾಟಿಸ್ಟಿಕ್ಸ್ ಅವರು ಸೇರ್ಬಹುದು, MCA ಮಾಡಿದವರು ಕೂಡ ಸೇರ್ಬಹುದು. ಅದೇ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು. ಸಿಡ್ಯಾಕ್ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಇರುತ್ತೆ, ಅದರ ಮೂಲಕ ಎಕ್ಸಾಮ್ ಬರೆದ್ಬಿಟ್ಟು ಕೋರ್ಸ್ ಗೆ ಅಪ್ಲೈ ಮಾಡಬೇಕು, ಅಪ್ಲೈ ಮಾಡಿ ಕೋರ್ಸ್ ಅನ್ನ ತಗೋಬೇಕು. ನಮ್ದು ನೆಕ್ಸ್ಟ್ PG ಕೋರ್ಸ್ ಬ್ಯಾಚ್ ಸ್ಟಾರ್ಟ್ ಆಗೋದು August 24, 2026 ಅಲ್ಲಿ. ಈಗ ನಮ್ದು CCAT ಎಕ್ಸಾಮ್ July 4 ಮತ್ತು July 5 ಅನೌನ್ಸ್ ಆಗಿದೆ. ಅಪ್ಲಿಕೇಶನ್ಸ್ ಆಲ್ರೆಡಿ ಅನೌನ್ಸ್ ಆಗಿದೆ, May 26 to June 23 ವರೆಗೂ ಓಪನ್ ಇದೆ. ಸೊ ವಿದಿನ್ ದ ಟೈಮ್ ಪೀರಿಯಡ್ ಅಲ್ಲಿ ಸ್ಟೂಡೆಂಟ್ಸ್ ನಮ್ಮ ವೆಬ್ಸೈಟ್ ವಿಸಿಟ್ ಮಾಡಿ, ನಮ್ಮ ವೆಬ್ಸೈಟ್ www.ix.cdac.in ವಿಸಿಟ್ ಮಾಡಿ ಅವ್ರು ರಿಜಿಸ್ಟರ್ ಮಾಡಿ ಎಕ್ಸಾಮ್ ತಗೋಬಹುದು ಅಂಡ್ ದೇ ಕ್ಯಾನ್ ಎನ್ರೋಲ್ ಫಾರ್ ದ ಕೋರ್ಸ್.
0: ಓಕೆ, ಕಾರ್ಯಕ್ರಮ ಕೇಳ್ತಾ ಇರೋರಿಗೆ ಮತ್ತೊಮ್ಮೆ ಗಮನಕ್ಕೆ ತರ್ತಾ ಇದ್ದೀನಿ, www.acts.cdac.in ನಲ್ಲಿ ಈಗಾಗಲೇ ಅಪ್ಲಿಕೇಶನ್ಸ್ ಲಭ್ಯವಿದೆ. July 4 and 5
1: ಕಾಮನ್ ಅಡ್ಮಿಷನ್ ಟೆಸ್ಟ್ ಅದೇ ಎಕ್ಸಾಮ್ ನಡೆಯುತ್ತೆ ಆಲ್ ಓವರ್ ಇಂಡಿಯಾ ಆನ್ 4th July and 5th July. ಸೊ ರೆಸ್ಪೆಕ್ಟಿವ್ ಸೆಂಟರ್ಸ್ ಅವರೆಲ್ಲ ಸೆಲೆಕ್ಟ್ ಮಾಡಿರ್ತಾರೆ, ಅಲ್ಲಿ ಹೋಗಿ ಅವ್ರ ಎಕ್ಸಾಮ್ ತಗೋಬಹುದು.
0: ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ August 24 ಕ್ಲಾಸ್ ಆರಂಭ ಆಗುತ್ತೆ. ಇನ್ನು ಈ ECTS ಪ್ರೋಗ್ರಾಮ್ ನಲ್ಲಿ ಯಾವ ತಂತ್ರಜ್ಞಾನಗಳನ್ನ ನೀವು ಕಲಿಸ್ತೀರಾ, ಮಕ್ಳು ಏನ್ ಕಲಿತಾರೆ? ಯಾಕಂದ್ರೆ ಕೆಲವು ಪೇರೆಂಟ್ಸ್ ಗೆ ಮತ್ತೆ ಮಕ್ಳಿಗೆ ಏನಿರುತ್ತೆ ಅಂದ್ರೆ ಎಲ್ಲಾ ಕಡೆ AI ಡಾಟಾ ಸೈನ್ಸ್ ಅನ್ನೋ ಪದಗಳನ್ನ ಕೇಳಿದ್ರೆ ಇದು ನಮ್ಮ ಮಕ್ಳಿಗೆ ಆಗ್ಬರಲ್ಲಪ್ಪ, ಬರೀ ತುಂಬಾ ಶಾರ್ಪ್ ಆಗಿರುವಂತಹ ಮಕ್ಳಿಗೆ ಮಾತ್ರ ಇದು ಅನ್ನೋದು ಎಲ್ಲೋ ಒಂದ್ ಕಡೆ ಬರಬಹುದು. ಸೊ ಏನು ಕಲಿತಾರೆ, ಯಾವ ತಂತ್ರಜ್ಞಾನವನ್ನ ಕಲಿತಾರೆ ಈ ಕೋರ್ಸ್ ಅಲ್ಲಿ?
1: ಹೌದು, ಕೆಲವು ಪೇರೆಂಟ್ಸ್ ಗೆ ಅನ್ಸುತ್ತೆ AI ಅಂದ್ ಬಿಟ್ರೆ ರೋಬೋಟ್ ಎಲ್ಲ ಅದಕ್ಕೆ ನಮ್ ಕೆಲಸ ಮಾಡ್ಬಿಡುತ್ತೆ, ಎಲ್ಲ ನಮ್ ಜೀವನ ಸುಲಭ ಆಗ್ಬಹುದು. ಆದರೆ ಟೆಕ್ನಾಲಜಿ ಒಂದು ಟೂಲ್ ಮಾತ್ರ. ಸ್ಟೂಡೆಂಟ್ಸ್ ಕಲಿಯೋದು ವಿಶೇಷಗಳು ತುಂಬಾ ಇದೆ, ಲೈಕ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಸೈಬರ್ ಸೆಕ್ಯೂರಿಟಿ, ಡೇಟಾ ಸೈನ್ಸ್, ಎಂಬೆಡೆಡ್ ಸಿಸ್ಟಮ್ಸ್, ಫುಲ್ ಸ್ಟ್ಯಾಕ್ ಡೆವಲಪ್ಮೆಂಟ್. ಮುಖ್ಯವಾಗಿ ಅವರು ಪ್ರಾಬ್ಲಮ್ ಸಾಲ್ವಿಂಗ್ ಟೆಕ್ನಿಕ್ಸ್ ಹೇಗೆ ನಾವು ಇದ್ರ ತ್ರೂ ಸಾಲ್ವ್ ಮಾಡಬಹುದು ಪ್ರಾಬ್ಲಮ್ಸ್ ಎಲ್ಲ, ಲೈಕ್ ಅನಾಲಿಟಿಕಲ್ ಸ್ಕಿಲ್ ಡೆವಲಪ್ ಆಗುತ್ತೆ ಅವರಿಗೆ.
0: ಇನ್ನು ಕಾರ್ಯಕ್ರಮ ಕೇಳ್ತಾ ಇರೋ ನಮ್ಮ ರೈತರು ಯೋಚನೆ ಮಾಡ್ತಾ ಇರಬಹುದು, ಈ ರೀತಿಯ ತಂತ್ರಜ್ಞಾನದ ಬಗ್ಗೆ ಓದೋದು ತಿಳ್ಕೊಳ್ಳೋದು ನಮ್ಮ ಮಕ್ಳಿಗಂತೂ ಸಾಧ್ಯನೇ ಇಲ್ಲಪ್ಪ, ಇದು ಏನಿದ್ರು ನಗರ ಪ್ರದೇಶದಲ್ಲಿ ದೊಡ್ಡ ದೊಡ್ಡ ಶಾಲೆಗಳಲ್ಲಿ ಕಾಲೇಜ್ಗಳಲ್ಲಿ ಓದ ಅಂತ ಮಕ್ಳಿಗೆ ಮಾತ್ರ, ನಮ್ಮ ಮಕ್ಳಿಗೆ ಇದು ಸಾಧ್ಯ ಇಲ್ಲ ಅಂತ ಯೋಚನೆ ಮಾಡ್ತಿರ್ಬೋದು, ಅಂತವ್ರಿಗೆ ಏನ್ ಹೇಳಿ?
1: ಟೆಕ್ನಾಲಜಿ ಎಲ್ಲರಿಗೂ ಸೇರಿದ್ದು, ಈಗ ನಾವು ಟೆಕ್ನಾಲಜಿ ಜಗತ್ತಲ್ಲಿ ಇದ್ದೇವೆ ಅಂದ್ರೆ ಎಲ್ಲರೂ ಅದನ್ನ ತಿಳ್ಕೊಳ್ಳೋದು ಅರಿತುಕೊಳ್ಳೋದು ಅಷ್ಟೇ ಮುಖ್ಯವಾಗಿರೋದು. ನಾನು ಒಂದು ಸ್ಟೂಡೆಂಟ್ ಬಗ್ಗೆ ಹೇಳ್ತೇನೆ, ಲಕ್ಷ್ಮಿ ಅಂತ ಒಂದು ಸ್ಟೂಡೆಂಟ್ ಹಳ್ಳಿಯಿಂದ ಬಂದವಳು. ಅವ್ರಿಗೂ ಪ್ರಶ್ನೆ ಇತ್ತು, ನಾನು ಇದು ಮಾಡಬಲ್ಲ, ಅವ್ರ ಪೇರೆಂಟ್ಸ್ ಗೂ ಇತ್ತು. ಆದ್ರೆ ಅವ್ರ ಪೇರೆಂಟ್ಸ್ ಗೆ ಮುಖ್ಯವಾಗಿ ಏನ್ ಪ್ರಶ್ನೆ ಇತ್ತು, ನನ್ನ ಮಗಳಲ್ಲಿ ಹೋಗಿ ಸೇರಿದ್ಮೇಲೆ ಹಾಸ್ಟೆಲ್ ಫುಡ್ ಅಡ್ಜಸ್ಟ್ ಆಗುತ್ತಾ, ಹೊಂದ್ಕೋತಾಳ ಹೇಗೆ ಅಂತ. ಆದ್ರೆ ಅವಳು ಕೋರ್ಸ್ ಜಾಯಿನ್ ಆದ್ಲು, ಬಂದ್ಲು, ಕೋರ್ಸ್ ಅಲ್ಲಿ ದಿನ ಕಳಿತಾ ಅವಳಿಗೆ ಪ್ರೋಗ್ರಾಮ್ ಬರೆಯೋದು ಕಷ್ಟ ಆಗ್ತಾ ಇತ್ತು. ಒಂದು ಸೆಮಿಕೋಲನ್ ಮಿಸ್ ಆದ್ರೂ ಎರರ್ ಸಾಲ್ವ್ ಮಾಡೋದೆ ಎಷ್ಟು ಕಷ್ಟ, 2-3 hours ಟೈಮ್ ಹೋಗ್ತಾ ಇತ್ತು. ಅವಳು ಒಂದ್ ದಿವಸ ಫೋನ್ ಮಾಡ್ಬಿಟ್ಟು ಅವ್ರ ತಂದೆಗೆ ಹೇಳ್ತಾಳೆ, ನನ್ಗೆ ಈ ಕೋರ್ಸ್ ಮಾಡಕ್ ಆಗಲ್ಲ, ನಾನು

0: ಬಿಟ್ಟು ಬಂದ್ಬಿಡ್ತೀನಿ. ಪೇರೆಂಟ್ಸ್ ಅವ್ರಿಗೆ ಧೈರ್ಯ ಕೊಟ್ಟು ಇಲ್ಲ ನೀನ್ ನಿನ್ಗಾಗತ್ತೆ, ನಿನ್ ಕೈಯಲ್ಲಿ ಮಾಡಬಹುದು, ನೀನ್ ಇಷ್ಟವರೆಗೂ ಬಂದಿದ್ದೆ, ಇನ್ ಸ್ವಲ್ಪ ದಿನ ಮಾಡಿ ಯು ಕ್ಯಾನ್ ಕಮ್ ಔಟ್ ವಿತ್ ಫ್ರೂಟ್ಫುಲ್ ರಿಸಲ್ಟ್ ಅಂತ ಹೇಳ್ತಾರೆ. ಅದನ್ನ ಓವರ್ಕಮ್ ಮಾಡಿ ಶಿ ವಿಲ್ ಬಿಲ್ಡ್ ಕಾನ್ಫಿಡೆನ್ಸ್ ಅಂಡ್ ಶಿಲ್ ಫಿನಿಶ್ ದಟ್ ಎಕ್ಸಾಮ್ಸ್ ಅಂಡ್ ಶಿಲ್ ಗೆಟ್ ಪ್ಲೇಸ್ಡ್ ಇನ್ ಒನ್ ಆಫ್ ದ ನೋನ್ ಕಂಪನೀಸ್. ಅವಳು ಸೈಬರ್ ಸೆಕ್ಯೂರಿಟಿ ಆ ಟೆಕ್ನಾಲಜಿಯಲ್ಲಿ ವರ್ಕ್ ಮಾಡಿದ್ರೆ ಅವಳಿಗೆ ಪ್ಲೇಸ್ಮೆಂಟ್ ಆಗುತ್ತೆ ಅಂಡ್ ಶಿ ಗೆಟ್ಸ್ ಇನ್ ಟು ದ ಸೈಬರ್ ಸೆಕ್ಯೂರಿಟಿ ಟೆಕ್ನಾಲಜಿ ಅಂಡ್ ಸ್ಟಾರ್ಟ್ ವರ್ಕಿಂಗ್ ಇನ್ ದಟ್. ಪೇರೆಂಟ್ಸ್ಗೂ ಅಷ್ಟೇ ಹೆಮ್ಮೆ ಆಗುತ್ತೆ, ಮನೆಗೆ ಬಂದ ಸಂಬಂಧಿಕರಿಗೆಲ್ಲ ಅವ್ರ ತಮ್ಮ ಹೇಳ್ತಾನೆ ನನ್ನ ಅಕ್ಕ ಸೈಬರ್ ಸೆಕ್ಯೂರಿಟಿ ಕಂಪನಿಗೆ ಸೇರಿದ.
1: ಶಿಲ್ಪ ಬೊಂಬ್ರಿ ಅವರೇ, ಇದುವರೆಗೂ ವಿದ್ಯಾರ್ಥಿಗಳಿಗೆ ಸಿಡ್ಯಾಕ್ ನಲ್ಲಿ ಯಾವ ರೀತಿಯ ಸೌಲಭ್ಯಗಳಿದೆ, ಕಾರ್ಯಕ್ರಮಗಳಿದೆ, ಅವ್ರು ಏನ್ ಕಲಿಬಹುದು ಅನ್ನೋದನ್ನ ಹೇಳಿದ್ರೆ, ಇನ್ನು ಈಗಾಗಲೇ ವೃತ್ತಿಯಲ್ಲಿ ಇರುವಂತಹ ಸಾಫ್ಟ್ವೇರ್ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇರುವಂತವ್ರಿಗೆ ಏನಾದ್ರೂ ಕೋರ್ಸ್ ಗಳಿದೆ? ಯಾಕೆಂದ್ರೆ ಇತ್ತೀಚೆಗೆ ಟೆಕ್ನಾಲಜಿ ದಿನ ದಿನ ಚೇಂಜ್ ಆಗ್ತಾ ಇದೆ.
0: ಕರೆಕ್ಟ್.
1: ಸೊ ಅವ್ರಗಳಿಗೆ ಏನಾದ್ರೂ ಇಲ್ಲಿಂದ ಬೆನಿಫಿಟ್ ಆಗುವಂತದ್ದು ಇದೆಯಾ?
0: ಇಂಡಸ್ಟ್ರಿ ಮತ್ತು ಆರ್ಗನೈಸೇಷನ್ ಗಾಗಿ ಕಾರ್ಪೊರೇಟ್ ಟ್ರೈನಿಂಗ್ಸ್ ಮಾಡ್ತೀವಿ ನಾವು ವಿವಿಧ ಕ್ಷೇತ್ರದಲ್ಲಿ. ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿಚ್ ಇಸ್ ಬೂಮಿಂಗ್ ನೌ ಡೇಸ್, ಸೈಬರ್ ಸೆಕ್ಯೂರಿಟಿ, ಎಂಬೆಡೆಡ್ ಸಿಸ್ಟಮ್ಸ್, ಈಗ ಡ್ರೋನ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದಾರೆ, ಲೈಕ್ ಏರ್ ಫೋರ್ಸ್ ಅವ್ರ ಇರ್ಬೋದು, ಆರ್ಮ್ ಫೋರ್ಸ್ ಅವ್ರ ಇರ್ಬೋದು, ಮೆನಿ ಸೆಕ್ಟರ್ಸ್ ಅರ್ಧ ಇದೆ, ಅವ್ರಿಗೆಲ್ಲ ನಾವು ಈ ತರ ಟೆಕ್ನಾಲಜಿ ಓರಿಯಂಟೆಡ್ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಕಂಡಕ್ಟ್ ಮಾಡ್ತೀವಿ. ಇವನ್ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, ಎಲ್ಲಿ ಅವರು ಸೂಪರ್ ಕಂಪ್ಯೂಟಿಂಗ್ ಫಾರ್ ಹೈ ಕಂಪ್ಯೂಟೇಶನ್ ರಿಕ್ವೈರ್ಡ್ ಇದೆ, ಸೊ ಆ ಟೆಕ್ನಾಲಜಿ ಬಳಸ್ಕೊಂಡು ಅವರು ಅವರಿರೋ ಜಾಬ್ ಅಲ್ಲಿ ದೇ ಕ್ಯಾನ್ ಗೋ ಟು ದ ನೆಕ್ಸ್ಟ್ ಲೆವೆಲ್. ಆ ತರ ಫೆಸಿಲಿಟೀಸ್ ನಾವು ಕೊಡ್ತಾ ಇದ್ದೀವಿ ಪ್ರೊಫೆಷನಲ್ಸ್ ಗೆ ಹೂ ಆರ್ ಆಲ್ರೆಡಿ ಇನ್ ಜಾಬ್ಸ್ ಅಂಡ್ ದೇ ವಾಂಟ್ ಟು ಅಪ್ಸ್ಕಿಲ್ ದೆಮ್ ಅಂಡ್ ರೆಡಿ ವಿತ್ ದ ನ್ಯೂ ಟೆಕ್ನಾಲಜೀಸ್. ಆ ತರ
1: ವೃತ್ತಿಪರರಿಗೆ ಬಿಇ, ಎಂಎಸ್ಸಿ, ಎಂಸಿಎ ಮುಗಿಸಿದವರಿಗೆ ಏನೆಲ್ಲ ಸರ್ಟಿಫಿಕೇಟ್ ಪ್ರೋಗ್ರಾಮ್ಗಳು ಇದೆ ಸಿಡ್ಯಾಕ್ ನಲ್ಲಿ ಅಂತ ಇದುವರೆಗೂ ತಿಳ್ಕೊಂಡ್ವಿ. ಇನ್ನು ಗ್ರಾಜುಯೇಷನ್ ಮಾಡ್ತಿರೋರು, ಅಂಡರ್ ಗ್ರಾಜುಯೇಷನ್ ವಿದ್ಯಾರ್ಥಿಗಳಾಗಿರಬಹುದು, ಪೋಸ್ಟ್ ಗ್ರಾಜುಯೇಷನ್ ವಿದ್ಯಾರ್ಥಿಗಳು ಈಗಿನ್ನು ಓದ್ತಾ ಇದ್ದಾರೆ, ಮುಂದೆ ಏನ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಈ ಕಾರ್ಯಕ್ರಮದ ಮೂಲಕ ಏನ್ ತಿಳಿಸಬಹುದು ನಾವು?
0: ಅಂಡರ್ ಗ್ರಾಜುಯೇಟ್ ಆದ್ರೆ ಗ್ರಾಜುಯೇಷನ್ ಮಾಡ್ತಾ ಇದ್ದಾರೆ, ಇನ್ನು ಕಂಪ್ಲೀಟ್ ಆಗಿಲ್ಲ ಅಂತವ್ರಿಗೂ ನಾವು ತುಂಬಾ ಪ್ರೋಗ್ರಾಮ್ಸ್ ನಡೆಸ್ತಾ ಇದ್ದೀವಿ. ಲೈಕ್ ವರ್ಕ್ ಬೇಸ್ಡ್ ಲರ್ನಿಂಗ್ ಪ್ರೋಗ್ರಾಮ್ ಅಂತ ಇದೆ, ಎಕ್ಸ್ಪೀರಿಯನ್ಶಿಯಲ್ ಲರ್ನಿಂಗ್ ಪ್ರೋಗ್ರಾಮ್ ಅಂತ ಇದೆ, ಇಂಡಸ್ಟ್ರಿಯಲ್ ವಿಸಿಟ್ ಮೂಲಕ ಸ್ಟೂಡೆಂಟ್ಸ್ ಬಂದವರೆಲ್ಲ ವಿಲ್ ಟೇಕ್ ದೆಮ್ ಟು ದ ಪರಂ ಸೂಪರ್ ಕಂಪ್ಯೂಟರ್ಸ್. ಅದಲ್ದೇನೆ ನಾವು ಇಂಟರ್ನ್ಶಿಪ್ ಕೊಡ್ತೀವಿ, 6 months ಬಂದು ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ದೇ ಕ್ಯಾನ್ ವರ್ಕ್ ಆನ್ ರಿಯಲ್ ಟೈಮ್ ಪ್ರಾಜೆಕ್ಟ್ಸ್ ಅಲ್ಲಿ ಕೆಲಸ ಮಾಡಿ ದೇಲ್ ಗೆಟ್ ಅ ಸರ್ಟಿಫಿಕೇಟ್ ಔಟ್ ಆಫ್ ದಟ್. ಸೊ ಅಂಡರ್ ಗ್ರಾಜುಯೇಟ್ಸ್ ಅವ್ರಿಗೂ ಅಪರ್ಚುನಿಟಿ ಇದೆ, ವಿಚ್ ಟೆಕ್ನಾಲಜಿ ಅವ್ರು ಪ್ರಿಫರ್ ಮಾಡ್ತಾರೆ. ಲೈಕ್ ನಂಗೆ ಎಐ ಅಲ್ಲೇ ಕೆಲಸ ಮಾಡಬೇಕು, ನಾನು ಮುಂದೆ ಹೋಗಿ ಸೈಬರ್ ಸೆಕ್ಯೂರಿಟಿ ಅಲ್ಲೇ ಕೆಲಸ ಮಾಡಬೇಕಂದ್ರೆ ದೇ ಕ್ಯಾನ್ ಗೋ ಅಂಡ್ ಕಮ್ ಫಾರ್ ದಟ್ ಇಂಟರ್ನ್ಶಿಪ್ ಪ್ರೋಗ್ರಾಮ್ಸ್ ಆರ್ ಸಮ್ ಅದರ್ ಎಕ್ಸ್ಪೀರಿಯನ್ಶಿಯಲ್ ಲರ್ನಿಂಗ್ ಪ್ರೋಗ್ರಾಮ್ಸ್. ಲೈಕ್ 3 months ಕೋರ್ಸಸ್ ಇದೆ ನಮ್ದು, 5 days ವರ್ಕ್ ಶಾಪ್ಸ್, ಆ ತರ ಎಲ್ಲಾನು ಇದೆ ಸ್ಟೂಡೆಂಟ್ಸ್ ಗೆ, ದೇ ಕ್ಯಾನ್ ಕಮ್ ಫಾರ್ ದಟ್.
1: ಓಕೆ, ಈಗ ಇಷ್ಟೆಲ್ಲ ಕೇಳ್ತಾ ಇದ್ರೆ ಅನ್ಸತ್ತೆ ಈ ಎಲ್ಲಾ ಕೋರ್ಸ್ಗಳಿಗೆ IQ ತುಂಬಾ ಚೆನ್ನಾಗಿರ್ಬೇಕು, ಸೈನ್ಸ್ ತುಂಬಾ ಚೆನ್ನಾಗಿ ಬೇಸ್ ಆಗಿರ್ಬೇಕು, ತುಂಬಾ ಕಾನ್ಫಿಡೆಂಟ್ ಆಗಿರ್ಬೇಕು ಸ್ಟೂಡೆಂಟ್ಸ್ ಗಳು, ಆ ತರದವ್ರು ಮಾತ್ರ ಇಲ್ಲಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಅಥವಾ ಕೋರ್ಸ್ ನ ಕಂಪ್ಲೀಟ್ ಮಾಡಿ ಮುಂದಿನ ಅವರ ಕರಿಯರ್ ನ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಅಂತ ಅನಿಸುತ್ತೆ. ಈ ಚುರುಕುತನ ಅನ್ನೋದು ಕೆಲವರಲ್ಲಿ ಕಡಿಮೆ ಇರುತ್ತೆ, ಅಂದ್ರೆ ಅವ್ರಿಗೆ ಬುದ್ಧಿವಂತಿಕೆ ಇರುತ್ತೆ ಆದ್ರೆ ಅದನ್ನ ಎಕ್ಸ್ಪ್ರೆಸ್ ಮಾಡಕ್ಕೆ ಬರಲ್ಲ, ಎಲ್ಲೋ ಲಾಸ್ಟ್ ಬೆಂಚ್ ಅಲ್ಲಿ ಕೂತ್ಕೊಂಡು ಪ್ರಶ್ನೆನೂ ಕೇಳದೆ ಒಳಗಡೆನೆ ಇಟ್ಕೊಳ್ಳೋ ಅಂತ ವಿದ್ಯಾರ್ಥಿಗಳನ್ನೂ ನಾವು ನೋಡ್ತಾ ಇರ್ತೀವಿ, ಏನೋ ಹೆಂಜರಿಕೆ ತನ ಇರುತ್ತೆ. ಸೊ ಅಂತ ಮಕ್ಕಳು ಕೂಡ ಇಲ್ಲಿ ಬಂದು ಸರ್ವೈವ್ ಆಗಬಹುದು?
0: ಖಂಡಿತ ಸರ್ವೈವ್ ಆಗಬಹುದು. ನಾವು ಅವ್ರಿಗೆ ಬರೀ ಟೆಕ್ನಾಲಜಿ ಅಷ್ಟೇ ಕಲಿಸ್ತಾ ಇಲ್ಲ, ನಾವು ಅವ್ರನ್ನೆಲ್ಲ ಓವರ್ ವ್ಯೂ ಆಗಿ ಅವ್ರನ್ನ ಅಬ್ಸರ್ವ್ ಮಾಡ್ತಾ ಇರ್ತೀವಿ, ಪ್ರಾಜೆಕ್ಟ್ ಅಲ್ಲಿ ಹೇಗೆ ಪರ್ಫಾರ್ಮ್ ಮಾಡ್ತಾ ಇದಾರೆ, ಏನೇನ್ ಟೆಕ್ನಾಲಜಿ ಕಲ್ತಿರ್ತಾರೆ ಅದ್ರಲ್ಲಿ ಅವ್ರು ಹೇಗೆಲ್ಲ ಪರ್ಫಾರ್ಮ್ ಮಾಡ್ತಾರೆ ಅದು ಕೂಡ ನಾವು ಗಮನಿಸ್ತೀವಿ. ಪರ್ಫೆಕ್ಟ್ ಇದಾರೆ ಅಂದ್ರೆ ಅವರಿಗೆ ನಾವು ಟೆಕ್ನಾಲಜಿ ಜೊತೆ ಎಫೆಕ್ಟಿವ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಡೆವಲಪ್ ಮಾಡಕ್ಕೆ ಪ್ಲಸ್ ಆಪ್ಟಿಟ್ಯೂಡ್ ಕೂಡ ಅವ್ರಿಗೆ ಹೇಳ್ಕೊಡ್ತೀವಿ, ಹೌ ದೇ ಹ್ಯಾವ್ ಟು ಸ್ಪೀಕ್ ಇನ್ ದ ಪಬ್ಲಿಕ್, ಹೌ ದೇ ಹ್ಯಾವ್ ಟು ರೀಸನ್, ಆಪ್ಟಿಟ್ಯೂಡ್ ಹೆಂಗ್ ಬೆಳಿಬೇಕು, ಇಂಗ್ಲಿಷ್ ಹೆಂಗ್ ಮಾತಾಡಬೇಕು, SC/ST ಕ್ಯಾಂಡಿಡೇಟ್ಸ್ಗೆ, ವುಮನ್ ಕ್ಯಾಂಡಿಡೇಟ್ಸ್ಗೆ, ಮತ್ತೆ ಮೈನಾರಿಟಿ ಕಮ್ಯುನಿಟೀಸ್ಗೆ, ಮತ್ತೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅವರಿಗೆ ಕೆಲವು ಇನಿಷಿಯೇಟಿವ್ಸ್ ತಗೊಂಡಿದ್ದೀವಿ ವರ್ಕ್ ಬೇಸ್ಡ್ ಲರ್ನಿಂಗ್ ಅಂತ. ಈ ಪ್ರೋಗ್ರಾಮ್ ಅಲ್ಲಿ ಸ್ಟೂಡೆಂಟ್ಸ್ ಅವ್ರಿಗೆ ಬೇಕಾಗಿರೋ ಟೆಕ್ನಾಲಜೀಸ್ ಅಲ್ಲಿ ಅಪ್ಲೈ ಮಾಡಿಬಿಟ್ಟು ಅವರು ಈ ಪ್ರೋಗ್ರಾಮ್ ಗೆ ಎನ್ರೋಲ್ ಮಾಡಿ 6 months ಇಂಟರ್ನ್ಶಿಪ್ ಮಾಡ್ತಾರೆ, ವೇರ್ ದೇ ವಿಲ್ ಬಿ ಪೇಡ್ ಫಾರ್ ದಿಸ್, ಸ್ಟೈಫಂಡ್ ಸಿಗುತ್ತೆ, ಅಂಡ್ ನಿಮ್ಗೆ ಅವ್ರಿಗೆ ಯಾವ ಟೆಕ್ನಾಲಜಿ ಕಲಿಬೇಕಂತ ಆಸಕ್ತಿ ಇರುತ್ತೆ ಆ ಟೆಕ್ನಾಲಜಿಯಲ್ಲಿ ಅವರು ಕಲಿಬಹುದು. ಅವ್ರಿಗೆ ನಾವು ಏನ್ ಪ್ರಾಜೆಕ್ಟ್ಸ್ ಮಾಡ್ತಾ ಇರ್ತೇವೆ ಅದೇ ಪ್ರಾಜೆಕ್ಟ್ಸ್ ಅಲ್ಲಿ ಅವ್ರಿಗೆ ಆಸ್ಕ್ ದೆಮ್ ಟು ವರ್ಕ್ ಆನ್ ದೋಸ್ ಪ್ರಾಜೆಕ್ಟ್ಸ್, ರಿಯಲ್ ವರ್ಲ್ಡ್ ಪ್ರಾಜೆಕ್ಟ್ಸ್ ಅಲ್ಲೂ ಕೆಲಸ ಮಾಡೋ ಎಕ್ಸ್ಪೋಜರ್ ಸಿಗುತ್ತೆ. ಅದಲ್ದೇನೆ ಮತ್ತೆ SC/ST IoT ಅಪ್ಸ್ಕಿಲಿಂಗ್ ಪ್ರೋಗ್ರಾಮ್ಸ್ ನಡೆಸ್ತೀವಿ, ಆಮೇಲೆ HPC ಟ್ರೈನಿಂಗ್ ಪ್ರೋಗ್ರಾಮ್ ಇನಿಷಿಯೇಟಿವ್ ನಡೆಸ್ತೀವಿ.
1: ಕಾರ್ಯಕ್ರಮದ ಕೊನೆಯಲ್ಲಿ ಯಾವ ಸಂದೇಶವನ್ನ ನೀಡಲಿಕ್ಕೆ ಇಷ್ಟಪಡ್ತೀರಾ?
0: ಲರ್ನಿಂಗ್ ಯಾವತ್ತು ನಿಲ್ಬಾರ್ದು, ನನ್ನ ಇಂಗ್ಲಿಷ್ ವೀಕ್, ನಾನ್ ವೀಕ್ ಇದ್ದೇನೆ, ನನಗೆ ಕಾನ್ಫಿಡೆನ್ಸ್ ಇಲ್ಲ, ಈ ತರ ಎಲ್ಲ ಮಾತುಗಳು ಬರಬಾರ್ದು. ಟೆಕ್ನಾಲಜಿ ಯಾವ್ದು ಇದನ್ನ ನೋಡಲ್ಲ, ನೀನ್ ಏನ್ ಕಲಿತೀಯ ಅನ್ನೋದು ಮುಖ್ಯ, ನೀನ್ ಅದನ್ನ ಕಲ್ತ್ ಬಿಟ್ಟು ಮುಂದೆ ಹೇಗೆ ಅದರಲ್ಲೇ ನೀನ್ ಮುಂದುವರಿತೀಯ ಅನ್ನೋದು ಮುಖ್ಯ. ಇಂದಿನ ಲರ್ನರ್ಸ್ ನಾಳೆನ ಇನ್ನೋ

0: ಇನ್ನೋವೇಟರ್ಸ್, ಆತ್ಮನಿರ್ಭರ್ ಇಂಡಿಯಾ ಅಂತ ಹೇಳ್ತಾ ಇದ್ದೀವಿ. ಸೊ ನಾವು ನಮ್ಮನ್ನ ಆ ಮಟ್ಟಕ್ಕೆ ಬೆಳೆಸ್ಕೋಬೇಕು, ಬೆಳಿಬೇಕು. ಈ ಕ್ಷೇತ್ರದಲ್ಲಿ ತನ್ನ ಅನುಭವ ಮತ್ತು ಪರಿಣಿತಿಯ ಮೂಲಕ ಸಿಡ್ಯಾಕ್ ನಿಮ್ಮೊಂದಿಗೆ ಸದಾ ನಿಂತಿದೆ.
1: ಕಲಿಕೆ ನಿರಂತರ, ಯಾವುದೇ ಕಾರಣಕ್ಕೂ ಅದು ನಿಲ್ಲೋದಿಲ್ಲ. ಪ್ರತಿ ದಿನ ಕಲಿತಾ ಇರೋಣ. ಇಷ್ಟೆಲ್ಲ ಮಾಹಿತಿ ನೀಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಕೌಶಲ್ಯಾಭಿವೃದ್ಧಿಯ ಮಹತ್ವ ಭಾಗವಹಿಸಿದ್ದವರು ಶಿಲ್ಪಾ ಬೊಂಬ್ರಿ, ಸೈಂಟಿಸ್ಟ್ ಇ, ಸಿಡ್ಯಾಕ್ ಬೆಂಗಳೂರು, ಸಂದರ್ಶಕರು ನಿರ್ಮಲಾ ಎಸ್.
3: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಈ ಜರ್ನಿಯಲ್ಲಿ ನಮ್ಮ ಜೊತೆ ಸೇರಿಕೊಳ್ಳಿ. ಕಲಿಯಲು ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳು ಸಿಡ್ಯಾಕ್ ಬೆಂಗಳೂರಿಗೆ ಬಂದು ಕಲಿಯಬಹುದು. ಪ್ರತಿಭಾವಂತರು ನಮ್ಮ ಸಂಸ್ಥೆಗೆ ಅರ್ಜಿ ಸಲ್ಲಿಸಿ ಸೇರಬಹುದು. ನೀವು www.cdac.in ನಲ್ಲಿ ಅರ್ಜಿ ಸಲ್ಲಿಸಬಹುದು. ಹಾಗೆಯೇ ಸ್ಟಾರ್ಟ್ಅಪ್ಗಳು, ಸಾಫ್ಟ್ವೇರ್ ಕಂಪನಿಗಳು ಮತ್ತು ವಿದ್ಯಾಸಂಸ್ಥೆಗಳು ಸಂಶೋಧನೆ ಹಾಗೂ ವಿವಿಧ ಚಟುವಟಿಕೆಗಳಲ್ಲಿ ಸಿಡ್ಯಾಕ್ ಬೆಂಗಳೂರಿನೊಂದಿಗೆ ಭಾಗವಹಿಸಬಹುದು. ಇದರ ಜೊತೆಗೆ ACTS ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್ ಮೂಲಕ ಭವಿಷ್ಯದ ತಂತ್ರಜ್ಞಾನ ತಜ್ಞರನ್ನು ರೂಪಿಸಲಾಗುತ್ತಿದೆ. ಪ್ರಾಕ್ಟಿಕಲ್ ಲರ್ನಿಂಗ್, ಕೈಗಾರಿಕಾ ಅವಶ್ಯಕತೆಗಳಿಗೆ ಹೊಂದಾಣಿಕೆ ಹಾಗೂ ಉತ್ತಮ ಉದ್ಯೋಗಾವಕಾಶಗಳ ಮೂಲಕ ACTS ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುತ್ತಿದೆ. ನಿಮ್ಮ ಪ್ರಶ್ನೆಗಳನ್ನು ಇಮೇಲ್ ಐಡಿಗೆ ಕಳುಹಿಸಿ tp-vlr@cdac.in ಅಥವಾ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ 8050555639. ನಿಮ್ಮ ಪ್ರಶ್ನೆಗಳು ನಿಮಗೆ ಮಾತ್ರ ಅಲ್ಲ, ಬೇರೆಯವರಿಗೂ ಉಪಯೋಗವಾಗಬಹುದು. ಒಂದು ನೀರಿನ ಹನಿ ಅಲೆಯನ್ನು ಸೃಷ್ಟಿಸುತ್ತದೆ. ಅಲೆಯು ಒಂದು ತರಂಗವಾಗುತ್ತದೆ. ತರಂಗವು ತೀರವನ್ನೇ ಬದಲಾಯಿಸಬಹುದು. ಒಟ್ಟಿಗೆ ಕಲಿಯೋಣ, ಒಟ್ಟಿಗೆ ಬೆಳೆಯೋಣ ಮತ್ತು ತಂತ್ರಜ್ಞಾನ ತರಂಗದ ಒಟ್ಟಿಗೆ ಮುಂದೆ ಸಾಗೋಣ. ಧನ್ಯವಾದಗಳು.
2: ಇದುವರೆಗೂ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದ್ರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.
4: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ ಸರಿಯಾಗಿ 7:30:30.

0: ಹೇಳುಗರೆ, ನಾವು ವಿದ್ಯಾಭ್ಯಾಸ ಮುಗಿಸಿದೀವಿ, ಕೆಲಸ ಇಲ್ಲ ಅಂತ ಯೋಚಿಸ್ತಾ ಇದ್ದೀರಾ?
1: ವಿವಿಧ ಕೆಲಸಗಳಿಗೆ ನೈಪುಣ್ಯತೆ ಬೇಕು ಅಂತ ಹೇಳ್ತಾ ಇದ್ದೀರಾ?
0: ಕೌಶಲ್ಯ ಇಲ್ಲದೆ ಕೆಲಸ ಇಲ್ಲ, ಕೌಶಲ್ಯ ಪಡೆಯೋದು ಹೇಗೆ ಅಂತ ಯೋಚಿಸ್ತಾ ಇದ್ದೀರಾ?
1: ಯಶಸ್ಸಿಗೆ ಏನೆಲ್ಲ ಸಾಧನೆ ಮಾಡಬೇಕು ಅಂತ ಚಿಂತಿಸ್ತಾ ಇದ್ದೀರಾ?

0: ಎಲ್ಲವೂ ಸಾಧಕರ ಮಾರ್ಗದರ್ಶನ ಬೇಕು ಅಂತ ಆಲೋಚಿಸ್ತಾ ಇದ್ರೆ
1: ಆಕಾಶವಾಣಿ ಭದ್ರಾವತಿಯಲ್ಲಿ ಇದೆ ಉತ್ತರ.
0: ನೈಪುಣ್ಯತೆ,
1: ಕೌಶಲ್ಯ
0: ಹಾಗೂ ಯಶೋಗಾಥೆ ಒಳಗೊಂಡ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು.
1: ಗೆಲುವಿನ ಗುಟ್ಟು
2: ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ.
0: ಪ್ರತಿ ಶುಕ್ರವಾರ ಬೆಳಗ್ಗೆ 9:05 ಪ್ರಸಾರ.
1: ಪ್ರಾಯೋಜಕರು ಪಿಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ.
3: ನಮಸ್ಕಾರ, ದಿ ಒರಿಜಿನಲ್ ಆಭರಣ ಉಡುಪಿ ನಿಮಗಾಗಿ ತಂದಿದೆ ನೇಷನ್ ಫಸ್ಟ್ ಗೋಲ್ಡನ್ ಆಫರ್. ಚಿನ್ನಾಭರಣಗಳ ಮೇಕಿಂಗ್ ಚಾರ್ಜಸ್ ಮೇಲೆ ಪ್ರತಿ ಗ್ರಾಮ್ಗೆ 1,250 ರೂಪಾಯಿವರೆಗೆ ರಿಯಾಯಿತಿ. ವಜ್ರಾಭರಣಗಳ ಮೇಲೆ ಪ್ರತಿ ಕ್ಯಾರೆಟ್ಗೆ 15,000 ರೂಪಾಯಿವರೆಗೆ ರಿಯಾಯಿತಿ. ಬೆಳ್ಳಿಯ ಸಾಮಗ್ರಿಗಳ ಮೇಲೆ ಪ್ರತಿ ಕಿಲೋಗೆ ಫ್ಲಾಟ್ 7,000 ರೂಪಾಯಿ ರಿಯಾಯಿತಿ. ನಿಮ್ಮ ಹಳೆಯ ಚಿನ್ನವನ್ನು ವಿನಿಮಯ ಮಾಡಿ ಪ್ರತಿ ಗ್ರಾಮ್ಗೆ 250 ರೂಪಾಯಿ ಹೆಚ್ಚುವರಿ ಪಡೆಯಿರಿ. ಈ ಆಫರ್ June 7ರವರೆಗೆ ಮಾತ್ರ. ನಿಯಮಗಳು ಅನ್ವಯಿಸುತ್ತವೆ. ನಿಮ್ಮ ಹತ್ತಿರದ ದಿ ಒರಿಜಿನಲ್ ಆಭರಣ ಶೋರೂಮ್ಗೆ ಭೇಟಿ ನೀಡಿ.
4: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ.
5: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
4: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
5: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
6: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಆತ್ಮೀಯ ಕೇಳುಗರೆ ಗಮನಿಸಿ, ನಮ್ಮ ನಿಲಯದಿಂದ ಈ ಬೆಳಗ್ಗೆ 7:45ಕ್ಕೆ ಚಿತ್ರಗೀತೆಗಳನ್ನು ಕೇಳುವಿರಿ. 8:30ಕ್ಕೆ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಮೂಡಿಬರುವುದು. ಡಾಕ್ಟರ್ ಎಂಎಲ್ ವಸಂತಕುಮಾರಿ ಅವರ ಹಾಡುಗಾರಿಕೆ ಪ್ರಸಾರವಾಗುವುದು. 9:05ಕ್ಕೆ ಮಿಕ್ಸ್ ಮೆಲೋಡಿ ಕನ್ನಡ

0: ಹಾಗೂ ಹಿಂದಿ ಚಿತ್ರಗೀತೆಗಳು ಹಾಗೂ ಈ ದಿನದ ವಿಶೇಷತೆ ನಿಮಗಾಗಿ ಈ ಕಾರ್ಯಕ್ರಮದಲ್ಲಿ. ಇನ್ನು 9:35 ಭಾವಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುವುದು. ಹತ್ತು ಗಂಟೆಗೆ ಹಾಡು ಮಾತಾಡು ವಿಶೇಷ ಕಾರ್ಯಕ್ರಮದಲ್ಲಿ ಕ್ರೀಡಾ ರಸಪ್ರಶ್ನೆಗಳನ್ನು ಕೇಳಲಾಗುವುದು. ವಾಟ್ಸ್ಆಪ್ ಸಂದೇಶದ ಮೂಲಕ ಉತ್ತರಗಳನ್ನು ನೀಡುತ್ತಾ ನೀವು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಬಹುದು. ವಾಟ್ಸ್ಆಪ್ ಸಂಖ್ಯೆಗೆ ಸಂದೇಶಗಳ ಚಲನು ನಮ್ಮ ಸಂಖ್ಯೆಯನ್ನು ಬರೆದುಕೊಳ್ಳಿ 9481572600. ಈ ಸಂಖ್ಯೆಗೆ ನೀವು ಉತ್ತರಗಳನ್ನು ಕಳಿಸುವ ಮೂಲಕ ಕಾರ್ಯಕ್ರಮದಲ್ಲಿ ನೀವು ಕೂಡ ಪಾಲ್ಗೊಳ್ಳಿ. ಇನ್ನು 11 ಗಂಟೆಗೆ ನನ್ನ ಹಾಡು ನನ್ನ ಆಯ್ಕೆ ಕೇಳುಗರ ಮೆಚ್ಚಿನ ಪತ್ರಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳುವಿರಿ. 11:30 ಸೇವಾ ಮಾಹಿತಿ, ನಂತರ ಭಾವಗೀತೆಗಳ ಕಾರ್ಯಕ್ರಮ. 11:45 ಚಿತ್ರದುರ್ಗ ಜಿಲ್ಲೆ ಪಾಪೇನಹಳ್ಳಿಯ ಶ್ರೀಮತಿ ಹನುಮ.
1: ಓಹ್ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ, ಒಳ್ಳೆ ಸಮಯಕ್ಕೆ ಬಂದ್ರಿ. ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
2: ಪೂರ್ಣಿ ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೇ ತಲೆ ಮೇಲೆ ಬಿದ್ದಾಗಿದೆ.
1: ಏನಾಯ್ತೆ ಸವಿ?
3: ಅಯ್ಯೋ, ಬೆಳಿಗ್ಗೆ ನನ್ನ ಆದ್ಮಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ನ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
2: ಅಲ್ವೇ, ನೀನ್ ತಿಳ್ಕೊಂಡೋಳು, ಓದ್ದೋಳು, ಅದ್ ಹೇಗೆ ಯಾಮಾರ್ದಿಯೆ?
3: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
1: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
4: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಎಚ್ಪಿ ಸೌಮ್ಯ. ಮುಖ್ಯಾಂಶಗಳು. ವೆನೆಜುವೆಲಾ ಹಂಗಾಮಿ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಸ್ ಇಂದಿನಿಂದ 4 ದಿನಗಳ ಭಾರತ ಪ್ರವಾಸ, ದ್ವಿಪಕ್ಷೀಯ ಬಾಂಧವ್ಯ ವೃದ್ಧಿಗೆ ಒತ್ತು. ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಇಂದು ಹಿರಿಯ ಕಾಂಗ್ರೆಸ್ ನಾಯಕ ಡಿಕೆ ಶಿವಕುಮಾರ್ ಪ್ರಮಾಣವಚನ ಸ್ವೀಕಾರ. ನವದೆಹಲಿಯಲ್ಲಿ ಇಂದು ರಾಷ್ಟೀಯ ಪಂಚಾಯತ್ ಪ್ರಶಸ್ತಿ 2025 ಪ್ರದಾನ ಸಮಾರಂಭ. ಕರ್ನಾಟಕದ 6 ಪಂಚಾಯಿತಿಗಳಿಗೆ ಗೌರವ. ವಿವಾಹಿತ ಹೆಣ್ಣು ಮಕ್ಕಳಿಗೂ ಅನುಕಂಪದ ಆಧಾರದ ಉದ್ಯೋಗ ಸೌಲಭ್ಯ, ಸುಪ್ರೀಂಕೋರ್ಟ್ ಮಹತ್ವದ ತೀರ್ಪು. ಹಾಗೂ ಮಹಿಳಾ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್, ಭಾರತದ ವಿರುದ್ಧ ಇಂಗ್ಲೆಂಡ್ಗೆ ಸರಣಿ ಜಯ. ವಾರ್ತೆಗಳ ವಿವರ. ವೆನೆಜುವೆಲಾದ ಹಂಗಾಮಿ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಸ್ ಇಂದಿನಿಂದ ಭಾರತಕ್ಕೆ 4 ದಿನಗಳ ಅಧಿಕೃತ ಪ್ರವಾಸ ಕೈಗೊಳ್ಳುತ್ತಿದ್ದಾರೆ. ಅವರೊಂದಿಗೆ ಅಲ್ಲಿನ ವಿದೇಶಾಂಗ, ಆರ್ಥಿಕತೆ ಮತ್ತು ಹಣಕಾಸು ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರನ್ನೊಳಗೊಂಡ ಉನ್ನತ ಮಟ್ಟದ ನಿಯೋಗವು ಭಾರತಕ್ಕೆ ಆಗಮಿಸುತ್ತಿದೆ. ಪ್ರವಾಸದ ಅವಧಿಯಲ್ಲಿ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಸ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ತಿಳಿಸಿದ್ದಾರೆ. ಈ ಉನ್ನತ ಮಟ್ಟದ ಮಾತುಕತೆಯು ಪ್ರಮುಖವಾಗಿ ವ್ಯಾಪಾರ, ಹೂಡಿಕೆ, ಇಂಧನ, ನವೀಕರಿಸಬಹುದಾದ ಇಂಧನ, ಆರೋಗ್ಯ ರಕ್ಷಣೆ ಮತ್ತು ಔಷಧೀಯ ಕ್ಷೇತ್ರಗಳಲ್ಲಿ ಪರಸ್ಪರ ಸಹಕಾರವನ್ನು ವಿಸ್ತರಿಸುವತ್ತ ಗಮನ ಹರಿಸಲಿದೆ. ವೆನೆಜುವೆಲಾದ ಇಂಧನ ವಲಯದಲ್ಲಿ ಭಾರತದ ಸಾರ್ವಜನಿಕ ವಲಯದ ಉದ್ದಿಮೆಗಳು ಈಗಾಗಲೇ ಗಣನೀಯ ಹೂಡಿಕೆ ಮಾಡಿದ್ದು ಅಲ್ಲಿ ತಮ್ಮ ಉಪಸ್ಥಿತಿಯನ್ನು ಮತ್ತಷ್ಟು ಹೆಚ್ಚಿಸಿಕೊಳ್ಳಲು ಉತ್ಸುಕವಾಗಿವೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಈ ಪ್ರವಾಸ ಉಭಯ ದೇಶಗಳ ನಡುವಿನ ರಾಜತಾಂತ್ರಿಕ ಸಂಬಂಧವನ್ನು ಬಲಪಡಿಸುವುದರ ಜೊತೆಗೆ ವಿವಿಧ ಕ್ಷೇತ್ರಗಳಲ್ಲಿನ ಸಹಭಾಗಿತ್ವವನ್ನು ಮತ್ತಷ್ಟು ಆಳಗೊಳಿಸಲಿದೆ ಎಂದು ನಿರೀಕ್ಷಿಸಲಾಗಿದೆ. ಹಿರಿಯ ಕಾಂಗ್ರೆಸ್ ನಾಯಕ ಡಿಕೆ ಶಿವಕುಮಾರ್ ಅವರು ಇಂದು ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. ಬೆಂಗಳೂರಿನ ಲೋಕಭವನದಲ್ಲಿ ಸಂಜೆ 4 ಗಂಟೆಗೆ ನಡೆಯಲಿರುವ ಸಮಾರಂಭದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಡಿಕೆ ಶಿವಕುಮಾರ್ ಹಾಗೂ ಹೊಸ ಸಚಿವ ಸಂಪುಟದ ಸದಸ್ಯರಿಗೆ ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣವಚನ ಬೋಧಿಸಲಿದ್ದಾರೆ. ಸಮಾರಂಭದಲ್ಲಿ ಆದಿಚುಂಚನಗಿರಿ ಮಠದ ನಿರ್ಮಲಾನಂದನಾಥ ಸ್ವಾಮೀಜಿ ಸೇರಿದಂತೆ ಸುಮಾರು 55 ಮಠಾಧೀಶರು ಹಾಗೂ ಧಾರ್ಮಿಕ ನಾಯಕರನ್ನು ಆಹ್ವಾನಿಸಲಾಗಿದೆ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಹುದ್ದೆಗೆ ರಾಜೀನಾಮೆ ನೀಡಿದ ಕೆಲವೇ ದಿನಗಳಲ್ಲಿ ಈ ಮಹತ್ವದ ರಾಜಕೀಯ ಬದಲಾವಣೆ ನಡೆದಿದ್ದು ಉಪಮುಖ್ಯಮಂತ್ರಿಯಾಗಿದ್ದ ಡಿಕೆ ಶಿವಕುಮಾರ್ ಅವರಿಗೆ ಈಗ ರಾಜ್ಯದ ಅತ್ಯುನ್ನತ ಹುದ್ದೆಯ ಜವಾಬ್ದಾರಿ ಹಸ್ತಾಂತರವಾಗುತ್ತಿದೆ. ಈ ಬೆಳವಣಿಗೆಯು ಕರ್ನಾಟಕ ಕಾಂಗ್ರೆಸ್ನಲ್ಲಿ ದೀರ್ಘಕಾಲದಿಂದ ನಡೆಯುತ್ತಿದ್ದ ನಾಯಕತ್ವದ ಚರ್ಚೆಗಳಿಗೆ ತೆರೆ ಎಳೆದಿದೆ. 2023 ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಜಯ ಸಾಧಿಸಿದಾಗಿನಿಂದಲೂ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಹುದ್ದೆಯ ಪ್ರಬಲ ಆಕಾಂಕ್ಷಿಯಾಗಿದ್ದರು. ಮತ್ತೊಂದೆಡೆ ಈ ಪ್ರಮುಖ ರಾಜಕೀಯ ಪರಿವರ್ತನೆಯ ಸಂದರ್ಭದಲ್ಲಿ ರಾಜ್ಯ ಘಟಕದಲ್ಲಿ ಸ್ಥಿರತೆ ಮತ್ತು ಸಮನ್ವಯವನ್ನು ಕಾಯ್ದುಕೊಳ್ಳುವ ಉದ್ದೇಶದಿಂದ ಕಾಂಗ್ರೆಸ್ ಹೈಕಮಾಂಡ್ ಹಿರಿಯ ನಾಯಕ ಸಿದ್ದರಾಮಯ್ಯ ಅವರನ್ನು ಪಕ್ಷದ ಅತ್ಯುನ್ನತ ನಿರ್ಧಾರ ಕೈಗೊಳ್ಳುವ ಸಮಿತಿಯಾದ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಗೆ ನೇಮಕ ಮಾಡಿದೆ. ರಾಷ್ಟೀಯ ಪಂಚಾಯತ್ ಪ್ರಶಸ್ತಿ 2025 ಪ್ರದಾನ ಸಮಾರಂಭ ಇಂದು ನವದೆಹಲಿಯಲ್ಲಿ ನಡೆಯಲಿದೆ. ದೇಶಾದ್ಯಂತದ 42 ಅತ್ಯುತ್ತಮ ಪಂಚಾಯತ್ಗಳಿಗೆ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಗುವುದು. ಸಮಾರಂಭದಲ್ಲಿ ದೀನ್ದಯಾಳ್ ಉಪಾಧ್ಯಾಯ ಪಂಚಾಯತ್ ಸತತ ವಿಕಾಸ ಪುರಸ್ಕಾರ ವಿಭಾಗದ ಅಡಿಯಲ್ಲಿ 34 ಗ್ರಾಮ ಪಂಚಾಯತ್ಗಳಿಗೆ ಮತ್ತು ನಾನಾಜಿ ದೇಶ್ಮುಖ್ ಸರ್ವೋತ್ತಮ ಪಂಚಾಯತ್ ಸತತ ವಿಕಾಸ ಪುರಸ್ಕಾರ ವಿಭಾಗದ ಅಡಿಯಲ್ಲಿ 8 ಪಂಚಾಯತ್ಗಳಿಗೆ ಪ್ರಶಸ್ತಿ ನೀಡಲಾಗುವುದು. ಪ್ರಶಸ್ತಿ ಪಡೆದ ಪಂಚಾಯತ್ಗಳ ಮುಖ್ಯಸ್ಥರು ತಮ್ಮ ಅತ್ಯುತ್ತಮ ಅಭ್ಯಾಸಗಳು ಮತ್ತು ಸಾಧನೆಗಳ ಕುರಿತು ಪ್ರಸ್ತುತಿ ಸಹ ನೀಡಲಿದ್ದಾರೆ. ದೇಶಾದ್ಯಂತದ 42 ಅತ್ಯುತ್ತಮ ಪಂಚಾಯಿತಿಗಳಿಗೆ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಗುತ್ತಿದೆ. ಕರ್ನಾಟಕದ 6 ಗ್ರಾಮ ಪಂಚಾಯಿತಿಗಳು ಅಭಿವೃದ್ದಿ ಪುರಸ್ಕಾರಕ್ಕೆ ಭಾಜನವಾಗಿವೆ. ಆಯ್ಕೆಯಾದ 6 ಗ್ರಾಮ ಪಂಚಾಯಿತಿಗಳಲ್ಲಿ 5 ಪಂಚಾಯಿತಿಗಳು ಉಡುಪಿ ಜಿಲ್ಲೆಗೆ ಸೇರಿವೆ. ಹೆಬ್ರಿ ತಾಲೂಕಿನ ಮುದ್ರಾಡಿ ಮತ್ತು ಮಡಾಮಕ್ಕಿ, ಕುಂದಾಪುರ ತಾಲೂಕಿನ ವಂಡ್ಲೆ ಮತ್ತು ಹಕ್ಲಾಡಿ ಹಾಗೂ ಕಾರ್ಕಳ ತಾಲೂಕಿನ ಸಾಣೂರು ಉಡುಪಿ ಜಿಲ್ಲೆಯಿಂದ ಆಯ್ಕೆಯಾದ 5 ಗ್ರಾಮ ಪಂಚಾಯತ್ಗಳಾಗಿವೆ. ಬೆಂಗಳೂರು ನಗರ ಜಿಲ್ಲೆಯ ಹಾಲನಾಯಕನಹಳ್ಳಿ ರಾಷ್ಟೀಯ ಮಟ್ಟದ ಪುರಸ್ಕಾರಕ್ಕೆ ಆಯ್ಕೆಯಾಗಿರುವ ಮತ್ತೊಂದು ಗ್ರಾಮ ಪಂಚಾಯತ್ ಆಗಿದೆ. ಪಶ್ಚಿಮ ಬಂಗಾಳ ಸರ್ಕಾರವು ರಾಜ್ಯದಾದ್ಯಂತ ಬೃಹತ್ ಸಾಮಾಜಿಕ ಕಲ್ಯಾಣ ಉಪಕ್ರಮವಾದ ಅನ್ನಪೂರ್ಣ ಯೋಜನೆಗೆ ಇಂದು ಅಧಿಕೃತವಾಗಿ ಚಾಲನೆ ನೀಡಲಿದೆ. ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅವರು ಈ ಮಹತ್ವಾಕಾಂಕ್ಷೆಯ ಯೋಜನೆಯನ್ನು ಉದ್ಘಾಟಿಸಲಿದ್ದು ಇಡೀ ರಾಜ್ಯವನ್ನು ಒಳಗೊಳ್ಳುವ ನಿಟ್ಟನಲ್ಲಿ ಅತ್ಯಂತ ವ್ಯವಸ್ಥಿತವಾಗಿ ಈ ಬೃಹತ್ ಕಾರ್ಯಕ್ರಮವನ್ನು ಸಂಘಟಿಸಲಾಗಿದೆ. ಮುಖ್ಯಮಂತ್ರಿಗಳು ಪ್ರಧಾನ ಸಮಾರಂಭದಲ್ಲಿ ಈ ಯೋಜನೆಗೆ ಚಾಲನೆ ನೀಡಿದರೆ ರಾಜ್ಯದ ಎಲ್ಲಾ ಬ್ಲಾಕ್ಗಳು, ಪುರಸಭೆಗಳು ಮತ್ತು ಮಹಾನಗರ ಪಾಲಿಕೆಗಳ ವ್ಯಾಪ್ತಿಯಲ್ಲಿರುವ ಫಲಾನುಭವಿಗಳು ವರ್ಚುವಲ್ ಮೂಲಕ ಏಕಕಾಲದಲ್ಲಿ ಈ ಸಮಾರಂಭದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಅನುಕಂಪದ ಆಧಾರದ ಮೇಲೆ ನೀಡುವ ಉದ್ಯೋಗದ ಸೌಲಭ್ಯದಿಂದ ವಿವಾಹಿತ ಹೆಣ್ಣು ಮಕ್ಕಳನ್ನು ಹೊರಗಿಡಲು ಸಾಧ್ಯವಿಲ್ಲ ಎಂದು ಸುಪ್ರೀಂಕೋರ್ಟ್ ಮಹತ್ವದ ತೀರ್ಪು ನೀಡಿದೆ. ಕುಟುಂಬದ ವ್ಯಾಖ್ಯಾನದಿಂದ ವಿವಾಹಿತ ಹೆಣ್ಣು ಮಕ್ಕಳನ್ನು ಹೊರಗಿಡುವುದು ಸಂಪೂರ್ಣವಾಗಿ ಅಸಮರ್ಥನೀಯ ಮತ್ತು ಅಸಂವಿಧಾನಿಕ ಎಂದು ನ್ಯಾಯಾಲಯ ತಿಳಿಸಿದೆ. ಅಲಹಾಬಾದ್ ಹೈಕೋರ್ಟ್ನ ಹಳೆಯ ಆದೇಶವನ್ನು ಬದಿಗೆ ಸರಿಸಿದ ನ್ಯಾಯಮೂರ್ತಿಗಳಾದ ಪಿಎಸ್ ನರಸಿಂಹ ಮತ್ತು ಅಲೋಕ್ ಆರಾಧ್ಯ ಅವರ ಪೀಠ ಈ ಮಹತ್ವದ ಅವಲೋಕನ ಮಾಡಿದೆ. ಅನುಕಂಪದ ಆಧಾರದ ನೇಮಕಾತಿಗಾಗಿ ಕುಟುಂಬದ ವ್ಯಾಖ್ಯಾನದಲ್ಲಿ ವಿವಾಹಿತ ಮಗಳು ಸೇರುವುದಿಲ್ಲ ಎಂದು ಈ ಹಿಂದೆ ಹೈಕೋರ್ಟ್ ತೀರ್ಪು ನೀಡಿತ್ತು. ಸರ್ಕಾರಿ ಉದ್ಯೋಗಿಯೊಬ್ಬರು ಸೇವೆಯಲ್ಲಿದ್ದಾಗ ಮರಣ ಹೊಂದಿದರೆ ಅಥವಾ ವೈದ್ಯಕೀಯ ಕಾರಣಗಳಿಗಾಗಿ ಅವಧಿಗಿಂತ ಮುನ್ನ ನಿವೃತ್ತಿ ಹೊಂದಿದರೆ ಅವರ ಕುಟುಂಬದ ಸದಸ್ಯರೊಬ್ಬರಿಗೆ ಸರ್ಕಾರ ಅನುಕಂಪದ ಆಧಾರದ ಮೇಲೆ ಉದ್ಯೋಗ ನೀಡುತ್ತದೆ. ಮೃತ ಪಡಿತರ ವ್ಯಾಪಾರಿಯೊಬ್ಬರ ವಿವಾಹಿತ ಮಗಳು ಅನುಕಂಪದ ಆಧಾರದ ಮೇಲೆ ತಮಗೆ ನ್ಯಾಯಬೆಲೆ ಅಂಗಡಿಯ ಡೀಲರ್ ಹುದ್ದೆ ನೀಡಲು ನಿರಾಕರಿಸಿದ ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಸುಪ್ರೀಂಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಿದರು. ವಿವಾಹಿತ ಹೆಣ್ಣು ಮಕ್ಕಳನ್ನು ಕುಟುಂಬದ ವ್ಯಾಖ್ಯಾನದಿಂದ ಹೊರಗಿಟ್ಟಿದ್ದ ಸರ್ಕಾರದ 2019 ಆದೇಶವನ್ನು ಅರ್ಜಿದಾರರು ನ್ಯಾಯಾಲಯದಲ್ಲಿ ಪ್ರಶ್ನಿಸಿದ್ದರು. ದೇಶದ ಸಾರ್ವಭೌಮತೆ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ನಡುವೆ ಸಂಘರ್ಷ ಉಂಟಾದರೆ ಸಾರ್ವಭೌಮತೆಗೆ ಮೊದಲ ಆದ್ಯತೆ ಎಂದು ಸುಪ್ರೀಂಕೋರ್ಟ್ ತೀರ್ಪು ನೀಡಿದೆ. ಮಾದಕ ದ್ರವ್ಯ ಮತ್ತು ಸೈಕೋಟ್ರೋಪಿಕ್ ಪದಾರ್ಥಗಳ ಕಾಯ್ದೆಗೆ ಸಂಬಂಧಿಸಿದ ಪ್ರಕರಣಗಳಲ್ಲಿ ಇದು ಹೆಚ್ಚು ಅನ್ವಯಿಸುತ್ತದೆ ಎಂದು ನ್ಯಾಯಾಲಯ ಸ್ಪಷ್ಟಪಡಿಸಿದೆ. ಜೈಲಿನ ಒಳಗಿನಿಂದಲೇ ಮೊಬೈಲ್ ಫೋನ್ ಬಳಸಿ ಮಾದಕ ದ್ರವ್ಯ ಸಾಗಣೆ ಜಾಲವನ್ನು ನಿರ್ವಹಿಸುತ್ತಿದ್ದ ಆರೋಪಿಗೆ ಜಾಮೀನು ನೀಡಿದ್ದ ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ ಆದೇಶವನ್ನು ಸುಪ್ರೀಂಕೋರ್ಟ್ ರದ್ದುಗೊಳಿಸಿದೆ. ಆರೋಪಿಯು ಈ ಹಿಂದೆಯೂ ಇದೇ ರೀತಿಯ ಎನ್ಡಿಪಿಎಸ್ ಕಾಯ್ದೆಯಡಿ ಅಪರಾಧ ಎಸಗಿದ ಇತಿಹಾಸ ಹೊಂದಿರುವುದರಿಂದ ಜಾಮೀನಿನ ಮೇಲೆ ಹೊರಬಂದಾಗ ಆತ ಮತ್ತೆ ಇಂತಹ ಕೃತ್ಯ ಎಸಗುವುದಿಲ್ಲ ಎಂದು ಹೇಳಲು ಸಾಧ್ಯವಿಲ್ಲ ಎಂದು ಸರ್ವೋಚ್ಚ ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ. ಭಾರತೀಯ ನಾಗರಿಕರು ಜರ್ಮನಿಯ ವಿಮಾನ ನಿಲ್ದಾಣಗಳ ಮೂಲಕ ಮೂರನೇ ದೇಶಕ್ಕೆ ಪ್ರಯಾಣ

0: ಸಲ್ಲಿಸುವಾಗ ಇನ್ನು ಮುಂದೆ ಏರ್ಪೋರ್ಟ್ ಟ್ರಾನ್ಸಿಟ್ ವೀಸಾ ಹೊಂದುವ ಅಗತ್ಯವಿಲ್ಲ ಎಂದು ಭಾರತದಲ್ಲಿನ ಜರ್ಮನ್ ರಾಯಭಾರ ಕಚೇರಿ ಪ್ರಕಟಿಸಿದೆ. ಈ ನಿಯಮವು ಇಂದಿನಿಂದಲೇ ಜಾರಿಗೆ ಬರಲಿದ್ದು ಅಂತಾರಾಷ್ಟೀಯ ಸ್ಥಳಗಳಿಗೆ ಜರ್ಮನಿ ಮಾರ್ಗವಾಗಿ ಪ್ರಯಾಣಿಸುವ ಭಾರತೀಯರಿಗೆ ಇದು ನೆರವಾಗಲಿದೆ. ಈ ತೀರ್ಮಾನವು ಉಭಯ ದೇಶಗಳ ನಡುವೆ ಬೆಳೆಯುತ್ತಿರುವ ದ್ವಿಪಕ್ಷೀಯ ಬಾಂಧವ್ಯದ ಸಂಕೇತವಾಗಿದೆ ಎಂದು ರಾಯಭಾರ ಕಚೇರಿ ಬಣ್ಣಿಸಿದೆ. ಜನರ ಸುಲಭ ಸಂಚಾರಕ್ಕೆ ಅನುವು ಮಾಡಿಕೊಡುವ ಮೂಲಕ ಭಾರತದೊಂದಿಗಿನ ಸಂಬಂಧವನ್ನು ಮತ್ತಷ್ಟು ಗಟ್ಟಿಗೊಳಿಸಲು ಜರ್ಮನ್ ಸರ್ಕಾರ ಬದ್ದವಾಗಿದೆ ಎಂಬುದನ್ನು ಈ ಮಹತ್ವದ ನಿರ್ಧಾರವು ಪುಷ್ಟೀಕರಿಸಿದೆ. ಬಾಂಗ್ಲಾದೇಶದ ವಿದೇಶಾಂಗ ಸಚಿವ ಡಾ ಖಲೀಲುರ್ ರೆಹಮಾನ್ ಅವರು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ 81ನೇ ಅಧಿವೇಶನದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಜಾಗತಿಕ ಮಟ್ಟದಲ್ಲಿ ನಡೆದ ತೀವ್ರ ಪೈಪೋಟಿಯ ಚುನಾವಣೆಯಲ್ಲಿ 99 ಮತಗಳನ್ನು ಪಡೆದ ಅವರು 91 ಮತಗಳನ್ನು ಗಳಿಸಿದ ಸೈಪ್ರಸ್ನ ಆಂಡ್ರಿಯಾಸ್ ಕಾಕೌರಿಸ್ ಅವರನ್ನು ಸೋಲಿಸಿದರು. ಏಷ್ಯಾ ಪೆಸಿಫಿಕ್ ಒಕ್ಕೂಟದ ಸರದಿಯ ಆಧಾರದ ಮೇಲೆ ಆಯ್ಕೆಯಾಗಿರುವ ಇವರ 1 ವರ್ಷದ ಅಧಿಕಾರಾವಧಿ ಸೆಪ್ಟೆಂಬರ್ನಿಂದ ಆರಂಭವಾಗಲಿದ್ದು ಮಾನವ ಹಕ್ಕುಗಳ ರಕ್ಷಣೆ ಹಾಗೂ ಜಾಗತಿಕ ಒಗ್ಗಟ್ಟಿಗೆ ಶ್ರಮಿಸುವುದಾಗಿ ಡಾ ರೆಹಮಾನ್ ತಿಳಿಸಿದ್ದಾರೆ. ಇಂಗ್ಲೆಂಡ್ನ ಟಾಂಟನ್ನಲ್ಲಿ ನಿನ್ನೆ ರಾತ್ರಿ ನಡೆದ 3 ಪಂದ್ಯಗಳ ಮಹಿಳಾ ಅಂತಾರಾಷ್ಟೀಯ ಟಿ ಟ್ವೆಂಟಿ ಕ್ರಿಕೆಟ್ ಸರಣಿಯ 3ನೇ ಹಾಗೂ ಅಂತಿಮ ಪಂದ್ಯದಲ್ಲಿ ಇಂಗ್ಲೆಂಡ್ ಮಹಿಳಾ ತಂಡವು ಭಾರತದ ವಿರುದ್ದ 6 ವಿಕೆಟ್ಗಳ ಜಯ ಸಾಧಿಸಿದೆ. ಈ ಗೆಲುವಿನೊಂದಿಗೆ ಇಂಗ್ಲೆಂಡ್ ಸರಣಿಯನ್ನು 2-1 ಅಂತರದಿಂದ ಕೈವಶ ಮಾಡಿಕೊಂಡಿದೆ. ಪಂದ್ಯದಲ್ಲಿ ಭಾರತ ತಂಡ ನೀಡಿದ 180 ರನ್ಗಳ ಸವಾಲಿನ ಗುರಿಯನ್ನು ಬೆನ್ನಟ್ಟಿದ್ದ ಇಂಗ್ಲೆಂಡ್ ನಾಯಕಿ ಹೆದರ್ ನೈಟ್ ಮತ್ತು ಅಲೈಸ್ ಕ್ಯಾಪ್ಸೆ ಅವರ ಉತ್ತಮ ಜೊತೆಯಾಟದ ನೆರವಿನಿಂದ 18.3 ಓವರ್ಗಳಲ್ಲಿ 184 ರನ್ ಗಳಿಸಿ ಗೆಲುವು ತನ್ನದಾಗಿಸಿಕೊಂಡಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವೆನೆಜುವೆಲಾ ಹಂಗಾಮಿ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಸ್ ಇಂದಿನಿಂದ 4 ದಿನಗಳ ಭಾರತ ಪ್ರವಾಸ, ದ್ವಿಪಕ್ಷೀಯ ಬಾಂಧವ್ಯ ವೃದ್ಧಿಗೆ ಒತ್ತು. ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಇಂದು ಹಿರಿಯ ಕಾಂಗ್ರೆಸ್ ನಾಯಕ ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕಾರ. ನವದೆಹಲಿಯಲ್ಲಿಂದು ರಾಷ್ಟೀಯ ಪಂಚಾಯತ್ ಪ್ರಶಸ್ತಿ 2025 ಪ್ರದಾನ ಸಮಾರಂಭ, ಕರ್ನಾಟಕದ 6 ಪಂಚಾಯಿತಿಗಳಿಗೆ ಗೌರವ. ವಿವಾಹಿತ ಹೆಣ್ಣು ಮಕ್ಕಳಿಗೂ ಅನುಕಂಪದ ಆಧಾರದ ಉದ್ಯೋಗ ಸೌಲಭ್ಯ, ಸುಪ್ರೀಂಕೋರ್ಟ್ ಮಹತ್ವದ ತೀರ್ಪು. ಮಹಿಳಾ ಅಂತಾರಾಷ್ಟೀಯ ಟಿ ಟ್ವೆಂಟಿ ಕ್ರಿಕೆಟ್, ಭಾರತದ ವಿರುದ್ದ ಇಂಗ್ಲೆಂಡ್ಗೆ ಸರಣಿ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ.
1: ಸಮಯ ಸರಿಯಾಗಿ 7:45. ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಚಿತ್ರಗೀತೆಗಳ ಕಾರ್ಯಕ್ರಮ.
2: ವರ್ಕ್ ಫ್ರಮ್ ಹೋಮ್, ಹೈ ಸ್ಯಾಲರಿ, ಬರೀ 1 ಕ್ಲಿಕ್ನಲ್ಲಿ. ಅರೆ
3: ವಾಹ್!
4: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. ಆರ್ಬಿಐ ಹೇಳುತ್ತೆ,
5: ಜಾಣರಾಗಿರಿ, ಜಾಗರೂಕರಾಗಿರಿ.
6: ರೀ, ಸ್ಕೂಲ್ ಲೈನ್ ಏನ್ ರೀಓಪನ್ ಆಗ್ತದೆ?
7: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
6: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
7: ಹಾಗಾದ್ರೆ ಫೀಸು, ಆ ಬುಕ್ಸ್?
8: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
1: ಚಿತ್ರಗೀತೆಗಳ ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ 1976ರಲ್ಲಿ ತೆರೆ ಕಂಡಂತಹ ನಾನಿನ್ನ ಮರೆಯಲಾರೆ ಚಿತ್ರದ ಒಂದು ಗೀತೆಯನ್ನು ವಿಜಯ್ ನಿರ್ದೇಶನ ಮಾಡಿದ್ದಾರೆ. ಎನ್ ವೀರಸ್ವಾಮಿಯವರ ನಿರ್ಮಾಣದಲ್ಲಿ ಮುಡಿಬಂದಂತಹ ಈ ಚಿತ್ರದಲ್ಲಿ ನಟಿಸಿದ್ದಾರೆ ಡಾ ರಾಜ್ಕುಮಾರ್ ಹಾಗೂ ಲಕ್ಷ್ಮಿ. ಜಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತದಲ್ಲಿ ಡಾ ರಾಜ್ಕುಮಾರ್ ಹಾಗೂ ವಾಣಿಜ್ಯರಾಮ್ ಹಾಡಿರುವ ಗೀತೆಯನ್ನು ಕೇಳಿ.

ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀರಾ. ಮುಂದಿನ ಗೀತೆ ಡಾಕ್ಟರ್ ರಾಜ್ಕುಮಾರ್ ಅವರ ಸ್ವರದಲ್ಲಿ ಮೂಡಿ ಬರ್ತಾ ಇದೆ. ಚಿ ಉದಯಶಂಕರ್ ಅವರ ಸಾಹಿತ್ಯ, ಎಂ ರಂಗರಾವ್ ಅವರ ಸಂಗೀತ ಸಂಯೋಜನೆಯಲ್ಲಿ ಈ ಚಿತ್ರ ತೆರೆಕಂಡದ್ದು 1982ರಲ್ಲಿ ದೊರೈ ಭೈಗವಾನ್ ಜೋಡಿಯಿಂದ ನಿರ್ದೇಶಿಸಲ್ಪಟ್ಟಂತಹ ರೊಮ್ಯಾಂಟಿಕ್ ನಾಟಕ ಚಲನಚಿತ್ರ ಇದಾಗಿದೆ. ಇದರಲ್ಲಿ ಡಾ ರಾಜ್ಕುಮಾರ್, ಸರಿತಾ ಹಾಗೂ ಮುಂತಾದವರು ನಟಿಸಿದ್ದಾರೆ.

ಚಿತ್ರಗೀತೆಗಳ ಕಾರ್ಯಕ್ರಮದ ಕಿಡಿಯದಾಗಿ ಕೇಳಿ 1998ರಲ್ಲಿ ತೆರೆಕಂಡಂತಹ ಕಿಶೋರ್ ಸರ್ಜಾ ನಿರ್ದೇಶನದ ಅರ್ಜುನ್ ಸರ್ಜಾ ನಿರ್ಮಾಣದ ತುತ್ತಮುತ್ತ ಚಿತ್ರದ ಗೀತೆಯನ್ನು ರಮೇಶ್ ಅರವಿಂದ್ ಪ್ರೇಮ ಅವರು ನಟಿಸಿದ್ದಾರೆ. ಗೀತೆಯನ್ನು ಹಾಡಿದ್ದಾರೆ ಚಿತ್ರ ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು.

ಚಿತ್ರಗೀತೆಗಳನ್ನು ಇದುವರೆಗೂ ಕೇಳಿದಿರಿ. ಆತ್ಮೀಯರೇ, ಈ ಬೆಳಿಗ್ಗೆ 9:05 ಮಿಕ್ಸ್ ಮೆಲೋಡಿ ಕಾರ್ಯಕ್ರಮದಲ್ಲಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರುವುದು. ಆಕಾಶವಾಣಿ ಭದ್ರಾವತಿ ಸಮಯ 8:00 ಆಗತ್ತಲಿದೆ. ಇನ್ನು ಮುಂದೆ ಕ್ರಮವಾಗಿ ಹಿಂದಿ ನಂತರ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆಗಳನ್ನು ಕೇಳುವಿರಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಯುವಜನರಿಗಾಗಿ ಕಾರ್ಯಕ್ರಮ ಎಲ್ಲ ಕೇಂದ್ರಗಳಿಂದಲೂ ಪ್ರಸಾರವಾಗುತ್ತಿದೆ. ಇಂದಿನ ಅನೇಕ ಭಾಷಣಕಾರರು, ಸಂಗೀತಗಾರರು ಈ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಅದರ ಮೂಲಕ ಪ್ರಸಿದ್ಧಿಗೆ ಬಂದದ್ದು ಸಂಸ್ಥೆಗೆ ಹೆಮ್ಮೆ ತರುವ ಸಂಗತಿಯಾಗಿದೆ. ಎಫ್ಎಂ ಮೆಟ್ರೋ ಕೇಂದ್ರಗಳು ಭಾರತದಲ್ಲಿ 20ನೇ ಶತಮಾನದ ಅಂತ್ಯದಲ್ಲಿ ಯುವಜನತೆ ಹಿಂದೆಂದಿಗಿಂತ ಹೆಚ್ಚು ಪ್ರಾಮುಖ್ಯತೆ ಪಡೆದ ಸಂದರ್ಭದಲ್ಲಿ ಆ ಹಿನ್ನೆಲೆಯಲ್ಲಿ ಆರಂಭವಾದಂತವು. ದೇಶದ ಜನಸಂಖ್ಯೆಯ ಅರ್ಧ ಭಾಗದಷ್ಟಿರುವ ಯುವಜನತೆಯ ಆಶೋತ್ತರಗಳು, ಶೈಕ್ಷಣಿಕ ಕ್ಷೇತ್ರದಲ್ಲಾದ ಬದಲಾವಣೆಗಳು, ಹೆಚ್ಚಿದ ಉದ್ಯೋಗ ಅವಕಾಶಗಳು, ಹೆಚ್ಚಿದ ಹಣಗಳಿಕೆಯ ಕ್ಷಮತೆ, ಸ್ವಯಂ ನಿರ್ಧಾರದ ಅವಕಾಶಗಳು ಇನ್ನೂ ಮುಂತಾದ ಕಾರಣಗಳಿಂದ ಸಾಮಾಜಿಕ, ಆರ್ಥಿಕ ಹಾಗೂ ರಾಜಕೀಯ ಕ್ಷೇತ್ರದ ಮೇಲೆ ಪ್ರಭಾವ ಬೀರಿದವು. ಯುವಜನತೆ ಹೊಸತಿಗಾಗಿ ತುಡಿಯುತ್ತಿತ್ತು. ಇದನ್ನು ಎಲ್ಲ ಕ್ಷೇತ್ರಗಳು ಸಮರ್ಥವಾಗಿ ಬಳಸಿಕೊಂಡವು. ಮಾಧ್ಯಮಗಳು ಇದರಲ್ಲಿ ಹಿಂದೆ ಬೀಳಲಿಲ್ಲ. ಯುವಜನತೆಗೆ ಸ್ಪಂದಿಸುವ, ಅವರನ್ನು ಸೆಳೆಯುವ ಕಾರ್ಯಕ್ರಮಗಳನ್ನೇ ವಿದ್ಯುನ್ಮಾನ ಮಾಧ್ಯಮಗಳು ಹೆಚ್ಚು ಹೆಚ್ಚು ನೀಡಲು ಪ್ರಯತ್ನಿಸಿದವು. ಆಗ ಒದಗಿ ಬಂದ ಎಫ್ಎಂ ತಂತ್ರಜ್ಞಾನ ರೇಡಿಯೋ ಕ್ಷೇತ್ರಕ್ಕೆ ವರದಾನವಾಯಿತು.
1: ಇದುವರೆಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಪ್ರಸಾರವಾಯಿತು. ಕೃತಿ ಹಾಗೂ ಓದು ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ಆಕಾಶಬುಟ್ಟಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿರುವಂತಹವರು ಖ್ಯಾತ ಹಿನ್ನೆಲೆ ಗಾಯಕರಾದಂತಹ ಕೆಎಸ್ ಸುರೇಖಾ ಅವರು. ನಮಸ್ಕಾರ ಮೇಡಮ್.
4: ನಮಸ್ತೆ.
3: ಆಕಾಶವಾಣಿಗೂ ಸುರೇಖಾ ಅವರು.

ಆಕಾಶವಾಣಿ ಭದ್ರಾವತಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಡಾಕ್ಟರ್ ಎಂಎಲ್ ವಸಂತಕುಮಾರಿ ಅವರ ಹಾಡುಗಾರಿಕೆಯನ್ನು ಕೇಳಿ ರಾಗಂ ತನಂ ಪಲ್ಲವಿ ಮಧ್ಯಮವತಿ ರಾಗ ಮಿಶ್ರ ಚಾಪುತಾಳದಲ್ಲಿ

ಇದುವರೆಗೂ ಡಾಕ್ಟರ್ ಎಂಎಲ್ ವಸಂತ ಕುಮಾರಿ ಅವರ ಹಾಡುಗಾರಿಕೆಯನ್ನ ಕೇಳಿದಿರಿ. ರಾಗಂ ತನಂ ಪಲ್ಲವಿ ಮಧ್ಯಮಾವಧಿ ರಾಗ ಮಿಶ್ರ ಚಾಪುತಾಳ ಪ್ರಸಾರವಾಯಿತು. ಇದಾಗಿತ್ತು ಇಂದಿನ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಆಲಿಸಿದಿರಿ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.

0: ಕೇಳುಗರೆ, ನಾವು ವಿದ್ಯಾಭ್ಯಾಸ ಮುಗಿಸಿದೀವಿ, ಕೆಲಸ ಇಲ್ಲ ಅಂತ ಯೋಚಿಸ್ತಾ ಇದ್ದೀರಾ?
1: ವಿವಿಧ ಕೆಲಸಗಳಿಗೆ ನೈಪುಣ್ಯತೆ ಬೇಕು ಅಂತ ಹೇಳ್ತಾ ಇದ್ದೀರಾ?
0: ಕೌಶಲ್ಯ ಇಲ್ಲದೆ ಕೆಲಸ ಇಲ್ಲ, ಕೌಶಲ್ಯ ಪಡೆಯುವುದು ಹೇಗೆ ಅಂತ ಯೋಚಿಸ್ತಾ ಇದ್ದೀರಾ?
1: ಯಶಸ್ಸಿಗೆ ಏನೆಲ್ಲ ಸಾಧನೆ ಮಾಡಬೇಕು ಅಂತ ಚಿಂತಿಸ್ತಾ ಇದ್ದೀರಾ?

0: ಎಲ್ಲವೂ ಸಾಧಕರ ಮಾರ್ಗದರ್ಶನ ಬೇಕು ಅಂತ ಆಲೋಚಿಸ್ತಾ ಇದ್ರೆ
1: ಆಕಾಶವಾಣಿ ಭದ್ರಾವತಿಯಲ್ಲಿ ಇದೆ ಉತ್ತರ.
0: ನೈಪುಣ್ಯತೆ,
1: ಕೌಶಲ್ಯ
0: ಹಾಗೂ ಯಶೋಗಾಥೆ ಒಳಗೊಂಡ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು.
1: ಗೆಲುವಿನ ಗುಟ್ಟು
2: ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ.
0: ಪ್ರತಿ ಶುಕ್ರವಾರ ಬೆಳಗ್ಗೆ 9:05 ಪ್ರಸಾರ.
1: ಪ್ರಾಯೋಜಕರು ಪಿಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ.
0: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
3: ಆಕಾಶವಾಣಿಯು ಶಾಸ್ತ್ರೀಯ ಸಂಗೀತ, ಜನಪದ ಗೀತೆ, ನಾಟಕ ಮತ್ತು ಕಥಾವಾಚನಗಳ ಮೂಲಕ ಭಾರತೀಯ

0: ಸಂಸ್ಕೃತಿಯನ್ನ ಪೋಷಿಸುತ್ತಿದೆ. ಹಲವಾರು ಪ್ರಸಿದ್ಧ ಕಲಾವಿದರು ತಮ್ಮ ಜ್ಞಾನ ಪಾಠವನ್ನು ಆಕಾಶವಾಣಿಯ ಮೂಲಕ ಜನತೆಗೆ ತಲುಪಿಸಿದ್ದಾರೆ. ಹಲವಾರು ಕಲಾವಿದರು ಇದೇ ವೇದಿಕೆಯಿಂದ ಉನ್ನತ ಮಟ್ಟಕ್ಕೆ ಬೆಳೆದಿದ್ದಾರೆ. ಉದಾಹರಣೆಗೆ ಪಂಡಿತ್ ಭೀಮಸೇನ್ ಜೋಶಿ, ಎಂಎಸ್ ಸುಬ್ಬಲಕ್ಷ್ಮಿ ಸೇರಿದಂತೆ ನಾಡಿನ ದೇಶದ ಅನೇಕ ಗಣ್ಯರ ಧ್ವನಿ ಮುದ್ರಕಗಳು ಇಂದಿಗೂ ಆಕಾಶವಾಣಿಯಲ್ಲಿ ಲಭ್ಯ ಇದೆ.
1: ನಮಸ್ಕಾರ, ದಿ ಒರಿಜಿನಲ್ ಆಭರಣ ಉಡುಪಿ ನಿಮಗಾಗಿ ತಂದಿದೆ ನೇಷನ್ ಫಸ್ಟ್ ಗೋಲ್ಡನ್ ಆಫರ್. ಚಿನ್ನಾಭರಣಗಳ ಮೇಕಿಂಗ್ ಚಾರ್ಜಸ್ ಮೇಲೆ ಪ್ರತಿ ಗ್ರಾಮ್ಗೆ 1250 ರೂಪಾಯಿವರೆಗೆ ರಿಯಾಯಿತಿ. ವಜ್ರಾಭರಣಗಳ ಮೇಲೆ ಪ್ರತಿ ಕ್ಯಾರೆಟ್ಗೆ 15,000 ರೂಪಾಯಿವರೆಗೆ ರಿಯಾಯಿತಿ. ಬೆಳ್ಳಿಯ ಸಾಮಗ್ರಿಗಳ ಮೇಲೆ ಪ್ರತಿ ಕಿಲೋಗೆ ಫ್ಲಾಟ್ 7,000 ರೂಪಾಯಿ ರಿಯಾಯಿತಿ. ನಿಮ್ಮ ಹಳೆಯ ಚಿನ್ನವನ್ನು ವಿನಿಮಯ ಮಾಡಿ ಪ್ರತಿ ಗ್ರಾಮ್ಗೆ 250 ರೂಪಾಯಿ ಹೆಚ್ಚುವರಿ ಪಡೆಯಿರಿ. ಈ ಆಫರ್ ಜೂನ್ 7 ಮಾತ್ರ. ನಿಯಮಗಳು ಅನ್ವಯಿಸುತ್ತವೆ. ನಿಮ್ಮ ಹತ್ತಿರದ ದಿ ಒರಿಜಿನಲ್ ಆಭರಣ ಶೋರೂಮ್ಗೆ ಭೇಟಿ ನೀಡಿ.
2: ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ?
3: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
5: ಸಮಯ ಆಗಿದೆ ಸರಿಯಾಗಿ 9:05. ನೀವು ಕೇಳ್ತಾ ಇದ್ರ ಎಫ್ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿಯ ಕಾರ್ಯಕ್ರಮಗಳನ್ನು

ಮಿಕ್ಸ್ ಮೆಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳು ಹಾಗೂ ಈ ದಿನದ ವಿಶೇಷತೆ ಈ ಕಾರ್ಯಕ್ರಮದಲ್ಲಿ ನಿಮಗಾಗಿ. ಕಾರ್ಯಕ್ರಮದಲ್ಲಿ ಜೊತೆಯಾಗ್ತಿರೋದು ನಿಮ್ಮ ರೇಡಿಯೋ ಗೆಳತಿ ಪ್ರೇಮ ಸಾಲೇರ. ನಾವೆಲ್ಲರೂ ಚಿಕ್ಕಂದಿನಿಂದಾಗ್ಲೂ ಕೂಡ ಆಟ ಆಡೋದು, ಅದ್ರ ಜೊತೆನಲ್ಲಿ ಪುಟ್ ಪುಟಾಣಿಯ ಸೈಕಲ್ಗಳನ್ನ ಹೊಡೆಯೋದಂದ್ರೆ ತುಂಬಾನೇ ಖುಷಿ ಆಗ್ತಿತ್ತು. ನಿಮ್ಮೆಲ್ರಿಗೂ ಕೂಡ ಹಾಗೆ ಅನ್ಕೊಳ್ತೀನಿ. ಹಾಗೆ ಬರ್ತಾ ಬರ್ತಾ ಸೈಕಲ್ನ ಗಾತ್ರ ಕೂಡ ಎತ್ತರ ಕೂಡ ದೊಡ್ಡದಾಗ್ತಾ ಹೋಗುತ್ತೆ. ಇಂದು ಒಂದು ವಿಶೇಷವಾದಂತಹ ದಿನ. ಸೈಕಲ್ ಅಂತ ಜ್ಞಾಪಕಕ್ಕೆ ಬಂದ ತಕ್ಷಣ ಆ ದಿನಗಳು ಎಲ್ರಿಗೂ ಕೂಡ ಮರುಕಳಿಸತ್ತೆ. ಆ ಸಂಧಿ ಮೂಲೆಯಲ್ಲಿ ಬೀಳ್ತೇವೆ ಇಳ್ತೇವೆ ಆದ್ರೂ ಕೂಡ ಮೊಣಕಾಲೆಲ್ಲ ಕಿತ್ತು ಹೋದ್ರೂ ಕೂಡ ಸೈಕಲ್ ಹೊಡೆಯೋದನ್ನ ಮಾತ್ರ ನಾವು ಬಿಡೋದೇ ಇಲ್ಲ. ಅದೇನೋ ಒಂಥರ ಆನಂದ, ಅದೇನೋ ಒಂಥರ ಖುಷಿ. ಆ ಸೈಕಲ್ ಹೊಡೆಯೋದಂದ್ರೆ ಏನೋ ಒಂಥರ ಅದು ಹೇಳೋದಕ್ಕೆ ಬರೋದಿಲ್ಲ, ಅಂತಹ ಒಂದು ಪರಮಾನಂದ ಅಂತ ಕೂಡ ಹೇಳಬಹುದು. ಅದು 3 ವಯಸ್ಸಾಗಿರ್ಲಿ 60 ವಯಸ್ಸಾಗಿರ್ಲಿ ಸೈಕಲ್ ಹೊಡೆಯೋದ್ರಿಂದ ದೇಹಕ್ಕೆ ಉಪಯೋಗನೇ ಹೊರತು ಯಾವುದೇ ತರ ತೊಂದರೆ ಅಂತೂ ಆಗೋದಿಲ್ಲ. ಸೈಕಲ್ನ ಕುರಿತಾಗಿ ಮತ್ತಷ್ಟು ಮಾಹಿತಿಗಳನ್ನ ಈ ದಿನ ತೆಗೆದುಕೊಳ್ಳೋಣ. ಅದಕ್ಕೂ ಮುನ್ನ ಒಂದು ಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಮೊದಲಿಗೆ ಕೇಳಿ ವಾಸುಕಿ ವೈಭವ್ ಹಾಗೂ ಸಂಗೀತ ರವೀಂದ್ರನಾಥ್ ಅವರ ಕಂಠದಲ್ಲಿ ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಚಿತ್ರದ ಒಂದು ಗೀತೆಯನ್ನು.

ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮಿಕ್ಸ್ ಮೇಲುಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಸೈಕಲ್ ಬಗ್ಗೆ ಹೇಳ್ತಾ ಇದ್ದೆ. ಸೈಕಲ್ ಅಂದ್ರೆ ಯಾರಿಗೆ ಇಷ್ಟ ಇಲ್ಲ ಹೇಳ್ರಿ? ಎಲ್ರಿಗೂ ಕೂಡ ಇಷ್ಟಾನೆ. ಸರ್ವರಿಗೂ ಕೈಗೆಟುಕುವಂತಹ ವಿಶ್ವಾಸಾರ್ಹ ಪರಿಸರ ಸ್ನೇಹಿ ವಾಹನ ಯಾವುದು ಅಂತ ಅಂದ್ರೆ ಅದು ಒಂದೇ ಒಂದು ಸೈಕಲ್ ಅಂತ ಹೇಳ್ಬೋದು. ಕಳೆದ 2 ಶತಮಾನಗಳಿಂದ ಬಳಕೆಯಲ್ಲಿರುವಂತಹ ಸೈಕಲ್ನ ಉಪಯುಕ್ತತೆ ಹಾಗೂ ಹೆಗ್ಗಳಿಕೆಯ ಮಹತ್ವವನ್ನು ಸಾರುವ ಉದ್ದೇಶದಿಂದ ಪ್ರತಿ ವರ್ಷ ಅಂದರೆ ಜೂನ್ 3ನೇ ತಾರೀಕಿನಂದು ವಿಶ್ವ ಬೈಸಿಕಲ್ ದಿನವನ್ನಾಗಿ ಆಚರಣೆ ಮಾಡಿಕೊಳ್ಳುತ್ತಾ ಬರ್ತಾ ಇದೆ. ಇನ್ನು 2018ರಲ್ಲಿ ಈ ದಿನವನ್ನು ವಿಶ್ವಸಂಸ್ಥೆ ಘೋಷಣೆಯನ್ನು ಮಾಡಿತು. ಆರೋಗ್ಯಕರ ಜೀವನ ಶೈಲಿಯನ್ನು ಉತ್ತೇಜಿಸುವುದು ಸಹ ವಿಶ್ವ ಬೈಸಿಕಲ್ ದಿನದ ಆಶಯ ಕೂಡ ಆಗಿದೆ. ಅಂದ್ರೆ ಸೈಕಲ್ ಹೊಡಿತಾ ಇದ್ರೆ ಆರೋಗ್ಯ ವೃದ್ಧಿಯಾಗತ್ತೆ ಅನ್ನೋದು ಇದರ ಒಂದು ಮಹತ್ವ. ಇನ್ನು ಸೈಕಲ್ ಹೊಡಿತಾ ಇದ್ರೆ ನಮ್ಮ ದೇಹದಲ್ಲಿ ಏನೇನ್ ಪ್ರಯೋಜನ ಆಗುತ್ತೆ ಅಂತ ಕೂಡ ತಿಳಿಯೋಣ. ಸ್ನಾಯುಗಳ ಬಲ ವೃದ್ಧಿಯಾಗುತ್ತೆ. ಕಾಲುಗಳು ಮತ್ತು ಸೊಂಟದ ಭಾಗದ ಸ್ನಾಯುಗಳನ್ನು ಬಲಪಡಿಸಬಹುದು. ತೂಕವನ್ನ ನಿರ್ವಹಣೆ ಮಾಡಬಹುದು. ಸೈಕ್ಲಿಂಗ್ ದೇಹದಲ್ಲಿರುವಂತಹ ಕ್ಯಾಲೋರಿಗಳನ್ನ ಸುಡಲು ಸಹಾಯವನ್ನ ಮಾಡುತ್ತೆ. ಇದು ತೂಕ ಇಳಿಸೋದಕ್ಕೆ ಅತ್ಯುತ್ತಮವಾದಂತಹ ಮಾರ್ಗಗಳಲ್ಲಿ ಮೊದಲನೆಯ ಮಾರ್ಗ ಇದು ಅಂತ ಹೇಳಬಹುದು. ಇನ್ನು ದೀರ್ಘಕಾಲದ ಕಾಯಿಲೆಗಳಿಗೆ ರಾಮಬಾಣ ಕೂಡ ಇದಾಗಿದೆ. ಮಧುಮೇಹ ಅಂದ್ರೆ ಸಕ್ಕರೆ ಕಾಯಿಲೆ, ಬಿಪಿ, ಬೊಜ್ಜಿನಂತಹ ಸಮಸ್ಯೆಗಳನ್ನು ಕೂಡ ಸೈಕಲ್ ಹೊಡೆಯೋದ್ರಿಂದ ನಿಯಂತ್ರಣದಲ್ಲಿ ಇಡಬಹುದು. ಹಾಗೆ ಮತ್ತೊಂದು ವಿಷಯ ಏನಂತಂದ್ರೆ ಮಾನಸಿಕ ಆರೋಗ್ಯ. ಮುಖ್ಯವಾಗಿ ಮನುಷ್ಯ ಆರೋಗ್ಯವಂತನಾಗಿರ್ಬೇಕು ಅಂತಂದ್ರೆ ಮಾನಸಿಕ ಆರೋಗ್ಯ ಕೂಡ ಬಹುಮುಖ್ಯ. ಸೈಕ್ಲಿಂಗ್ ಒತ್ತಡವನ್ನ ಕಡಿಮೆ ಮಾಡುತ್ತೆ ಮತ್ತು ಮನಸ್ಸಿಗೆ ಮುರಕಲಿಸುವಂತಹ ಉಲ್ಲಾಸವನ್ನ ನೀಡುತ್ತೆ. ಅಂದ್ರೆ ತುಂಬಾ ಖುಷಿಯನ್ನ ಕೊಡುತ್ತೆ. ಸೈಕಲ್ ಹೊಡಿತಾ ಹೋದ್ರೆ ಬೇಜಾರಿ ಆಗೋದಿಲ್ಲ. ಹಾಗಾಗಿ ಮಾನಸಿಕ ಆರೋಗ್ಯವನ್ನ ಸೈಕಲ್ ಹೊಡೆಯೋದ್ರಿಂದ ನಾವು ಒಂದು ಸಮತೋಲನದಲ್ಲಿ ಕೂಡ ಇಟ್ಕೊಳ್ಬಹುದು. ಇಷ್ಟೆಲ್ಲ ಸೈಕಲ್ ಹೊಡೆಯೋದ್ರಿಂದ ಉಪಯೋಗ ಇರೋದ್ರಿಂದ ನಾವು ಕೂಡ ಇನ್ನು ಮುಂದೆ ಹೆಚ್ಚು ಸೈಕಲ್ ಅನ್ನ ಬಳಸೋಣ, ನಾವು ಕೂಡ ಆರೋಗ್ಯವಂತರಾಗಿರೋಣ ಅಂತ ಹೇಳ್ತಾ, ಹಾಗೆ ನೈಸರ್ಗಿಕವಾಗಿ ನಿಸರ್ಗಕ್ಕೂ ಕೂಡ ನಾವು ಸಾರ್ವಜನಿಕವಾಗಿ ನಮ್ಮ ಸುತ್ತಮುತ್ತಲ ಹತ್ತಿರದ ಜಾಗಗಳಿಗೆ ಹೋಗುವಾಗ ಯಾವುದಾದ್ರೂ ಶಾಪಿಂಗ್ ಮಾಡೋದಕ್ಕೆ ಮಾರ್ಕೆಟ್

ಏನಾರ ತರಬೇಕು ಅಂತಂದ್ರು ಕೂಡ ಎಲ್ಲರೂ ಕೂಡ ಸೈಕಲ್ ಅನ್ನ ಬಳಸೋದ್ರಿಂದ ನಮಗೆ ದುಡ್ಡಿನ ಹಣದ ಉಳಿತಾಯದ ಜೊತೆಗೆ ನಾವು ವಾಯುಮಾಲಿನ್ಯವನ್ನ ತಡೆಯೋದ್ರಲ್ಲಿ ಕೂಡ ನಮ್ಮನ್ನ ನಾವು ತೊಡಗಿಸಿಕೊಳ್ಳಬಹುದು. ಇದರಿಂದ ನಿಸರ್ಗಕ್ಕೆ ಯಾವುದೇ ತರ ಹಾನಿ ಕೂಡ ಆಗೋದಿಲ್ಲ, ನಮ್ಮ ದೇಹಕ್ಕೆ ಕೂಡ ಒಂದು ಒಳ್ಳೆಯ ವರದಾನವಾಗುತ್ತೆ ಅಂತ ಕೂಡ ಹೇಳಬಹುದು. ಹಾಗಾಗಿ ಸೈಕಲ್ ಅನ್ನ ಮುಂದಿನ ದಿನಗಳಲ್ಲಿ ಹೆಚ್ಚೆಚ್ಚು ಬಳಸ್ತಾ ನಾವೆಲ್ಲರೂ ಕೂಡ ಆರೋಗ್ಯವಾಗಿರೋಣ ಅಂತ ಮತ್ತೊಮ್ಮೆ ಹೇಳ್ತಾ ಈಗ ಮುಂದಿನ ಗೀತೆಯನ್ನ ಕೇಳಿ ಆಶಿಕಿ ಚಿತ್ರದ ಗೀತೆಯನ್ನ ಕೇಳಿಸ್ತಾ ಇದ್ದೇನೆ ಕುಮಾರ್ ಸಾನು ಹಾಗೂ ಅನುರಾಧ ಪೌಡ್ವಾಲ್ ಅವರ ಕಂಠದಲ್ಲಿ.

ಆಕಾಶವಾಣಿ ಬೆದರಾತಿ ಶಿವಮೊಗ್ಗದಿಂದ ಮಿಕ್ಸ್ ಮೆಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ಇಂದು ಸ್ಟುವರ್ಡ್ ಬೆನ್ನಿ ಅವರ ಹುಟ್ಟುಹಬ್ಬ ಕೂಡ. ಇವರು ಇಂಡಿಯನ್ ಪ್ರೀಮಿಯರ್ ಲೀಗ್ನ ಅಂದರೆ ಐಪಿಎಲ್ನ ರಾಜಸ್ಥಾನ್ ರಾಯಲ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆರ್ಸಿಬಿ ತಂಡಗಳ ಕೂಡ ಪರ ಕೂಡ ಇವರು ಆಟವನ್ನು ಆಡಿದ್ದಾರೆ. ಕೆಳ ಕ್ರಮಾಂಕದಲ್ಲಿ ಬಂದು ತಂಡಕ್ಕೆ ಆಪತ್ ಬಾಂಧವರಾಗಿ ಅಮೂಲ್ಯವಾದ ರನ್ ಮತ್ತು ವಿಕೆಟ್ಗಳನ್ನು ಕಬಳಿಸಿ ಹಲವು ಪಂದ್ಯಗಳನ್ನು ಇವರು ಗೆಲ್ಲಿಸಿಕೊಟ್ಟಿದ್ದಾರೆ. ಭಾರತದ ದೇಶೀಯ ಕ್ರಿಕೆಟ್ನಲ್ಲಿ ಕರ್ನಾಟಕ ರಾಜ್ಯ ತಂಡದ ಪ್ರಮುಖ ಆಟಗಾರರು ಕೂಡ ಆಗಿದ್ದಾರೆ. ರಣಜಿ ಟ್ರೋಫಿಯಲ್ಲಿ ಕರ್ನಾಟಕಕ್ಕಾಗಿ ಹಲವು ವರ್ಷಗಳ ಕಾಲ ಅತ್ಯುತ್ತಮ ಪ್ರದರ್ಶನವನ್ನು ನೀಡಿ ನಂತರ ನಾಗಾಲ್ಯಾಂಡ್ ತಂಡದ ಪರವೂ ಕೂಡ ಇವರು ಆಟವನ್ನು ಆಡಿದ್ದಾರೆ. 2021 ಆಗಸ್ಟ್ನಲ್ಲಿ ಇವರು ಕ್ರಿಕೆಟ್ನ ಎಲ್ಲ ಮಾದರಿಯಿಂದ ನಿವೃತ್ತಿಯನ್ನು ಘೋಷಿಸಿಕೊಂಡಿದ್ದಾರೆ. ಇವರು 2014 ಬಾಂಗ್ಲಾದೇಶ ವಿರುದ್ದದ ಏಕದಿನ ಪಂದ್ಯದಲ್ಲಿ ಕೇವಲ 4 ರನ್ ನೀಡಿ 6 ವಿಕೆಟ್ ಅನ್ನು ಕಬಳಿಸಿದ್ರು. ಇದು ಯಾವುದೇ ಭಾರತೀಯ ಬೌಲರ್ನ ಏಕದಿನ ಕ್ರಿಕೆಟ್ನಲ್ಲಿನ ಅತ್ಯುತ್ತಮ ಬೌಲಿಂಗ್ಗೆ ಇವರು ಒಂದು ದಾಖಲೆಯಾಗಿದ್ದಾರೆ. ಈಗ ಚೌಕಾಬಾರ ಚಿತ್ರದ ಒಂದು ಗೀತೆಯನ್ನು ಕೇಳಿ. ರಮ್ಯಾ ಭಟ್ ಅಭಯಂಕರ್ ಹಾಗೂ ನಕುಲ್ ಅಭಯಂಕರ್ ಅವರ ಕಂಠದಲ್ಲಿ

ಇಂದು ಕನ್ನಡ ಚಿತ್ರರಂಗದ ವಿಶೇಷ ಸಂಗೀತ ಕಲಾವಿದ ಒಂದು ಗೀತೆಯನ್ನ ಸುಮಧುರ ಕಂಠದಲ್ಲಿ ಹಾಡುವಂತಹ ಒಂದು ವಿಶೇಷವಾದಂತಹ ಧ್ವನಿ ಹೊಂದಿರುವಂತಹ ರಾಜೇಶ್ ಕೃಷ್ಣನವರ ಹುಟ್ಟುಹಬ್ಬ ಇಂದು. ಇವರು 1973 ಜೂನ್ 3 ತಾರೀಕು ಬೆಂಗಳೂರಿನಲ್ಲಿ ಜನಿಸ್ತಾರೆ. ತಂದೆ ರಂಗನಾಥ್ ಮತ್ತು ತಾಯಿ ಮೀರಾ ಕೃಷ್ಣನ್. ಇವರು ಅತ್ಯಂತ ಪ್ರಸಿದ್ಧ ಹಿನ್ನೆಲೆ ಗಾಯಕರಾಗಿದ್ದಾರೆ ಮತ್ತು ನಟನೆಯಲ್ಲೂ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಭಾವಪೂರ್ಣ ಸುಮಧುರ ಧ್ವನಿ ಮತ್ತು 3 ದಶಕಗಳಿಗೂ ಹೆಚ್ಚಿನ ವೃತ್ತಿ ಜೀವನಕ್ಕೆ ಇವರು ಹೆಸರುವಾಗಿದ್ದಾರೆ. ಖ್ಯಾತ ನಿರ್ದೇಶಕರಾದಂತಹ ಹಂಸಲೇಖ್ ಅವರ ಸಂಗೀತ ನಿರ್ದೇಶನದ ಗೌರಿ ಗಣೇಶ ಚಿತ್ರದ ಮಾತಿನಲ್ಲೇ ಗೆಲ್ಲಬಲ್ಲೆ ಹಾಡಿನ ಮೂಲಕ ಹಿನ್ನೆಲೆ ಗಾಯಕರಾಗಿ ಚಿತ್ರರಂಗವನ್ನು ಪ್ರವೇಶವನ್ನು ಇವರು ಮಾಡುತ್ತಾರೆ. ಇವರು ಕನ್ನಡ, ತೆಲುಗು, ತಮಿಳು ಮತ್ತು ಹಿಂದಿ ಸೇರಿದಂತೆ ವಿವಿಧ ಭಾಷೆಗಳಲ್ಲಿ 3000ಕ್ಕೂ ಹೆಚ್ಚು ಚಲನಚಿತ್ರ ಗೀತೆಗಳಿಗೆ ಗೀತೆಗಳನ್ನು ಹಾಡಿದ್ದಾರೆ ಹಾಗೂ ಭಕ್ತಿ ಗೀತೆಗಳನ್ನು ಕೂಡ ಇವರು ಹಾಡಿದ್ದಾರೆ. ಇವರ ಸೂಪರ್ ಹಿಟ್ ಸಾಂಗುಗಳಲ್ಲಿ ಕೆಲವು ಯಾವುದು ಅಂತ ನೋಡಿದರೆ 100 ಜನ್ಮಕ್ಕೂ ಅಮೆರಿಕ ಅಮೆರಿಕ ಚಿತ್ರದ ಒಂದು ಗೀತೆ, ಕರಿಯ ಐ ಲವ್ ಯು ದುನಿಯಾ ಚಿತ್ರದ ಒಂದು ಗೀತೆ, ಸುಂಟರಗಾಳಿ ಕಲಾಸಿ ಪಾಳ್ಯ ಈ ಚಿತ್ರದಲ್ಲಿ ಹಾಡಿರುವಂತಹ ಗೀತೆಗಳು, ಇನ್ನು ಅಪೂರ್ವ ಮೈತ್ರಿ ಮುಂತಾದ ಕನ್ನಡ ಚಿತ್ರಗಳಲ್ಲಿ ಕೂಡ ಇವರು ನಟಿಸಿದ್ದಾರೆ. ಹಾಗೆ ತೆಲುಗಿನ ನಿನ್ನೆ ಪೆಳ್ಳ ದತ್ತ ಚಿತ್ರದ ಗಾಯನಕ್ಕಾಗಿ ಪ್ರತಿಷ್ಠಿತ ನಂದಿ ಪ್ರಶಸ್ತಿ ಇವರಿಗೆ ದೊರಕಿದೆ. ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಮತ್ತು ಫಿಲ್ಮ್ ಫೇರ್ ಪ್ರಶಸ್ತಿಗಳನ್ನು ಕೂಡ ಇವರು ತಮ್ಮದಾಗಿಸಿಕೊಂಡಿದ್ದಾರೆ. ಹಾಗೆ ಈ ಸ್ಥಳದಲ್ಲೇ ಡಬ್ಬಿಂಗ್ ಮತ್ತು ನಿರೂಪಣೆ ಕೂಡ ಇವರು ಮಾಡ್ತಾರೆ. ಅನೇಕ ರಿಯಾಲಿಟಿ ಶೋಗಳಿಗೆ ತೀರ್ಪುಗಾರರಾಗಿ, ಟಿವಿ ಕಾರ್ಯಕ್ರಮಗಳಿಗೆ ನಿರೂಪಕರಾಗಿ ಮತ್ತು ಸಿನಿಮಾಗಳಲ್ಲಿ ಒಂದು ಡಬ್ಬಿಂಗ್ ಆರ್ಟಿಸ್ಟ್ ಆಗಿ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ರಾಜೇಶ್ ಕೃಷ್ಣನ್ ಅವರಿಗೆ ಆಕಾಶವಾಣಿ ಭದ್ರಾವತಿಯ ನಿಲಯದ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಅವರೇ ಹಾಡಿರುವಂತಹ ಕುಶಲವೇ ಕ್ಷೇಮವೇ ಚಿತ್ರದ ಒಂದು ಗೀತೆಯನ್ನು ಕೇಳಿ ಬರೋಣ ಬನ್ನಿ.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಈಗ ಭಾವಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳಿ ವೃಂದಗಾನದಲ್ಲಿ ದತ್ತಾತ್ರೇಯ ದರಾಬೇಂದ್ರೆಯವರ ಒಂದು ಕವನವನ್ನ ತಾಯಿ ನುಡಿದಳು ಕೇಳಿರೋ.

ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಭಾವಗೀತೆಗಳನ್ನ ಕೇಳ್ತಾ ಇದ್ದೀರಾ. ಇನ್ನು ಮುಂದೆ ಕೇಳಿರುವಂತ ಗಾನದಲ್ಲಿ ರಾಷ್ಟ್ರಕವಿ ಕುವೆಂಪು ಅವರ ಕವನ ಇದೇ ನನ್ನ ಭಿನ್ನಹ.

ಇನ್ನು ಮುಂದೆ ಕೇಳಿ ಬಿ ಆರ್ ಛಾಯಾ ಅವರ ದನಿಯಲ್ಲಿ ಚೆನ್ನವೀರ ಕಣವಿಯವರ ಕವನ. ಈಗ ತಾನೇ ಬಂದಿದ್ದೇನೆ

ಕಾರ್ಯಕ್ರಮದ ಕಡಿಯದಾಗಿ ಕೇಳಿ ಒಂದು ಭಾವಗೀತೆಯನ್ನ. ವಾಸಂತಿ ಶಣೆ ಹಾಡಿರುವ ಕುವೆಂಪು ಅವರ ಕವನ ನೋಡಲಿ ಮೂಡಿಹದು.

ಆತ್ಮೀಯ ಕೇಳುಗರೆ ಗಮನಿಸಿ, ನಮ್ಮ ನಿಲಯದಿಂದ ಇಂದು ಮಧ್ಯಾಹ್ನ 1:20 ಅಡುಗೆ ಆರೋಗ್ಯ ಮನೆ ಮದ್ದು ವೈದ್ಯರು ಹಾಗೂ ಪಾಕ ಪ್ರವೀಣರಿಂದ ಆಹಾರದ ಬಗ್ಗೆ ಮಾಹಿತಿಯ ವಿಶೇಷ ಸರಣಿ ಪ್ರಸಾರವಾಗುವುದು. ನೆಲ್ಲಿಕಾಯಿ ಪುಡಿ ಮತ್ತು ಜೇನುತುಪ್ಪದ ಉಪಯೋಗದ ಕುರಿತು ಮಾಹಿತಿ ನೀಡುತ್ತಾರೆ ವೈದ್ಯರಾದ ಮಧುರಾ ಹೆಚ್ಮಲ್ ಹೌದೆ. ಬೆಟ್ಟದ ನೆಲ್ಲಿಕಾಯಿ ಲೇಹ್ಯ ತಯಾರಿಸುವ ವಿಧಾನವನ್ನು ತಿಳಿಸಿಕೊಡುತ್ತಾರೆ ಪ್ರೇಮಲತಾ ಬಿಎಂ. 1:30 ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರುವುದು. 2:40 ಭಾವಗೀತೆಗಳ ಕಾರ್ಯಕ್ರಮ ಕೇಳುವಿರಿ. ಇನ್ನು 3:01 101.4 FM ತರಂಗಾಂತರದಲ್ಲಿ ಚಾಟ್ ಶೋ ಪ್ರಸಾರವಾಗುವುದು. 4:00 ಮಿಕ್ಸ್ ಮೇಲೋಡಿ, 5:00 ಚಿತ್ರಗೀತೆಗಳ ಕಾರ್ಯಕ್ರಮ, 6:00 ಸೇವಾ ಮಾಹಿತಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಕೇಳುವಿರಿ. 6:51 ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೆಕ್ಕೆಜೋಳದಲ್ಲಿ ಕಂಡುಬರುವ ಎಲೆ ತಿನ್ನುವ ಹುಳುವಿನ ಬಾಧೆ, ಹಾನಿಯ ಲಕ್ಷಣ ಹಾಗೂ ನಿರ್ವಹಣಾ ಕ್ರಮಗಳ ಕುರಿತು ಕೃಷಿ ಮಹಾವಿದ್ಯಾಲಯದ ಕೀಟಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದಂತಹ ಡಾ ಶರಣಬಸಪ್ಪ ದೇಶಮುಖ್ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. ಸಂದರ್ಶಕರು ಡಾ ಎಸ್ಎಂ ಸುಧಾಕರ್. ನಂತರ ಕೃಷಿ ಉಳಿಸಿ ಅಭಿಯಾನ 2026 ಕುರಿತು ಮಾಹಿತಿಯನ್ನು ಪಡೆದುಕೊಳ್ಳುವಿರಿ. ಅನಂತರ ಸಮತೋಲಿತ ರಸಗೊಬ್ಬರಗಳ ಬಳಕೆ ಕುರಿತು ಡಾ ಎಸ್ಎಂ ಸುಧಾಕರ್ ಅವರಿಂದ ಮಾಹಿತಿ ಪ್ರಸಾರವಾಗುವುದು. ಅಧಿಕ ಇಳುವರಿಗಾಗಿ

ಮುಸುಕಿನ ಜೋಳ ಇದರಲ್ಲಿನ ಸುಧಾರಿತ ಕ್ರಮಗಳ ಕುರಿತು ಮಾಹಿತಿ ಕೂಡ ಪ್ರಸಾರಗೊಳ್ಳುವುದು. ರಾತ್ರಿ 7:45 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, 8 ಚಿತ್ರಗೀತೆಗಳನ್ನು ಕೇಳುವಿರಿ. 10:00 ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುವುದು.

ನೀವು ಕೇಳ್ತಿದ್ರೆ ಎಫ್ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದ ಕಾರ್ಯಕ್ರಮಗಳನ್ನು. ಆತ್ಮೀಯ ಕೇಳುಗರೆಲ್ಲ ಬೆಳಗಿನಿಂದ ಸಂದೇಶಗಳನ್ನು ಕಳಿಸಿದ್ದೀರಾ, ಆದರೆ ಇವತ್ತು ಸ್ವಲ್ಪ ನೆಟ್ವರ್ಕ್ನ ಸಮಸ್ಯೆಯಿಂದಾಗಿ ನಿಮ್ಮ ಸಂದೇಶ ಓದೋದ್ರಲ್ಲಿ ಸ್ವಲ್ಪ ತಡವಾಗಿದೆ. ಅದಕ್ಕಾಗಿ ಯಾರು ಕೂಡ ಬೇಜಾರಾಗೋದಿಲ್ಲ ಅಂದ್ಕೊಂಡು ನಿಮ್ಮ ಸಂದೇಶವನ್ನು ಓದೋದಕ್ಕೆ ಪ್ರಾರಂಭ ಮಾಡ್ತಾ ಇದ್ದೇನೆ. ಮುಂಜಾನೆಯ ಸಂದೇಶ ಬಂದಿರೋದು, ತಾಳ್ಮೆ ಎನ್ನುವುದು ಕೇವಲ ಪದವಲ್ಲ, ಅದು ಜೀವನದ ಎಲ್ಲ ಸಮಸ್ಯೆಗಳಿಗೆ ಇರುವಂತಹ ಏಕೈಕ ಒಂದು ಮಾತು ಅಂತ ಹೇಳ್ತಾ ಇದ್ದಾರೆ ಹೊನ್ನೂರಲ್ಲಿ ಅವರು, ಹನುಮಂತಾಪುರದಿಂದ. ಇನ್ನು ಆಕಾಶವಾಣಿ ವೃಂದದವರಿಗೆ ಬುಧವಾರದ ಬೆಳಗಿನ ಶುಭೋದಯ, ಒಂದೇ ಮಾತರಂ ಎನ್ನೋಣ ಅಂತ ಹೇಳ್ತಿದ್ದಾರೆ ಶ್ರೀಮತಿ ಮಂಜುಳಾಬಾಯಿ ಚಂದ್ರಹಾಸ ಗಡದೆಯವರು. ಇನ್ನು ವಿಶ್ವ ಸೈಕಲ್ ದಿನ, ಹೆಮ್ಮೆಯ ಸವಾರಿ ಮನ ಅಂತಂದ್ಬಿಟ್ಟು ಸಂದೇಶವನ್ನ ವಿಸ್ತಾರವಾಗಿ ಕಳಿಸಿದ್ದಾರೆ. ಇವರ ವೆಂಕಟೇಶ್ ಇವರ ಹೆಸರು ಸರಿಯಾಗಿ ಪ್ರದರ್ಶಿಸುತ್ತಾ ಇಲ್ಲ, ಹಾಗಾಗಿ ಮತ್ತೊಮ್ಮೆ ನಿಮ್ಮ ಹೆಸರನ್ನ ನಮೂದಿಸಿ ಕಳಿಸಿ, ಟೈಪ್ ಮಾಡಿ ಕಳಿಸಿ ಅಂತ ಹೇಳೋಣ. ಇವರು ಪ್ರತಿಯೊಂದು ವಿಷಯವನ್ನು ಕೂಡ ವಿಸ್ತಾರವಾಗಿ ವಿಶ್ವ ಸೈಕಲ್ ದಿನದ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ವಿಶೇಷ ಧನ್ಯವಾದಗಳನ್ನು ತಿಳಿಸೋಣ. ಇನ್ನು ಆಕಾಶವಾಣಿ ಕಾರ್ಯಕ್ರಮದಲ್ಲಿ ಗೀತಾರಾಧನದಲ್ಲಿ ಕಲಬುರಗಿ ಜಿಲ್ಲೆಯ ಶಹಾಬಾದ್ ತಾಲೂಕಿನ ಸ್ವಯಂಭೂ ಗಣಪತಿ ದೇವಸ್ಥಾನದ ಬಗ್ಗೆ ಮಾಹಿತಿ, ಕರ್ಜಗಿಯವರ ಕಥಾನಕದಲ್ಲಿ ಕಷ್ಟದ ದಿನಗಳಲ್ಲಿ ಹೇಗೆ ಇರಬೇಕು ಎಂಬ ಕಿವಿ ಮಾತು ಹೇಳಿದ್ರು, ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತಿದ್ದಾರೆ ಪ್ರತಿಮಾ ನಾಯಕರು ಶಿವಮೊಗ್ಗದಿಂದ. ಶುಭೋದಯ ಪ್ರಮುಖ ಗೀತಾರಾಧನೆಯ ಗೀತೆಗಳು ಜೊತೆಗೆ ಮಾಹಿತಿ, ಚಿಂತನೆಯಲ್ಲಿ ಸುಖ ಎನ್ನುವ ಬಗ್ಗೆ ಸೊಗಸಾದ ನುಡಿಗಳು ತುಂಬಾ ಅರ್ಥಪೂರ್ಣವಾಗಿ ಮೂಡಿಬಂತು. ಕರುನಾಡು ಬಳಕೆಯಲ್ಲಿ ನಮ್ಮ ನಿತ್ಯ ಜೀವನದಲ್ಲಿ ಆಲೂಗಡ್ಡೆ ತರ ಇರಬೇಕು ಎಂದು ನೀತಿಕತೆಯನ್ನ ಕೇಳಿ ತುಂಬಾ ಮನಕ್ಕೆ ಖುಷಿಯಾಯ್ತು ಅಂತ ಹೇಳ್ತಿದ್ದಾರೆ. ಚಂದ್ರಿಕಾ ಅವರು ದಾವಣಗೆರೆ ನೇರ್ಲಗೊಂಡಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ವಿಶ್ವ ಬೈಸಿಕಲ್ ದಿನಾಚರಣೆ ಅಂತನ್ಬಿಟ್ಟು ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಕಳಿಸಿದ್ದಾರೆ. ಚಿತ್ರ ವಿಜಯವಾಣಿ ಚಿತ್ರದ್ದು ನೀ ನಗುವಾಗ ಅಂತನ್ಬಿಟ್ಟು, ಈ ಚಿತ್ರದಲ್ಲಿ ಪ್ರಣಯರಾಜ ಶ್ರೀನಾಥ್ ಅವರು ಮಿನುಗುತ್ತಾರೆ ಕಲ್ಪನಾ ಅವರನ್ನ ಬೈಸಿಕಲ್ ಮೇಲೆ ಕುಳ್ಳಿರಿಸಿಕೊಂಡು ಸಾಗುವಾಗ ಹಾಡಿನ ಹಾಡೋಯ್ತು. ಅದಕ್ಕಾಗಿ ಈ ಹಾಡನ್ನ ಪ್ರಸಾರ ಮಾಡಿ ತಮ್ಮಲ್ಲಿ ವಿನಂತಿ ಅಂತ ಹೇಳ್ತಿದ್ದಾರೆ. ಲಿಂಗಸಗುರು ತಾಲೂಕಿನ ನವಲೆಯಿಂದ ಅಭಿಷೇಕ ಭರತ ಮತ್ತೆ ವೈಬಿ ಚಳ್ಳ ಮರದ ಅಂತನ್ಬಿಟ್ಟು ಇವರು ಸಂದೇಶನ ಕಳಿಸಿದ್ದಾರೆ. ಆದರೆ ನೀವು ಪತ್ರವನ್ನ ಬರೆಯಬೇಕು, ನಿಮ್ಮ ಕೋರಿಕೆಯ ಚಿತ್ರವನ್ನ ಪ್ರಸಾರ ಮಾಡಬೇಕು ಅಂತನ್ಬಿಟ್ಟು ಅಂತ ಹೇಳ್ತಾ ಮುಂದಿನ ಸಂದೇಶಕ್ಕೆ ಹೋಗೋಣ. ಇನ್ನು ಶಿವಮೊಗ್ಗ ಕೃಷಿ ನಗರದಿಂದ ದೊಡ್ಡಮನೆ ಸವಿತ ಗಣೇಶ್ ಆಶಾ ವಿಜಯಕುಮಾರ್ ಡಾಕ್ಟರ್ ಪ್ರವೀಣ್ ಅವರು, ಪ್ರೇಮ ಸಲೇನ ಮೇಡಮ್, ವಿಶ್ವ ಬೈಸಿಕಲ್ ದಿನಾಚರಣೆಯ ಶುಭಾಶಯಗಳು. ನಮಗೆ ಸೈಕಲ್ ಅಂದ್ರೆ ಇಂದಿಗೂ ಸಹ ಅಚ್ಚುಮೆಚ್ಚು. ಸೈಕಲ್ ತೊಳೆಯುವುದರಿಂದ ದೇಹ ಹಾಗೂ ಮಾನಸಿಕ ಸದೃಢತೆ ಉಂಟಾಗುತ್ತೆ. ಸದಾ ಲವಲವಿಕೆಯಿಂದ ಇರಲು ಸಾಧ್ಯ. ಪರಿಸರ ಮಾಲಿನ್ಯವನ್ನು ತಡೆಗಟ್ಟಬಹುದು. ಹಾಗೆ ಬೆಳಗ್ಗೆ ಆರೋಗ್ಯ ಮಾಹಿತಿ ಸೂಪರ್, ಎಲ್ಲಾ ಕಾರ್ಯಕ್ರಮಗಳನ್ನು ಆಲಿಸ್ತಾ ಇದ್ದೇವೆ, ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳ್ತಾ, ಹಾಗೆ ಎಲ್ಲ ಕಾರ್ಯಕ್ರಮಗಳ ಕುರಿತು ಮಾಹಿತಿಯನ್ನ ತಿಳಿಸಿದ್ದಾರೆ. ಎಲ್ಲ ಕಾರ್ಯಕ್ರಮಗಳಿಂದ ಉಪಯುಕ್ತ ಮಾಹಿತಿ ದೊರಕಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಶಿವಮೊಗ್ಗ ಕೃಷಿನಗರ ದೊಡ್ಡಮನೆ ಸವಿತ ಗಣೇಶ್ ಆಶಾ ವಿಜಯಕುಮಾರ್ ಡಾಕ್ಟರ್ ಪ್ರವೀಣ್ ಇವರು ಸಂದೇಶನ ಕಳಿಸಿದ್ದಾರೆ. ಇನ್ನು ಶಿವಮೊಗ್ಗ ರೋಟರಿ

ಜಿ ವಿಜಯಕುಮಾರ್ ಬಿಂದು ವಿಜಯಕುಮಾರ್ ಅವರು. ಪ್ರೇಮಾ ಮೇಡಮ್ ನಮಸ್ಕಾರ. ನಮ್ಮ ಶಿವಮೊಗ್ಗದಲ್ಲಿ ಸೈಕಲ್ ಕ್ಲಬ್ ಕೂಡ ಇದೆ. ನಾವು ಪ್ರತಿದಿನ ಸ್ನೇಹಿತರು ಇದನ್ನ ಬಳಸ್ತೇವೆ, ಹಾಗೆ ಸೈಕ್ಲಿಂಗ್ ನಲ್ಲಿ ನನ್ನದು ಗಿನ್ನಿಸ್ ಹಾಗೂ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ ದಾಖಲೆ ಆಗಿದೆ. ತುಂಬಾ ಖುಷಿ ಆಯ್ತು ಈ ವಿಚಾರವನ್ನ ಕೇಳಿ. ನಮ್ಮ ಶಿವಮೊಗ್ಗದಲ್ಲಿ ಸೈಕಲ್ ಕ್ಲಬ್ ಬಹಳ ಸಕ್ರಿಯವಾಗಿದೆ. ಸೈಕಲ್ ನಲ್ಲಿ ಹೊರ ರಾಜ್ಯಗಳಿಗೆ ಪ್ರವಾಸ ಮಾಡಿದ ಅನುಭವವು ಸಹ ನಮ್ಮ ಶಿವಮೊಗ್ಗ ಸೈಕಲ್ ಕ್ಲಬ್ ಸವಾರರಿಗೆ ಇದೆ. ಸೈಕಲ್ ಕ್ಲಬ್ ನಿಂದ ಸಾಕಷ್ಟು ರಕ್ತದಾನ ಶಿಬಿರಗಳು ಹಾಗೂ ಪರಿಸರ ಜಾಗೃತಿ ಕಾರ್ಯಕ್ರಮ ಮಾನವೀಯ ಸೇವೆಗಳನ್ನ ಮಾಡ್ತಾ ಇದ್ದೇವೆ. ವಿಶ್ವ ಬೈಸಿಕಲ್ ದಿನಾಚರಣೆಯ ಶುಭಾಶಯಗಳು. ಬೆಳಗ್ಗಿನಿಂದ ಪ್ರಸಾರವಾದಂತಹ ಎಲ್ಲ ಕಾರ್ಯಕ್ರಮಗಳು ಕೂಡ ತುಂಬಾ ಚೆನ್ನಾಗಿ ಮಾಹಿತಿಪೂರ್ಣವಾಗಿತ್ತು ಅಂತ ಹೇಳ್ತಾ ಇದ್ದಾರೆ ರೋಟರಿ ಜಿ ವಿಜಯಕುಮಾರ್ ಹಾಗೂ ಬಿಂದು ವಿಜಯಕುಮಾರ್ ಅವರು. ನಮ್ತಿ ಗಾಂಧಿ ರಸ್ತೆಯಿಂದ ಗಾಣಿಗರ ವಿಜಯಕುಮಾರ್ ಅವರು ಕೂಡ ಶುಭೋದಯ ಮೇಡಮ್ ಅಂತ ಹೇಳ್ತಾ ವಿಶ್ವ ಬೈಸಿಕಲ್ ದಿನಾಚರಣೆಯ ಶುಭಾಶಯಗಳು. ನಾವು ಬಹಳ ಸೈಕಲ್ ಪ್ರೇಮಿಗಳು, ಬಾಲ್ಯದಿಂದ ಮದುವೆಯಾಗುವವರೆಗೂ ಸೈಕಲ್ನ ತುಳಿತಾನೆ ಇದ್ವಿ. ಸೈಕಲ್ ಮೇಲೆ ಹೆಸರುಗಳನ್ನ ಬಳಸುವುದು, ಸೈಕಲ್ನ ಅಲಂಕಾರ ಮಾಡಿಸಿಕೊಳ್ಳುವುದು, ಹಾಗೆ ಸೈಕಲ್ನಲ್ಲಿ ಹತ್ತಿರದ ಪ್ರವಾಸಿ ಸ್ಥಳಗಳಿಗೆ ಸಾಕಷ್ಟು ಬಾರಿ ಹೋಗಿ ಬಂದಿದ್ದೇವೆ. ಸೈಕಲ್ ತುಳಿಯುವುದರಿಂದ ನಾವು ಸದಾ ಆರೋಗ್ಯವಂತರಾಗಿ ಬದುಕುತ್ತೇವೆ. ಬೆಳಗ್ಗೆಯಿಂದ ಎಲ್ಲ ಕಾರ್ಯಕ್ರಮಗಳು ಅರ್ಥಪೂರ್ಣವಾಗಿತ್ತು, ಸುಂದರವಾದ ನಿರೂಪಣೆ, ಹಾಗೆ ಎಲ್ಲ ಉಪಯುಕ್ತ ಮಾಹಿತಿ ಸಿಕ್ಕಂತಾಯಿತು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಕ್ರೀಡಾ ರಸಪ್ರಶ್ನೆಗೆ ಕಾಯ್ತಾ ಇದ್ದಾರಂತೆ. ಇಲ್ಲಿ ಮಳೆ ಇದೆ, ನಿಮ್ಮ ಭದ್ರಾವತಿಯಲ್ಲೂ ಮಳೆ ಇದೆಯಾ ಮೇಡಮ್ ಅಂತ ಕೇಳ್ತಾ ಇದ್ದಾರೆ. ಮುಂಜಾನೆಯಿಂದ ಬೆಳಗಿನ ಜಾವದಿಂದ ಇತ್ತು, ಈಗ ಸ್ವಲ್ಪ ಕಡಿಮೆ ಆಗಿದೆ ಅಂತ ತಿಳ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ನಾನು ಒಳಗಡೆ ಕೂತಿದ್ದೇನೆ, ಹೊರಗಡೆ ಹೋಗಿಲ್ಲ. ನೋಡಿ ಬಂದು ಮತ್ತೆ ಹೇಳ್ತೇನೆ ಅಂತ ಇವ್ರಿಗೊಂದು ಭರವಸೆನ ಕೊಡಬಹುದು ಕಾರ್ಯಕ್ರಮದಲ್ಲಿ ಅಂತ ಹೇಳ್ತಾ. ಇನ್ನು ಬುಧವಾರದ ವಂದನೆಗಳು ಪ್ರೇಮ ಮೇಡಮ್. ಹೆಲ್ತ್ ಟಿಪ್ಸ್, ಚಿತ್ರಗೀತೆ ಎಲ್ಲ ಕೂಡ ತುಂಬಾ ಚೆನ್ನಾಗಿತ್ತು. ವಿಶ್ವ ಬೈಸಿಕಲ್ ದಿನದ ಶುಭಾಶಯಗಳು. ಮಿಕ್ಸ್ ಮಿಲೋಡಿ ಅಮೋಘ ಶ್ರೀಶೈಲ ಕುಮಾರ್ ಎ ಆರ್ ಲೇಔಟ್ ಶಿವಮೊಗ್ಗದಿಂದ ಕೂಡ ಸಂದೇಶವನ್ನ ಕಳಿಸಿದ್ದಾರೆ. ಇನ್ನು ಹಂಪಣ್ಣವರು ನ್ಯಾಮ್ತಿಯಿಂದ ಸೈಕಲ್ ಸವಾರರಿಗೆ ಸೈಕಲ್ ದಿನಾಚರಣೆಯ ಶುಭಾಶಯಗಳು. ಇಂದಿನ ಮಿಕ್ಸ್ ಮಿಲೋಡಿ ಕಾರ್ಯಕ್ರಮದಲ್ಲಿ ಸೈಕಲ್ ಬಗ್ಗೆ ನೀಡಿದ ಮಾಹಿತಿ ಚೆನ್ನಾಗಿತ್ತು. ಸೈಕಲ್ ಸವಾರಿ ಮಾಡುವುದರಿಂದ ಆರೋಗ್ಯ ವೃದ್ಧಿಯಾಗುತ್ತೆ, ಪರಿಸರ ಮಾಲಿನ್ಯ ತಪ್ಪುತ್ತೆ, ದೇಶಕ್ಕೆ ವಿದೇಶಿ ವಿನಿಮಯ ಉಳಿತಾಯವಾಗುತ್ತೆ. ನಾನು ಈಗಲೂ ಸೈಕಲ್ ಅನ್ನೇ ಬಳಸ್ತಾ ಇರೋದು ಅಂತ ಹೇಳ್ತಿದ್ದಾರೆ. ಹೆಮ್ಮೆಯ ವಿಚಾರ ಅಲ್ವಿ ಇದು. ಹಾಗೆ ನಾವು ಒಂದು ವಿಚಾರವನ್ನ ಹೇಳೋದಕ್ಕೆ ಬಯಸೋದಾದ್ರೆ, ನಾವು ಬಹಳಷ್ಟು ಹಿರಿಯರನ್ನ ನೋಡ್ತೇವೆ, ಅವರು ಎಷ್ಟು ಚೆನ್ನಾಗಿ ಎಲ್ಲಿಗೆ ಹೋದ್ರು ಕೂಡ ಅವರ ಸ್ನೇಹಿತರನ್ನ ಒಂದು ಭೇಟಿ ಮಾಡೋದಕ್ಕೆ ಹೋದ್ರು ಕೂಡ, ಒಂದು ತರಕಾರಿ ತರಕ್ ಹೋದ್ರು ಕೂಡ, ಮೊಮ್ಮಕ್ಕಳನ್ನ ಶಾಲೆಗೆ ಬಿಡೋದು, ಹೀಗೆ ಎಲ್ಲಾ ಕೆಲಸಕ್ಕೂ ಕೂಡ ಅವರು ಸೈಕಲನ್ನು ಎಷ್ಟು ಚೆನ್ನಾಗಿ ಎಷ್ಟು ಒಂದು ಜಾಗರೂಕತೆಯಿಂದ ಬಳಸ್ಕೊಂಡು ಹೋಗಿ ಅದನ್ನ ಉಪಯೋಗಿಸ್ತಾರೆ ಅಂತಂದ್ರೆ ಅದನ್ನ ನೋಡಕ್ಕೆ ಒಂದು ಖುಷಿ ಆಗುತ್ತೆ. ನಾನು ಇವತ್ತಿಗೂ ನೋಡ್ತೇನೆ ಅವರು ಮತ್ತೆ ಎಷ್ಟು ಆರೋಗ್ಯವಾಗಿರ್ತಾರೆ, ಅದರಲ್ಲೇ ತಿಳ್ಕೋಬಹುದು ನಾವು. ಸೈಕಲ್ ಅನ್ನ ಹೆಚ್ಚೆಚ್ಚು ಉಪಯೋಗಿಸೋದ್ರಿಂದ ಆರೋಗ್ಯ ವೃದ್ಧಿ ಆಗುತ್ತೆ ಅನ್ನೋದಕ್ಕೆ ನಾವು ನೋಡಿದ ಸಾಕ್ಷಿ ಅಂತ ಹೇಳಬಹುದು. ಹಾಗೆ ರೂಪ ಹೆಚ್ಚು KSRP ಪೊಲೀಸ್ ಕ್ವಾರ್ಟರ್ಸ್ ಡೈರಿ. ಬೆಳಗಿನ ಶುಭೋದಯ ಪ್ರೇಮಾ ಮೇಡಮ್, ನಿಮ್ಮ ಸುಂದರ ನಿರೂಪಣೆಯೊಂದಿಗೆ ಎಲ್ಲಾ ಕಾರ್ಯಕ್ರಮಗಳು ಚೆನ್ನಾಗಿ ಮೂಡಿ ಬರ್ತಾ ಇದೆ, ಧನ್ಯವಾದಗಳು ಅಂತ ಕೂಡ ತಿಳಿಸ್ತಾ ಇದ್ದಾರೆ. ಇನ್ನು ರಾಜೇಶ್ ಕೃಷ್ಣನ್ ಅವರಿಗೆ ಜನ್ಮದಿನದ ಶುಭಾಶಯಗಳು ಅಂತ ಅಂದ್ಬಿಟ್ಟು ಸುಮಧುರ ಗೀತೆಗಳನ್ನು ಅಪೇಕ್ಷಿಸ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಕೇಶವಮೂರ್ತಿ BTM ಲೇಔಟ್ ಬೆಂಗಳೂರು ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಇಂದಿನ ಮಿಕ್ಸ್ ಮಿಲೋಡಿ ಕಾರ್ಯಕ್ರಮದಲ್ಲಿ ಕನ್ನಡ ಮತ್ತು ಹಿಂದಿ ಸುಮಧುರ ಗೀತೆಗಳು, ರಾಜೇಶ್ ಕೃಷ್ಣನ್ ಅವರ ಹುಟ್ಟಿದ ಹಬ್ಬದ ವಿಶೇಷ ಮಾಹಿತಿ, ಹಾಡುಗಳು, ನಮ್ಮ ಮನೆಗಿದ್ದುವು, ಸಾವಿತ್ರಿ ಉಮೇಶ್ ದಾವಣಗೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಭದ್ರಾವತಿ ಆಕಾಶವಾಣಿಯ ಒಪಿನಿಯನ್ ಪೋಲಿಂದ ಕೂಡ ಸಖತ್ ತುಂಬಾ ಸಂದೇಶಗಳು ಬಂದಿದೆ. ಎಲ್ಲ ಸಂದೇಶಗಳನ್ನ ಕೂಡ ಓದೋದಕ್ಕೆ ಆಗೋದಿಲ್ಲ, ಯಾಕಂದ್ರೆ ಎಲ್ಲರೂ ಕೂಡ ಕಾರ್ಯಕ್ರಮ ಮೆಚ್ಚಿಯೇ ಕೂಡ ಒಂದು ಸಂದೇಶವನ್ನ ಕಳಿಸಿದ್ದೀರಾ, ಎಲ್ಲರಿಗೂ ಕೂಡ ಧನ್ಯವಾದಗಳು. ಇನ್ನು ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ, ನಮಸ್ಕಾರ ಮೇಡಮ್, ಬೆಳಗಿನ ಶುಭೋದಯ ಕಾರ್ಯಕ್ರಮ ಎಲ್ಲ ಚೆನ್ನಾಗಿ ಪ್ರಸಾರ ಆಗ್ತಾ ಇದೆ, ಧನ್ಯವಾದ ಅಂತ ಕೂಡ ತಿಳಿಸಿದ್ದಾರೆ. ಇನ್ನ ಸಂದೇಶಗಳಲ್ಲಿ ನೋಡಿದರೆ ಬಿ ಸತ್ಯನಾರಾಯಣ JH ಪಟೇಲ್ ಬಡಾವಣೆ ಶಿವಮೊಗ್ಗದಿಂದ, ಎಲ್ಲ ಕಾರ್ಯಕ್ರಮಗಳು ಸೂಪರ್ ಅಂತ ಅತ್ಯಂತ ಒಂದು ಹಿತಮಿತವಾದ ಸಂದೇಶವನ್ನ ಕಳಿಸಿದ್ದಾರೆ, ಧನ್ಯವಾದಗಳು. ಇನ್ನು ಶುಭ ಮುಂಜಾನೆ ಎಲ್ಲಾ ಹಾಡುಗಳು ಕಾರ್ಯಕ್ರಮಗಳು ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತಿದ್ದಾರೆ ಪ್ರಶಾಂತ್ ಆರ್ ಶೆಟ್ಟರ್ ಭದ್ರಾವತಿಯಿಂದ. ಹಾಗೆ ಬಸವೇಶ್ವರ ನಗರದಿಂದ ಜಯಶೀಲ ಸದಾಶಿವ, ನಮಸ್ತೆ, ಬೆಳಗಿನ ಎಲ್ಲ ಕಾರ್ಯಕ್ರಮಗಳು ತುಂಬಾ ಚೆನ್ನಾಗಿ ಮೂಡಿ ಬಂದವು ಅಂತ ಕೂಡ ತಿಳಿಸ್ತಾ ಇದ್ದಾರೆ.
ಹಾಗೆ ಸುಜಾತ ಮಾಲಾ ಕರ್ಕುಚಿಯಿಂದ ಬೆಳಗಿನಿಂದ ಮೂಡಿ ಬಂದಂತಹ ಎಲ್ಲ ಕಾರ್ಯಕ್ರಮಗಳು ತುಂಬಾ ಚೆನ್ನಾಗಿ ಇತ್ತು, ಧನ್ಯವಾದಗಳು ಅಂತ ಕೂಡ ಇವರು ಕೂಡ ತಿಳಿಸ್ತಾ ಇದ್ದಾರೆ. ಇನ್ನು ಮೇಡಮ್ ಶುಭದ ಈ ದಿನ ಪ್ರಸಾರವಾದ ಡಾಕ್ಟರ್ ಎಂ ಎಲ್ ವಸಂತಕುಮಾರಿಯವರ ಶಾಸ್ತ್ರೀಯ ಸಂಗೀತ ರಾಗ

ಅವರ ಆಲಾಪನೆ ತುಂಬಾ ಚೆನ್ನಾಗಿತ್ತು, ಧನ್ಯವಾದಗಳು ಅಂತ ಹೇಳ್ತಾರೆ. ಸರೋಜಾ ಜಯಶಂಕರ್ ನಿವೃತ್ತ ಶಿಕ್ಷಕರಿ ಹೊಸಕೆರೆ ಇಲ್ಲಿಂದ ಕೂಡ ಸಂದೇಶನ ಕಳಿಸಿದ್ದಾರೆ. ಧನ್ಯವಾದಗಳು ನಿಮಗೂ ಕೂಡ. ಸಂದೇಶವನ್ನು ಕಳಿಸಿದಂತಹ ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಇನ್ನು ಕಾರ್ಯಕ್ರಮವನ್ನ ಶುರು ಮಾಡೋ ಹೊತ್ತಾಯಿತು. ಆದರೆ ಒಂದು ಪ್ರಕಟಣೆಯ ನಂತರ ಕಾರ್ಯಕ್ರಮವನ್ನ ಶುರು ಮಾಡೋಣ ಅಂತ ಹೇಳ್ತಾ

0: ಕೇಳುಗರೆ, ನಾವು ವಿದ್ಯಾಭ್ಯಾಸ ಮುಗಿಸಿದೀವಿ, ಕೆಲಸ ಇಲ್ಲ ಅಂತ ಯೋಚಿಸ್ತಾ ಇದ್ದೀರಾ?
1: ವಿವಿಧ ಕೆಲಸಗಳಿಗೆ ನೈಪುಣ್ಯತೆ ಬೇಕು ಅಂತ ಹೇಳ್ತಾ ಇದ್ದೀರಾ?
0: ಕೌಶಲ್ಯ ಇಲ್ಲದೆ ಕೆಲಸ ಇಲ್ಲ, ಕೌಶಲ್ಯ ಪಡೆಯೋದು ಹೇಗೆ ಅಂತ ಯೋಚಿಸ್ತಾ ಇದ್ದೀರಾ?
1: ಯಶಸ್ಸಿಗೆ ಏನೆಲ್ಲ ಸಾಧನೆ ಮಾಡಬೇಕು ಅಂತ ಚಿಂತಿಸ್ತಾ ಇದ್ದೀರಾ?

0: ಹಲವು ಸಾಧಕರ ಮಾರ್ಗದರ್ಶನ ಬೇಕು ಅಂತ ಆಲೋಚಿಸ್ತಾ ಇದ್ರೆ
1: ಆಕಾಶವಾಣಿ ಭದ್ರಾವತಿಯಲ್ಲಿ ಇದೆ ಉತ್ತರ.
0: ನೈಪುಣ್ಯತೆ,
1: ಕೌಶಲ್ಯ
0: ಹಾಗೂ ಯಶೋಗಾಥೆ ಒಳಗೊಂಡ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು.
1: ಗೆಲುವಿನ ಗುಟ್ಟು
2: ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ.
0: ಪ್ರತಿ ಶುಕ್ರವಾರ ಬೆಳಗ್ಗೆ 9:05 ಪ್ರಸಾರ.
1: ಪ್ರಾಯೋಜಕರು ಪಿಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ.
3: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
4: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕಾರ್ಯಕ್ರಮ ಹಾಡು ಮಾತಾಡು. ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ರಿಗೂ ಗೊತ್ತೇ ಇದೆ, ಕ್ರೀಡಾ ರಸಪ್ರಶ್ನೆಗಳನ್ನ ಹೊತ್ತು ತಂದಿದ್ದೇನೆ ನಿಮಗಾಗಿ. ಕ್ರೀಡೆಗಳಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನ ಕೇಳ್ತೇನೆ, ಅದಕ್ಕೆ ಉತ್ತರಗಳನ್ನ ನೀವು ಸಂದೇಶದ ಮೂಲಕ ನೀಡಬೇಕಾಗತ್ತೆ. ನೀವು ಸಂದೇಶಗಳನ್ನ ಕಳಿಸಲು ವಾಟ್ಸಪ್ ಸಂಖ್ಯೆ ಹೀಗಿದೆ: 9481572600 9481572600. ಈ ಸಂಖ್ಯೆಗೆ ನಿಮ್ಮ ಹೆಸರು, ಊರಿನ ಹೆಸರು, ನಂತರದಲ್ಲಿ ಉತ್ತರ. ನಿಮ್ಮ ಉತ್ತರಗಳು ಯಾವಾಗಲೂ ಕೂಡ ಚಿಕ್ಕದಾಗಿ ಚೊಕ್ಕದಾಗಿರಲಿ ಅಂತ ಹೇಳ್ತಾ, ವಿಸ್ತಾರವಾಗಿ ಹೇಳೋದೇನು ಬೇಡ, ಸಮಯದ ಅಭಾವವಾಗತ್ತೆ ಅಂತ ಹೇಳ್ತಾ, ಹಾಗಾಗಿ ಕಾರ್ಯಕ್ರಮವನ್ನ ಶುರು ಮಾಡ್ತಾ ಇರೋದು ನಿಮ್ಮ ರೇಡಿಯೋ ಗೆಳತಿ ಪ್ರೇಮ ಸಾಲೇರ. ಮೊದಲನೇ ಪ್ರಶ್ನೆ ನಿಮಗಾಗಿ ಬರ್ತಾ ಇದೆ. ಎಲ್ಲರಿಗೂ ಕೂಡ ಖುಷಿಯ ವಾತಾವರಣ ಇದೆ, ಯಾಕಂದ್ರೆ ಭಾನುವಾರ ನಡೆದಂತಹ ಒಂದು IPL ಪಂದ್ಯಾವಳಿಯಲ್ಲಿ RCB ಗೆದ್ದಿರೋದು ಬಹಳಷ್ಟು ಅಭಿಮಾನಿಗಳಿಗೆ ಸಂತೋಷವನ್ನ ನೀಡಿದೆ ಅಂತ ಹೇಳ್ತಾ, ಈ ಸಲನೂ ಕಪ್ ನಮ್ದೇ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಆರಂಭ ಮಾಡೋಣ. IPL ಪಂದ್ಯಾವಳಿಯನ್ನ ಆಯೋಜಿಸುವ ಸಂಸ್ಥೆ ಯಾವುದು? ಇದು ಇಂದಿನ ಮೊದಲನೇ ಪ್ರಶ್ನೆ. IPL ಪಂದ್ಯಾವಳಿಯನ್ನ ಆಯೋಜಿಸುವ ಸಂಸ್ಥೆ ಯಾವುದು? ಇನ್ನು ಎರಡನೇ ಪ್ರಶ್ನೆ, IPLನ ಈ ಸೀಸನ್ನ ಮೋಸ್ಟ್ ವ್ಯಾಲ್ಯೂಯಬಲ್ ಪ್ಲೇಯರ್ ಅಂಡ್ ಎಮರ್ಜಿಂಗ್ ಪ್ಲೇಯರ್ ಸೇರಿ 5 ಪ್ರಮುಖ ಪ್ರಶಸ್ತಿಗಳನ್ನು ಪಡೆದಂತಹ ಆಟಗಾರ ಯಾರು? ಈ ಎರಡು ಪ್ರಶ್ನೆಗಳಿಗೂ ನಿಮ್ಮಿಂದ ಉತ್ತರ ಬರಲಿ. ಈಗಾಗಲೇ ವಾಟ್ಸಪ್ ಸಂಖ್ಯೆಯನ್ನ ನಿಮಗೆ ಹೇಳಿದ್ದೇನೆ, ಮತ್ತೊಮ್ಮೆ ಹೇಳ್ತಾ 9481572600 ಈ ಸಂಖ್ಯೆಗೆ ನಿಮ್ಮಿಂದ ಉತ್ತರಗಳು ಬರಲಿ. ನೀವು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಜೊತೆಯಾಗಿ ಕಾರ್ಯಕ್ರಮವನ್ನ ಸಾಗಿಸೋಣ ಅಂತ ಹೇಳ್ತಾ, ಈಗ ಆರಂಭದಲ್ಲಿ ಒಂದು ಗೀತೆಯನ್ನ ಕೇಳಿ. ಸಿಂಗಾರವ ಚಿತ್ರಕ್ಕೆಂದು ಹಾಡಿದ್ದಾರೆ ಚಿತ್ರ, ಸಿ ಅಶ್ವಥ್ ಹಾಗೂ ಸಂಗಡಿಗರು.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫೈನಾನ್ಸ್ ನೀಡ್ತಿದೆ ಎಜುಕೇಶನ್.

ನ್ಯೂಕೆಲ್ದರ ಎಫ್ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದ ಕಾರ್ಯಕ್ರಮಗಳನ್ನು ಪ್ರಸಾರ ಆಗ್ತಾ ಇದೆ. ಹಾಡು ಮಾತಾಡು ಕಾರ್ಯಕ್ರಮದಲ್ಲಿ ಕ್ರೀಡಾ ರಸಪ್ರಶ್ನೆಗಳ ಕಾರ್ಯಕ್ರಮ, ಎಲ್ಲರಿಂದ ಕೂಡ ಉತ್ತರ ಬಂದಾಗಿದೆ. ಯಾರೆಲ್ಲ ಉತ್ತರವನ್ನ ಕಳಿಸಿದ್ದಾರೆ, ಸರಿನಾ ತಪ್ಪೋ ಅಥವಾ ಪ್ರಯತ್ನವೋ ಅಂತ ನೋಡೋಣ. ಎಷ್ಟೊಂದು ಸಂದೇಶಗಳನ್ನ ಕಳಿಸಿದೀರಾ, ಆದರೆ ನೆಟ್ವರ್ಕ್ ಪ್ರಾಬ್ಲಮ್ ಇಂದ ನಾನು ಆಚೆ ಕಡೆಗೆ ಹೋಗಿ ನಿಮ್ಮ ಸಂದೇಶಗಳನ್ನ ಹೊತ್ತುಕೊಂಡು ಬಂದು ಹೇಳುವಂತಹ ಸಂದರ್ಭ ಆಗಿದೆ. ಹಾಗಾಗಿ ಒಂದಿಷ್ಟು ಸ್ವಲ್ಪ ಪಾಸ್ಗಳು ಬರಬಹುದು, ನಿಮ್ಮ ಸಂದೇಶಗಳು ರವಾನೆ ಆಗೋದ್ರಲ್ಲಿ ಒಂದು ಸ್ವಲ್ಪ ವಿಳಂಬ ಆಗ್ತಾ ಇದೆ ಹಾಗಾಗಿ ಅಂತ ಹೇಳ್ತಾ. ಇನ್ನು ನಾನು ಕೇಳಿದ್ದೆ IPL ನ ಪಂದ್ಯಾವಳಿಯನ್ನು ಆಯೋಜಿಸುವ ಸಂಸ್ಥೆ ಯಾವುದು ಅಂತ. ಹಾಗೆ ಎರಡನೇ ಪ್ರಶ್ನೆ, IPL ನ ಈ ಸೀಸನ್ ನ ಅಂದ್ರೆ 2026 ಈ ಸೀಸನ್ ನ ಮೋಸ್ಟ್ ವ್ಯಾಲ್ಯೂಯಬಲ್ ಪ್ಲೇಯರ್ ಮತ್ತು ಎಮರ್ಜಿಂಗ್ ಪ್ಲೇಯರ್ ಸೇರಿ 5 ಪ್ರಮುಖ ಪ್ರಶಸ್ತಿಗಳನ್ನ ಪಡೆದಂತಹ ಆಟಗಾರ ಯಾರು ಅಂತ ಕೂಡ ಕೇಳಿದೆ. ಎಲ್ರಿಗೂ ಗೊತ್ತೇ ಇದೆ, ಹಾಗಾಗಿ ಸುಲಭದ ಪ್ರಶ್ನೆ ಇದು ಅಂತ ತಿಳ್ಕೊಳ್ತೀನಿ. ಶಾಂತಾಚಾರ ಬಡಿಗೇರ ಅವರ ಉತ್ತರ ಮೊದಲನೇ ಉತ್ತರ ಆಗಿದೆ. ಇವರು ಸೈಕಲ್ ಕುರಿತು ಒಂದಿಷ್ಟು ಮಾಹಿತಿಯನ್ನ ಕೂಡ ಕಳಿಸಿದ್ದಾರೆ. ಸೈಕಲ್ ಅಲ್ಲಿ ಓಡಿಸಿ ಆರೋಗ್ಯವನ್ನ ಸೈಕಲ್ ಅನ್ನ ಓಡಿಸಿ ಆರೋಗ್ಯವನ್ನ ಬೆಳೆಸೋಣ, ಪರಿಸರ ಉಳಿಸೋಣ, ಬಾಲ್ಯದ ಸಿಹಿ ನೆನಪುಗಳನ್ನ ಮತ್ತೆ ಮೆಲುಕು ಹಾಕೋಣ ಅಂತ ಕೂಡ ಹೇಳಿದ್ದಾರೆ. ಆದ್ರೆ ಒಂದಿಷ್ಟು ವಿಸ್ತಾರವಾದ ಮಾಹಿತಿಯನ್ನ ಕಳಿಸಿದ್ದಾರೆ. ಇವರ ಮಾಹಿತಿಗಳು ಕೂಡ ತುಂಬಾ ಅರ್ಥಪೂರ್ಣವಾಗಿರುತ್ತೆ, ಆದ್ರೆ ಸಮಯದ ಅಭಾವದಿಂದ ನಾವು ಅಷ್ಟನ್ನು ಕೂಡ ಹೇಳೋದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಒಂದಿಷ್ಟು ಕಡಿತಗೊಳಿಸಿ ಇವರ ಮಾಹಿತಿಯನ್ನು ಓದಿದ್ದೇನೆ ಅಂತ ಹೇಳ್ತಾ ಮುಂದಿನ ಸಂದೇಶವನ್ನು ನೋಡೋಣ. ಬೆಳಗಾವಿ ಜಿಲ್ಲೆಯ ಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ ಶ್ರೀಶೈಲತೆಯಲ್ಲಿ ಆದಿತ್ಯ ಶಿವಲೀಲತೆಯಲ್ಲಿ ಮನೆಯವರು ಶುಭ ಮುಂಜಾನೆ, ನಮಸ್ಕಾರ. ಇವತ್ತಿನ ಎಲ್ಲ ಕಾರ್ಯಕ್ರಮಗಳು ಅರ್ಥಪೂರ್ಣವಾಗಿ ಮೂಡಿ ಬರ್ತಾ ಇದೆ, ಧನ್ಯವಾದಗಳು. ಹಾಗೆ ಉತ್ತರ ಕೂಡ ಸರಿಯಾಗಿದೆ. ಇನ್ನು ಮುಂದಿನ ಉತ್ತರವನ್ನು ನೋಡೋಣ. ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ ನಿಮ್ಮ ಉತ್ತರ ಕೂಡ ಸರಿ, ಎಲ್ಲರೂ ಕೂಡ ಸರಿಯಾಗಿಯೇ ಕಳಿಸಿರ್ತೀರಾ, ಹಾಗಾಗಿ ಸರಿ ಸರಿ ಅಂತ ಪುನರುಚ್ಚಾರ ಮಾಡೋಕ್ಕೆ ಹೋಗೋದಿಲ್ಲ. ಹಂಪಣ್ಣವರು ನ್ಯಾಮತಿಯಿಂದ ಕೂಡ ಉತ್ತರವನ್ನ ಕಳಿಸಿದ್ದಾರೆ. ಇನ್ನು ಚಂದ್ರಿಕಾ ಶೇಷಾಚಲ ಹರ್ನಹಳ್ಳಿ ಇವರು ಕೂಡ ಉತ್ತರವನ್ನ ಕಳಿಸಿದ್ದಾರೆ. ಇನ್ನು ಇವರ ಹೆಸರು ನಮೂದಿಸಿಲ್ಲ, ಇವರ ಸಂಖ್ಯೆ ಕೊನೆಗೊಳ್ತಾ ಇದ್ದಾರೆ 3151 ಅಂಕೆಯಿಂದ, ಸಾರಿ ಕ್ಷಮಿಸಿ, ರೇಖಾ ಜೇಸಿ ಭದ್ರಾವತಿಯಿಂದ ಕೆಳಗೆ ಹಾಕಿದ್ದಾರೆ, ನಾನೇ ಸರಿಯಾಗಿ ನೋಡೋದಕ್ಕಾಗಲಿಲ್ಲ, ಕ್ಷಮಿಸಿ. ಇನ್ನು ಲತಾ BR ಪ್ರಾಜೆಕ್ಟ್ ಇವರು ಕೂಡ ಉತ್ತರವನ್ನ ಕಳಿಸಿದ್ದಾರೆ. HR ರುದ್ರಸ್ವಾಮಿ ಕಡಾದಾಳು ಹೊಸ ಬಡಾವಣೆ ಚಿಕ್ಕಮಗಳೂರಿನಿಂದ ಕೂಡ ಉತ್ತರ ಬಂದಿದೆ. ಇನ್ನು ಸಿದ್ದನಗೌಡ ಸೋ ಮುದಿಗೌಡ ಇನಾಮ ಹೊಂಗಲ ಸವದತ್ತಿಯಿಂದ ಕೂಡ ಉತ್ತರ ಬಂದಿದೆ. ನೋಡ್ರಿ, ಎಲ್ಲಿ ದೂರ ದೂರದಿಂದ ಕೂಡ ನಮ್ಮ ನೆಟ್ವರ್ಕ್ ಅನ್ನ ದಾಟಿಕೊಂಡು ನಮ್ಮ ಹತ್ತಿರ ಉತ್ತರಗಳು ಬರ್ತಾ ಇದೆ, ಸಂತೋಷ ಆಗುತ್ತೆ. ನೀವು ಎಷ್ಟು ಚೆನ್ನಾಗಿ ಉತ್ತರವನ್ನ ಕಳಿಸ್ತಾ ಇದ್ದೀರಲ್ಲ ಅದಕ್ಕಾಗಿ. ರೂಪಾ HKSRP ಪೊಲೀಸ್ ಕ್ವಾರ್ಟರ್ಸ್ ಡೈರಿಯಿಂದ ಕೂಡ ಉತ್ತರ ಬಂದಿದೆ. ರೂಪವ್ರು ಯಾಕೋ ಒಂದಕ್ಕೆ ಮಾತ್ರ ಉತ್ತರ ಕೊಟ್ಟಿದ್ದಾರೆ, ಮತ್ತೊಂದು ಪ್ರಶ್ನೆಗೆ ಉತ್ತರವನ್ನ ಕೊಟ್ಟಿಲ್ಲ, ಈಗೆಲ್ಲ ಮಾಡಲ್ಲ ಕಳಿಸ್ತಾರೆ ಅಂತ ನೋಡೋಣ. ಇನ್ನು ಶಿವಮೊಗ್ಗ ತಾಲೂಕು ಆಯನೂರಿನಿಂದ ಸಾಹುಕಾರ್ ಶಾರದಮ್ಮ, ಶ್ರೀಯಾ ಮಯ್ಯ, ಅದಿತಾಮಯ್ಯ, ಅಥರ್ವಮಯ್ಯ, ಮೇದಿನಿ ಕೆಸುವಿನ ಮನೆ ಮತ್ತು ಶುಭಾ ಅವರು ಉತ್ತರವನ್ನ ಕೊಟ್ಟಿದ್ದಾರೆ. ಮೊದಲನೇ ಪ್ರಶ್ನೆಗೆ ತಪ್ಪು ಉತ್ತರ ಆಗಿದೆ, ಮತ್ತೊಮ್ಮೆ ಪ್ರಯತ್ನಿಸಿ ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ನೀಡಿದ್ದೀರಾ. ನಾಗರಾಜ್ ರೆಡ್ಡಿ ರಾಮತೀರ್ಥ ಹರಿಹರ ತಾಲೂಕು ಉತ್ತರ ಸರಿಯಾಗಿದೆ. ಇನ್ನು ತಾರಾ ಸುಷ್ಮಿತಾ ಶೆಟ್ಟಿಕೊಪ್ಪ ಒಂದು ಪ್ರಶ್ನೆಗೆ ಮಾತ್ರ ಉತ್ತರ ಕೊಟ್ಟಿದ್ದೀರಾ, ಅದು ಸರಿ ಇದೆ. ಹ್ಯಾಬಿಲ್ ರಾಘವೇಂದ್ರ ಅಪರ್ಹುತ ಭದ್ರಾವತಿ ಇವರು ಕೂಡ ಒಂದು ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ, ಎರಡನೇ ಪ್ರಶ್ನೆಗೆ ಸರಿಯಾಗಿದೆ. ಇನ್ನು ಉಮಾದೇವಿ PWD BR ಪ್ರಾಜೆಕ್ಟ್ BCC ಇವರು ಕೂಡ ಸರಿಯಾದ ಉತ್ತರವನ್ನ ಕೊಟ್ಟಿದ್ದಾರೆ. ಇನ್ನು ಶಾಂತಿ ಮಂಜುನಾಥ್ ಹಾಸನ ಇವರು ಕೂಡ ಸರಿಯಾದ ಉತ್ತರಗಳನ್ನ ಕೊಟ್ಟಿದ್ದಾರೆ. ಇನ್ನು ಭದ್ರಾವತಿ ಆಕಾಶವಾಣಿ ಒಪಿನಿಯನ್ ಪೋಲಿಂದ ಕೂಡ ಉತ್ತರಗಳು ಬಂದಿದೆ, ಎಲ್ಲರ ಉತ್ತರಗಳು ಕೂಡ ಸರಿಯಾಗಿದೆ. ಇನ್ನು ಪ್ರಶಾಂತ್ ಆರ್ ಶೆಟ್ಟರ್ ಭದ್ರಾವತಿ ಇವರು ಕೂಡ ಎರಡು ಉತ್ತರಗಳು ಕೂಡ ಸರಿಯಾಗಿ ಕಳಿಸಿದ್ದಾರೆ. ನಿವಿ ಡಿಸೋಜ ರಾಜೇಂದ್ರ ನಗರ ಶಿವಮೊಗ್ಗದಿಂದ ಕೂಡ ಸರಿಯಾದ ಉತ್ತರಗಳು ಬಂದಿದೆ. ಡಾಕ್ಟರ್ ಅವರು ಉತ್ತರವನ್ನ ಕಳಿಸಿದ್ದಾರೆ, ಯಾವ ಡಾಕ್ಟರ್ ಅಂತ ಹಾಕಿಲ್ಲ, ಬೆಂಗಳೂರಿನಿಂದ ಅಂತ ಹಾಕಿದ್ದಾರೆ, ಸರಿಯಾದ ಉತ್ತರವನ್ನ ಕಳಿಸಿದ್ದಾರೆ. ಇನ್ನು ಶಿವಮೊಗ್ಗದಿಂದ ರೋಟರಿ ಜಿ ವಿಜಯಕುಮಾರ್ ಬಿಂದು

0: ವಿಜಯಕುಮಾರ್ ಅವರ ಉತ್ತರ ಕೂಡ ಸರಿಯಾಗಿದೆ. ಕೆಪಿ ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್ ಕೋರಿ ಮಾಡಗದ್ದೆ ಹೋಬಳಿಯಿಂದ ಉತ್ತರ ಸರಿಯಾಗಿದೆ. ಇನ್ನು ಉಮೇಶ್ ಸಿರಿಗೆರೆ, ಇವ್ರು ಕೇಳ್ಬೇಕೆ, ಇವ್ರು ಮೊದಲೇ ಕ್ರಿಕೆಟ್ ಮಾಸ್ಟರ್ ಆಗಿದ್ದಾರೆ, ಇವ್ರು ಕೂಡ ಸರಿಯಾದ ಉತ್ತರವನ್ನ ಕಳಿಸಿದ್ದಾರೆ. ಇನ್ನು ಮೇಡಮ್ ಅವರೇ, ಪ್ರಶ್ನೆಗಳನ್ನ ರಿಪೀಟ್ ಮಾಡಿ ಹೇಳಿರಲ್ಲ ಅಂತ ಕೇಳ್ತಾ ಇದ್ದಾರೆ. ಯಾರಿವರು? ವಿಶ್ವಾಸ್ ಅವರು ಸವಳಂಗದಿಂದ ಮತ್ತೆ ಹೇಳ್ತೀನಿ ಕಂಡ್ರಲ್ಲ ಅಂತ ಹೇಳ್ತಾ ಇವರಿಗೆ. ಐ ಪಿ ಎಲ್ ಪಂದ್ಯಾವಳಿಯನ್ನ ಆಯೋಜಿಸುವ ಸಂಸ್ಥೆ ಯಾವುದು? ಇದು ಮೊದಲನೇ ಪ್ರಶ್ನೆ. ಇನ್ನು ಎರಡನೇ ಪ್ರಶ್ನೆ, ಐ ಪಿ ಎಲ್ ನ ಈ ಸೀಸನ್ ನ ಮೋಸ್ಟ್ ವ್ಯಾಲ್ಯೂಯಬಲ್ ಪ್ಲೇಯರ್ ಮತ್ತು ಎಮರ್ಜಿಂಗ್ ಪ್ಲೇಯರ್ ಸೇರಿ ಐದು ಪ್ರಮುಖ ಪ್ರಶಸ್ತಿಗಳನ್ನ ಪಡೆದಂತಹ ಆಟಗಾರ ಯಾರು ಅಂತ ಕೇಳಿದೆ. ಅದಕ್ಕೆ ಉತ್ತರಗಳನ್ನ ನೀಡಿ ಅಂತ ಹೇಳ್ತಾ ಕೇಶವಮೂರ್ತಿ ಬಿಟಿಎಂ ಲೇಔಟ್ ಬೆಂಗಳೂರಿನಿಂದ ಕೂಡ ಉತ್ತರವನ್ನ ಕಳಿಸಿದ್ದಾರೆ, ಸರಿಯಾಗಿದೆ. ದಾವಣಗೆರೆಯಿಂದ ಚಂದ್ರಿಕಾ ನೆಲಗುಂಡಿ, ಇವರು ಕೂಡ ಸರಿಯಾದ ಉತ್ತರವನ್ನ ಕಳಿಸಿದ್ದಾರೆ. ಒಂದು ಚಿಕ್ಕ ಕವನವನ್ನ ಕೂಡ ಕಳಿಸ್ಬಿಟ್ಟಿದ್ದಾರೆ, ನೋಡೋಣ. ಚಿಕ್ಕ ಕವನ, ಬೈಸಿಕಲ್ ಸವಾರಿ ನಮಗೆ ತುಂಬಾ ಇಷ್ಟ ರೀ, ಅವನಾಗುವ ನಮಗೆ ಸಹಕಾರಿ, ದೇಹಕ್ಕೆ ವ್ಯಾಯಾಮ ನೀಡುವ ನಳ್ರಿ, ಪೆಟ್ರೋಲ್ ಉಳಿತಾಯ ರೀ, ಪರಿಸರ ಮಾಲಿನ್ಯದಿಂದ ಮುಕ್ತಿರಿ, ನಮಗೆ ಆರೋಗ್ಯದ ಜೊತೆಗೆ ಹಣ ಉಳಿತಾಯ ಕಣ್ರಿ, ಇಂದಿನಿಂದ ಎಲ್ಲರೂ ಉಪಯೋಗಿಸೋಣ ಕಣ್ರಿ, ನೀನಗಿದೋ ನಾನು ತುಂಬಾ ಆಭಾರಿ ಕಣ್ರಿ, ನನಗಂತೂ ಬೈಸಿಕಲ್ ಓಡಿಸೋಕೆ ಭಯ ಇದೆ ರೀ, ಆದರೂ ನನ್ನ ಮಕ್ಕಳಿಗೆ ಬಲು ಪ್ರಿಯ ರೀ. ಚಂದ್ರಿಕಾ ನೇರ್ಲಗುಂಡಿ ಅವರು ದಾವಣಗೆರೆಯಿಂದ ಒಂದು ಪುಟ್ಟ ಕವನವನ್ನ ಕಳಿಸಿದ್ರು. ಇದರಲ್ಲಿ ಎಲ್ಲ ಸಂಪೂರ್ಣ ಅರ್ಥಪೂರ್ಣವಾದ ಕವನ ಅಂತ ಹೇಳ್ಬೋದು, ಎಲ್ಲಾ ಮಾಹಿತಿಯನ್ನ ಒಳಗೊಂಡಿರುವ ಕವನ ಇದು. ಅದಕ್ಕೆ ವಿಶೇಷವಾದ ಧನ್ಯವಾದಗಳನ್ನ ತಿಳಿಸೋಣ. ಅವ್ರು ಹೇಳ್ದಂತೆ ಎಲ್ಲರೂ ಕೂಡ ಸೈಕಲ್ ಅನ್ನ ಉಪಯೋಗಿಸೋಣ ಪ್ರತಿನಿತ್ಯ ಅಂತ ಹೇಳ್ತಾ. ಇನ್ನು ಪ್ರತಿಮಾ ನಾಯಕ್ ಶಿವಮೊಗ್ಗದಿಂದ ಇವರು ಕೂಡ ಸರಿಯಾದ ಉತ್ತರವನ್ನ ನೀಡಿದ್ದಾರೆ. ಉತ್ತರವನ್ನ ಮತ್ತೊಮ್ಮೆ ಹೇಳೋದಕ್ಕೆ ಪ್ರಯತ್ನವನ್ನ ಮಾಡೋಣ. ಯಾಕಂದ್ರೆ ನಮಗೆ ಇವತ್ತು ನೆಟ್ವರ್ಕ್ ಸಮಸ್ಯೆ ಇರೋ ಕಾರಣ ನಿಮ್ಮ ಸಂದೇಶಗಳು ಸ್ವಲ್ಪ ತಡವಾಗಿ ಬರ್ತಾ ಇದೆ. ಹಾಗಾಗಿ ಈ ಉತ್ತರವನ್ನ ಹೇಳ್ಬಿಟ್ಟು ಮುಂದಿನ ಪ್ರಶ್ನೆಗೆ ಹೋಗೋಣ ಅಂತ ಹೇಳ್ತಾ, ಮೊದಲನೇ ಪ್ರಶ್ನೆ, ಐ ಪಿ ಎಲ್ ಪಂದ್ಯಾವಳಿಯನ್ನು ಆಯೋಜಿಸುವ ಸಂಸ್ಥೆ ಯಾವುದು ಅಂತ ಕೇಳಿದೆ. ಅದಕ್ಕೆ ಉತ್ತರ ಆಗಿತ್ತು ಬಿಸಿಸಿಐ, ಎಲ್ಲರಿಗೂ ಗೊತ್ತು, ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾ. ಇವರು ಆಯೋಜಿಸುವಂತಹ ಒಂದು ಜವಾಬ್ದಾರಿಯನ್ನ ಹೊತ್ತಿರ್ತಾರೆ. ಇದಾಗಿತ್ತು ಉತ್ತರ ಬಿಸಿಸಿಐ. ಯಾರೆಲ್ಲ ಬಿಸಿಸಿ ಅಂತ ಕಳಿಸಿದಿರೋ ಎಲ್ಲರಿಗೂ ಕೂಡ ಅಭಿನಂದನೆಗಳು. ಇನ್ನು ಐ ಪಿ ಎಲ್ ನ ಈ ಸೀಸನ್ ನ ಮೋಸ್ಟ್ ವ್ಯಾಲ್ಯೂಯಬಲ್ ಪ್ಲೇಯರ್ ಮತ್ತು ಎಮರ್ಜಿಂಗ್ ಪ್ಲೇಯರ್ ಸೇರಿ ಐದು ಪ್ರಮುಖ ಪ್ರಶಸ್ತಿಗಳನ್ನ ಪಡೆದಂತಹ ಆಟಗಾರ ಯಾರು ಅಂತ ಕೇಳಿದೆ. ಎಲ್ಲರಿಗೂ ಗೊತ್ತು, ಚಿಕ್ಕ ಕಿರಿಯ ವಯಸ್ಸಿನಲ್ಲೇ ಉತ್ತಮವಾದ ಅತ್ಯುತ್ತಮವಾದ ಸಾಧನೆಯನ್ನ ಮಾಡಿರುವಂತಹ ವೈಭವ್ ಸೂರ್ಯವಂಶಿ. ಉತ್ತರ ಆಗಿತ್ತು ವೈಭವ್ ಸೂರ್ಯವಂಶಿ, ಇವರಿಗೆ ಅಭಿನಂದನೆಗಳನ್ನ ತಿಳಿಸೋಣ. ಹಾಗೆ ಯಾರೆಲ್ಲೋ ಸರಿಯಾದ ಉತ್ತರವನ್ನ ನೀಡಿದಿರೋ ನಿಮ್ಮೆಲ್ರಿಗೂ ಕೂಡ ಮತ್ತೊಮ್ಮೆ ಅಭಿನಂದನೆಗಳು ಅಂತ ಹೇಳ್ತಾ. ಇನ್ನು ಮೂರನೇ ಪ್ರಶ್ನೆಗೆ ಹೋಗೋಣ. ಐ ಪಿ ಎಲ್ ನಲ್ಲಿ ಪ್ರತಿ ವರ್ಷ ಅತಿ ಹೆಚ್ಚು ರನ್ ಗಳಿಸಿದ ಆಟಗಾರನಿಗೆ ನೀಡುವ ಕ್ಯಾಪ್ ಯಾವುದು? ಐ ಪಿ ಎಲ್ ನಲ್ಲಿ ಪ್ರತಿ ವರ್ಷ ಅತಿ ಹೆಚ್ಚು ರನ್ ಗಳಿಸಿದ ಆಟಗಾರನಿಗೆ ನೀಡುವ ಕ್ಯಾಪ್ ಯಾವುದು? ಯಾವ ಕ್ಯಾಪ್ ಅನ್ನ ನೀಡ್ತಾರೆ ಅಂತ ತಿಳಿಸಿ. ಹಾಗೆ ನಾಲ್ಕನೇ ಪ್ರಶ್ನೆ, ಐ ಪಿ ಎಲ್ 2026 ವಿಜೇತ ತಂಡಕ್ಕೆ ಸಿಕ್ಕ ಬಹುಮಾನದ ಮೊತ್ತ, ಪ್ರೈಸ್ ಮನಿ ಎಷ್ಟು? ಐ ಪಿ ಎಲ್ 2026 ವಿಜೇತ ತಂಡಕ್ಕೆ ಸಿಕ್ಕಂತಹ ಬಹುಮಾನದ ಮೊತ್ತ, ಪ್ರೈಸ್ ಮನಿ ಎಷ್ಟು ಅಂತ ತಿಳಿಸಿ. ಎಲ್ರಿಗೂ ಈ ಎರಡು ಪ್ರಶ್ನೆಗಳಿಗೂ ಉತ್ತರ ಸರ್ವೇ ಸಾಮಾನ್ಯವಾಗಿ ಗೊತ್ತಿದೆ ಅಂತ ತಿಳ್ಕೊಳ್ತೀನಿ. ನೀವು ಉತ್ತರಗಳನ್ನ ಕಳಿಸಲು ನಮ್ಮ ವಾಟ್ಸಪ್ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳ್ತೇನೆ. ಯಾಕಂದ್ರೆ ಹೊಸದಾಗಿ ಈಗ ತಾನೇ ರೇಡಿಯೋವನ್ನ ಟ್ಯೂನ್ ಮಾಡಿ ಪ್ರಶ್ನೆಯನ್ನ ಮತ್ತೊಮ್ಮೆ ಹೇಳಿ ಮೇಡಮ್, ಮತ್ತೊಮ್ಮೆ ಹೇಳಿ ಮೇಡಮ್ ಅಂತ ಹೇಳ್ತಿರ್ತಾರೆ, ಹಾಗಾಗಿ ಗೊತ್ತಾಗುತ್ತೆ ಇವರು ಹೊಸ ಕೇಳಿದ್ರು ಅಂತ. ಅವರಿಗಾಗಿ ನಮ್ಮ ವಾಟ್ಸಪ್ ಸಂಖ್ಯೆಯನ್ನ ಹೇಳ್ತಾ ಇದ್ದೀನಿ, 9484857206 ಮತ್ತೊಮ್ಮೆ ಆಂಗ್ಲ ಭಾಷೆಯಲ್ಲಿ 9481572600 ಈ ಸಂಖ್ಯೆಗೆ ಮೊದಲಿಗೆ ನಿಮ್ಮ ಹೆಸರು, ನಂತರ ಊರಿನ ಹೆಸರು, ಅನಂತರದಲ್ಲಿ ನಿಮ್ಮಿಂದ ಉತ್ತರಗಳು ಬರಲಿ ಅಂತ ಹೇಳ್ತಾ. ಕಾರ್ಯಕ್ರಮವನ್ನು ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಆಲಿಸ್ತಾ ಇದ್ದೀರಾ. ಹಾಡು ಮಾತಾಡು ಕಾರ್ಯಕ್ರಮದಲ್ಲಿ ಕ್ರೀಡಾ ರಸಪ್ರಶ್ನೆ ಅಂತ ಹೇಳ್ತಾ ಈಗ ಒಂದು ಜಾಹೀರಾತು, ನಂತರ ಒಂದೆರಡು ಹಾಡುಗಳು.
1: ರಿಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ನೀವು ಕೇಳ್ತಾ ಇದ್ರೆ ಎಫ್ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದ ಕಾರ್ಯಕ್ರಮಗಳನ್ನ ಹಾಡು ಮಾತಾಡು ಕಾರ್ಯಕ್ರಮದಲ್ಲಿ ಕ್ರೀಡಾ ರಸಪ್ರಶ್ನೆ ಕಾರ್ಯಕ್ರಮ ಸಾಗ್ತಾ ಇದೆ. ಇನ್ನು ಮುಂದೆ ಕೇಳಿ ವೀರ ಪರಂಪರೆ ಚಿತ್ರದ ಒಂದು ಗೀತೆಯನ್ನ ಅನುರಾಧ ಭಟ್ ಹಾಗೂ ವಿಜಯ್ ಪ್ರಕಾಶ್ ಅವರ ದನಿಗಳಲ್ಲಿ.

ನಮ್ಮ ಕೇಳುಗರೆಲ್ಲ ನಾನು ಕೇಳಿದಂತಹ ಪ್ರಶ್ನೆಗೆ ಉತ್ತರವನ್ನ ಕಳಿಸಿದರೆ. ಕೇಳಿದಂತಹ ಪ್ರಶ್ನೆ ಇದಾಗಿತ್ತು. ಮೂರನೇ ಪ್ರಶ್ನೆ, ಐಪಿಎಲ್ ನಲ್ಲಿ ಪ್ರತಿ ವರ್ಷ ಅತಿ ಹೆಚ್ಚು ರನ್ ಗಳಿಸಿದ ಆಟಗಾರನಿಗೆ ನೀಡುವ ಕ್ಯಾಪ್ ಯಾವುದು ಅಂತ ಕೇಳಿದೆ. ಐಪಿಎಲ್ 2026 ವಿಜೇತ ತಂಡಕ್ಕೆ ಸಿಕ್ಕ ಬಹುಮಾನದ ಮೊತ್ತ ಅಂದ್ರೆ ಪ್ರೈಸ್ ಮನಿ ಎಷ್ಟು ಅಂತ ಕೂಡ ಕೇಳಿದೆ. ಈ ಎಲ್ಲ ಪ್ರಶ್ನೆಗೆ ಉತ್ತರವನ್ನ ಕಳಿಸಿದ್ದಾರೆ, ಯಾರೆಲ್ಲ ಕಳಿಸಿದ್ದಾರೆ ಅಂತ ನೋಡೋಣ. ಶಿವಮೊಗ್ಗ ಕೃಷ್ಣನಗರದಿಂದ ದೊಡ್ಡಮನೆಯ ಸಹಿತ ಗಣೇಶ್ ಆಶಾ ವಿಜಯಕುಮಾರ್ ಡಾಕ್ಟರ್ ಪ್ರವೀಣ್ ಅವರು ಇವರು ಕೂಡ ಉತ್ತರವನ್ನ ಕಳಿಸಿದ್ದಾರೆ. ಹಾಗೆ ನಾಗೇಂದ್ರ ಗುಂಡಮ್ಮ ದೊಡ್ಡ ಉಳ್ಳಾರ್ತಿ ಚಳ್ಳಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆಯಿಂದ ಇವರು ಕೂಡ ಉತ್ತರವನ್ನ ಕಳಿಸಿದ್ದಾರೆ. ಜ್ಯೋತಿ ನೀನಾ ಸಂತೋಷ ನ್ಯಾಮತಿಯಿಂದ ಉತ್ತರ ಬಂದಿದೆ. ನ್ಯಾಮತಿ ಗಾಂಧಿ ರಸ್ತೆಯಿಂದ ಗಾಣಿಗರ ವಿಜಯಕುಮಾರ್ ಅವರು ಕೂಡ ಉತ್ತರವನ್ನ ಕಳಿಸಿದ್ದಾರೆ. ಹಾಗೆ ಚಿಕ್ಕಪ್ಪ ಶಾರದ ರಾಮೇಶ್ವರ ಶಿವಮೊಗ್ಗದಿಂದ ಪ್ರೇಮ ಸಲೀರ ಮೇಡಮ್ ಅವರಿಗೆ ನಮಸ್ಕಾರಗಳು, ಹೇಗಿದ್ದೀರಾ? ನಿಮ್ಮ ಉತ್ತಮ ಮಾಹಿತಿಯೊಂದಿಗೆ ಗೀತರಾಧನ ಕಾರ್ಯಕ್ರಮದಲ್ಲಿ ಗಣಪತಿ ದೇವಾಲಯದ ಮಾಹಿತಿ ಚೆನ್ನಾಗಿತ್ತು, ಚಿತ್ರಗೀತೆಗಳು ಕೂಡ ಇಷ್ಟ ಆಯ್ತು ಅಂತನ್ಬಿಟ್ಟು ಹೇಳ್ತಾ ಉತ್ತರವನ್ನ ಕೂಡ ಕಳಿಸಿದ್ದಾರೆ. ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕು ಮುಗಳಖೋಡ ಶಿವಲಿಂಗಯ್ಯ ಹಿರೇಮಠ, ಕಲಾವತಿ ಹಿರೇಮಠ, ಅಭಿಷೇಕ್ ಅಯ್ಯ ಹಿರೇಮಠ ಇವರು ಕೂಡ ಉತ್ತರವನ್ನ ಕಳಿಸಿದ್ದಾರೆ. ಮೊದಲನೇ ಪ್ರಶ್ನೆ, ಎರಡನೇ ಪ್ರಶ್ನೆ ಗೊತ್ತಿಲ್ಲ. ಕೆರೆಬೀರ್ನಹಳ್ಳಿಯಿಂದ ಶ್ರೀಮತಿ ಮಂಜುಳಾಬಾಯಿ ಚಂದ್ರಹಾಸ ಗಡದೆಯವರು ಉತ್ತರವನ್ನ ಕೊಟ್ಟಿದ್ದಾರೆ. ಇನ್ನು ವಿಜಯಪುರ ಸುದರ್ಶನ್ ಭರತ್ ಕುಮಾರ್ ಬಂದೆ ನವಾಜ್ ಅವರು ಕೂಡ ಉತ್ತರವನ್ನ ಕಳಿಸಿದ್ದಾರೆ. ಭಾಗ್ಯ ಸದಾಶಿವನವರು ಕೂಡ ಭದ್ರಾವತಿ, ಈಗ ಮತ್ತೊಮ್ಮೆ ಹೇಳಿದಾಗ ಪ್ರಶ್ನೆಯನ್ನು ಕೇಳಿಸಿಕೊಂಡೆ ಅಂತನ್ಬಿಟ್ಟು ಉತ್ತರವನ್ನ ಕಳಿಸಿದ್ದಾರೆ. ಸರಿಯಾಗಿದೆ ನಿಮ್ಮ ಉತ್ತರ. ಇನ್ನು ಪಾರ್ವತಮ್ಮ ಕೆವಿ ಜನಪುರ ಭದ್ರಾವತಿಯಿಂದ ಕೂಡ ಇವರು ಕೂಡ ಸರಿಯಾದ ಉತ್ತರ ಕಳಿಸಿದ್ದಾರೆ. ವಿಶ್ವಾಸ್ ಸವಳಂಗ ಇವರು ಕೂಡ ಉತ್ತರವನ್ನ ಕಳಿಸಿದ್ದಾರೆ, ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಬೆಳಗಿನ ಶುಭಾಶಯಗಳು ಪ್ರೇಮ ಮೇಡಮ್, ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಅಂತನ್ಬಿಟ್ಟು ಸರಿಯಾದ ಉತ್ತರವನ್ನ ಕೊಟ್ಟಿದ್ದಾರೆ ಎಲ್ಲೇಗೌಡರು ಭದ್ರಾವತಿಯಿಂದ. ಇನ್ನು ಶಿವಮೊಗ್ಗ ತಾಲೂಕು ಆಯನೂರಿನಿಂದ ಸಹಕಾರ ಶಾರದಮ್ಮ, ಶ್ರೀಯಮಯ್ಯ, ಅದ್ವಿತಮಯ್ಯ, ಅಥರ್ವಮಯ್ಯ, ಮೇದಿನಿ ಕೆಸುವಿನ ಮನೆ ಮತ್ತು ಶುಭಾ ಅವರು ಕೂಡ ಉತ್ತರವನ್ನ ಕಳಿಸಿದ್ದಾರೆ, ಸರಿಯಾದ ಉತ್ತರ. ದಾವಣಗೆರೆಯಿಂದ ಚಂದ್ರಕಾ ನೆಲ್ಲಗೊಂಡಿ ಅವರು ಕೂಡ ಸರಿಯಾದ ಉತ್ತರ ಕಳಿಸಿದ್ದಾರೆ. ಇನ್ನು ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ ಕೂಡ ಸರಿಯಾದ ಉತ್ತರವನ್ನ ಕಳಿಸಿದ್ದಾರೆ. ಅಂಬಣ್ಣ ಅವರು ಕೂಡ ನ್ಯಾಮತಿಯಿಂದ ಸರಿಯಾದ ಉತ್ತರವನ್ನ ಕಳಿಸಿದ್ದಾರೆ. ಇಲ್ಲ, ಅಂಬಣ್ಣ ಅವರ ಉತ್ತರ ಒಂದು ಸ್ವಲ್ಪ ಉತ್ತರಕ್ಕೆ ಸ್ವಲ್ಪ ದೂರದಲ್ಲಿದೆ ಅಂತ ಹೇಳಬಹುದು. ಇನ್ನು ನಾಗರಾಜ್ ರೆಡ್ಡಿ ರಾಮತೀರ್ಥ ಹರಿಹರ ತಾಲೂಕು ಇವರು ಕೂಡ ಸರಿಯಾದ ಉತ್ತರವನ್ನ ಕಳಿಸಿದ್ದಾರೆ. ಇನ್ನು ಸರಿಯಾದ ಉತ್ತರವನ್ನ ಕಳಿಸಿರೋರು ರೇಖಾ ಜೆಸಿ ಭದ್ರಾವತಿಯಿಂದ. ಒಂದು ಉತ್ತರ ಸರಿಯಾಗಿದೆ, ಮೊತ್ತದಲ್ಲಿ ಸ್ವಲ್ಪ ಬದಲಾವಣೆ ಆಗಬೇಕಿದೆ ಅಂತ ಹೇಳುವುದು. ವಿಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ ಇವರು ಕೂಡ ಉತ್ತರವನ್ನ ಕಳಿಸಿದ್ದಾರೆ. ಎಲ್ಲ ಪ್ರಶ್ನೆಗೆ ಉತ್ತರಗಳು ಸರಿಯಾಗಿದೆ ಅಂತ ಹೇಳೋಣ. ಹೆಚ್ ಆರ್ ರುದ್ರಸ್ವಾಮಿ ಕಡದಾಳು ಹೊಸ ಬಡಾವಣೆ ಚಿಕ್ಕಮಗಳೂರಿನಿಂದ ಇವರು ಕೂಡ ಸರಿಯಾದ ಉತ್ತರವನ್ನ ಕಳಿಸಿದ್ದಾರೆ.

ರಮೇಶ್ ಸಿರಿಗೆರೆ ದಾವಣಗೆರೆ ಇವ್ರು ಕೂಡ ಆಶ್ಚರ್ಯದ ಉತ್ತರವನ್ನ ಕಟ್ಟಿದ್ದಾರೆ. ಇನ್ನು ಮುರಳೀಧರ್ ಅವರು ಶಿವಮೊಗ್ಗದಿಂದ ದುಡ್ಡಿನ ಉತ್ತರ ಮಾತ್ರ ಸರಿಯಾಗಿದೆ, ಎರಡನೇ ಉತ್ತರ. ಟೋಪಿಯ ಉತ್ತರದಲ್ಲಿ ಸ್ವಲ್ಪ ಏರುಪೇರಾಗಿದೆ ಅಂತ ಹೇಳಬಹುದು, ಸ್ವಲ್ಪ ಕನ್ಫ್ಯೂಸ್ ಆಗಿದ್ದೀರಾ. ಇನ್ನು ಧನಲಕ್ಷ್ಮಿ ಯೋಗೇಶ್ ಹಾಲಪ್ಪ ಸರ್ಕಲ್ ಭದ್ರಾವತಿಯಿಂದ ಸರಿಯಾದ ಉತ್ತರವನ್ನ ಕೊಟ್ಟಿದ್ದಾರೆ, ಸರಿಯಾದ ಉತ್ತರ. ಇನ್ನು ಅಜಯ್ ವಂಡ್ಕರ್ ಲೋಯರ್ ಹುತ್ತ ಭದ್ರಾವತಿಯಿಂದ ಸರಿಯಾದ ಉತ್ತರವನ್ನ ನೀಡಿದ್ದಾರೆ. ರೋಹಿಣಿ ಘನಾತೆ ಮಕ್ಕಳಾದ ಶ್ರೇಯ ಸಾರ್ಥಕ್ ಮತ್ತು ಸ್ವರ ಲೋಯರ್ ಹೊತ್ತ ಭದ್ರಾವತಿಯಿಂದ ಸರಿಯಾದ ಉತ್ತರವನ್ನ ಕೊಟ್ಟಿದ್ದಾರೆ. ಇನ್ನು ಸರಿಯಾದ ಉತ್ತರವನ್ನ ಕೊಟ್ಟಿರೋರು ಅರುಣ್ ಟೈಲರ್ ಆಯನೂರಿನಿಂದ, ಸರಿಯಾದ ಉತ್ತರ ನಿಮ್ಮಿಂದ. ಇನ್ನು ಅಲ್ವಾ ಮೇಡಮ್ ಅಂತ ಹೇಳ್ತಾ ಇದ್ದಾರೆ, ಸರಿ ಇದೆ ಉತ್ತರ. ಯಾರಿವರು? ಶಿವಮೊಗ್ಗ ಜಿಲ್ಲೆ ಮೂಡಲ ವಿಠಲಾಪುರ ಪದ್ಮಶ್ರೀಧರ್ ಪನ್ನಗಾಟಿ ಅನಂತ್ ಕುಮಾರ್ ಅವರು ಕೂಡ ಸರಿಯಾದ ಉತ್ತರವನ್ನೇ ನೀಡಿದ್ದಾರೆ. ಇನ್ನು ಮೂರ್ತಿ ಮಂಗಮ್ಮ ವಿಲ್ಸನ್ ಗಾರ್ಡನ್ ಬೆಂಗಳೂರಿನಿಂದ ಕೂಡ ಸರಿಯಾದ ಉತ್ತರವನ್ನ ಕೊಟ್ಟಿದ್ದಾರೆ. ಎಲ್ಲ ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ನೀಡಿದ್ದೀರಾ. ಐಪಿಎಲ್ನಲ್ಲಿ ಹೆಚ್ಚು ಕುಷ್ಟಗಿ ತಾಲೂಕು ಹನುಮ ಸಾಗರದಿಂದ ಚಂದ್ರಶೇಖರ್ ಸಿಂಹಾಸನ, ಇಲ್ಲ ಸ್ವಲ್ಪ ಬಣ್ಣದಲ್ಲಿ ವ್ಯತ್ಯಾಸವಿದೆ, ಒಂದು ಸ್ವಲ್ಪ ಪರಿಶೀಲನೆ ಮಾಡಿಕೊಳ್ಳಿ ಅಂತ ಹೇಳ್ತಾ. ಇನ್ನು ಸಿದ್ದಲಿಂಗಮೂರ್ತಿ ಸಿರಿಗೆರೆ ಇವರು ಕೂಡ ಸರಿಯಾದ ಉತ್ತರವನ್ನ ಕೊಟ್ಟಿದ್ದಾರೆ. ಚಂದ್ರಿಕಾ ಶೇಷಾಚಲ ಹರನಹಳ್ಳಿ ಇವರು ಕೂಡ ಸರಿಯಾದ ಉತ್ತರವನ್ನ ಕೊಟ್ಟಿದ್ದಾರೆ. ಇನ್ನು ಉಷಾ ಗಜೇಂದ್ರ ಬೆನಕನಹಳ್ಳಿ ಸರಿಯಾದ ಉತ್ತರ. ಜಿಟಿಟಿಸಿ ಕಾಲೇಜ್ ಶಿವಮೊಗ್ಗ ಭದ್ರಾವತಿಯಿಂದ ಉತ್ತರವನ್ನ ಕಳಿಸಿದ್ದಾರೆ ವೈಷ್ಣವಿ ಗೌಡ ಅವರು, ಸರಿಯಾದ ಉತ್ತರವನ್ನ ನೀಡಿದ್ದಾರೆ. ಓಹೋ, ಅಲ್ಲಿಂದ ಬೇರೆ ಕಳಿಸ್ತಾ ಇದ್ದೀರಾ, ಕೇಳಿ ಕೇಳಿ ಎಲ್ಲರಿಗೂ ಕೂಡ ಕೇಳಿಸಿ, ತುಂಬಾ ಚೆನ್ನಾಗಿರುತ್ತೆ ಕಾರ್ಯಕ್ರಮ ಅಂತ ಹೇಳ್ತಾ. ಇನ್ನು ಸರಿಯಾದ ಉತ್ತರವನ್ನ ಕೊಟ್ಟಿರೋರು ಕೇಶವಮೂರ್ತಿ, ಬಿಟಿಎಂ ಲೇಔಟ್ ಬೆಂಗಳೂರಿನಿಂದ ಕೂಡ ಸರಿಯಾದ ಉತ್ತರ ಬಂದಿದೆ. ಇನ್ನು ಮಮತಾ ರಘು, ಶ್ರೀ ಗಣೇಶ ಹಾಲ್ ಕಡೂರು ಇವರು ಕೂಡ ಸರಿಯಾದ ಉತ್ತರವನ್ನ ಕೊಟ್ಟಿದ್ದಾರೆ. ಪುಷ್ಪ ವಿನೋಬ ನಗರ ಶಿವಮೊಗ್ಗದಿಂದ ಕೂಡ ಸರಿಯಾದ ಉತ್ತರವನ್ನ ನೀಡಿದ್ದಾರೆ. ಭದ್ರಾವತಿ ಆಕಾಶವಾಣಿಯ ಒಪಿನಿಯನ್ ಓಲ್ ಪೋಲಿಂದ ಕೂಡ ಸರಿಯಾದ ಉತ್ತರಗಳು ಬಂದಿವೆ. ಇನ್ನು ನೇವಿ ಡಿಸೋಜ ರಾಜೇಂದ್ರ ನಗರ ಶಿವಮೊಗ್ಗದಿಂದ ಕೂಡ ಸರಿಯಾದ ಉತ್ತರವನ್ನ ಕೊಟ್ಟಿದ್ದಾರೆ. ಆರ್ಪಿ ಶ್ರೀಶೈಲ ಕುಮಾರ್ ಎ ಆರ್ ಲೇಔಟ್ ಶಿವಮೊಗ್ಗದಿಂದ ಕೂಡ ಸರಿಯಾದ ಉತ್ತರ ಬಂದಿದೆ. ಇನ್ನು ಶಾಂತಿನಿ ಮಂಜುನಾಥ್ ಹಾಸನ ಇವರ ಉತ್ತರ ಕೂಡ ಸರಿಯಾಗಿದೆ. ರೂಪಾ ಹೆಚ್ ಕೆಎಸ್ಆರ್ಪಿ ಪೊಲೀಸ್ ಕ್ವಾರ್ಟರ್ಸ್ ಶಿವಮೊಗ್ಗ ಡೈರಿಯಿಂದ ಕೂಡ ಸರಿಯಾದ ಉತ್ತರ ಬಂದಿದೆ. ಶಾಂತಾಚಾರ ಬಡಿಗೇರ ಕೊಕ್ಕನೂರು ಹರಿಹರ ತಾಲೂಕು ಸರಿಯಾದ ಉತ್ತರ, ಹಾಗೆ ಮಾಹಿತಿಯನ್ನ ಕೂಡ ಕಳಿಸಿದ್ದೀರಾ, ಧನ್ಯವಾದಗಳು. ಇನ್ನು ವಸುಕಿ ವಿಜಯ್ ಲಕ್ಷ್ಮಿ ಸಾಗರ ಇವರು ಕೂಡ ಸರಿಯಾದ ಉತ್ತರವನ್ನ ಕಳಿಸಿದ್ದಾರೆ. ಎಲ್ಲರೂ ಕೂಡ ಬಹಳಷ್ಟು ಕೇಳುಗರು ಸಂದೇಶಗಳನ್ನ ಕಳಿಸಿದ್ರೆ ಎಲ್ಲರೂ ಕೂಡ ಸರಿಯಾದ ಉತ್ತರವನ್ನ ನೀಡಿದ್ದೀರಾ. ಇನ್ನು ಕಡೆಯ ಪ್ರಶ್ನೆಗೆ ಹೋಗೋಣ, ಬೇಗ ಪ್ರಶ್ನೆಯನ್ನ ಕೇಳಿ ಉತ್ತರವನ್ನ ಬೇಗ ಕಳಿಸಿ ಅಂತ ಹೇಳ್ತಾ. ಐದನೇ ಪ್ರಶ್ನೆ, ಆರ್ಸಿಬಿಯ ಕೋಚ್ನ ಹೆಸರು ಏನು? ಆರ್ಸಿಬಿಗೆ ಕೋಚ್ ಇದ್ರಲ್ಲ, ಅವರ ಹೆಸರು ಏನು ಅಂತನ್ಬಿಟ್ಟು ತಿಳಿಸಿ. ಇನ್ನು ಆರನೇ ಪ್ರಶ್ನೆ, ಕಡೆಯ ಪ್ರಶ್ನೆ, ಇಲ್ಲಿಯವರೆಗೆ ತಲಾ 5 ಬಾರಿ ಚಾಂಪಿಯನ್ ಆಗಿರುವಂತಹ ತಂಡಗಳು ಯಾವುವು? ಇಲ್ಲಿಯವರೆಗೆ ತಲಾ 5 ಬಾರಿ ಈ ಎರಡು ತಂಡಗಳು ಚಾಂಪಿಯನ್ ಆಗಿದ್ದಾವೆ, ಆ ತಂಡಗಳು ಯಾವುದು ಅಂತ ಅದರ ಹೆಸರುಗಳನ್ನು ತಿಳಿಸಿ. ಈ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಳಿಸಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗಿದೆ 9481527206.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಶಿವಮೊಗ್ಗ ತಾಲೂಕು ಎಲವಟಿ ಗ್ರಾಮದಲ್ಲಿರುವ ಜಗದ್ಗುರು ಸಚ್ಚಿದಾನಂದ ಪ್ರೌಢಶಾಲೆಗೆ ಸೇರುವ 8, 9, 10 ತರಗತಿ ವಿದ್ಯಾರ್ಥಿಗಳಿಗೆ ಸುವರ್ಣಾವಕಾಶ. ಹೊಸದಾಗಿ ಸುಸಜ್ಜಿತವಾದ ಬಾಲಕರ ಉಚಿತ ಹಾಸ್ಟೆಲ್ ಅನ್ನ ಪ್ರಾರಂಭಿಸಲಾಗಿದೆ. ಮೊದಲು ಸೇರುವ 50 ಬಾಲಕರಿಗೆ ಮಾತ್ರ ಅವಕಾಶ. ಅನುಭವಿ ಶಿಕ್ಷಕ ವೃಂದದ ಮಾರ್ಗದರ್ಶನ ಇರುತ್ತದೆ. ಶಾಲಾ ಶುಲ್ಕ, ಸಮವಸ್ತ್ರ, ಪಠ್ಯ ಪುಸ್ತಕಗಳು, ಎಲ್ಲಾ ಸೌಕರ್ಯಗಳು ಉಚಿತ. ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 9480302664, 9843155580. ಪ್ರಕಟಣೆ ಆನಂದ್ಪುರ ಸಂಸ್ಥಾನ, ಬೆಕ್ಕಿಂಗಲ್ ಮಠ.
4: ಉತ್ತರಗಳನ್ನ ನೋಡೋಣ. ಸ್ವಲ್ಪ ತಡವಾಯಿತು, ಯಾಕಂದ್ರೆ ನಿಮ್ಮ ಸಂದೇಶಗಳನ್ನ ತರೋದಕ್ಕೆ ನಾವು ನಮ್ಮ ರೂಮಿನಿಂದ ಹೊರಗಡೆ ಹೋಗಿ ನಿಮ್ಮ ಸಂದೇಶಗಳನ್ನ ನೆಟ್ವರ್ಕ್ ಸಹಾಯದಿಂದ

ತಗೊಂಡುಕೊಂಡು ಬರೋ ಕಾರಣದಿಂದ ಕಾರ್ಯಕ್ರಮದಲ್ಲಿ ಒಂದಿಷ್ಟು ತಡವಾಯಿತು ನಿಮ್ಮ ಉತ್ತರಗಳನ್ನ ಹೇಳಲು ಅಂತ ಹೇಳ್ತಾ. ಇನ್ನು ಉಮಾದೇವಿ ಪಿಡಬ್ಲ್ಯೂ ಡಿ ಬಿ ಆರ್ ಪ್ರಾಜೆಕ್ಟ್ ಇಂದ ಇವರು ಕೂಡ ಸರಿಯಾದ ಉತ್ತರವನ್ನ ಕಳಿಸಿದ್ದಾರೆ. ನಾನು ಕೇಳಿದಂತಹ ಪ್ರಶ್ನೆಗೆ ನ್ಯಾಮತಿ ಗಾಂಧಿ ರಸ್ತೆ ಗಣಿಗರ ವಿಜಯಕುಮಾರ್ ಅವರು ಕೂಡ ಸರಿಯಾದ ಉತ್ತರವನ್ನ ನೀಡಿದ್ದಾರೆ. ದಾಕ್ಷಾಣಮ್ಮ ಮತ್ತು ಗಿರೀಶ ಈರೇಶ ಹಳೇನಗರ ಭದ್ರಾವತಿಯಿಂದ ಕೂಡ ಸರಿಯಾದ ಉತ್ತರವನ್ನ ನೀಡಿದ್ದಾರೆ. ದಾವಣಗೆರೆಯಿಂದ ಚಂದ್ರಿಕಾ ನೇರ್ಲಗೊಂಡಿ ಇವರು ಕೂಡ ಎಲ್ಲ ಪ್ರಶ್ನೆಗಳಿಗೂ ಸರಿಯಾದ ಉತ್ತರವನ್ನು ನೀಡಿದ್ದಾರೆ. ಶಿವಮೊಗ್ಗ ತಾಲೂಕು ಆಯನೂರಿನ ಸಹಕಾರ ಶಾರದಮ್ಮ ಶ್ರೀಯಮ್ಮಯ್ಯ ಅದಿತಮಯ್ಯ ಅಥರ್ವಮಯ್ಯ ಮೇದಿನಿ ಕೆಸುವಿನ ಮನೆ ಮತ್ತು ಶುಭ ಅವರು ಸರಿಯಾದ ಉತ್ತರವನ್ನ ಕೊಟ್ಟಿದ್ದಾರೆ. ಆದರೆ ಒಂದು ಪ್ರಶ್ನೆಗೆ ಮಾತ್ರ ತಪ್ಪಾಗಿದೆ. ಯಾವುದು ಅಂತಂದ್ರೆ ಆರ್ ಸಿ ಬಿಯ ಕೋಚ್ನ ಹೆಸರು ಇತ್ತೀಚಿನ ಆರ್ ಸಿ ಬಿಯ ಈ ವರ್ಷದ ಅಂತ ಕೇಳಿದ್ದೆ. ಹಾಗಾಗಿ ಇನ್ನು ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ ಸರಿಯಾದ ಉತ್ತರವನ್ನ ನೀಡಿದ್ದಾರೆ. ಇನ್ನು ಮಹೇಶ್ ಹೊಸೂರ್ ಅವರು ಕೂಡ ಸರಿಯಾದ ಉತ್ತರವನ್ನ ಕೊಟ್ಟಿದ್ದಾರೆ. ವಿಶ್ವಾಸ ಸವಳಂಗ ಇವರ ಉತ್ತರ ಕೂಡ ಸರಿಯಾಗಿದೆ. ಇನ್ನು ಶಂಭು ಲಿಂಗ ಕ್ಯಾದ್ರಿ ವೀರೇಶ್ ತೆಲಂಗಾಣದಿಂದ ಕೂಡ ರಾಜೌಲಿ ತಾಲೂಕು ಇವರು ಕೂಡ ಒಂದು ಉತ್ತರವನ್ನ ಕಳಿಸಿದ್ದಾರೆ. ಜಯಪ್ಪ ಬಣಗಾರ ಕಿಶೋರ್ ಕುಮಾರ್ ಬಣಗಾರ ನ್ಯಾಮತಿ ಗೋಪಾಲ ಶಿವಮೊಗ್ಗದಿಂದ ಕೂಡ ಉತ್ತರ ಸ್ವಲ್ಪ ಬೇರೆ ಆಗಿದೆ. ಸ್ವಲ್ಪ ಪ್ರಯತ್ನವನ್ನ ಮಾಡಬಹುದು ಆಗಿತ್ತು ಅಂತ ಹೇಳ್ತಾ. ಇನ್ನು ಯಾರೆಲ್ಲ ಉತ್ತರವನ್ನ ಕಳಿಸಿದ್ದಾರೆ ಅಂತ ನೋಡೋಣ. ಸುಮಿತ್ರಾ ಮಾಂಡ್ರಿ ನಾಗರಾಜ್ ಶಿವಮೊಗ್ಗದಿಂದ ಕೂಡ ಸರಿಯಾದ ಉತ್ತರವನ್ನ ನೀಡಿದ್ದಾರೆ. ಹಾಗೆ ಸರೋಜಾ ಜಯಶಂಕರ್ ದೀಪಕ್ ಕುಮಾರ್ ಆರಾಧ್ಯ ಕೀರ್ತನ ಆರಾಧ್ಯ ಚಿನ್ನು ಆರಾಧ್ಯ ರಶ್ಮಿ ಆರಾಧ್ಯ ಭದ್ರಾವತಿಯಿಂದ ಕೂಡ ಸರಿಯಾದ ಉತ್ತರವನ್ನ ಕೊಟ್ಟಿದ್ದಾರೆ. ಇವರು ನಿವೃತ್ತ ಶಿಕ್ಷಕಿ. ಇವರು ಎಷ್ಟು ಉತ್ಸಾಹದಿಂದ ಒಂದು ಉತ್ತರವನ್ನ ಕಳಿಸಿದ್ದಾರೆ ಅದನ್ನ ನೋಡೋದಕ್ಕೆ ಕೂಡ ಸಂತೋಷ ಆಗುತ್ತೆ ಮೇಡಮ್ ಅಂತ ಹೇಳ್ತಾ. ಕಡದಕಟ್ಟೆ ಉಷಾ ಶ್ರೀಧರ್ ಮಾಲಾ ಪ್ರಭುದೇವ ಶೈಲಜಾ ಜಯದೇವ ಇವರು ಕೂಡ ಸರಿಯಾದ ಉತ್ತರವನ್ನ ಕೊಟ್ಟಿದ್ದಾರೆ. ಶಿವಮೊಗ್ಗದಿಂದ ರೋಟರಿ ಜಿ ವಿಜಯಕುಮಾರ್ ಬಿಂದು ವಿಜಯಕುಮಾರ್ ಅವರು ಹಾಡು ಮಾತಾಡು ರಸಪ್ರಶ್ನೆ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ಮೂಡಿಬಂತು, ಸುಂದರವಾದ ಗೀತೆ ಅದ್ಭುತವಾದ ನಿರೂಪಣೆ ಅಂತ ಒಂದು ಸಂದೇಶವನ್ನ ಕಳಿಸಿದ್ದಾರೆ. ಇನ್ನು ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ ಇವರು ಕೂಡ ಸರಿಯಾದ ಉತ್ತರವನ್ನ ಕೊಟ್ಟಿದ್ದಾರೆ. ಹಂಪಣ್ಣ ಅವರು ನ್ಯಾಮತಿಯಿಂದ ಕೂಡ ಸರಿಯಾದ ಉತ್ತರವನ್ನ ಕೊಟ್ಟಿದ್ದಾರೆ. ಇನ್ನು ವೀಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ ಕೂಡ ಉತ್ತರವನ್ನ ಕಳಿಸಿದ್ದಾರೆ, ಸರಿಯಾಗಿದೆ ಉತ್ತರ. ನಾಗರಾಜ್ ರೆಡ್ಡಿ ರಾಮತೀರ್ಥ ಹರಿಹರ ತಾಲೂಕು ಇವರು ಕೂಡ ಸರಿಯಾದ ಉತ್ತರವನ್ನ ಕೊಟ್ಟಿದ್ದಾರೆ. ಎರಡು ಟೀಮ್ಗಳು ಹೆಸರುಗಳನ್ನ ಹೇಳಬೇಕಾಗಿತ್ತು, ಕೆಲವೊಬ್ರು ಒಂದು ಟೀಮ್ನ ಹೆಸರನ್ನ ಮಾತ್ರ ಹೇಳಿದ್ದೀರಾ. ಇನ್ನು ಮೋನಿಶಾ ಚೈತನ್ಯ ತರೀಕೆರೆಯಿಂದ ಸರಿಯಾದ ಉತ್ತರವನ್ನ ನೀಡಿದ್ರೆ ಎಲ್ಲ ಪ್ರಶ್ನೆಗೂ ಸರಿಯಾದ ಉತ್ತರ ನಿಮ್ಮದಾಗಿದೆ. ಸುರೇಶ್ ಶಿವಮೊಗ್ಗ ಇವರು ಕೂಡ ಸರಿಯಾದ ಉತ್ತರವನ್ನ ನೀಡಿದ್ದಾರೆ. ಚಂದ್ರಕಾ ಶೇಷಾಚಲ ಹರ್ನಹಳ್ಳಿ ಇವರಿಂದ ಕೂಡ ಸರಿಯಾದ ಉತ್ತರ ಬಂದಿದೆ. ಸಿ ಟಿ ಚಂದ್ರಶೇಖರ್ ವಸಂತಕುಮಾರಿ ಅತ್ತೆ ಚೌಡೇನಹಳ್ಳಿ ಹೊಳೆ ನರಸೀಪುರ ತಾಲೂಕು ಹಾಸನ ಜಿಲ್ಲೆ. ಈಗ ಸಮಾಧಾನ ಆಯ್ತು, ಭದ್ರಾವತಿ ಆಪ್ ಅಲ್ಲಿ ಬರ್ತಾ ಇರೋದು ಅಂತನ್ಬಿಟ್ಟು ಸರಿಯಾದ ಉತ್ತರಗಳನ್ನೆಲ್ಲ ಇವರು ಕೂಡ ಕಳಿಸಿದ್ದಾರೆ. ಇನ್ನು ತಾರಾ ಸುಷ್ಮಿತಾ ಶಟಿಕೋಪ ಇವರು ಕೂಡ ಸರಿಯಾದ ಉತ್ತರವನ್ನ ಕಳಿಸಿದ್ದಾರೆ. ಹಾಗೆ ಭದ್ರಾವತಿ ಆಕಾಶವಾಣಿ ಒಪಿನಿಯನ್ ಪೋಲಿಂದ ಕೂಡ ತುಂಬಾ ಸಂದೇಶಗಳು ಬಂದಿದೆ, ಅವರ ಉತ್ತರಗಳು ಕೂಡ ಸರಿಯಾಗಿದೆ. ಅಜಯ್ ವಾಂಡ್ಕರ್ ಲೋಯರ್ ಹೊತ್ತ ಭದ್ರಾವತಿಯಿಂದ ಕೂಡ ಸರಿಯಾದ ಉತ್ತರಗಳನ್ನ ಕಳಿಸಿದ್ದೀರಾ. ಇನ್ನು ಶಿವಮೊಗ್ಗ ಕೃಷಿ ನಗರ ದೊಡ್ಡಮನೆ ಸವಿತ ಗಣೇಶ್ ಆಶಾ ವಿಜಯ್ ಕುಮಾರ್ ಡಾಕ್ಟರ್ ಪ್ರವೀಣ್ ಬೇಡರ ಸಮಸ್ಯೆ ಇವತ್ತಿನ ಕಾರ್ಯಕ್ರಮ ಚೆನ್ನಾಗಿತ್ತು, ಸುಂದರವಾಗಿ ಮೂಡಿಬಂತು, ಸುಂದರ ಕನ್ನಡ ಸುಂದರವಾಗಿ ಗೀತೆಗಳು ಕೂಡ ಮೂಡಿಬಂದ್ವು, ನಿರೂಪಣೆ ಮಾತ್ರ ಬೆಂಕಿ ಅಂತ ಕೂಡ ಕಳಿಸಿದ್ದಾರೆ. ಇನ್ನು ಸರಿಯಾದ ಉತ್ತರವನ್ನ ಕಳಿಸಿದ್ದಾರೆ ಮುರಳೀಧರ್ ಅವರು ಶಿವಮೊಗ್ಗದಿಂದ. ಇನ್ನು ರೂಪ ಹೆಚ್ ಕೆಎಸ್ಆರ್ಪಿ ಪೊಲೀಸ್ ಕ್ವಾರ್ಟರ್ಸ್ ನಿಂದ ಕೂಡ ಸರಿಯಾದ ಉತ್ತರವನ್ನ ಕಳಿಸಿದ್ದಾರೆ. ಪ್ರತಿಮಾ ನಾಯಕ್ ಶಿವಮೊಗ್ಗದಿಂದ ಕೂಡ ಸರಿಯಾದ ಉತ್ತರ ಬಂದಿದೆ. ವಿಜಯಪುರ ಸುದರ್ಶನ್ ಭರತ್ ಕುಮಾರ್ ಬಂದೆ ನವಾಜ್ ಇವರು ಕೂಡ ಸರಿಯಾದ ಉತ್ತರವನ್ನ ಕಳಿಸಿದ್ದಾರೆ. ಕೆಪಿ ದಿನೇಶ್ ಭಟ್ ಅರ್ಚನಾ ಭಟ್ ಆದಿತ್ಯ ಭಟ್ ಕೌರಿ ಮಂಡಗದ್ದೆ ಹೋಬಳಿಯಿಂದ ಕೂಡ ಸರಿಯಾದ ಉತ್ತರ ಬಂದಿದೆ. ಹಾಗೆ ಉಷಾ ಗಜೇಂದ್ರ ಬೆನಕನಹಳ್ಳಿ ದಿನೇಶ್ ಕಾರ್ತಿಕ್ ಅಂಡ್ ಇವರು ಕೂಡ ಸರಿಯಾದ ಉತ್ತರವನ್ನ ಕಳಿಸಿದ್ದಾರೆ. ಇನ್ನು ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕು ಮುಗಳ ಕೂಡ ಶಿವಲಿಂಗಯ್ಯ ಹಿರೇಮಠ ಕಲಾವತಿ ಹಿರೇಮಠ ಅಭಿಷೇಕ ಹಿರೇಮಠ ಇವರು ಕೂಡ ಸರಿಯಾದ ಉತ್ತರವನ್ನ ಕಳಿಸಿದ್ದಾರೆ. ಇನ್ನು ಆರ್ ಪಿ ಶ್ರೀಶೈಲ ಕುಮಾರ್ ಎ ಆರ್ ಲೇಔಟ್ ಶಿವಮೊಗ್ಗ ಇಲ್ಲಿಂದ ಕೂಡ ಸರಿಯಾದ ಉತ್ತರವನ್ನ ಕಳಿಸಿದ್ದಾರೆ. ಇನ್ನು ಶಾಂತಾಚಾರ ಬಡಗೇರ ಕೊಕ್ಕನೂರು ಹರಿಹರ ತಾಲೂಕು ಇವರು ಕೂಡ ಸರಿಯಾದ ಉತ್ತರವನ್ನ ಕಳಿಸಿದ್ದಾರೆ. ಹ್ಯಾಬಿಲ್ ರಾಘವೇಂದ್ರ ಅವರ ಉತ್ತರ ಕೂಡ ಸರಿಯಾಗಿದೆ.
ವಾಸುಕಿ ವಿಜಯ ಲಕ್ಷ್ಮಿ ಸಾಗರದಿಂದ ಕೂಡ ಉತ್ತರ

ಬಂದಿದೆ ಸರಿಯಾಗಿದೆ. ಹೆಚ್ ಆರ್ ರುದ್ರಸ್ವಾಮಿ ಕಣದಾಳು ಹೊಸ ಬಡಾವಣೆ ಇವರು ಕೂಡ ಸರಿಯಾದ ಉತ್ತರವನ್ನ ಕಳಿಸಿದ್ದಾರೆ. ಸಾಕಷ್ಟು ಉತ್ತರಗಳು ಇದೇ ಸಮಯ ಆಗೋಗ್ಬಿಟ್ಟಿದೆ. ಭಾಗ್ಯ ಸದಾಶಿವನ್ ಕೇಶವಪುರ ಭದ್ರಾವತಿಯಿಂದ ಕೂಡ ಸರಿಯಾದ ಉತ್ತರವನ್ನ ಕಳಿಸಿದ್ದಾರೆ. ದಿನೇಶ್ ಕಾರ್ತಿಕ್ ಸಿ ಇವರು ಕೂಡ ಸರಿಯಾದ ಉತ್ತರವನ್ನ ಕಳಿಸಿದ್ದಾರೆ. ಸುಭಾನ್ ಕೋರಿ ಅಗ್ರಿ ಬೊಮ್ಮನಹಳ್ಳಿ ಇವರು ಕೂಡ ಸರಿಯಾದ ಉತ್ತರ ಕಳಿಸಿದ್ದಾರೆ. ಭದ್ರಾವತಿ ಎಲ್ಲೇಗೌಡರು ಕೂಡ ಸರಿಯಾದ ಉತ್ತರವನ್ನ ಕಳಿಸಿದ್ದಾರೆ. ಸುಭಾನ್ ಕೋರಿ ಅಗರಿ ಬೊಮ್ಮನಹಳ್ಳಿ ಇವರು ಕೂಡ ಸರಿಯಾದ ಉತ್ತರ ಕಳಿಸಿದ್ದಾರೆ. ದಿನೇಶ್ ಕಾರ್ತಿಕ್ ಅವರ ಉತ್ತರ ಕೂಡ ಸರಿಯಾಗಿದೆ. ಪುಷ್ಪ ವಿನೋಬ ನಗರ ಶಿವಮೊಗ್ಗದಿಂದ ಕೂಡ ಉತ್ತರ ಕಳಿಸಿದ್ದಾರೆ. ನಿವಿ ಡಿಸೋಜ ರಾಜೇಂದ್ರ ನಗರ ಶಿವಮೊಗ್ಗದಿಂದ ಕೂಡ ಉತ್ತರ ಬಂದಿದೆ. ಚೌಧರಿ ಬಿ ನಾಗರಾಜ್ ಕಲಬುರಗಿ ಇವರು ಕೂಡ ಸರಿಯಾದ ಉತ್ತರವನ್ನ ಕಳಿಸಿದ್ದಾರೆ. ಮತ್ತೊಮ್ಮೆ ಪ್ರಶ್ನೆ ಹೇಳಿ ಅಂತಿದ್ದಾರೆ, ಅದೇ ಸಮಯವೇ ಆಗೋಗ್ಬಿಟ್ಟಿದೆ. ಮುಂದಿನ ಬಾರಿ ಪ್ರಶ್ನೆ ಅಂತ ಹೇಳೋಣ. ಶಾಂತಿನಿ ಮಂಜುನಾಥ್ ಹಾಸನ ಮುಂಬೈ ಇವರು ಕೂಡ ಸರಿಯಾದ ಉತ್ತರ ಕಳಿಸಿದ್ದಾರೆ. ಜ್ಯೋತಿ ನೀನಾ ಸಂತೋಷ ನ್ಯಾಮತಿಯಿಂದ ಕೂಡ ಉತ್ತರ ಬಂದಿದೆ. ಮತ್ತೆ ಮಮತಾ ರಘು ಶ್ರೀ ಗಣೇಶ್ ಹಾಲ್ ಕಡೂರಿನಿಂದ ಕೂಡ ಉತ್ತರ ಬಂದಿದೆ. ವರ್ಣಿಕಾ ಜೀವನ್ ಅರಳಿಹಳ್ಳಿ ಇಲ್ಲಿಂದ ಕೂಡ ಉತ್ತರ ಬಂದಿದೆ. ರಾಧವರು ನಿದ್ರಿಗೆಯಿಂದ ಕೂಡ ಉತ್ತರ ಕಳಿಸಿದ್ದಾರೆ. ಪರೋತ್ತಮ ಕೆ ವಿ ಜನಾಪುರ ಭದ್ರಾವತಿಯಿಂದ ಕೂಡ ಉತ್ತರವನ್ನ ಕಳಿಸಿದ್ದಾರೆ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತಾ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇರೋದು ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೇಮ ಸಾಲೇರ. ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಆಟವನ್ನ ಆಡಿದ್ದೀರಾ, ಉತ್ತರವನ್ನ ಕೊಡುವ ಆಟವನ್ನ. ಎಲ್ಲರಿಗೂ ಕೂಡ ಶುಭಾಶಯಗಳು ಅಭಿನಂದನೆಗಳನ್ನ ಆಕಾಶವಾಣಿ ಭದ್ರಾವತಿ ನಿಲಯದ ಪರವಾಗಿ ತಿಳಿಸ್ತಾ ಎಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೇವೆ. ಯಾರೆಲ್ಲ ಉತ್ತರಗಳು ತಪ್ಪಾಗಿದೆಯೋ ಚಿಂತಿಸಬೇಡಿ, ಮುಂದಿನ ಬಾರಿ ಸರಿಯಾದ ಉತ್ತರವನ್ನ ಕೊಡೋದಕ್ಕೆ ಪ್ರಯತ್ನವನ್ನ ಮಾಡಬಹುದು ಅಂತ ಹೇಳ್ತಾ ಈಗ ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ನನ್ನ ಹಾಡು ನನ್ನ ಆಯ್ಕೆ ಕೇಳುಗರ ಮೆಚ್ಚಿನ ಪತ್ರಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ. ಆರಂಭದ ಪತ್ರವನ್ನ ಬರೆದಿದ್ದಾರೆ ಗೌರಂ ಅವರು ಹಾವೇರಿಯಿಂದ. ಇವರಿಗೆ ಉಪಾಧ್ಯಕ್ಷ ಚಿತ್ರದಿಂದ ನನಗೆ ನೀನು ನಿನಗೆ ನಾನು ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿ ಈ ಗೀತೆ ನಮಗೆ ಬಹಳ ಇಷ್ಟ ಅಂತನ್ಬಿಟ್ಟು ತಿಳಿಸಿದರೆ ಇವರಿಗಾಗಿ ಉಪಾಧ್ಯಕ್ಷ ಚಿತ್ರದ ಒಂದು ಗೀತೆ ಪ್ರಸಾರ ಆಗ್ತಾ ಇದೆ ರಕ್ಷಿತಾ ಸುರೇಶ್ ಹಾಗೂ ವಿಜಯ್ ಪ್ರಕಾಶ್ ಅವರ ಕಂಠದಲ್ಲಿ.

ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ನನ್ನ ಹಾಡು ನನ್ನ ಆಯ್ಕೆ ಕೇಳುಗರ ಮೆಚ್ಚಿನ ಪತ್ರಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರ ಆಗ್ತಿದೆ. ಆತ್ಮೀಯರೇ, ನೀವು ಕೂಡ ನೀವು ಮೆಚ್ಚಿದ ಗೀತೆಗಳನ್ನ ನಿಮ್ಮ ಆಕಾಶವಾಣಿ ಬಾನುಲಿಯಲ್ಲಿ ಕೇಳಬೇಕೆ? ಹಾಗಿದ್ದಲ್ಲಿ ನೀವು ಮಾಡಬೇಕಾಗಿರೋದು ಇಷ್ಟೇ. ನಿಲಯದ ನಿರ್ದೇಶಕರು ನನ್ನ ಹಾಡು ನನ್ನ ಆಯ್ಕೆ ವಿಭಾಗ ಜೆಪಿಎಸ್ ಕಾಲೋನಿ ಆಕಾಶವಾಣಿ ಭದ್ರಾವತಿ ಅಂತ ಅಡ್ರೆಸ್ ಅನ್ನ ಮಾಡಿ, ವಿಳಾಸವನ್ನ ಮಾಡಿ, ನಿಮ್ಮಿಷ್ಟದ ಮೂರು ಚಿತ್ರದ ಗೀತೆಗಳನ್ನ, ಚಿತ್ರದ ಹೆಸರು ಹಾಗೂ ಆ ಗೀತೆಯ ಹೆಸರುಗಳನ್ನ ತಿಳಿಸಿದ್ರೆ ಪತ್ರದಲ್ಲಿ ಅವುಗಳನ್ನ, ಅದರಲ್ಲಿ ಲಭ್ಯವಿರುವ ಗೀತೆಯನ್ನ ನಾವು ಪ್ರಸಾರ ಮಾಡ್ತೇವೆ. ನಮ್ಮಲ್ಲಿ ಲಭ್ಯವಿಲ್ಲದ ಗೀತೆಗಳನ್ನ ಪ್ರಸಾರ ಮಾಡೋದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಆ ಪ್ರಸಾರ ಆಗಿಲ್ಲ ಅಂತಂದ್ರೆ ತಿಳ್ಕೊಳ್ಬೇಕು, ಆ ಗೀತೆ ನಮ್ಮಲ್ಲಿ ಲಭ್ಯ ಇಲ್ಲ ಅಂತನ್ಬಿಟ್ಟು. ಹಾಗಾಗಿ ನೀವು ಮುಂದಿನ ಬಾರಿ ಗೀತೆಯನ್ನ ಕೇಳಬೇಕಾದ್ರೆ ನೀವು ಕೂಡ ಪತ್ರವನ್ನ ತೆಗೆದುಕೊಂಡು ನೀವು ಆಕಾಶವಾಣಿ ಭದ್ರಾವತಿ ನಿಲಯಕ್ಕೆ ವಿಳಾಸವನ್ನ ನಮೂದಿಸಿ ನಿಮ್ಮ ಮೆಚ್ಚಿನ ಗೀತೆಗಳನ್ನ ಬರೆದು ಕಳಿಸಿದ್ರೆ ನಾವು ನಿಮ್ಮ ಮೆಚ್ಚಿನ ಗೀತೆಗಳನ್ನ ಪ್ರತಿ ಸೋಮವಾರ ಬೆಳಿಗ್ಗೆ 9:05 ಹಾಗೆ ಪ್ರತಿ ಬುಧವಾರ 11:00 ನಿಮ್ಮ ಮೆಚ್ಚಿನ ಗೀತೆಗಳನ್ನ ನಾವು ಪ್ರಸಾರ ಮಾಡ್ತೇವೆ ಅಂತ ಹೇಳ್ತಾ ಮುಂದಿನ ಪತ್ರವನ್ನ ನೋಡೋಣ. ಮಲೆನಾಡ ಮಳಲಿನ ಆಕಾಶವಾಣಿ ಭದ್ರಾವತಿ ಕೇಂದ್ರದವರು ಎಲ್ಲರಿಗೂ ಶುಭ ಮುಂಜಾನೆಯ ಆತ್ಮೀಯ ನಮಸ್ಕಾರಗಳು. ವಿಜಯಪುರ ನಗರದಿಂದ ರೇಖಾ ಅವರು ಕೂಡ ಪತ್ರವನ್ನ ಬರೀತಾ ಇದ್ದಾರೆ. ಗೀತೆಗಳನ್ನ ಪ್ರಸಾರ ಮಾಡಿ ಅಂತ ಹೇಳ್ತಿದ್ದಾರೆ. ಅಜಯ ಚಿತ್ರದ ಒಂದು ಗೀತೆಯನ್ನ ಪ್ರಸಾರ ಮಾಡಿ ಅಂತ ಹೇಳ್ತಾರೆ. ಈ ಚಿತ್ರದ ಒಂದು ಗೀತೆಯನ್ನ ಇವರಿಗಾಗಿ ಪ್ರಸಾರ ಮಾಡ್ತಾ ಇದ್ದೇವೆ. ಎಸ್ ಜಾನಕಿ ಹಾಗೂ ಪಿ ವಿ ಶ್ರೀನಿವಾಸ್ ಹಾಡಿರುವ ಈ ಗೀತೆ ನಿಮ್ಮೆಲ್ಲರಿಗಾಗಿ.

0: ನಾನೇ ಹೇಳಿ ಕಣ್ಣು ಅದು ಕಣ್ಣು
1: ಕಣ್ಣು ಗಂಡಿನ ಕಣ್ಣು ಹೆಣ್ಣಿನ ಕಣ್ಣು ಗಂಡಿನ ಕಣ್ಣು ಹೆಣ್ಣಿನ ಕಣ್ಣು ಗಂಡಿನ ಕಣ್ಣು ಹೆಣ್ಣಿನ ಕಣ್ಣು ಗಂಡಿನ ಕಣ್ಣು ಹೆಣ್ಣಿನ ಕಣ್ಣು.
2: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದಿಂದ ನನ್ನ ಹಾಡು ನನ್ನ ಆಯ್ಕೆ ಕೇಳುಗರ ಮೆಚ್ಚಿನ ಪತ್ರಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಮುಂದಿನ ಪತ್ರ ಯಾರ್ದು ಅಂತ ನೋಡೋಣ. ಪ್ರೀತಿಯ ಅಂದಚಂದದ ಆಕಾಶವಾಣಿ ಭದ್ರಾವತಿ ಕೇಂದ್ರದವರೆಲ್ಲರಿಗೂ ಮುಂಜಾನೆಯ ಆತ್ಮೀಯ ನಮಸ್ಕಾರಗಳು. ವಿಜಯಪುರ ನಗರದಿಂದ ಭಾಗ್ಯಶ್ರೀ ಇವರು ಪತ್ರವನ್ನು ಬರೆದಿದ್ದಾರೆ. ಹಾಗೆ ಶಿಕಾರಿಪುರದಿಂದ ಸುನಿಲ್, ಬಿಂದು, ಶಿವಸ್ತುತಿ, ಸೋಹಿತ್, ಅನ್ನಪೂರ್ಣ, ಶಿವಕುಮಾರ್, ರೋಹಿತ್, ಸುಲೋಚನಾ, ದಾಕ್ಷಾಯಣಿ ಹಾಗೂ ಮನೆಯವರು ಪತ್ರವನ್ನು ಬರೆದಿದ್ದಾರೆ. ಪಲ್ಲವಿ ಅನುಪಲ್ಲವಿ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳಿದ್ದಾರೆ. ಇವರು ಮೆಚ್ಚಿರುವಂತಹ ಗೀತೆ ಈಗ ಬರ್ತಾ ಇದೆ ನಿಮಗಾಗಿ.

ಕಾರ್ಯಕ್ರಮದ ಕಡೆಯದಾಗಿ ಭದ್ರಾವತಿ ತಾರಿಕಟ್ಟೆಯಿಂದ ಸುಮಾ ಮೋನಿಶಾ ಮೋನಿಶ್ ಭರಣಿ, ರಾಜು ಕಲಾ ಸಾಗರ್, ರಾಜು ಸಂಹಿತ ವಿನಯ್ ವಿಸ್ಮಯ್ ಹಾಗೂ ಕುಟುಂಬದವರು ಸಪ್ತ ಸಾಗರದ ಚೆಲ್ಲೋ ಈ ಕಡಲನ್ನು ಈ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳಿದರೆ ಅವರಿಗಾಗಿ ಈ ಗೀತೆ.

ಇದುವರೆಗೂ ನನ್ನ ಹಾಡು ನನ್ನ ಆಯ್ಕೆ ಕೇಳುಗರ ಮೆಚ್ಚಿನ ಪತ್ರಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರ ಆಯಿತು. ನೀವು ಮೆಚ್ಚಿದಂತಹ ಗೀತೆಗಳನ್ನು ಈ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಿದ್ದೇವೆ ಕೇಳುಗರೆ. ಹಾಗೆ ಕೇಳುಗರೆ, ನೀವು ಕೂಡ ಆಕಾಶವಾಣಿ ಭದ್ರಾವತಿ

ನಿಲಯದಿಂದ ನಿಮ್ಮ ಮೆಚ್ಚಿನ ಗೀತೆಗಳನ್ನ ಕೇಳಬೇಕೆ? ಹಾಗಿದ್ದಲ್ಲಿ ನೀವು ಮಾಡಬೇಕಾಗಿರೋದು ಇಷ್ಟೇ, ನೀವು ಮೆಚ್ಚಿರುವಂತಹ ಮೂರು ಚಿತ್ರದ ಹೆಸರುಗಳು ಹಾಗೂ ಗೀತೆಯ ಹೆಸರುಗಳನ್ನ ನಮಗೆ ಬರೆದು ಕಳುಹಿಸಿ. ನೀವು ಕಳಿಸಬೇಕಾದಂತಹ ನಮ್ಮ ವಿಳಾಸ ಪತ್ರವನ್ನ ಕಳಿಸಲು ನಿಲಯದ ನಿರ್ದೇಶಕರು ನನ್ನ ಹಾಡು ನನ್ನ ಆಯ್ಕೆ ವಿಭಾಗ ಜಿಪಿಎಸ್ ಕಾಲೋನಿ ಆಕಾಶವಾಣಿ ಕೇಂದ್ರ ಭದ್ರಾವತಿ ಇಲ್ಲಿಗೆ ಪತ್ರವನ್ನ ಕಳಿಸಿದರೆ ಮುಂಬರುವ ಕಾರ್ಯಕ್ರಮದಲ್ಲಿ ನೀವು ಮೆಚ್ಚಿರುವಂತಹ ಗೀತೆಗಳನ್ನ ನಾವು ನಮ್ಮ ನಿಲಯದಿಂದ ಪ್ರಸಾರ ಮಾಡಿ ನಿಮ್ಮ ಮನಸ್ಸನ್ನ ಸಂತೋಷಗೊಳಿಸುತ್ತೇವೆ ಅಂತ ಹೇಳ್ತಾ ಇಲ್ಲಿಗೆ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇರೋದು ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೇಮಾ ಸಾಲೇರಾ.

0: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.
1: ನಮಸ್ಕಾರ, ದಿ ಒರಿಜಿನಲ್ ಆಭರಣ ಉಡುಪಿ ನಿಮಗಾಗಿ ತಂದಿದೆ ನೇಷನ್ ಫಸ್ಟ್ ಗೋಲ್ಡನ್ ಆಫರ್. ಚಿನ್ನಾಭರಣಗಳ ಮೇಕಿಂಗ್ ಚಾರ್ಜಸ್ ಮೇಲೆ ಪ್ರತಿ ಗ್ರಾಮ್ಗೆ 1250 ರೂಪಾಯಿವರೆಗೆ ರಿಯಾಯಿತಿ. ವಜ್ರಾಭರಣಗಳ ಮೇಲೆ ಪ್ರತಿ ಕ್ಯಾರೆಟ್ಗೆ 15,000 ರೂಪಾಯಿವರೆಗೆ ರಿಯಾಯಿತಿ. ಬೆಳ್ಳಿಯ ಸಾಮಗ್ರಿಗಳ ಮೇಲೆ ಪ್ರತಿ ಕಿಲೋಗೆ ಫ್ಲಾಟ್ 7,000 ರೂಪಾಯಿ ರಿಯಾಯಿತಿ. ನಿಮ್ಮ ಹಳೆಯ ಚಿನ್ನವನ್ನು ವಿನಿಮಯ ಮಾಡಿ ಪ್ರತಿ ಗ್ರಾಮ್ಗೆ 250 ರೂಪಾಯಿ ಹೆಚ್ಚುವರಿ ಪಡೆಯಿರಿ. ಈ ಆಫರ್ ಜೂನ್ 7ರವರೆಗೆ ಮಾತ್ರ. ನಿಯಮಗಳು ಅನ್ವಯಿಸುತ್ತವೆ. ನಿಮ್ಮ ಹತ್ತಿರದ ದಿ ಒರಿಜಿನಲ್ ಆಭರಣ ಶೋರೂಮ್ಗೆ ಭೇಟಿ ನೀಡಿ.
2: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
3: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಸೇವಾ ಮಾಹಿತಿ. ಹೊಸನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಕುಕ್ಕೋಡು ಅಗಸರಮನೆ ಗ್ರಾಮದ ವಿಹಂಗಮ ಕಾರ್ ಪಾಯಿಂಟ್ ಶೋರೂಮ್ ಎದುರು 45 ವರ್ಷದ ವ್ಯಕ್ತಿಯೊಬ್ಬರು ಚರಂಡಿಯಲ್ಲಿ ಬಿದ್ದು ಹೊರಳಾಡುತ್ತಿದ್ದು ಅವರನ್ನು ಸಾರ್ವಜನಿಕರ ಸಹಾಯದಿಂದ ಆಂಬ್ಯುಲೆನ್ಸ್ ಮೂಲಕ ಶಿವಮೊಗ್ಗದ ಮೆಗನ್ ಆಸ್ಪತ್ರೆಗೆ ಸಾಗಿಸಿದ್ದು ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿರುತ್ತಾರೆ. ಶವವನ್ನು ಮೆಗನ್ ಆಸ್ಪತ್ರೆಯ ಶವಗಾರದಲ್ಲಿ ಇರಿಸಲಾಗಿದೆ. ಮೃತದೇಹದ ವಾರಸುದಾರರು ಯಾರಾದರೂ ಇದ್ದಲ್ಲಿ ಬಂದು ಸಂಪರ್ಕಿಸಬಹುದಾಗಿದೆ. ವ್ಯಕ್ತಿಯು 5.4 ಅಡಿ ಎತ್ತರ, ದುಂಡುಮುಖ, ಸದೃಢ ಮೈಕಟ್ಟನ್ನು ಹೊಂದಿದ್ದು ಡಿಸ್ಟೆಂಪರ್ ಕಲರ್ನ ಬಿಳಿಗೆರೆಯುಳ್ಳ ಅರ್ಧ ತೋಳಿನ ಟೀಶರ್ಟ್ ಅನ್ನು ಧರಿಸಿರುತ್ತಾರೆ. ಮೃತದೇಹದ ಮೇಲೆ ಇರುತ್ತದೆ. ಮೃತ ವ್ಯಕ್ತಿಯ ವಾರಸುದಾರರು ಯಾರಾದರೂ ಇದ್ದಲ್ಲಿ ತಾವುಗಳು ಹೊಸನಗರ ಪೊಲೀಸ್ ಠಾಣೆಗೆ ಮಾಹಿತಿಯನ್ನು ತಿಳಿಸಿ ಇಲ್ಲಿಂದ ಪಡೆದು ಮುಂದಿನ ಕಾರ್ಯವನ್ನು ಮಾಡಬಹುದಾಗಿದೆ. ಇನ್ನು 2026ರ ಮುಂಗಾರು ಜಿಲ್ಲೆಯಾದ್ಯಂತ ಪ್ರಾರಂಭವಾಗಿದ್ದು ಜಿಲ್ಲೆಯಲ್ಲಿ ಪ್ರಮುಖ ಕೃಷಿ ಬೆಳೆಗಳಾದ ಭತ್ತ ಮತ್ತು ಮುಸುಕಿನ ಜೋಳ ಹಾಗೂ ಅಲ್ಪ ಪ್ರಮಾಣದಲ್ಲಿ ದ್ವಿದಳ ಧಾನ್ಯ ಮತ್ತು ಎಣ್ಣೆಕಾಳು ಬೆಳೆಗಳ ಬಿತ್ತನೆ ಕಾರ್ಯ ಪ್ರಾರಂಭವಾಗಿದೆ. ಈ ಸಮಯದಲ್ಲಿ ಜಿಲ್ಲೆಯ ರೈತರಿಗೆ ಪ್ರಮುಖವಾಗಿ ಬಿತ್ತನೆ ಬೀಜಗಳು ಹಾಗೂ ರಸಗೊಬ್ಬರಗಳ ದಾಸ್ತಾನುಗೊಳಿಸಲಾಗಿದ್ದು ಬಿತ್ತನೆಗೆ ಮುನ್ನ ರೈತರು ಈಗ ಹೇಳುವ ಕ್ರಮಗಳನ್ನು ಅನುಸರಿಸುವಂತೆ ಜಂಟಿ ಕೃಷಿ ನಿರ್ದೇಶಕರು ಸಲಹೆಯನ್ನು ನೀಡಿರುತ್ತಾರೆ. ಬೆಳೆಗಳಿಗೆ ಅನುಗುಣವಾಗಿ ಕ್ರಮಬದ್ದವಾಗಿ ಭೂಮಿಯನ್ನು ಸಿದ್ದಗೊಳಿಸಿಕೊಳ್ಳಬೇಕು. ಬೀಜ, ಗೊಬ್ಬರ, ಕೀಟನಾಶಕ ಅಥವಾ ಇನ್ನತರೆ ಯಾವುದೇ ಕೃಷಿ ಪರಿಕರಗಳನ್ನು ಅಧಿಕೃತ ಮಾರಾಟ ಮಳಿಗೆಗಳಿಂದಲೇ ಖರೀದಿಸುವುದು. 2026ರ ಮುಂಗಾರಿನಲ್ಲಿ ಹವಾಮಾನ ವರದಿಗಳ ಮುನ್ಸೂಚನೆಯಂತೆ ಎಲ್ ನೀನೋ ಕಾರಣದಿಂದ ವಾಡಿಕೆಗಿಂತ ಮಳೆಯ ಪ್ರಮಾಣ ಶೇಕಡಾ 90-92% ಕಡಿಮೆಯಾಗುವ ಸಾಧ್ಯತೆ ಇದ್ದು ರೈತರು ಹವಾಮಾನ ವರದಿಗಳನ್ನು ಗಮನಿಸಿ ಬಿತ್ತನೆ ಹಾಗೂ ಇತರೆ ಕೃಷಿ ಚಟುವಟಿಕೆಗಳನ್ನು ಕೈಗೊಳ್ಳಬೇಕೆಂದು ತಿಳಿಸಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಸಮೀಪದ ಕೃಷಿ ಅಧಿಕಾರಿಗಳನ್ನು ಸಂಪರ್ಕಿಸಲು ಕೂಡ ಕೋರಲಾಗಿದೆ. ಶಿವಮೊಗ್ಗ ಜಿಲ್ಲಾ ತೋಟಗಾರಿಕಾ ಬೆಳೆಗಾರರ ಉತ್ಪನ್ನ ಮಾರಾಟ ಮತ್ತು ಸಂಸ್ಕರಣಾ ಸಹಕಾರ ಸಂಘವು ಜೂನ್ 5ನೇ ತಾರೀಕು ಅಂದರೆ ನಾಳೆ ಬೆಳಿಗ್ಗೆ 10 ಗಂಟೆಗೆ ನಗರದ ವಿನೋಬನಗರ 100 ಅಡಿ ರಸ್ತೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಂಸ್ಥೆ ಪ್ರಾಂಗಣದ ಹಾಪ್ಕಾಂಪ್ಸ್ ಜಾಗದಲ್ಲಿ ಹಣ್ಣಿನ ಮೇಳ ಆಯೋಜಿಸಲಾಗಿದ್ದು ಜಿಲ್ಲೆಯ ಎಲ್ಲಾ ಜನಪ್ರತಿನಿಧಿಗಳು

ಮತ್ತು ನಿಗಮ ಮಂಡಳಿಯ ಅಧ್ಯಕ್ಷರುಗಳು ಭಾಗವಹಿಸಿ ಉದ್ಘಾಟನೆಯನ್ನು ನೆರವೇರಿಸಲಿದ್ದಾರೆ ಎಂದು ಹಾಪ್ಕಾಮ್ಸ್ ವ್ಯವಸ್ಥಾಪಕ ನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಕೃಷಿ ಡಿಪ್ಲೊಮಾ ಕೋರ್ಸ್ ಪ್ರವೇಶಕ್ಕೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಕೆಳದೇಶಿ ಉಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಅಧೀನದಲ್ಲಿರುವ ಬ್ರಹ್ಮಾವರದಲ್ಲಿ 2026-27 ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ 2 ವರ್ಷಗಳ ಕನ್ನಡ ಮಾಧ್ಯಮದಲ್ಲಿ ಡಿಪ್ಲೊಮಾ ಕೃಷಿ ಕೋರ್ಸ್ ಪ್ರವೇಶಕ್ಕೆ ಆಸಕ್ತಿ ವಿದ್ಯಾರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಕೆಳದೇಶಿ ಉಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗದಲ್ಲಿ ಕೃಷಿ ಡಿಪ್ಲೊಮಾ ಕೋರ್ಸ್ ಪ್ರವೇಶ ಕೋರುವ ಅಭ್ಯರ್ಥಿಗಳು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಕನ್ನಡ ಪಠ್ಯವನ್ನು ಭಾಷೆಯಾಗಿ ಅಭ್ಯಸಿಸಿ ಕನಿಷ್ಠ ಶೇಕಡ 45% ಅಂಕಗಳೊಂದಿಗೆ ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಇವರುಗಳು ಕನಿಷ್ಠ ಶೇಕಡ 40% ಉತ್ತೀರ್ಣರಾಗಿರಬೇಕು. ಈ ತಿಂಗಳ 12ನೇ ತಾರೀಕಿನಿಂದ ಅಭ್ಯರ್ಥಿಗಳ ವಯಸ್ಸು 19 ವರ್ಷಗಳನ್ನು ಮೀರಿರಬಾರದು. ರೈತರ ಹಾಗೂ ಕೃಷಿ ಕಾರ್ಮಿಕರ ಮಕ್ಕಳಿಗೆ ಶೇಕಡ 50% ಸೀಟುಗಳನ್ನು ಅಂದರೆ ಡಿಪ್ಲೊಮಾ ಕೃಷಿ ಪ್ರವೇಶಾತಿಗೆ ಮೀಸಲಿಡಲಾಗಿದೆ. ಆಸಕ್ತರು www.uahs.edu.in ಡೌನ್ಲೋಡ್ ಮಾಡಿಕೊಂಡು ಭರ್ತಿ ಮಾಡಿದ ಅರ್ಜಿಗಳನ್ನು ಮತ್ತು ಅರ್ಜಿಯ ನಿಗದಿತ ಶುಲ್ಕ ಸಾಮಾನ್ಯ ವರ್ಗದವರಿಗೆ 500 ರೂಪಾಯಿಗಳು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಇವರಿಗೆ 250 ರೂಪಾಯಿಗಳ ರಾಷ್ಟೀಕೃತ ಬ್ಯಾಂಕ್ಗಳ ಡಿಡಿಯನ್ನು ಕಂಪ್ಯೂಟರ್ KSNUAHS ಶಿವಮೊಗ್ಗ 577412 ಇವರ ಹೆಸರಿನಲ್ಲಿ ಪಡೆದು ಎಲ್ಲ ಅಗತ್ಯ ದಾಖಲಾತಿಗಳೊಂದಿಗೆ ಕುಲಸಚಿವರು ಕೆಳದೇಶಿ ಉಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ ಇರುವಿಕೆ ಆವರಣ 577412 ಇಲ್ಲಿಗೆ ಇದೇ ತಿಂಗಳ 12ನೇ ತಾರೀಕಿನ ಒಳಗಾಗಿ ಖುದ್ದಾಗಿ ಅರ್ಜಿಯನ್ನು ಸಲ್ಲಿಸುವುದು ಅಥವಾ ಅಂಚೆ ಮೂಲಕ ಕಳಿಸಿಕೊಳ್ಳಬಹುದು. ಸರ್ಕಾರದ ಆದೇಶಗಳ ಅನ್ವಯ ಸೀಟುಗಳನ್ನು ಭರ್ತಿ ಮಾಡಲಾಗುವುದು. ಅರ್ಹ ಅಭ್ಯರ್ಥಿಗಳನ್ನು ಮೆರಿಟ್ ಆಧಾರದ ಮೇಲೆ ರೋಸ್ಟರ್ ಪದ್ದತಿಯನ್ನು ಅಳವಡಿಸಿ ಪ್ರವೇಶ ಮತ್ತು ಆಯ್ಕೆಯನ್ನು ಮಾಡಲಾಗುವುದು. ಪ್ರವೇಶಕ್ಕೆ ಆಯ್ಕೆ ಮಾಡಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಪತ್ರ ಹಾಗೂ ವೆಬ್ಸೈಟ್ ಮುಖಾಂತರ ತಿಳಿಸಲಾಗುವುದು ಎಂದು ವಿಶ್ವವಿದ್ಯಾಲಯದ ಕುಲ ಸಚಿವರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಹೆಚ್ಚಿನ ಮಾಹಿತಿಗೆ ಅಧಿಸೂಚನೆ ಅರ್ಜಿ ಹಾಗೂ ಮಾಹಿತಿ ಪುಸ್ತಕವನ್ನು ಕೆಳದೇಶಿ ಉಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ವೆಬ್ಸೈಟ್ www.uahs.edu.in ಅಥವಾ ವಿಶ್ವವಿದ್ಯಾಲಯದ ಕಚೇರಿಯನ್ನು ಖುದ್ದಾಗಿ ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದಾಗಿದೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಮಂತ್ರಾಲಯ ಭಾರತ ಸರ್ಕಾರದಿಂದ 2026ನೇ ಸಾಲಿಗೆ ಪ್ರಧಾನಮಂತ್ರಿ ರಾಷ್ಟೀಯ ಬಾಲ ಪುರಸ್ಕಾರ ಪ್ರಶಸ್ತಿಗಾಗಿ 5-18 ವರ್ಷದೊಳಗಿನ ನಾನಾ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಮಕ್ಕಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಧೈರ್ಯ ಮತ್ತು ಸಾಹಸದಿಂದ ಇತರರನ್ನು ರಕ್ಷಿಸಿ ಕ್ರೀಡೆ, ಸಮಾಜ ಸೇವೆ, ತಂತ್ರಜ್ಞಾನ, ಪರಿಸರ ಸಂರಕ್ಷಣೆ, ಕಲೆ, ಸಂಸ್ಕೃತಿ ಮತ್ತು ನೂತನ ಆವಿಷ್ಕಾರಗಳನ್ನು ಮಾಡಿದ ಎಲ್ಲ ಮಕ್ಕಳು ಇಲಾಖೆಯ ವೆಬ್ಸೈಟ್ https://awards.gov.in ಮೂಲಕ ಜುಲೈ 31ನೇ ತಾರೀಕಿನ ಒಳಗಾಗಿ ಅರ್ಜಿಯನ್ನು ಸಲ್ಲಿಸುವಂತೆ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಮಂಜುನಾಥ ಆರ್ ಅವರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಸರ್ಕಾರಿ ವೀಕ್ಷಣಾಲಯ ಕಟ್ಟಡ 100 ಅಡಿ ರಸ್ತೆ ಆಲ್ಕೊಳ ಶಿವಮೊಗ್ಗ ಇವರ ದೂರವಾಣಿ ಸಂಖ್ಯೆ 08182295709 ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದಾಗಿದೆ. ಸೇವಾ ಮಾಹಿತಿ ಇದುವರೆಗೂ ಪ್ರಸಾರವಾಯಿತು. ಆಕಾಶವಾಣಿ ಭದ್ರಾವತಿ. ಈಗ ಭಾವಗೀತೆಯನ್ನು ಕೇಳೋಣ. ರಾಮಚಂದ್ರ ಪಾಟೀಲ್ ಅವರ ರಚನೆಯನ್ನು ಕೇಳಿ ವೃಂದಗಾನದಲ್ಲಿ

0: ಭಾವಗೀತೆಗಳನ್ನು ಇದುವರೆಗೂ ಕೇಳಿದಿರಿ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.
1: ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
0: ಜಾನಪದ ಸಂಗೀತ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ಜಿಲ್ಲೆ ಪಾಪೇನಹಳ್ಳಿಯ ಶ್ರೀಮತಿ ಹನುಮಕ್ಕ ಹಾಗೂ ತಂಡದವರಿಂದ ಮೈಲಾರ ಲಿಂಗಸ್ವಾಮಿ ಪದಗಳನ್ನು ಕೇಳೋಣ.

ಇದುವರೆಗೆ ಚಿತ್ರದುರ್ಗ ಜಿಲ್ಲೆ ಪಾಪೇನಹಳ್ಳಿಯ ಶ್ರೀಮತಿ ಹನುಮಕ್ಕ ಹಾಗೂ ತಂಡದವರಿಂದ ಮೈಲಾರ ಲಿಂಗಸ್ವಾಮಿ ಪದಗಳನ್ನು ಕೇಳಿದಿರಿ. ಇದಾಗಿತ್ತು ಇಂದಿನ ಜಾನಪದ ಸಂಗೀತ ಕಾರ್ಯಕ್ರಮ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ 12 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ ಕೇಳುವಿರಿ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ

0: ಹರ್ಷವರ್ಧನ್ ಶೀಲ್ವಂತ್. ಹಸಿರು ಭವಿಷ್ಯಕ್ಕಾಗಿ ಸೈಕ್ಲಿಂಗ್ ಧ್ಯೇಯದೊಂದಿಗೆ ವಿಶ್ವಸಂಸ್ಥೆ ಘೋಷಣೆಯಂತೆ ಇಂದು ವಿಶ್ವ ಬೈಸಿಕಲ್ ದಿನಾಚರಣೆ. ತನ್ನಿಮಿತ್ತ ಸೈಕ್ಲಿಂಗ್ ಮತ್ತು ಸೈಕಲ್ ಪಟುಗಳ ತವರು ವಿಜಯಪುರ ಹಾಗೂ ಬಾಗಲಕೋಟೆ ಜಿಲ್ಲೆಗಳು ಸೇರಿದಂತೆ ವಿವಿಧ ಜಿಲ್ಲೆಗಳಲ್ಲಿ ವಿಶೇಷ ಸೈಕ್ಲೋಥಾನ್ ಕಾರ್ಯಕ್ರಮಗಳು ಸಪ್ತಾಹ ಪೂರ್ತಿ ಆಯೋಜಿತವಾಗಿವೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕರೆಯ ಮೇರೆಗೆ ಇಂಧನ ಬಳಕೆ ಮಿತಗೊಳಿಸಿ ಪರಿಸರ ಸಂರಕ್ಷಣೆಯ ಹಿತದೃಷ್ಟಿಯಿಂದ ಸೈಕಲ್ ಬಳಕೆ ಮಹತ್ವದ ಬಗ್ಗೆ ಜನಜಾಗೃತಿ ಮೂಡಿಸಲು ಹುಬ್ಬಳ್ಳಿ ಬೈಸಿಕಲ್ ಕ್ಲಬ್ ಸದಸ್ಯರು ಸೇರಿದಂತೆ ಖೇಲೋ ಇಂಡಿಯಾ ಕ್ಲಬ್, ಭಾರತೀಯ ಕ್ರೀಡಾ ಪ್ರಾಧಿಕಾರದ ಕೇಂದ್ರಗಳು ಸಂಡೇಸ್ ಆನ್ ಬೈಸಿಕಲ್ ಅಭಿಯಾನವನ್ನು ಆಯೋಜಿಸಿ ಪ್ರಚುರಪಡಿಸುತ್ತಿವೆ. ಕರ್ನಾಟಕ ಅಮೆಚ್ಯೂರ್ ಸೈಕ್ಲಿಂಗ್ ಅಸೋಸಿಯೇಷನ್ ಅಧ್ಯಕ್ಷ ಹಾಗೂ ರಾಷ್ಟಮಟ್ಟದ ಸೈಕ್ಲಿಂಗ್ ಪಟು ವಿಜಯಪುರದ ರಾಜು ಬಿರಾದಾರ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಸೈಕಲ್ ಅನ್ನುವ ಶಬ್ದ 1817ರಲ್ಲಿ ಜರ್ಮನಿಯಲ್ಲಿ ಕ್ಲಾರ್ಕ್ ಮೌನ್ ಡ್ರಾಯ್ಸ್ ಅಂತ ಹೇಳಿ ಕಟ್ಟಿಗೆಯ ಒಂದು ಪ್ಯಾಡಲ್ ಇಲ್ಲದ ಸೈಕಲ್ ಅನ್ನು ಸ್ಟಾರ್ಟ್ ಮಾಡಿದ. 1868ರಲ್ಲಿ ಪ್ಯಾರಿಸ್ ನಲ್ಲಿ ಬೈಸಿಕಲ್ ರೇಸನ್ನೇ ನಡೆಸಿದರು. ಹಾಗಾಗಿ 1896ರಲ್ಲಿ ಅದನ್ನು ಮೊದಲ ಬಾರಿ ಒಲಿಂಪಿಕ್ ಅನ್ನು ಅಧಿಕೃತವಾಗಿ ಕ್ರೀಡೆಯಲ್ಲಿ ಸೇರಿಸಲಾಯಿತು. 1930ರಲ್ಲಿ ಭಾರತದಲ್ಲಿ ಪ್ರಪ್ರಥಮವಾಗಿ ಪರಿಚಯ ಆಯಿತು. ಜಮಖಂಡಿ ಮಹಾರಾಜರ ಪಟವರ್ಧನ ಕಾಲದಲ್ಲಿ ರಾಜರು ಏನ ಸುಮಾರು ರೇಸ್ ನಡೆಸ್ತಾ ಇದ್ರು. ನಮ್ಮ ಬಿಜಾಪುರ ಬಾಗಲಕೋಟೆ ಅಖಂಡ ಜಿಲ್ಲೆ ಇದ್ದಾಗ ನಮ್ಮ ಕ್ರೀಡಾಪಟುಗಳು ಇಲ್ಲಿ ಸೈಕ್ಲಿಂಗ್ ಹಾಗೂ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೆಸಿದ್ರು. ಒಂದು ಆರೋಗ್ಯಕ್ಕಾಗಿ, ಒಂದು ಪರಿಸರಕ್ಕಾಗಿ, ದೇಶದ ಹಿತದೃಷ್ಟಿಗಾಗಿ ಸೈಕಲ್ ಅನ್ನು ಬಳಸಬೇಕು.
0: ಜೂನ್ 5 ಶುಕ್ರವಾರ ವಿಶ್ವ ಪರಿಸರ ದಿನದಂದು ನಮ್ಮ ಭೂಮಿಯನ್ನು ಇತ್ಯಾಜ್ಯ ಮುಕ್ತಗೊಳಿಸಲು ಸಂಕಲ್ಪಿಸೋಣ ಎಂದು ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ ಮನವಿ ಮಾಡಿದೆ. ಅಧಿಕೃತ ರೀಸೈಕ್ಲಿಂಗ್ ಕೇಂದ್ರಗಳಿಗೆ ಕಡ್ಡಾಯವಾಗಿ ಇಲೆಕ್ಟ್ರಾನಿಕ್ ತ್ಯಾಜ್ಯ ವಿಲೇವಾರಿ ಮಾಡುವ ಪ್ರತಿಜ್ಞೆ ಮಾಡೋಣ, ಪ್ರಕೃತಿಯನ್ನು ರಕ್ಷಿಸೋಣ ಎಂದು ಜನತೆಯಲ್ಲಿ ಕೋರಿದೆ. ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಇಂದು ಸಂಜೆ 4:05 ಬೆಂಗಳೂರಿನ ಲೋಕಭವನದಲ್ಲಿ ರಾಜ್ಯದ 18ನೇ ಮುಖ್ಯಮಂತ್ರಿಯಾಗಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರಿಂದ ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. ಮೊದಲ ಹಂತದಲ್ಲಿ 8-10 ಶಾಸಕರು ನೂತನ ಸಚಿವ ಸಂಪುಟದ ಸದಸ್ಯರಾಗಿ ಪ್ರಮಾಣವಚನ ಸ್ವೀಕರಿಸುವ ನಿರೀಕ್ಷೆ ಇದೆ ಎಂದು ಮೂಲಗಳನ್ನು ಉಲ್ಲೇಖಿಸಿ ಸುದ್ದಿ ಸಂಸ್ಥೆಗಳು ವರದಿ ಮಾಡಿವೆ. ಸಮಾನತೆ ಹಾಗೂ ಸಾಮಾಜಿಕ ನ್ಯಾಯದ ಬಗ್ಗೆ ಬದ್ದತೆ ಹೊಂದಿರುವ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ರಾಷ್ಟೀಯ ಕಾಂಗ್ರೆಸ್ ಪಕ್ಷದ ಕಾರ್ಯಕಾರಿ ಸಮಿತಿ ಸದಸ್ಯರನ್ನಾಗಿ ನೇಮಿಸಲಾಗಿದೆ ಎಂದು ಕಾಂಗ್ರೆಸ್ ಪಕ್ಷದ ರಾಷ್ಟೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ತಿಳಿಸಿದ್ದಾರೆ. ಕೇಂದ್ರ ಹಣಕಾಸು ಖಾತೆ ಸಚಿವರಾದ ನಿರ್ಮಲಾ ಸೀತಾರಾಮನ್ ನಾಳೆ ಬೆಳಗ್ಗೆ 10:00 ಯಾದಗಿರಿ ಜಿಲ್ಲೆ ಗುರುಮಠಕಲ್ ತಾಲೂಕು ಬದ್ದೇಪಲ್ಲಿ ಗ್ರಾಮದಲ್ಲಿ ರೈತರ ತರಬೇತಿ ಕೇಂದ್ರ ಹಾಗೂ ಸಾಮಾನ್ಯ ಸೌಲಭ್ಯ ಕೇಂದ್ರವನ್ನು ಉದ್ಘಾಟಿಸಲಿದ್ದಾರೆ. ಬಳಿಕ ರಾಯಚೂರು ಜಿಲ್ಲೆ ಶಕ್ತಿನಗರದಲ್ಲಿ 12:00 ರಾಯಚೂರು ಮತ್ತು ಯಾದಗಿರಿ ಮಹತ್ವಾಕಾಂಕ್ಷಿ ಜಿಲ್ಲೆಗಳ ಪ್ರಗತಿ ಪರಿಶೀಲಿಸಲಿದ್ದಾರೆ. ನಂತರ 4:00 ವಿಜಯನಗರ ಜಿಲ್ಲೆ ಹೊಸಪೇಟೆಗೆ ತೆರಳಲಿದ್ದಾರೆ. ವಿಜಯನಗರ ಜಿಲ್ಲೆ ಹೊಸಪೇಟೆಯ ತುಂಗಭದ್ರಾ ಜಲಾಶಯದಲ್ಲಿ 33 ಟಿಎಂಸಿ ಅಡಿಯಷ್ಟು ಹೂಳು ತುಂಬಿದ್ದು ಬಳ್ಳಾರಿ ರೈತ ಸಂಘದ ನೇತೃತ್ವದಲ್ಲಿ ರೈತರು ನಿನ್ನೆ ಹೂಳೆತ್ತುವ ಜಾತ್ರೆ ಕೈಗೊಂಡರು. ಗುಂಡಾ ಸಸ್ಯೋದ್ಯಾನ ಸಮೀಪದ ಹಿನ್ನೀರು ಪ್ರದೇಶದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಕಂಪ್ಲಿ, ಕುರುಗೋಡು ಹಾಗೂ ಸಿರುಗುಪ್ಪ ಭಾಗದ ರೈತರು 60ಕ್ಕೂ ಹೆಚ್ಚು ಟ್ರಾಕ್ಟರ್ಗಳಲ್ಲಿ ಹೂಳು ತುಂಬಿಕೊಂಡು ತಮ್ಮ ಹೊಲಗಳಿಗೆ ಸಾಗಿಸಿದರು ಎಂದು ಬಳ್ಳಾರಿ ರೈತ ಸಂಘದ ಅಧ್ಯಕ್ಷ ದರೂರು ಪುರುಷೋತ್ತಮಗೌಡ ತಿಳಿಸಿದ್ದಾರೆ. ದಾವಣಗೆರೆ ನಗರದ ನೀರಿನ ಒತ್ತಡ ಕಡಿಮೆ ಮಾಡಿ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸಲು ಪ್ರತಿಯೊಬ್ಬರು ಕಚೇರಿ ಹಾಗೂ ಮನೆಗಳಲ್ಲಿ ಮಳೆ ನೀರು ಕೊಯ್ಲು ಪದ್ದತಿ ಅಳವಡಿಸಿಕೊಳ್ಳುವುದು ಕಡ್ಡಾಯ ಎಂದು ಜಿಲ್ಲಾಧಿಕಾರಿ ಜಿಎಂ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಜಿಲ್ಲೆಯ ಕೆರೆಗಳ ನಿರ್ವಹಣೆ ಕುರಿತ ಸಭೆಯಲ್ಲಿ ಅವರು ಮಾತನಾಡಿದರು. 5ನೇ ತಾರೀಕು ವಿಶ್ವ ಪರಿಸರ ದಿನದ ಅಂಗವಾಗಿ 6ನೇ ತಾರೀಕು ಕುಂದುವಾಡ ಕೆರೆ ಆವರಣದಲ್ಲಿ ವಾಕರ್ಸ್ ಅಸೋಸಿಯೇಷನ್ ವತಿಯಿಂದ 250 ಸಸಿಗಳನ್ನು ನೆಡಲಾಗುವುದು ಎಂದರು. ಬಾಲ ಹಾಗೂ ಕಿಶೋರ ಕಾರ್ಮಿಕ ಪದ್ದತಿ ನಿರ್ಮೂಲನೆ ಕುರಿತಂತೆ ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ಹೋಂಸ್ಟೇ ಹಾಗೂ ರೆಸಾರ್ಟ್ಗಳಲ್ಲಿ ತಪಾಸಣೆ ಮತ್ತು ಜಾಗೃತಿ ಮೂಡಿಸುವಂತೆ ಉತ್ತರ ಕನ್ನಡ ಅಪರ ಜಿಲ್ಲಾಧಿಕಾರಿ ಸಾಜಿದ್ ಮುಲ್ಲಾ ಸೂಚಿಸಿದ್ದಾರೆ. ಉಡುಪಿ ಜಿಲ್ಲೆ ಪೆಟ್ರೋಲ್ ಬಂಕ್ಗಳ ಮಾಲೀಕರು ಹಾಗೂ ಕಂಪನಿಗಳ ಮಾರಾಟ ಅಧಿಕಾರಿಗಳ ಸಭೆ ನಡೆಸಿದ ಜಿಲ್ಲಾಧಿಕಾರಿ ಟಿಕೆ ಸ್ವರೂಪ, ಜಿಲ್ಲೆಯ ರೈತರ ಪಂಪ್ಸೆಟ್ಗಳಿಗೆ ಹಾಗೂ ಮೀನುಗಾರರ ದೋಣಿಗಳಿಗೆ ತೊಂದರೆಯಾಗದಂತೆ ನಿಯಮಾನುಸಾರ ಪೆಟ್ರೋಲ್ ಮತ್ತು ಡೀಸೆಲ್ ವಿತರಿಸಲು ಕ್ರಮ ಕೈಗೊಳ್ಳುವಂತೆ ವಿತರಕರಿಗೆ ಸೂಚಿಸಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
2: ಆಕಾಶವಾಣಿ ವನಿತಾ ವಿಹಾರ. ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತ್ ಸ್ವಾಗತ ಕೇಳುಗರೆ. ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಸಾವಿತ್ರಿ ಮನೋಹರ್ ಅವರಿಂದ ಲಘುದಾಟಿಯ ಭಾಷಣ, ಅಕ್ಕ ಭಾವನ ಹೊಸ ದೀಪಾವಳಿ.
3: ಈ ಆಧುನಿಕ ಯುಗದಲ್ಲಿ ಒಂದಿಲ್ಲೊಂದು ಸಮಸ್ಯೆಗಳಿಂದ ಇಡೀ ಮಾನವ ಸಮಾಜ ನರಳುತ್ತಿದೆ ಎಂಬುದು ಅಕ್ಷರಶಃ ಸತ್ಯ. ದಿನ ಬೆಳಗಾದರೆ ಸಾಂಸಾರಿಕವಾಗಿಯಾಗಲಿ, ಸಾಮಾಜಿಕವಾಗಿಯಾಗಲಿ, ಆರ್ಥಿಕವಾಗಿಯಾಗಲಿ ಅಥವಾ ರಾಜಕೀಯವಾಗಿಯಾಗಲಿ ಮನುಷ್ಯನಿಗೆ ಮಾನಸಿಕ ಒತ್ತಡ ಕಟ್ಟಿಟ್ಟ ಬುತ್ತಿ. ಈ ಒತ್ತಡದ ಪರಿಣಾಮವಾಗಿ ಅವನಿಗೆ ಜೀವನದಲ್ಲಿ ಸ್ವಾರಸ್ಯವೇ ಉಳಿದಿರುವುದಿಲ್ಲ. ಈ ಒತ್ತಡದಿಂದ ಸ್ವಲ್ಪ ಮಟ್ಟಿಗಾದರೂ ಪಾರಾಗಲು ಇರುವ ಒಂದೇ ಒಂದು ದಾರಿ ಹಾಸ್ಯ. ಸಮಾಜದ ಒತ್ತಡವೆಂಬ ರೋಗಕ್ಕೆ ರಾಮಬಾಣ ಈ ಹಾಸ್ಯ. ಇದಕ್ಕಾಗಿ 1,000 ರೂಪಾಯಿ ಖರ್ಚು ಮಾಡಬೇಕಾಗಿಲ್ಲ ಮಾರಾಯರೆ, ಮನಸ್ಸು ಮಾಡಬೇಕು ಅಷ್ಟೇ. ಹಾಸ್ಯ ಎಲ್ಲಿದೆ ಎಂದು ನಾವು ಅರಸಬೇಕಾಗಿಲ್ಲ. ಅದು ಅಡುಗೆ ಮನೆಯಿಂದ ಅಂಟಾರ್ಟಿಕಾ ಅಂಡದವರೆಗೆ ಹರಡಿದೆ. ಆದರೆ ಅದನ್ನು ಕಾಣುವ ಕಣ್ಣು, ಅನುಭವಿಸುವ ಮನಸ್ಸು ಇರಬೇಕು ಅಷ್ಟೇ. ಹಾ, ಹಾಸ್ಯ ಏಕೆ ಬೇಕು ಅಂತ ನೀವು ಕೇಳಬಹುದು. ಹಾಸ್ಯ ಜೀವನಕ್ಕೆ ಅಗತ್ಯ ಇಲ್ಲದಿರಬಹುದು, ಆದರೆ ಜೀವಕ್ಕೆ ಖುಷಿ ಕೊಡಲು, ನೀರಸ ಬದುಕಿನಲ್ಲಿ ರಸ ಉಕ್ಕಿಸಲು ಹಾಸ್ಯ ಬೇಕೇ ಬೇಕು. ಈ ಹಾಸ್ಯ ಎಂಬುದನ್ನು ಪುಸ್ತಕಗಳಲ್ಲಿ ಓದಿಯೇ ಖುಷಿ ಪಡುವವರು ಕೆಲವರಾದರೆ, ಇತ್ತೀಚೆಗೆ ಆರಂಭವಾಗಿರುವ ಹಾಸ್ಯ ಸಂಘಗಳಲ್ಲಿ ಭಾಗಿಯಾಗಿ ಖುಷಿ ಪಡುವವರು ಹಲವರಿದ್ದಾರೆ. ಅದೇ ರೀತಿ ನಮ್ಮ ದಿನ ನಿತ್ಯದ ಬದುಕಿನ ಜಂಜಾಟದ ನಡುವೆಯೂ ಆಗಾಗ ಮೂಡಿಬರುವ, ಎದುರಾಗುವ ಕೆಲವು ಪ್ರಸಂಗಗಳು ನಮಗೆ ರಸ ಸಂಜೀವಿನಿಗಳಾಗುತ್ತವೆ ಎಂಬುದು ಸತ್ಯ. ಹೌದು, ನಮ್ಮ ಜೀವನದಲ್ಲಿ ಬರುವ ಹಬ್ಬ ಹರಿದಿನಗಳೂ ಕೂಡ ಹಾಸ್ಯದ ಹೊನಲು ಹರಿಸುತ್ತವೆ ಎಂಬುದಕ್ಕೆ ನಮ್ಮ ಅಕ್ಕ ಭಾವನ ಹೊಸ ದೀಪಾವಳಿಯೇ ಸಾಕ್ಷಿ. ಇದೆಂತದು ಮರೆಯರೆ ಅಂತ ಹುಬ್ಬೇರಿಸಬೇಡಿ, ಹೇಳ್ತೀನಿ ಕೇಳಿ. ಮಲೆನಾಡಿನ ಹಚ್ಚ ಹಸಿರು ಹೊತ್ತು ಕಂಗೊಳಿಸುತ್ತಿರುವ ಕಳಸದ ಪುಟ್ಟಹಳ್ಳಿ ನನ್ನ ಊರು. ಆ ನಮ್ಮ ಹಳ್ಳಿ ಜನ ಮುಗ್ಧತೆಯ ಪ್ರತಿರೂಪವಾಗಿದ್ದರು. ಆ ಹಳ್ಳಿಯ ಯಜಮಾನ ನನ್ನ ಅಪ್ಪ ಪುಟ್ಟಣ್ಣ. ನಮ್ಮದು ಕೂಡು ಕುಟುಂಬ, ಮಕ್ಕ ಮೊದಲ ಹೆಣ್ಣುಮಗಳು. ನಮ್ಮಪ್ಪನದೇ ಪ್ರತಿರೂಪ ಅವಳಿಗೆ. ಅಪ್ಪನಿಗೆ ಅವಳೆಂದರೆ ತುಂಬಾ ಪ್ರೀತಿ. ಹಾಗೆ ಅವಳಿಗೆ 16 ವರ್ಷಕ್ಕೆ ಮದುವೆ ಮಾಡಿದರು. ಅರೆ, ಇದೇನ್ರಿ, 18 ವರ್ಷಕ್ಕಿಂತ ಮೊದಲು ಮದುವೆ ಮಾಡುವುದು ಕಾನೂನು ಪ್ರಕಾರ ಅಪರಾಧ ಅಲ್ವಾ? 18 ವರ್ಷಕ್ಕಿಂತ ಮೊದಲು ಮದುವೆ ಮಾಡಿದ್ರೆ ಅದು ಬಾಲ್ಯ ವಿವಾಹ ಅಲ್ವಾ ಅಂತ ತಲೆಗೊಂದು ಪ್ರಶ್ನೆ ಕೇಳಿ ನನ್ನ ತಲೆ ತಿನ್ನಬೇಡಿ ಅಂತ ಕೈ ಮುಗಿದು ಕೇಳ್ಕೊಳ್ತೀನಿ ಮರೆಯರೆ. ಯಾಕೆ ಅಂದ್ರೆ ಅದು ನಮ್ಮ ನಿಮ್ಮಂತಹ ಸ್ವಾತಂತ್ರ್ಯ ನಂತರದ ಪೀಳಿಗೆ ಅಲ್ಲ ನಮ್ಮಪ್ಪ. ಅಲ್ಲದೆ ನಮ್ಮೂರಿನ ಸಾಮಾಜಿಕ ಕಟ್ಟುಪಾಡುಗಳೇ ಆಗಿದ್ದವು. 16 ತುಂಬಿದರೂ ಮದುವೆ ಇಲ್ಲ ಎಂದಾದರೆ ಅದೊಂದು ಹೆತ್ತವರಿಗೆ ಶಿಕ್ಷೆ, ಅದೊಂದು ದೊಡ್ಡ ಅಪರಾಧ. ಅದಕ್ಕೆ ಅಲ್ವೇನ್ರಿ ಕವಿ ಮಹಾನುಭಾವ, ಶಾನುಭೋಗರ ಮಗಳು ತಾಯಿ ಇಲ್ಲದ ಹುಡುಗಿ 16 ತುಂಬಿದರೂ ಮದುವೆ ಇಲ್ಲ ಎಂದು ಹಾಡಿದ್ದು. ಅಯ್ಯೋ, ನಿಮ್ ಹಾಸ್ಯ ಭಾಷಣಕ್ಕಿಂತ ಪೀಠಿಗೇ ಜಾಸ್ತಿ ಆಯ್ತಲ್ಲ ಮರೆಯರೆ. ಅದೇನೋ ಹೇಳ್ತಾರಲ್ಲ, ಮೂಗಿಗಿಂತ ಮೂಗುತಿ ಬಾರ ಅಂತ, ಆ ತರ ಆಯ್ತು ನಿಮ್ಮ ಕತೆ. ಪೀಠಿಗೆ ಸಾಕು, ಭಾಷಣ ಶುರು ಮಾಡಿ ಅಂತೀರಾ? ಆಯ್ತು ಕೇಳಿ ಹೇಳ್ತೀನಿ. ಆ ದಿನ ನಮ್ಮಪ್ಪ ನಮ್ಮಮ್ಮನ್ನ ಕರೆದು, ಲೇ, ನಾನು ನಮ್ ಬೀಗರ ಮನೆಗೆ ಹೋಗಿ ಮಗಳು ಅಳಿಯನ್ನ ಹೊಸ ದೀಪಾವಳಿಗೆ ಬನ್ನಿ ಅಂತ ಕರೆದು ಬರ್ತೀನಿ. ಹಾಗೆ ಬರೀ ಕೈಲಿ ಹೋಗಬಾರದಲ್ವಾ, ಏನಾದರೂ ತಿಂಡಿ ಮಾಡಿ ಕೊಡು, ತಗೊಂಡ್ ಹೋಗ್ತೀನಿ ಅಂತ ಹೇಳಿ ಗರಿ ಗರಿ ಪಂಜೆ ಉಟ್ಟು, ಕೋಟು ತೊಟ್ಟು, ತಲೆಗೆ ಗಾಂಧಿ ಟೊಪ್ಪಿ ಇಟ್ಟು, ಚರ್ಮದ ಚಪ್ಪಲಿ ಮೆಟ್ಟಿ, ಚರಕ್ ಚರಕ್ ಅಂತ ಹೆಜ್ಜೆ ಸದ್ದು ಮಾಡ್ತಾ ಕಳಸಪೇಟೆಗೆ ಹೊರಟು ಬಿಟ್ರು ಹೊಸ ದೀಪಾವಳಿಗೆ ಬರುವ ಅಳಿಯ ಮಗಳಿಗೆ ಉಡುಗೆರೆ ತಲು. ಅಬ್ಬಾ, ಅದೇನು ಸಂಭ್ರಮ, ಅದೇನು ಸಡಗರ. ಅವರು ಹೊರಟ ಸ್ಟೈಲ್ ನೋಡಿದ್ರೆ ಮದುವೆ ಜವಳಿನೇ ತರ್ತಾರೇನೋ ಅನ್ನುವಂತಿತ್ತು ಮಾರೇರೆ. ಅಪ್ಪನ ಕತೆ ಅದಾದ್ರೆ ಅಮ್ಮನ ಗಡಿ ಬಿಡಿ ಅಡಿಗೆ ಮನೆಯಲ್ಲಿ ಆರಂಭ ಆಯ್ತು ಮಾರೇರೆ. ಅಬ್ಬಬ್ಬೋ, ಹಿಂದಿನ ದಿನವೆಲ್ಲ ನಮ್ ಕಾಳಿ ಎಮ್ಮೆ ಕರು ಹಾಕಿ 4 ದಿನ ಆದ್ರೂ ಅದರ ಕರುಗೆ ನೆಟ್ಟಿಗೆ ನಿಂತ್ಕೊಂಡು ಹಾಲು ಚೀಪ್ಲಿಕ್ ಆಗ್ತಿಲ್ಲ ಮಕ್ಕಳೇ. ಅದನ್ನ ಎತ್ತಿ ಎತ್ತಿ ನನ್ನ ರಟ್ಟೆ ಸೊಂಟ ಮುರಿದು ಹೋದಾಗ ನೋಯ್ತಿದೆ. ನಿಮಗೆ ಭಾನುವಾರದ ರಜೆ, ಆದ್ರೆ ನಂಗೆ ಯಾರು ರಜೆ ಕೊಡ್ತಾರೆ ಹೇಳಿ? ಸ್ವಲ್ಪ ಮನೆ ಗುಡಿಸಿ ಒರೆಸಿ ಸಹಾಯ ಮಾಡಬಾರ್ದಾ ಅಂತ ಹೇ ನಮ್ಮ ಕೈಯಲ್ಲಿ ಕೆಲಸ ಮಾಡಿಸಿದ ಅಮ್ಮ ಸೋಮವಾರ ಬೆಳಿಗ್ಗೆ ಸಡಗರದಿಂದ ಅತ್ತಿಂದಿತ್ತ ಇತ್ತಿಂದತ್ತ ಓಡಾಡ್ತಾ ಬೀಗರ ಮನೆಗೆ ಕಳಿಸಲು ಚಕ್ಕುಲಿ ಜಾಯ ಮಾಡಲು ಹೊರಟಿದ್ದು ಕಂಡು ಅಬ್ಬ, ಸಂಕಟದಲ್ಲೂ ಸಂಭ್ರಮಿಸುವ ಅಮ್ಮನಂತಹ ಶಕ್ತಿಯನ್ನ ನನಗೆ ಕೊಡು ದೇವರೇ ಅಂತ ದೇವರಿಗೆ ಕೈ ಮುಗಿದು ತಂಗಿಯೊಡನೆ ಸ್ಕೂಲಿಗೆ ಹೋಗಿದ್ದೆ. ನಾವು 4 ಮೈಲ್ ನಡೆದು ಕಳಸಪೇಟೆಯ ಸ್ಕೂಲಿಗೆ ಹೋಗುವಾಗ ಪೇಟೆ ನಡುವೆ ಜವಳಿ ಅಂಗಡಿಯಲ್ಲಿ ಅಪ್ಪ ದೊಡ್ಡ ಚೀಲ ಹಿಡಿದು ನಿಂತ್ಕೊಂಡ್ರು. ನಮ್ಮನ್ನು ಕಂಡ ಕೂಡ್ಲೆ, ಏ ಸಾವಿತ್ರು ಬಾಯಲ್ಲಿ. ಆ ಬಳೆ ಅಂಗಡಿ ಬಾಗಿಲು ತೆಗಿಲಿಲ್ಲ. ಮಧ್ಯಾಹ್ನ ಸ್ಕೂಲ್ ಬಿಟ್ಟು ಮನೆಗೆ ಬರುವಾಗ ಕಾವೇರಮ್ಮನಿಗೆ ಒಂದನ್ ಗಾಜಿನ ಬಳೆ ತಗೊಂಡು ಬನ್ನಿ ಅಂತ ಹೇಳಿ 2 ಅಣೆಯ ನಾಣ್ಯ ಕೊಟ್ರು. ಹಾ, ಏನು 2 ಅಣೆಯ ನಾಣ್ಯ? ಅದೆಂತದು ಮಾರೇರೆ ಅಂತ ಕೇಳಬೇಡಿ. ಆಗಿನ ಕಾಲದಲ್ಲಿ ಪೈಸಾ ನಾಣ್ಯ ಬಂದಿರಲಿಲ್ಲ. ಕಾಸು, ಮುಕ್ಕಾಲು, 1/2 ಅಣೆ, 1 ರೂಪಾಯಿಯ ನಾಣ್ಯಗಳದೇ ಕಾರುಬಾರ್. ಆಯ್ತು, 2 ಅಣೆಗೆ 1 ಡಜನ್ ಬಳೆನಾ ಅಂತ ಹುಬ್ಬೇರಿಸಬೇಡಿ. ಅದು ಸುಭಿಕ್ಷ ಕಾಲ. ಈಗಿನಂತೆ 1 ಗಾಜಿನ ಬಳೆಗೆ 2 ರೂಪಾಯಿ ಅಲ್ಲ, 2 ಅಣೆಗೆ 12 ಬಳೆ ಸಿಗುತ್ತಿದ್ದ ಸುಭಿಕ್ಷ ಕಾಲ ಮಾರೇರೆ. ಸರಿ, ನಾನು ನಾಣ್ಯ ತಗೊಂಡು ತಂಗಿಯರೊಡನೆ ಸ್ಕೂಲ್ ಕಡೆಗೆ ಹೊರಟೆ. ಅಪ್ಪ ಬಟ್ಟೆಯ ಚೀಲವನ್ನು ತಮ್ಮ ಮರದ ಉದ್ದ ಕೋಲಿನ ಕೊಡೆಯ ಕೊಕ್ಕೆಗೆ ಸಿಕ್ಕಿ ಹಾಕಿ ಕೊಡೆಯನ್ನು ಗದೆಯಂತೆ ಹೆಗಲಿಗೇರಿಸಿದರು. ಬಲ ಭೀಮಾಂಜನೇಯರಂತೆ. ಬೆನ್ನ ಹಿಂದೆ ಚೀಲ ಕುಳಿತ ಮೇಲೆ ಬಲಗೈಯಲ್ಲಿ ಪಂಚೆ ಕಾಲಿಗೆ ತೊಡರದಂತೆ ಎತ್ತಿ ಹಿಡಿದು ಎಡಗೈಯಲ್ಲಿ ಕೊಡೆ ಹಿಡಿದು ಮನೆ ಕಡೆ ಹೊರಟರು. ನಾವು ಮಧ್ಯಾಹ್ನ ಸ್ಕೂಲ್ ಬಿಟ್ಟ ಮೇಲೆ ಬಳೆ ಅಂಗಡಿಗೆ ಹೋಗಿ 2 ಅಣೆ ಕೊಟ್ಟು ಅಕ್ಕನಿಗೆ ಇಷ್ಟವಾದ ನೀಲಿ ಗಾಜಿನ ಬಳೆ ಎಣಿಸಿ ಕಟ್ಟುವಾಗ ಚಂದಪ್ಪ, ಮಗಳೇ 2 ಬಳೆ ಹೆಚ್ಚಿಗೆ ಇಡು, ಆ ಹುಡುಗಿ ಬಳೆ ಇಟ್ಟುಕೊಳ್ಳುವಾಗ ಕಣ್ಣು ಕಡಿದು ಹೋದ್ರೆ ಹೆಬ್ಬಾರರು ನನ್ನ ತರಾಟೆಗೆ ತಗೊಳ್ತಾರೆ ಅಂತ ಮಗಳಿಗೆ ಹೇಳಿದಾಗ ನಮ್ಮೂರ ಬಳೆ ವ್ಯಾಪಾರಿಗಳ ನಿಯತ್ತು ಕಂಡು ಖುಷಿಯಾಯಿತು. ಲೋಲಿ, ಏ ಬಾರೆ ತಾತಕ್ಕ, ಹೊಟ್ಟೆ ಹಸಿವಾಗ್ತಿದೆ ಎಂದಾಗ ಎಲ್ಲರೂ ಪಟಪಟನೆ ಹೆಜ್ಜೆ ಹಾಕಿದೆವು ಮನೆ ಕಡೆಗೆ. ಮನೆಗೆ ಬಂದಾಗ ಚಕ್ಕುಲಿಯ ಕಜ್ಜಾಯದ ಗಮ್ಮನೆ ಪರಿಮಳ ಮೂಗಿಗೆ ಬಡಿಯಿತು. ಅಪ್ಪಂದಿಗಂಟಿನೊಂದಿಗೆ ಅಕ್ಕನ ಮನೆಗೆ ಹೋಗಿಯಾಗಿತ್ತು. ದೀಪಾವಳಿಯ ಹಿಂದಿನ ದಿನ ಅಕ್ಕ ಬಾವ ಮನೆಗೆ ಬಂದರು. ನಮಗೆ ದೀಪಾವಳಿಗೆ 3 ದಿನ ರಜೆ ಕೊಟ್ಟಿದ್ರು. ಅಕ್ಕ ಮದುವೆ ಆಗಿದ ಮೇಲೆ ಮೊದಲ ಸಲ ನಮ್ಮ ಮನೆಗೆ ಬಂದಿದ್ದು. 6 ತಿಂಗಳಿಂದ ಅವಳನ್ನು ನೋಡದೆ ಮಾತನಾಡದೆ ನಮಗೆ ಏನೋ ಕಳೆದುಕೊಂಡಂತಾಗಿತ್ತು. ಹಾ, ಈಗ ಅವು ಮೊದಲಿಗಿಂತ ಬೆಳ್ಳಗೆ ಸ್ವಲ್ಪ ದಪ್ಪಗೆ ಆದಂತೆ ಕಂಡಿತ್ತು. ಅದೆಲ್ಲಿತ್ತೋ ಮಾತಿನ ಮಳೆ. ಮಧ್ಯಾಹ್ನ ಅಮ್ಮ ಊಟಕ್ಕೆ ಕರೆದಾಗಲೇ ನಮಗೆ ಇಹಲೋಕದ ಪ್ರಜ್ಞೆ ಬಂದಿದ್ದು. ಊಟ ಮಾಡಿ ಅಕ್ಕ ಬಾವ ವಿಶ್ರಾಂತಿಗೆ ಹೋದರೆಗೆ ನಮಗೆ ಬಿಡುವಿಲ್ಲದ ಕೆಲಸ. ಅಣ್ಣ ಆಳು ಲಿಂಗನ ಜೊತೆ ತೋಟದ ಧೂಪದ ಮರದಿಂದ ಧೂಪದ ಒಣ ಮೇಣ ಕೆತ್ತಿ ತರ ಹೋದರೆ ಸಣ್ಣಕ್ಕ ಮತ್ತು ಆಲಿ ಗದ್ದೆ ಅಂಚಿನಲ್ಲಿ ಬೆಳೆದ ಬಗೆ ಬಗೆ ಕಾಡು ಗುಲಾಬಿ ತರಲು ಹೋದರು. ನಾನು ದೊಡ್ಡವಳಲ್ವಾ, ಅದಕ್ಕೆ ಕಳೆದ ದೀಪಾವಳಿಯಲ್ಲಿ ಸಿಂಗಾರಗೊಂಡು ಮತ್ತೆ ಅಡಿಕೆ ಸಿಪ್ಪೆ ಕೊನೆಮಟ್ಟೆಯ ಹೊಗೆಯ ಮಸಿ ಮೆತ್ತಿಕೊಂಡ ದೊಡ್ಡ ತಾಮ್ರದ ಹಂಡೆಯನ್ನು ಉಪ್ಪು ಹುಳಿ ಹಾಕಿ ತಿಕ್ಕಿ ಮತ್ತೆ ಎಲೆಯ ಬೂದಿ ಹಾಕಿ ತಿಕ್ಕಿ ಲಕಲಕನೆ ಹೊಳೆಯುವಂತೆ ಮಾಡುವ ಕೆಲಸ ನನಗೊಪ್ಪಿಸಿದ್ದಳು ಅಮ್ಮ. ನನ್ನ ಚೇಲ ಲೋಲಿಗೆ ತಾಮ್ರದ ಕೊಡಪಾನ, ನನ್ನ ಬಾಲ ಸುಕ್ಕೆ ತಾಮ್ರದ ಹಂಬಿಗೆಗಳನ್ನು ಕೆಂಬಣ್ಣಕ್ಕೆ ತರಿಸುವ ಕೆಲಸ. ಅಬ್ಬ, ಮಧ್ಯಾಹ್ನ 3 ಗಂಟೆಗೆ ಆರಂಭವಾದ ತಿಕ್ಕಿ ತೊಳೆಯುವ ಕೆಲಸ ಮುಗಿದಾಗ ಅಮ್ಮ ಗೇರು ಗುಡ್ಡೆಯಿಂದ ಸೂರ್ಯ ಜಾರಿ ಹೋಗಿ ಸಂಜೆ ರಂಗಿನೋ ಕುಳಿಯಾಟ ಆರಂಭವಾಗಿತ್ತು. ಅಕ್ಕ ಬಾವ ವಿಶ್ರಾಂತಿ ಮುಗಿಸಿ ಅಮ್ಮ ಕೊಟ್ಟ ಚಕ್ಕುಲಿ ಕಜ್ಜಾಯ ತಿಂದು ಕಾಫಿ ಇದು ಗೇರುಗುಡ್ಡಕ್ಕೆ ಹೊರಟಿದ್ರು. ತಾನು ಆಡಿ ನಲಿದ, ಮರಕೋತಿ ಉಯ್ಯಾಲೆ ಆಡಿದ ಗುಡ್ಡದ ತುದಿಯ ಗೇರು ಮರವನ್ನು ಗಂಡನಿಗೆ ತೋರಿಸುವ ತವಕ ಅಕ್ಕನಿಗೆ. ಭಾವನನ್ನು ನೋಡಿ ಏನ್ರೆ ಬರ್ತೀರೇನ್ರೆ ಎಂದಾಗ ಅಮ್ಮ ನಮ್ಮ ಕಡೆಗೆ ದೊಡ್ಡ ಕಣ್ಣು ಬಿಟ್ಟು ಕಣ್ಣು ಸನ್ನೆ ಮಾಡಿ ನೀವು ಹೋಗಿ ಬನ್ನಿ ಅಳಿಯಂದಿರೆ, ಮಕ್ಕಳ ಬಳಿ ಗಲೀಜಾಗಿದೆ, ಅವರು ಸ್ನಾನ ಮಾಡಿ ಕಾಫಿ ಕುಡಿಯಲಿ, ಕರ್ಕೊಂಡು ಹೋಗಿ ಕಾವೇರಮ್ಮ ಅಂತ ಅಕ್ಕನಿಗೆ ಹೇಳಿದಾಗ ನಮಗೆ ತುಂಬಾ ನಿರಾಶೆ ಆಯ್ತು. ಅಕ್ಕನಿಗೂ ಅದೇ ಬೇಕಿತ್ತು ಅನ್ನಿ. ಎಷ್ಟೇ ಆಗಲಿ, ಗಂಡನ ಮನೆಯಲ್ಲಿ ತೋಟ ಗದ್ದೆ ಆಳು ಕಾಳು ಹಟ್ಟಿ ಕೊಟ್ಟಿಗೆ ದನಕರು

ಅಂತ ಸದಾ ಕೆಲಸ ಕೆಲಸ ಕೆಲಸ. ಅತ್ತೆ ಮಾವನ ಇವರು ಗಂಡನೊಡನೆ ವಿಹಾರಕ್ಕೆ ಹೋಗುವುದಿರಲಿ, ತಲೆ ಎತ್ತಿ ನಗುತ್ತ ಎರಡು ಮಾತಾಡ್ಲಿಕ್ಕೂ ಸಾಧ್ಯ ಇರಲಿಲ್ಲ. ಈಗ ಅಮ್ಮನ ಮನೆಯಲ್ಲಿ ಸಿಕ್ಕಿದ ಅವಕಾಶವನ್ನು ಕಳೆದುಕೊಳ್ಳುವುದಡ್ಡಿಯಲ್ಲ ನಮ್ಮಕ್ಕ. ಎಷ್ಟೇ ಆಗಲಿ ಫೂಟ್ ಲಾಯರ್ ಪುಟ್ಟಣ್ಣನ ಮಗಳಲ್ವೇ, ನಮ್ಮ ಬಾಡಿದ ಮುಖ ನೋಡಿದ್ರೂ ನೋಡಿದವಳಂತೆ ಗಂಡನೊಡನೆ ಗುಡ್ಡ ಹತ್ತಿ ನಡೆದೇ ಬಿಟ್ಟು ಪೆಚ್ಚು ಮೋರೆ ಹಾಕಿಕೊಂಡು ಬಚ್ಚಲೆ ಮನೆ ಹತ್ರ ನಿಂತಿದ್ದ ನಮ್ಮನ್ನು ನೋಡಿ, ಹಾ ಅದ್ಯಾಕೆ ಹಂಗ್ ನಿಂತಿದ್ದೀರಿ, ಅವ್ರು ಹೊಸ ಮದುಮಕ್ಕಳು, ಅವ್ರು ಹೋಗ್ಲಿ, ಅವರ ಜೊತೆಗೆ ನೀವು ಹೋದ್ರೆ ಬಚ್ಚಲ ಮನೆ ಶೃಂಗಾರ ಮಾಡೋರು ಯಾರು, ನಿಮ್ಮ ಮೈ ಕೈ ಬಟ್ಟೆ ಎಷ್ಟು ಗಲೀಜಾಗಿದೆ ನೋಡಿ, ಹೋಗಿ ಬಟ್ಟೆ ಬದಲಾಯಿಸಿ ಸ್ನಾನ ಮಾಡಿ ಬನ್ನಿ, ಕಾಫಿ ತಿಂಡಿ ಕೊಡ್ತೀನಿ, ತಿಂದು ಅಂಡೆ ಒಲೆ ಬಚ್ಚಲು ಮನೆ ಶೃಂಗಾರ ಮಾಡಿ, ಅಕ್ಕ ಬಂದ ಮೇಲೆ ನೀರು ತುಂಬಿಸೋಣ ಅಂತ ಅಮ್ಮ ಹೇಳಿದಾಗಲೇ ನಾವು ನಮ್ಮ ಬಟ್ಟೆ ಮೈ ಕೈ ಮುಖ ನೋಡಿಕೊಂಡದ್ದು ಮಾರೆ. ನನ್ನ ಮುಖದ ಮೇಲೆ ಮೆತ್ತಿಕೊಂಡ ಬೂದಿ ಮಸಿ ನೋಡಿಲಿ, ಲೋಲಿ ಸುಕ್ಕಿ ಮುಸಿ ಮುಸಿ ನಕ್ಕರೆ, ಅವರ ಬೂದಿ ಮೆತ್ತಿದ ಮುಖ ನೋಡಿ ನಾನು ಕಿಸಕ್ಕನೆ ನಕ್ಕು ಬಿಟ್ಟೆ. ಮರು ಆಗುಂಬೆ ಘಾಟಿಯ ಮುಷಿಯಗಳಂತಾಗಿದ್ದೆವು. ಅಣ್ಣ ಆಲಿ ಸಣ್ಣಕ್ಕ ಆಗಲೇ ಬಂದು ತಿಂಡಿ ತಿಂದು ಮುರುವಿನ ಕೊಟ್ಟಿಗೆಯಲ್ಲಿ ಧೂಪದ ಹುಡಿ ಮಾಡಿ ಧೂಪದ ದೀಪ ತಯಾರಿಸುವ ವಾಸನೆ ನಮ್ಮ ಮೂಗಿಗೆ ಬಡಿಯಿತು. ಜೊತೆಗೆ ಚಕ್ಕುಲಿಯ ನೆನಪಿನಿಂದ ಬಾಯಿಯಲ್ಲಿ ಜಲ್ಲು ಸುರಿಯಿತು. ಸರಿ, ನಮ್ಮ ಸ್ನಾನ ಮುಗಿಸಿ ತಿಂಡಿ ತಿಂದು ಆಗುವಾಗ ನಳ್ಳಿ ಮತ್ತು ಜಾನಿಯರು ಅಂಗಳದಲ್ಲಿ ಕುಳಿತು ಕೆಲಸದ ತಿಮ್ಮಿ ತಂದು ಹಾಕಿದ ಉಗುರಿಕಾಯಿಗಳನ್ನು ದಬ್ಬಣ ಮತ್ತು ಬಾಳೆ ಹಗ್ಗಕ್ಕೆ ಸುರಿದು ಹಾರ ಮಾಡುತ್ತಿದ್ದರು. ಸಣ್ಣಕ್ಕ ಮತ್ತು ಆಲಿ ತಾವು ತಂದ ಹೂವಿನ ಹಾರ ಮಾಡುತ್ತಿದ್ದರು. ತೋಟದಿಂದ ಗಿಡ್ಡಿ ತಂದು ಹಾಕಿದ ಹಿಂಡ್ಲೆಕಾಯಿ ಬಳ್ಳಿಯನ್ನು ನಾವು ಹಂಡೆಯ ಕುತ್ತಿಗೆಗೆ ಸುತ್ತಿದಾಗ, ಆಹಾ ಎಷ್ಟು ಚಂದ ಮಾರೆ, ಕೆಂಬಣ್ಣದ ಮೇಲೆ ಹಚ್ಚ ಹಸಿರೆಲೆಗಳ ಬಳ್ಳಿ, ಮಧ್ಯ ಅಲ್ಲೊಂದು ಇಲ್ಲೊಂದು ಹಿಂಡ್ಲೆಕಾಯಿ, ಹಸಿರು ಹಾರದ ಮೇಲೆಂದು ಬಿಟೆ ಹೂವಿನ ಹಾರ, ಆಹಾ ಅದ್ಭುತ ಶೃಂಗಾರ. ಇಷ್ಟೇ ಅಲ್ಲ ಮಾರೆಯರೆ, ಹಂಡೆಯ ಕೆಂಪು ಮೈಯ ಸುತ್ತ ಬಿಳಿ ಜೇಡಿ ಮತ್ತು ಕೆಮ್ಮಣ್ಣಿನ ಶೃಂಗಾರ. ಒಲೆಗೆ ಶೃಂಗಾರ ಇಲ್ಲ ಅಂತ ಕೇಳಬೇಡಿ, ಒಲೆ ಅಗ್ನಿದೇವನ ವಾಸಸ್ಥಾನ ಅಲ್ವೇ, ಅದನ್ನೂ ಜೇಡಿ ಕೆಮ್ಮಣ್ಣಿನ ಪಟ್ಟೆಗಳಿಂದ ಸಿಂಗರಿಸಿದೆವು. ಬಾಗಿಲಿಗೂ ಜೇಡಿ ಕೆಮ್ಮಣ್ಣಿನ ಪಟ್ಟೆ ಸಿಂಗಾರ, ಹೊಸ್ತಿಗೆ ರಂಗೋಲಿಯ ಚಿತ್ತಾರ, ಮನೆ ಮುಂದೆ ಸುಂದರ ರಂಗವಲ್ಲಿ ಅಮ್ಮನ ಕಲಾಕುಶಲತೆಗೆ ಸಾಕ್ಷಿಯಾಗಿತ್ತು. ಅಕ್ಕ ಭಾವ ಗುಡ್ಡದಿಂದ ಅಪ್ಪ ತೋಟದಿಂದ ಬಂದ ನಂತರ ಗೋಧೂಳಿ ಮುಹೂರ್ತದಲ್ಲಿ ನೀರು ತುಂಬುವ ಸಂಭ್ರಮ, ಕೆರೆಯಿಂದ ಕಾಲುವೆಯಲ್ಲಿ ಹರಿದು ಬಂದು ಅಡಿಕೆ ದಂಬೆಯಿಂದ ಇಳಿದ ನೀರು ಹಿಡಿದು ಹಂಡೆಗೆ ತುಂಬೋ ಸಡಗರ. ಸರಿ, ಅಮ್ಮ ಅಕ್ಕ ಕೊಡಪಾನಕ್ಕೂ ದಂಬೆ ತುದಿಗೂ ಅರಿಶಿನ ಕುಂಕುಮವೂ ಇರಿಸಿ ಆರತಿ ಮಾಡುವಾಗ ಅಪ್ಪ, ಅಣ್ಣ ಕೊಂಬು ಹಿಡಿಯೋ, ಸಾವಿತ್ರು ಶಂಖ ಓದು, ಅದದ್ದೇ ತಡ. ಅಣ್ಣ ಕೂ ಅಂತ ಕೊಂಬೂದ ತೊಡಗಿದ. ನನಗೋ ಭಾವನೆದುರು ಶಂಖ ಊದಿ ನನ್ನ ಪ್ರತಾಪ ತೋರಿಸಿಕೊಳ್ಳೋ ಹುಮ್ಮಸ್ಸು. ಹೋಂ ಹೋಂ ಹೋಂ ಅಂತ ಎದ್ದ ಬದ್ದ ಸ್ವರ ಸೂಸಿ ಶಂಕನಾದ ಆರಂಭಿಸಿಯೇ ಬಿಟ್ಟೆ. ತಂಗಿಯರೆಲ್ಲ ತಾಳ ಜಾಗಟೆ ಶಕ್ತಿ ಮೀರಿ ಬಾರಿಸ ತೊಡಗಿದರು. ಅಪ್ಪ ಉಚ್ಚಕಂಠದಲ್ಲಿ ಗಂಗಾ ಪೂಜೆ ಮಂತ್ರ ಹೇಳುವಾಗ ಅಮ್ಮ ಗಂಗಾ ಪೂಜೆ ಹಾಡು ಹೇಳಿ ಕೊಡಪಾನವನ್ನು ಸುರಿಯುವ ನೀರಿಗೆ ಹಿಡಿದು ಹಂಡೆಗೆ ಹಾಕಬೇಕೆನ್ನುವಾಗ ಚಿಣಿಟಿ ಅಂತ ಗಂಟೆ ಬಾರಿಸ್ತಾ ಹಂಡೆ ಪಕ್ಕದ ಗೋಮಯ ಗಣೇಶನಿಗೆ ಆರತಿ ಮಾಡಲು ಬಂದರೆ ಗೋಮಯ ಗಣೇಶ ಮಾಯ. ಅಪ್ಪನಿಗೆ ಸಿಟ್ಟು ನೆತ್ತಿಗೇರಿತು. ಅಣ್ಣ ಏ ರಾಮಚಂದ್ರ, ಗಣೇಶ ಎಲ್ಲೋ ಎಂದು ಗದರಿಸಿದರು. ಆದರೆ ಕೂ ಅಂತ ಕೊಂಬೂದುತ್ತಿದ್ದ ಅಣ್ಣನಿಗೆ ಕೇಳಿಸಲೇ ಇಲ್ಲ. ಅವನ ಪಕ್ಕ ನಿಂತಿದ್ದ ಜಾನಿ ಪಿಸುದನಿಯಲ್ಲಿ, ಅಣ್ಣ ಅಪ್ಪ ಗರಿಸಿದ್ದಾರೆ, ಗಣೇಶ ಎಲ್ಲಿಟ್ಟಿದ್ಯೋ ಅಂತ ಅಣ್ಣನ ಪಂಚೆ ಹಿಡಿದು ಪಿಸುಗುಟ್ಟಿದಾಗ ಸರಕ್ಕನೆ ಪಕ್ಕಕ್ಕೆ ತಿರುಗಿದ ಅಣ್ಣ. ಜನಿ ಅವನ ಪಂಚೆ ಜಗ್ಗಿದ್ರಿಂದ ಅವನುಟ್ಟಿದ ನಾರು ಮಡಿಯ ಪಂಚೆ ಹುಸುಕ್ಕನೆ ಜಾರಿ ಬಿತ್ತು ಮರೆಯರೆ. ಎಲ್ಲರೂ ಕಿಸಕ್ಕನೆ ನಕ್ಕರು. ಅದನ್ನು ಕಂಡು ಅಪ್ಪನ ನೆರಿಗೇರಿದ್ದ ಕೋಪ ಕಾಲಿಗಿಳಿಯಿತು. ಅವರು ಎಲ್ಲರ ನಗೆಯಲ್ಲಿ ಪಾಲುದಾರರಾದರು. ಪಾಪ, ರೇಷ್ಮೆ ಪಂಚೆಯಾಗಲಿ ಹತ್ತಿ ಪಂಚೆಯಾಗಲಿ ಸಿಗದೇ ಇದ್ದಿದ್ರಿಂದ ನಾರಿಡಿಯುಟ್ಟಿದ್ದ ಅಣ್ಣ ಈಗ ನಾರು ಮಡಿ ಜಾರಿ ಅಡಿಗೆ ಬಿದ್ದಿದ್ರಿಂದ ಅವನ 6 ಅಡಿ ದೇಹ 3 ಅಡಿ ಅಂತಾಗಿ ಓಡಿಬಿಟ್ಟ ಮಾರಾಯರೆ. ಎಲ್ಲರ ನಗೆ ಪ್ರವಾಹ ಅವನ ಹಿಂದೆ ಓಡಿತು. ಮತ್ತೆ ಎಲ್ಲರೂ ಯಥಾಸ್ಥಿತಿಗೆ ಬರುವಷ್ಟರಲ್ಲಿ ಅಣ್ಣ ಅಂಗಳದಲ್ಲಿ ಸೀಮೆ ಸೌತೆ ಎಲೆಯ ಮೇಲಿಟ್ಟಿದ್ದ ಗೋಮಯ ಗಣೇಶ, ಅಂದ್ರೆ ಸಮುದಾಯದಂತೆ ಸಗಣಿಯಿಂದ ಮಾಡಿದ ಗಣೇಶನನ್ನು ತಂದು ಹಂಡೆ ಪಕ್ಕಕ್ಕೆ ಇಟ್ಟ ದೂರುವ ಏರಿಸಿ ದೂರ ಹೋಗಿ ನಿಂತಾಗಿತ್ತು. ಹಂಡೆಗೆ ನೀರು ತುಂಬಿಸಿ ಆದ ಮೇಲೆ ಅಮ್ಮ ಒಲೆಗೆ ಪೂಜೆ ಮಾಡಿ ಒಲೆಗೆ ಉರಿ ಹಾಕಿದರು.
ಎಲ್ಲರೂ ಗಂಗಾ ಪೂಜೆ ಪ್ರಸಾದ.

ತಿಂದು ಊಟ ಮಾಡಿ ಮಲಗಿದೆವು. ಆ ದಿನ ರಾತ್ರಿ ನರಕ ಚತುರ್ದಶಿ. ನಮ್ಮ ಮಲೆನಾಡಿನಲ್ಲಿ ಇಡೀ ವರ್ಷ ಹಾಸ್ಯ ಮಾಡದಿದ್ದವರು, ಏನನ್ನೂ ಕದಿಯದಿದ್ದವರು, ಬೇರೆಯವರನ್ನು ಛೇಡಿಸಿ ಸತಾಯಿಸದಿದ್ದವರು ಸಹ ಆ ಏನಾದರೊಂದು ಕೀಟಲೆ ಮಾಡುವುದು ಹೆಚ್ಚಿನವರ ಅಭ್ಯಾಸ. ಯಾಕೆ ಗೊತ್ತಾ? ಆ ದಿನ ಯಾರನ್ನೂ ಯಾರೂ ಬೈಯುವ

ಎಲ್ಲರೂ ಸೇರಿ ಜೇನುಗೂಡಿನ ಸುರೇಶನ ಮನೆಗೆ ಹೋಗಿ ನೀರು ಬಿಸಿಯಾಗುತ್ತಿದ್ದ ಹಂಡೆಗೆ ಬೇಕಾಯಿ ಜಜ್ಜಿ ಹಾಕಿ ಚಪ್ಪರದಲ್ಲಿ ನೇತಾಡುತ್ತಿದ್ದ ಮುಳ್ಳು ಸೌತೆಗಳನ್ನು ಕೊಯ್ದು ಬರುವಾಗ ಹಟ್ಟಿಯ ಬಾಗಿಲು ತೆಗೆದಿಟ್ಟು ಬಂದಿದ್ರಂತೆ. ಪಾಪ ಸುರೇಶನ ಮನೆಯವರು ಬೆಳಿನ ಜಾವ ಮೈ ತುಂಬ ಹರಳೆಣ್ಣೆ ಹಚ್ಚಿಕೊಂಡು ಬಿಸಿ ಬಿಸಿ ಸ್ನಾನ ಮಾಡಿದ ಪ್ರತಿಯೊಬ್ಬರೂ ಮೈ ಚರ್ಮ ಸುಲಿದು ಹೋಗುವಷ್ಟು ಕೆರೆದುಕೊಂಡಿದ್ರಂತೆ. ಸುರೇಶನ ಅಮ್ಮ ಮೈ ಕೈ ಇಟ್ಟುಕೊಳ್ತಾನೆ ಕಾಫಿ ಕಾಯಿಸಿಟ್ಟು ಹಾಲು ಕರೆಯಲು ಹಟ್ಟಿಗೆ ಹೋದವರಿಗೆ ನಿಂತ ನೆಲವೇ ಕುಸಿದಂತಾಗಿತ್ತಂತೆ. ಹಟ್ಟಿಲಿ ದನಗಳೇ ಇಲ್ಲ, ಬಾಗಿಲು ತೆರೆದಿಟ್ಟಿದೆ, ದನಕರುಗಳು ಅಂಗಳದಲ್ಲಿ ಅಡ್ಡಾದಿಡ್ಡಿ ಮಲಗಿವೆ. ಅವರಿಗೆ ತಲೆ ಕೆಟ್ಟಂತಾಗಿ ಮೈ ಕೆರೆದುಕೊಳ್ಳುವುದು ಬಿಟ್ಟು ತಲೆ ಕೆರೆದುಕೊಳ್ತಾ ಅಯ್ಯೋ ಶಿವನೇ ಹೀಗೆ ಕಾಫಿಗೆ ಹಾಲಿಂದ ತರುವುದಪ್ಪ ಅಂತ ತಲೆ ತಗ್ಗಿಸಿಕೊಂಡು ಒಳಗೆ ಬರುವಾಗ ಸುರೇಶನ ಅಪ್ಪ ಲೇ ಎಲ್ಲಿ ಹೋದಿಯೇ, ಮೈ ಕೆರೆದು ಕೆರೆದು ಸಾಕಾಯ್ತು, ಕಾಫಿ ಕೊಡೆ ಮಾರಾಯ್ತಿ ಅಂತ ಕೂಗಾಡುವುದನ್ನು ಕೇಳಿ ಕಂಗಾಲಾಗಿ ಜಗುಲಿಯಲ್ಲಿ ನಿಂತು ಮೈ ಕೆರೆದುಕೊಳ್ಳುತ್ತಿದ್ದ ಸುರೇಶನಿಗೆ ಹೌದಾ ಮಗು, ಹಟ್ಟಿಲಿ ಒಂದೂ ದನಗಳಿಲ್ಲ, ಎಲ್ಲಾ ದನರುಗಳು ಅಂಗಳದಲ್ಲಿ ಆರಾಮಾಗಿ ಬಿದ್ದುಕೊಂಡಿವೆ, ಕಾಫಿಗೆ ಹಾಲು ಗೋವಿಂದ. ನೀನು ಹಿತ್ತಲ ಬಾಗಿಲಿನಿಂದ ಪುಟ್ಟಣ್ಣ ಹೆಬ್ಬಾರರ ಮನೆಗೆ ಹೋಗಿ ಸ್ವಲ್ಪ ಹಾಲು ತರ್ತೀಯ ಅಂತ ಪರಪರನೆ ಮೈ ಕೆರೆದುಕೊಳ್ಳತೊಡಗಿದರು. ಸುರೇಶ ಬಿಡುವಿಲ್ಲದೆ ಮೈ ಕೆರೆದುಕೊಳ್ತಾ ಬೇರೆ ದಾರಿ ಇಲ್ಲದೆ ಹಾಲು ತಗೊಂಡು ಮೈ ಕೆರೆದುಕೊಳ್ತಾ ಬರುವಾಗ ರಾಮಚಂದ್ರ ಓರೆಗಣ್ಣಿನಲ್ಲಿ ನೋಡಿದ್ದು ಲಿಂಗ ಕಿಸಕ್ಕನೆ ನಕ್ಕಿದ್ದು ಕಂಡಾಗ ನಿನ್ನೆ ಅಂಡೆಗೆ ಬೇನೆಕಾಯಿ ಜಜ್ಜಿ ಹಾಕಿದ್ದಿ ಇವರೇ ಅಂತ ಅವನಿಗೆ ಕರೆಯಾಯಿತು. ಆದರೆ ಅದು ಬೂದಿಗಳ ದಿನ, ಯಾರನ್ನೂ ದೂರುವಂತಿಲ್ಲ ಎಂದು ನೆನಪಿಸಿಕೊಂಡು ಮುಖದಲ್ಲಿ ಕೃತಕ ನಗೆ ಬೀರಿ ಮನದಲ್ಲಿ ಕಟಕಟನೆ ಹಲ್ಲು ಕಡಿ ಪಟ ಪಟನೆ ಹೆಜ್ಜೆ ಇಡುತ್ತಾ ಕತ್ತು ಎದೆ ಕೆರೆದುಕೊಳ್ತಾ ಹೋಗಿದ್ದ ಪಾಪ. ಅದೆಲ್ಲ ಒಂದು ವರ್ಷದಲ್ಲಿ ಅವನ ಮನದಲ್ಲಿ ಅವಲಕ್ಕಿ ಕುಟ್ಟಿದಂತೆ ಕುಟುಕುತ್ತಿತ್ತೆ. ಸೇರಿಗೆ ಸವಾಸಿಯರು ಎಂಬಂತೆ ಈ ವರ್ಷ ಯಾರಿಗೂ ತಿಳಿಯದಂತೆ ಪುಟ್ಟಣ್ಣನ ಮನೆಗೆ ರಾತ್ರಿ ಬಂದು ಬೈನೆಕಾಯಿ ಜಜ್ಜಿ ಹಾಕಿ ಹೋಗಿದ್ದ. ಬೆಳಗಿನ ಜಾವ ಬೇಗದ್ದ ಅಮ್ಮ ಹೆಚ್ಚಿನ ನೀರು ತೆಗೆದರೆ ಮಗಳು ಅಳಿಯನಿಗೆ ಬಿಸಿ ನೀರು ಕಡಿಮೆಯಾಗುತ್ತೆ ಅಂತ ತಣ್ಣೀರಿನ ಕಡಾಯಕ್ಕೆ ಸ್ವಲ್ಪ ಬಿಸಿ ನೀರು ಹಾಕಿ ಸ್ನಾನ ಮಾಡಿ ಬಂದು ದೇವ ಮುಂದೆ ದೀಪ ಹಚ್ಚಿ ಎಲ್ಲರನ್ನೂ ಎಬ್ಬಿಸಿದಳು. ಮಗಳು ಅಳಿಯನಿಗೆ ತಲೆಗೆ ಹರಳೆಣ್ಣೆ ಹಚ್ಚಿ ಗಂಡನ ಮೈಕೈಗೂ ಹಚ್ಚುವಂತೆ ಮಗಳಿಗೆ ಹೇಳಿ ಅಡುಗೆ ಮನೆಗೆ ಹೋದಳು. ರಾತ್ರಿ ಬೆಳಿಕಿಟ್ಟಿದ್ದ ಚೀನಿಕಾಯಿ ಮುದ್ದೆಗಳನ್ನು ತೆಗೆದು ದೊಡ್ಡ ಬೋಗಣಿಗೆ ಹಾಕತೊಡಗಿದಳು. ಹೆಂಡತಿ ಎಣ್ಣೆ ಹಚ್ಚುವಾಗ ನಾಚಿಕೆಯಾದರೂ ಏನೋ ಹಿತವಾದ ಖುಷಿಯಿಂದ ಸ್ನಾನದ ಮನೆಗೆ ಹೋದ. ಅವನನ್ನು ಕೂರಿಸಿ ಹಂಡೆಯಿಂದ ಬಿಸಿ ನೀರು ತೆಗೆದು ಗಂಡನ ತಲೆಯ ಮೇಲೆ ಹಾಕುವಾಗ ಅವಳಿಗೆ ಪ್ರೀತಿಯ ಹೊಳೆ ಹರಿದರೆ ಅವನಿಗೆ ತಡಲಾರದ ತುರಿಕೆ. ಹೇಳುವಂತಿಲ್ಲ ತಾಳುವಂತಿಲ್ಲ ಅವನ ಭಾವನೆ ಅನುಭವಿಸಿದವರಿಗೆ ಗೊತ್ತು ಮಾರಾಯರೆ. ಅಂತೂ ಇಂತೂ ಅಳಿಯನ ಸ್ನಾನ ಆಯ್ತು. ಮೈಯನ್ನು ಒಣ ತವೆಲ್ಲಿನಿ ಬರಬರನೆ ಒರೆಸಿಕೊಳ್ತಾ ರೂಮಿಗೆ ಹೋಗಿ ಬಾಗಿಲು ಹಾಕಿಕೊಂಡು ಮೈ ಇಡೀ ಎರಡೂ ಕೈಗಳಿಂದ ಪರಪರನೆ ಕೆರೆದು ಕೆರೆದು ಸುಸ್ತಾಗಿ ಹೋದ. ಅಷ್ಟರಲ್ಲಿ ತಾನದೇ ನೀರಿನಿಂದ ಸ್ನಾನ ಮಾಡಿದ ಕಾವೇರಮ್ಮ ತಂಗಿಯರೆದುರಿಗೆ ಮೈ ಕೆರೆದುಕೊಳ್ಳಲಾರದೆ ರೂಮಿಗೆ ದಡದಡನೆ ಓಡಿ ಬಡ್ಡನೆ ಬಾಗಿಲು ಬಡಿದಳು. ಮೈ ಕೆರೆದು ಕಂಗಾಲಾಗಿದ್ದ ಭಾವ ಕಷ್ಟದಲ್ಲಿ ಹೋಗಿ ಬಾಗಿಲು ತೆರೆದೊಡನೆ ಬಿರುಗಾಳಿಯಂತೆ ಒಳೆ ನುಗ್ಗಿದ ಅಕ್ಕ ಬಾಗಿಲು ಮುಚ್ಚಿ ಮಂಚದ ಮೇಲೆ ಬಿದ್ದುಕೊಂಡು ಕೈ ಸೋತು ಹೋಗುವವರೆಗೂ ಕೆರೆದುಕೊಂಡಳು. ಗಂಡ ಹೆಂಡತಿಯ ಕೆರೆತದ ಜುಗಲ ಬಂದಿ ಬರೋಬ್ಬರಿ ಅರ್ಧ ಗಂಟೆ ನಡೆದಿರಬಹುದು. ಆಗ ಇದ್ದಕ್ಕಿದ್ದಂತೆ ಅಕ್ಕನಿಗೆ ಅಮ್ಮನ ಮಾತು ನೆನಪಾಗಿ ಮುಖಕ್ಕೆ ಹಚ್ಚುವ ಪೌಡರ್ ತಂದು ಬೆನ್ನನ್ನು ಗೋಡೆಗೆ ತಿಕ್ಕುತ್ತ ಮೈ ಕೈ ಕೆರೆದುಕೊಳ್ಳುತ್ತಿದ್ದ ಗಂಡನ ಬೆನ್ನು ಮೈ ಕೈಗೆ ಹಚ್ಚಿ ತಾನು ಹಚ್ಚಿಕೊಂಡಾಗ ಹುಸಪ್ಪ ಅನ್ನೋ ಉದ್ಗಾರ ಇಬ್ಬರ ಬಾಯಿಂದಲೂ ಹೊರಟಿತು. ಅಂತೂ ಹೊಸ ದೀಪಾವಳಿ ಅವರಿಗೆ ಚಿರಸ್ಮರಣೀಯ ದಿನವಾಯಿತು ಮಾರೆಯರೆ. ಎಲ್ಲರೂ ಸ್ನಾನ ಮಾಡಿದ್ರು. ಆದರೆ ಅಕ್ಕ ಭಾವ ಕೆರೆಯುವುದನ್ನು ಸೂಕ್ಷ್ಮವಾಗಿ ಗಮನಿಸಿದ್ದ ಅಣ್ಣನಿಗೆ ಕಳೆದ ವರ್ಷ ತಾವು ಮಾಡಿದ ಬೂದಿಗಳ ನೆನಪಾಗಿ ಬಚ್ಚಲು ಮನೆಗೆ ಹೋಗುವಷ್ಟರಲ್ಲಿ ಚಳ್ಳೆ ಪಿಳ್ಳೆಗಳು ಸ್ನಾನಕ್ಕಿಳಿದಾಗಿತ್ತು. ಅವರೆಲ್ಲ ಮಿಂದು ಮೈ ಕೆರೆಯುತ್ತ ಅಡಿಗೆ ಮನೆ ಕಡೆಗೆ ಹೋದಾಗ ಅಣ್ಣ ಸರಕ್ಕನೆ ಬಾಗಿಲು ಮುಚ್ಚಿ ಹಂಡೆಯ ಬಿಸಿ ನೀರನ್ನೆಲ್ಲ ತೆಗೆದು ಚೆಲ್ಲಿ ತಳದಲ್ಲಿದ್ದ ಬೈನೆಕಾಯಿಗಳನ್ನು ಟವೆಲ್ಲಿನಿಂದ ತುತ್ತಿ ತೆಗೆದು ಮತ್ತೆ ಹಂಡೆಗೆ ತಣ್ಣೀರು ತುಂಬಿಸಿ ಒಲೆ ಉರಿಸಿ ಬಿಸಿ ನೀರು ಸ್ನಾನ ಮಾಡಿ ಹೊರಬಂದು ಬಿಟ್ಟ. ಅವತ್ತಿನ ನಂತರ ದೀಪಾವಳಿಯ ನರ ಚತುರ್ದಶಿ ಎಣ್ಣೆ ಸ್ನಾನ ಎಂದ ಕೂಡಲೇ ಅಕ್ಕ ಭಾವ ಬೆಚ್ಚಿ ಬೀಳುತ್ತಾರೆ ಮಾರೇರೆ. ಅರೆ ಬರೀ ನರಕ ಚತುರ್ದಶಿಯಲ್ಲಿ ಎಣ್ಣೆ ಸ್ನಾನ ಮಾಡಿಸಿ ಹೊಸ ಅಳಿಯ ಮಗಳನ್ನು ಕರೆಸಿದ್ರ? ಅಲ್ಲ, ನಿಮ್ಮಪ್ಪ ತಂದ ದೊಡ್ಡ

0: ಚೀಲದ ಉಡುಗೊರೆ ಮರ್ತೇ ಹೋಯ್ತಾ ಅಂತ ಹುಬ್ಬೇರಿಸಬೇಡಿ ಮಾರೇರೆ. ನಿಮ್ಮ ಉಬ್ಬು ಕೊಂಕಿ ಮುಖ ಒಂಥರಾ ವಿಚಿತ್ರವಾಗಿ ಕಾಣಬಹುದು. ಹಾ, ನರಕ ಚತುರ್ದಶಿಯ ಮರುದಿನ ಬೆಳ್ಳಂ ಬೆಳಿಗ್ಗೆ ಗೋಪೂಜೆ, ಮಧ್ಯಾಹ್ನ ಬಲೀಂದ್ರ ಪೂಜೆ, ರಾತ್ರಿ ತುಳಸಿ ದೀಪ, ತೋಟ ಗದ್ದೆಗಳಿಗೆ ದೀಪ, ಗೇರು ಗುಡ್ಡದಲ್ಲಿರುವ ಪಂಚದೈವ ಗುಡಿಗೆ ಪಂಚದೀಪ ಇಟ್ಟು ಬಲೀಂದ್ರ ದೇವರನ್ನು ಕೂಮಿ ಕರೆಯುವುದು ವಾಡಿಕೆ. ಸರಿ, ಗೋಪೂಜೆ ದಿನ ಬೆಳಗಿನ ಜಾವದಲ್ಲೇ ಶುರುವಾಯಿ ಗೋಸ್ನಾನ. ಇದೇನು ಮಾರೇರೆ ಗೋಸ್ನಾನ ಅಂತ ಹೊಸ ಸಂಪ್ರದಾಯ ಉಂಟಾ ಅಂತ ಮತ್ತೆ ನಿಮ್ಮ ಸಂಶಯದ ಬಾಣ ಬಿಡಬೇಡಿ. ಅದೇನು ಹೇಳ್ತೀನಿ ಕೇಳಿ. ನಮ್ಮ ಹಟ್ಟಿಲಿ ಗೋಪಂತಹ ಮುದಿದನದಿಂದ ಹಿಡಿದು ಶಬರಿಯಂತಹ 15 ದಿನದ ಹಾಲು ಹಸುಳೆಯವರೆಗೆ 100 ದನಗಳಿದ್ದವು. ಆ ದಿನ ಗೋಪೂಜೆಗೆ ಮೊದಲು ಗೋವುಗಳ ನೆತ್ತಿ ಬೆನ್ನು ಎಣ್ಣೆ ಹಚ್ಚಿ ಶೀಗೆ ಪುಡಿ ಹಾಕಿ 3 ಹಂಡೆಯ ಬಿಸಿ ನೀರ ಸ್ನಾನ ಮಾಡಿಸಲು ಕೆಲಸದವರಿಗೆ ನಾವೂ ಕೈ ಜೋಡಿಸುತ್ತಿದ್ದೆವು. ಗೋವುಗಳಿಗೆ ಸ್ನಾನ ಮಾಡಿಸಿದ ನಂತರ ಅವುಗಳಿಗೆಲ್ಲ ಜೇಡಿ ಕೆಮ್ಮಣ್ಣಿನ ಚಿತ್ತಾರ ಮಾಡುತ್ತಿದ್ದೆವು. ಮತ್ತೆ ಹಿಂದಿನ ರಾತ್ರಿ ಸುರಿದಿಟ್ಟ ಬುಗುರಿಕಾಯಿಯ ಮಾಲೆಯ ಹೂವಿನ ಮಾಲೆಗಳನ್ನು ಹಾಕಿ ನಂತರ ನಾವು ಸ್ನಾನ ಮಾಡಬೇಕು. ನಾವೆಲ್ಲ ದನಗಳನ್ನು ಸಿಂಗರಿಸುತ್ತಿದ್ದೆವು. ಭಾವ ಸ್ನಾನ ಮಾಡಿ ಇಸ್ತ್ರಿ ಮಾಡಿದ ಪಂಚೆ ಶರಟು ಧರಿಸಿ ಬಂದು ನಾವು ಮಾಡುತ್ತಿದ್ದ ಕೆಲಸ ನೋಡುತ್ತಾ ನಿಂತಿದ್ದರು. ಎಲ್ಲಾ ದನಗಳನ್ನು ಸಾಲಾಗಿ ಕಟ್ಟಿ ನಿಲ್ಲಿಸಿ ಸ್ನಾನ ಮಾಡಿಸಿ ಹಂಡು ಹುಂಡು ಅಂದರೆ ಜೇಡಿ ಕೆಮ್ಮಣ್ಣಿನ ಚಿತ್ತಾರ ಮಾಡುತ್ತಿದ್ದೆವು. ಇದ್ದಕ್ಕಿದ್ದಂತೆ ಗೋಪಿಗೆ ಏನಾಯ್ತೋ ಗೊತ್ತಿಲ್ಲ, ಸರಕ್ಕ ಹಿಂದೆ ಹೆಜ್ಜೆ ಹಾಕಿತು. ತಿಮ್ಮ, ಏ ಗೋಪಿ ಈ ಕಡೆ ತಿರ್ಗೆ ಅಂತ ಬೆನ್ನಿಗೆ ತಟ್ಟಿದ್ದೇ ತಡ ಗೋಪಿ ತೊಪ್ಪ ತೊಪ್ಪನೆ ಸಗಣಿ ಹಾಕಿಬಿಡ್ತು. ಪಕ್ಕದಲ್ಲೇ ನಿಂತಿದ್ದ ಬಾವನ ಬಿಳಿ ಪಂಚೆ ಮೇಲೆಲ್ಲ ಸಗಣಿ ಹಾರಿದಾಗ ಬಾವ ಹೌಹಾರಿ ಹಿಂದೆ ಹೆಜ್ಜೆ ಇಟ್ಟದ್ದು ಎಣ್ಣೆ ಬಟ್ಟಲಿನ ಮೇಲೆ. ಮಾರೇರೆ ಎಣ್ಣೆ ಬಟ್ಟಲು ಸರಕ್ಕನೆ ಜಾರಿದಾಗ ಬಾವದ ಪನೆ ಬಿದ್ದು ಬಿಟ್ರು. ನಾವಿಲ್ಲ ಅಯ್ಯೋ ಬಾವ ಅಂತ ಕಿರಿಚಿಕೊಂಡ್ರೆ ದನಗಳಿಗೆ ಜೇಡಿ ಚಿತ್ತಾರ ಮಾಡಿಸುತ್ತಿದ್ದ ಲಿಂಗ ಓಡಿ ಹೋಗಿ ಅಯ್ಯೋ ಬಿದ್ದು ಬಿಟ್ರಾಯ್ನೋರೇ ಹೇಳಿ ಅಂತ ಅವರನ್ನು ಎತ್ತಿದ. ಬಸವನು ಓಡಿ ಬಂದು ಬಾವನನ್ನು ಎತ್ತಲು ಸಹಾಯ ಮಾಡಿದ. ಮಕ್ಕಳು ನಾವೆಲ್ಲ ಕಂಗಾಲಾಗಿ ನಿಂತು ಬಿಟ್ಟೆವು. ಅಷ್ಟರಲ್ಲಿ ಬಂದ ಅಣ್ಣನು ಕಂಡಾಗ ಬಾವ ನಾಚಿ ನೀರಾಗಿ ಬಿಟ್ರು. ಮಾರೇರೆ ಏನಾಯ್ತು ಬಾವ, ಯಾಕೆ ಎಲ್ಲರೂ ಬೊಬ್ಬೆ ಹೊಡೆದದ್ದು ಅಂತ ಕೇಳಿದಾಗ ಸಗಣಿಯಿಂದ ಚಿತ್ತಾರಗೊಂಡ ಬಿಳಿ ರೇಷ್ ಪಂಚೆಯನ್ನು ಕೈಯಲ್ಲಿ ಹಿಡಿದು ಬಚ್ಚಲು ಮನೆಗೆ ಬಿರುಬಿರನ್ನು ನಡೆದು ಬಿಟ್ಟರು ಬಾವ. ಪಾಪ, ಮೊದಲೇ ಬೆಣ್ಣೆಯಂತ ಬಿಳಿ ಬಣ್ಣದ ಅವರ ಮುಖ ಟೊಮೆಟೊ ತರ ಕೆಂಪಾದದ್ದು ಇವತ್ತಿಗೂ ನಮ್ಮ ಕಣ್ಣೆದುರು ಬಂದು ಮುಖದಲ್ಲಿ ನಗು ಹರಡುತ್ತದೆ. ಅಡುಗೆ ಮನೆಯಲ್ಲಿ ಅಮ್ಮನಿಗೆ ಅಡುಗೆಗೆ ಸಹಾಯ ಮಾಡುತ್ತಿದ್ದ ಅಕ್ಕನಿಗೆ ಬಾವನಿಗೆ ಗೋಮಯಾಭಿಷೇಕದ ಸುದ್ದಿ ಮುಟ್ಟಿಸಿದ್ದೇ ತಡ ಅಕ್ಕ ಬರ್ರನೆ ಬಚ್ಚಲು ಮನೆಗೆ ಓಡಿದಳು. ಬಾವ ಬಿಸಿ ನೀರ ಸ್ನಾನ ಮಾಡಿ ಅಕ್ಕ ಕೊಟ್ಟ ಹಸಿರು ಪಂಚೆ ಉಟ್ಟು ಹೊರಬಂದರು. ಹಾ, ಇಲ್ಲಿಗೆ ದೀಪಾವಳಿ ಅಡಗರ ಮುಗಿಯಲಿಲ್ಲ ರೀ. ನೀರು ತುಂಬುವ ದಿನದಿಂದ ನರಕ ಚತುರ್ದಶಿ, ನಂತರ ಬಲಿಪಾಡ್ಯ, ಗೋಪೂಜೆ, ಬಾವನ ಬಿದಿಗೆ, ಅದರ ನಂತರ ಅಕ್ಕನ ತದಿ, ಹೀಗೆ 5 ದಿನಗಳ ದೀಪಾವಳಿ ಹಬ್ಬ ಮುಗಿದಿಕೊಂಡು ಅಕ್ಕ ಬಾವ ಹೊರಲಾರದ ಉಡುಗೊರೆಗಳೊಂದಿಗೆ ಹೊರಟಾಗ ನಾವೆಲ್ಲ ಏನೋ ಕಳೆದುಕೊಂಡವರಂತೆ ನಿಂತಿದ್ದೆವು. ನಿಡಿಸಿರು ಬಿಡುತ್ತಾ ಅಂಗಳದಿಂದ ಜಗುಲಿಗೆ ಬರುವಾಗ ಅಲ್ಲಿ ಗಳುವಿನ ಮೇಲೆ ಒಣಗಲು ಹರವಿದ ಬಾವನ ರೇಷಿಮೆ ಪಂಚ ಗೋಪೂಜೆಯ ಚಿತ್ರ ಕಣ್ಣಿಗೆ ಕಟ್ಟಿದರೆ ಅದರ ತುಂಬಾ ಕಪ್ಪು ನಕ್ಷತ್ರಗಳಂತೆ ಚಿತ್ತಾರ ಮೂಡಿಸಿದ ಸಗಣಿ ಕಲೆ ಕಂಡು ಎಲ್ಲರೂ ಎಲ್ಲಾ ಮರೆತವರಂತೆ ಗೊಳ್ಳನೆ ನಗಾಡಿದ್ದು ಈಗಲೂ ಕಿವಿಗೆ ಗುಯಿಗುಡುತ್ತಿದೆ. ಸೋದರಿಯರೇ, ನೀವು ಕೂಡ ನಿಮ್ಮ ಮದುವೆ ನಂತರದ ಮೊದಲ ದೀಪಾವಳಿಯ ನೆನಪು ಮಾಡಿಕೊಳ್ಳಿ. ಆದರೆ ದನದ ಹಿಂಭಾಗದಲ್ಲಿ ನಿಲ್ಲೋ ಸಾಹಸ ಮಾತ್ರ ಬೇಡಿ, ಗೊತ್ತಾಯ್ತಾ? ನಮಸ್ಕಾರ.
1: ಇದುವರೆಗೆ ಅಕ್ಕ ಬಾವನ ಹೊಸ ದೀಪಾವಳಿ ಸಾವಿತ್ರಿ ಮನೋಹರ್ ಅವರಿಂದ ಲಘುದಾಟಿಯ ಭಾಷಣ ಕೇಳಿದಿರಿ. ಇದು ಇಂದಿನ ವನಿತಾ ವಿಹಾರ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.
2: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು.

0: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.
1: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
0: ದೇಶದ ಯುವಜನತೆಗೆ ಯುವವಾಣಿ ಉದ್ಯೋಗ ವಾರ್ತೆ ವೃತ್ತಿ

0: ಶಿಕ್ಷಣ ಮಾರ್ಗದರ್ಶನ ಕಾರ್ಯಕ್ರಮದ ಮೂಲಕ ಅರಿವಿನ ಜೊತೆಗೆ ದೇಶದ ಬೆಳವಣಿಗೆಗೆ ಯುವಶಕ್ತಿಯನ್ನು ಸಕ್ರಿಯಗೊಳಿಸುವ ವಿಶೇಷ ಕಾಳಜಿಯನ್ನು ಆಕಾಶವಾಣಿ ಮಾಡುತ್ತಿದೆ.
1: ನಮಸ್ಕಾರ, ದಿ ಒರಿಜಿನಲ್ ಆಭರಣ ಉಡುಪಿ ನಿಮಗಾಗಿ ತಂದಿದೆ ನೇಷನ್ ಫಸ್ಟ್ ಗೋಲ್ಡನ್ ಆಫರ್. ಚಿನ್ನಾಭರಣಗಳ ಮೇಕಿಂಗ್ ಚಾರ್ಜಸ್ ಮೇಲೆ ಪ್ರತಿ ಗ್ರಾಮ್ಗೆ 1250 ರೂಪಾಯಿವರೆಗೆ ರಿಯಾಯಿತಿ. ವಜ್ರಾಭರಣಗಳ ಮೇಲೆ ಪ್ರತಿ ಕ್ಯಾರೆಟ್ಗೆ 15,000 ರೂಪಾಯಿವರೆಗೆ ರಿಯಾಯಿತಿ. ಬೆಳ್ಳಿಯ ಸಾಮಗ್ರಿಗಳ ಮೇಲೆ ಪ್ರತಿ ಕಿಲೋಗೆ ಫ್ಲಾಟ್ 7,000 ರೂಪಾಯಿ ರಿಯಾಯಿತಿ. ನಿಮ್ಮ ಹಳೆಯ ಚಿನ್ನವನ್ನು ವಿನಿಮಯ ಮಾಡಿ ಪ್ರತಿ ಗ್ರಾಮ್ಗೆ 250 ರೂಪಾಯಿ ಹೆಚ್ಚುವರಿ ಪಡೆಯಿರಿ. ಈ ಆಫರ್ ಜೂನ್ 7ರವರೆಗೆ ಮಾತ್ರ. ನಿಯಮಗಳು ಅನ್ವಯಿಸುತ್ತವೆ. ನಿಮ್ಮ ಹತ್ತಿರದ ದಿ ಒರಿಜಿನಲ್ ಆಭರಣ ಶೋರೂಮ್ಗೆ ಭೇಟಿ ನೀಡಿ.
2: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತಿದೆ.
3: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಆತ್ಮೀಯ ಕೇಳುಗರೆ ಗಮನಿಸಿ, ನಮ್ಮ ನಿಲಯದಿಂದ ಇಂದು ಮಧ್ಯಾಹ್ನ 1:20 ಅಡುಗೆ ಆರೋಗ್ಯ ಮನೆ ಮದ್ದು ವೈದ್ಯರು ಹಾಗೂ ಪಾಕಪ್ರವೀಣರಿಂದ ಆಹಾರದ ಬಗ್ಗೆ ವಿಶೇಷ ಸರಣಿ ಕಾರ್ಯಕ್ರಮ ಪ್ರಸಾರವಾಗುವುದು. ಇವತ್ತಿನ ವಿಷಯ ಬಾಯಿ ಹುಣ್ಣು. ಈ ಕುರಿತು ಮಾಹಿತಿಯನ್ನು ನೀಡುತ್ತಾರೆ ವೈದ್ಯರಾದ ಮಧುರ ಹೆಚ್ಮಲ್ಹೋದೆ. ಬಸಳೆ ಸೊಪ್ಪಿನ ತೋವೆ, ಈ ಕುರಿತು ಅಡುಗೆ ಕಾರ್ಯಕ್ರಮವನ್ನು ತಿಳಿಸಿಕೊಡುತ್ತಾರೆ ಪ್ರೇಮಲತಾ ಬಿಎಂ. 1:30 ಚಿತ್ರಗೀತೆಗಳ ಕಾರ್ಯಕ್ರಮ, 2:40 ಭಾವಗೀತೆಗಳನ್ನು ಕೇಳುವಿರಿ. ಇನ್ನು ಮಧ್ಯಾಹ್ನ 3:00 101.4 ಎಫ್ಎಂ ತರಂಗಾಂತರದಲ್ಲಿ 3:00 ಚಾರ್ಟ್ ಶೋ ಕಾರ್ಯಕ್ರಮ, 4:00 ಮಿಕ್ಸ್ ಮೆಲೋಡಿ, 5:00 ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳುವಿರಿ. ಸಂಜೆ 5:30 ನಮ್ಮ ನಿಲಯದಿಂದ ಚಿತ್ರಗೀತೆಗಳ ಕಾರ್ಯಕ್ರಮ, 6:00 ಸೇವಾ ಮಾಹಿತಿ, 6:30 ರಸವಾರ್ತೆ ಮೂಡಿಬರುವುದು, 6:51 ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೆಕ್ಕೆಜೋಳದಲ್ಲಿ ಕಂಡುಬರುವ ಎಲೆ ತಿನ್ನುವ ಹುಳುವಿನ ಬಾಧೆ, ಹಾನಿಯ ಲಕ್ಷಣ ಹಾಗೂ ನಿರ್ವಹಣಾ ಕ್ರಮಗಳು, ಈ ಕುರಿತು ಕೃಷಿ ಮಹಾವಿದ್ಯಾಲಯದ ಕೀಟಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾ ಶರಣಬಸಪ್ಪ ದೇಶಮುಖ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಡಾ ಎಸ್ಎಂ ಸುಧಾಕರ್. ನಂತರ ಕೃಷಿ ಉಳಿಸಿ ಅಭಿಯಾನ 2026 ಕುರಿತು ಮಾಹಿತಿಯನ್ನು ಕೇಳುವಿರಿ. ಸಮತೋಲಿತ ರಸಗೊಬ್ಬರಗಳ ಬಳಕೆ ಕುರಿತು ಡಾ ಎಸ್ಎಂ ಸುಧಾಕರ್ ಅವರಿಂದ ಮಾಹಿತಿ. ಅಧಿಕ ಇಳುವರಿಗಾಗಿ ಮುಸುಕಿನ ಜೋಳದಲ್ಲಿ ಸುಧಾರಿತ ಕ್ರಮಗಳ ಕುರಿತು ಡಾ ಎಸ್ಎಂ ಸುಧಾಕರ್ ಅವರಿಂದ ಮಾಹಿತಿಯನ್ನು ಪಡೆದುಕೊಳ್ಳುವಿರಿ. ರಾತ್ರಿ 7:45 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, 8:00 ಚಿತ್ರಗೀತೆಗಳನ್ನು ಕೇಳುವಿರಿ. ರಾತ್ರಿ 9:15 ಪ್ರಚಲಿತ ವಿದ್ಯಮಾನ, 9:30 ಕ್ರೀಡಾಲೋಕ. ಇಂಟರ್ನ್ಯಾಷನಲ್ ಸೈಕ್ಲಿಸ್ಟ್ ಸಂದೇಶ್ ಉಪ್ಪರ್ ಅವರೊಂದಿಗೆ ಸಂದರ್ಶನ. ನಂತರ ಸ್ಪೋರ್ಟ್ಸ್ ನ್ಯೂಸ್ ಪ್ರಸಾರವಾಗುವುದು. 10:00 ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 10:30 ಕೇಂದ್ರ ಸರ್ಕಾರ 12 ವರ್ಷ ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಮೂಡಿಬರುವುದು. ಇವುಗಳು ನಮ್ಮ ನಿಲಯದಿಂದ ಹಾಗೂ ಬೆಂಗಳೂರು ಸಹ ಪ್ರಸಾರದಲ್ಲಿ ಪ್ರಸಾರವಾಗುವ ಕಾರ್ಯಕ್ರಮಗಳು. ಆಕಾಶವಾಣಿ ಭದ್ರಾವತಿ, ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಆರೋಗ್ಯ ಕಾರ್ಯಕ್ರಮ ಮೂಡಿಬರುವುದು.

0: ತಜ್ಞ ವೈದ್ಯರಾದ ಡಾಕ್ಟರ್ ರೋಹಿತ್ ಶೆಟ್ಟಿ ಅವರಿಂದ ಭಾಷಣ.
1: ನಮಸ್ಕಾರ ಗೆಳೆಯರೇ, ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಒಂದು ಹೊಸ ಮೆಡಿಸಿನಿನ ಒಂದು ಹೊಸ ಒಂದು ಪ್ರಯೋಗದಲ್ಲಿ ಇರುವಂತಹ ಒಂದು ಥೆರಪಿ ಬಗ್ಗೆ ಡಿಸ್ಕಸ್ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇದರ ಹೆಸರು ಜೀನ್ ಥೆರಪಿ ಅಂತ. ಜೀನ್ ಥೆರಪಿ ಅಂದ್ರೆ ಏನು? ನಮ್ಮ ಬಾಡಿಯಲ್ಲಿ ಹಲವಾರು ಜೀನ್ಸ್ ಇರ್ತಾವೆ, ಆ ಜೀನ್ಸ್ ಅಲ್ಲಿ ಡಿಎನ್ಎಗಳಿರ್ತಾವೆ. ಆ ಡಿಎನ್ಎ ಇಂದ ನಮ್ಮ ಬಾಡಿ ಸ್ಟ್ರಕ್ಚರ್ ಆಗ್ಲಿ, ನಮ್ಮ ಕಲರ್ ಆಗ್ಲಿ, ನಾವು ವರ್ಕ್ ಮಾಡುವಂತ ಪದ್ಧತಿಗಳಾಗ್ಲಿ, ನಮ್ಮ ಕ್ಯಾರೆಕ್ಟರ್ ಆಗ್ಲಿ, ಎಲ್ಲಾನು ಇಟ್ ಗವರ್ನ್ಸ್ ಎವ್ರಿಥಿಂಗ್. ಇದ್ರ ಜೊತೆಗೆ ಈ ಜೀನ್ ಅಬ್ನಾರ್ಮಾಲಿಟೀಸ್ ಇಂದ ಬಹಳಷ್ಟು ನಮ್ಗೆ ಬಾಡಿಯಲ್ಲಿ ತುಂಬಾ ಹಲವಾರು ಕಾಯಿಲೆಗಳು ಬರ್ತವೆ. ನಮ್ಮ ಹೇರ್ ಫಾಲ್ ಇಂದ ಹಿಡಿದು ಇನ್ಫೆಕ್ಷನ್ಸ್ ಇಂದ ಹಿಡಿದು ಹಾರ್ಟ್ ಅಟ್ಯಾಕ್ ಇಂದ ಹಿಡಿದು ಕೊಲೆಸ್ಟ್ರಾಲ್, ಮಲ್ಟಿಪಲ್ ಏರಿಯಾಸ್ ಅಲ್ಲಿ ನಮ್ಮ ಜೀನ್ ರಿಲೇಟೆಡ್ ಡಿಸಾರ್ಡರ್ಸ್ ಇರ್ತವೆ. ನಾವು ಜೀನ್ಸ್ ಅನ್ನೋದು ನಾವು ಪಡ್ಕೊಂಡ್ ಬಂದಿರೋ ಅಂತ ಒಂದು ಸೊತ್ತು, ನಮ್ಮ ಪೇರೆಂಟ್ಸ್ ಇಂದ ಬರುವಂತ ನಮ್ ಗಿಫ್ಟ್ ಅದು. ನಮ್ಮ ಪೇರೆಂಟ್ಸ್, ಅವ್ರ ಪೇರೆಂಟ್ಸ್, ಅವ್ರ ಹಿಂದಿನ ಜನ್ಮದಿಂದ ಹಿಂದಿನ ಫ್ಯಾಮಿಲಿ ಟ್ರೀಯಿಂದ ತಗೊಂಡ್ರೆ ಆ ಜೀನ್ಸ್ ನಮಗ್ ಬಂದಿರೋದು ಹಲವಾರು ಮ್ಯುಟೇಷನ್ಸ್ ಅಂದ್ರೆ ಹಲವಾರು ಚೇಂಜಸ್ ಆಗ್ತವೆ. ಆ ಮ್ಯುಟೇಷನ್ ಚೇಂಜಸ್ ಆದಾಗ ಏನಾಗುತ್ತೆ, ಅದು ಬಾಡಿಯಲ್ಲಿ ಕೆಲವು ಟೈಮ್ ಸಮ್ ಮ್ಯಾಪ್ ರೀಡಿಂಗ್ ರಾಂಗ್ ಆದಾಗ ಕೆಲವು ಡಿಸೀಸಸ್ ಕ್ರಿಯೇಟ್ ಮಾಡ್ತವೆ. ಫಾರ್ ಎಕ್ಸಾಂಪಲ್, ನಾವು ಕಂಪ್ಯೂಟರ್ ಅಲ್ಲಿ ಕೋಡ್ ಏನಾದ್ರು ರಾಂಗ್ ಆಯ್ತು ಅಂತ ಹೇಳ್ತೀವಿ, ಒಂದು ಕೋಡ್ ಸೆಂಟೆನ್ಸ್ ರಾಂಗ್ ಆಯ್ತು ಅಂತ ಆದ್ರೆ ಏನಾಗುತ್ತೆ, ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ರಾಂಗ್ ಆಗುತ್ತೆ, ಕಂಪ್ಯೂಟರ್ ಶಟ್ ಡೌನ್ ಆಗುತ್ತೆ. ಬಾಡಿಯಲ್ಲಿ ಇದೇ ತರ ಜೀನ್ಸ್ ಹಲವಾರು ಏನೋ ಶತಮಾನಗಳಿಂದ ಫ್ಯಾಮಿಲಿ ಟ್ರೀಗಳಿಂದ ಬಂದಾಗ ಆ ಕೋಡ್ ರಾಂಗ್ ಎಲ್ಲಾರು ಒಂಚೂರು ಆದಾಗ, ಎಲ್ಲಿಯೋ ಒಂದ್ ಜೀನ್ ನಾವು ಪಡ್ಕೊಂಡ್ ಬಂದಿದ್ದು ರಾಂಗ್ ಆದಾಗ ಕಾಯಿಲೆಗಳು ಶುರು ಆಗತ್ತೆ. ಇದು ಮುಂಚೆ ಇದ್ರ ಬಗ್ಗೆ ಜಾಸ್ತಿ ಇದ್ರ ಬಗ್ಗೆ ಗಮನ ಕೊಡ್ಲಿಕ್ಕೆ ಆಗ್ತಿರ್ಲಿಲ್ಲ, ಟೆಸ್ಟಿಂಗ್ ತುಂಬಾ ಕಾಸ್ಟ್ಲಿ ಇರ್ತಾ ಇತ್ತು. ಜೆನೆಟಿಕ್ಸ್ ಅಂತ ನಾವು ಹೇಳ್ತಾ ಇದ್ವಿ ಬಿಟ್ರೆ ಅದ್ರ ಬಗ್ಗೆ ನಾವು ಯಾವತ್ತು ಅದ್ರ ಬಗ್ಗೆ ಏನ್ ಮಾಡಬಹುದು ಅಂತ ಹೇಳಿಕ್ ಆಗ್ತಿರ್ಲಿಲ್ಲ. ಲಾಸ್ಟ್ ಒಂದ್ 25 ಇಯರ್ಸ್ ಅಲ್ಲಿ ಏನಾಯ್ತು, ಜೆನೆಟಿಕ್ ಟೆಸ್ಟ್ ಅನ್ನ ನಾವು ಚೆಕ್ ಮಾಡ್ಲಿಕ್ಕೆ ಶುರು ಮಾಡಿದ್ವಿ. ಫಾರ್ ಎಕ್ಸಾಂಪಲ್, ಯಾವ್ದೋ ಒಂದ್ ಕಣ್ಣಿನ ಬ್ಲೈಂಡ್ನೆಸ್ ಇರ್ಬೋದು, ಒಬ್ಬ ಹಾರ್ಟ್ ಅಟ್ಯಾಕ್ ಇರ್ಬೋದು, ಅಥವಾ ಕೆಲವರಿಗೆ ಬೇರೆ ಆದಂತ ಕ್ಯಾನ್ಸರ್ಸ್ ಇರ್ಬೋದು, ಆವಾಗ ಈ ಜೆನೆಟಿಕ್ ಬ್ಲಡ್ ಇಂದ ನಾವು ಟೆಸ್ಟ್ ಮಾಡ್ಬೋದು, ಸಲೈವಾ ಇಂದ ಮಾಡ್ಬೋದು, ಬೇರೆ ಬೇರೆ ಆರ್ಗನ್ಸ್ ಇಂದ ಮಾಡ್ಬೋದು. ಟೆಸ್ಟ್ ಮಾಡಿದಾಗ ತುಂಬಾ ಡಿಸೀಸಸ್ ಬಾಡಿ ಇದ್ದು ಜೆನೆಟಿಕ್ಸ್ ಇಂದ ಸಂಬಂಧಪಟ್ಟಿರೋ ಒಂದು ಲಿಂಕ್ ಶುರು ಆಯ್ತು. ಈ ಲಿಂಕ್ ನಾವು ಬಂದಾಗ ವಿ ಸ್ಟಾರ್ಟೆಡ್ ಲುಕಿಂಗ್ ಅಟ್ ಈ ಲಿಂಕ್ ಇಂದ ಈ ಡಿಸೀಸ್ ಬರ್ತಾ ಇದೆ, ಈ ಮ್ಯುಟೇಷನ್ ಅಂದ್ರೆ ಈ ರಾಂಗ್ ರೀಡಿಂಗ್ ಆಫ್ ಕೋಡ್ಸ್. ನಮ್ ಜೆನೆಟಿಕ್ಸ್ ಅಲ್ಲೂ ಕೋಡ್ಸ್ ಇರುತ್ತೆ, ಜೆನೆಟಿಕ್ ಕೋಡ್ ಅಂತ ಹೇಳ್ತೀವಿ. ಆ ಕೋಡ್ ರಾಂಗ್ ಆದಾಗ ಅಂದ್ರೆ ಅದ್ರಲ್ಲಿ ಕೋಡ್ ರಾಂಗ್ ಆದಾಗ ಏನಾಗ, ಬೇಡದೇ ಇರುವಂತಹ ಪ್ರೋಟೀನ್ ಸೆಕ್ರೀಟ್ ಆಗುತ್ತೆ. ಬೇಡದೇ ಇರುವಂತಹ ಪ್ರೋಟೀನ್ ಸೆಕ್ರೀಟ್ ಆದಾಗ ಟ್ಯೂಮರ್ಸ್ ಆಗ್ಬೋದು, ಹಾರ್ಟ್ ಅಟ್ಯಾಕ್ ಆಗ್ಬೋದು, ಬ್ಲೈಂಡ್ನೆಸ್ ಇರ್ಬೋದು. ಈ ಪ್ರೋಟೀನ್ಸ್ನ ನಾವು ಹೇಗೆ ಸರಿಪಡಿಸೋದು, ನಾವೇನ್ ಶುರು ಮಾಡಿದ್ವಿ, ಮೆಡಿಸಿನ್ಸ್ನ ಅಲ್ಲಿ ಬ್ಲಾಕ್ ಮಾಡ್ಲಿಕ್ಕೆ ಶುರು ಮಾಡಿದ್ವಿ. ಮೆಡಿಸಿನ್ ಬ್ಲಾಕ್ ಮಾಡಿದ್ರೆ ಅದು ಲೈಫ್ ಲಾಂಗ್ ತಗೊಳ್ಬೇಕಾಗ್ತಿತ್ತು, ಅಥವಾ ಕೆಲವು ಟೈಮ್ ಒಂದ್ಸತಿ ಡ್ಯಾಮೇಜ್ ಆದ್ಮೇಲೆ ರಿವರ್ಸ್ ಆಗ್ತಿರ್ಲಿಲ್ಲ. ಸೊ ಒಂದ್ಸತಿ ಜೆನೆಟಿಕ್ ಕಾಯಿಲೆ ಬಂದ್ರೆ ಅದು ರಿವರ್ಸ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ, ಬರೀ ಸ್ಟಾಪ್ ಮಾಡ್ಬೋದು ಕೆಲವು ಕಾಯಿಲೆಗಳು. ಎಸ್ಪೆಷಲಿ ಕಣ್ಣಿನ ಬ್ಲೈಂಡ್ನೆಸ್, ನೈಟ್ ಬ್ಲೈಂಡ್ನೆಸ್ ಹೇಳ್ತೀವಿ, ಗ್ಲಾಕೋಮ, ಕಣ್ಣಲ್ಲಿರುವಂತಹ ಹಲವಾರು ಅದರ್ ಕಾಯಿಲೆಗಳಿರ್ಬೋದು, ಪ್ಲಸ್ ಬಾಡಿಯಲ್ಲಿ ಇರುವಂತದ್ದು, ಅದನ್ನ ಸ್ಟಾಪ್ ಮಾಡೋದು ಒಂದೇ ನಮ್ಮ ವಿಧಾನ ಇತ್ತು ಹೊರತು ರಿವರ್ಸ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಸೊ ಲಾಸ್ಟ್ ಒಂದ್ 15-20 ಇಯರ್ಸ್ ಅಲ್ಲಿ ತುಂಬಾ ಚೇಂಜಸ್ ವರ್ಲ್ಡ್ ಅಲ್ಲಿ ಶುರು ಆಯ್ತು. ಇದರ ಚೇಂಜಸ್ ಏನಂದ್ರೆ, ನಾವು ಜೆನೆಟಿಕ್ ಅನ್ನ ಜೀನ್ಸ್ ಅನ್ನ ಮ್ಯಾನಿಪುಲೇಟ್ ಮಾಡಬಹುದು, ಜೀನ್ಸ್ ಅನ್ನ ಎಡಿಟ್ ಮಾಡಬಹುದು, ಜೀನ್ಸ್ ಅನ್ನ ನಾರ್ಮಲ್ ತರ ಮಾಡಬಹುದು ಅಂತ ಒಂದು ಶುರು ಮಾಡಿತು. ಆವಾಗ ಏನ್ ಮಾಡಿದ್ರು, ಆನಿಮಲ್ಸ್ ಅಲ್ಲಿ ಸ್ಟಡಿ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಈ ಜೀನ್ಸ್ ಈ ತರ ಇದ್ರೆ ಈ ತರ ಕ್ಯಾನ್ಸರ್ಗೆ ಅಥವಾ ಬ್ಲೈಂಡ್ನೆಸ್ಗೆ ಅಥವಾ ಬೇರೆ ಬೇರೆ ಕಾಯಿಲೆಗಳಿಗೆ ನಾವು ಈ ಜೀನ್ ಅನ್ನ ನಾವು ಎಡಿಟ್ ಮಾಡಿದ್ರೆ, ಎಡಿಟ್ ಮಾಡಿ ಇಂಜೆಕ್ಷನ್ ಕೊಟ್ರೆ, ನಾರ್ಮಲ್ ಜೀನ್ ಹಾಕಿದ್ರೆ ಆ ಜೀನ್ ಹೋಗ್ಬಿಟ್ಟು ವರ್ಕ್ ಮಾಡುತ್ತಾ ಅಂತ. ದಟ್ ಕ್ರಿಯೇಟ್ ತುಂಬಾ ಒಂದು ಬಿಗ್ ಇಂಪ್ರೆಷನ್ ಕ್ರಿಯೇಟ್ ಮಾಡ್ತು. ಇದನ್ನ ಚೇಂಜ್ ಮಾಡಬಹುದು, ಇದನ್ನ ನಾವು ಎಡಿಟ್ ಮಾಡಬಹುದು, ಇದನ್ನ ಜೀನ್ ಥೆರಪಿ ಅಂತ ಹೇಳ್ತೀವಿ. ಅಂದ್ರೆ ನಾರ್ಮಲ್ ಇರೋ ಜೀನ್ ಅನ್ನ ನಮ್ಮ ಬಾಡಿಗೆ ಆಗ್ಲಿ ಕಣ್ಣಲ್ಲಿ ಇಂಜೆಕ್ಷನ್ ಅನ್ನೋದು ಕೊಟ್ಟಾಗ ಆ ಜೀನು ಹೋಗಿ ನಾರ್ಮಲ್ ಅಬ್ನಾರ್ಮಲ್ ಹಾಳಾಗಿರೋ ಒಂದು ಜೀನ್ ಅನ್ನು ಅದಕ್ಕೆ ಹೋಗಿ ಅಟ್ಯಾಚ್ ಮಾಡಿಕೊಂಡು ಅದು ನಾರ್ಮಲ್ ತರ ಫಂಕ್ಷನ್ ಮಾಡುತ್ತೆ. ಈಗ ಫಾರ್ ಎಕ್ಸಾಂಪಲ್, ನೀ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೀವಿ. ನೀ ಟ್ರಾನ್ಸ್ಪ್ಲಾಂಟ್ ಅಲ್ಲಿ ಏನ್ ಮಾಡ್ತೀವಿ, ನಮ್ಮ ಇರೋ ನೀ ಡ್ಯಾಮೇಜ್ ಆಗಿರೋದನ್ನ ಆರ್ಟಿಫಿಷಿಯಲ್ ನೀ ತೆಗೆದುಹಾಕ್ತೀವಿ. ಇದೇ ತರ ಒಂದು ಜೀನ್ ಅಬ್ನಾರ್ಮಲ್ ಇರೋದು, ಬಾಡಿಯಲ್ಲಿ ಮಿಲಿಯನ್ಸ್ ಆಫ್ ಜೀನ್ಸ್ ಇರ್ತವೆ, ಅದನ್ನ ನಾವೆಲ್ಲಾ ಇದ್ ಮಾಡ್ಬೇಕಾದೇನ್ ಮಾಡ್ತೀವಿ, ಒಂದು ಇಂಜೆಕ್ಷನ್ ಅಲ್ಲಿ ಆ ಒಂದು ಒಂದು ಅಷ್ಟು ಮಿಲಿಯನ್ಸ್ ಆಫ್ ಜೀನ್ಸ್ ನ ನಾವು ಕೋಡ್ ಮಾಡಿ, ನಾರ್ಮಲ್ ಜೀನ್ಸ್ ಅನ್ನು ಕೋಡ್ ಮಾಡಿ ಒಂದು ವೈರಸ್ ಒಳಗೆ ಹಾಕ್ತೀವಿ. ವೈರಸ್ಸು ಡೆಡ್ ವೈರಸ್ಸು, ಅದರಲ್ಲಿ ಲೈವ್ ಇರೋದಿಲ್ಲ, ಅಡಿನೋ ವೈರಸ್ ಅಂತ ಹೇಳ್ತೀವಿ. ಆ ವೈರಸ್ ಯಾಕೆ ಇಂಪಾರ್ಟೆಂಟು ಅಂದ್ರೆ, ವೈರಸ್ಸು ಒಂಥರ ಸ್ಪೈ ಇದ್ದಾಗೆ, ಅಂದ್ರೆ ಅದು ಒಂದು ಯಾವ್ದು ಎಲ್ಲಿ ಬೇಕಾದ್ರೆ ನುಗುಳ್ಬಿಡತ್ತೆ, ಯಾವ ಸೆಲ್ ಒಳಗಡೆ ಬೇಕಾದ್ರೆ ಹೋಗುತ್ತೆ, ಬ್ಯಾಕ್ಟೀರಿಯಾ ಹೋಗ್ಲಿಕ್ಕೆ ಆಗಲ್ಲ. ನಮ್ಮ ಬಾಡಿಗೆ ವೈರಸ್ ಒಳಗಡೆ ಅದಕ್ಕೆ ಹೋಗೋದು ತುಂಬಾ ಈಸಿ. ಅದಕ್ಕೆ ಕೋವಿಡ್ ಅಲ್ಲಿ ತುಂಬಾ ಕಷ್ಟ ಆಯ್ತು ಅದಕ್ಕೆ ವ್ಯಾಕ್ಸಿನ್ ಕಂಡುಹಿಡಿಯೋದು. ಯಾಕೆ ಅಂದ್ರೆ ಅದು ಎಲ್ಲಾ ಸೆಲ್ ವರೆಗೂ ಹೋಗಿ ಕೂತ್ಕೊಂಡ್ಬಿಡೋದು. ಕೂತ್ಕೊಂಡ್ಬಿಟ್ಟು ಏನ್ ಮಾಡುತ್ತೆ, ನಮ್ಮ ಸೆಲ್ನೇ ಕಂಟ್ರೋಲ್ ಮಾಡ್ಲಿಕ್ಕೆ ಶುರು ಮಾಡುತ್ತೆ. ಇದು ಬಹಳ ಡೇಂಜರಸ್ ವೈರಸ್ ಟು ವ್ಯವಹಾರ. ಸೊ ಅದರಿಂದ ಈ ವೈರಸ್ ಅನ್ನ ನಾವು ಏನ್ ಮಾಡಿದ್ವಿ, ಆ ವೈರಸ್ ಒಳಗಡೆನೆ ನಾವು ಅದನ್ನ ವೈರಸ್ ಇರುವ ಆಂಟಿಜೆನಿಕ್ ಅಂದ್ರೆ ಅದರಲ್ಲಿರೋ ಕೆಟ್ಟ ಪ್ರಾಪರ್ಟಿನ ತೆಗೆದು ಅದರೊಳಗೆ ಏನ್ ಮಾಡ್ತೀವಿ, ಆ ಈ ಜೀನ್ ಅನ್ನ ಲೋಡ್ ಮಾಡ್ತೀವಿ. ಲೋಡ್ ಮಾಡಿಬಿಟ್ಟು ಒಂದು millions ಆಫ್ ಜೀನ್ ನ ಒಂದು ಇಂಜೆಕ್ಷನ್ ವಯಲ್ ಅಲ್ಲಿ ಬಾಡಿಗೆ ಹಾಕ್ತೀವಿ ಅಥವಾ ಕಣ್ಣಿಗೆ ಇಂಜೆಕ್ಷನ್ ಕೊಡ್ತೀವಿ. ಅವಾಗ ಏನ್ ಮಾಡುತ್ತೆ, ಈಚ್ ಆ ವೈರಸ್ ಇರುವ ಸೆಲ್ ಇದು ಇದು ನಮ್ಮ ಕಣ್ಣಿನ ಅಬ್ನಾರ್ಮಲ್ ಹಾಳಾಗಿರೋ ನಮ್ಮ ಕಾಯಿಲೆ ಇರುವಂತ ಸೆಲ್ ಒಳಗಡೆ ಹೋಗುತ್ತೆ. ಸೆಲ್ ಒಳಗೆ ಹೋದಾಗ ಏನಾಗುತ್ತೆ, ಇಟ್ ವಿಲ್ ಸ್ಟಾರ್ಟ್ ರಿಲೀಸಿಂಗ್ ದೋಸ್ ರಿಯಲ್ ಜೀನ್ಸ್, ನಾರ್ಮಲ್ ಜೀನ್ಸ್. ಆ ರಿಲೀಸ್ ಆಗಿರೋ ಜೀನ್ ಏನ್ ಮಾಡುತ್ತೆ, ಹೋಗ್ಬಿಟ್ಟು ಆ ಹಾಳಾಗಿರೋ ಜೀನು ಅಥವಾ ಕೆಟ್ಟ ಇರೋ ಜೀನ್ ಅನ್ನ ಅಟ್ಯಾಚ್ ಮಾಡಿ ಇಟ್ ವಿಲ್ ಸ್ಟಾರ್ಟ್ ಬಿಕಮಿಂಗ್ ಬೆಟರ್. ಇದು ಇದರ ಹೋಲ್ ಕಾನ್ಸೆಪ್ಟ್. ಈ ವೈರಸ್ಸು ಮತ್ತೆ ಜೀನಿನ ಲಿಂಕ್ ಹೇಗೆ ಅಂದ್ರೆ, ನಮ್ಮ ಇಸ್ರೋ ಅವರು ರಾಕೆಟ್ ಕಳಿಸ್ತಾರೆ, ಸ್ಪೇಸ್ ಶಿಪ್. ರಾಕೆಟ್ ಸ್ಪೇಸ್ ಶಿಪ್ ಒಂದು ಮೇಲ್ಗಡೆ ನಾವು ನಮ್ಮ ಅಂತರಿಕ್ಷದಲ್ಲಿ ಇರಬೇಕಾದ್ರೆ ನಮ್ಗೆ ಈಗ ಒಂದು ಇಂಟರ್ನೆಟ್ ಆಗ್ಲಿ ಬೇರೆ ಬೇರೆ ರೀಸನ್ಸ್ ಕಳಿಸ್ತಾರೆ. ಹೋಗ್ಬೇಕಾದ್ರೆ ಏನು ಒಂದು ರಾಕೆಟ್ ಮೇಲೆ ಹೋಗ್ಬೇಕು, ಬರೀ ಸ್ಪೇಸ್ ಶಿಪ್ ತನ್ನಾಗ್ತಾನಾಗ ಅದು ಹೋಗೋದಿಲ್ಲ. ಮೂನ್ಗಾರು ಹೋಗ್ಬೋದು ಅಥವಾ ನಮ್ಮ ಇಟ್ ಕ್ಯಾನ್ ಗೋ ಟು ಎನಿ ಅಟ್ಮಾಸ್ಫಿಯರ್. ಅವಾಗ ಏನ್ ಮಾಡ್ತೀವಿ, ಒಂದು ರಾಕೆಟ್ ಬೇಕು. ಈ ವೈರಸ್ ಇಸ್ ಎ ರಾಕೆಟ್, ಟೇಕ್ಸ್ ದ ಜೀನ್ ಗೋಸ್ ಇನ್, ಅಲ್ಲಿ ಹೋಗಿ ಅದು ರಿಲೀಸ್ ಮಾಡುತ್ತೆ. ಇದರಿಂದ ಏನ್ ಕಾಯಿಲೆಗಳು ಕ್ಯೂರ್ ಮಾಡಬಹುದು. ಇವತ್ತಿನ ದಿನದಲ್ಲಿ ತುಂಬಾ ಕಾಯಿಲೆ, ಅಟ್ಲೀಸ್ಟ್ ಒಂದು 30-40 ಡಿಫ್ರೆಂಟ್ ಕಾಯಿಲೆಗಳು ಸ್ಟಡೀಸ್ ನಡೀತಾ ಇದೆ. ಅದ್ರಲ್ಲಿ ಒನ್ ಆಫ್ ದ ಫಸ್ಟ್ ಜೀನ್ ಥೆರಪಿ ಕಣ್ಣಲ್ಲಿ ಈ ಬ್ಲೈಂಡ್ನೆಸ್, ನೈಟ್ ಬ್ಲೈಂಡ್ನೆಸ್ ಇರೋರಿಗೆ ಆ ಜೀನ್ ಅನ್ನು ಯಾವ್ದಿದೆ ಐಡೆಂಟಿಫೈ ಮಾಡಿ ಶುರು ಮಾಡಿದ್ದಾರೆ. ಅದಕ್ಕೆ ಆಲ್ರೆಡಿ ಒಂದು ಡ್ರಗ್ ಇದೆ, ಬಟ್ ಆ ಡ್ರಗ್ ಕಾಸ್ಟ್ 9-11 ಇವತ್ತಿನ ಡಾಲರ್ ರೇಟ್ ನಾನು 12 crore ಆಗುತ್ತೆ ಒಂದು ಇಂಜೆಕ್ಷನ್. ಅದ್ ನಮ್ಮ ಇಂಡಿಯಾದಲ್ಲಿ ಅಫೋರ್ಡ್ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ನಾವೇನ್ ಮಾಡಿದೀವಿ, ನಮ್ಮ ರಿಸರ್ಚ್ ಲ್ಯಾಬ್ ಅಲ್ಲಿ ಒಂದು 20 years ಇದನ್ನ ವರ್ಕ್ ಮಾಡಿ ನಮ್ದಾದಂತ ಜೀನ್ ಥೆರಪಿ ಯೂನಿಟ್ಸ್ ಮಾಡಿ ಈ ಒಂದು ನೆಕ್ಸ್ಟ್ 2-3 years ಅಲ್ಲಿ ವಿ ಆರ್ ಕಮಿಂಗ್ ಔಟ್ ವಿತ್ ವೆರಿ ವೆರಿ ಲೋ ಕಾಸ್ಟ್ ಜೀನ್ ಥೆರಪಿ ಫಾರ್ ಮೆನಿ ಡಿಸೀಸಸ್, ಸಿಕ್ಕಲ್ ಸೆಲ್ ಅನಿಮಿಯಾ, ಮಸ್ಕ್ಯುಲರ್ ಡಿಸ್ಟ್ರೋಫಿ, ಮತ್ತೆ ಬೇರೆ ಬೇರೆ ಕಣ್ಣಿನ ಕಾಯಿಲೆಗಳು. ಆಮೇಲೆ ಇನ್ ಫ್ಯೂಚರ್ ಅಲ್ಲಿ ಈವನ್ ಮೆನಿ ಕ್ಯಾನ್ಸರ್ಸ್ ಆಲ್ಸೋ ಪೀಪಲ್ ಆರ್ ಲುಕಿಂಗ್ ಇದನ್ನ ಜೀನ್ ಥೆರಪಿ ಬಗ್ಗೆ ನೋಡ್ಬೋದು. ಸೊ ಈ ಒಂದು ಮೀಡಿಯಂ ತ್ರೂ ನಾ ಏನ್ ಹೇಳಬೇಕು ಅಂದ್ರೆ, ನಮ್ಮ ಕಾಯಿಲೆಗಳಿಗೆ ಮಲ್ಟಿಪಲ್ ಆಪ್ಷನ್ಸ್, ಈಗ ನ್ಯೂ ಆಪ್ಷನ್ಸ್ ವೆಂಚರ್ಸ್ ಓಪನ್ ಅಪ್ ಆಗಿದೆ. ನನ್ಗೆ ಬಹಳ ಎಕ್ಸೈಟೆಡ್ ವೆಂಚರ್ ವಿಚ್ ಐ ಆಮ್ ಪರ್ಸನಲಿ ಇನ್ವಾಲ್ವ್ಡ್ ಇನ್ ಇಸ್ ಕಾಲ್ಡ್ ಜೀನ್ ಥೆರಪಿ. ಈ ಜೀನ್ ಥೆರಪಿ ಇನ್ ಫ್ಯೂಚರ್ ಕುಡ್ ಶೇಪ್ ನಾವು ಕಾಯಿಲೆನ್ನ, ಎಷ್ಟೋ ಕಾಯಿಲೆನ್ನ ಟ್ರೀಟ್ ಮಾಡೋ ವಿಧಾನವೇ ಬೇರೆ ಆಗುತ್ತೆ ಅಂತ ನನಗೆ, ಐ ಹ್ಯಾವ್ ಎ ಲಾಟ್ ಆಫ್ ಹೋಪ್ ಇನ್ ಇಟ್. ಅಂಡ್ ಥ್ರೂ ದಿಸ್ ಮೀಡಿಯಂ ನಾವು ಇನ್ ಫ್ಯೂಚರ್ ಪ್ರೋಗ್ರೆಸ್ ಅನ್ನು ನಾವು ವಿಲ್ ಕೀಪ್ ಯು ಅಪ್ಡೇಟೆಡ್. ನಮಸ್ಕಾರ.
0: ಇದುವರೆಗೆ ಜೀನ್ ಥೆರಪಿ ಕುರಿತಾಗಿ ಡಾಕ್ಟರ್ ರೋಹಿತ್ ಶೆಟ್ಟಿ ಅವರು ಮಾಹಿತಿ ಮಾಡಿಕೊಟ್ರು. ಇನ್ನು ಮುಂದೆ IVF ಮೂಲಕ ಮಕ್ಕಳನ್ನು ಪಡೆಯೋದು ಹೇಗೆ ಎಂಬುದರ ಕುರಿತಾಗಿ ಸಂದರ್ಶನವಿದೆ ಡಾಕ್ಟರ್ ತೇಜಸ್ವಿನಿ ಕುಮಾರಸ್ವಾಮಿ ಅವರೊಂದಿಗೆ. ಈ IVF ಅಂದ್ರೆ ಏನು ಮೇಡಮ್?
2: IVF ಅಂದ್ರೆ ಕೃತಕ ಗರ್ಭಧಾರಣೆ ಅಂತ, ಫುಲ್ ಫಾರ್ಮ್ ಇನ್ವಿಟ್ರೋ ಫರ್ಟಿಲೈಸೇಷನ್ ಅಂತ. ಇಲ್ಲಿ ಎಲ್ಲಾ ಪ್ರಕ್ರಿಯೆಗಳು ದೇಹದ ಹೊರಗಡೆ ನಡೆಯುತ್ತೆ. ಅಂದ್ರೆ ಹೆಂಡತಿಯಿಂದ ನಾವು ಮೊಟ್ಟೆಗಳು ತಗೊಳ್ತೇವೆ, ಗಂಡನಿಂದ ಸ್ಪರ್ಮ್ ಅಥವಾ ವೀರ್ಯಾನ್ ತಗೊಳ್ತೇವೆ, ಅದನ್ನ ಹೊರಗಡೆ ದೇಹದಿಂದ ಹೊರಗಡೆ ಲ್ಯಾಬ್ ಅಲ್ಲಿ ಮಿಕ್ಸ್ ಮಾಡ್ತೇವೆ. ಲ್ಯಾಬ್ ಅಲ್ಲೇನೇನೆ ಮಗುನ ಬೆಳೆಸ್ತೇವೆ, ಅಂದ್ರೆ ಪೂರ್ತಿ ಅಲ್ಲ, ಒಂದು 5 days ಮಗು, ಬ್ಲಾಸ್ಟ್ ಅಂತ ಹೇಳ್ತೇವೆ ಅಥವಾ ಭ್ರೂಣ ಅಂತ ಹೇಳ್ತೀವಿ. ಭ್ರೂಣನ ಹೊರಗಡೆ ದೇಹದಿಂದ ಹೊರಗಡೆನೆ ಮಾಡಿ ಆಮೇಲೆ ಗರ್ಭದಲ್ಲಿ ಹಾಕ್ತೇವೆ ಅದನ್ನ. ಅದಕ್ಕೆ ಇದನ್ನ ಕೃತಕ ಗರ್ಭಧಾರಣೆ ಅಥವಾ IVF ಇನ್ವಿಟ್ರೋ ಫರ್ಟಿಲೈಸೇಷನ್ ಹೇಳ್ತೇವೆ.
3: ದೇಹದ ಹೊರಗೆ ಒಂದು ಮಗುವಿನ ಬೆಳವಣಿಗೆ ಅಂತಂದ್ರೆ ಬಹಳ ಒಂಥರ ನಂಬಲಿಕ್ಕೆ ಆಗಲ್ಲ, ಸಾಧ್ಯನೇ ಇಲ್ಲ. ದೈವದತ್ತವಾದಂತಹ ಮನುಷ್ಯನ ಒಂದು ಆರೋಗ್ಯ ಮತ್ತು ದೇಹದ ರಚನೆ ಹೇಗಿದೆ, ಹೆಣ್ಮಕ್ಳಿಗೆ ಗರ್ಭಧಾರಣೆ ಮಾಡುವಂತಹ ಒಂದು ಸಾಮರ್ಥ್ಯ ಶಕ್ತಿ ಇದೆ, ಹೊರಗಡೆ ಕೂಡ ಇದನ್ನು ಮಾಡಬಹುದು ಅಂತ ಅನ್ನೋದು. ಈ ಬೆಳವಣಿಗೆ ಯಾವಾಗ ಶುರು ಆಯ್ತು ಮೇಡಮ್, ಮತ್ತೆ ನಮ್ಮ ಭಾರತ ದೇಶಕ್ಕೆ ಇದು ಬಂದಿದ್ದು ಹೇಗೆ?
2: ಇದು ಮೊದಲನೇ ಬಾರಿ ಈ IVF ಬೇಬಿ ಹುಟ್ಟಿದ್ದು 1978 July 25th. ಸೊ ವಿಜ್ಞಾನಿಗಳು ಪ್ಯಾಟ್ರಿಕ್ ಸ್ಟೆಪ್ಟೋ ಅವರು ಮಾಡಿದ್ದು, ಸೊ ಅವರಿಗೆ ಇದಕ್ಕೆ ನೊಬೆಲ್ ಪ್ರೈಸ್ ಸಹ ಬಂತು. ಸೊ ಅವತ್ತಿಂದ ಶುರುವಾಗಿದ್ದು ಈ IVF ಪ್ರಕ್ರಿಯೆ ಅವತ್ತಿಂದ ನಡೀತಾ ನಡೀತಾ ಇವಾಗ ಎಷ್ಟೊಂದು ಅಡ್ವಾನ್ಸ್ಮೆಂಟ್ಸ್ ಎಲ್ಲಾ ಬಂದಿದೆ ಆ ಫೀಲ್ಡ್ ಅಲ್ಲಿ. ಈ ಬಂಜೆತನದಿಂದ ಬಳಲೋರ್ಗೆ ಇದೊಂದು ವರದಾನ ಅಂತಾನೆ ಹೇಳ್ಬೋದು.
3: ಅಂತಹ ಒಂದು ಒಬ್ಬ ಧೀಮಂತ ವ್ಯಕ್ತಿಗಳಿಗೆ, ತಂತ್ರಜ್ಞಾನ ಕಂಡಿಡಿದಂತಹ ವ್ಯಕ್ತಿಗಳಿಗೆ ನಾವು ನಮಸ್ಕಾರಗಳನ್ನು ತಿಳಿಸಬೇಕು. ಯಾಕಂದ್ರೆ ಇವಾಗ ಮಕ್ಕಳಿಲ್ಲದಂತಹ ವ್ಯಕ್ತಿಗಳಿಗೆ ಮಕ್ಕಳನ್ನು ಪಡೆಯಬೇಕು, ಏನೋ ಬೇರೆ ಬೇರೆ ಕಾರಣಗಳಿಂದ ಬಂಜೆತನ ಇತ್ಯಾದಿ ಕಾರಣಗಳಿಂದಾಗಿ ಮಕ್ಕಳನ್ನು ಪಡೆಯಕ್ಕೆ ಸಾಧ್ಯ ಆಗಿರಂಗಿಲ್ಲ. ಇಡೀ ಜೀವಮಾನ ಪರ್ಯಂತ ಮಕ್ಕಳು ಇಲ್ಲ ಅಂತನೋ ಕೊರಗಿನಲ್ಲೇ ಅವರು ಬದುಕ್ತಾರೆ ಅಥವಾ ಬದುಕನ್ನ ಅಂತ್ಯ ಮಾಡ್ಕೊಳ್ತಾರೆ. ಆ ರೀತಿ ಕೆಲವು ಘಟನೆಗಳು ಇವೆ ಅದರಲ್ಲಿ. ಮಕ್ಕಳು ಇಲ್ಲ ಆ ಕೊರಗಿನಿಂದ ಈ ನಮ್ಮ ಸಾಮಾಜಿಕ ವ್ಯವಸ್ಥೆಯಲ್ಲಿ ಮಕ್ಕಳು ಬೇಕೇ ಬೇಕು ಅಂತ ಹೇಳುವಂತಹ ಅನೇಕ ಪಾಲಕರಿದ್ದಾರೆ. ಯಾರು ಈ ರೀತಿಯಾಗಿ ಮಕ್ಕಳನ್ನ ಪಡ್ಕೊಳ್ಬಹುದು? ಏನೇನು ಇದಕ್ಕೆ ಮಾನದಂಡಗಳನ್ನ ಗುರುತಿಸಿದಿರಾ?
2: ಅಂದ್ರೆ ಈಗ ಬಂಜೆತನದಿಂದ ಬಳಲ್ತಾ ಇರೋರಿಗೆ ಮೊದಲು ನಾವು ಅವ್ರಿಗೆ ಇನ್ವೆಸ್ಟಿಗೇಷನ್ ಮಾಡ್ತೇವೆ. ಅಂದ್ರೆ ಹೆಂಡತಿಗೆ ಮತ್ತೆ ಗಂಡನ್ಗೆ ಇಬ್ರಿಗೂನು ಪ್ರತ್ಯೇಕವಾಗಿ ನಾವು ಇನ್ವೆಸ್ಟಿಗೇಷನ್ಸ್ ಮಾಡ್ತೇವೆ. ಅದರೊಳಗೆ ಯಾವ ಕಾರಣಕ್ಕೋಸ್ಕರ ಇವರಿಗೆ ಮಗು ಆಗ್ತಿಲ್ಲ ಅನ್ನೋದನ್ನ ನಾವು ಕಂಡಿಡಿತೀವಿ. ತುಂಬಾ ಸತಿ ತುಂಬಾ ದೊಡ್ಡ ಕಾರಣಗಳೇನಿರಲ್ಲ, ಈ ಋತುಚಕ್ರದಲ್ಲಿ ಸ್ವಲ್ಪ ವ್ಯತ್ಯಾಸ ಇರೋದು, ಇಲ್ಲ ಏನೋ ಒಂದು ಥೈರಾಯ್ಡ್ ಸಮಸ್ಯೆನೋ, ಒಂದು ಸಣ್ಣ ಡಯಾಬಿಟಿಸ್ ಸಮಸ್ಯೆನೋ, ಇಲ್ಲ ಕರೆಕ್ಟ್ ಟೈಮ್ ಅಲ್ಲಿ ಸೇರ್ತಾ ಇರಲ್ಲ, ಇದೆಲ್ಲ ಒಂದು ಇದು ತುಂಬಾ ಒಂದು ಒಂದು 60-70% ಕ್ಯಾಟಗರೀಸ್ ಇಷ್ಟರಲ್ಲೇ ಬರುತ್ತೆ. ಪೇಷಂಟ್ ಗೆ ನೀಟ್ ಆಗಿ ಎಲ್ಲ ಇನ್ವೆಸ್ಟಿಗೇಷನ್ ಮಾಡಿ ಅದನ್ನೆಲ್ಲ ಕರೆಕ್ಟ್ ಮಾಡಿ ಮತ್ತೆ ಅವ್ರಿಗೆ ಸರಿಯಾಗಿ ತಿಳುವಳಿಕೆ ಹೇಳಿ ಇಂಥ ದಿನದಲ್ಲಿ ಸೇರ್ಬೇಕು ನೀವು ಅಂತೆಲ್ಲ ಹೇಳಿದಾಗ ತುಂಬಾ ಜನ ಅದರಿಂದ ಬಸರಿ ಆಗ್ಬಿಡ್ತಾರೆ. ಕೆಲವೊಬ್ಬರೊಬ್ಬರಿಗೆ ಸ್ವಲ್ಪ ಟ್ರೀಟ್ಮೆಂಟ್ ಬೇಕಾಗತ್ತೆ, ಅಂದ್ರೆ ಮೊಟ್ಟೆ ಸರಿಯಾಗಿ ಉತ್ಪತ್ತಿ ಆಗ್ತಿರಲ್ಲ, ಅವ್ರಿಗೆ ನಾವು ಓವುಲೇಷನ್ ಇಂಡಕ್ಷನ್ ಟೈಮ್ಡ್ ಇಂಟರ್ಕೋರ್ಸ್ ಅಂತೀವಿ. ಅಂದ್ರೆ ಮೊಟ್ಟೆ ಉತ್ಪತ್ತಿ ಆಗಕ್ಕೆ ಮಾತ್ರೆಗಳು ಅಥವಾ ಇಂಜೆಕ್ಷನ್ ಕೊಟ್ಬಿಟ್ಟು ಆ ಟೈಮ್ ಕರೆಕ್ಟ್ ಆಗಿ ಮೊಟ್ಟೆ ಉತ್ಪತ್ತಿ ಆಗ್ತಿದ್ಯಾ ಇಲ್ವಾ ಅಂತ ನಾವು ಅಲ್ಟ್ರಾಸೌಂಡ್ ಮಾಡ್ಕೊಂಡು ಅಂದ್ರೆ ಸ್ಕ್ಯಾನ್ಗಳು ಮಾಡ್ಕೊಂಡು ನೋಡ್ಕೊಳ್ತೀವಿ. ಆ ಮೊಟ್ಟೆ ಬರೋ ಟೈಮ್ಗೆ ಆ ಮೊಟ್ಟೆ ಒಡಗಿಯಕ್ಕೆ ನಾವು ಟ್ರೀಟ್ಮೆಂಟ್ ಕೊಟ್ಟು ಆ ಟೈಮ್ ಅಲ್ಲಿ ಗಂಡ ಹೆಂಡತಿ ಸೇರಿ ಹೇಳ್ತೀವಿ, ಅದರಿಂದಾನೆ ತುಂಬಾ ಜನ ಪ್ರೆಗ್ನೆಂಟ್ ಆಗ್ಬಿಡ್ತಾರೆ. ಕೆಲವೊಂದ್ಸತಿ ಯಜಮಾನ್ರ ಅಂದ್ರೆ ಗಂಡಂದು ವೀರ್ಯದಲ್ಲಿ ಏನೋ ಒಂದ್ ಸ್ವಲ್ಪ ಸಮಸ್ಯೆ ಇರುತ್ತೆ, ಅವಾಗ ಅವ್ರಿಗೊಂದ್ ವಿಟಮಿನ್ಸ್ ಕೊರತೆನೋ, ಇಲ್ಲ ವ್ಯಾಯಾಮ ಮಾಡಲ್ಲ ಅಥವಾ
3: ಸಂಡಾಯಗಳು
2: ಒತ್ತಡಗಳು ಅದೆಲ್ಲ ಇರುತ್ತೆ. ಸೊ ಅದೆಲ್ಲ ನಾವು ಕ್ಲಿಯರ್ ಮಾಡಿದ್ರೆ ಅವರು ಬಸರಿ ಆಗಕ್ಕೆ ಏನ್ ತೊಂದರೆ ಇರಲ್ಲ.
3: ಸಾಮಾನ್ಯ ಅಂದ್ರೆ IVF ಅಂತಂದ ಕೂಡ ಆಯ್ತು, ಸೀದಾ ಹೋಗಿ IVF ತಂತ್ರಜ್ಞಾನ ಮೂಲಕವಾಗಿ ಮಕ್ಕಳನ್ನ ಪಡ್ಕೊಳ್ಬಹುದು ನಾವು ಅಂತ ಹೇಳಿ ನೇರವಾಗಿ ಹೋಗಬಾರ್ದು. ಅಥವಾ ಅವರು ಬಂದ್ರು, ನೀವು ವೈದ್ಯರಾದವರು, ಈ ಎಲ್ಲಾ ಪದ್ಧತಿಗಳ ಮೂಲಕವಾಗಿ ಮಕ್ಕಳನ್ನ ಪಡೀಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ನೀವು ಹೇಳ್ತೀರಾ. ಕೆಲವು ಸಲ ಏನಾಗತ್ತೆ ಅಂತಂದ್ರೆ, ಈಗ ನೀವು ಫಸ್ಟ್ ಗೆ ಹೇಳಿದಂತ ಮೆಥಡ್ ನ್ಯಾಚುರಲ್ ಮೆಥಡ್ ಆಯ್ತು, ನೆಕ್ಸ್ಟ್ IVF ತಂತ್ರಜ್ಞಾನದ ಮೂಲಕವಾಗಿ ನಾವು ಮಕ್ಕಳನ್ನು ಪಡೀಲಿಕ್ಕೆ ಹೋದಾಗ ಸಕ್ಸಸ್ ರೇಟ್ ಅಷ್ಟು ಇರ್ಲಿಕ್ಕಿಲ್ಲ, ಯಶಸ್ವಿ ಆಗ್ಲಿಕ್ಕಿಲ್ಲ ಅಂತ ಹೇಳಿ ಏನೋ ಒಂದು ಗೊಂದಲ ಅವ್ರಿಗಿರಬಹುದು. ವೈದ್ಯರಾದ್ರು ನೀವು ಒಂದು ಭರವಸೆಯಿಂದ ಮಾಡ್ತಿರ್ತೀರಿ ಈ ತಂತ್ರಜ್ಞಾನ ಹೀಗೆ ಸಕ್ಸಸ್ ಆಗತ್ತೆ ಅಂತೇಳಿ. ನಿಮಗೆ ಆ ರೀತಿಯಾದಂತಹ ಏನಾದ್ರೂ ಫೇಲ್ಯೂರ್ ಆಗುವಂತಹ ಸಾಧ್ಯತೆಗಳು ನಿಮಗೆ ಆ ಭಯ ಇರತ್ತಾ? ಅಥವಾ
2: ನನ್ನ ಕಡೆ ಪೇಷಂಟ್ಸ್ ಬರ್ತಾರೆ, ಮೇಡಮ್ ಎಷ್ಟಾದ್ರೂ ಖರ್ಚಾದ್ರೂ ಪರವಾಗಿಲ್ಲ ನಮ್ಗೊಂದ್ ಮಗು ಬೇಕು, ನೀವ್ ಏನಾದ್ರೂ ಮಾಡಿ ನಮ್ಗೆ ಮಗು ಬೇಕು ಅಂತ ಬರ್ತಾರೆ. ನಾನು ಅವ್ರಿಗೆ ಅದೇ ಹೇಳೋದು, ನಾನೇನ್ ದೇವ್ರಲ್ಲ, ನನ್ ದೇವ್ರಾಗಿದ್ದಿದ್ರೆ ನನ್ಗೆ ಬಹುಶಃ ನಿಮ್ಗೆಲ್ಲಾರ್ಗು ಕೊಟ್ಬಿಡ್ಬೇಕು ಅಂತ ನನ್ಗೂ ಆಗ್ತಿತ್ತು, ಬಟ್ ನಾನ್ ದೇವ್ರಲ್ಲ ಅಂತ. ಈ IVF ತಂತ್ರಜ್ಞಾನಕ್ಕೂ ಕೂಡ ಒಂದು ಲಿಮಿಟೇಷನ್ ಇದೆ. ಅಂದ್ರೆ ಪೇಷಂಟ್ಸ್ ಏನ್ ಅನ್ಕೊಳ್ತಾರೆ, IVF ಮಾಡಿದ ತಕ್ಷಣ ಮಗು ಆಗೇ ಬಿಡುತ್ತೆ ಅಂತ. ಈ IVF ತಂತ್ರಜ್ಞಾನಕ್ಕೂ ಒಂದ್ ಲಿಮಿಟೇಷನ್ ಇದೆ. ಏನಂತಂದ್ರೆ ಇದರದ್ದು ಸಕ್ಸಸ್ ರೇಟ್ಸ್ ಹೆಂಡತಿ ಹಾಗೂ ಗಂಡನ ವಯಸ್ ಮೇಲೆ ಅನುಗುಣವಾಗಿರುತ್ತೆ. ಅಂದ್ರೆ 35 ವರ್ಷಕ್ಕಿಂತ ಕಡಿಮೆ ಇರೋರಿಗೆ ಸಕ್ಸಸ್ ರೇಟ್ಸ್ ಚೆನ್ನಾಗಿರುತ್ತೆ, ಒಂದು 50-60% ಸಕ್ಸಸ್ ರೇಟ್ಸ್ ಹೇಳ್ಬಹುದು. 35 ಮೇಲೆ ಸಕ್ಸಸ್ ರೇಟ್ಸ್ ಕಡಿಮೆ ಆಗುತ್ತೆ. ಈ 40 ವರ್ಷ ಹೆಂಡತಿಗೆ 40 ವರ್ಷ ಆಯ್ತು ಅಂತ ಅನ್ಕೊಳ್ಳಿ, ಸಕ್ಸಸ್ ರೇಟ್ಸ್ ಒಂದು 10-15% ಆಗತ್ತೆ. ಯಾಕಂದ್ರೆ ನಮ್ಗೆ ವಯಸ್ಸಾದಂಗೂನು, ದೇಹಕ್ಕೆ ವಯಸ್ಸಾದಂಗೂನು, ನಮ್ಮ ಮೊಟ್ಟೆಗಳಿಗೂ ವಯಸ್ಸಾಗ್ತಾ
3: ಹೋಗುತ್ತೆ.
2: ಅಂದ್ರೆ ಒಳ್ಳೆ ಮೊಟ್ಟೆಗಳೆಲ್ಲ ನಾವು ಯಂಗ್ ಆಗಿದ್ದಾಗ ನಮ್ಗೆ 20 ಹರಿಯದಲ್ಲೆಲ್ಲ ಬಂದು ಹೊಟ್ಟೋಗತ್ತೆ, ಮತ್ತೆ ಆಮೇಲೆ ಉಳಿದ ಮೊಟ್ಟೆಗಳಾಗ್ಲಿ ವೀರ್ಯಗಳಾಗ್ಲಿ ಅವು ಅಷ್ಟು ಚೆನ್ನಾಗಿರಲ್ಲ. ಸೊ ಅದರಿಂದ ಆಗೋ ಭ್ರೂಣಗಳೂನು ಆರೋಗ್ಯವಾಗಿರಲ್ಲ. ಸೊ ಅದರಿಂದ ಪ್ರೆಗ್ನೆನ್ಸಿ ಆಗಲ್ಲ. ಸೊ ವಯಸ್ಸಿಗೆ ಅಣುಗಳ ಮೇಲೆ ಸಕ್ಸಸ್ ರೇಟ್ಸ್ ಕಡಿಮೆ ಆಗ್ತಾ ಹೋಗುತ್ತೆ.
3: ಸೊ ಯಾರು IVF ಮೂಲಕವಾಗಿ ಮಕ್ಕಳನ್ನ ಪಡೆಯಬೇಕು ಅಂತಂದಾಗ ಸ್ವಲ್ಪ ಬೇಗ ಪಡ್ಕೋಬೇಕು ಅಂತ ಡಿಸೈಡ್ ಮಾಡಬೇಕು ಒಂದು, ಅಥವಾ ಈ ಒಂದು ತಂತ್ರಜ್ಞಾನ ಮೂಲಕವಾಗಿ ಪಡೆಯಲಿಕ್ಕೆ ಹೋದಾಗ ಕೆಲವು ಸಲ ಸಾಧ್ಯತೆಗಳು ಅಷ್ಟು ಯಶಸ್ವಿಯಾಗಿರಲಿಲ್ಲ.
2: ವಯಸ್ಸಿನ ಮೇಲೆ
3: ಇರುತ್ತೆ, ಫೇಲ್ ಕೂಡ ಆಗ್ಬಹುದು, ಎಲ್ಲದಕ್ಕೂ ತಯಾರಾಗಿರ್ಬೇಕು ಅಂತ. ಮತ್ತೆ ಇನ್ನೊಂದು ಸ್ಟೆಪ್ ಗೆ ಮತ್ತೆ ಮುಂದಿನ ಹಂತಕ್ಕೆ ಹೋಗಬೇಕಾಗತ್ತೆ. ಈ ಒಂದೇನೋ ನೀವು ಒಂದ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀರಾ IVF ಅಂತ ಹೇಳಿ ಶುರು ಮಾಡ್ತೀರಿ, ಅಕಸ್ಮಾತ್ ಅದು ಫೇಲ್ಯೂರ್ ಆದಾಗ ಮುಂದಿನ ಹಂತ ಏನು? ಹಂಗಾರೆ
2: ಇವಾಗ IVF ಏನಕ್ಕೆ ಫೇಲ್ ಆಯ್ತು ಅಂತ ಮೊದಲು ನೋಡ್ಕೊಳ್ತೀವಿ. ಇವಾಗ ಈ IVF ಹೆಂಗ್ ಮಾಡ್ತೀವಿ ಅಂತಂದ್ರೆ, ಫಸ್ಟ್ ಪೇಷಂಟ್ ನ ಮೆನ್ಸಸ್ ಆದ ಎರಡನೇ ದಿನ ಕರಿತೀವಿ. ಎರಡನೇ ದಿನ ಕರೆದು ಅವರಿಗೆ ಒಂದು 10-15 ದಿನ ಇಂಜೆಕ್ಷನ್ಸ್ ಇರುತ್ತೆ. ಆ ಇಂಜೆಕ್ಷನ್ಸ್ ಏನ್ ತುಂಬಾ ನೋವಿ ಕೊಡೋಂತ ಇದನ್ನಲ್ಲ, ಸೊ ಇಂಜೆಕ್ಷನ್ಸ್ ಕೊಟ್ಟು ಮೊಟ್ಟೆ ಜಾಸ್ತಿ ಉತ್ಪತ್ತಿ ಆಗಂಗ್ ಮಾಡ್ತೇವೆ. ಆಮೇಲೆ ಒಂದು ಸ್ಕ್ಯಾನ್ ಮೂಲಕ ಅನಸ್ತೀಶಿಯಾ ಕೊಟ್ಬಿಟ್ಟು ಆ ಮೊಟ್ಟೆನೆಲ್ಲಾನು ನಾವು ತಗೊಳ್ತೇವೆ, ಅದನ್ನ ತಗೊಂಡು ಲ್ಯಾಬಲ್ಲಿ ಇಟ್ಕೊಳ್ತೇವೆ. ಮತ್ತೆ ಯಜಮಾನ್ರ ವೀರ್ಯ ತಗೊಂಡು ಅದನ್ನು ಸಂಸ್ಕರಿಸಿ ಅದರೊಳಗಡೆ ಒಳ್ಳೆ ವೀರ್ಯಾಣಗಳು ತಗೊಳ್ತೇವೆ. ಆಮೇಲೆ ಅಂಡರ್ ಮೈಕ್ರೋಸ್ಕೋಪ್, ಆ ಮೊಟ್ಟೆನ ಹಿಡಿದು ಆ ವೀರ್ಯನ ನಾವೇ ಆ ಮೊಟ್ಟೆಗೆ ಇಂಜೆಕ್ಟ್ ಮಾಡ್ತೀವಿ. ಇದನ್ನ ಐಕ್ಸಿ ಅಂತ ಹೇಳ್ತೀವಿ, ಇಂಟ್ರಾ ಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್ ಅಂತ. ಅಂದ್ರೆ ಈ ವೀರ್ಯನ ತೆಗೆದು ಮೊಟ್ಟೆಗೆ ಇಂಜೆಕ್ಟ್ ಮಾಡುವಂತದ್ದು.
3: ಸೊ ಅದು ಯಾವ ರೀತಿ ರಿಯಾಕ್ಟ್ ಆಗುತ್ತೆ ನೋಡ್ತೀರಾ.
2: ಇಂಜೆಕ್ಟ್ ಮಾಡಿ ಆದ್ಮೇಲೆ ಅದನ್ನ ಬೆಳೆಸ್ತೀವಿ ಕಲ್ಚರ್ ಲ್ಯಾಬ್ ಅಲ್ಲಿ. ಸೊ ಇಲ್ಲಿ ಹೆಂಗೆ ಮೊಟ್ಟೆ ಕ್ವಾಲಿಟಿ ಎಷ್ಟು ಇಂಪಾರ್ಟೆಂಟ್, ಸ್ಪರ್ಮ್ ಕ್ವಾಲಿಟಿ ಎಷ್ಟು ಇಂಪಾರ್ಟೆಂಟ್, ಅಷ್ಟೇ ಇಂಪಾರ್ಟೆಂಟ್ ಲ್ಯಾಬ್ ಆಗತ್ತೆ. ಲ್ಯಾಬ್ ಅಲ್ಲಿ ಮೀಡಿಯಾಸ್ ಎಲ್ಲ ಇರತ್ತೆ, ಲ್ಯಾಬ್ ಲ್ಯಾಬ್ ಎನ್ವಿರಾನ್ಮೆಂಟ್ ಅದು ಇಂಪಾರ್ಟೆಂಟ್ ಆಗತ್ತೆ. ಮತ್ತೆ ಮೊಟ್ಟೆಗಳು ಹೆಂಗ್ ಬೆಳೀತವೆ, ಭ್ರೂಣಗಳು ಹೆಂಗ್ ಆಗ್ತವೆ ನೋಡ್ತೇವೆ. ಆ ಭ್ರೂಣನ ತೆಗೆದು ನಾವು ಗರ್ಭದಲ್ಲಿ ಹಾಕಿದಾಗ ಆ ಗರ್ಭದ ಲೈನಿಂಗು ಇಂಪಾರ್ಟೆಂಟ್ ಆಗತ್ತೆ. ಯಾಕಂದ್ರೆ ಫಸ್ಟ್ ಭ್ರೂಣ ತೆಗೆದು ಭ್ರೂಣನ ಫ್ರೀಸ್ ಮಾಡ್ಬಿಡ್ತೇವೆ ನಾವು, ಆಮೇಲೆ ಒಂದ್ ಸೈಕಲ್ ಅವ್ರ ಗ್ಯಾಪ್ ಬಿಡ್ತೇವೆ, ಇನ್ನೊಂದ್ ಸೈಕಲ್ ನಾವು ಎಂಬ್ರಿಯೋ ಟ್ರಾನ್ಸ್ಫರ್ ಸೈಕಲ್ ಅಂತ ಸ್ಟಾರ್ಟ್ ಮಾಡ್ತೇವೆ. ಅಂದ್ರೆ ಗರ್ಭಾಶಯದ ಒಳಗಡೆ ಲೈನಿಂಗ್ ಇರುತ್ತಲ್ಲ ಸರ್, ಅದನ್ನ ಪ್ರಿಪೇರ್ ಮಾಡ್ತೀವಿ. ಅದನ್ನ ಮೆಡಿಸಿನ್ಸ್ ಎಲ್ಲ ಕೊಟ್ಟು ಗರ್ಭಾಶಯದ ಲೈನಿಂಗ್ ಅನ್ನ ನಾವು ಪ್ರಿಪೇರ್ ಮಾಡ್ತೀವಿ. ಆಮೇಲೆ ಆ ಲೈನಿಂಗ್ ಚೆನ್ನಾಗಿ ಆಗಿದೆ ಅಂತ ಗೊತ್ತಾದಾಗ ಈ ಭ್ರೂಣ ತೆಗೆದು ಗರ್ಭದಲ್ಲಿ ಹಾಕ್ತೀವಿ. ಸೊ ಇಲ್ಲಿ ಎಷ್ಟು ಸ್ಟೆಪ್ಸ್ ಬಂತ ಹೇಳಿ. ಯೂಶಲಿ ಫಸ್ಟ್ ಟೈಮ್ ಮೊಟ್ಟೆ ಆಚೆ ತೆಗ್ದಾಗ್ಲೇನೆ ಭ್ರೂಣ ಮಾಡಿ ಸೇಮ್ ಸೈಕಲ್ ಟ್ರಾನ್ಸ್ಫರ್ ಮಾಡಬಹುದು ನಾವು. ಬಟ್ ಇವಾಗ ಮೆಜಾರಿಟಿ ಟೈಮ್ಸ್ ಹಂಗ್ ಮಾಡಲ್ಲ, ಬಿಕಾಸ್ ಹಾರ್ಮೋನ್ ವ್ಯತ್ಯಯ ಆಗತ್ತೆ, ಅಬಾರ್ಷನ್ ಗಳಾಗ್ತವೆ ಅಂತ ಮಾಡಲ್ಲ. ಒಂದು ಸೈಕಲ್ ಗ್ಯಾಪ್ ಇಟ್ಟಂದ್ರೆ ಈ ತಿಂಗಳಲ್ಲಿ ನಾವು ಮೊಟ್ಟೆ ಆಚೆ ತಗೊಂಡ್ವಿ ಅಂತಂದ್ರೆ ನೆಕ್ಸ್ಟ್ ತಿಂಗಳು ಗ್ಯಾಪ್ ಬಿಡ್ತೀವಿ. ಅದರದ ನೆಕ್ಸ್ಟ್ ತಿಂಗಳು ಭ್ರೂಣ ತೆಗೆದು ಲೈನಿಂಗ್ ಪ್ರಿಪೇರ್ ಮಾಡಿ, ಗರ್ಭಾಶಯದ ಲೈನಿಂಗ್ ಪ್ರಿಪೇರ್ ಮಾಡಿ ಭ್ರೂಣ ತೆಗೆದು ಗರ್ಭಕ್ಕೆ ಹಾಕ್ತೇವೆ. ಸೊ ಒಂದ್ ಮೂರ್ ತಿಂಗಳು. ಸೊ ಈ ಸ್ಟೆಪ್ ಗಳಲ್ಲಿ ತುಂಬಾ ಸ್ಟೆಪ್ ಬಂತಲ್ವಾ. ಸೊ ಎಲ್ಲಾದ್ರೂ ಪ್ರಾಬ್ಲಮ್ ಆಗಿರ್ಬೋದು, ಅಂದ್ರೆ ಮೊಟ್ಟೆ ಕ್ವಾಲಿಟಿ ಚೆನ್ನಾಗಿಲ್ದಿರ್ಬೋದು, ಇಲ್ಲ ಸ್ಪರ್ಮ್ ಕ್ವಾಲಿಟಿ ಚೆನ್ನಾಗಿಲ್ದಿರ್ಬೋದು, ಇಲ್ಲ ಲೈನಿಂಗ್ ಚೆನ್ನಾಗಿಲ್ದಿರ್ಬೋದು. ಸೊ ಇದೆಲ್ಲಾನು ಫ್ಯಾಕ್ಟರ್ಸ್ ಬರುತ್ತೆ. ಸೊ ಅವಾಗ ನೋಡ್ಕೊಳ್ತೀವಿ ಯಾವ ಫ್ಯಾಕ್ಟರ್ ಇಂದ ಇದು ಮಿಸ್ಟೇಕ್ ಆಯ್ತು, ಯಾವ ಫ್ಯಾಕ್ಟರ್ ಇಂದ ಇದು ಫೇಲ್ ಆಯ್ತು ಅಂತ. ಸೊ ಮೊಟ್ಟೆ ಕ್ವಾಲಿಟಿನೇ ಚೆನ್ನಾಗಿಲ್ಲ ಅಂತ ಏನಾದ್ರೂ ನಮಗ್ ಬಂದಾಗ ಅವರಿಗೆ ನಾವು ಡೋನರ್ IVF ಏನಾದ್ರೂ ಹೋಗ್ತೀರಾ ಅಂತ ಕೇಳ್ತೇವೆ. ಡೋನರ್ IVF ಅಂತಂದ್ರೆ ಇವಾಗ ಯೂಶಲಿ IVF ಬರೋರೆಲ್ಲ ಒಂದು 40-42 ವಯಸ್ಸು ಹೆಂಗಸರು ಬರ್ತಾರೆ ಆಯ್ತಾ. ಫಸ್ಟ್ ಎಲ್ಲಾ ಟ್ರೀಟ್ಮೆಂಟ್ ಮಾಡಿ ಎಕ್ಸಾಸ್ಟ್ ಆಗಿ ನ್ಯಾಚುರಲ್ ಆಗತ್ತೆ ಆಗತ್ತೆ ಅಂತೆಲ್ಲ ಕಾದು 40ನೇ ವರ್ಷಕ್ಕೆ ಅವರು IVF ಬರ್ತಾರೆ. ಅಷ್ಟರೊಳಗಡೆ ಮೊಟ್ಟೆಗಳೇ ಖಾಲಿ ಆಗೋಗಿರುತ್ತೆ. ಅವರಿಗೆ ಡೋನರ್ IVF ಹೋಗ್ತೀರಾ ಹೇಳ್ತೇವೆ. ಇದ್ರೊಳಗೆ ಏನ್ ಮಾಡ್ತೀವಿ ಅಂದ್ರೆ ಒಂದು ಸುಮಾರು 20-25 ವರ್ಷದ ಹುಡುಗಿರು, ಅವ್ರಿಗಾಗ್ಲೇ ಮದ್ವೆ ಆಗಿ ಒಂದ್ ಮಗು ಇರತ್ತೆ ಅಂತವ್ರನ್ನ ಅದು ಒಪ್ಪಿಗೆ ತಗೊಂಡು ಅವ್ರನ್ನ ಸ್ಟಿಮ್ಯುಲೇಟ್ ಮಾಡಿ ಅವ್ರ ಮೊಟ್ಟೆ ತಗೊಂಡು ಇವರ ಗಂಡನ ವೀರ್ಯ ತಗೊಂಡು ಆ ಮೊಟ್ಟೆಗೆ ಇಂಜೆಕ್ಟ್ ಮಾಡಿ ಅದರಿಂದ ಭ್ರೂಣ ಮಾಡಿ ಇವ್ರ ಗರ್ಭದಲ್ಲಿ ಹಾಕ್ತಿವಿ. ಯೂಶಲಿ ಅದ್ರೊಳಗಡೆ ಸಕ್ಸಸ್ ರೇಟ್ ಚೆನ್ನಾಗಿರುತ್ತೆ, ಯಾಕಂದ್ರೆ ಎಗ್ ಕ್ವಾಲಿಟಿ ಅಂದ್ರೆ ಮೊಟ್ಟೆ ಕ್ವಾಲಿಟಿ ಚೆನ್ನಾಗಿರುತ್ತೆ.
3: ಯಾವ ಕಾರಣದಿಂದ ಮಕ್ಕಳಾಗಿಲ್ಲ ಅಂತ ನೀವು ಅದನ್ನ ನಿಮ್ಗೆ ಗೊತ್ತಾಗ್ಬಿಡುತ್ತಲ್ಲ. ಸೊ ಆ ಅಂಶದ ಕಡೆ ಜಾಸ್ತಿ ಗಮನ ಕೊಡ್ತೀರಿ ನೀವು.
2: ಒಂದೊಂದ್ಸತಿ ಸ್ಪರ್ಮ್ ಕ್ವಾಲಿಟಿ ಚೆನ್ನಾಗಿರಲ್ಲ.
3: ಓಕೆ ಆಯ್ತಾ. ಈಗ ದಾನಿಗಳು ಅಂತಂದ್ರಲ್ಲ ಮೇಡಮ್, ನೀವೀಗ ವಯಸ್ಸು ಒಂದ್ ಹೇಳಿದ್ರೆ ನೀವು ಇದಕ್ಕೆಲ್ಲ ಎಲ್ಲರ ಒಪ್ಪಿಗೆ ಎಲ್ಲ ಇರುತ್ತಾ ಹೇಗೆ ಡೋನರ್ಗಳಿಗೆ?
2: ಸರ್ ಇದು ICMR ರೆಗ್ಯುಲೇಷನ್ಸ್ ಅಂತ ಹೇಳ್ತೇವೆ, ಅಥವಾ ARTI ಆಕ್ಟ್ ಅಂತ ಹೇಳ್ತೀವಿ. ಗವರ್ನಮೆಂಟ್ ಸ್ಟ್ರಿಕ್ಟ್ ರೆಗ್ಯುಲೇಷನ್ಸ್ ಇದಾವೆ. ಅಂದ್ರೆ ARTI ಬ್ಯಾಂಕ್ ಅಂತ ಇರುತ್ತೆ, ಆ ಬ್ಯಾಂಕ್ ಅಲ್ಲಿ ಈ ಡೋನರ್ಸ್ ಎಲ್ಲರೂ ಅವರು ನೋಂದಾಯಿಸಿಕೊಂಡಿರ್ತಾರೆ, ಅವರು ಅವರ ಸ್ವ ಒಪ್ಪಿಗೆಯಿಂದ ನೋಂದಾಯಿಸಿಕೊಂಡಿರ್ತಾರೆ. ಅದರೊಳಗಡೆ ಸ್ಟ್ರಿಕ್ಟ್ ರೆಗ್ಯುಲೇಷನ್ಸ್ ಇರತ್ತೆ. ಅಂದ್ರೆ ಈ ಮಹಿಳೆಗೆ ಆಲ್ರೆಡಿ ಮದ್ವೆ ಆಗಿರ್ಬೇಕು, ಮದ್ವೆ ಆಗಿ ಅವಳಿಗೊಂದು ಮಗು ಆಗಿರ್ಬೇಕು, ಮತ್ತೆ ಅವಳಿಗೆ ಯಾವುದೇ ಜೆನೆಟಿಕ್ ಪ್ರಾಬ್ಲಮ್ಸ್ ಇರಬಾರದು ಅಂತ ಒಂದ್ ರೆಗ್ಯುಲೇಷನ್. ಮತ್ತೆ ಇವಾಗ ಒಂದ್ ಇನ್ಶೂರೆನ್ಸ್ ಮಾಡ್ಬೇಕಾಗತ್ತೆ. ಇವಾಗ ಅವರು ಮೊಟ್ಟೆ ಕೊಡಕ್ಕೆ ಪ್ರಕ್ರಿಯೆಗೆ ಅವ್ರು ಬರ್ತಾರಲ್ಲ, ಅದರಿಂದ ಏನಾದ್ರು ಸಮಸ್ಯೆ ಆದ್ರೆ ಅವರಿಗೆ ಇನ್ಶೂರೆನ್ಸ್ ಮಾಡ್ಬೇಕು ಅಂತ ಗವರ್ನಮೆಂಟ್ ರೂಲ್ಸ್ ಇದೆ. ಸೊ ಅವರಿಗೆ ಇನ್ಶೂರೆನ್ಸ್ ಮಾಡಲಾಗತ್ತೆ. ಆಮೇಲೆ ಆ ARTI ಬ್ಯಾಂಕ್ ಗೆ ಇವಾಗ ಒಂದು ಮಹಿಳೆ ನನ್ನ ಹತ್ರ ಬಂದು ನನಗೆ IVF ಬೇಕು ಅಂತ, ಆಮೇಲೆ ಅವಳದು ನೋಡ್ತೀನಿ ಮೊಟ್ಟೆ ಇರಲ್ಲ, ಮೊಟ್ಟೆ ಇಲ್ದಾಗ ನಿನ್ಗೆ ಡೋನರ್ IVF ಹೋಗ್ಬೇಕು ಅಂತ ನಾನು ಹೇಳಿದಾಗ ಆಕೆ ಒಪ್ಕೊಂಡಾಗ ನಾವು ARTI ಬ್ಯಾಂಕ್ ಗೆ ರಿಕ್ವಿಸಿಷನ್ ಕಳಿಸ್ತೇವೆ, ಇಂಥವರಿಗೆ IVF ಬೇಕು, ಈ ಮಹಿಳೆ ಈ ತರ ಹಿಂಗೆ ಸೌತ್ ಇಂಡಿಯನ್ ನಾರ್ತ್ ಇಂಡಿಯನ್, ಇವ್ರದ್ದು ಬ್ಲಡ್ ಗ್ರೂಪ್ ಹಿಂಗೆ, ಇವ್ರ ಕಣ್ಣಿನ ಕಲರ್ ಹಿಂಗೆ, ಇವ್ರ ಕೂದಲು ಕಲರ್ ಹಿಂಗೆ, ಈ ತರ ಮ್ಯಾಚ್ ಆಗುವಂತ ಡೋನರ್ ನೀವು ಕೊಡಿ ಅಂತ. ಸೊ ಅವರು ಎಲ್ಲ ಮ್ಯಾಚ್ ಮಾಡಿ ಎಲ್ಲ ಸೈನ್ಗಳು ಎಲ್ಲ ತಗೊಂಡು ಒಂದು ಡೋನರ್ ಕೊಡ್ತಾರೆ. ಆ ಡೋನರ್ ಗೆ ನಾವು ಸ್ಟಿಮ್ಯುಲೇಟ್ ಮಾಡಿ ಮೊಟ್ಟೆಗಳು ತಗೊಂಡು ಆಮೇಲೆ ಇವ್ರ ಗಂಡದ ವೀರ್ಯ ತಗೊಂಡು ಇಂಜೆಕ್ಟ್ ಮಾಡಿ ಭ್ರೂಣಗಳು ಮಾಡ್ತೇವೆ. ಇದಕ್ಕೆ ಆ ಗಂಡ ಹೆಂಡತಿದು ಒಪ್ಪಿಗೆ ಇರಬೇಕು, ಅವ್ರನ್ನ ಕಮಿಷನಿಂಗ್ ಕಪಲ್ ಅಂತ ಹೇಳ್ತೇವೆ. ಆ ಗಂಡ ಹೆಂಡತಿ ಅವರೊಂದು ಅಫಿಡವಿಟ್ ಮಾಡಿಸ್ಬೇಕು. ಈ ಪ್ರಕ್ರಿಯೆಯಿಂದ ನಮ್ಗೆ ಮಗು ಆದ್ರೆ ಇದು ನಮ್ಮ ಬಯೋಲಾಜಿಕಲ್ ಮಗು, ಅಂದ್ರೆ ನಮ್ದೇ ಮಗು, ಯಾವ ಮಗು ಇರುತ್ತೆ ಆ ಮಗುಗೆ ಏನೇನ್ ಹಕ್ಕು ಸಿಕ್ಬೇಕು ಎಲ್ಲ ಹಕ್ಕುಗಳು ಈ ಮಗುಗೂನು ಇರುತ್ತೆ.
3: ದಾನಿಗಳಿಗೂ ಕೂಡ ಅನೇಕ ನಿರ್ಬಂಧನೆಗಳು ಇವೆ, ಮತ್ತೆ ಯಾವ ರೀತಿಯಲ್ಲಿ ಅವ್ರು ಒಪ್ಪಬೇಕು ಅಂತ ಅನ್ನೋದು ಕೂಡ ಅದರಲ್ಲಿದೆ. ಸಾಮಾನ್ಯವಾಗಿ IVF ತಂತ್ರಜ್ಞಾನ ಹಳ್ಳಿಕ್ಕಿಂತ ಸಿಟಿ ಪ್ರದೇಶದಲ್ಲೇ ಜಾಸ್ತಿ ಸೀಮಿತ ಆಗಿದೆ. ಗ್ರಾಮೀಣ ಭಾಗಕ್ಕೆ ಈ ಬಗ್ಗೆ ಜ್ಞಾನ ಇದೆ ಅಂತ ಅನ್ಸುತ್ತಾ ನಿಮ್ಗೆ?
2: ತುಂಬಾ ಇರ್ಲಿಕ್ಕಿಲ್ಲ, ಆದ್ರೆ ಇವಾಗ ಎಷ್ಟೊಂದು ಸೋಶಿಯಲ್ ಮೀಡಿಯಾದಲ್ಲಿ ಎಷ್ಟೊಂದು ಡಾಕ್ಟರ್ಗಳೆಲ್ಲ ಮಾತಾಡ್ತಾರೆ ಎಲ್ಲ ಇವಾಗ ಇದೆ ಅಂದ್ರೆ ಪೂರ್ತಿ ಇಲ್ಲೇ ಇರಬಹುದು.
3: ಮಕ್ಕಳಿಲ್ಲ, ಅವರು ಇದನ್ನು ಬೇಕಾದ್ರೆ ಥಿಂಕ್ ಮಾಡ್ಬಿಟ್ಟಿರ್ತಾರೆ,
2: ಮಾಡಬಹುದು.
3: ಯಾಕೆ ಕೇಳಿದೆ ಅಂದ್ರೆ ಈಗ ನಾವು ರಸ್ತೆ ಗುಂಟ ಪ್ರಯಾಣ ಮಾಡಬೇಕಾದ್ರೆ ದೊಡ್ಡ ದೊಡ್ಡ ಬೋರ್ಡ್ಗಳು ಈಗ ಐವಿಎಫ್ ತಂತ್ರಜ್ಞಾನದ ಮೂಲಕ ನೀವು ಮಕ್ಕಳನ್ನು ಪಡೆಯಬಹುದು, ಬಂಜೆತನ ನಿವಾರಣೆಗೆ ನಮ್ಮಲ್ಲಿ ಉತ್ತರ ಇದೆ ಅಂತ ಹೇಳಿ ಎಲ್ಲ ದೊಡ್ಡ ದೊಡ್ಡ ಆಸ್ಪತ್ರೆಯವರು ಎಲ್ಲ ಹಾಕಿರ್ತಾರೆ. ಆ ಮೂಲಕ ಅವರು ಆ ವಿಷಯ ಗಮನಕ್ಕೆ ಬಂದಿರ್ತದೆ. ಆದ್ರೆ ಅದಕ್ಕಿಂತ ಮುಂಚೆ ನೀವು ಮೊದಲಿಗೆ ಏನ್ ಹೇಳಿದ್ರಲ್ಲ, ಅವರಿಗೆ ಪರೀಕ್ಷೆ ಮಾಡಿ ಯಾವ ಸಮಸ್ಯೆ ಇದೆ ಅಂತ ಅನ್ನೋದನ್ನ ನೋಡಿ ಚಿಕಿತ್ಸೆ ಮಾಡಿನೆ ಮೊದಲಿಗೆ ಅವರು ಈ ತಂತ್ರಜ್ಞಾನ ಮೂಲಕ ಅಲ್ಲದೇನೆ ಮಕ್ಕಳನ್ನು ಪಡಿಬಹುದು. ಅಂದ್ರೆ ಈ ಒಂದು ಟ್ರೀಟ್ಮೆಂಟ್ ತಗೋಬೇಕಂದ್ರೂ ಕೂಡ ಐವಿಎಫ್ ತಂತ್ರಜ್ಞಾನ ಇದ್ದಂತಹ ಪ್ಲೇಸಿಗೆ ಹೋಗ್ಬೇಕಾ ಹೇಗೆ ಅಂತ ನೀವು ಹೇಳಿದ್ರಲ್ಲ ಆರಂಭದಲ್ಲಿ, ಅವರು ಟ್ರೀಟ್ಮೆಂಟ್ ಮಾಡೋದು ನಾರ್ಮಲ್ ಒಬ್ಬ ಗೈನಕಾಲಜಿಸ್ಟ್ ಅವ್ರ ಕಡೆ ಹೋದಾಗ ಅಥವಾ ಐವಿಎಫ್ ತಂತ್ರಜ್ಞಾನದ ಮೂಲಕ ಅಲ್ಲದೇನೆ ಇರುವಂತಹ ಸ್ತ್ರೀರೋಗ ತಜ್ಞರ ಕಡೆ ಈ ಒಂದು ಸಲಹೆ ಸೂಚನೆಗಳನ್ನ ತಗೋಬಹುದಾ?
4: ಫಸ್ಟ್ ಸ್ಟೆಪ್ ಅದೇ ಸರ್, ಅಂದ್ರೆ ಮಗು ಆಗಿಲ್ಲ ಅಂದಾಗ ಅವರು ಸ್ತ್ರೀರೋಗ ತಜ್ಞರ ಹತ್ರನೇ ಹೋಗ್ಬೇಕು. ಈ ಐವಿಎಫ್ ಸ್ಪೆಷಲಿಸ್ಟ್ ಅಂದ್ರೆ ಅವರೆಲ್ಲರೂ ಸ್ತ್ರೀರೋಗ ತಜ್ಞಗಳೇ, ಅದ್ರ ಮೇಲೆ ಅವರು ಒಂದು ಐವಿಎಫ್ ಮೇಲೆ ಸ್ಪೆಷಲೈಸೇಷನ್ ಮಾಡಿರ್ತಾರೆ.
3: ತುಂಬಾ ಖರ್ಚಾಗುತ್ತೆ ಮೇಡಮ್. ಈಗ ಹಳ್ಳಿಯಿಂದ ಯಾಕೆ ನಾನು ಕೇಳಿದೆ ಅಂದ್ರೆ ಹಳ್ಳಿ ಜನಗಳಿಗೆ ಇಷ್ಟೆಲ್ಲ ಖರ್ಚು ಮಾಡೋದೆಲ್ಲ ಸಾಧ್ಯತೆ ಇರಲ್ಲ ಕೆಲಸ ಅಂದ್ರೆ ನಾವು ಅನ್ಕೊಂಡ್ಬಿಟ್ಟಿರ್ತೀವಿ ಜಾಸ್ತಿ ಖರ್ಚೇನೋ ಅಂತ. ಹೇಗೆ ಇದ್ರ ವೆಚ್ಚಗಳ ಬಗ್ಗೆ?
4: ಅಂದ್ರೆ ನಾವ್ ಯಾವ ಜಾಗದಲ್ಲಿ ಐವಿಎಫ್ ಮಾಡಿಸ್ತಿದೀವಿ ಅದ್ರ ಮೇಲೆ ನಮ್ದು ಖರ್ಚು ವೆಚ್ಚ ಎಲ್ಲ ಇದಾಗತ್ತೆ. ಟಿಪಿಕಲಿ ಒಂದು ಆವರೇಜ್ ಆಗಿ ನಾನು ಹೇಳ್ಬೇಕಂದ್ರೆ 1.5 ಲಕ್ಷದಿಂದ 2 ಲಕ್ಷ ಒಳಗಡೆ ಒಂದು ಐವಿಎಫ್ ಸೈಕಲ್ ಮುಗಿಸ್ಕೊಡ್ತಾರೆ.
3: ನಾರ್ಮಲ್ ಒಂದು ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ
4: ಸರ್ 1.5 ಲಕ್ಷದಲ್ಲಿ ಆಗತ್ತೆ. ಅಂದ್ರೆ ಇವಾಗ ಮೊದಲೆಲ್ಲ ತುಂಬಾ ಕಾಸ್ಟ್ಲಿ ಇತ್ತು, ಇವಾಗ ತುಂಬಾ ಜನ ಮಾಡ್ತಾ ಇದರದ್ದು ಕಾಸ್ಟ್ ತುಂಬಾ ಕಡಿಮೆ ಆಗಿದೆ. ಮೊದಲಿಗೂ ಇವಾಗ ನೋಡಿದ್ರೆ ಕಾಸ್ಟ್ ಕಡಿಮೆ
3: ಆಗಿದೆ. ಚಿಕಿತ್ಸೆ ಮೊದಲು ತುಂಬಾ ಬಹಳ ದೊಡ್ಡ
4: ದುಬಾರಿ ಆಗಿತ್ತು,
3: ಕಡಿಮೆ ಆಯ್ತು. ಈಗ ಐವಿಎಫ್ ತಂತ್ರಜ್ಞಾನದ ಮೂಲಕವಾಗಿ ತುಂಬಾ ಕಡಿಮೆನೆ ವೆಚ್ಚ ಇದು, ಮಕ್ಕಳನ್ನು ಪಡೆಯಲಿಕ್ಕೆ ಬಹಳ ಸುಲಭವಾಗಿ ಒಂದು ಸುಲಭದ ಮಾರ್ಗ ಅಂತ ಹೇಳ್ಬೋದು. ಈಗ ನಮ್ಮ ಎಲ್ಲಾ ಕೇಳುಗರಿಗೆ ಬಹುಶಃ ಆ ಒಂದು ಇತ್ತೇನೋ, ಅಯ್ಯೋ 8-10 ಲಕ್ಷ ಬೇಕಾಗಬಹುದು ಅಥವಾ 20-30 ಲಕ್ಷ ಬೇಕಾಗಬಹುದು ಅಂತೇನೋ ಅನ್ಕೊಂಡಿರ್ಬೋದು ಅವರು. ಆದ್ರೆ 1-2 ಲಕ್ಷದಲ್ಲಿ ಕೂಡ ಮಕ್ಕಳನ್ನ ಪಡಿಬಹುದು ಈ ಒಂದು ಐವಿಎಫ್ ತಂತ್ರಜ್ಞಾನದ ಮೂಲಕವಾಗಿ ಅಂತ ಹೇಳಿ. ಈಗ ನಡುವೆ ಮಾತಿನ ಮಧ್ಯೆ ತಾವು ಹೇಳಿದ್ರಿ ಸೋಶಿಯಲ್ ಮೀಡಿಯಾ ಮೂಲಕವಾಗಿ ಈ ಬಗ್ಗೆ ಸಾಕಷ್ಟು
4: ಪ್ರಜ್ಞೆ
3: ಬಂದಿದೆ ಅಂತ ಹೇಳಿ. ಈಗ ಇತ್ತೀಚಿನ ಸೋಶಿಯಲ್ ಮೀಡಿಯಾಗಳಲ್ಲಿ ಅದು ದೊಡ್ಡ ಸುದ್ದಿ ಮಾಡಿದ್ದಂತದ್ದು ಐವಿಎಫ್ ಮೂಲಕವಾಗಿ ಮಕ್ಕಳನ್ನ ಪಡ್ಕೋಬಹುದು ಅಂತ ಹೇಳಿ. ನಾನು ಒಬ್ಬ ಪುರುಷ, ನಾನು ಮದುವೆ ಆಗಿಲ್ಲ, ನನಗೆ ಮಗು ಬೇಕು ಅಂತ ಅನ್ಸ್ಬಿಡ್ತಿದ್ದಕ್ಕೆ ಹೆಣ್ಣಿಗೆ ಹೇಗೆ ಮಕ್ಕಳು ಬೇಕು ಅಂತ ಅನ್ಸುತ್ತೆ ಅಥವಾ ಪುರುಷನಿಗೂ ಬೇಕಾಗಬಹುದು, ಮದುವೆ ಆಗದೇನೆ ಐವಿಎಫ್ ಮೂಲಕವಾಗಿ ಮಕ್ಕಳನ್ನ ಪಡಿಬಹುದಾ?
4: ಇಂಡಿಯಾದಲ್ಲಿ ರೂಲ್ಸ್ ಪ್ರಕಾರ ಮದುವೆ ಆಗಿರೋರು ಐವಿಎಫ್ ಮಾಡಿಸ್ಕೋಬಹುದು, ಅದಷ್ಟೇ.
3: ಸರಿ ಸರಿ.
4: ಸೆಕೆಂಡ್, ಮದುವೆ ಆಗದಿರೋ ಹೆಂಗಸರು ಅವರು ದಾನಿಗಳ ವೀರ್ಯದಿಂದ ಐವಿಎಫ್ ಮಾಡಿಕೊಂಡು ಅವ್ರದೇ ಗರ್ಭದಲ್ಲಿ ಮಗು ಬೆಳೆಸ್ಕೊಂಡು ಅವರು ಮಗು ಪಡಿಬಹುದು, ಅದಕ್ಕೆ ಅವಕಾಶ ಇದೆ. ಒಬ್ಬ ಪುರುಷ ಮದ್ವೆ ಆಗದಿರ ಅವನಿಗೆ ಅವನ ಮಗು ಬೇಕು ಅಂತಂದ್ರೆ ಕಾನೂನಲ್ಲಿ ಅವಕಾಶ ಇಲ್ಲ. ಅಂದ್ರೆ ಮದ್ವೆ ಆಗಿರೋರು ಇವಾಗ ಒಂದೊಂದ್ಸತಿ ಅವರೇ ಐವಿಎಫ್ ಮಾಡಿಸ್ಕೋಬಹುದು, ಅದ ರೂಲ್ಸ್ ಓಕೆ. ಒಂದು ಬಾಡಿಗೆ ಬಸರು ಅಥವಾ ಸರೋಗೆಸಿ, ಅಂದ್ರೆ ಸರೋಗೆಸಿ ಮೂಲಕ ಅವರು ಮಗು ಪಡಿಬಹುದು, ಅದು ಓಕೆ. ಮದ್ವೆ ಇಲ್ದಿರ ಮಹಿಳೆ ಅವಳಿಗೆ ಮಗು ಬೇಕು ಅಂತಂದ್ರೆ ದಾನಿಗಳ ವೀರ್ಯದಿಂದ ಐವಿಎಫ್ ಮಾಡಿಸ್ಕೊಂಡು ಅವಳ ಗರ್ಭದಲ್ಲಿ ಬೆಳೆಸ್ಕೊಂಡು ಮಗು ಪಡ್ಕೋಬಹುದು, ಓಕೆ. ಬಟ್ ಮದ್ವೆ ಇಲ್ದಿರ ಹೆಂಗಸು ಬಾಡಿಗೆ ಬಸರಿನಿಂದ ಮಗು ಪಡಿಬಹುದಾ? ಇಲ್ಲ, ಕಾನೂನಲ್ಲಿ ಅದಕ್ಕೆ ಅವಕಾಶ ಇಲ್ಲ.
3: ಅವರೇ ಬೇಕಾದ್ರೆ ತಮ್ಮ ಗರ್ಭದಲ್ಲಿ ಬೇಕಾದ್ರೆ ಬೆಳೆಸ್ಕೊಳ್ಳಿ, ಆದ್ರೆ ಮದುವೆ ಆಗದಿರೋ ಹೆಣ್ಣು ಇನ್ನೊಂದು ಹೆಣ್ಣಿನ ಆಸರೆಯಲ್ಲಿ ಮಕ್ಕಳನ್ನ ಪಡ್ಕೊಳ್ಳೋಂಗಿಲ್ಲ,
4: ಕಾನೂನಲ್ಲಿ ಅವಕಾಶ ಇಲ್ಲ.
3: ವಿವರವಾಗಿ ತುಂಬಾ ಸರಳವಾಗಿ ತಾವು ತಿಳಿಸಿದೀರಾ. ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು ಮೇಡಮ್. ನಮಸ್ಕಾರ.
4: ನಮಸ್ಕಾರ.
0: ಡಾಕ್ಟರ್ ತೇಜಸ್ವಿನಿ ಕುಮಾರಸ್ವಾಮಿ ಅವರಿಂದ ಐವಿಎಫ್ ಮೂಲಕ ಮಕ್ಕಳನ್ನು ಪಡೆಯುವುದು ಹೇಗೆ ಎಂಬುದರ ಕುರಿತಾಗಿ ಮಾಹಿತಿ ಪಡೆದಿರಿ. ಇದು ಇವತ್ತಿನ ಆರೋಗ್ಯ ಸಂಚಿಕೆ.
2: ರಾಜ್ಯವ್ಯಾಪಿ ಪ್ರಸಾರವಾದ ಆರೋಗ್ಯ ಸಂಚಿಕೆ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಲೈವ್ ಸ್ಟಾಕ್ ಮಿಷನ್, ಈ ಕುರಿತು ಮಾಹಿತಿ ನೀಡುತ್ತಾರೆ ಪತ್ರಕರ್ತ ಕಿರಣ್ ಆರಾಧ್ಯ.
2: ಎಲ್ಲರಿಗೂ ನಮಸ್ತೆ, ನನ್ನ ಹೆಸರು ಕಿರಣ್ ಆರಾಧ್ಯ ಅಂತ. ನಾವಿವತ್ತು ನ್ಯಾಷನಲ್ ಲೈವ್ ಸ್ಟಾಕ್ ಮಿಷನ್ ಬಗ್ಗೆ ಮಾತಾಡೋಣ. ಇದನ್ನ ಕನ್ನಡದಲ್ಲಿ ರಾಷ್ಟ್ರೀಯ ಜಾನುವಾರು ಮಿಷನ್ ಅಂತ ಕರೀತಾರೆ, ಅಥವಾ ಯೋಜನೆ ಅಂತಾನು ಅನ್ಬೋದು. ಸೊ ಈ ಯೋಜನೆ ಯಾರಿಗೆ, ಇದರಿಂದ ಯಾರ್ಯಾರಿಗೆ ಲಾಭ ಆಗತ್ತೆ, ಮತ್ತೆ ಇದು ಹೆಣ್ಮಕ್ಕಳಿಗೆ ಯಾವ ತರ ಲಾಭ ಆಗತ್ತೆ ಅಂದ್ರೆ ಹೆಂಗಸರಿಗೆ ಯಾವ ತರ ಲಾಭ ಮಾಡಿಕೊಡುತ್ತೆ, ಮತ್ತೆ ಇದು ಸಣ್ಣ ರೈತರಿಗೆ ಅಥವಾ ಮಧ್ಯಮ ವರ್ಗದ ರೈತರಿಗೂ ಇದು ಯಾವ ತರ ಉಪಯೋಗ ಆಗತ್ತೆ, ಇವೆಲ್ಲವನ್ನ ನೋಡೋಣ. ಆದ್ರೆ ಅದಕ್ಕೂ ಮುಂಚೆ ಈ ಯೋಜನೆಯ ಅತ್ಯಂತ ಪ್ರಮುಖ ಅಂಶನೇ ಇದು ರೈತರಿಗೆ ಸಬ್ಸಿಡಿ ಕೊಡೋದು. ಮತ್ತೆ ಸಬ್ಸಿಡಿ ಅಂದ್ರೆ ಒಂದು ಸಹಾಯಧನ, ಅಂದ್ರೆ ನೀವು ಅದನ್ನೇನ್ ಮತ್ ವಾಪಸ್ ಕೊಡೋದು ಬೇಕಾಗಿಲ್ಲ ಸರ್ಕಾರಕ್ಕೆ. ಅದು ಲೋನ್ ತರ ಅಲ್ಲ, ಲೋನ್ ಅಂದ್ರೆ ಸಾಲ ಪಡೆದ್ರೆ ನೀವು ಅದನ್ನ ಕಂತಲ್ಲಿ ಕಟ್ಟಬೇಕಲ್ಲ, ಆ ತರ ಅಲ್ಲ. ಸಹಾಯಧನ ಅಂದ್ರೆ ನೀವೇನೋ ಒಂದು ಮಾಡ್ತಾ ಇದ್ದೀರಾ, ಅದಕ್ಕೆ ಸರ್ಕಾರ ಅಂದ್ರೆ ಈಗ ಕೇಂದ್ರ ಸರ್ಕಾರ ಈ ಯೋಜನೆ ಏನ್ ತಂದಿದೆ, ಕೇಂದ್ರ ಸರ್ಕಾರ ನಿಮಗೆ ಅಂತ 50% ಸಬ್ಸಿಡಿ ಕೊಡುತ್ತೆ. ಉದಾಹರಣೆಗೆ ನೀವೊಂದು 10 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿ ಅಥವಾ ಒಂದು ಹೂಡಿಕೆ ಮಾಡಿ ಈ ಪಶುಸಂಗೋಪನೆ ಮಾಡೋದಕ್ಕೆ ನೀವೇನಾದ್ರೂ ಶುರು ಮಾಡಿದ್ರೆ ಸರ್ಕಾರ 50%, ಅದರಲ್ಲಿ 5 ಲಕ್ಷ ಸರ್ಕಾರನೇ ಕೊಟ್ಟು ಬಿಡುತ್ತೆ. ಸೊ ಈಗ ಈ ಪಶುಸಂಗೋಪನೆ ಅಂದ್ರೆ ಏನು, ಸಾಕಷ್ಟು ಜನ ರೈತರು ಅವ್ರು ಕೃಷಿ ಮಾಡೋದ್ರ ಜೊತೆಗೆ ಹಸು ಮೇಯಿಸೋದು ಅಥವಾ ಕೋಳಿ ಸಾಕಾಣಿಕೆ ಮಾಡೋದು ಅಥವಾ ಮೇಕೆ ಮೇಯಿಸೋದು ಈ ತರದ ಒಂದು ಸೈಡ್ ಇನ್ಕಮ್ಗೋಸ್ಕರ ಈ ತರದನ್ನೆಲ್ಲ ಮಾಡ್ತಾ ಇರ್ತಾರೆ. ಒಂದು ವೇಳೆ ಇದನ್ನೇ ಮೇನ್ ಇನ್ಕಮ್ ಆಗಿ ಮಾಡಿದ್ರೆ ಹೇಗೆ ಅನ್ನೋದ್ರ ಒಂದು ಪರಿಕಲ್ಪನೆ. ಈ ಯೋಜನೆಯ ಮುಖ್ಯ ಉದ್ದೇಶವೇ ಪಶುಸಂಗೋಪನೆಯಲ್ಲಿ ಜಾಸ್ತಿ ಇನ್ವೆಸ್ಟ್ ಮಾಡಬೇಕು ರೈತರು ಅಂತ. ಅಂದ್ರೆ ರೈತರು ಇದ್ರ ಕಡೆಗೆ ಬರಬೇಕು, ಪಶುಸಂಗೋಪನೆ ಕಡೆ ರೈತರು ಜಾಸ್ತಿ ಬಂದ್ರೆ ಅವರಿಗೆ ಲಾಭ ಜಾಸ್ತಿ ಸಿಗತ್ತೆ. ಅವರನ್ನ ಪ್ರೋತ್ಸಾಹಿಸೋದಕ್ಕೋಸ್ಕರ ಕೇಂದ್ರ ಸರ್ಕಾರ ಈ ತರದ ಒಂದು ಯೋಜನೆ ತಂದಿದೆ. ಏನೇನು ಪ್ರೋತ್ಸಾಹ ಕೊಡುತ್ತೆ ಅಂತ ಮೊದಲನೇ ನಾವು ಈಗಾಗಲೇ ನೋಡಿದ್ದೇವೆ, ಸಬ್ಸಿಡಿ ಅಂತ. ಸೊ ಈ ಸಬ್ಸಿಡಿ ಬಗ್ಗೆ ಇನ್ನಷ್ಟು ಮಾತಾಡೋದಾದ್ರೆ 50% ಸಬ್ಸಿಡಿ ಅಂತ ನಾನು ಆಗ್ಲೇ ಹೇಳಿದೀನಿ. ಉದಾಹರಣೆಗೆ ನೀವೇನೋ ಒಂದು ಕೋಳಿ ಫಾರಂ ಮಾಡಬೇಕು, ನೀವು ಕೋಳಿ ಸಾಕಾಣಿಕೆ ಮಾಡ್ತೀರಾ, ಕೋಳಿ ಫಾರಂ ಮಾಡಬೇಕು. ಸೊ ಇದರಲ್ಲಿ ಕೋಳಿ ಖರೀದಿಗೆ ನಿಮ್ಗೆ ಎಷ್ಟು ಹಣ ಬೇಕೋ ಅದರಲ್ಲಿ ಸಬ್ಸಿಡಿ ಸರ್ಕಾರ ಕೊಡುತ್ತೆ. ಅದೇ ನೀವು ಕೋಳಿ ಫಾರಂ ಒಂದು ಜಾಗ ಖರೀದಿ ಮಾಡ್ತೀನಿ, ಒಂದು ಲ್ಯಾಂಡ್ ಖರೀದಿ ಮಾಡ್ಬೇಕು ಈಗ ಅಂತಾದ್ರೆ ಅದಕ್ಕೆ ಸಬ್ಸಿಡಿ ಸಿಗೋದಿಲ್ಲ. ಇದು ಭೂಮಿಗೆ ಸಿಗುವಂತಹ ಸಬ್ಸಿಡಿ ಅಲ್ಲ, ಇದು ಜಾನುವಾರುಗಳ ಖರೀದಿಗೆ ಅಥವಾ ಅದನ್ನ ನೋಡ್ಕೊಳ್ಳೋದಕ್ಕೆ ಬೇಕಾಗಿರುವಂತಹ ಫಾರಂ ಕನ್ಸ್ಟ್ರಕ್ಟ್ ಅಂದ್ರೆ ಈಗ ನೀವೇನೋ ಒಂದು ಕೋಳಿ ಫಾರಂನ ಕಟ್ಟಬೇಕು. ಸೊ ಆ ತರದಕ್ಕೆ ಸಿಗುವಂತದ್ದು. ಮತ್ತೆ ಇದು ಹೇಗ್ ಸಿಗತ್ತೆ, ಯಾವಾಗ ಯಾವಾಗ ಸಿಗತ್ತೆ ಅಂತ ಆದ್ರೆ ನೀವು ಮೊದಲು ಸ್ಟಾರ್ಟ್ ಮಾಡ್ತಿರಲ್ಲ, ಮೊದಲನೇ ಹಂತ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಒಂದು ಹಂತ ಬರುತ್ತೆ. ಈಗ ನಿಮ್ಗೆ 5 ಲಕ್ಷ ಸಬ್ಸಿಡಿ ಅಪ್ರೂವ್ ಆಗಿದೆ ಅಂತ ಆದ್ರೆ ಮೊದಲನೇ ಹಂತ ಅಥವಾ ಮೊದಲನೇ ಕಂತಲ್ಲಿ 2.5 ಲಕ್ಷ ಬರುತ್ತೆ. ನಿಮ್ದು ಇದೆಲ್ಲ ಸ್ಟಾರ್ಟ್ ಆಗಿ ಫಿನಿಶ್ ಆದ್ಮೇಲೆ, ಕೋಳಿ ಫಾರಂ ಎಲ್ಲ ಸ್ಟಾರ್ಟ್ ಆಗಿ ನಿಮ್ಮ ಬಿಸ್ನೆಸ್ ಸ್ಟಾರ್ಟ್ ಆದ್ಮೇಲೆ ಆಗ ಇನ್ ಮಿಕ್ಕಿದ ಎರಡನೇ ಕಂತು ರಿಲೀಸ್ ಮಾಡ್ತಾರೆ. ಸೊ ಇದು ಏನಕ್ಕೆ ಅಂದ್ರೆ ಮಿಸ್ಯೂಸ್ ಆಗಬಾರ್ದು ಅಂತ, ಇದನ್ನ ಯಾರು ದುರುಪಯೋಗ ಪಡಿಸ್ಕೊಂಡ್ಬಾರ್ದು ಅನ್ನೋ ಉದ್ದೇಶದಿಂದ ಇದನ್ ಮಾಡಿದ್ದಾರೆ. ಇನ್ನು ಈಗ ನಾನು ಮುಂದೆ ಹೇಳೋದು ಬಹಳ ಇಂಪಾರ್ಟೆಂಟ್. ನಾನು ಇಷ್ಟೊತ್ತು ಉದಾಹರಣೆ ಕೊಡ್ತಾ ಇದ್ದು ಬರೀ ಒಂದು 10 ಲಕ್ಷ ರೂಪಾಯಿ ಅದು ಅಂದ್ರೆ ನಿಮ್ಮ ಹತ್ರ ಒಂದು 10 ಲಕ್ಷ ರೂಪಾಯಿ ಯೋಜನೆ ಇದ್ರೆ, ನೀವು ಒಂದು 10 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿ ಒಂದು ಕೋಳಿ ಫಾರ್ಮ್ ಮಾಡಬೇಕು ಅಂತಾದ್ರೆ ಸರ್ಕಾರ 5 ಲಕ್ಷ ಕೊಡುತ್ತೆ, ನೀವು 5 ಲಕ್ಷ ಹಾಕಿ ಮಾಡ್ಬೇಕು ಅಂತ. ಈ ಉದಾಹರಣೆ ನಿಮ್ಮ ಹತ್ರ 5 ಲಕ್ಷನೂ ಇಲ್ಲ ಅಂತ ಇಟ್ಕೊಳ್ಳಿ, ಈಗ ಏನ್ ಮಾಡೋದು? ಈ ಯೋಜನೆ ಅಡಿ ಬ್ಯಾಂಕ್ ಇಂದ ಲೋನ್ ಪಡೆಯೋದಕ್ಕೂ ಇವರು ಸಹಾಯ ಮಾಡ್ತಾರೆ. ಸೊ ನಿಮ್ಮ ಹತ್ರ 5 ಲಕ್ಷ ಇಲ್ಲ ಅಂತಂದ್ರು ಕೂಡ ನೀವು 5 ಲಕ್ಷವನ್ನ ಬ್ಯಾಂಕ್ ಇಂದ ಸಾಲವಾಗಿ ಪಡಿಬಹುದು. ಈ ನೀವು 5 ಲಕ್ಷ ಏನ್ ಪಡೀತಿರಲ್ಲ ಸಾಲ, ಅದನ್ನ ನೀವು ವಾಪಸ್ ಕಟ್ಟಬೇಕಾಗತ್ತೆ, ಬಿಕಾಸ್ ಇಟ್ಸ್ ಎ ಬ್ಯಾಂಕ್ ಲೋನ್, ಅದೇ ನೀವು ಬ್ಯಾಂಕ್ ಇಂದ ಪಡೆದಿರುವಂತಹ ಸಾಲ. ಇನ್ನ 5 ಲಕ್ಷ ಸಬ್ಸಿಡಿ ಏನ್ ಸರ್ಕಾರ ಕೊಡತ್ತಲ್ಲ, ಸೊ ಅದನ್ನ ನೀವು ಮರುಪಾವತಿ ಮಾಡೋ ಆಗಿರಲ್ಲ, ಆದ್ರೆ ಬ್ಯಾಂಕ್ ಇಂದ ಪಡೆಯುವಂತಹ ಸಾಲ ನೀವು ವಾಪಸ್ ಕೊಡ್ಬೇಕಾಗತ್ತೆ. ಸೊ ಹೀಗೆ ಏನೂ ಇಲ್ಲದೆ ಇದ್ರೂ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದು. ಇದರ ಮೂಲ ಉದ್ದೇಶ ಏನ್ ಗೊತ್ತಾ, ರೈತರನ್ನ ಸ್ವಾವಲಂಬಿಗಳಾಗಿ ಮಾಡೋದು. ಯಾಕೆಂದ್ರೆ ಇತ್ತೀಚೆಗೆ ನಾವು ನೋಡಿದೀವಿ ಯಾರ್ಯಾರು ಗ್ರಾಮೀಣ ಭಾಗದಲ್ಲಿ ರೈತರಿದ್ದಾರೆ ಅಥವಾ ಯುವಕರು ಯಾರಿದ್ದಾರೆ ಅವರೆಲ್ಲರೂ ಕೃಷಿ ಚಟುವಟಿಕೆಗಳನ್ನ ಬಿಟ್ಟು ನಗರಗಳಿಗೆ ಅಂದ್ರೆ ಬೆಂಗಳೂರು ಮೈಸೂರು ಈ ತರದ ನಗರಗಳಿಗೆ ಬಂದು ಇಲ್ಲೇನೋ ಕೆಲಸ ಮಾಡೋ ಬದಲು ತಮ್ಮ ಹುಟ್ಟೂರಲ್ಲೇ ತಾವು ಉಳಿದು ಅಂದ್ರೆ ಗ್ರಾಮೀಣ ಪ್ರದೇಶಗಳಲ್ಲೇ ಉಳಿದು ಈ ತರದ ವ್ಯವಸಾಯ ಅಂದ್ರೆ ಈ ತರದ ಪಶುಸಂಗೋಪನೆ ಕೆಲಸಗಳನ್ನ ಮಾಡ್ತಾ ತಾವು ನಾಲ್ಕು ಜನಕ್ಕೆ ಕೆಲಸ ಕೊಡುವಂತದ್ ಆದ್ರೆ ಅವ್ರು ಸ್ವಾವಲಂಬಿಗಳಾಗ್ತಾರೆ. ಇನ್ನೊಬ್ಬರ ಮೇಲೆ ಅವ್ರ ಡಿಪೆಂಡೆನ್ಸಿ ಇರಲ್ಲ, ಇನ್ನೊಬ್ಬರ ಮೇಲೆ ಅವ್ರ ಆ ಸ್ವಾವಲಂಬನೆ ಇರುತ್ತೆ, ಆ ಸೆಲ್ಫ್ ರಿಲಯನ್ಸ್ ಇರುತ್ತೆ. ಯಾರೋ ಒಬ್ರು ನಮ್ಗೆ ಸಂಬಳ ಕೊಡಬೇಕು ಅಥವಾ ಯಾರೋ ಒಬ್ರು ನಮ್ಗೆ ಕೆಲಸ ಕೊಡಬೇಕು ಅಂತಿರಲ್ಲ. ಅವ್ರ ಕಾಲ ಮೇಲೆ ಅವರೇ ನಿಂತ್ಕೊಂಡಂಗೆ ಆಗ್ತಾರೆ. ಮತ್ತಿದ್ರಿಂದ ನಾಲ್ಕು ಜನಕ್ಕೆ ಉಪಯೋಗ ಆಗುತ್ತೆ. ಆ ಊರಲ್ಲಿರೋ ನಾಲ್ಕು ಜನ ಯುವಕರಿಗೆ ಒಂದ್ ದೊಡ್ಡ ಕೋಳಿ ಫಾರಂ ಆದ್ರೆ ಆ ಊರಲ್ಲಿರೋ ಒಂದ್ ಮೂರ್ ನಾಲ್ಕು ಜನಕ್ಕೆ ಕೆಲಸ ಸಿಗತ್ತೆ. ನಾಳೆ ದಿವಸ ಅವರು ಇದೇ ತರ ಒಂದ್ ಕೋಳಿ ಫಾರಂ ಮಾಡಬಹುದು, ಇದೇ ಸಬ್ಸಿಡಿ ಅಥವಾ ಇದೇ ಯೋಜನೆಯನ್ನ ಬಳಸ್ಕೊಂಡು. ಸೊ ಹೀಗೆ ಇದು ಮುಂದುವರೆದ್ರೆ ಕಾಲಕ್ರಮೇಣ ಇದೇನೋ ನಾಳೆ ಆಗ್ಬಿಡುತ್ತೆ ಅಂತಲ್ಲ, ಕಾಲಕ್ರಮೇಣ ಇವೆಂಚುಲಿ ಇಡೀ ಗ್ರಾಮವೇ ಒಂದು ಸೆಲ್ಫ್ ರಿಲಯಂಟ್ ಅಥವಾ ಒಂದು ಸ್ವಾವಲಂಬಿ ಗ್ರಾಮ ಆದ್ರೆ ಬಹಳ ಚೆನ್ನಾಗಿರತ್ತಲ್ಲ. ಅಂದ್ರೆ ಅಲ್ಲಿನ ಯುವಕರೆಲ್ಲ ಅದೇ ಊರಲ್ಲಿ ಉಳ್ಕೊಂತಾರೆ, ಅವರ ದುಡಿಮೆನ ಅವರೇ ನೋಡ್ಕೊಂತಾರೆ, ಅವರೇ ಬಾಸ್ಗಳು, ಅವರೇ ಮ್ಯಾನೇಜರ್ಗಳು. ಯಾಕೆಂದ್ರೆ ಇಡೀ ಸಂಸ್ಥೆನೆ ಅವ್ರದ್ದು, ಅವ್ರೇನ್ ಕಟ್ಟಿರ್ತಾರಲ್ಲ ಅದೆಲ್ಲ ಅವ್ರದೇ.

0: ಇರುತ್ತೆ. ಸೊ ಅವರ ಶ್ರದ್ಧೆಯಿಂದ ಶ್ರಮಪಟ್ಟು ಕೆಲಸ ಮಾಡ್ತಾರೆ. ಇಷ್ಟೊತ್ತವರೆಗೂ ನಾವು ಸಬ್ಸಿಡಿ ಬಗ್ಗೆ ಮಾತಾಡಿದ್ವಿ, ಮತ್ತೆ ಬ್ಯಾಂಕ್ ಲೋನು ಮತ್ತೆ ಸಬ್ಸಿಡಿನ ಉಪಯೋಗಿಸಿಕೊಂಡು ನಾವು ಹೇಗೆ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದು ಅನ್ನೋದ್ರ ಬಗ್ಗೆ ನೋಡಿದ್ವಿ. ಇದನ್ನ ಬ್ಲೆಂಡೆಡ್ ಫೈನಾನ್ಸ್ ಮಾಡೆಲ್ ಅಂತಾರೆ. ಅಂದ್ರೆ ನಮ್ಮ ಹತ್ರ ಹಣಕಾಸು ಇಲ್ಲದೆ ಇದ್ರೂ ಕೂಡ ಒಂದು ಬ್ಯಾಂಕ್ ಲೋನ್ ತಗೊಂಡು ಇನ್ನು ಅರ್ಧ ಸಬ್ಸಿಡಿ ಪಡೆದು ಬಿಸ್ನೆಸ್ ಸ್ಟಾರ್ಟ್ ಮಾಡೋದನ್ನ ಬ್ಲೆಂಡೆಡ್ ಫೈನಾನ್ಸ್ ಮಾಡೆಲ್ ಅಂತಾರೆ. ಇನ್ನು ಮುಂದೆ ನೋಡೋದಾದ್ರೆ ಇದೇನಕ್ಕೆ ಈ ಸಬ್ಸಿಡಿಗಳು ಏನೇನಕ್ಕೆ ಸಿಗತ್ತೆ ಅಂತ ನೋಡೋದಾದ್ರೆ, ಕೋಳಿ ಮತ್ತೆ ಕುರಿ ಸಾಕಾಣಿಕೆಗೆ ಸಿಗತ್ತೆ, ಹಂದಿ ಸಾಕಾಣಿಕೆಗೆ ಸಿಗತ್ತೆ. ಮತ್ತೆ ಇದಲ್ಲದೆ ಇನ್ನೊಂದು ವಿಶೇಷ ಇದೆ ಇದರಲ್ಲಿ, ಈ ಮೇವು ಬರುತ್ತಲ್ಲ ಅಂದ್ರೆ ಈ ಜಾನುವಾರುಗಳಿಗೆ ಮೇವು ಹಾಕೋದು ಅಥವಾ ಅದಕ್ಕೆ ಮೇವನ್ನ ಉತ್ಪಾದನೆ ಮಾಡೋದೇ ಒಂದು ದೊಡ್ಡ ಕೆಲಸ ಈಗ. ಅಂದ್ರೆ ಅದನ್ನ ಸರಿಯಾದಂತಹ ಮೇವನ್ನ ಉತ್ಪಾದನೆ ಮಾಡಬೇಕು, ಅಂದ್ರೆ ಅದರಲ್ಲಿ ಪೌಷ್ಟಿಕತೆ ಅದರಲ್ಲಿ ಹೆಚ್ಚು ಕಡಿಮೆ ಆಗಬಾರ್ದು. ಈ ತರದ ಆಹಾರಗಳನ್ನ ಅಥವಾ ಈ ತರದ ಮೇವನ್ನ ತಯಾರಿಸೋದಕ್ಕೆ ಸಂಸ್ಕರಣಾ ಘಟಕಗಳು, ಅಂದ್ರೆ ಅದನ್ನ ಮಾಡೋದಕ್ಕೆ ಅಂತ ಫೀಡ್ ಅಂಡ್ ಫೋಡ್ ಡೆವಲಪ್ಮೆಂಟ್ ಯೂನಿಟ್ ಗಳು ಅಂತ, ಅಂದ್ರೆ ಅದನ್ನ ಮಾಡೋದಕ್ಕೆ ಅಂತ ಒಂದು ಸಂಸ್ಕರಣಾ ಘಟಕಗಳು. ಸೊ ಅದನ್ನ ಮಾಡೋದಕ್ಕೂ ಸಬ್ಸಿಡಿ ಸಿಗತ್ತೆ. ಮತ್ತೆ ನಿಮ್ಗೆ ಈಗಾಗಲೇ ಒಂದು ಪ್ರಶ್ನೆ ಬಂದಿರಬಹುದು, ಅಂದ್ರೆ ನಾವು ಎಷ್ಟು ಇನ್ವೆಸ್ಟ್ ಮಾಡಬಹುದು ಇದರಲ್ಲಿ, ಎಷ್ಟು ಸಬ್ಸಿಡಿ ಸಿಗತ್ತೆ, ಅಂದ್ರೆ ಗರಿಷ್ಠ ಎಷ್ಟು ಸಿಗತ್ತೆ, ಮ್ಯಾಕ್ಸಿಮಮ್ ನಮ್ಗೆ ಸರ್ಕಾರದಿಂದ ಎಷ್ಟು ಸಬ್ಸಿಡಿ ಸಿಗತ್ತೆ ಅಂತ ನಿಮ್ಗೊಂದು ಪ್ರಶ್ನೆ ಬಂದಿರಬಹುದು. ಸೊ ಆ ಪ್ರಶ್ನೆಗೆ ಉತ್ತರ ಕೊಡೋದಾದ್ರೆ ಗರಿಷ್ಠ 50 ಲಕ್ಷ ರೂಪಾಯಿ ವರೆಗೂ ಸಬ್ಸಿಡಿ ಸಿಗತ್ತೆ. ಅಂದ್ರೆ ನೀವು ಒಂದು ಕೋಟಿದ ಯಾವ್ದೋ ಒಂದು ಪ್ರಾಜೆಕ್ಟ್ ಮಾಡೋದಾದ್ರೆ ಅಥವಾ ಈ ಫೀಡ್ ಅಂಡ್ ಫೋಡರ್ ಡೆವಲಪ್ಮೆಂಟ್ ಯೂನಿಟ್ ಮಾಡ್ತೀನಿ ಅಂತ ಆದ್ರೆ, ಅಂದ್ರೆ ಈ ಆಹಾರ ಅಥವಾ ಮೇವು ಸಂಸ್ಕರಣಾ ಘಟಕ ಮಾಡೋದೇನಿದೆ ಅದನ್ನ ನೀವು ಮಾಡ್ತೀನಿ ಅಂತ ಆದ್ರೆ ಅದಕ್ಕೆ ಒಂದು ಕೋಟಿ ಬೇಕಾಗತ್ತೆ. ಅಂದ್ರೆ ನೀವು 50 ಲಕ್ಷ ಹಾಕಿದ್ರೆ ಸರ್ಕಾರ ಇನ್ 50 ಲಕ್ಷ ರೂಪಾಯಿ ಸಬ್ಸಿಡಿ ಕೊಡುತ್ತೆ. ಸೊ ಟು ಆನ್ಸರ್ ದಟ್ ಸ್ಟ್ರೇಟ್, 50 ಲಕ್ಷ ರೂಪಾಯಿ ವರೆಗೂ ಸರ್ಕಾರ ಸಬ್ಸಿಡಿ ಕೊಡುತ್ತೆ. ಇನ್ನು ಈ ಯೋಜನೆಯ ಇನ್ನೊಂದು ಪ್ರಮುಖ ಅಂಶ ಇದೆ, ಅದು ವಿಮೆ, ಅಂದ್ರೆ ಇನ್ಶೂರೆನ್ಸ್. ಬಿಸ್ನೆಸ್ ಮಾಡ್ಬೇಕಾದ್ರೆ ಈ ಜಾನುವಾರುಗಳನ್ನಿಟ್ಕೊಂಡು ಉದಾಹರಣೆಗೆ ನಾಳೆ ದಿವಸ ಏನೋ ಒಂದು ಆಕ್ಟ್ ಆಫ್ ಗಾಡ್, ಏನೋ ಒಂದು ಆಗಿ, ಏನೋ ಒಂದು ರೋಗ ತಗಲಿ, ಅದಕ್ಕೇನಾದ್ರೂ ಸಾವಾದ್ರೆ ಅದಕ್ಕೆ ವಿಮೆ ಮಾಡಿಸಬಹುದು ನೀವು ಈ ಯೋಜನೆ ಅಡಿ. ಸೊ ಆ ವಿಮೆಗೆ ನೀವು ಬರೀ 15% ಅಷ್ಟೇ ದುಡ್ಡು ಕಟ್ಟೋದು, ಇನ್ ಮಿಕ್ಕಿದ 85% ಸರ್ಕಾರ ಕೊಡತ್ತೆ. ಅಂದ್ರೆ ಆ ವಿಮೆ ದುಡ್ಡೇನಿದೆಯಲ್ಲ, ಉದಾಹರಣೆಗೆ ಒಂದ್ ಹಸುಗೆ ನೀವು ವಿಮೆ ಮಾಡಿಸೋದಾದ್ರೆ, ಅಂದ್ರೆ ಒಂದ್ ಹಸುಗೆ ಇನ್ಶೂರೆನ್ಸ್ ಮಾಡಿಸೋದಾದ್ರೆ 1,000 ರೂಪಾಯಿ ಇನ್ಶೂರೆನ್ಸ್ ಅಂತ ಇಟ್ಕೊಳ್ಳಿ. ಸೊ ನೀವು ಅಂದ್ರೆ ರೈತರು ಬರೀ 150 ರೂಪಾಯಿ ಕೊಡಬೇಕು, ಇನ್ನ 850 ರೂಪಾಯಿ ಸರ್ಕಾರ ಕೊಡತ್ತೆ. ಇದೊಂದು ಅತಿ ದೊಡ್ಡ, ಅಂದ್ರೆ ಇಷ್ಟೊತ್ತು ಹೇಳಿದ್ದು ಬಹಳ ಉಪಯೋಗ ಆಗುವಂತದ್ದೇ, ಆದ್ರೆ ಅದನ್ನು ಮೀರಿ ಇನ್ನೊಂದು ಉಪಯೋಗ ಆಗುವಂತಹ ಯೋಜನೆ ಈ ವಿಮೆ, ಈ ಇನ್ಶೂರೆನ್ಸ್ ಯೋಜನೆ. ಇನ್ನೊಂದು ವಿಶೇಷತೆ, ಈ ಇಷ್ಟೊತ್ತರೆಗೂ ಹೇಳದ್ನಲ್ಲ ನಾನು, ಈ ಸಬ್ಸಿಡಿ ಸ್ಕೀಮು, ಈ ಲೈವ್ ಸ್ಟಾಕ್ ಮಿಷನ್ ಏನಿದೆ, ಇದು ಹಸು ಎಮ್ಮೆಗಳಿಗಿಲ್ಲ, ಆದ್ರೆ ಈ ಇನ್ಶೂರೆನ್ಸ್ ಏನ್ ಮಾತಾಡ್ತಾ ಇದ್ದೀನಲ್ಲ ನಾನು, ಆದ್ರೆ ಈ ಇನ್ಶೂರೆನ್ಸ್ ಸ್ಕೀಮ್ ಏನಿದೆ ಇದು ಹಸು ಎಮ್ಮೆ ಮೇಕೆ ಕುರಿ ಹಂದಿ ಇದಕ್ಕೆಲ್ಲ ಅನ್ವಯ ಆಗತ್ತೆ. ನೀವು ನಾಳೆ ದಿವಸ ಒಂದು ಗೋಶಾಲೆ ಮಾಡ್ತೀನಿ ಅಂದ್ರೆ ಅಥವಾ ಏನೋ ಒಂದು ಹೈನುಗಾರಿಕೆ ಮಾಡ್ತೀನಿ, ನಾನು ಹಸು ಕಟ್ತೀನಿ ಅಂದ್ರೆ ಅದಕ್ಕೆ ನೀವು ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ಇಂದ ಸಬ್ಸಿಡಿ ತಗೊಳೋದಕ್ಕೆ ಬರೋದಿಲ್ಲ. ಆದರೆ ಇನ್ಶೂರೆನ್ಸ್ ನ ಮಾತ್ರ ನೀವು ಹಸು ಎಮ್ಮೆಗಳಿಗೆ ಮಾಡಿಸಬಹುದು, ಅದರಲ್ಲಿ ನಿಮ್ದು 15%, ಸರ್ಕಾರದ 85%.
1: ಇದುವರೆಗೆ ಪ್ರಗತಿ ಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನ ಮಂತ್ರಿ ಲೈವ್ ಸ್ಟಾಕ್ ಮಿಷನ್, ಈ ಕುರಿತು ಮಾಹಿತಿ ನೀಡಿದವರು ಪತ್ರಕರ್ತ ಕಿರಣ್ ಆರಾಧ್ಯ, ಪ್ರಸ್ತುತಿ ತಿಮ್ಮಪ್ಪ ಹೆಚ್ಚುಗೌಡ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಆಕಾಶವಾಣಿ, ಸಮಯ 1:10 ಆಗ್ತಾ ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
3: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು: ಬುಡಕಟ್ಟು ಸಮುದಾಯವನ್ನು ಮುಖ್ಯವಾಹಿನಿಗೆ ತರಲು ಪ್ರಾಮಾಣಿಕ ಪ್ರಯತ್ನ ಅಗತ್ಯ, ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಇಂದು ಪ್ರಮಾಣ ವಚನ ಸ್ವೀಕರಿಸಲಿರುವ ಕಾಂಗ್ರೆಸ್ ನಾಯಕ ಡಿಕೆ ಶಿವಕುಮಾರ್. ಅಮೆರಿಕವನ್ನು ಹಿಂದಿಕ್ಕಿ ವಿಶ್ವದಲ್ಲೇ 2ನೇ ಅತಿದೊಡ್ಡ ಸೌರಶಕ್ತಿ ಮಾರುಕಟ್ಟೆಯಾಗಿ ಹೊರಹೊಮ್ಮಿದ ಭಾರತ. ಅರಾವಳಿ ಶ್ರೇಣಿ ರಕ್ಷಣೆ, ಸ್ವತಂತ್ರ ಪರಿಶೀಲನೆಗೆ ಸುಪ್ರೀಂಕೋರ್ಟ್ನಿಂದ ತಜ್ಞರ ಸಮಿತಿ ರಚನೆ. ಹಾಗೂ ಫ್ರೆಂಚ್ ಓಪನ್ ಟೆನಿಸ್ ಪುರುಷರ ಡಬಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ ಇಂದು ಭಾರತದ ಶ್ರೀರಾಮ್ ಬಾಲಾಜಿ ಕಣದಲ್ಲಿ. ವಾರ್ತೆಗಳ ವಿವರ: ನವದೆಹಲಿಯಲ್ಲಿ ಇಂದು ಆಯೋಜಿಸಲಾಗಿರುವ ಸಮಗ್ರ ಬುಡಕಟ್ಟು ಅಭಿವೃದ್ಧಿ ಸಂಸ್ಥೆ ಐಟಿಡಿಎ

0: ಮತ್ತು ಸಮಗ್ರ ಬುಡಕಟ್ಟು ಅಭಿವೃದ್ಧಿ ಯೋಜನೆಗಳ ಬಲವರ್ಧನೆ ಕುರಿತ ರಾಷ್ಟೀಯ ಸಮ್ಮೇಳನವನ್ನು ರಾಷ್ಟಪತಿ ದ್ರೌಪದಿ ಮುರ್ಮು ಉದ್ಘಾಟಿಸಿದರು. ಇದೇ ಸಂದರ್ಭದಲ್ಲಿ ರಾಷ್ಟಪತಿಗಳು ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆ ಐಐಎಸ್ಸಿಯ ನ್ಯಾನೋ ಸೈನ್ಸ್ ಮತ್ತು ಎಂಜಿನಿಯರಿಂಗ್ ಕೇಂದ್ರದಲ್ಲಿ ಸ್ಥಾಪಿಸಲಾಗಿರುವ ಅತ್ಯಾಧುನಿಕ ಟ್ರೈನಿಂಗ್ ಫ್ಯಾಬ್ ಅನ್ನು ವರ್ಚುವಲ್ ಮೂಲಕ ಉದ್ಘಾಟಿಸಿದರು. ಇದರ ಜೊತೆಗೆ ದೇಶದ ವಿವಿಧ ಭಾಗಗಳಲ್ಲಿರುವ ಏಕಲವ್ಯ ಮಾದರಿ ವಸತಿ ಶಾಲೆಗಳಲ್ಲಿ ಗ್ರಾಮೀಣ ಹಾಗೂ ಬುಡಕಟ್ಟು ಭಾಗದ ವಿದ್ಯಾರ್ಥಿಗಳ ವೈಜ್ಞಾನಿಕ ಮನೋಭಾವನೆಗೆ ಉತ್ತೇಜನ ನೀಡಲು ನೂತನವಾಗಿ ನಿರ್ಮಿಸಲಾಗಿರುವ 75 ಬಾಹ್ಯಾಕಾಶ ಪ್ರಯೋಗಾಲಯಗಳಿಗೂ ರಾಷ್ಟಪತಿ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ದೇಶಾದ್ಯಂತ ವಾಸಿಸುತ್ತಿರುವ ಬುಡಕಟ್ಟು ಸಮುದಾಯ ಸಾಂಸ್ಕೃತಿಕವಾಗಿ ಅತ್ಯಂತ ಶ್ರೀಮಂತವಾಗಿದ್ದು, ಈ ಸಮುದಾಯವನ್ನು ಮುಖ್ಯವಾಹಿನಿಗೆ ತರಲು ಪ್ರಾಮಾಣಿಕ ಪ್ರಯತ್ನಗಳು ನಡೆಯಬೇಕು ಎಂದು ಕರೆ ನೀಡಿದರು. ಅಭಿವೃದ್ಧಿ ಸೌಲಭ್ಯಗಳು ಸಮಾಜದ ಕಟ್ಟಕಡೆಯ ಹಳ್ಳಿಗೂ ತಲುಪಬೇಕು ಎಂದ ಅವರು, ಬುಡಕಟ್ಟು ಸಮುದಾಯದ ಕೆಲವು ವರ್ಗಗಳು ಇಂದಿಗೂ ಸರ್ಕಾರದ ವಿವಿಧ ಕಲ್ಯಾಣ ಯೋಜನೆಗಳ ಬಗ್ಗೆ ಅರಿವು ಹೊಂದಿಲ್ಲದಿರುವ ಬಗ್ಗೆ ಕಳವಳ ವ್ಯಕ್ತಪಡಿಸಿದರು. ಈ ಕಾರ್ಯಕ್ರಮವನ್ನು ಪ್ರಸ್ತುತ ದೇಶಾದ್ಯಂತ ನಡೆಯುತ್ತಿರುವ ಜನಜಾತಿಯ ಗರಿಮ ಉತ್ಸವ 2026 ಅಂಗವಾಗಿ ಹಮ್ಮಿಕೊಳ್ಳಲಾಗಿದೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ನಾಯಕ ಡಿಕೆ ಶಿವಕುಮಾರ್ ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಇಂದು ಸಂಜೆ 4:05 ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ರಾಜಭವನದಲ್ಲಿ ನಡೆಯಲಿರುವ ಸಮಾರಂಭದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ನೂತನ ಮುಖ್ಯಮಂತ್ರಿಗಳಿಗೆ ಅಧಿಕಾರ ಹಾಗೂ ಗೌಪ್ಯತೆಯ ಪ್ರಮಾಣ ವಚನ ಬೋಧಿಸಲಿದ್ದಾರೆ. ಇದೇ ವೇಳೆ ಮಾಜಿ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಉಪಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದು, ಇವರೊಂದಿಗೆ ಹಲವು ಶಾಸಕರು ಸಚಿವರಾಗಿ ಅಧಿಕಾರ ವಹಿಸಿಕೊಳ್ಳುವ ಸಾಧ್ಯತೆ ಇದೆ. ಈ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಲು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಪ್ರಧಾನ ಕಾರ್ಯದರ್ಶಿಗಳಾದ ಕೆಸಿ ವೇಣುಗೋಪಾಲ್ ಹಾಗೂ ರಣದೀಪ್ ಸಿಂಗ್ ಸುರ್ಜೇವಾಲಾ ಆಗಮಿಸಲಿದ್ದಾರೆ. ವಿವಿಧ ಮಠಾಧೀಶರು, ಕಾರ್ಮಿಕರು, ಸಾಹಿತಿಗಳು, ಚಲನಚಿತ್ರ ನಟರು ಹಾಗೂ ಪ್ರಮುಖ ಉದ್ಯಮಿಗಳಿಗೆ ಆಹ್ವಾನ ನೀಡಲಾಗಿದೆ. ಸಮಾರಂಭದ ಹಿನ್ನೆಲೆಯಲ್ಲಿ ರಾಜಭವನದ ಸುತ್ತಮುತ್ತ 3,000 ಹೆಚ್ಚು ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜಿಸಿ ಬಿಗಿ ಭದ್ರತೆ ಕಲ್ಪಿಸಲಾಗಿದೆ. ಸಾರ್ವಜನಿಕರು ಕಾರ್ಯಕ್ರಮವನ್ನು ನೇರವಾಗಿ ವೀಕ್ಷಿಸಲು ಅನುಕೂಲವಾಗುವಂತೆ ನಗರದ ವಿವಿಧ ಪ್ರಮುಖ ಸ್ಥಳಗಳಲ್ಲಿ ಬೃಹತ್ ಎಲ್ಇಡಿ ಪರದೆಗಳನ್ನು ಅಳವಡಿಸಲಾಗಿದೆ. ವಾರ್ಷಿಕ ಸೌರಶಕ್ತಿ ಸಾಮರ್ಥ್ಯ ಸೇರ್ಪಡೆಯಲ್ಲಿ ಭಾರತ ಅಮೆರಿಕವನ್ನು ಹಿಂದಿಕ್ಕುವ ಮೂಲಕ 2025 ಸಾಲಿನಲ್ಲಿ ಜಗತ್ತಿನ ಎರಡನೇ ಅತಿದೊಡ್ಡ ಸೌರಶಕ್ತಿ ಮಾರುಕಟ್ಟೆಯಾಗಿ ಐತಿಹಾಸಿಕ ಸಾಧನೆ ಮಾಡಿದೆ. ದೇಶದ ಈ ಮಹತ್ತರ ಸಾಧನೆಯನ್ನು ಶ್ಲಾಘಿಸಿರುವ ಕೇಂದ್ರ ನೂತನ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ, ಭಾರತದ ಸೌರಶಕ್ತಿ ವಲಯದ ಬೆಳವಣಿಗೆಯು ಜಾಗತಿಕ ಮಟ್ಟದಲ್ಲಿ ಹೊಸ ಮಾನದಂಡಗಳನ್ನು ಸೃಷ್ಟಿಸುತ್ತಿದೆ ಎಂದು ತಿಳಿಸಿದ್ದಾರೆ. ಸರ್ಕಾರದ ಬಲವಾದ ನೀತಿ ಬೆಂಬಲ, ನಾವೀನ್ಯತೆ ಹಾಗೂ ವಿಶ್ವದರ್ಜೆಯ ಮೂಲಸೌಕರ್ಯಗಳ ಮೂಲಕ ದೇಶದಲ್ಲಿ ದಾಖಲೆ ಮಟ್ಟದ ಸೌರಶಕ್ತಿ ಸಾಮರ್ಥ್ಯವನ್ನು ವೃದ್ಧಿಸಲಾಗುತ್ತಿದೆ ಎಂದು ಅವರು ಹೇಳಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಸಮರ್ಥ ನಾಯಕತ್ವದಲ್ಲಿ ಭಾರತದ ಇಂಧನ ಪರಿವರ್ತನೆಯು ಅತ್ಯಂತ ವೇಗವಾಗಿ ಸಾಗುತ್ತಿದೆ. ಇದು ದೇಶದ ಇಂಧನ ಭದ್ರತೆಯನ್ನು ಬಲಪಡಿಸುವುದರ ಜೊತೆಗೆ ಸುಸ್ಥಿರ ಅಭಿವೃದ್ಧಿಯನ್ನು ಉತ್ತೇಜಿಸುತ್ತಿದೆ. ಈ ಮೂಲಕ ನವೀಕರಿಸಬಹುದಾದ ಇಂಧನ ಕ್ಷೇತ್ರದಲ್ಲಿ ಭಾರತ ಜಾಗತಿಕ ನಾಯಕನಾಗಿ ತನ್ನ ಸ್ಥಾನವನ್ನು ಮತ್ತಷ್ಟು ಗಟ್ಟಿಗಳಿಸಿಕೊಂಡಿದೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ಪ್ರಶಂಸಿಸಿದ್ದಾರೆ. ಪಶ್ಚಿಮ ಬಂಗಾಳದ ತೃಣಮೂಲ ಕಾಂಗ್ರೆಸ್ ಟಿಎಂಸಿ ಪಕ್ಷ ತೀವ್ರ ಆಂತರಿಕ ಕಲಹಕ್ಕೆ ಸಿಲುಕಿದ್ದು ಪಕ್ಷ ಇಬ್ಬಾಗವಾಗುವ ಹಂತಕ್ಕೆ ತಲುಪಿದೆ. ಪಕ್ಷದಿಂದ ಉಚ್ಚಾಟಿತಗೊಂಡಿರುವ ಶಾಸಕ ರಿತಬ್ರತಾ ಬ್ಯಾನರ್ಜಿ ಅವರು ತಮಗೆ ಸುಮಾರು 60 ಶಾಸಕರ ಬೆಂಬಲವಿದೆ ಎಂದು ಪ್ರತಿಪಾದಿಸಿದ್ದು, ಈ ಸಂಖ್ಯಾಬಲ ವಿಧಾನಸಭೆಯ ನಿಯಂತ್ರಣವನ್ನು ಬದಲಿಸುವಲ್ಲಿ ನಿರ್ಣಾಯಕವಾಗುವ ಸಾಧ್ಯತೆ ಇದೆ. ತಮ್ಮ ಬಣವನ್ನೇ ನೈಜ ಟಿಎಂಸಿ ಎಂದು ಗುರುತಿಸಬೇಕೆಂದು ಕೋರಿ ಅವರು ಈಗಾಗಲೇ ಸಭಾಧ್ಯಕ್ಷ ರತೀಂದ್ರ ಬೋಸ್ ಅವರಿಗೆ ಪತ್ರ ಬರೆದಿದ್ದಾರೆ. ಬಂಡಾಯಕ್ಕೆ ಪ್ರತಿಯಾಗಿ ಟಿಎಂಸಿ ಶೋಭನ್ ದೇವ್ ಚಟ್ಟೋಪಾಧ್ಯಾಯ ಅವರನ್ನು ಸದನದ ನಾಯಕನನ್ನಾಗಿ ಘೋಷಿಸಿದೆ. ಇದರೊಂದಿಗೆ ಆಶಿಮಾ ಪಾತ್ರ ಮತ್ತು ನಯನಾ ಬ್ಯಾನರ್ಜಿ ಅವರನ್ನು ಉಪನಾಯಕರನ್ನಾಗಿ ಹಾಗೂ ಫಿರ್ಹಾದ್ ಹಕೀಂ ಅವರನ್ನು ಮುಖ್ಯ ಸಚೇತಕರನ್ನಾಗಿ ನೇಮಕ ಮಾಡಿದೆ. ಇತ್ತ ಕೋಲ್ಕತ್ತಾದಲ್ಲಿ ನಡೆದ ಬೃಹತ್ ರ್ಯಾಲಿಯಲ್ಲಿ ಮಾತನಾಡಿದ ಮಾಜಿ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು, ಟಿಎಂಸಿ ಪಕ್ಷವನ್ನು ಒಡೆಯಲು ಬಿಜೆಪಿ ಸಂಚು ರೂಪಿಸುತ್ತಿದೆ ಎಂದು ಆರೋಪಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ ಎಐಆರ್ ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ.

0: ಸಂಗೀತ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಅರಾವಳಿ ಪರ್ವತ ಶ್ರೇಣಿಯ ಗಡಿ ಗುರುತಿಸುವಿಕೆಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಸಲ್ಲಿಸಿರುವ ವರದಿಯ ಮರು ಪರಿಶೀಲನೆಗಾಗಿ ಸುಪ್ರೀಂಕೋರ್ಟ್ ಉನ್ನತಾಧಿಕಾರ ತಜ್ಞರ ಸಮಿತಿಯನ್ನು ರಚಿಸಿದೆ. ಭಾರತೀಯ ಅರಣ್ಯ ಸಂಶೋಧನೆ ಮತ್ತು ಶಿಕ್ಷಣ ಮಂಡಳಿಯ ಮಹಾನಿರ್ದೇಶಕಿ ಕಾಂಚನ್ ದೇವಿ ನೇತೃತ್ವದ ಈ ಸಮಿತಿಗೆ ಪ್ರಸಕ್ತ ವರ್ಷದ ಆಗಸ್ಟ್ 31 ಒಳಗಾಗಿ ವರದಿ ಸಲ್ಲಿಸಲು ಗಡುವು ನೀಡಲಾಗಿದೆ. ಪರಿಸರ ಸಚಿವಾಲಯದ ಹಿಂದಿನ ವರದಿಯ ಜಾರಿಗೆ ತಡೆ ನೀಡಿರುವ ನ್ಯಾಯಾಲಯ ಅರಾವಳಿ ಪರಿಸರ ವ್ಯವಸ್ಥೆಯ ರಕ್ಷಣೆಗೆ ವೈಜ್ಞಾನಿಕ ಮೌಲ್ಯಮಾಪನ ಅಗತ್ಯವೆಂದು ತಿಳಿಸಿದೆ. ಕೇಂದ್ರದ ಹೊಸ ಮಾನದಂಡಗಳು ಪರಿಸರ ಸೂಕ್ಷ್ಮ ವಲಯಗಳಲ್ಲಿ ಗಣಿಗಾರಿಕೆಗೆ ಅವಕಾಶ ಮಾಡಿಕೊಡುತ್ತವೆಯೇ ಹಾಗೂ ಪರಿಸರ ಸಂರಕ್ಷಣಾ ಪ್ರದೇಶದ ವ್ಯಾಪ್ತಿಯನ್ನು ಕಡಿತಗೊಳಿಸುತ್ತವೆಯೇ ಎಂಬುದನ್ನು ಅರಣ್ಯ ಭೂವಿಜ್ಞಾನ ಮತ್ತು ಪರಿಸರ ವಿಜ್ಞಾನದ ತಜ್ಞರನ್ನು ಒಳಗೊಂಡ ಈ ಸಮಿತಿ ಪರಿಶೀಲಿಸಲಿದೆ. ಕೇಂದ್ರ ಪ್ರೌಢಶಿಕ್ಷಣ ಮಂಡಳಿ ಸಿಬಿಎಸ್ಇ ಆರಂಭಿಸಿರುವ 12ನೇ ತರಗತಿ ಉತ್ತರ ಪತ್ರಿಕೆಗಳ ಮರು ಮೌಲ್ಯಮಾಪನ ಪ್ರಕ್ರಿಯೆಗೆ ಯಾವುದೇ ತೊಂದರೆಯಿಲ್ಲದೆ ಸುಮಾರು 40,000 ವಿದ್ಯಾರ್ಥಿಗಳು ಯಶಸ್ವಿಯಾಗಿ ಅರ್ಜಿ ಸಲ್ಲಿಸಿದ್ದಾರೆ. ಉತ್ತರ ಪತ್ರಿಕೆಗಳ ಸ್ಕ್ಯಾನ್ ಮಾಡಿದ ಪ್ರತಿಗಳನ್ನು ಪಡೆದಿರುವ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಸೌಲಭ್ಯ ಲಭ್ಯವಿದ್ದು ಆನ್ಲೈನ್ ಪೋರ್ಟಲ್ ನಿನ್ನೆಯಿಂದ ಮುಕ್ತವಾಗಿದೆ. ಅರ್ಜಿ ಶುಲ್ಕ ಪಾವತಿಗಾಗಿ ಪೋರ್ಟಲ್ನಲ್ಲಿ ಎಸ್ಬಿಐ, ಕೆನರಾ ಬ್ಯಾಂಕ್ ಸೇರಿದಂತೆ ಪ್ರಮುಖ 4 ಬ್ಯಾಂಕ್ಗಳ ಗೇಟ್ವೇಗಳನ್ನು ನೀಡಲಾಗಿದೆ. ಅಭ್ಯರ್ಥಿಗಳು ಈ ಬ್ಯಾಂಕುಗಳಲ್ಲಿ ಖಾತೆ ಹೊಂದಿಲ್ಲದಿದ್ದರೂ ಲಭ್ಯವಿರುವ ಗೇಟ್ವೇಗಳ ಮೂಲಕ ಯುಪಿಐ, ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್ ಅಥವಾ ಡೆಬಿಟ್ ಕಾರ್ಡ್ ಬಳಸಿ ಸುಲಭವಾಗಿ ಶುಲ್ಕ ಪಾವತಿಸಬಹುದಾಗಿದೆ ಎಂದು ಸಿಬಿಎಸ್ಇ ಸ್ಪಷ್ಟಪಡಿಸಿದೆ. ಇಂದು ವಿಶ್ವ ಬೈಸಿಕಲ್ ದಿನ. ವಿಶ್ವಸಂಸ್ಥೆಯು ಸೈಕಲ್ ಅನ್ನು ವಿಶ್ವಾಸಾರ್ಹ, ಕೈಗೆಟಕುವ, ಸ್ವಚ್ಛ ಮತ್ತು ಸುಸ್ಥಿರ ಸಾರಿಗೆ ಸಾಧನವೆಂದು ಗುರುತಿಸಲು ಘೋಷಿಸಿದ ಜಾಗತಿಕ ಆಚರಣೆಯಾಗಿದೆ. ಪ್ರತಿ ವರ್ಷ ಜೂನ್ 3 ಈ ದಿನವನ್ನು ಆಚರಿಸಲಾಗುತ್ತದೆ. ಈ ಬಾರಿ ಹಸಿರು ಭವಿಷ್ಯಕ್ಕಾಗಿ ಸೈಕ್ಲಿಂಗ್ ಧ್ಯೇಯದೊಂದಿಗೆ ವಿಶ್ವ ಬೈಸಿಕಲ್ ದಿನ ಆಚರಿಸಲಾಗುತ್ತಿದೆ. ಆರೋಗ್ಯವನ್ನು ಸುಧಾರಿಸುವಲ್ಲಿ, ಮಾಲಿನ್ಯರಹಿತ ಸಂಚಾರವನ್ನು ಬೆಂಬಲಿಸುವಲ್ಲಿ ಮತ್ತು ಸಮುದಾಯಗಳನ್ನು ಸಂಪರ್ಕಿಸುವಲ್ಲಿ ಸೈಕಲ್ನ ಪಾತ್ರ ಮುಖ್ಯವಾಗಿದೆ. ಭಾರತದ ಯುವಕರು ಸೈಕ್ಲಿಂಗ್ ಅಳವಡಿಸಿಕೊಳ್ಳಬೇಕು ಮತ್ತು ಹೆಚ್ಚು ಆರೋಗ್ಯಕರ ಹಾಗೂ ಹಸಿರು ರಾಷ್ಟದ ಚಳವಳಿಯನ್ನು ಮುನ್ನಡೆಸುವಂತೆ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ ಕರೆ ನೀಡಿದ್ದಾರೆ. ವಿಶ್ವ ಸೈಕಲ್ ದಿನದಂದು ಹಂಚಿಕೊಂಡ ವಿಡಿಯೋ ಸಂದೇಶವೊಂದರಲ್ಲಿ ಸಚಿವರು ಸೈಕ್ಲಿಂಗ್ ಅನ್ನು ನಿಯಮಿತ ಅಭ್ಯಾಸವಾಗಿಸಿಕೊಳ್ಳುವುದರಿಂದ ಸಮತೋಲಿತ ಮತ್ತು ಶಿಸ್ತುಬದ್ದ ಜೀವನ ಶೈಲಿಯನ್ನು ಉತ್ತೇಜಿಸಬಹುದು ಹಾಗೂ ಪರಿಸರ ಸ್ಥಿರತೆ ಮತ್ತು ಸ್ವಚ್ಛ ಸಂಚಾರಕ್ಕೆ ಸಹಕಾರಿಯಾಗುತ್ತದೆ ಎಂದು ಅವರು ತಿಳಿಸಿದ್ದಾರೆ. ಪ್ಯಾರಿಸ್ನಲ್ಲಿ ನಡೆಯುತ್ತಿರುವ ಫ್ರೆಂಚ್ ಓಪನ್ ಟೆನಿಸ್ ಟೂರ್ನಿಯ ಪುರುಷರ ಡಬಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಇಂದು ಭಾರತದ ಶ್ರೀರಾಮ್ ಬಾಲಾಜಿ ಮತ್ತು ಬ್ರೆಸಿಲ್ನ ಮಾರ್ಸೆಲೊ ಡೆಮೊಲಿನರ್ ಜೋಡಿ ಯುಕೆಯ ಹೆನ್ರಿ ಪಾಟನ್ ಮತ್ತು ಫಿನ್ಲೆಂಡ್ನ ಹ್ಯಾರಿ ಹೆಲಿಯೋವಾರಾ ಜೋಡಿಯನ್ನು ಎದುರಿಸಲಿದೆ. ವಿವಾಹಿತ ಹೆಣ್ಣು ಮಕ್ಕಳನ್ನು ಅನುಕಂಪದ ಆಧಾರದ ಮೇಲೆ ನೀಡುವ ಉದ್ಯೋಗದ ಸೌಲಭ್ಯದಿಂದ ಹೊರಗಿಡಲು ಸಾಧ್ಯವಿಲ್ಲವೆಂದು ಸುಪ್ರೀಂಕೋರ್ಟ್ ಮಹತ್ವದ ತೀರ್ಪು ನೀಡಿದೆ. ಕುಟುಂಬದ ವ್ಯಾಖ್ಯಾನದಿಂದ ವಿವಾಹಿತ ಹೆಣ್ಣು ಮಕ್ಕಳನ್ನು ಹೊರಗಿಡುವುದು ಸಂಪೂರ್ಣವಾಗಿ ಅಸಮರ್ಥನೀಯ ಮತ್ತು ಅಸಾಂವಿಧಾನಿಕ ಎಂದು ನ್ಯಾಯಾಲಯ ತಿಳಿಸಿದೆ. ಜಕಾರ್ತದಲ್ಲಿ ನಡೆಯುತ್ತಿರುವ ಪ್ರತಿಷ್ಠಿತ ಇಂಡೋನೇಷ್ಯಾ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಇಂದು ಭಾರತದ ತಾರಾ ಆಟಗಾರ ಎಚ್ ಎಸ್ ಪ್ರಣೋಯ್ ಅವರು ಐರ್ಲೆಂಡ್ನ ಪ್ರತಿಸ್ಪರ್ಧಿಯನ್ನು ಎದುರಿಸಲಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬುಡಕಟ್ಟು ಸಮುದಾಯವನ್ನು ಮುಖ್ಯವಾಹಿನಿಗೆ ತರಲು ಪ್ರಾಮಾಣಿಕ ಪ್ರಯತ್ನ ಅಗತ್ಯ, ರಾಷ್ಟಪತಿ ದ್ರೌಪದಿ ಮುರ್ಮು. ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಇಂದು ಪ್ರಮಾಣ ವಚನ ಸ್ವೀಕರಿಸಲಿರುವ ಕಾಂಗ್ರೆಸ್ ನಾಯಕ ಡಿಕೆ ಶಿವಕುಮಾರ್. ಅಮೆರಿಕವನ್ನು ಹಿಂದಿಕ್ಕಿ ವಿಶ್ವದಲ್ಲಿಯೇ 2ನೇ ಅತಿದೊಡ್ಡ ಸೌರಶಕ್ತಿ ಮಾರುಕಟ್ಟೆಯಾಗಿ ಹೊರಹೊಮ್ಮಿದ ಭಾರತ. ಅರಾವಳಿ ಶ್ರೇಣಿ ರಕ್ಷಣೆ, ಸ್ವತಂತ್ರ ಪರಿಶೀಲನೆಗೆ ಸುಪ್ರೀಂಕೋರ್ಟ್ನಿಂದ ತಜ್ಞರ ಸಮಿತಿ ರಚನೆ. ಹಾಗೂ ಫ್ರೆಂಚ್ ಓಪನ್ ಟೆನಿಸ್ ಪುರುಷರ ಡಬಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ ಇಂದು ಭಾರತದ ಶ್ರೀರಾಮ್ ಬಾಲಾಜಿ ಕಣದಲ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30.
2: ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಆತ್ಮೀಯ ಕೇಳುಗರೆ, ಈ ಮಧ್ಯಾಹ್ನದ ಪ್ರಸಾರದಲ್ಲಿ ನಿಮ್ಮೊಟ್ಟಿಗೆ ನಾನು ಮಂಗೋಟೆ ಕೆ ಶಿವಕುಮಾರ್. ಸ್ನೇಹಿತರೆ, ಇವತ್ತು ವಿಶ್ವ ಸೈಕಲ್ ದಿನ. ಈ ಸಂದರ್ಭದಲ್ಲಿ ಕಾರ್ಯಕ್ರಮಗಳನ್ನು ತಾವು ಬೆಳಗ್ಗೆಯಿಂದ ಕೇಳಿದಿರಿ. ಸೊ ಈಗ ಒಂದು ಕೆಲಸ ಮಾಡೋಣ. ನೇರ ಫೋನಿನ ಕಾರ್ಯಕ್ರಮ ಅಂತೂ ಇದು. ಈ ನೇರ ಫೋನಿನ ಕಾರ್ಯಕ್ರಮದಲ್ಲಿ ಚಿತ್ರಗೀತೆ, ನೀವು ಹಾಡೋ ಚಿತ್ರಗೀತೆನಲ್ಲಿ

0: ಯಾವುದಾದ್ರೂ ಹೂವಿನ ಹೆಸರಿರಬಹುದು, ಅಂತಹ ಗೀತೆಗಳನ್ನ ಹುಡುಕಿ ನಮ್ಮ ಈ ನೇರ ಫೋನಿನ ಕಾರ್ಯಕ್ರಮದಲ್ಲಿ ತಾವು ಹಾಡಬಹುದು. ನೆನಪಿಡಿ, ನೀವು ಹಾಡೋ ಹಾಡಲ್ಲಿ ಯಾವುದಾದ್ರೂ ಹೂವಿನ ಹೆಸರು ಇರಬೇಕು. ಓಕೆ, ಕರೆ ಮಾಡಿ ಹಾಡ್ತಿರಲ್ಲ. ಹಲೋ,
1: ಹಲೋ ಸರ್.

0: ಓಕೆ ಸ್ನೇಹಿತರೆ, ಗೋರ್ಪಡೆಯವರು ಹೇಳಿದ್ರು ಯಾವ ಹೂವು ಯಾರ ಮುಡಿಗೋ ಅನ್ನುವಂತ ಒಂದು ಗೀತೆಯನ್ನ. ಮತ್ತೆ ಯಾರು ಕರೆ ಮಾಡ್ತೀರಿ, ಕರೆ ಮಾಡಿ ಹಾಡು ಹೇಳಿ. ನೀವು ಹಾಡು ಚಿತ್ರಗೀತೆನಲ್ಲಿ ಹೂವಿನ ಹೆಸರಿರ್ಬೇಕು, ಹೂವು ಅಂತಿರ್ಬೇಕು. ಹಲೋ, ಹೇಳಿ.
1: ಕೇಶವ್ ಅಂತ ಅಲ್ವರ ಕಬರವತಿಯಿಂದ.
0: ಹಾ ಕೇಶವ್ ಹೇಳಿ.
1: ಹಾ, ಇದು 77 ಫಿಲಂದು. ಚೆಲ್ಲಿದರು ಮಲ್ಲಿಗೆ ಬಾನ ಸೂರೇರಿ ಮ್ಯಾಲೆ, ಚೆಲ್ಲಿದರು ಮಲ್ಲಿಗೆಯ ಬಾನ ಸೂರೇರಿ ಮ್ಯಾಲೆ, ಅಂದಾದ ಚಂದಾದ ಮೈಕಾರ ಮಾತೆಗೆ, ಅಂದಾದ ಚಂದಾದ ಮೈಕಾರ ಮಾತೆಗೆ, ಚೆಲ್ಲಿದರು ಮಲ್ಲಿಗೆಯ ಓ ಚೆಲ್ಲಿದರು ಮಲ್ಲಿಗೆಯ.
0: ಓಕೆ, ಧನ್ಯವಾದಗಳು.

ಓಕೆ, ಧನ್ಯವಾದಗಳು.

0: ತಂಗಾಳಿಯಂತೆ ನುಗಿವೆ ಸಂಗೀತದಂತೆ ಒಲವಿನ ಬಲೆಯಲ್ಲಿ ಸೆಳೆಯುತ್ತ ಕುಣಿದೆ ನನಗಾಗಿ ನಿನಗಾಗಿ ಒಲವಿನ ಬಲೆಯಲ್ಲಿ ಸೆಳೆಯುತ್ತ ಕುಣಿದೆ ನಿನಗಾಗಿ ನನಗಾಗಿ ನಲಿವಾ ಗುಲಾಬಿ ಹೂವೆ. ಹಲೋ ಸರ್.
1: ಹಲೋ ರಮೇಶ್ ಅವರೇ.
0: ಅದೊಂದರ ಸಾಹಿತ್ಯ ತತ್ ಬಿಡ್ತೀರಿ ಸರ?
1: ಇರ್ಲಿ ಇರ್ಲಿ, ತೊಂದ್ರೆ ಇಲ್ಲ. ಧನ್ಯವಾದ ಕರೆ ಮಾಡಿದಕ್ಕೆ.
0: ನಮಸ್ಕಾರ ಸರ್ ಅವಕಾಶಕ್ಕ.
1: ಆಯ್ತು.
0: ಎಲ್ಲರೂ ಸೈಕಲ್ ದಿನಾಚರಣೆ ಬಗ್ಗೆ ಬಹಳ ವಿಸ್ತಾರವಾಗಿ ಹೇಳಿದ್ರಿ ಸರ್. ಆಚರಣೆಗ್ ಸೀಮಿತ ಆಗಬಾರ್ದ್ರಿ ಸರ್.
1: ಆಚರಣೆಗ್ ಸೀಮಿತ
0: ಸರ್ ನಾವೇ ರೀ, ನಾವ್ ಹೇಳವ್ರೇ ರೀ, ಬಳಸ್ಬೇಕ್ರಿ ಸರ್.
1: ಹೌದು ಹೌದು ಹೌದು.
0: ಅದರಿಂದ
1: ಹೇಳಕ್ಕಷ್ಟೇ ಸೀಮಿತ ಆಗ್ಬಾರ್ದು, ಆಚರಣೆ ಆಗ್ಬೇಕು.
0: ಹಾ ಸರ್.
1: ಓಕೆ.
0: ಆಚರಣೆ ಮಾಡಕ್ ಪ್ರತಿ ದಿನಾನು ಒಂದೊಂದು ವಿಶೇಷ ಇರ್ತಾವ್ರಿ ಸರ್. ಆದ್ರ ಅದನ್ನ ಕಾರ್ಯರೂಪಕ್ಕೆ ತರೋರು ನಾವೇ ಅಲ್ರಿ ಸರ್, ನಾಗರಿಕರಾಗಿ.
1: ಆಯ್ತು ಆಯ್ತು ರಮೇಶ್ ಅವರೇ, ಧನ್ಯವಾದ ಕರೆ ಮಾಡಿದ್ದಕ್ಕೆ.
0: ನಮಸ್ಕಾರ.
1: ಆತ್ಮೀಯ ಕೇಳಿದ್ರೆ, ಈಗ ಅಡುಗೆ ಆರೋಗ್ಯ ಕಾರ್ಯಕ್ರಮ ಪ್ರಸಾರ ಆಗ್ಬೇಕು. ಈ ಅಡುಗೆ ಆರೋಗ್ಯ ಕಾರ್ಯಕ್ರಮ ಪ್ರಸಾರ ಆದ ಬಳಿಕ ಮತ್ತೆ ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸೋಣ.
2: ಆಕಾಶವಾಣಿ
3: ಬಿಪಿಯನ್ನು ಬದಿಗಿರಿಸಿ
2: ಅಡುಗೆ ಆರೋಗ್ಯ ಮನೆಮದ್ದು ಪಾಕ ಪ್ರವೀಣರಿಂದ ವಿಶೇಷ ಮಾಹಿತಿ.
3: ಉದರವ ಮರೆತು ಮೆಣಸು
2: ಈಗ ಮನೆಮದ್ದಿನ ಬಗ್ಗೆ ಮಾಹಿತಿ ನೀಡುತ್ತಾರೆ ಮಧುರಾ ಹೆಚ್ ಮಲೋದೆ, ಹಾಗೂ ಅಡುಗೆ ಬಗ್ಗೆ ಮಾಹಿತಿ ನೀಡುತ್ತಾರೆ ಪ್ರೇಮಲತಾ ಬಿಎಂ.
3: ಸಕ್ಕರೆಯ ಸರಿಸಿ ಸವಿಯುವ
4: ಆಕಾಶವಾಣಿ ಭದ್ರಾವತಿಯ ಎಲ್ಲಾ ಪ್ರೀತಿಯ ಕೇಳುಗರಿಗೂ ನಿಮ್ಮ ಬಾನಲಿ ಗೆಳತಿ ಮಧುರ ಮಾಡುವ ನಮಸ್ಕಾರ. ನಾವು ಮಾತನಾಡುವಾಗ, ತಿನ್ನುವಾಗ ಅಥವಾ ನೀರು ಕುಡಿಯುವಾಗ ತೀವ್ರವಾಗಿ ನೋವು ನೀಡುವ ಸಮಸ್ಯೆ ಮೌತ್ ಅಲ್ಸರ್. ಎಸ್, ನಮ್ಮ ಬಾಯಲ್ಲಿ ಆಗುವ ಹುಣ್ಣು. ಇದನ್ನ ಬಾಯಿ ಹುಣ್ಣು ಅಥವಾ ಕೆಂಜಿ ಎಂದು ಕೂಡ ಕರೆಯಲಾಗುತ್ತೆ. ಹೆಚ್ಚಿದ ದೇಹದ ಉಷ್ಣತೆ, ಮಸಾಲೆಯುಕ್ತ ಆಹಾರ ಅಥವಾ ವಿಟಮಿನ್ ಬಿ ಕೊರತೆಯಿಂದ ಇದು ಸಾಮಾನ್ಯವಾಗಿ ಬರುತ್ತೆ. ಬಾಯಿ ಹುಣ್ಣುಗಳನ್ನ ಬೇಗನೆ ಗುಣಪಡಿಸಲು ಮತ್ತು ನೋವು ಶಮನಗೊಳಿಸಲು ನಮ್ಮ ಮನೆಯಲ್ಲಿರುವ ಅತ್ಯುತ್ತಮ ಶಮನಕಾರಿ ಮದ್ದುಗಳು ಶುದ್ಧ ದೇಸಿ ತುಪ್ಪ ಮತ್ತು ತೆಂಗಿನ ಹಾಲು. ಇವೆರಡೂ ಆಯುರ್ವೇದದಲ್ಲಿ ಪ್ರಮುಖ ಸ್ಥಾನ ಪಡೆದಿದೆ. ಬಾಯಿ ಹುಣ್ಣು ಆದ ತಕ್ಷಣ ನೀವು ಮಾಡಬೇಕಾದ ಅತ್ಯಂತ ಸರಳ ಮತ್ತು ಪರಿಣಾಮಕಾರಿ ಕೆಲಸವೆಂದರೆ ಶುದ್ಧ ದೇಸಿ ಹಸುವಿನ ತುಪ್ಪ. ಹಾ, ಶುದ್ಧ ದೇಸಿ ಹಸುವಿನ ತುಪ್ಪವನ್ನೇ ಬಳಸಬೇಕು. ಸ್ವಲ್ಪ ತುಪ್ಪವನ್ನ ನಿಮ್ಮ ಬೆರಳಿನ ತುದಿಗೆ ತೆಗೆದುಕೊಂಡು ಹುಣ್ಣು ಇರುವ ಜಾಗಕ್ಕೆ ದಿನಕ್ಕೆ 3-4 ಬಾರಿ ನಿಧಾನವಾಗಿ ಹಚ್ಚಿ, ಅಂದ್ರೆ ಆಯಿಂಟ್ಮೆಂಟ್ ರೀತಿಯಲ್ಲಿ ಲೇಪನ ಮಾಡಿ. ತುಪ್ಪವು ಹುಣ್ಣಿನ ಮೇಲೆ ಒಂದು ಪದರವನ್ನ ನಿರ್ಮಿಸಿ ಆಸಿಡ್ನಿಂದ ಅಥವಾ ಆಸಿಡಿಟಿ ಹೆಚ್ಚಿರುವಂತಹ ಆಹಾರದಿಂದ ಆಗುವ ಕಿರಿಕಿರಿಯನ್ನ ಕಡಿಮೆ ಮಾಡುತ್ತೆ. ತುಪ್ಪದಲ್ಲಿರುವ ಶಮನಕಾರಿ ಗುಣಗಳು ಹುಣ್ಣು ಬೇಗ ವಾಸಿಯಾಗಲು ಸಹಾಯ ಮಾಡುತ್ತೆ. ಬಾಯಿ ಹುಣ್ಣು ಆದಾಗ ಮಸಾಲೆಯುಕ್ತ ಬಿಸಿ ಆಹಾರ ಮತ್ತು ಹೆಚ್ಚು ಹುಳಿ ಇರುವ ಪದಾರ್ಥಗಳನ್ನ ತಿನ್ನೋದು ಸಂಪೂರ್ಣವಾಗಿ ತಪ್ಪಿಸಿ. ನಾವು ಬಳಸಬೇಕಾಗಿರೋದು ಶುದ್ಧ ದೇಸಿ ತುಪ್ಪ. ಹಾಗಾಗಿ ನೀವು ಯಾವುದೇ ಆಹಾರವನ್ನ ಸೇವಿಸಿದ್ರೂ ಕೂಡ ಅದರೊಟ್ಟಿಗೆ ಶುದ್ಧ ದೇಸಿ ತುಪ್ಪವನ್ನ ಸೇರಿಸಿ. ಹೆಚ್ಚು ನೀರು ಕುಡಿಯಿರಿ ಮತ್ತು ನಿಮ್ಮ ಆಹಾರದಲ್ಲಿ ಮೊಸರು, ಮಜ್ಜಿಗೆಯಂತಹ ತಂಪು ನೀಡುವ ಪದಾರ್ಥಗಳನ್ನ ಸೇರಿಸಿ. ಹಾಗೆಯೇ ವಿಟಮಿನ್ B12 ಅಧಿಕವಿರುವಂತಹ ಸೊಪ್ಪು ಮತ್ತು ತರಕಾರಿಗಳನ್ನ ಸೇವಿಸಿ. ಬಾಯಿ ಹುಣ್ಣಾದಾಗ ಮಾಂಸಾಹಾರವನ್ನ ಸಂಪೂರ್ಣವಾಗಿ ತ್ಯಜಿಸಿ. ಈ ಬಾಯಿ ಹುಣ್ಣುಗಳು ಸಾಮಾನ್ಯವಾಗಿ 5-7 ದಿನಗಳಲ್ಲಿ ವಾಸಿಯಾಗುತ್ತೆ. ಆದ್ರೆ 1 ವಾರಕ್ಕಿಂತ ಹೆಚ್ಚು ಕಾಲ ವಾಸಿಯಾಗದೇ ಇದ್ದಲ್ಲಿ ಅಥವಾ ಪದೇ ಪದೇ ಬರುತ್ತಿದೆ ಅಂದ್ರೆ ಅದು ನಿಮಗೆ ಇರುವಂತಹ ವಿಟಮಿನ್ ಕೊರತೆಯಿಂದ ಅಥವಾ ಇತರೆ ಗಂಭೀರ ಸಮಸ್ಯೆ ಕೂಡ ಇರಬಹುದು. ಹಾಗಾಗಿ ತಕ್ಷಣ ವೈದ್ಯರನ್ನ ಭೇಟಿ ಮಾಡಿ. ಸ್ನೇಹಿತರೆ, ನಾವು ಮತ್ತೆ ಭೇಟಿಯಾಗುವವರೆಗೂ ನೀವು ಕೇಳ್ತಾ ಇರಿ ನಿಮ್ಮ ನೆಚ್ಚಿನ ಬಾನುಲಿ ಆಕಾಶವಾಣಿ ಭದ್ರಾವತಿ. ನಮಸ್ಕಾರ.
2: ಆತ್ಮೀಯ ಕೇಳುಗರಿಗೆಲ್ಲ ನಿಮ್ಮ ರೇಡಿಯೋ ಗೆಳತಿ ಪ್ರೇಮಲತಾ ಬಿಎಂ ಮಾಡುವ ನಮಸ್ಕಾರಗಳು.
5: ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಲ್ವಾ? ಇನ್ನು ಚಳಿಗಾಲದ ಕೊನೆಯ ಹಂತದಲ್ಲಿ ನಾವಿದ್ದೇವೆ.

0: ಇವೆ. ತಣ್ಣನೆಯ ವಾತಾವರಣಕ್ಕೆ ಬೆಚ್ಚನೆಯ ಉಡುಪುಗಳು, ಹಾಗೆ ಪದೇ ಪದೇ ಬಿಸಿ ಬಿಸಿಯಾಗಿ ಟೀ ಕಾಫಿಯನ್ನ ಸೇವನೆ ಮಾಡ್ತಾ ಇರ್ತೀವಿ. ಇದರಿಂದ ದೇಹವು ಉಷ್ಣದಿಂದ ಕೂಡಿರುತ್ತೆ, ಹಾಗಾಗಿ ಬಾಯಿಯಲ್ಲಿ ಹುಣ್ಣುಗಳಾಗುವುದು, ಚರ್ಮ ಶುಷ್ಕವಾಗುವುದು ಸಾಮಾನ್ಯವಾಗಿ ಕಾಡುವ ಸಮಸ್ಯೆಯಾಗಿದೆ. ಇದರ ನಿವಾರಣೆಯನ್ನ ಹೇಗೆ ಮಾಡಿಕೊಳ್ಳಬಹುದು ಅನ್ನೋದಕ್ಕೆ ಒಂದು ಆರೋಗ್ಯಕರ ಅಡುಗೆಯನ್ನ ತಿಳಿಸ್ತಾ ಇದ್ದೇನೆ. ಅದೇ ಬಸಳೆ ಅಥವಾ ಬಸಳೆ ಸೊಪ್ಪಿನ ತೋವೆ. ಬಸಳೆ ಸೊಪ್ಪು ನಮ್ಮೆಲ್ಲರಿಗೂ ಅಗ್ಗದಲ್ಲಿ ಅಂದ್ರೆ ನಮ್ಮ ಹಿತ್ತಲಲ್ಲೇ ಸಿಗುವಂತಹ ಸೊಪ್ಪಾಗಿದೆ. ಹಾಗಾಗಿ ಬಸಳೆ ಸೊಪ್ಪು ತೋವೆ ಮಾಡಲು ಬೇಕಾಗುವ ಪದಾರ್ಥಗಳು: ಬಸಳೆ ಸೊಪ್ಪು 2 ಬಟ್ಟಲು, ತೊಗರಿ ಬೇಳೆ 1 ಬಟ್ಟಲು, ತೆಂಗಿನಕಾಯಿ ಹಾಲು 1 ಬಟ್ಟಲು, ಕಾಳು ಮೆಣಸು 10, ಬೆಳ್ಳುಳ್ಳಿ ಎಸಳು 5-6, ತುಪ್ಪ ಅಥವಾ ಎಣ್ಣೆ 1 ಅಥವಾ 2 ಟೀಸ್ಪೂನ್, ಸಾಸಿವೆ, ಜೀರಿಗೆ, ಕರಿಬೇವು, ಹಿಂಗು ಒಗ್ಗರಣೆಗೆ, ಅರಿಶಿನ ಸ್ವಲ್ಪ, ರುಚಿಗೆ ತಕ್ಕಷ್ಟು ಉಪ್ಪು. ಬಸಳೆ ಸೊಪ್ಪಿನ ತೋವೆ ಮಾಡುವ ವಿಧಾನ: ಮೊದಲಿಗೆ ಬಸಳೆ ಸೊಪ್ಪನ್ನ ಚೆನ್ನಾಗಿ ತೊಳೆದು ಎಳೆಯ ದಂಟಿನ ಸಮೇತ ಸಣ್ಣಗೆ ಹೆಚ್ಚಿಕೊಂಡು ಇದಕ್ಕೆ ತೊಗರಿ ಬೇಳೆಯನ್ನ ಸೇರಿಸಿ ಕುಕ್ಕರ್ ನಲ್ಲಿ ಹಾಕಿ ಒಲೆಯ ಮೇಲಿಟ್ಟು 2 ವಿಷಲ್ ಕೂಗಿಸಿ. ಇದು ತಣ್ಣಗಾದ ಮೇಲೆ ಬೇರೆಯ ಪಾತ್ರೆಯನ್ನ ಒಲೆಯ ಮೇಲಿಟ್ಟು ಅದಕ್ಕೆ 1 ಅಥವಾ 2 ಟೀಸ್ಪೂನ್ ತುಪ್ಪ ಅಥವಾ ಎಣ್ಣೆಯನ್ನ ಹಾಕಿ ಇದು ಕಾದ ಮೇಲೆ ಸಾಸಿವೆ, ಜೀರಿಗೆ, ಹಿಂಗು, ಪುಡಿ ಮಾಡಿದ ಕಾಳು ಮೆಣಸು, ಬೆಳ್ಳುಳ್ಳಿಯ ಎಸಳಗಳನ್ನ ಜಜ್ಜಿ ಇದಕ್ಕೆ ಹಾಕಿ. ಹಾಗೆ ರುಬ್ಬಿದ ತೆಂಗಿನ ಹಾಲನ್ನ ಕೂಡ ಇದಕ್ಕೆ ಹಾಕಿ. ಇದು ಕುದಿಯುತ್ತಿದ್ದಂತೆ ಈಗಾಗಲೇ ಬೇಯಿಸಿಟ್ಟುಕೊಂಡಿರುವಂತಹ ಬಸಳೆ ಸೊಪ್ಪು ಹಾಗೂ ತೊಗರಿ ಬೇಳೆಯ ಮಿಶ್ರಣವನ್ನ ಕೂಡ ಇದಕ್ಕೆ ಹಾಕಿ ಚೆನ್ನಾಗಿ ಗೂರಾಡಿ. ಕೊನೆಯಲ್ಲಿ ಅರಿಶಿನ 1 ಚಮಚ, ರುಚಿಗೆ ತಕ್ಕಷ್ಟು ಸೈಂಧವ ಲವಣವನ್ನ ಸೇರಿಸಿ 2 ಕುದಿ ಕುದಿಸಿ ಈಗ ಬಸಳೆ ಸೊಪ್ಪಿನ ತೋವೆ ರೆಡಿಯಾಗಿದೆ. ಇದನ್ನ ಬಿಸಿಯಾದ ಮುದ್ದೆ ಅಥವಾ ಅನ್ನದೊಂದಿಗೆ ಸವಿಯಬಹುದು. ಇದನ್ನ ವಾರದಲ್ಲಿ 1-2 ಸಲ ಸೇವಿಸಿದಲ್ಲಿ ಬಾಯಿಯಲ್ಲಿ ಹುಣ್ಣುಗಳ ನಿವಾರಣೆ, ದೇಹದ ಉಷ್ಣತೆಯ ನಿವಾರಣೆ, ಚರ್ಮದಲ್ಲಿ ಕಾಂತಿಯನ್ನ ಪಡೆಯೋದಿಕ್ಕೆ, ಹೊಟ್ಟೆಯಲ್ಲಿ ತಣ್ಣನೆಯ ಅನುಭವವಾಗುವುದು, ಹಾಗೆ ನೆತ್ತಿಯ ಉರಿ, ಕಣ್ಣು ಉರಿ, ಒಡೆದ ಕಾಲುಗಳ ಶಮನ, ಹೀಗೆ ಹಲವಾರು ಉಪಯೋಗಗಳನ್ನ ಈ ಆಹಾರವನ್ನ ಸೇವಿಸುವುದರಿಂದ ಪಡೆಯಬಹುದು. ನೀವು ಕೂಡ ಈ ಅಡಿಗೆಯನ್ನ ಮಾಡಿ ಸವಿದು ನಂತರ ನಿಮ್ಮ ಅನಿಸಿಕೆಯನ್ನ ನಮ್ಮೊಂದಿಗೆ ಹಂಚಿಕೊಳ್ಳಿ. ಮತ್ತೆ ಮುಂದಿನ ವಾರ ಮತ್ತೊಂದು ಉಪಯುಕ್ತವಾದ ಆಹಾರದೊಂದಿಗೆ ಬರ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಆಕಾಶವಾಣಿ ಭದ್ರಾವತಿ. ನಮಸ್ಕಾರ.
1: ಹಿಂದೋಳ ರಾಗದಲ್ಲಿ ದೋಸೆಗಳ ಘಮ ಘಮದಿ.
2: ಇದುವರೆಗೂ ಅಡುಗೆ ಆರೋಗ್ಯ ಮನೆಮದ್ದು ಪಾಕ ಪ್ರವೀಣರಿಂದ ವಿಶೇಷ ಮಾಹಿತಿ ಕೇಳಿದ್ರಿ.
1: ಸರಿಸಿ ಸವಿಯುವ
2: ಮನೆಮದ್ದಿನ ಬಗ್ಗೆ ಮಾಹಿತಿ ನೀಡಿದವರು ಮಧುರಾ ಹೆಚ್ ಮಲೋದೆ, ಹಾಗೂ ಅಡುಗೆ ಬಗ್ಗೆ ಮಾಹಿತಿ ನೀಡಿದವರು ಪ್ರೇಮಲತಾ ಬಿಎಂ. ಕಾರ್ಯಕ್ರಮದ ನಿರ್ವಹಣೆ ಎಸ್ಆರ್ ಭಟ್, ಸಹಕಾರ ವತ್ಸಲ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬಂತು.
3: ಕೇಳಿದ್ರೆ ಮತ್ತೆ ನಮ್ಮ ಕಾರ್ಯಕ್ರಮವನ್ನ ಮುಂದುವರಿಸೋಣ.
4: ಹಲೋ
3: ಹಲೋ ಹೇಳಿ
4: ಸರ್. ನಮಸ್ತೆ.
3: ನಮಸ್ಕಾರ.
4: ನಾನು ಮಂಜುನಾಥ್ ಲಕ್ಷ್ಮೀಶ್ವರಿ ಜನಪ್ರ.
3: ಮಂಜುನಾಥ್ ಅವರೇ, ಯಾವ ಹಾಡು ನೆನ್ಪು ಮಾಡ್ಕೊಂಡ್ರಿ?
4: ಏನು ಆಯ್ಕೆ ಸರ್?
3: ನೀವು ಹಾಡೋ ಹಾಡಲಿ ಹೂವಿನ ಹೆಸರು ಇರಬೇಕು. ಹೂವಿನ ಹೆಸರು ಹೂವಿನ ಹೆಸರು ಇರಬೇಕು.
4: ಹೂವಿನ ಹೆಸರು ಇರ್ಬೇಕಾ? ಸರಿ ಸರ್. ಆಮೇಲೆ ವಿಶ್ವ ಸೈಕಲ್ ದಿನದ ಶುಭಾಶಯ ಸರ್.
3: ಧನ್ಯವಾದ.
4: ಸೈಕಲ್ ಹೊಡಿತಾ ಇದ್ದೀನಿ ಇವತ್ತಿಗೂ.
3: ಬಹಳ ಒಳ್ಳೇದು, ಮತ್ತೆ ಆರೋಗ್ಯಕರವಾಗಿರಬಹುದು. ಪರಿಸರಕ್ಕಂತ ಸಂಪೂರ್ಣ ಪ್ರೇಮಿ, ಪರಿಸರ ಪ್ರೇಮಿ ಸೈಕಲ್ ಅದು.
4: ಹೌದು,
3: ಪರಿಸರಕ್ಕೆ ಯಾವುದೇ ರೀತಿಯ ಹಾನಿ ಇಲ್ಲ.
4: ಸೈಕಲ್ ಹೊಡಿಲಿ, ನಮ್ಮಂತವ್ರ ಸೈಕಲ್ ರಿಪೇರಿ ಮಾಡೋರ್ ಹೊಟ್ಟೆ ತುಂಬಲಿ ಅಂತ ಆಸೆ ಪಡ್ತೀನಿ.
3: ಓಕೆ, ಹಾಡ್ ಹೇಳಿ.
4: 40 ವರ್ಷದಿಂದ ಅದೇ ಜೀವನ ಮಾಡ್ಕೊಂಡಿದ್ವಿ ನಾವು. ಹಾಗಾಗಿ
3: ಓಕೆ, ಹಾಡ್ ಹೇಳಿ.
4: ಸೈಕಲ್ ಶಾಪ್ ಇಟ್ಟವ್ರದ್ದು ಬಹಳ ಕಷ್ಟ ಆಗುತ್ತೆ ಜೀವನ.
3: ಖಂಡಿತ ಖಂಡಿತ.
4: ಎಷ್ಟೋ ಜನ ಬಿಟ್ಟು ಬೇರೆ ಕಡೆ ಎಲ್ಲ ಬೇರೆ ಕೆಲಸಗಳು ಮಾಡ್ತಾ ಇದಾರೆ ಸರ್. ಆ ಕೆಲಸಕ್ಕೆ ಹೋಗ್ತಾ ಇದಾರೆ.
3: ಹೌದು ಹೌದು,
4: ಅದ ಹಂಗಾಗಿ. ಸರಿ ಸರ್, ಫ್ಯೂಚರ್ ಹಾಡ್ತೀನಿ ಸರ್. ಈ ಗುಲಾಬಿಯು ನಿನಗಾಗಿ ಚೆಲ್ಲುವ ಪರಿಮಳ ನನಗಾಗಿ ಈ ಹೂವಿನಂದ ಪ್ರಯಸಿ.
3: ಇದು ಹೇಳಿ ಆಗಿದೆ ಮಂಜುನಾಥ್
4: ಆಗಿದೆಯಾ ಸರ್? ಸರಿ. ಬೆಂಕಿಯಲ್ಲಿ ಅರಳಿದ ಹೂ ನಾನಮ್ಮ. ಇದಾಗ್ಲ ಸರ್?
3: ಹಾಡಿ ಹಾಡಿ ಹಾಡಿ.
4: ಬೆಂಕಿಯಲ್ಲಿ ಅರಳಿ.

0: ನಾನಮ್ಮ, ನನ್ನ ಅಂತರಂಗ ಬಲ್ಲವಳ್ಯಾರೋ ಇಲ್ಲಮ್ಮ. ಬೆಂಕಿಯಲ್ಲಿ ಅರಳಿದ ಹೂ ನಾನಮ್ಮ, ನನ್ನ ಅಂತರಂಗ ಬಲ್ಲವಳ್ಯಾರೋ ಇಲ್ಲಮ್ಮ. ಧನ್ಯವಾದ ಸರ್.
1: ಓಕೆ, ಧನ್ಯವಾದಗಳು. ಮುಂದಿನ ಕರೆ ಹೋಗೋಣ. ಸ್ನೇಹಿತರೆ, ನೀವು ಹಾಡೋ ಹಾಡಲಿ ಹೂವಿನ ಹೆಸರಿರಲಿ ಅಂತ ಹಾಡುಗಳನ್ನು ನೆನಪು ಮಾಡ್ಕೊಳ್ಳಿ. ಹಾಡಿ ಹಳಿ. ಹಲೋ
2: ಹಲೋ,
1: ಯಾರು?
2: ನಾನು ದಾವಣಗೆರೆಯಿಂದ ಚಂದ್ರಿಕಾ ನಡಲ ಬಂದು.
1: ಹೇಳಿ ಚಂದ್ರಿಕಾ ಅವರೇ, ಯಾವ ಹಾಡು ನೆನಪು ಮಾಡ್ಕೊಂಡ್ರಿ?
2: ಸರ್, ದುಂಡುಗಳಿಗೆ ಮಾತಾಡಿ ಹೇಳ್ತೇನೆ ಸರ್. ಕೇಳ್ತಿದ್ಯಾ?
1: ಕೇಳ್ತಾ ಇದೆ.

0: ಕೆಂಪಗಾಗಿ ಸಂತೋಷ ತುಂಬಿ ಹೋಗಿ ನಾಚಿ ನೀನು ಮೊಗ್ಗಾದೆಯ ದುಂಡು ಮಲ್ಲಿಗೆ ಮಾತಾಡೆಯ. ಸರ್ ಹೇಳ್ಬೋದಾ?
1: ಓಕೆ, ಧನ್ಯವಾದಗಳು ಕರೆ ಮಾಡಿ ಹಾಡಿದಕ್ಕೆ. ಮುಂದಿನ ಕರೆ ಹೋಗೋಣ.
0: ಖಂಡಿತ.
1: ಸ್ನೇಹಿತರೆ, ಹಲೋ.
2: ಹಲೋ, ನಮಸ್ಕಾರ ಸರ್.
1: ನಮಸ್ಕಾರ, ಯಾರು?
2: ಬೀನಾ ವಸಂತರ, ಬೆಂಗಳೂರಿಂದ.
1: ಓಕೆ ಬೀನಾ ವಸಂತರ ಅವರು, ಯಾವ ಹಾಡು ಹೇಳ್ತೀರಿ?
2: ಇದು ಒಂದು ಹಳೆ ಹಾಡು ಸರ್. ಇದು ಸೇವಂತಿಗೆ ಚೆಂಡಿನಂಥ ಮುದ್ದು ಕೋಳಿ, ತಾಯಿ ಮಡಿಲಿನಲ್ಲಿ ಬೀಡು ಬಿಟ್ಟ ಮುದ್ದು ಕೋಳಿ. ಸೇವಂತಿಗೆ ಚೆಂಡಿನಂಥ ಮುದ್ದು ಕೋಳಿ, ತಾಯಿ ಮಡಿಲಿನಲ್ಲಿ ಬೀಡು ಬಿಟ್ಟ ಮುದ್ದು ಕೋಳಿ. ಅಮ್ಮನಿತ್ತದೆ ಅಮೃತ ಎನ್ನುವ ಕೋಳಿ, ಒಳ್ಳೆ ನಲ್ಮೆಯಿಂದ ಬೆಳೆದು ಬಂದ ಮುದ್ದು ಕೋಳಿ. ತಾಯಿ ತೊರೆದು ಗಳಿಗೆ ಕೂಡ ಅಗಲಲಾರದು, ತನ್ನ ಸೋದರರ ಮರೆತು ಬಿಟ್ಟು ಮೆರೆಯಲಾರದು. ಜಾಣ ಮರಿ ಮುದ್ದು ಕೋಳಿ ಮಾತನಾಡದು, ತನ್ನ ಸಾಕಿದವರ ಬಿಟ್ಟು ದೂರ ಓಡಿ ಹೋಗದು. ಥ್ಯಾಂಕ್ ಯು ಸರ್.
1: ಥ್ಯಾಂಕ್ ಯು. ಸಕ್ಸಸ್ ಹಾಡಿದ್ರಿ.
2: ಸೇವಂತಿಗೆ ಚೆಂದ.
1: ಓಕೆ, ಧನ್ಯವಾದ ಕರೆ ಮಾಡಿದಕ್ಕೆ.
2: ಧನ್ಯವಾದ ಸರ್.
1: ಸ್ನೇಹಿತರೆ, ಮತ್ತೆ ಯಾವ ಹಾಡು ನೆನ್ಪು ಮಾಡ್ಕೊಂಡ್ರಿ? ಹಾಡೋ ಹಾಡಲಿ, ಹೂವಿನ ಹೆಸರಿರ್ಲಿ. ಬಹಳಷ್ಟು ಹಾಡುಗಳಿದೆ. ಹಲೋ,
3: ನಮಸ್ತೆ ಸರ್.
1: ನಮಸ್ಕಾರ, ಯಾರು ಮಾತಾಡುದು?
3: ತನುಜ, ಮಾಧವ ನಗರದಿಂದ, ಭದ್ರಾವತಿ.
1: ತನುಜ ಅವರಿಗೆ ಯಾವ ಹಾಡು ನೆನಪಾಯ್ತು
3: ಸರ್? ಫಿಲಂ ಹೆಸರು ಗೊತ್ತಿಲ್ಲ.
1: ಬಾಲ ತೋಟದ

0: ಮುಂದಕ್ಕೆ ನೆನ್ಪಾಗ್ತಾ ಇಲ್ಲ.
1: ಕೇಳಿದೀನಿ
0: ಸರ್, ಈಗ ನೆನ್ಪಾಗ್ತಿಲ್ಲ ನೀಡಿಕ್ಕೆ ಸರ್.
1: ಸರಿ ಸರಿ, ಹಾಡಿದ್ದನ್ನೇ ಸೊಗಸಾಗಿ ಹಾಡಿದ್ರಿ, ಧನ್ಯವಾದ ಕರೆ ಮಾಡಿ ಹಾಡಿದ್ದಕ್ಕೆ.
0: ಧನ್ಯವಾದ ಸರ್.
1: ಕೇಳಿದ್ರೆ ಮತ್ತೆ ಯಾವ ಹಾಡು ನೆನಪಾಯ್ತು, ನೆನಪು ಮಾಡಿ ಕರೆ ಮಾಡಿ ಹಾಡಿ. ಹಲೋ ಹಲೋ
0: ಹಲೋ,
1: ಹೇಳಿ ಯಾರು?
0: ನಮಸ್ತೆ.
1: ನಮಸ್ಕಾರ.
0: ಶಿವಮೊಗ್ಗದಿಂದ ಸೂರ್ಯಕಾಂತಿ.
1: ಸೂರ್ಯಕಾಂತಿ ಮೇಡಮ್, ಯಾವ ಹಾಡು ನೆನಪು ಮಾಡ್ಕೊಂಡ್ರಿ?
0: ಸೂರ್ಯಕಾಂತಿ ಹೂ ಅಲ್ಲ, ಹೂವಿಂದ ಹಾಡು ಬರ್ಬೇಕಲ್ವಾ?
1: ಹೌದು, ಹೂವಿನ ಹೆಸರು ಇರ್ಬೇಕು.
0: ಸೂರ್ಯನ ಕಾಂತಿಗೆ ಮುಗಿತ ಸರ್?
1: ಸೂರ್ಯನ ಕಾಂತಿಗೆ ಮುಗಿದಿಲ್ಲ.

ಧನ್ಯವಾದ ಮೇಡಮ್. ಸ್ನೇಹಿತರೆ, ಮತ್ತೆ ಯಾವ ಹಾಡು ನೆನಪು ಮಾಡ್ಕೊಂಡ್ರಿ, ನೀವು ಹಾಡೋ ಹಾಡಲ್ಲಿ ಹೂವಿನ ಹೆಸರಿರ್ಲಿ,

0: ಹಲೋ
1: ಹಲೋ
0: ಹೇಳಿ.
1: ನಮಸ್ತೆ.
0: ನಮಸ್ಕಾರ. ಯಾರು ಮಾತಾಡುದು?
1: ಚಿತ್ರಾ ಶಿವಕುಮಾರ್ ಸರ್.
0: ಚಿತ್ರಾ ಶಿವಕುಮಾರ್ ಅವರಿಗೆ ಯಾವ ಹಾಡು ನೆನಪಾಯ್ತು?
1: ಸರ್, ಜಾಣ ಚಿತ್ರದಿಂದ.
0: ಓಕೆ.
1: ಯಾಕೆ ನಿನ್ನೆದೆಯ ತುಂಬಿದೆ, ನೀನು ಒಳಗಿರಲು ಮಲಗು ಮಾತಿಲ್ಲ, ನೀನು ಒಳಗಿರಲು ಸಿರೆಯಬೇಕಿಲ್ಲ, ನೀನು ಕನ್ನಡದ ಚಂದನದ ಕಂಪು ಕಸ್ತೂರಿ, ಪ್ರೇಮ ಲೋಕದ ಪಾರಿ ಜಾತವೆ, ಯಾಕೆ ನೀನು ಎದೆಯ ತುಂಬಿದೆ, ನೀನು ಒಳಗಿರಲು ಮಲಗು ಮಾತಿಲ್ಲ. ಧನ್ಯವಾದ ಸರ್.
0: ಧನ್ಯವಾದಗಳು.
1: ಥ್ಯಾಂಕ್ ಯು.
0: ಸ್ನೇಹಿತರೆ, ಮತ್ ಯಾವ ಹಾಡ್ದು ನೆನಪು ಮಾಡ್ಕೊಂಡ್ರಿ, ಕರೆ ಮಾಡಿ ಹಾಡಿ. ಹಲೋ ಹಲೋ
2: ಸರ್, ನಮಸ್ತೆ ಸರ್.
0: ನಮಸ್ಕಾರ. ಯಾರು?
2: ನಾನು ಸಾವಿತ್ರಮ್ಮ, ಸರ್, ಭದ್ರಾವತಿಯಿಂದ.
0: ಸಾವಿತ್ರಕ್ಕ ಅವರಿಗೆ ಯಾವ ಹಾಡು ನೆನಪಾಯ್ತು?
2: ತಾಯಿಯ ಹೊಣೆಯಿಂದ ಮುಗಿಲ ಮಲ್ಲಿಗೆ ಹೇಳಿದಾರ ಸರ್?
0: ಇಲ್ಲ, ಹೇಳಿ.
2: ಮುಗಿಲ ಮಲ್ಲಿಗೆಯ ಗಗನದ ತಾರೆಯೋ, ನಿನ್ನ ಸ್ನೇಹ ನಿನ್ನ ಪ್ರೇಮ ಕನಸಿನ ಸಿರಿಯೋ, ಕನಸಿನ ಸಿರಿಯೋ. ಅರಳಿದ ತಾವರೆ ಹೂವಿನಾಗೆ, ಚೆಲುವೆಯ ಮೋಹವು ಚಂದ್ರನ ಕಂಡ ನೈದಿಲೆಯಂತೆ. ಅದು ಆಯಿತು, ಗೊತ್ತಾಯ್ತಲ್ಲ ಸರ್. ಥ್ಯಾಂಕ್ ಯು ಸರ್.
0: ಓಕೆ ಮಾ, ಧನ್ಯವಾದಗಳು ಕರೆ ಮಾಡಿದಕ್ಕೆ.
2: ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.
0: ಓಕೆ, ಕೇಳಿದ್ರೆ ಮತ್ ಯಾವ ಹಾಡು ನೆನಪು ಮಾಡ್ಕೊಂಡ್ರಿ, ಕರೆ ಮಾಡಿ ಹಾಡಿ. ಹಲೋ ಕರೆ ಮಾಡಿ ಹಾಡಿ, ನೀವು ಹಾಡೋ ಹಾಡಲಿ, ಹೂವಿನ ಹೆಸರಿರ್ಲಿ. ಹಲೋ
3: ನಮಸ್ತೆ ಸರ್.
0: ನಮಸ್ಕಾರ. ಯಾರು?
3: ಕನ್ನಡ ಸಿರೆ.
0: ಯಾರು?
3: ಕನ್ನಡ ಸಿರೆ.
0: ಹೇಳಿ ಮೇಡಮ್, ಯಾವ ಹಾಡು ನೆನಪು ಮಾಡ್ಕೊಂಡ್ರಿ?
3: ಮಂಗಳ ಕೃಷ್ಣ.
0: ಏನ್ ಹೇಳಿ?
3: ಮಂಗಳ
0: ಕೃಷ್ಣ ಪ್ರತಿಮೆ ನೀನು, ಗಂಧರ್ವ ಗಾನವಾಣಿ, ರಾಣಿ ರಾಣಿ ರಾಣಿ ರಾಣಿ ರಾಣಿ, ಎಂದೋ ಮೆಚ್ಚಿದೆ ನಾನು ನಿನ್ನ, ಎಂದೋ ಮೆಚ್ಚಿದೆ ನಾನು. ಈ ಹಾಡ ಮೇಡಮ್?
3: ಹಾಡಿದಕ್ಕೆ
0: ತುಂಬಾ
3: ಧನ್ಯವಾದಗಳು.
0: ಸ್ನೇಹಿತರೆ, ಮತ್ ಯಾವ ಹಾಡು ನೆನಪು ಮಾಡ್ಕೊಂಡ್ರಿ? ಹಲೋ
4: ಹಲೋ
0: ಹೇಳಿ. ಯಾರು?
4: ನಮಸ್ತೆ ಸರ್, ನಾನು ಸಲ್ಮಾ ಟೀಚರ್.
0: ಸಲ್ಮಾ ಟೀಚರ್, ಯಾವ ಹಾಡು ನೆನಪು ಮಾಡ್ಕೊಂಡ್ರಿ?
4: ಏನಂತ ಗೊತ್ತಿಲ್ಲ, ಈಗಿನ ಆನ್ ಮಾಡಿದ್ದೀವಿ.
0: ಓಕೆ. ನೀವು ಹಾಡೋ ಹಾಡಲ್ಲಿ ಚಿತ್ರಗೀತೆನಲ್ಲಿ ಹೂವಿನ ಹೆಸರಿರ್ಬೇಕು.
1: ಹೂವೊಂದು ಬಳಿ ಬಂದು ತಾಗಿತು ಎನ್ನೆದೆಯ,
0: ಹೇಳಲು ಏನೆಂದು ಚಾಚಿತು ಸಿಹಿ ನುಡಿಯ. ಈಗ ಸರಿಯಾಗಿದೆಯಾ ಮೇಡಮ್?
4: ನಿನ್ನೆ ಮಧ್ಯಾಹ್ನ, ನಿನ್ನೆ 5 ಗಂಟೆಯಿಂದ ಸರಿ ಬರ್ತಾ ಇದೆ ಸರ್.
0: ಓಕೆ ಓಕೆ, ಧನ್ಯವಾದ.
4: ಧನ್ಯವಾದಗಳು ಸರ್.
0: ಓಕೆ ಸ್ನೇಹಿತರೆ, ಮತ್ ಯಾವ ಹಾಡು ನೆನಪು ಮಾಡ್ಕೊಂಡ್ರಿ? ಹಲೋ
5: ಸರ್, ನಮಸ್ತೆ.
0: ನಮಸ್ಕಾರ. ಯಾರು ಮಾತಾಡುದು?
5: ರಾಧಾ ಸರ್, ನಿಡಿಗೆಯಿಂದ.
0: ಹೇಳಿ ರಾಧಾ ಅವರೇ, ಯಾವ ಹಾಡು ನೆನಪು ಮಾಡ್ಕೊಂಡ್ರಿ?
5: ಅರಳಿದೆ ಅರಳಿದೆ ಉದುಳಿದ ತಾವರೆ, ಅರಳಿದೆ ಬಯಸಿದೆ ಬಯಸಿದೆ ಪ್ರಿಯತಮನ ಸರಿ ಬಯಸಿದೆ.
0: ಧನ್ಯವಾದಗಳು ಮೇಡಮ್.

0: ஹலோ,
1: ஓகே
0: நட்ராஜ் அவரே, யாவ ನೆನಪು ಮಾಡ್ಕೊಂಡ್ರಿ?
1: ಸರ್, ಒಂದು ಮುಚ್ಚಿನ ಕಚೇರಿ ಡಾಕ್ಟರ್ ರಾಜ್ಕುಮಾರ್ ಹೇಳಿದದ್ದು.
0: ಓಕೆ.
1: ಮಲ್ಲಿಗೆ ಹೂವಿನಂತೆ ಅಂದ ನಿನ್ನಲ್ಲಿ, ತಾವರೆ ಹೂವಿನಂತೆ ಚಂದ ಕನಲ್ಲಿ, ತುಂಬಿಯ ಹಾಡಂತೆ ಆತಿನ ಇಂಪಂತೆ, ನನಗೆ ಒಲಿದ ಮುದ್ದು ಚೆಲುವೆಯೇ. ಮಲ್ಲಿಗೆ ಹೂವಿನಂತೆ ಅಂದ ನಿನ್ನಲ್ಲಿ, ತಾವರೆ ಹೂವಿನಂತ ಚಂದ ಕನ್ನಲ್ಲಿ.
0: ಚಂದ ಹಾಡಿದ್ರಿ, ಧನ್ಯವಾದ ನಟರಾಜ್ ಅವರೇ.
1: ಥ್ಯಾಂಕ್ ಯು ಸರ್.
0: ಕೇಳಿದ್ರಿ, ಮತ್ತೆ ಯಾವ ಹಾಡು ನೆನ್ಪು ಮಾಡ್ಕೊಂಡ್ರಿ? ಹಲೋ ಹಲೋ ಹೇಳಿ.
2: ಹಲೋ, ನಮಸ್ಕಾರಗಳು ಸರ್.
0: ನಮಸ್ಕಾರಗಳು ಸರ್, ಹೇಗಿದ್ದೀರಿ?
2: ಸತೀಶ್ ಕುಮಾರ್ ಸರ್, ಸಾಲಿಗ್ರಾಮ ಉಡುಪಿ.
0: ಓಕೆ ಓಕೆ, ಯಾವ ಹಾಡು ನೆನ್ಪು ಮಾಡ್ಕೊಂಡ್ರಿ?
2: ಹಾಡ್ತಾ ಇದಾರ್ರಿ. ನಾವ್ ಒಂದ್ ಹಾಡು ಅದು ಮಿಡ್ಲಲ್ಲಿ ಇದೆ, ಹಾಕ್ಬೋದ ಸರ್?
0: ಹೌದು ಹೌದು, ಹಾಡ್ಬಹುದು.

0: ಬನ್ನಿಗೆ ಶರಣದೆ.
1: ಥ್ಯಾಂಕ್ ಯು, ಸೊಗಸಾಗಿ ಹಾಡಿದ್ರಿ, ಧನ್ಯವಾದ.
0: ಮೂಡಿ ಬರ್ತಾ ಇದೆ, ಮತ್ತೊಮ್ಮೆ ಧನ್ಯವಾದಗಳು.
1: ಓಕೆ ಸ್ನೇಹಿತರೆ, ಮತ್ತೆ ಯಾವ ಹಾಡು ನೆನಪು ಮಾಡ್ಕೊಂಡ್ರಿ, ಕರೆ ಮಾಡಿ ಹಾಡಿ, ಸಮಯ ಆಗ್ತಾ ಇದೆ. ಹಲೋ,
2: ಗುಡ್ ಆಫ್ಟರ್ನೂನ್ ಸರ್.
1: ಮಯೂರ್ ಕೋಟ್ ಸರ್, ಗುಡ್ ನೂನ್. ಯಾವ ಹೇಳ್ತೀರಿ?
2: ಒಂದಿಷ್ಟಿಲು

0: ಮಲಾ ಭಾವನೆ ಕೆಣಕಿ ಏತಕ್ಕೆ ಕಾಡುತ್ತಿದೆ ನೀ ಹೂವಿಂದ ಹೂವಿಗೆ ಹಾರುವ ದುಂಬಿ.
1: ಧನ್ಯವಾದಗಳು ಸರ್. ಸ್ನೇಹಿತರೆ ಮತ್ತೆ ಯಾವ ಹಾಡು ನೆನಪು ಮಾಡ್ಕೊಂಡ್ರಿ? ಹಲೋ
2: ಸರ್ ನಮಸ್ತೆ.
1: ನಮಸ್ಕಾರ, ಯಾರು?
2: ಗೀತಾ ಮಲಗೋಪ್ಪ ಇದೆ ಸರ್.
1: ಗೀತಾ ಮಲಗೋಪ್ಪ ಅವರಿಗೆ ಯಾವ ಹಾಡು ನೆನಪಾಯ್ತು ಮೇಡಮ್?
2: ಸರ್ ಆರಾಮಿದ್ದೀರಾ ಸರ್?
1: ಆರಾಮಿದ್ದೀನಿ. ಯಾವ ಹಾಡು ನೆನಪು ಮಾಡ್ಕೊಂಡ್ರಿ?
2: ಸರ್ ಕಲಾವಿದ ಚಿತ್ರದಿಂದ.
1: ಓಕೆ.
2: ಕಣ್ಣಲ್ಲಿ ಸೂರ್ಯಕಾಂತಿ, ತುಟಿಯಲ್ಲಿ ಚೆಂಗುಲಾಬಿ, ಮೈಯೆಲ್ಲ ಚೆಂಡ ಸಂತೆ, ಮಾತೆಲ್ಲ ಮಲ್ಲು ಜಾಜಿ, ನಗುವೆಲ್ಲ ದುಂಡು ಮಲ್ಲೆ, ಮನಸ್ಸೆಲ್ಲ ರಾತ್ರಿ ರಾಣಿ, ಹೂವಿಗೆ ಜೇನು ತಾನೆ ಜೀವ, ಪ್ರೀತಿಗೆ ನಾನು ತಾನೆ ಜೀವ, ಭೂಮಿಗೆ ಹೂವಿ ಸಿಂಗಾರ, ಭೂಮಿಲಿ ಪ್ರೀತಿಗೆ ಹೆಣ್ಣು ತಾನೆ ಸಿಂಗಾರ.
1: ಧನ್ಯವಾದಗಳು ಗೀತಾ ಅವ್ರೆ. ಎಲ್ಲಾ ಹೂವಿನ ಹೆಸರು ನೀವೇ ಹಾಡ್ಬಿಟ್ರಿ. ಹೌದು ಹೌದು, ಧನ್ಯವಾದ ಕರೆ ಮಾಡಿ ಹಾಡಿದಕ್ಕೆ.
2: ಸೈಕಲ್ ದಿನದ ಶುಭಾಶಯಗಳು ಸರ್.
1: ಧನ್ಯವಾದ ಧನ್ಯವಾದ. ನೀವು ಸೈಕಲ್ ಹೊಡಬೇಕು
2: ಸರ್. ನನ್ ಮಗ ಕೂಡ ಸ್ಕೂಲಿಗೆ ಸೈಕಲ್ ತಗೊಂಡು ಹೋಗ್ತಾನೆ.
1: ವೆರಿ ಗುಡ್ ವೆರಿ ಗುಡ್. ಹಂಗೆ ಆಗ್ಬೇಕು. ಸೈಕಲ್ ಬಳಸೋದ್ರಿಂದ ಪ್ರಕೃತಿ ಮೇಲೆ ದುಷ್ಪರಿಣಾಮಗಳು ಇಲ್ವೇ ಇಲ್ಲ. ಧನ್ಯವಾದ ಕರೆ ಮಾಡಿದಕ್ಕೆ. ಕೇಳಿದ್ರಿ ಮತ್ ಯಾವ ಹಾಡು ನೆನ್ಪು ಮಾಡ್ಕೊಂಡ್ರಿ? ಹಲೋ ಹಲೋ ಹಲೋ
3: ಹಲೋ
1: ಯಾರು?
3: ಅಂಬಿಕಾ ಅಂತ.
1: ಎಲ್ಲಿಂದ?
3: ಧರ್ಮಸ್ಥಳದಿಂದ.
1: ಧರ್ಮಪುರ ಮೇಡಮ್, ಎಲ್ಲಿದೆ ಇವರು?
3: ಧರ್ಮಸ್ಥಳ.
1: ಓಕೆ ಓಕೆ. ಹಾ, ಯಾವ ಹಾಡು ನೆನಪಾಯ್ತು? ಅದು ಆಗಿದೆ. ಯಾರು ಹಾಡ್ಲಿಲ್ವಾ?
3: ಇಲ್ಲ.
1: ಓಕೆ ಹಾಡಿ.
3: ನನ್ನ ಸೇವೆಯಲ್ಲಿ ಗಮ್ಮಂತೆಯೇ, ಮಲ್ಲಿಗೆಗಿಂತ ಬಲುವಂಗಡಿಯೇ, ತ್ರಿಗಂಧಕ್ಕಿಂತ ಸೌಗಂಧನಿಯೇ. ಅಷ್ಟೇ ಬರುವುದು.
1: ಅಷ್ಟೇ ಬರೋದಾ? ಎಂತ ಕೆಲಸ ಆಯ್ತು? ಇನ್ನೊಂಚೂರು ಬರಬೇಕಿತ್ತು. ಓಕೆ ಆಯ್ತು, ಧನ್ಯವಾದ. ಕೇಳಿದ್ರೆ ಮತ್ ಯಾವ ಹಾಡು ನೆನಪು ಮಾಡ್ಕೊಂಡ್ರಿ? ಕರೆ ಮಾಡಿ ಹಾಡಿ. ಹಲೋ ಹಲೋ
4: ಹಲೋ
1: ಹೇಳಿ.
4: ಹಲೋ
1: ಹೇಳಿ, ಯಾರು?
4: ನಾನು ಭದ್ರಾವತಿ ಹೊಸಮನೆಯಿಂದ ಸರ್, ಭಾನುಮತಿ ಅಂತೇಳಿ.
1: ಭಾನುಮತಿ ಅವರಿಗೆ ಯಾವ ಹಾಡು ನೆನಪಾಗಿದೆ
4: ಸರ್? ಗಾಂಧಿನಗರದಿಂದ.
1: ಭದ್ರಾವತಿ ಗಾಂಧಿನಗರ, ಶಿವಮೊಗ್ಗ ಗಾಂಧಿನಗರ.
4: ಮುಡಿದ ಮಲ್ಲಿಗೆ ಹೂವಿನ ಮಾಲೆ, ನಿನಗೆಂದೇ ಬರೆದ ಪ್ರೇಮದ ಓರೆ. ಮತ್ತೆ ಇನ್ನೊಬ್ಬರಿಗೆ ಅವಕಾಶ ಕೊಡೋಣ.
1: ಆಯ್ತು ಮೇಡಮ್, ಧನ್ಯವಾದ.
4: ಆಯ್ತು ಸರ್.
1: ಕೇಳಿದ್ರೆ ಮತ್ ಯಾವ ಹಾಡು ನೆನಪು ಮಾಡ್ಕೊಂಡ್ರಿ? ಹಾಡಿ. ಹಲೋ ಹಲೋ ಹೇಳಿ. ಹಾ ಮೇಡಮ್, ಯಾವ ಹಾಡು ನೆನಪು ಮಾಡ್ಕೊಂಡ್ರಿ? ಹಾಡಿ. ಓಕೆ, ಧನ್ಯವಾದ. ಈ ಹಾಡು ಹೇಳಿದ್ರು, ಧನ್ಯವಾದಗಳು ಮೇಡಮ್. ಹಾಡಿದ್ರು ಈ ಹಾಡು. ಪರವಾಗಿಲ್ಲ, ಒಂದ್ ಚಾನ್ಸ್ ತಗೊಂಡಿದ್ದೀರಲ್ಲ, ಮುಂದಕ್ಕೆ ನೋಡೋಣ. ದೂರವಾಣಿ ಸಂಖ್ಯೆ 08282200704. ಹಲೋ
5: ಹಲೋ,
1: ಯಾರು?
5: ಹಲೋ ಸರ್, ನಮಸ್ಕಾರ ಸರ್, ಹೇಗಿದ್ದೀರಾ ಸರ್?
1: ಚಿಕ್ಕಪ್ಪ ಸರ್ ನಮಸ್ಕಾರ, ಹೇಗಿದ್ದೀರಿ ತಾವು?
5: ನಾವು ಚೆನ್ನಾಗಿದ್ದೇವೆ ಸರ್.
1: ಆಯ್ತು, ಯಾವ ಹಾಡು ಹೇಳ್ತೀರಿ?
5: ಸೈಕಲ್ ದಿನದ ಶುಭಾಶಯಗಳು ಸರ್.
1: ಧನ್ಯವಾದ.
5: ಯಾಕೆಂತಂದ್ರೆ ನಾನು 20 ವರ್ಷದಿಂದ ಸೈಕಲ್ ಹೊಡಿತಾ ಇದ್ನಲ್ಲ, ಅವತ್ತಿಂದ ಇವತ್ತಿನವರೆಗೂ ಒಂದೇ ತರ ಇದ್ದೀನಿ, ಹಾಗಾಗಿ ಸೈಕಲ್ ಹೊಡಿಯಕ್ಕೆ ಇಷ್ಟಪಡ್ತೀನಿ ಸರ್.
1: ಒಳ್ಳೇದು ಒಳ್ಳೇದು, ಆರೋಗ್ಯಕ್ಕೆ ತುಂಬಾ ಒಳ್ಳೇದು.
5: ಹೌದು ಸರ್, ನಾವು ಸೈಕಲ್ ಹೊಡೆಯೋದ್ರಿಂದ ಸೈಕಲ್ ರಿಪೇರಿ ಮಾಡೋರ್ಗೂ ಅವ್ರಿಗೂ ಒಂದ್ ಜೀವನ ಆಗುತ್ತೆ ಸರ್.
1: ಖಂಡಿತ ಖಂಡಿತ,
5: ಪರಿಸರವನ್ನ ಚೆನ್ನಾಗಿ ಇಟ್ಕೊಳ್ಳಿ.
1: ಈ ಸೈಕಲ್ ಹೊಡೆಯೋದು ಅನ್ನೋದು ಇದೆಯಲ್ಲ ಈ ಪದ.
5: ಹೌದು ಸರ್,
1: ಇತ್ತೀಚೆಗೆ ಏನಾಗ್ಬಿಟ್ಟಿದೆ ಅದು ಒಂದ್ ರೀತಿ ವ್ಯಂಗ್ಯಕ್ಕೆ ಬಳಕೆ ಆಗೋ ತರ ಆಗ್ಬಿಟ್ಟಿದೆ.
5: ಹೌದು ಸರ್, ಹೌದು.
1: ಅದು ಹೆಂಗೆ ಅಂತಂದ್ರೆ, ದುಡ್ಡು ಕೊಟ್ಟಿದೆ ಕಣೋ ಮಾರಯ್ಯ, ಏನ್ ಸೈಕಲ್ ಓಡಿಸ್ತಾ ಇದ್ದಾನೆ, ಕೊಡ್ತಾನೆ ಇಲ್ಲ.
5: ಅರ್ಥ ಬಂದ್ಬಿಡುತ್ತೆ, ನಾವ್ ಸೈಕಲ್ ಹೊಡಿತದೇವೆ ಅಂತಂದ್ರೆ ಸೈಕಲ್ ಹೊಡೆಯೋದ್ ಒಂದ್ ಅರ್ಥ, ಆದ್ರೆ ದುಡ್ಡು ಕೊಟ್ಟಾರ ನಮಗೆ ಸೈಕಲ್ ಕೊಡ್ತಾರಲ್ಲ, ಅದು ಒಂದ್ ಅರ್ಥ ಬಂದ್ಬಿಡುತ್ತೆ.
1: ಹೌದು ಹೌದು,
5: ಸೈಕಲ್ ಹೊಡೆದಿ ಹೊಡೆದಿ ಸಾಕಾಗೋಯ್ತಪ್ಪ ನೀವ್ ರೊಕ್ಕ ಕೊಟ್ಟು ಅಂತಾರಲ್ಲ, ಅದಕ್ಕೆ ಅದನ್ನ ಹೋಲಿಕೆ ಮಾಡಬಾರ್ದಾಗಿತ್ತು, ಸೈಕಲ್ಗೆ ಬೇಜಾರಾಗ್ಬಿಡುತ್ತೆ ಆತರ ಮಾಡಿದಾಗ.
1: ಹೌದು ಹೇಳಿ, ಯಾವ ಹಾಡ್ ನೆನ್ ಮಾಡ್ಕೊಂಡ್ರಿ?
5: ಚಿನ್ನದ ಮಲ್ಲಿಗೆ ಹೂವೇ ಬಿಡು ನೀ ಬಿಂಕದ ಚೆಲುವೆ, ನಿನ್ನ ಒಲವು ಬೇಕೆಂದು ಬಳಿಗೆ ಬಂದಾಗ ಚೆಲುವು ನನ್ನಲ್ಲಿ ಏಕೆ. ಓ ಚಿನ್ನದ ಮಲ್ಲಿಗೆ ಹೂವೇ ಬಿಡು ನೀ ಬಿಂಕದ ಚೆಲುವೆ. ಧನ್ಯವಾದಗಳು ಸರ್.
1: ಧನ್ಯವಾದಗಳು.
5: ಓಕೆ ಸರ್.

0: ಹಲೋ
1: ಹಲೋ
0: ಹೇಳಿ ಯಾರು?
1: ನಮಸ್ತೆ ಸರ್, ನಾನು ರತ್ನಗಿರಿ ನರಬಿಂದ ಶುಭ ಅಂತ ಹೇಳಿ.
0: ಹೇಳಿ ಶುಭ ಮೇಡಮ್, ಯಾವ ಹಾಡು ನೆನಪು ಮಾಡ್ಕೊಂಡ್ರಿ?
1: ಇದು ಯಾವ್ದು, ಮುಳ್ಳಿನ ಗುಲಾಬಿ ಇದು ಹೇಳಿದಾರ ಇಲ್ಲಲ್ಲ?
0: ಹೇಳಿ.
1: ಮುಳ್ಳಿನ ಗುಲಾಬಿ ಇದು, ಈ ಗುಲಾಬಿಯು ನಿನಗಾಗಿ
0: ಹಾಡಿ.
1: ಈ ಗುಲಾಬಿಯು ನಿನಗಾಗಿ ಇದು ಚೆಲ್ಲುವ

0: ಧನ್ಯವಾದ. ಸ್ನೇಹಿತರೆ, ಮತ್ತೆ ಯಾರ್ ಕರೆ ಮಾಡ್ತಿದ್ದೀರಿ, ಯಾವ ಹಾಡು ಹೇಳ್ತೀರಿ ಹೇಳಿ. ಹಲೋ,
1: ನಮಸ್ತೆ ಸರ್, ಸತೀಶ್ ವಿಜಯನಗರ ಶಿವಮೊಗ್ಗ.
0: ಓಕೆ, ಯಾವ ಹಾಡು ನೆನಪಾಯ್ತು ಸರ್?
1: ಸರ್, ಇದು ಇದು ಹೂವಿನ ಲೋಕವೇ ಹಾಡ ಸರ್, ಅಲ್ವಾ? ಇದು ಹೂವಿನ ಲೋಕವೇ ಸರ್?
0: ಇಲ್ಲ ಇಲ್ಲ ಇಲ್ಲ, ಹಾಡಿ.
1: ಇದು ಹೂವಿನ ಲೋಕವೇ.

0: ಯಾರ ನೀನು ರೋಜಾ ಹೂವೆ, ಯಾರ ನೀನು ಮಲ್ಲಿಗೆ ಹೂವೆ, ಸರ್ ಹೂವೆ ಹೇಳೆ ಹೋ ಚೆಲುವೆ, ಚೆಲುವಿನ ಹೂವೆ ಸೌಗಂಧ, ಹೂವಲ್ಲಿ ತುಂಬಿಕೊಂಡಿತಂತೆ ಸೌಂದರ್ಯ, ಹೆಣ್ಣಲ್ಲಿ ಕೂಡಿಕೊಂಡಿತಂತೆ ಸಂಗೀತ, ನನ್ನಲ್ಲಿ ಸೇರಿಕೊಂಡಿತಂತೆ ಹೇ ಹೇ. ಯಾರ ನೀನು ರೋಜಾ ಹೂವೆ, ಯಾರ ನೀನು ಮಲ್ಲಿಗೆ ಹೂವೆ, ಹೇಳೆ ಓ ಚೆಲುವೆ, ಚೆಲುವಿನ ಹೂವೆ.
1: ಥ್ಯಾಂಕ್ ಯು, ಸೊಗಸಾಗಿ ಹಾಡಿದ್ರಿ, ಧನ್ಯವಾದ.
0: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.
1: ಸ್ನೇಹಿತರೆ, ಸಮಯ ಆಗ್ತಾ ಇದೆ, ಇನ್ನು 3 ನಿಮಿಷ ಇದೆ. ನೋಡಿ, 3 ನಿಮಿಷದಲ್ಲಿ ಯಾವ ಹಾಡು ನೆನಪು ಮಾಡ್ಕೋತೀರಿ? ಹಲೋ ಹಲೋ
2: ಹಲೋ,
1: ಹೇಳಿ.
2: ಭದ್ರಾವತಿಯಿಂದ ಪುಷ್ಪ.
1: ಹೇಳಿ ಮೇಡಮ್, ಯಾವ್ದು ನೆನಪಾಯ್ತು ಹಾಡು?
2: ಕಮಲದ ಮೊಗದೊಳೆ ಆಗಿದೆ ಸರ್.
1: ಇಲ್ಲ ಇಲ್ಲ, ಹಾಡಿ.
2: ಕಮಲದ ಮೊಗದೋಳೆ, ಕಮಲದ ಕಣ್ಣೋಳೆ, ಕಮಲ ಕೈಯಲ್ಲಿ ಹಿಡಿದೋಳೆ, ಕಮಲವ ಕೈಯಲ್ಲಿ ಹಿಡಿದೋಳೆ, ಕಮಲನಾಭನ ಹೃದಯ ಕಮಲದಲ್ಲಿ ನಿಂತೋಳೆ, ಕಮಲಿನಿ ಕರ ಮುಗಿದೆ ಬಾಮ, ಪೂಜೆಯ ಸ್ವೀಕರಿಸು ದಯ ಮಾಡಿಸಮ್ಮ. ಕಮಲದ ಮೊಗದೋಳೆ, ಕಮಲದ ಕಣ್ಣೋಳೆ, ಕಮಲವ ಕೈಯಲ್ಲಿ ಹಿಡಿದೋಳೆ, ಕಮಲವ ಕೈಯಲ್ಲಿ ಹಿಡಿದೋಳೆ.
1: ಥ್ಯಾಂಕ್ ಯು, ಸೊಗಸಾಗಿ ಹಾಡಿದ್ರಿ ಮೇಡಮ್, ಧನ್ಯವಾದ ಕರೆ ಮಾಡಿ ಹಾಡಿದಕ್ಕೆ.
2: ಓಕೆ,
1: ಸಮಯ ಆಯ್ತು ಸ್ನೇಹಿತರೆ, ಇನ್ನ 2 ನಿಮಿಷ ಇದೆ, ನೋಡೋಣ ಕೊನೆ ಕರೆ ಅನ್ಸುತ್ತೆ. ಯಾರು ಕರೆ ಮಾಡ್ತೀರಿ, ಹಾಡಿ, ಕರೆ ಮಾಡಿ. ಹಲೋ ಹಲೋ
3: ಹಲೋ,
1: ಹೇಳಿ, ಯಾರು?
3: ಶಾಂತಿನಿ ಮಂಜುನಾಥ್ ಸರ್, ಹಾಸನದಿಂದ.
1: ಮೇಡಮ್, ಯಾವ ಹಾಡು ಹೇಳ್ತೀರಿ?
3: ಹಳೆಯದು ಮುಗುಳು ನಗೆಯ ಮಲ್ಲಿಗೆ ಹೇಳಿದರ ಸರ್?
1: ಇಲ್ಲ, ಹಾಡಿ.
3: ಮುಗುಳು ನಗೆಯ ಮಲ್ಲಿಗೆ, ಎನ್ನ ದೊರೆಯ ಸೇವೆಗೆ, ಕಣ್ಣ ಕಾಂತಿ ದೇವಿಗೆ, ಮನದ ಗುಡಿಯ ದೇವಗೆ. ಓಕೆ ಸರ್, ಥ್ಯಾಂಕ್ ಯು,
1: ಧನ್ಯವಾದಗಳು ಮೇಡಮ್, ಕರೆ ಮಾಡಿ ಹಾಡಿದಕ್ಕೆ. ಕೇಳಿದ್ರೆ ಇನ್ನ 1 ನಿಮಿಷ ಇದೆ, ನೋಡೋಣ ಕೊನೆ ಕರೆ, ಯಾರಾದ್ರೂ ಹಾಡ್ತೀರಾ? ಹಲೋ,
4: ನಮಸ್ತೆ ಸರ್.
1: ನಮಸ್ಕಾರ.
4: ಹಲೋ,
1: ಹಾಡಿ, ಬೇಗ ಹಾಡಿ, ಒಂದು 30 ಸೆಕೆಂಡ್.
4: ಹಿಂದೆಂದು ನಾನಿನ್ನ ಜೊತೆಯಾಗಿ ಬರುವೆ,

0: ಸಂಗಾತಿ ನೀ ಹೇಳು ನನಗೇನು ಕೊಡುವೆ, ಮಧುಮಾಸ ಬಾರಲ್ಲಿ ನಿನಗಾಗಿ ತರುವೆ.
1: ಹಲೋ,
0: ಓಕೆ ಸರ್.
1: ಯಾವ ಹೂವಿನ ಹೆಸರು ಇದೆ ಇದರಲ್ಲಿ
0: ಸರ್?
1: ಹೂವಿನ ಹೆಸರು ಯಾವ್ದಿದೆ ಇದರಲ್ಲಿ? ಹೂವಿನ ಹೆಸರು ಇರ್ಬೇಕಿತ್ತು ನೀವು ಹಾಡು ಹಾಡಲು.
0: ಬೇರೆ ಹೇಳ್ತೀನಿ, ಹೂವು
1: ಪತ್ನಿ ಸ್ನೇಹಿತರೆ, ಇಷ್ಟೊತ್ತು ನೇರ ಫೋನಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಕೂಡ ಧನ್ಯವಾದಗಳು. ಕರೆ ಯಾರೇ ಸಿಕ್ಕಿಲ್ಲ ಖಂಡಿತ ಬೇಜಾರು ಮಾಡ್ಕೋಬೇಡಿ, 3 ಗಂಟೆಗೆ ಮತ್ತೆ ಭೇಟಿಯಾಗೋಣ. ಇಷ್ಟೊತ್ತು ಕಾರ್ಯಕ್ರಮ ನಡೆಸಿಕೊಟ್ಟಿದ್ದು ನಾನು ಮಂಗೋಟೆ ಕೆ ಶಿವಕುಮಾರ್. ಸಮಯ 2 ಗಂಟೆ ಆಗ್ತಾ ಇದೆ, ಇನ್ನು ದೆಹಲಿ ಕೇಂದ್ರದ ಸಹ ಪ್ರಸಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು. ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಇಂದು ಡಿಕೆ ಶಿವಕುಮಾರ್ ಪ್ರಮಾಣವಚನ. ಉಪಮುಖ್ಯಮಂತ್ರಿಯಾಗಿ ಡಾ ಜಿ ಪರಮೇಶ್ವರ್. ಸಚಿವರಾಗಿ 12 ಮಂದಿ ಪ್ರತಿಜ್ಞಾವಿಧಿ. ರಾಜಭವನದ ಬಳಿ ಬಿಗಿ ಪೊಲೀಸ್ ಸರ್ಪಗಾವಲು. ಭದ್ರತೆಗಾಗಿ 2000ಕ್ಕೂ ಅಧಿಕ ಪೊಲೀಸರ ನಿಯೋಜನೆ. ಪ್ರಮಾಣವಚನ ಸಮಾರಂಭಕ್ಕೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ. ಮಾಜಿ ಮುಖ್ಯಮಂತ್ರಿಗಳನ್ನು ಆಹ್ವಾನಿಸಿದ ಡಿಕೆ ಶಿವಕುಮಾರ್. ಬೆಂಗಳೂರು ಐಐಎಸ್ಸಿಯ ಸೆಮಿಕಂಡಕ್ಟರ್ ಟ್ರೈನಿಂಗ್ ಫ್ಯಾಬ್ ಅನ್ನು ವರ್ಚುವಲ್ ಮೂಲಕ ಉದ್ಘಾಟಿಸಿದ ರಾಷ್ಟಪತಿ ದ್ರೌಪದಿ ಮುರ್ಮು. ಹಾಗೂ ಕೇಂದ್ರ ಸರ್ಕಾರದ ಕನಿಷ್ಠ ಬೆಂಬಲ ಬೆಲೆ ಬಿಡುಗಡೆ ಮಾಡಲು ರಾಜ್ಯ ಸರ್ಕಾರ ವಿಫಲ, ಪ್ರತಿಪಕ್ಷ ಬಿಜೆಪಿ ಆರೋಪ. ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಇಂದು ಸಂಜೆ 4:05 ಲೋಕಭವನದ ಗಾಜಿನ ಮನೆಯಲ್ಲಿ ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. ಉಪಮುಖ್ಯಮಂತ್ರಿಯಾಗಿ ಡಾ ಜಿ ಪರಮೇಶ್ವರ್ ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. ಸಚಿವರಾಗಿ ಕೆಎಚ್ ಮುನಿಯಪ್ಪ, ಕೆಜೆ ಜಾರ್ಜ್, ಎಂಬಿ ಪಾಟೀಲ್, ರಾಮಲಿಂಗಾರೆಡ್ಡಿ, ಸತೀಶ್ ಜಾರಕಿಹೊಳಿ, ಕೃಷ್ಣ ಬೈರೇಗೌಡ, ಪ್ರಿಯಾಂಕ ಖರ್ಗೆ, ಯುಟಿ ಖಾದರ್, ಈಶ್ವರ ಖಂಡ್ರೆ, ಯತೀಂದ್ರ ಸಿದ್ದರಾಮಯ್ಯ ಮತ್ತು ಭೈರತಿ ಸುರೇಶ್, ಶರಣಪ್ರಕಾಶ್ ಪಾಟೀಲ್ ಇಂದು ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. ಪ್ರಮಾಣವಚನ ಸಮಾರಂಭದಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಗಳಾದ ಕೆಸಿ ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೇವಾಲಾ ಹಾಗೂ ಧಾರ್ಮಿಕ ಮುಖಂಡರು ಭಾಗವಹಿಸಲಿದ್ದಾರೆ. ಪ್ರಮಾಣವಚನದ ಬಳಿಕ ಇಂದು ಮೊದಲ ಸಚಿವ ಸಂಪುಟದ ಸಭೆ ನಡೆಯಲಿದೆ. ಪ್ರಮಾಣವಚನ ಸಮಾರಂಭ ನಡೆಯುವ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಲೋಕಭವನದ ಸುತ್ತ ಬಿಗಿ ಭದ್ರತೆ ಏರ್ಪಡಿಸಲಾಗಿದೆ. ಸುಮಾರು 2000ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿ ನಿಯೋಜಿಸಲಾಗಿದೆ. 3 ಜಂಟಿ ಪೊಲೀಸ್ ಆಯುಕ್ತರು, 20 ಉಪ ಪೊಲೀಸ್ ಆಯುಕ್ತರನ್ನು ಭದ್ರತೆಗಾಗಿ ನಿಯೋಜಿಸಲಾಗಿದೆ. ಬೆಂಗಳೂರು ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಭದ್ರತಾ ವ್ಯವಸ್ಥೆಗಳ ಮೇಲ್ವಿಚಾರಣೆ ನಡೆಸಲಿದ್ದಾರೆ. ಲೋಕಭವನದಲ್ಲಿ ನಡೆಯುವ ಈ ಕಾರ್ಯಕ್ರಮಕ್ಕೆ ಪಾಸುಗಳನ್ನು ಹೊಂದಿರುವವರಿಗೆ ಮಾತ್ರ ಅನುಮತಿ ನೀಡಲಾಗಿದೆ. ಎಲ್ಲಾ ಗಣ್ಯರು ಕಾರ್ಯಕ್ರಮ ಆರಂಭವಾಗುವ 1 ಗಂಟೆ

0: ಗಂಟೆ ಮೊದಲು ತಮ್ಮ ಆಸನಗಳಲ್ಲಿ ಕುಳಿತುಕೊಳ್ಳಲು ಸೂಚಿಸಲಾಗಿದೆ. ನಿಯೋಜಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕಾರಕ್ಕೂ ಮುನ್ನ ಉಸ್ತುವಾರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಕಾವೇರಿ ನಿವಾಸದಲ್ಲಿ ಭೇಟಿಯಾಗಿ ಧನ್ಯವಾದ ಅರ್ಪಿಸಿದರು. ಬಳಿಕ ಅವರು ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಹಾಗೂ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರನ್ನು ಭೇಟಿಯಾಗಿ ಆಶೀರ್ವಾದ ಪಡೆದಿದ್ದಾರೆ. ಇದೇ ವೇಳೆ ಕಾರ್ಯಕ್ರಮಕ್ಕೆ ಉಭಯ ನಾಯಕರನ್ನು ಆಹ್ವಾನಿಸಿದ್ದಾರೆ. ಕಾಂಗ್ರೆಸ್ ಹಿರಿಯ ನಾಯಕಿ ಸೋನಿಯಾ ಗಾಂಧಿ ನಿಯೋಜಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ದೂರವಾಣಿ ಕರೆ ಮಾಡಿ ಶುಭ ಹಾರೈಸಿದ್ದಾರೆ. ಎಲ್ಲರನ್ನೂ ಜೊತೆಗೆ ಕರೆದೊಯ್ದು ಕರ್ನಾಟಕವನ್ನು ಯಶಸ್ವಿಯಾಗಿ ಮುನ್ನಡೆಸುವ ಅದಮ್ಯ ವಿಶ್ವಾಸ ತಮಗಿದೆ ಎಂದು ತಿಳಿಸಿದ್ದಾರೆ. ಹೊಸ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿಭಾಯಿಸುವಂತೆ ಅವರು ಸಲಹೆ ನೀಡಿದ್ದಾರೆ. ರಾಜ್ಯ ಸರ್ಕಾರದ ನೂತನ ಸಚಿವ ಸಂಪುಟವನ್ನು ಸೇರುವಂತೆ ಆಹ್ವಾನಿಸಿದ ನಿಯೋಜಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದ ಎಂದು ಮಾಜಿ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅವರು 2013-18 ಜಲಸಂಪನ್ಮೂಲ ಸಚಿವರಾಗಿ, 2023 ಇಂದಿನವರೆಗೆ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವರಾಗಿ ಕರ್ತವ್ಯ ನಿರ್ವಹಿಸುವ ಅವಕಾಶ ದೊರೆತಿದ್ದು ರಾಜಕೀಯ ಜೀವನದ ಅತ್ಯಂತ ಸ್ಮರಣೀಯ ದಿನವಾಗಿದೆ ಎಂದು ಹೇಳಿದ್ದಾರೆ. ಈ ನಡುವೆ ನಿಯೋಜಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಭೇಟಿಯಾಗಿ ಎಂಬಿ ಪಾಟೀಲ್ ಅಭಿನಂದನೆ ಸಲ್ಲಿಸಿದ್ದಾರೆ. ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಲೋಕಭವನದಲ್ಲಿ ಅಧಿಕಾರ ಸ್ವೀಕರಿಸಲಿರುವ ಡಿಕೆ ಶಿವಕುಮಾರ್ ಅವರ ಪ್ರಮಾಣ ವಚನ ಕಾರ್ಯಕ್ರಮವನ್ನು ರಾಜ್ಯದ 230 ಸರ್ಕಾರಿ ಬಸ್ಸು ನಿಲ್ದಾಣಗಳಲ್ಲಿ ನೇರ ಪ್ರಸಾರ ಮಾಡಲಿದ್ದು ಸಾರ್ವಜನಿಕರು ವೀಕ್ಷಣೆ ಮಾಡಬಹುದಾಗಿದೆ. ಈ ಐತಿಹಾಸಿಕ ಕ್ಷಣವನ್ನು ಸಾರ್ವಜನಿಕರು ಕಣ್ತುಂಬಿಕೊಳ್ಳಲು ರಾಜ್ಯದ ಆಯ್ದ ಸರ್ಕಾರಿ ಬಸ್ಸು ನಿಲ್ದಾಣಗಳಲ್ಲಿ ನೇರ ಪ್ರಸಾರದ ವ್ಯವಸ್ಥೆ ಮಾಡಲಾಗಿದೆ. ರಾಜ್ಯದ ಜನತೆಗೆ ಈ ಮಹತ್ವದ ಕಾರ್ಯಕ್ರಮವನ್ನು ತಲುಪಿಸುವ ಉದ್ದೇಶದಿಂದ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಹಾಗೂ ವೃತ್ತಿ ಸೊಲ್ಯೂಷನ್ಸ್ ಲಿಮಿಟೆಡ್ ಸಂಸ್ಥೆಯ ಸಹಯೋಗದಲ್ಲಿ ವಿಶೇಷ ವ್ಯವಸ್ಥೆ ಮಾಡಲಾಗಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆ ಐಐಎಸ್ಸಿಯ ನ್ಯಾನೋ ಸೈನ್ಸ್ ಮತ್ತು ಎಂಜಿನಿಯರಿಂಗ್ ಕೇಂದ್ರದಲ್ಲಿ ಸ್ಥಾಪಿಸಲಾಗಿರುವ ಅತ್ಯಾಧುನಿಕ ಸೆಮಿಕಂಡಕ್ಟರ್ ಟ್ರೈನಿಂಗ್ ಫ್ಯಾಬ್ ಅನ್ನು ರಾಷ್ಟಪತಿ ದ್ರೌಪದಿ ಮುರ್ಮು ವರ್ಚುವಲ್ ಮೂಲಕ ಇಂದು ಉದ್ಘಾಟಿಸಿದರು. ಕೇಂದ್ರ ಸರ್ಕಾರದ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯದ ಬೆಂಬಲದೊಂದಿಗೆ ನೂತನ ಸೆಮಿಕಂಡಕ್ಟರ್ ತರಬೇತಿ ಫ್ಯಾಬ್ ಸೌಲಭ್ಯ ಸ್ಥಾಪಿಸಲಾಗಿದೆ. ಸೆಮಿಕಂಡಕ್ಟರ್ ಫ್ಯಾಬ್ರಿಕೇಷನ್ ಮತ್ತು ಮೈಕ್ರೋ ಎಲೆಕ್ಟ್ರಾನಿಕ್ ತಂತ್ರಜ್ಞಾನಗಳಲ್ಲಿ ಪ್ರಾಯೋಗಿಕ ತರಬೇತಿ ಕೌಶಲ್ಯ ಮತ್ತು ಸಾಮರ್ಥ್ಯ ವೃದ್ಧಿಯನ್ನು ಸಕ್ರಿಯಗೊಳಿಸುವ ಮೂಲಕ ಭಾರತದ ಸೆಮಿಕಂಡಕ್ಟರ್ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಕೇಂದ್ರ ಸರ್ಕಾರದ ಕನಿಷ್ಠ ಬೆಂಬಲ ಬೆಲೆ ಎಂಎಸ್ಪಿ ಯೋಜನೆಯಡಿ ರಾಗಿ ಮಾರಾಟ ಮಾಡಿದ ರೈತರಿಗೆ ಬಾಕಿ ಇರುವ ಪಾವತಿಗಳನ್ನು ಬಿಡುಗಡೆ ಮಾಡಲು ರಾಜ್ಯ ಸರ್ಕಾರ ವಿಫಲವಾಗಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. 100,000 ಹೆಚ್ಚು ರೈತರಿಗೆ ಬಾಕಿ ಇರುವ 1,611 ಕೋಟಿ ರೂಪಾಯಿಗಳ ಪಾವತಿಯನ್ನು ಸರ್ಕಾರ ತಡೆ ಹಿಡಿದಿದೆ ಎಂದು ಅವರು ದೂರಿದ್ದಾರೆ. ಮುಂಗಾರು ಆರಂಭವಾಗಿದ್ದು ರೈತರು ಕೃಷಿಗೆ ಸಿದ್ದರಾಗುತ್ತಿದ್ದಾರೆ, ಆದರೆ ಸರ್ಕಾರ ರೈತರೊಂದಿಗೆ ಚೆಲ್ಲಾಟವಾಡುತ್ತಿದೆ ಎಂದು ಟೀಕಿಸಿದ್ದಾರೆ. ತುಮಕೂರು ಜಿಲ್ಲೆಗೆ 370 ಕೋಟಿ, ಹಾಸನ 320 ಕೋಟಿ, ಮೈಸೂರು 179 ಕೋಟಿ, ಚಿಕ್ಕಮಗಳೂರು 169 ಕೋಟಿ, ಮಂಡ್ಯದ ರೈತರಿಗೆ 126 ಕೋಟಿ ರೂಪಾಯಿ ಪಾವತಿ ಬಾಕಿ ಇದೆ ಎಂದು ಆರ್ ಅಶೋಕ ಮಾಹಿತಿ ನೀಡಿದ್ದಾರೆ. ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ಸುಪ್ರೀಂಕೋರ್ಟ್ ಕೊಲಿಜಿಯಂ ರಾಜ್ಯದ ಉಚ್ಚ ನ್ಯಾಯಾಲಯಕ್ಕೆ ನೂತನ ನೇಮಕಾತಿಗಳನ್ನು ಶಿಫಾರಸು ಮಾಡಿದೆ. ರಾಜ್ಯ ಹೈಕೋರ್ಟ್ನ ನ್ಯಾಯಾಧೀಶರಾಗಿ ವಕೀಲರಾದ ರಾಘವೇಂದ್ರ ಸೀತಾರಾಮ್ ಶ್ರೀವತ್ಸ, ಹೇಮಾ ಕುಲಕರ್ಣಿ, ಸುಬ್ರಹ್ಮಣ್ಯ ರಂಗರಾವ್, ತಡಗವಾಡಿ ಪ್ರಕಾಶ್ ವಿವೇಕಾನಂದ, ಬಕ್ಕೇಶ್ವರ ಪ್ರಮೋದ್ ಮತ್ತು ಹೊಂಬೇಗೌಡ ಶಾಂತಿಭೂಷಣ್ ಅವರನ್ನು ನೇಮಕ ಮಾಡುವ ಪ್ರಸ್ತಾವನೆಯನ್ನು ಸುಪ್ರೀಂಕೋರ್ಟ್ ಕೊಲಿಜಿಯಂ ಅನುಮೋದಿಸಿದೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ನಾಳೆ ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ತಾಲೂಕಿನ ಬದ್ದೇಪಲ್ಲಿ ಗ್ರಾಮದಲ್ಲಿ ರೈತ ತರಬೇತಿ ಹಾಗೂ ಸಾಮಾನ್ಯ ಸೌಲಭ್ಯ ಕೇಂದ್ರ ಉದ್ಘಾಟಿಸಲಿದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕೃಷಿ ಸಂಸ್ಕರಣೆ ಮತ್ತು ಗ್ರಾಮೀಣ ಉದ್ಯಮಶೀಲತೆಗೆ ಉತ್ತೇಜನ ನೀಡುವ ಮಹತ್ವದ ಯೋಜನೆಯಾಗಿ ಈ ಕೇಂದ್ರ ರೂಪುಗೊಂಡಿದೆ. ನಬಾರ್ಡ್ ಸಹಯೋಗದಲ್ಲಿ ನಿರ್ಮಾಣಗೊಂಡಿರುವ ಈ ಯೋಜನೆಗೆ ನಿರ್ಮಲಾ ಸೀತಾರಾಮನ್ ಅವರ ಸಂಸದರ ಕ್ಷೇತ್ರಾಭಿವೃದ್ದಿ ನಿಧಿಯಿಂದ 50 ಲಕ್ಷ ರೂಪಾಯಿ

0: ಅನುದಾನ ದೊರೆತಿದೆ. ರಾಜ್ಯ ಸರ್ಕಾರ 1 ಎಕರೆ ಭೂಮಿ ಮಂಜೂರು ಮಾಡಿದೆ. ಒಟ್ಟು 2,19,00,000 ರೂಪಾಯಿ ವೆಚ್ಚದ ಈ ಯೋಜನೆಯ ಉಳಿದ ಮೊತ್ತವನ್ನು ನಬಾರ್ಡ್ ಅಭಿವೃದ್ಧಿ ಸಹಾಯದ ಮೂಲಕ ಒದಗಿಸಲಾಗಿದೆ. ಬಳಿಕ ಸಚಿವೆ ನಿರ್ಮಲಾ ಸೀತಾರಾಮನ್ ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಗಳ ಅಭಿವೃದ್ಧಿ ಪ್ರಗತಿ ಕುರಿತಾದ ಪರಿಶೀಲನಾ ಸಭೆ ನಡೆಸಲಿದ್ದಾರೆ. ಸಂಜೆ 4 ಗಂಟೆಗೆ ಅವರು ಹೊಸಪೇಟೆಗೆ ಪ್ರಯಾಣ ಬೆಳೆಸಲಿದ್ದಾರೆ. ಚುನಾವಣಾ ಆಯೋಗದ ನಿರ್ದೇಶನದಂತೆ ದಾವಣಗೆರೆ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣಾ ಪ್ರಕ್ರಿಯೆ ಪ್ರಗತಿಯಲ್ಲಿದ್ದು ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಗಂಗಾಧರ ಸ್ವಾಮಿ ಜಿಎಂ ತಿಳಿಸಿದ್ದಾರೆ. ಮತದಾರರ ಪಟ್ಟಿಗೆ ಹೆಸರು ಸೇರಿಸಲು, ತೆಗೆದುಹಾಕಲು ಹಾಗೂ ಮ್ಯಾಪಿಂಗ್ ಮಾಡಲು ಇದೇ 16ರವರೆಗೆ ಅವಕಾಶ ಇರಲಿದೆ. ಬಳಿಕ ಕರಡು ಪಟ್ಟಿ ಪ್ರಕಟವಾಗುವವರೆಗೆ ಯಾವುದೇ ಬದಲಾವಣೆಗೆ ಅವಕಾಶವಿರುವುದಿಲ್ಲ. ಇದೇ 30ರಿಂದ ಜುಲೈ 29ರವರೆಗೆ ಬಿಎಲ್ಒಗಳು ಒಟ್ಟು 3 ಬಾರಿ ಪ್ರತಿ ಮನೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಲಿದ್ದಾರೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಇದೇ 30ರಿಂದ ಆರಂಭವಾಗಲಿರುವ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣಾ ಕಾರ್ಯವನ್ನು ಪರಿಣಾಮಕಾರಿಯಾಗಿ ಹಾಗೂ ಪಾರದರ್ಶಕವಾಗಿ ಅನುಷ್ಠಾನಗೊಳಿಸುವಂತೆ ಜಿಲ್ಲಾಧಿಕಾರಿ ಸಂಗಪ್ಪ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಮತದಾರರ ಪಟ್ಟಿ ಚುನಾವಣಾ ಪ್ರಕ್ರಿಯೆಯ ಮೂಲಾಧಾರವಾಗಿರುವುದರಿಂದ ಯಾವುದೇ ಲೋಪದೋಷಗಳಿಗೆ ಅವಕಾಶ ನೀಡಬಾರದು ಎಂದು ನಿರ್ದೇಶನ ನೀಡಿದ್ದಾರೆ. ಅರ್ಹ ಮತದಾರರ ಹೆಸರುಗಳನ್ನು ಪಟ್ಟಿಯಲ್ಲಿ ಸೇರ್ಪಡಿಸುವುದೇ ವಿಶೇಷ ತೀವ್ರ ಪರಿಷ್ಕರಣೆಯ ಮುಖ್ಯ ಉದ್ದೇಶ ಎಂದು ಅಪರ ಜಿಲ್ಲಾಧಿಕಾರಿ ಅಶೋಕ ತೇಲಿ ತಿಳಿಸಿದ್ದಾರೆ. ಸಂಕ್ಷಿಪ್ತ ಸುದ್ದಿಗಳು. ಬಾಲಕಾರ್ಮಿಕ ಹಾಗೂ ಕಿಶೋರ ಕಾರ್ಮಿಕ ಪದ್ದತಿ ನಿರ್ಮೂಲನೆ ಕುರಿತಂತೆ ಜಿಲ್ಲೆಯಲ್ಲಿನ ಎಲ್ಲಾ ಹೋಂಸ್ಟೇ ಹಾಗೂ ರೆಸಾರ್ಟ್ಗಳಲ್ಲಿ ಹೆಚ್ಚಿನ ತಪಾಸಣೆ ನಡೆಸಿ ಜಾಗೃತಿ ಮೂಡಿಸುವಂತೆ ಉತ್ತರ ಕನ್ನಡದ ಅಪರ ಜಿಲ್ಲಾಧಿಕಾರಿ ಸಾಜಿದ್ ಮುಲ್ಲಾ ನಿರ್ದೇಶನ ನೀಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಂಗಮಕೋಟೆ ಹೋಬಳಿಯ 13 ಗ್ರಾಮಗಳ 2,823 ಎಕರೆ ಫಲವತ್ತಾದ ಭೂಮಿಯನ್ನು ಕೆಐಎಡಿಬಿ ಮೂಲಕ ಸ್ವಾಧೀನಪಡಿಸಿಕೊಳ್ಳುವ ರಾಜ್ಯ ಸರ್ಕಾರದ ಕ್ರಮ ವಿರೋಧಿಸಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲು ಕರ್ನಾಟಕ ರಾಜ್ಯ ರೈತ ಸಂಘ ನಿರ್ಧರಿಸಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಇಂದು ಡಿಕೆ ಶಿವಕುಮಾರ್ ಪ್ರಮಾಣವಚನ. ಉಪಮುಖ್ಯಮಂತ್ರಿಯಾಗಿ ಡಾ ಜಿ ಪರಮೇಶ್ವರ್, ಸಚಿವರಾಗಿ 12 ಮಂದಿ ಪ್ರತಿಜ್ಞಾವಿಧಿ. ರಾಜಭವನದ ಬಳಿ ಪೊಲೀಸ್ ಸರ್ಪಗಾವಲು, ಭದ್ರತೆಗಾಗಿ 2,000ಕ್ಕೂ ಅಧಿಕ ಪೊಲೀಸರ ನಿಯೋಜನೆ. ಪ್ರಮಾಣವಚನ ಸಮಾರಂಭಕ್ಕೆ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ, ಮಾಜಿ ಮುಖ್ಯಮಂತ್ರಿಗಳನ್ನು ಆಹ್ವಾನಿಸಿದ ಡಿಕೆ ಶಿವಕುಮಾರ್. ಬೆಂಗಳೂರು ಐಐಎಸ್ಸಿಯ ಸೆಮಿಕಂಡಕ್ಟರ್ ಟ್ರೈನಿಂಗ್ ಫ್ಯಾಬ್ ಅನ್ನು ವರ್ಚುವಲ್ ಮೂಲಕ ಉದ್ಘಾಟಿಸಿದ ರಾಷ್ಟಪತಿ ದ್ರೌಪದಿ ಮುರ್ಮು. ಕೇಂದ್ರ ಸರ್ಕಾರದ ಕನಿಷ್ಠ ಬೆಂಬಲ ಬೆಲೆ ಬಿಡುಗಡೆ ಮಾಡಲು ರಾಜ್ಯ ಸರ್ಕಾರ ವಿಫಲ, ಪ್ರತಿಪಕ್ಷ ಬಿಜೆಪಿ ಆರೋಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.
1: ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಆತ್ಮೀಯ ಕೇಳಿದರೆ ಈಗ ಭಾವಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಕೇಳಿ ಆರ್ ರಮಾದೇವಿ ಅವರು ಹಾಡಿರುವ ಸಾಶಿ ಮರಳಯ್ಯ ಅವರ ರಚನೆ

0: ಇದುವರೆಗೆ ಭಾವಗೀತೆಗಳನ್ನು ಕೇಳುತ್ತಿದ್ದೀರಿ. ಆತ್ಮೀಯ ಕೇಳುಗರೇ, ಗಮನಿಸಿ, ಇನ್ನು ಮುಂದೆ 101.4 ಅಂತರ್ಜಾಲದಲ್ಲಿ ನಮ್ಮ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ. ಸಂಜೆ 5:30 ಎಫ್ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್ ಹಾಗೂ ಮೀಡಿಯಂ ವೇವ್ ತರಂಗಾಂತರ 675 ಕಿಲೋಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದ ಕಾರ್ಯಕ್ರಮಗಳನ್ನು ತಾವು ಆಲಿಸಬಹುದು. ಆತ್ಮೀಯ ಸ್ನೇಹಿತರೆ, ಈಗ ನೇರ ಫೋನ್ ಇನ್ ಚಿತ್ರಗೀತೆಗಳ ಕಾರ್ಯಕ್ರಮ. ದೂರವಾಣಿ ಸಂಖ್ಯೆ 08282820074. ಕರೆ ಮಾಡಿ ನಿಮ್ಮಿಷ್ಟದ ಚಿತ್ರಗೀತೆಯನ್ನ ನೀವು ಆಲಿಸಬಹುದು. ಹಲೋ,
1: ಹಲೋ,
0: ಹೇಳಿ.
1: ಹಲೋ, ನಮಸ್ತೆ ಸರ್. ಕೇಶವ್
0: ಕೇಶವ್ ಅವರೇ, ಯಾವ ಹಾಡ್ಬೇಕು?
1: ನಮ್ಗೆ 70 ಫಿಲಂ ಇಂದಾನೆ ಜಾಜಿ ಮಲ್ಲಿ ನೋಡಿ ಸುಜುಗದ ಹೂವೆ ನೋಡಿ ಆ ಸಾಂಗ್ ಬೇಕಾಯ್ತು ಸರ್.
0: ಸೇವಂತಿ ಫಿಲ್ಮ್ ಇದೆಯಾ ನೋಡ್ತಾ ಇದೀನಿ. ಹಾಗೆ ರೀ,
1: ವಿಜಯ್ ರಾಘವೇಂದ್ರ ರಮ್ಯ ಅವ್ರು ಮಾಡಿರೋದು.
0: ಸೇವಂತಿ ಇಲ್ವಲ್ಲ,
1: ಅದು ಬಿಟ್ಟು ಹಾಕ್ ಬಿಟ್ಟು ಅಲ್ಲಿ ಹಾಕ್ ಬಿಟ್ಟು ತಂಗಾಳಿಯಲ್ಲಿ
0: ಹಾಕ್ ಬಿಟ್ಟು ಇಲ್ವಲ್ಲ. ಯಾವ್ದು ಹೇಳಿ? ವಿಷ್ಣುವರ್ಧನ್ ಅವರ ಅಭಿನಯದ ಸಾಂಗ್ ಯಾವ್ದು?
1: ಆಪ್ತ ರಕ್ಷಕದಿಂದ

0: ಅಪ್ತರಕ್ಷಕ ಅಪ್ತ ಮಿತ್ರ ಹಾಕ್ತಾ ಇದ್ದೀನಿ.
1: ಓಕೆ
0: ಓಕೆ, ಧನ್ಯವಾದ ಕರೆ ಮಾಡಿದಕ್ಕೆ.

0: ಹಲೋ
1: ಹಲೋ
0: ಹೇಳಿ, ಯಾರು?
1: ಶಾಂತಿನಿ ಅಂತ ಸರ್, ಹಾಸನದಿಂದ.
0: ಹೇಳಿ ಮೇಡಮ್, ಯಾವ ಹಾಡ್ಬೇಕು ತಮ್ಗೆ?
1: ಜೀವಕ್ಕೆ ಜೀವ ಚಿತ್ರದಿಂದ ಮಧುರ ಮಧುರ ಈ ಬಾಳ ಗೀತೆ ಅಂತ ಬರುತ್ತೆ. ಎಸ್ ಜಾನಕಿ ಅವರು ಹಾಡಿರೋದು
0: ನೋಡ್ತಾ ಇದ್ದೀನಿ. ನಿಮ್ ಹಾಡಿದ್ಯಾ ನೋಡೋಣ. ಹಾ
1: ಸರ್.
0: ಜೀವಕ್ಕೆ ಜೀವ ಮಧುರ ಮಧುರ ಹಾಡ.
1: ಹಾ ಸರ್.
0: ಆಯ್ತು ಮೇಡಮ್, ನಿಮ್ ಹಾಡ್ ಸಿಕ್ಕಿದೆ, ಪ್ರಸಾರ ಮಾಡೋಣ. ಯಾಕೆ ಇಷ್ಟ ಈ ಹಾಡ್ ಕೇಳ್ಬಹುದಾ?
1: ನನಗ್ ತುಂಬಾ ಇಷ್ಟ ಸರ್ ಅದು. ಯಾಕಂದ್ರೆ ಒಂದ್ ಹೆಣ್ಣು ತನಗೆ ಗಂಡ ಮನೆ ಮಕ್ಕಳು ಅಂದ್ರೆ ಸ್ವರ್ಗಕ್ಕಿಂತ ಹೆಚ್ಚು ಅಂತಕ್ಕಂತ ಭಾವನೆ ಈ ಹಾಡಿನಲ್ಲಿ ಮೂಡ್ ಬಂದಿದೆ ಅಂತ ಅನ್ಕೊಳ್ತೀನಿ. ಹಾಗಾಗಿ ನಂಗೆ ತುಂಬಾ ಇಷ್ಟಪಟ್ಟು ಕೇಳ್ತೀನಿ ಸರ್ ಈ ಹಾಡನ್ನ.
0: ಆಯ್ತು, ನಿಮ್ಮಿಷ್ಟದ ಹಾಡನ್ನ ನಾವು ಕೇಳೋಣ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ.
1: ಥ್ಯಾಂಕ್ ಯು ವೆರಿ ಮಚ್.

0: Hallo? ನಮಸ್ಕಾರ, ಯಾರು?
1: ನನ್ನ ಹೆಸರು ಚಿಕ್ಕಪ್ಪ, ಶಿವಮೊಗ್ಗದಿಂದ ಮಾತಾಡ್ತಿರೋದು ಸರ್.
0: ಚಿಕ್ಕಪ್ಪ ಸರ್, ಹೇಳಿ, ಯಾವ ಹಾಡ್ಬೇಕು
1: ಸರ್? ಶಾಂತಿ ಕ್ರಾಂತಿ ಚಿತ್ರದಿಂದ ಮಧ್ಯರಾತ್ರಿಯಲ್ಲಿ ಹೈವೇ ರಸ್ತೆಯಲ್ಲಿ ಅಂತ ಒಂದು ಹಾಡಿದೆಯಲ್ಲ ಸರ್.
0: ನೋಡ್ತಾ ಇದ್ದೀನಿ, ನಿಮ್ಮ ಹಾಡಿದ್ಯಾ ಹೇಗೆ ಅಂತ.
1: ಸರ್ ಖಂಡಿತ ನೋಡ್ರಿ ಸರ್.
0: ಶಾಂತಿ ಕ್ರಾಂತಿನಲ್ಲಿ ಮಧ್ಯರಾತ್ರಿ ಹೈವೇನಲ್ಲಿನಾ?
1: ಹೌದು ಸರ್, ಅದರಲ್ಲಿ ಗಾಂಧೀಜಿ ಹೆಸರು, ಆಮೇಲೆ ಯೇಸು ಹೆಸರು, ಬುದ್ಧ ಹೆಸರು ಎಲ್ಲ ಬರ್ತವೆ ಸರ್ ಅದ್ರಲ್ಲಿ. ಹಂಗಾಗಿ ಆ ಹಾಡ ಇಷ್ಟ.
0: ಓಕೆ ಓಕೆ. ನಾನು ಈಗ ಯಾಕೆ ಮಧ್ಯರಾತ್ರಿ ನೆನಪಾಯ್ತು ನಿಮಗೆ ಅಂತ ಕೇಳ್ತಾ ಇದ್ದೆ. ಆಯ್ತು, ನಿಮ್ಮಿಷ್ಟದ ಹಾಡು ಕೇಳೋಣ. ಧನ್ಯವಾದ ಕರೆ ಮಾಡಿದಕ್ಕೆ.
1: ಧನ್ಯವಾದಗಳು ಸರ್ ನಿಮಗೂ ಕೂಡ.

0: ಹಲೋ,
1: ಸರ್ ಉಮೇಶ್ ಸಿರ್ಗೆರೆ.
0: ಉಮೇಶ್ ಸಿರ್ಗೆರೆ ಅವರೇ, ಯಾವ ಹಾಡ್ ಬೇಕು ತಮ್ಗೆ?
1: ಸರ್ ಇವತ್ತು ರಾಜೇಶ್ ಕೃಷ್ಣನ್ ಹುಟ್ಟಿದ ರತ್ನ ಸಿನಿಮಾ ನಿಮ್ಮಲ್ಲಿದೆ, ಕಳೆದ ಬಾರಿ ಹೋಗಿದೆ, ಯಾರು ಕಳೆದ ತಿಂಗಳು ನಾವು ಕೇಳಿದ್ದೆ ಬಂದಿತ್ತು. ರತ್ನ ಚಿತ್ರದ ಮೊದಲ ದಿನದ ಮಾತು ಸರ್ ಇತ್ತ ಸರ್?
0: ಮೊದಲ ದಿನದ ಮಾತು
1: ಇದೆಯಾ ಸರ್?
0: ಹಾ ಸಿಕ್ಕಿದೆ ಉಮೇಶ್ ಅವರೇ, ಪ್ರಸಾರ ಮಾಡೋಣ.
1: ಸರ್
0: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
1: ಸರ್ ನಾವು ನಿಮಗೆ ಧನ್ಯವಾದ ಹೇಳ್ಬೇಕು ಸರ್.
0: ಹೇಳಿ.
1: ತುಂಬಾ ಚೆನ್ನಾಗಿದೆ ಸರ್, ಯಾಕಂದ್ರೆ ಇವತ್ತು ರಾಜೇಶ್ ಕೃಷ್ಣನ್ ಒಳ್ಳೆ ನಮ್ಮ ಕನ್ನಡದ ಅಪ್ರತಿಮ ಒಳ್ಳೆ ಯುವ ಗಾಯಕ, ಒಳ್ಳೆ ನಮ್ಮ ಎಲ್ಲ ಸಂಗೀತ ಪ್ರೇಮಿಗಳಿಗೆ ಸಾಕಷ್ಟು ಅವರು ನೀಡಿದ್ದಾರೆ. ಅವರಿಗೆ ಹೃದಯಪೂರ್ವಕ ಶುಭಾಶಯಗಳು. ಇಂಥ ಸುಮಧುರ ಗೀತೆ ನಿಮ್ಮಲ್ಲಿ ಇದಾವಲ್ಲ, ನಾನು ಆಯ್ಕೆ ಮಾಡಿ ಮಾಡಿ ಒಳ್ಳೆ ಯಾವ್ದು ಚೆನ್ನಾಗಿ ಕೇಳಿ ನಾನು ಹುಡುಕಿ ಹಾಕ್ತೀನಿ ಸರ್. ಅವತ್ತು ಥ್ಯಾಂಕ್ ಯು.
0: ಧನ್ಯವಾದ. ಧನ್ಯವಾದ.

0: ಹಲೋ
1: ಹಲೋ
0: ಹೇಳಿ, ಯಾರು? ಹೇಳಿ ಮೇಡಮ್, ಯಾವ ಫಿಲ್ಮ್ ಮಾಡಬೇಕು ತಮಗೆ? ನೋಡ್ತೀನಿ, ನಿಮ್ಮ ಇಷ್ಟದ ಹಾಡಿದ್ಯಾ ಕೇಳೋಣ. ಬೆಂಕಿಯಲ್ಲಿ ಅರಳಿದ ಹೂವು. ಇಲ್ವಲ್ಲ ಮೇಡಮ್ ನಿಮ್ಮ ಹಾಡು? ನೋಡ್ತೀನಿ. ವಿಜಯವಾಣಿ ಮಧುಮಾಸ ಚಂದ್ರಮ ಆ ಹಾಡ. ಆಯ್ತು, ನಿಮ್ಮ ಇಷ್ಟದ ಹಾಡು ಪ್ರಸಾರ ಮಾಡ್ತೀವಿ, ಕೇಳೋಣ.

0: ಹಲೋ
1: ಹಲೋ
0: ಹೇಳಿ ಯಾರು?
1: ಹಲೋ
0: ಹಲೋ,
1: ನಾನು ಕೋಲಾರದಿಂದ ಆಶಾ ಪ್ರಕಾಶ್ ಮಾತಾಡ್ತಾ ಇರೋದು.
0: ಹಾ ಮೇಡಮ್ ಹೇಳಿ, ಯಾವ ಹಾಡ್ಬೇಕು
1: ನನ್ಗೆ? ಅದೇ ಅನ್ಸುತ್ತೆ, ಅದೇ ಮಮ್ಮ.
0: ಯಾವ ಫಿಲಮ್ ಅದು? ಓಕೆ ಓಕೆ ಓಕೆ, ಆಯ್ತು ಮೇಡಮ್, ನಿಮ್ ಇಷ್ಟದ ಹಾಡು ಪ್ರಸಾರ ಮಾಡ್ತಾ ಇದ್ದೀನಿ.
1: ವೆಯ್ಟ್ ಮಾಡ್ತೀನಿ ನೋಡಿ ಪ್ಲೀಸ್. ಈಗ ನಾನು ಎಷ್ಟೊತ್ತಿನಿಂದ ಕಷ್ಟ ಪಡ್ತಾ ಇದ್ದೀನಿ ಗೊತ್ತಾ?
0: ಸಿಕ್ಕಿದೆ ನಿಮ್ ಹಾಡು?
1: ಹಾ
0: ಓಕೆ, ಧನ್ಯವಾದ ಕರೆ ಮಾಡಿದಕ್ಕೆ.
1: ನಿಮ್ಮ ಹೆಸರು ಸರ್? ವೀಕ್ಲಿ ಇರುತ್ತೆ ಇದು?
0: ಇದು
1: ಇದು ಪ್ರತಿ ವಾರನು ಇಷ್ಟೊತ್ತು ನಡೆಸ್ತೀರಾ?
0: ಇರುತ್ತೆ ಇರುತ್ತೆ.
1: ಹೌದಾ, ನಾನು ಟ್ರೈ ಮಾಡೋದಕ್ಕೆ.
0: ಮೂರಿಂದ ನಾಲ್ಕು ನಿಮಿಷದ ಹಾಡು ಕೇಳಿ.
1: ಹೌದಾ, ಥ್ಯಾಂಕ್ ಯು.

0: ಹಲೋ,
1: ನಮಸ್ಕಾರ.
0: ಯಾರು ಮಾತಾಡುದು?
1: ಗೀತಾ ಮಲಗಪ್ಪ.
0: ಗೀತಾ ಅವರಿಗೆ ಯಾವ ಹಾಡು ಬೇಕಾಗಿತ್ತು?
1: ರಾಜೇಶ್ ಕೃಷ್ಣನ ಹುಟ್ಟಿದಬ್ಬದ ಪ್ರಯುಕ್ತ ಅವ್ರು ಹಾಡಿದ್ದು ಸ್ನೇಹ ಲೋಕದಿಂದ ಒಂದೇ ಉಸಿರಂತೆ. ಇನ್ನು ನಾನು
0: ಸ್ನೇಹ ಲೋಕ ಈ ಹಾಡು ಅವ್ರ ತರನೇ ನೀವು ಹೇಳಿ ನೋಡೋಣ.
1: ಒಂದೇ ಉಸಿರಂತೆ ಇನ್ನು ನಾನು ನೀನು, ನಾನು ನೀನು ಬೇರೆ, ನಿನ್ನು ಬೇರೆ ಎಂದರೆ ಅರ್ಥ ನೀನು ಬೇರೆ ಕೋಗಿಲೆ. ಧನ್ಯವಾದಗಳು ಸರ್.
0: ಎಲ್ಲಿ ಹೇಳಿದ್ರಿ? ಹೇಳಲಿಲ್ವಲ್ಲ ನೀವು.
1: ಹೇಳ್ಬೇಕಾ
0: ಸರ್? ಅವ್ರ ತರ ಹೇಳಿ ಅಂದೆ. ಅವ್ರ ತರ ಹೇಳಿಲ್ಲ, ನೀವು ನಿಮ್ ತರ ಹೇಳಿದ್ರಿ. ಓಕೆ, ಧನ್ಯವಾದ ಕರೆ ಮಾಡಿದಕ್ಕೆ. ತಮಾಷೆ ಮಾಡದೆ ಮುಂದೆ ನಿಮ್ ಹಾಡು ಕೇಳೋಣ. ಧನ್ಯವಾದ.

0: ಹಲೋ ಹೇಳಿ.
1: ಹಲೋ ಸರ್
0: ಹೇಳಿ. ಯಾರು?
1: ಭದ್ರಾವತಿಯಿಂದ ಗೋರ್ಪಡೆ.
0: ಗೋರ್ಪಡೆ ಅವರಿಗೆ ಯಾವ ಹಾಡು ಬೇಕಾಗಿತ್ತು?
1: ಇವತ್ತು ಜಾಗತಿಕ ಸೈಕಲ್ ದಿನ.
0: ಹೌದು.
1: ಈಗ ಸೂಟಬಲ್ ಆಗಿರೋ ಒಂದು ಹಾಡೇನೋ ನೆನಪು ಬರ್ತಾ ಇದೆ. ಇದು ಒಂದೇ ಬಳ್ಳಿಯ ಹೂಗಳು ಚಿತ್ರದ್ದು. ರಿಕ್ಷಾ ಗಾಡಿ ಮಿಸ್ಟರ್ ರಿಕ್ಷಾ ಅಂದ್ರೆ ಸೈಕಲ್ ರಿಕ್ಷಾಕ್ ಸಂಬಂಧಪಟ್ಟಿದ್ದು. ಆ ಹಾಡಿದ್ಯಾ ನೋಡಿ
0: ಯಾವ್ದು ಅಂತ ಹೇಳ್ಬೋದಾ? ನೀನೆಲ್ಲಿ ನಡೆವೆ ದೂರ ಅಣ್ಣ ನಿನ್ನ ಸೋದರಿಯನ್ನ ದಾರಿ.
1: ರಿಕ್ಷಾ ಅಂತ ಸ್ಟಾರ್ಟ್ ಆಗುತ್ತೆ.
0: ರಿಕ್ಷಾ ಅಂತ ಇಲ್ಲ, ಒಂದೇ ಬಳಿಯ ಹೂಗಳಲ್ಲಿ ಮೂರು ಹಾಡಿದೆ. ರಿಕ್ಷಾ ಅಂತ
1: ಯಾವ್ದು? ಮಠ ಫಿಲಮ್.
0: ಓಕೆ.
1: ತಪ್ಪು ಮಾಡೋದವ್ರು ಯಾರವ್ರೆ?
0: ಮಠ ಇಲ್ವಲ್ಲ ಸರ್ ನಿಮ್ ಹಾಡು.
1: ಅಯ್ಯೋ, ಮತ್ತೆ ಯಾವ್ದು ಕೇಳಿ ನಾನೀಗ?
0: ಕಲ್ಲ ಮೇಲೆ ರಂಗೀಲ
1: ಯಾವ್ದು ಕೇಳೋದು?
0: ರಂಗೀಲ. ನಿಮ್ ಹಾಡಿಲ್ಲ?
1: ಇಲ್ಲ.
0: ಹ್ಮ್.
1: ಯಾವ್ದು ಅಂತಂದ್ರೆ ಎರಡೇ ಸೆಲೆಕ್ಷನ್ ಮಾಡಿ ಇಟ್ಕೊಂಡಿದ್ ನಾನು. ಯಾವ್ದು ನೆಕ್ಸ್ಟ್ ಯಾವ್ದು ಕೇಳಿ ಅದು? ಆಮೇಲೆ ಇದು ಇತ್ತು ಶಾಂತಿ ಕ್ರಾಂತಿ. ಇದು ಹುಟ್ಟೋದ್ ಯಾಕೆ ಸಾಯೋದ್ ಯಾಕೆ?
0: ಶಾಂತಿ ಕ್ರಾಂತಿ ಹುಟ್ಟೋದ್ ಯಾಕೆ ಸಾಯೋದ್ ಯಾಕೆ? ಎಸ್ ಜಾನಕಿ ಹಾಡಿದ್ದು
1: ಇದೆಯಾ ಸರ್?
0: ಎಸ್ ಜಾನಕಿ ಹಾಡಿದ್ದಿದೆ ಸರ್, ಕೇಳೋಣ.
1: ಅದೇನಾ?
0: ಅದೇ ಅದೇ.
1: ಓಕೆ ಓಕೆ ಓಕೆ ಓಕೆ.
0: ಥ್ಯಾಂಕ್ ಯು, ಧನ್ಯವಾದ ಕರೆ ಮಾಡಿದ್ದಕ್ಕೆ.
1: ಧನ್ಯವಾದ.

0: ಹಲೋ
1: ಹಲೋ
0: ಹೇಳಿ.
1: ನಮಸ್ತೆ ಸರ್.
0: ನಮಸ್ಕಾರ, ಯಾರು ಮಾತಾಡುದು?
1: ಸರ್, ಹಗರಿ ಬೊಮ್ಮಾಳಿ ತಾಲೂಕು ಹಂಪ ಸರ್, ಸುಭಾನ್ ಕೋರಿ ಸರ್.
0: ಸುಭಾನ್ ಕೋರಿ ಅವರಿಗೆ ಯಾವ ಹಾಡ್ಬೇಕು?
1: ಸರ್, ರಾಜೇಶ್ವರಿ ಸರ್, ಚಿತ್ರದ ಹೆಸರು.
0: ಚಿತ್ರದ ಹೆಸರು ರಾಜೇಶ್ವರಿನಾ?
1: ಅದರಲ್ಲಿ ಬಾಳ ನಂದನದಲ್ಲಿ ಅಂತ ಒಂದು ಹಾಡಿದೆ ಸರ್.
0: ರಾಜೇಶ್ವರಿ ಇಲ್ವಲ್ಲ ಸರ್?
1: ಇಲ್ಲ ಸರ್. ನಾನೇ ಕೇಳಿದ್ದೆ ಸರ್ ನಿಮ್ ದೇಶನ್ನ ಕಾಡೋದನ್ನ.
0: ನೋಡೋಣ ಇರಿ, ಎರಡನೇ ಚಾನ್ಸ್ ತಗೋತಾ ಇದ್ದೀನಿ. ಹೆಗ್ರಿ ಬೊಮ್ಮನಹಳ್ಳಿಯಿಂದನಾ?
1: ತಾಲೂಕು ಸರ್, ಹಂಪಸಾಗರ.
0: ಹಂಪಸಾಗರ. ನಮ್ಮ ಕೇಂದ್ರದ ಯಾವ್ಯಾವ ಕಾರ್ಯಕ್ರಮ ಕೇಳ್ತೀರಿ
1: ಸರ್? ನನ್ನ ಬೆಳಿಗ್ಗೆ ಇದ್ರ ಪ್ರಶ್ನೆ ಇರುತ್ತಲ್ಲ ಹತ್ತು ಗಂಟೆಗೆ ಸರ್, ಮತ್ತೆ ಆಮೇಲೆ ಒಂಬತ್ತು ಗಂಟೆ ಇದ್ರೆ ಹತ್ತಿರ ಸರ್, ಅವ್ರು ಯಾರು ಬರ್ತಾರೆ ಅವೆಲ್ಲ ಇರ್ತಾವಲ್ಲ ಸರ್, ಅವಾಗೆಲ್ಲ ಕೇಳ್ತಿರಲ್ಲ. ಅದಕ್ಕೆ ಸರ್, ಮತ್ತೆ ಈಗ ಮೂರು ಗಂಟೆ ಇದ್ದಲ್ಲ ಕೇಳ್ತೀನಿ ಸರ್.
0: ಓಕೆ, ರಾಜೇಶ್ವರಿನಲ್ಲಿ ಯಾವ ಹಾಡು ಅಂದ್ರಿ?
1: ಬಾಳ ನಂದನದಲ್ಲಿ ಅಂತಿದೆ ಸರ್.
0: ಬಾಳ ನಂದನದಲ್ಲಿ ಇಲ್ಲ ಸರ್, ನಿಮ್ಮ ಹಾಡು ಸಿಗ್ತಾ ಇಲ್ಲ. ಬೇರೆ ಯಾವ್ದಾದ್ರು ಹೇಳ್ತೀರಾ?
1: ಶುಭ ಮುಹೂರ್ತ ಇದೆ ಸರ್.
0: ಶುಭ ಮುಹೂರ್ತ. ಮೂರು ಗಂಟೆ 48:45 ಈ ಟೈಮಲ್ಲಿ ಶುಭ ಮುಹೂರ್ತ ನೋಡೋಣ ಇರಿ. ಶುಭ ಮುಹೂರ್ತದಲ್ಲಿ ಯಾವ ಹಾಡು ಹೇಳಿ?
1: ಓ ನಾಜುಕು ನಾರಿ ಭಿನ್ನಾಣ ತೋರಿ ಅಂತ ಇದೆ ನೋಡಿ ಸರ್.
0: ಈ ಫಿಲಂ ನೋಡಿದ್ರ ತಾವು?
1: ಇಲ್ಲ ಸರ್, ಹೋಗಿದ್ ಸರ್ 84 ಬಂದನ ನೋಡಿಬಿಟ್ಟು ಸರ್. ಇದು ಬಿಟ್ಟು
0: ಏ ಐತ್ರಿ, ನಾಜುಕು ನಾರಿ ಇದೆ.
1: ಅದೇ ಅದೇ ಪ್ರಸಾರ ಮಾಡಿ ಸರ್.
0: ಓಕೆ, ಧನ್ಯವಾದ ಕರೆ ಮಾಡಿದಕ್ಕೆ.
1: ಆಯ್ತು ಸರ್,
0: ನಿಮ್ಮ ಹಾಡು ಕೇಳೋಣ.

0: हेलो,
1: नमस्कार सर।
0: नमस्कार सर, यार मतलब दो
1: ಜಿಲ್ಲೆ ಕುಷ್ಟಗಿ ತಾಲೂಕು ಚಳಿಗೇರಿಯಿಂದ ಮಲ್ಲಪ್ಪ ಶೆಟ್ಟರು ಸರ್ ಮಾತಾಡೋಣ. ನಾನೇ
0: ಮಲ್ಲಪ್ಪ ಶೆಟ್ಟರು ಸರ್. ಯಾವ ಹಾಡು ಬೇಕಾಗಿತ್ತು ನಮಗೆ?
1: ನಮಗಿವತ್ತು ನ್ಯಾಯಳಿದೆ ಹಾಡು ಐತಲ್ರಿ ಸರ್.
0: ಈಗಿನ ಕಾಲದಾಗ ಎಲ್ಲ ಐತ್ರಿ ಸರ್, ನೀವೇ ಹುಡುಕ್ಬೇಕ್ರಿ.
1: ನ್ಯಾಯ ಎಲ್ಲಿದೆ ಅಂತ ಹಾಡೈತಲ್ರಿ ಸರ್.
0: ಆ ಹಾಡ
1: ಬಾಲಸುಬ್ರಹ್ಮಣ್ಯ ಮೂರ್ ಹಾಡಿದ್ರಿ ಸರ್. ಹಾಡ್ಬೇಕಾಗಿತ್ತು.
0: ಹೌದ್ರಿ, ಮತ್ತೆ ನಮ್ ಸ್ಟೇಷನ್ ಯಾವ್ಯಾವ ಕಾರ್ಯಕ್ರಮ ಕೇಳ್ತೀರಿ?
1: ಎಲ್ಲ ಕಾರ್ಯಕ್ರಮ ಕೇಳ್ತೇವ್ರಿ ಸರ್. ನಾವು ಎಲ್ಲ ನಿಮ್ಮ ಕಾರ್ಯಕ್ರಮಗಳು ಚೆನ್ನಾಗಿ ಮೂಡ್ಬಿಡ್ತೇವ್ರಿ ಸರ್. ನಾವು ಆ್ಯಪ್ ಮೂಲಕ ಕಾರ್ಯಕ್ರಮಗಳನ್ನು ಕೇಳ್ತೇವ್ರಿ ಸರ್. ಆಮೇಲೆ ಹತ್ತರಿಂದ ರಾತ್ರಿ 10-11 ಗಂಟೆವರೆಗೂ ಕಾರ್ಯಕ್ರಮ ಕೇಳ್ತಿರ್ತೀವಿ ಸರ್.
0: ಧನ್ಯವಾದಗಳು ಸರ್.
1: 10 ಗಂಟೆಯಿಂದ ಬೆಳಿಗ್ಗೆ 10 ಗಂಟೆಯಿಂದ ಮತ್ತೆ ಮಧ್ಯಾಹ್ನ 3 ಗಂಟೆಯಿಂದ
0: 6 ಗಂಟೆವರೆಗೂ
1: ಕೇಳ್ತೇವೆ. ಕಾರ್ಯಕ್ರಮ ಒಳ್ಳೆ ಕಾರ್ಯಕ್ರಮ.
0: ಧನ್ಯವಾದ ಸರ್.

0: ಇದುವರೆಗೆ ನೇರ ಫೋನಿನ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಆತ್ಮೀಯ ಕೇಳಿದರೆ ಈಗ ಮಿಕ್ಸ್ಡ್ ಮೆಲೋಡಿ ಹಿಂದಿ ಮತ್ತು ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೇಳಿ ಲತಾ ಮಂಗೇಶ್ಕರ್ ಮತ್ತು ಶೈಲೇಂದ್ರ ಹಾಡಿರುವ ಬಾಬಿ ಚಿತ್ರದ ಗೀತೆ.
1: ಬಾಹರ್ ಸೇ ಕೋಯ್ ಅಂದರ್ ನಾ ಆ ಸಕೆ, ಅಂದರ್ ಸೇ ಕೋಯ್ ಬಾಹರ್ ನಾ ಜಾ ಸಕೆ.

ಇದುವರೆಗೂ ಮಿಕ್ಸ್ ಮೆಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆತ್ಮೀಯ ಕೇಳು ಬಾಂಧವರಿಗೆಲ್ಲ ಮಾಲತೇಶನ ನಮಸ್ಕಾರ ಹಾಗೂ ಸಂಜೆಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಕೆಳಗರೆ ಎಫ್ಎಂ 101.4 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ರಿ. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಗಲಾಟೆ ಮದುವೆ ಚಿತ್ರದ ಗೀತೆ ಹಾಡಿದ್ದಾರೆ ಚಂದ್ರಿಕಾ ಗುರುರಾಜ್ ಮತ್ತು ರಮೇಶ್ ಚಂದ್ರ. ಗೀತೆಗೆ ಸಂಗೀತ ನೀಡಿದ್ದಾರೆ ಎನ್ ಗೋವರ್ಧನ್.

ಕೆಳಗಡೆ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಎಫ್ಎಂ 101.4 ಮೆಗಾಹರ್ಟ್ಸ್ಗಳಲ್ಲಿ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ಮುಂದಿನ ಗೀತೆ ಒಲವೇ ಜೀವನ ಲೆಕ್ಕಾಚಾರ ಚಿತ್ರದು. ಹಾಡಿರುವ ಕಲಾವಿದರು ಶ್ರೇಯಾ ಘೋಷಾಲ್ ಮತ್ತು ರಾಜೇಶ್ ಕೃಷ್ಣನ್.

ಸ್ಟುಡಿಯೋ ಸಮಯ ಸರಿಯಾಗಿ 5:17:40. ಆತ್ಮೀಯ ಕೇಳುಗರೆ, ಇದು ನಿಮ್ಮ ಮೆಚ್ಚಿನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರ ಎಫ್ಎಂ 101.4 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ಚಿತ್ರಗೀತೆಗಳ ಕಾರ್ಯಕ್ರಮ ಸಾಗ್ತಾ ಇದೆ. ಸಂದೇಶಗಳನ್ನು ನೋಡೋಣ. ನಮ್ಮ ಕೇಳುಗರ ಸಂದೇಶ, ಹಾಡುಗಳು ಸೂಪರ್ ಸೂಪರ್ ಅಂತ ಹೇಳ್ತಿದ್ದಾರೆ. ಅಮೃತ ರಮೇಶ್ ಚಿತ್ರದುರ್ಗದಿಂದ, ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ, ನಮಸ್ಕಾರ ಮಾಲತಿ ಸರ್, ಶುಭ ಸಂಜೆ. ಸಂಜೆಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮಧ್ಯಾಹ್ನದಿಂದ ಪ್ರಸಾರವಾದ ಎಲ್ಲಾ ಹಾಡುಗಳು ಒಂದಕ್ಕಿಂತ ಒಂದು ಸುಮಧುರವಾದ ಹಾಡುಗಳ ಪ್ರಸಾರಕ್ಕೆ ಧನ್ಯವಾದಗಳು. ಶಾಂತಾಚಾರ್ ಬಡಗೆ, ಕೊಕ್ಕನೂರು ಹರಿಹರ ತಾಲೂಕು, ನಮಸ್ತೆ ಸರ್. ಎಫ್ಎಂ ಭದ್ರಾವತಿಯಲ್ಲಿ ಮುಸ್ಸಂಜೆಯ ಆಹ್ಲಾದಕರ ವಾತಾವರಣದಲ್ಲಿ ಪ್ರಸಾರವಾಗುವ ರೇಡಿಯೋ ಮಿಕ್ಸ್ ಮೆಲೋಡಿ ಕಾರ್ಯಕ್ರಮವನ್ನು ಆರಿಸುವುದು ನಿಜಕ್ಕೂ ಒಂದು ವಿಶೇಷ ಅನುಭವ. ಕನ್ನಡ ಮತ್ತು ಹಿಂದಿ ಹಾಡುಗಳು ಸುಮಧುರ ಸಂಯೋಜನೆ ಕೇಳುಗರ ಮನಸ್ಸಿಗೆ ಸಂತೋಷ ಹಾಗೂ ನೆಮ್ಮದಿಯನ್ನು ನೀಡುತ್ತದೆ. ಕಾರ್ಯಕ್ರಮದ ನಿರ್ಪಣೆ ಮತ್ತು ಹಾಡುಗಳು ಆಯ್ಕೆಯ ಅತ್ಯಂತ ಮನೋಜ್ಞವಾಗಿದ್ದು ಪ್ರತಿದಿನವೂ ಹೊಸ ಹೊಸ ಉತ್ಸಾಹವನ್ನು ತುಂಬುತ್ತಿದೆ. ಮಾಹಿತಿ, ಮನೋರಂಜನೆ ಮತ್ತು ಸಂಗೀತದ ಸೊಗಡನ್ನು ಒಂದು ವೇದಿಕೆಯಲ್ಲಿ ನೀಡುತ್ತಿರುವ ನಿಮ್ಮ ಪ್ರಯತ್ನಕ್ಕೆ ಶ್ಲಾಘನೀಯ. ಇಂಥ ಉತ್ತಮ ಕಾರ್ಯಕ್ರಮವನ್ನು ನೀಡುತ್ತಿರುವ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಓಕೆ, ಜಯಪುಟ್ಟಸ್ವಾಮಿ ಕೆನಡಾ, ನಮಸ್ತೆ, ಶುಭ ಸಂಜೆ, ಸ್ವಾಗತ. ಮಿಕ್ಸ್ ಮೆಲೋಡಿಸ್ನಲ್ಲಿ ಕನ್ನಡ ಮತ್ತು ಹಿಂದಿ ಹಾಡುಗಳು ತುಂಬಾ ಸೊಗಸಾಗಿ ಮೂಡಿ ಬರ್ತವೆ. ಎಲ್ಲ ಹಾಡುಗಳು ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಧನ್ಯವಾದಗಳು. ಮತ್ತು ನೀವು ಕೂಡ ಪ್ರಸಾರ ಮಾಡುತ್ತಿರುವ ಹಾಡುಗಳು ಕೂಡ ತುಂಬಾನೇ ಮಧುರವಾಗಿ ಮೂಡಿ ಬರ್ತಾ ಇವೆ. ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಎಚ್ ವಿ ಗುರುಮೂರ್ತಿ ಅನಾರ್ಪುರ, ಗುಡ್ ಈವ್ನಿಂಗ್ ಸರ್, ಸೂಪರ್ ಸಾಂಗ್ಸ್. ರಮೇಶ್ ಟೈಲರ್ಸ್ ಹೊಸಮನೆ ಭದ್ರಾವತಿ, ನಿಲಯದ ಆಫ್ಟರ್ನೂನ್ ಕಾರ್ಯಕ್ರಮಗಳು ಚೆನ್ನಾಗಿ ಮೂಡಿ ಬಂತು. ಮಿಡ್ ಡೇ ನ್ಯೂಸ್ ಚೆನ್ನಾಗಿತ್ತು. ನ್ಯೂಸ್ ಚೆನ್ನಾಗಿತ್ತಾ? ಓಕೆ, ರೈಟ್, ಖುಷಿ ಆಯ್ತು. ಕನ್ನಡ ಹಾಡುಗಳು ಚೆನ್ನಾಗಿತ್ತು. ಓಕೆ ಓಕೆ ಫ್ರೆಂಡ್ಸ್, ನಿಮ್ಮೆಲ್ಲ ಸಂದೇಶಗಳನ್ನು ತಗೊಳ್ತಾ ಇದ್ದೀನಿ, ಹಾಗೂ ನಿಮಗೂ ಸಹ ಸಂಜೆಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಈಗ ಮುಂದಿನ ಗೀತೆ ಕೇಳೋಣ. ಶುಕ್ರ ಚಿತ್ರದ್ದು, ಹಾಡಿದ್ದಾರೆ ನಂದಿತಾ ಮತ್ತು ಬದ್ರಿ.

ಕೇಳಿದರೆ ಇದುವರೆಗೂ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದ ಕಾರ್ಯಕ್ರಮಗಳನ್ನು ಎಫ್ಎಂ 101.4 ಮೆಗಾಹರ್ಟ್ಸ್ಗಳಲ್ಲಿ ಕೇಳಿದಿರಿ. ಇನ್ನು ಮುಂದೆ ಮೀಡಿಯಂ ವೇವ್ 625 ಕಿಲೋಹರ್ಟ್ಸ್, ಎಫ್ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳಲಿದ್ದೀರಿ. ಚಿತ್ರಗೀತೆಗಳ ಕಾರ್ಯಕ್ರಮ ಸಾಗ್ತಾ ಇದೆ. ಮುಂದಿನ ಗೀತೆಗೂ ಮುನ್ನ ನಮ್ಮ ಕೇಳುಗರ ಸಂದೇಶಗಳನ್ನು ತಗೊಂಡು ಬರೋಣ. ಅದೇ ರೀತಿ ನಮ್ಮ ಪ್ರಶ್ನೋತ್ತರ ಕಾರ್ಯಕ್ರಮವನ್ನು ಸಹ ಪ್ರಾರಂಭ ಮಾಡೋಣಂತೆ. ಓಕೆ, ರೈಟ್. ಯಾರೆಲ್ಲ ಸಂದೇಶ ಕಳಿಸಿದ್ದಾರೆ ನೋಡೋಣ. ಕೆ ಪಿ ದಿನೇಶ್ ಭಟ್, ಅರ್ಚನ ಭಟ್, ಆದಿತ್ಯ ಭಟ್, ಕೌರಿ ಮಣ್ಗದ್ದೆ ಹೋಬಳಿ, ಶುಭ ಸಂಜೆ. ಸಂಜೆಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ಕಾರ್ಯಕ್ರಮಗಳು ಚೆನ್ನಾಗಿ ಮೂಡಿ ಬರ್ತಾ ಇದೆ, ಧನ್ಯವಾದಗಳು. ಶ್ರೀ ಹೂವಳೆ ಲಕ್ಷ್ಮೀ ಚಂದ್ರಶೇಖರ್, ವಿದ್ಯಾನಗರ, ಹರಿಹರ, ಶುಭ ಸಂಜೆ ನನ್ನ ಅಚ್ಚುಮೆಚ್ಚಿನ ಆಕಾಶವಾಣಿಗೆ. ಸಾಂಗ್ ಸೂಪರ್ ಅಂತ ಹೇಳ್ತಿದ್ದಾರೆ ಪ್ರಶಾಂತ್ ಆರ್ ಶೆಟ್ಟರ್. ನಮಸ್ತೆ, ಶುಭ ಸಂಜೆ, ಕಾಫಿ ಆಯ್ತಾ ಸರ್? ಇಂದು ಮಧ್ಯಾಹ್ನ ಪ್ರಸಾರವಾದ ಲಘು ಭಾಷಣ ಕಾರ್ಯಕ್ರಮದಲ್ಲಿ ಒಬ್ಬರು ಮಾತನಾಡಿದರು, ಅವರ ಹೆಸರು ಗೊತ್ತಾಗಲಿಲ್ಲ. ಭಾಷಣ ಬಹಳ ಸೊಗಸಾಗಿತ್ತು, ಅವರ ಮಾತುಗಳು ನಮ್ಮ ಬಾಲ್ಯ ಜೀವನ ಜ್ಞಾಪಿಸುತ್ತಿತ್ತು. ಅವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಯಾರಿದು? ಫಣೀಂದ್ರ, ವಿನೋಬ ನಗರ, ಭದ್ರಾವತಿ. ಸರಿ, ಶಿವಮೊಗ್ಗ. ಶುಭ ಸಂಜೆ, ಸಂಜೆಯ ಪ್ರಸಾರದ ಗೀತೆಗಳು ಸೊಗಸಾಗಿವೆ. ದಾವಣಗೆರೆಯಿಂದ ಚಂದಿಕ ನೇರಲಗುಂಡಿ. ಗುಡ್ ಈವ್ನಿಂಗ್ ಸಲ್ಮಾ ಟೀಚರ್, ತರೀಕೆರೆ, ಪ್ರೋಗ್ರಾಮ್ ಸೂಪರ್ ಅಂತ ಹೇಳ್ತಾ ಇದ್ದಾರೆ. 3 ದಿನದಿಂದ ರೇಡಿಯೋ ಬರ್ತಾ ಇಲ್ಲ, ನಾನು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿಲ್ಲ. ಸಲ್ಮಾ ಟೀಚರ್, ರೇಡಿಯೋ ಬರ್ತಾ ಇಲ್ವಾ? ಯಾಕೆ ಎಲ್ಲ ಕಡೆ ಬರ್ತಾ ಇದೆಯಲ್ಲ ನೋಡಿ. ಅಲ್ಲಿ ನಿಮ್ದು ಯಾವ್ದು ರೇಡಿಯೋದಲ್ಲಿ ಕೇಳ್ತಿದ್ದೀರಾ, ಮೊಬೈಲಲ್ಲಿ ಕೇಳ್ತಿದ್ದೀರಾ ನೋಡಿ, ಆಲ್ಟರ್ನೇಟ್ ಮಾಡ್ಕೊಳ್ಳಿ. ರೇಡಿಯೋ ಸಪೋಸ್ ಬಂದಿಲ್ಲ ಅಂದರೆ ನಿಮ್ಮ ಮೊಬೈಲಲ್ಲಿ ಕೇಳುವಂತಹ ಅವಕಾಶ ಇದೆ. ಮೊಬೈಲ್ನಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ಹೇಳ್ತಾ ಎಸ್ ಕೇಳಿದರೆ. ಸೊ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ನಮ್ಮ ಪ್ರಶ್ನೋತ್ತರ ಕಾರ್ಯಕ್ರಮ ತಯಾರಾಗಿದ್ದೀರ ಅಂತ ಅನ್ಕೊಂಡಿದ್ದೀನಿ. ಎಸ್, ತುಂಬ ಸಿಂಪಲ್ ಆಗಿದೆ ಪ್ರಶ್ನೆ, ನೋಡೋಣ ಎಲ್ಲರೂ ಸರಿ ಉತ್ತರ ಕೊಟ್ಟೆ ಕೊಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಎಸ್, ಕರ್ನಾಟಕದ ಉಕ್ಕಿನ ನಗರ ಅಂತ ಹೇಳಿ ಯಾವ ನಗರಕ್ಕೆ ಕರೆಯಲಾಗುತ್ತೆ? ಉಕ್ಕಿನ ನಗರ ಅಂತೇಳಿ ಕರ್ನಾಟಕದ ಯಾವ ನಗರಕ್ಕೆ ಕರೆಯಲಾಗುತ್ತೆ? ನೀವು ನಿಮ್ಮ ಉತ್ತರಗಳನ್ನು ಕಳಿಸಬೇಕಾದಂಥ ನಮ್ಮ ವಾಟ್ಸಪ್ ಸಂಖ್ಯೆ 9481572600, 9481572600. ಓಕೆ, ಉತ್ತರಗಳು ಬರೋಕ್ಕೆ ಪ್ರಾರಂಭ ಆಗಿದೆ, ಪ್ರಶ್ನೆ ಸಿಂಪಲ್ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಓಕೆ, ಮುಂದೆ ಗೀತೆಯನ್ನು ಕೇಳಿ ಆನಂತರ ನಿಮ್ಮ ಉತ್ತರಗಳನ್ನು ತಗೊಳ್ಳೋಣ, ಸಂದೇಶಗಳನ್ನು ತಗೊಳ್ಳೋಣ. ಈಗ ಮಾಸ್ ಲೀಡರ್ ಚಿತ್ರದ ಒಂದು ಗೀತೆ, ಹಾಡಿದ್ದಾರೆ ಚೇತನ್ ಗಂಧರ್ವ.

ಸ್ಟುಡಿಯೋ ಸಮಯ ಸರಿಯಾಗಿ 5:37:50. ಆತ್ಮೀಯ ಕೆಳಗರೆ, ಇದು ನಿಮ್ಮ ಮೆಚ್ಚಿನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರ. ಮೀಡಿಯಂ ವೇವ್ 675 kHz, FM 101.4 ಹಾಗೂ 103.5 MHz ನಡೆಯದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ಪ್ರಶ್ನೋತ್ತರ ಕಾರ್ಯಕ್ರಮ ಸಾಗ್ತಾ ಇದೆ. ನಮ್ಮ ಪ್ರಶ್ನೆ ಹೇಗಿತ್ತು? ಕರ್ನಾಟಕದ ಯಾವ ನಗರವನ್ನು ಉಕ್ಕಿನ ನಗರ ಅಂತ ಹೇಳಿ ಕರೀತಾರೆ ಅಂತೇಳಿ ನೋಡೋಣ. ನಮ್ಮ ಕೇಳುಗರ ಸಂದೇಶಗಳನ್ನು ಕಳಿಸಿದರೆ ಎಲ್ಲ ಸಂದೇಶಗಳನ್ನು ಓದಿ ಆ ನಂತರ ನಮ್ಮ ಉತ್ತರವನ್ನು ತಗೊಳ್ಳೋಣ. ಸರಿ ಉತ್ತರ ಕಳಿಸಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಮೊದಲ ಸಂದೇಶ ಚಿತ್ರ ಶಿವಕುಮಾರ್ ಹೊಸ್ಮನೆ ಭದ್ರಾವತಿಯಿಂದ. ಓಕೆ, ರೈಟ್, ಉತ್ತರ ಬಂದಿದೆ. ಹಂಪಣ್ಣ ನೆಮ್ತಿ ಅವರಿಂದ ಸಂದೇಶ ಉತ್ತರ ಬಂದಿದೆ. ಸಂಜೆ ಕಾರ್ಯಕ್ರಮ ನಡೆಸಿಕೊಡುತ್ತಿರುವ ಮಾಲ್ತೇಶ್ವರ ಅವರಿಗೆ ನಮಸ್ಕಾರಗಳು. ಹೇಗಿದ್ದೀರಿ? ತುಂಬ ಒಳ್ಳೆ ಹಾಡುಗಳು, ಚಿತ್ರಗೀತೆಗಳು ಮೂಡಿ ಬರ್ತಾ ಇವೆ, ಕೇಳ್ತಾ ಇದ್ದೇವೆ. ಧನ್ಯವಾದಗಳು. ನಮಸ್ಕಾರ, ಚಿಕ್ಕಪ್ಪ ಶಾರದ ರಾಮೇಶ್ವರದಿಂದ. ಎಲ್ಲಿದೆ ಉತ್ತರ ಬಂದಿಲ್ಲ. ಓಕೆ, ರಾಧಿಕಾ, ಶ್ರೀರೇಖಾ, ಅನುರಾಧ, ಅಕ್ಷಯ್, ಅನ್ಮಯ್, ಪಾರ್ಥ ಸಾರಥಿ, ಜಯನಗರ, ಶಿವಮೊಗ್ಗ. ಓಕೆ ಓಕೆ ಓಕೆ, ರೈಟ್. ಚಂದ್ರಿಕಾ ನೇರ್ಲಗುಂಡಿ ದಾವಣಗೆರೆ ಅಂತ. ಓಕೆ, ನಮ್ಮದೇ ಕಪ್ಪು ಅನ್ನೋ ರೀತಿ ಮೆಸೇಜ್ ಕಳಿಸಿದ್ದೀರಿ. ಎಸ್. ಮಂಜುನಾಥ ಕೆ, ಮರಬನಹಳ್ಳಿ, ಚನ್ನಗಿರಿ ತಾಲೂಕು. ಓಕೆ, ಚಿತ್ರದುರ್ಗದಿಂದ ಪಂಡರಹಳ್ಳಿಯ ರವಿ ಸ್ಟುಡಿಯೋ ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ, HLK ರೋಡು. ಹಾಂ, ಯಾರಿದು? ನಿಮ್ಮ ಹೆಸರೇ ಬಂದಿಲ್ಲ, ಬರೀ ಅಡ್ರೆಸ್ ಒಂದು ಹಾಕಿದ್ದೀರಿ ಸಾಕು, ಅಡ್ರೆಸ್ ಅವಶ್ಯಕತೆ ಇಲ್ಲ. ನಿಮ್ಮ ಹೆಸರು, ನಿಮ್ಮ ಊರು, ಭದ್ರಾವತಿ.

ಭದ್ರಾವತಿ ಇಂದ ಫಣೀಂದ್ರ ವಿನೋಬ ನಗರ ಭದ್ರಾವತಿ ಶಿವಮೊಗ್ಗ ಓಕೆ ಉತ್ತರ ಎಲ್ಲ ಮಿಕ್ಸ್ ಮಾಡಿ ಓಕೆ ಬಂದಿದೆ ರೈಟ್ ವೀಲೀಲಾ ವಿದ್ಯಾನಗರ ಶಿವಮೊಗ್ಗ ಸಂಜೆಯ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಓಕೆ ಜಯಪಟಸ್ವಾಮಿ ಕನ್ನಡ ಓಕೆ ಉತ್ತರ ಬಂದಿದೆ ಕೆ ಪಿ ದಿನೇಶ್ ಭಟ್ ಅರ್ಚನ ಭಟ್ ಆದಿತ್ಯ ಭಟ್ ಕೌರಿ ಮಣ್ಗದ್ದೆ ಹೋಬಳಿ ಓಕೆ ಭಾಗ್ಯಲಕ್ಷ್ಮಿ ಬೆಂಗಳೂರು ಓಕೆ ಜ್ಯೋತಿ ನೀನಾ ಸಂತೋಷ್ ನೆಮ್ತಿಯಿಂದ JSW ವಿಜಯನಗರ ಬಳ್ಳಾರಿ ಜಿಲ್ಲೆ ಹಾಗೂ ಭದ್ರಾವತಿ ತಾಲೂಕಿನ ಯಾರಿದು ಮುಳಿದಾರ್ ಶಿವಮೊಗ್ಗದಿಂದ ಓಕೆ ಶುಭ ಸಂಜೆ ಮಾಲ್ತೇಶ್ ಸರ್ ಕಾಫಿ ಆಯ್ತಾ ಸಂಜೆ ಕಾರ್ಯಕ್ರಮಕ್ಕೆ ಸ್ವಾಗತ ಕನ್ನಡ ಸೂಪರ್ ಕನ್ನಡ ಸಾಂಗ್ ಸೂಪರ್ ಇರಬೇಕು ಓಕೆ ರೈಟ್ ಉತ್ತರ ಕಳಿಸಿದ್ದಾರೆ ಅದು ಡೌಟಲ್ಲಿ ಕೇಳಿದ್ದಾರೆ ನನಗೆ ಉತ್ತರ ಓಕೆ ನೋಡೋಣ ಯಾರಿದು ಮಯೂರ್ಕೋಟೆ ಜನಾಪುರ ಭದ್ರಾವತಿಯಿಂದ ಹ್ಯಾಬಿಲ್ ರಾಘವೇಂದ್ರ ಅಪ್ಪ ವೃತ್ತ ಭದ್ರಾವತಿಯಿಂದ ಸಂದೇಶ ಬಂದಿದೆ ಪಲ್ಲವಿ ಮಿಲ್ಘಟ್ಟ ಶಿವಮೊಗ್ಗದಿಂದ ಓಕೆ ಚಂದ್ರಿಕಾ ಶೇಷಚಲ ಹಾರ್ನಹಳ್ಳಿ ವೀಣಾ ಗಾಡಿಕೊಪ್ಪ ಶಿವಮೊಗ್ಗದಿಂದ ಓಕೆ ಫುಲ್ ಕಾನ್ಫಿಡೆಂಟ್ ಆಗಿ ಕಳಿಸಿದ್ದಾರೆ ಓಕೆ ಶ್ರೀ ಹೂವಳ್ಳಿ ಲಕ್ಷ್ಮಿ ಚಂದ್ರಶೇಖರ್ ವಿದ್ಯಾನಗರ ಹರಿಹರ ಓಕೆ ರೈಟ್ ಜ್ಯೋತಿ ರಾಜಶೇಖರ್ ಸಿದ್ದಾರೂಢ ನಗರ ಭದ್ರಾವತಿಯಿಂದ ಓಕೆ ನಳಿನಿ ಗಿರಿಜಾ ರಾವ್ ಹಿರೇಡ್ಕ ದಕ್ಷಿಣ ಕನ್ನಡದಿಂದ ಓಕೆ ಪುಷ್ಪ ವಿನೋಬ ನಗರ ಶಿವಮೊಗ್ಗ ಸಂಜಯ ವಂದನೆಗಳು ಉತ್ತರ ಓಕೆ ಎಚ್ ವಿ ಗುರುಮೂರ್ತಿ ಎನ್ ಆರ್ಪುರ ಓಕೆ ಶುಭ ಸಂಜೆ ಗಜಾನನ ಭಟ್ ಬೋಳನಮಕ್ಕಿ ಹೊನ್ನಾವರ ಓಕೆ ಸುಜಾತ ಮಾಲಾ ಕರ್ಕುಚ್ಚಿ ಬೆಳಗಿನಿಂದ ಮಾಡಿ ಬಂದ ಎಲ್ಲ ಕಾರ್ಯಕ್ರಮಗಳು ತುಂಬಾ ಚೆನ್ನಾಗಿದ್ದವು ಧನ್ಯವಾದಗಳು ಈಗ ಯಾವ್ದಿದ್ದು ಎಲ್ಲ ಕಾರ್ಯಕ್ರಮಗಳು ಈಗೂ ಚೆನ್ನಾಗಿದ್ದಾವೆ ಧನ್ಯವಾದಗಳು ನಮಸ್ಕಾರ ಮಾಲ್ತೇಶ್ ಸರ್ ಉತ್ತರ ಉತ್ತರ ಬಂದಿದೆ ನಿಮ್ಮ ಹೆಸರು ಊರೇ ಬಂದಿಲ್ಲಲ್ಲ ಯಾರಿದು ನಂಬರ್ ಎಂಡಿಂಗ್ ವಿತ್ 4728 ದಯವಿಟ್ಟು ನಿಮ್ಮ ಹೆಸರು ಊರನ್ನ ಕಳಿಸ್ಕೊಡಿ ಚಿತ್ರದುರ್ಗದಿಂದ ಪಂಡರಹಳ್ಳಿ ರವಿ ಸ್ಟುಡಿಯೋ ಅದೇ ಹಾಕಿದ್ದಾರೆ ಉತ್ತರ ಅವರ ಹೆಸರೇ ಬಂದಿಲ್ಲಲ್ಲ ನಿಮ್ಮ ಹೆಸರು ಬಂದಿಲ್ಲ ಪುಷ್ಪ ವಿನೋಬರ್ಗರ ಶಿವಮೊಗ್ಗದಿಂದ ಓಕೆ ರೇಖಾ ಕೋಟಿ ಶ್ರೇಯ ಗುಜ್ಜ ಸಿದ್ದಾಪುರ ಭದ್ರಾವತಿಯಿಂದ ಉತ್ತರ ಕಳಿಸಿದ್ದಾರೆ ಓಕೆ ಸ್ನೇಹಿತರೆ ನಿಮ್ಮೆಲ್ಲ ಸಂದೇಶಗಳನ್ನು ತಗೊಂಡಿದ್ದೀನಿ ಓಕೆ ಆಲ್ಮೋಸ್ಟ್ ಎಲ್ಲ ಸರಿ ಉತ್ತರ ಕಳಿಸಿದ್ದೀರಿ ಸರಿ ಉತ್ತರ ನಿಮಗೆಲ್ಲ ಎಲ್ಲರಿಗೂ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ ಸರಿ ಉತ್ತರ ಯಾವುದಪ್ಪ ಅಂತೇಳಿ ಎಷ್ಟೋ ಜನ ಅವರು ಉತ್ತರದಲ್ಲೇ ಊರು ಸಹ ಸೇರ್ಕೊಂಡ್ಬಿಟ್ಟಿದೆ ಎಸ್ ಭದ್ರಾವತಿ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ನಗರ ತನ್ನ ಐತಿಹಾಸಿಕ VISL ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಯ ಕಾರಣದಿಂದ ಕರ್ನಾಟಕದ ಉಕ್ಕಿನ ನಗರ ಎಂಬುದಾಗಿ ಹೆಗ್ಗಳಿಕೆಯನ್ನು ಪಡೆದುಕೊಂಡಿದೆ ಭದ್ರಾವತಿ ಬಳ್ಳಾರಿ ಅದು ನಿಮಗೆ ಐರನ್ ಹೋರ್ ರಾ ಮೆಟೀರಿಯಲ್ ಅಲ್ಲಿ ಹೆಚ್ಚಾಗಿ ಸಿಗುತ್ತೆ ಮೈನಿಂಗ್ ಅಂತೀವಲ್ಲ ಅಲ್ಲಿ ಸಿಗುತ್ತೆ ಕಬ್ಬಿಣದ ಹದಿರು ಸಿಗುತ್ತೆ ಕಬ್ಬಿಣನೇ ತಯಾರಾಗುವಂಥದ್ದು ಸ್ಥಳ ಭದ್ರಾವತಿ ಅದು VISL ಫ್ಯಾಕ್ಟರಿಯಿಂದ ಹಾಗಾಗಿ ಉಕ್ಕಿನ ನಗರವನ್ನು ಭದ್ರಾವತಿ ಅಂತೇಳಿ ಕರೆಯಲಾಗುತ್ತೆ ಎಸ್ ಕೇಳಿದರೆ ಈಗ ಹಾಗಾದರೆ ಎರಡನೇ ತಯಾರಿ ಮಾಡ್ಕೊಂಡಿದ್ದೀರಾ ಪ್ರಶ್ನೆಗೆ ತಯಾರಿ ರೆಡಿ ಮಾಡ್ಕೊಳ್ಳಿ ಉತ್ತರ ಪ್ರಶ್ನೆ ಹೇಗಿದೆ ಕರ್ನಾಟಕದ ಯಾವ ನಗರವನ್ನು ಕಾಟನ್ ಸಿಟಿ ಇದು ತುಂಬ ಫೇಮಸ್ ಮತ್ತು ತುಂಬ ಜನಗಳಿಗೆ ಕನ್ಫ್ಯೂಷನ್ ಇದೆ ಒಂದು ಟೈಮಲ್ಲಿ ಅಷ್ಟು ಪಾಪ್ಯುಲಾರಿಟಿಯನ್ನು ಪಡ್ಕೊಂಡಿತ್ತು ಆ ನಗರ ಬಟ್ ಈಗ ಅದರದ್ದು ಪ್ರಭಾವ ಕಡಿಮೆ ಆಗಿದೆ ಬಟ್ ಕಾಟನ್ ಸಿಟಿ ಅಂದ ತಕ್ಷಣವೇ ಆ ಒಂದು ನಗರ ನೆನಪಾಗುತ್ತೆ ಆ ನಗರ ಯಾವುದು ಅಂತ ಹೇಳಿ ನೀವು ನಮ್ಮ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಉತ್ತರಗಳನ್ನು ಕಳಿಸ್ಕೊಡಿ ನಮ್ಮ ವಾಟ್ಸಪ್ ಸಂಖ್ಯೆ ಮತ್ತೊಮ್ಮೆ 9481572600 9481572600 ಒಂದು ಗೀತೆಯನ್ನು ಕೇಳಿ ಬರೋಣ ನಿಮ್ಮ ಸಂದೇಶಗಳನ್ನು ನಂತರ ತಗೊಳ್ಳೋಣಂತೆ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಆಡಿರುವ ಈ ಗೀತೆ ಚಿತ್ರ ಕಿಂದರ ಜೋಗಿ

ಮೆಚ್ಚಿನ ಅಂತ್ಯಾಕ್ಷರಿ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ, ಆ ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗವಹಿಸಿ ಅಂತ ಕೇಳ್ತಾ, ಪ್ರಶ್ನೋತ್ತರ ಕಾರ್ಯಕ್ರಮದಲ್ಲಿ ಕಾಟನ್ ಸಿಟಿ ಅಂತೇಳಿ ಕರ್ನಾಟಕದ ಯಾವ ನಗರವನ್ನು ಕರೆಯಲಾಗುತ್ತೆ ಅಂತೇಳಿ ಪ್ರಶ್ನೆ ಕೇಳಿದ್ದೆ. ಎಸ್, ನಿಮ್ಮ ಸಂದೇಶಗಳನ್ನು ತಗೊಂಡು ಬರೋಣ. ಯಾರೆಲ್ಲ ಸರಿ ಉತ್ತರವನ್ನು ಕಳಿಸಿದ್ದಾರೆ ನೋಡೋಣ. ಶುಭ ಸಂಜೆ. ಆಕಾಶವಾಣಿ ಪ್ರಸಾರವಾಗುತ್ತಿರುವ ಎಲ್ಲ ಹಾಡುಗಳು ಚೆನ್ನಾಗಿದೆ, ಹಾಗೆ ರೇಡಿಯೋ ಕೇಳ್ತಾ ಇದ್ದೇನೆ. ಮಂಜುನಾಥ್ ಲಕ್ಷ್ಮೀಶೇಖರ್ ಶಾಪ್ ಜನ್ನಾಪುರದಿಂದ. ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ ಉತ್ತರ ಓಕೆ ಬಂದಿದೆ. ಹಂಪಣ್ಣನ ಎಂಟಿಯಿಂದ. ಚಂದ್ರಿಕಾ ಶಶತಲ ಹಾರ್ನಹಳ್ಳಿಯಿಂದ. ಮಹೇಶ್ವರಿ ಕಾಗೇಹಳ್ಳ. ರಾಧಿಕಾ ಶ್ರೀರೇಖಾ ಅನುರಾಧ ಅಕ್ಷಯ್ ಅನ್ಮಯ್ ಪಾರ್ಥ ಸಾರಥಿ ಜಯನಗರ ಶಿವಮೊಗ್ಗದಿಂದ. ಪ್ರಶಾಂತ್ ಆರ್ ಶೆಟ್ಟರ್ ಭದ್ರಾವತಿ. ಮುರಳೀಧರ್ ಶಿವಮೊಗ್ಗದಿಂದ. ನಳಿನಿ ಗಿರಿಜಾ ರಾವ್ ಹಿರೇಡಕ ದಕ್ಷಿಣ ಕನ್ನಡ. ಜ್ಯೋತಿ ರಾಜಶೇಖರ್ ಸಿದ್ದರಾಮನಗರ ಭದ್ರಾವತಿ. ಶ್ರುತಿ ಸಂತೋಷ್ ಭದ್ರಾವತಿಯಿಂದ. ಶ್ರೀ ಹೂವಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ. ಓಕೆ. ಮಯೂರ್ಕೋಟಿ ಜನಪುರ ಭದ್ರಾವತಿ ಓಕೆ ಉತ್ತರ. ಓಕೆ. ಚಂದ್ರಿಕಾ ನೇರ್ಲಗುಂಡಿ ಓಕೆ ರೈಟ್. ಗೋಣಿಬೀಡಿನಿಂದ ದೇವೇಗೌಡ ಚಿನ್ಮಯ ಹರಿಣಿ ಓಕೆ. ಜಯಪಟಸ್ವಾಮಿ ಕೆನಡಾದಿಂದ ಓಕೆ ರೈಟ್. ವೀಣಾ ಗಾಡಿಕೊಪ್ಪ ಶಿವಮೊಗ್ಗದಿಂದ ಓಕೆ. ಗುರುಮೂರ್ತಿ ಎಚ್ ಬಿ ಗುರುಮೂರ್ತಿ ಎನ್ ಆರ್ ಪುರ ಓಕೆ ಉತ್ತರ ಬಂದಿದೆ. ಸಲ್ಮಾ ಟೀಚರ್ ತರೀಕೆರೆ ಓಕೆ ರೈಟ್. ಪುಷ್ಪ ವಿನೋಬನಗರ ಶಿವಮೊಗ್ಗ. ವೀಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ. ಬೂತನಗುಡಿ ಪ್ರದೀಪ್ ಭದ್ರಾವತಿ. ಜ್ಯೋತಿ ನೀನ ಸಂತೋಷ್ ನ್ಯಾಮತಿಯಿಂದ. ಹೆಬ್ಬೆಲ್ ರಾಘವೇಂದ್ರ ಅಪರ್ವತ ಭದ್ರಾವತಿಯಿಂದ. ಫಣೀಂದ್ರ ವಿನೋಬನಗರ ಶಿವಮೊಗ್ಗ. ಶಾಂತಾಚಾರ್ ಬೆಳಗ್ಗೆ ಕೊಕ್ಕನೂರು ಹರಿಹರ ತಾಲೂಕು ಓಕೆ ಎಸ್ ಓಕೆ ರೈಟ್. ಚಿಕ್ಕಪ್ಪ ಶಾರದಾ ಶಿವಮೊಗ್ಗದಿಂದ. ಭಾಗ್ಯಲಕ್ಷ್ಮಿ ಬೆಂಗಳೂರು. ರಾಯಚೂರಿಂದ ಪಲ್ಲವಿ ಏನಿದು ರಾಯಚೂರು ಪಲ್ಲವಿ ಶಿವಮೊಗ್ಗ ಮಿಲ್ಗಟ್ಟ ಓಕೆ ಎಲ್ಲ ಒಂದೇ ಲೈನಲ್ಲಿ ಇದೆ, ಉತ್ತರ ಯಾವುದು ಅಂತ ತಗೊಳ್ಳೋದು. ಕೆ ಪಿ ದಿನೇಶ್ ಭಟ್ ಅರ್ಚನಾ ಭಟ್ ಆದಿತ್ಯ ಭಟ್ ಕೌರಿ ಮಣ್ಗದ್ದೆ ಹುಬ್ಳಿ ಓಕೆ ರೈಟ್. ಸದಾಶಿವಪ್ಪ ಮಣ್ಗಟ್ಟ ಓ ಮಣ್ಗಟ್ಟ ಮಣ್ಗಟ್ಟ ಇಲ್ಲಿ ಓಕೆ. ಗೀತಾ ಮಲವಗಪ್ಪ ಗೀತಾ ಮಲವಗಪ್ಪ ಅಟ್ಲೀಸ್ಟ್ ನಿಮ್ಮ ಡಿಸ್ಟಿಕ್ ಸ್ವಲ್ಪ ಸೇರಿಸಿ ಗೊತ್ತಾಗೋದಿಲ್ಲ ಬೇರೆಯವರಿಗೆ. ಮಂಜುಳಾ ಜನಾರ್ದನ್ ಉದಯ ಟೈಲರ್ ಭೂತನಗುಡಿ ಭದ್ರಾವತಿಯಿಂದ ಓಕೆ. ಹಾಯ್ ಗುಡ್ ಈವ್ನಿಂಗ್ ಸರ್, ಕಾಫಿ ಆಯ್ತಾ? ವರ್ಣಿಕಾ ಜೀವನ್ ಅರಳಿಹಳ್ಳಿ ಜಸ್ಟ್ ಜಾಯಿನ್ ಸರ್ ಓಕೆ ಓಕೆ ಓಕೆ ರೈಟ್. ಕಾರ್ಯಕ್ರಮ ಮುಗಿತಾ ಬಂತು, ಜಾಯಿನ್ ಆಗ್ತಾ ಇದ್ದೀರಿ ಈಗ ಓಕೆ. ಎಸ್ ಕೆಳಗರೆ ಸರಿಯಾದ ಉತ್ತರ ಆಲ್ಮೋಸ್ಟ್ 90% ಉತ್ತರ ಸರಿಯಾಗೇ ಇತ್ತು. ದಾವಣಗೆರೆ ದಾವಣಗೆರೆ ಸರಿಯಾದ ಉತ್ತರ, ಕಾಟನ್ ಸಿಟಿ ಅಂತೇಳಿ ಓಕೆ. ಸಾಕಷ್ಟು ಕೈಮಗ್ಗಗಳು ಇರ್ತಕ್ಕಂಥ ಸ್ಥಳ ಅದು. ಸೊ ಈಗ ಅದರ ಪ್ರಭಾವ ಕಡಿಮೆ, ಸಂಖ್ಯೆಗಳು ಕಡಿಮೆ ಆಗಿದೆ ಓಕೆ. ಸ್ನೇಹಿತರೆ ನೆನಪಿರಲಿ, ಇಂದು ರಾತ್ರಿ 8 ಗಂಟೆಗೆ ಅಂತ್ಯಾಕ್ಷರಿ ಕಾರ್ಯಕ್ರಮ ಇರುತ್ತೆ, ಅದರಲ್ಲಿ ತಾವೆಲ್ಲ ಭಾಗವಹಿಸಬೇಕು. ಇನ್ನೊಂದು ಸಂದೇಶ ನೋಡ್ಬಿಡೋಣ. ರೇಖಾ ಕೋಟಿ ಶ್ರೇಯ ಗುಜ್ಜರ್ ಸಿದ್ದಾಪುರ ಭದ್ರಾವತಿ ರಾಯಚೂರು ಅಂತ ಹಾಕಿಬಿಟ್ಟಿದ್ದಾರೆ ಓಕೆ ರೈಟ್. ಸರಿಯಾದ ಉತ್ತರ ದಾವಣಗೆರೆ ಅಥವಾ ದಾವಣಗೆರೆ ಓಕೆ. ಡಾ ಎರಡನ್ನು ಬಳಸ್ತಾರೆ ಓಕೆ. ಕೇಳಿದ್ರೆ ಇನ್ನೇನು ಸಮಯ ಮುಗಿತಾ ಬಂದಿದೆ ಚಿತ್ರಗೀತೆಗಳ ಕಾರ್ಯಕ್ರಮ, ಇನ್ನೇನು ಇನ್ನೊಂದು ಗೀತೆ ನಿಮಗೆ ಸಿಗ್ಬೋದು. ಮತ್ತೆ 8 ಗಂಟೆಯ ಕಾರ್ಯಕ್ರಮದಲ್ಲಿ ತಾವೆಲ್ಲ ತಪ್ಪದೆ ಭಾಗವಹಿಸಿ ಅಂತ ಹೇಳ್ತಾ, ಇಷ್ಟೊತ್ತು ಈ ಕಾರ್ಯಕ್ರಮದಲ್ಲಿ ಸಂದೇಶಗಳನ್ನು ಕಳಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ನಮ್ಮೆಲ್ಲ ಕೇಳು ಬಾಂಧವರಿಗೆ ಮತ್ತೊಮ್ಮೆ ನಮಸ್ಕಾರಗಳು ನಿಲಯದ ಪರವಾಗಿ.

ದೀಪಕ್ ದೊಡ್ಡೇರಾ ಅವರ ಧ್ವನಿಯಲ್ಲಿ ಶ್ರೀನಿವಾಸ ಕಲ್ಯಾಣ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಈಗ ಕುನಾಲ್ ಗಾಂಜಾವಾಲಾ ಅವರ ಸ್ವರದಲ್ಲಿ ಆಕ್ಸಿಡೆಂಟ್ ಚಿತ್ರದ ಒಂದು ಕೊನೆಯ ಗೀತೆ

ಕೇಳಿದರೆ ಇದುವರೆಗೂ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.

0: ಕೇಳುಗರೆ, ನಾವು ವಿದ್ಯಾಭ್ಯಾಸ ಮುಗಿಸಿದೀವಿ, ಕೆಲಸ ಇಲ್ಲ ಅಂತ ಯೋಚಿಸ್ತಾ ಇದ್ದೀರಾ?
1: ವಿವಿಧ ಕೆಲಸಗಳಿಗೆ ನೈಪುಣ್ಯತೆ ಬೇಕು ಅಂತ ಹೇಳ್ತಾ ಇದ್ದೀರಾ?
0: ಕೌಶಲ್ಯ ಇಲ್ಲದೆ ಕೆಲಸ ಇಲ್ಲ, ಕೌಶಲ್ಯ ಪಡೆಯುವುದು ಹೇಗೆ ಅಂತ ಯೋಚಿಸ್ತಾ ಇದ್ದೀರಾ?
1: ಯಶಸ್ಸಿಗೆ ಏನೆಲ್ಲ ಸಾಧನೆ ಮಾಡಬೇಕು ಅಂತ ಚಿಂತಿಸ್ತಾ ಇದ್ದೀರಾ?

0: ಹಲವು ಸಾಧಕರ ಮಾರ್ಗದರ್ಶನ ಬೇಕು ಅಂತ ಆಲೋಚಿಸ್ತಾ ಇದ್ರೆ
1: ಆಕಾಶವಾಣಿ ಭದ್ರಾವತಿಯಲ್ಲಿದೆ ಉತ್ತರ.
0: ನೈಪುಣ್ಯತೆ,
1: ಕೌಶಲ್ಯ
0: ಹಾಗೂ ಯಶೋಗಾಥೆ ಒಳಗೊಂಡ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು.
1: ಗೆಲುವಿನ ಗುಟ್ಟು
2: ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ.
0: ಪ್ರತಿ ಶುಕ್ರವಾರ ಬೆಳಗ್ಗೆ 9:05 ಪ್ರಸಾರ.
1: ಪ್ರಾಯೋಜಕರು ಪಿಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ.
3: ನಮಸ್ಕಾರ, ದಿ ಒರಿಜಿನಲ್ ಆಭರಣ ಉಡುಪಿ ನಿಮಗಾಗಿ ತಂದಿದೆ ನೇಷನ್ ಫಸ್ಟ್ ಗೋಲ್ಡನ್ ಆಫರ್. ಚಿನ್ನಾಭರಣಗಳ ಮೇಕಿಂಗ್ ಚಾರ್ಜಸ್ ಮೇಲೆ ಪ್ರತಿ ಗ್ರಾಮ್ಗೆ 1,250 ರೂಪಾಯಿವರೆಗೆ ರಿಯಾಯಿತಿ. ವಜ್ರಾಭರಣಗಳ ಮೇಲೆ ಪ್ರತಿ ಕ್ಯಾರೆಟ್ಗೆ 15,000 ರೂಪಾಯಿವರೆಗೆ ರಿಯಾಯಿತಿ. ಬೆಳ್ಳಿಯ ಸಾಮಗ್ರಿಗಳ ಮೇಲೆ ಪ್ರತಿ ಕಿಲೋಗೆ ಫ್ಲಾಟ್ 7,000 ರೂಪಾಯಿ ರಿಯಾಯಿತಿ. ನಿಮ್ಮ ಹಳೆಯ ಚಿನ್ನವನ್ನು ವಿನಿಮಯ ಮಾಡಿ ಪ್ರತಿ ಗ್ರಾಮ್ಗೆ 250 ರೂಪಾಯಿ ಹೆಚ್ಚುವರಿ ಪಡೆಯಿರಿ. ಈ ಆಫರ್ June 7ರವರೆಗೆ ಮಾತ್ರ. ನಿಯಮಗಳು ಅನ್ವಯಿಸುತ್ತವೆ. ನಿಮ್ಮ ಹತ್ತಿರದ ದಿ ಒರಿಜಿನಲ್ ಆಭರಣ ಶೋರೂಮ್ಗೆ ಭೇಟಿ ನೀಡಿ.
4: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತಿದೆ.
5: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
4: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
5: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
6: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
7: ಕೇಳಿದರೆ ಈಗ ಸೇವಾ ಮಾಹಿತಿ. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಶಿವಮೊಗ್ಗ ಇವರ ವತಿಯಿಂದ June 5ರಂದು June 10:00 ಉದ್ಯೋಗಾಕಾಂಕ್ಷಿಗಳಿಗಾಗಿ ನೇರ ಸಂದರ್ಶನ ಹಮ್ಮಿಕೊಳ್ಳಲಾಗಿದೆ. ಈ ಸಂದರ್ಶನದಲ್ಲಿ ಖಾಸಗಿ ಪ್ರತಿಷ್ಠಿತ ಕಂಪನಿಯಾದ ಎನ್ಐಡಿಇಸಿ ಇಂಡಸ್ಟ್ರಿಯಲ್ ಆಟೋಮಿಷನ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಮತ್ತು ಎನ್ಟಿಟಿಎಫ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಗಳು ಭಾಗವಹಿಸಲಿದ್ದು, ಖಾಲಿ ಇರುವ ಹುದ್ದೆಗಳಿಗೆ ಅಭ್ಯರ್ಥಿಗಳನ್ನು ನೇರ ಸಂದರ್ಶನದ ಮೂಲಕ ಆಯ್ಕೆ ಮಾಡಿಕೊಳ್ಳಲಿವೆ. ಎಸ್ಎಸ್ಎಲ್ಸಿ, ಪಿಯುಸಿ, ಐಟಿಐ, ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಿಷಿಯನ್, ಎಲೆಕ್ಟ್ರೋ ಮತ್ತು ಮೆಕಾನಿಕಲ್, ಮೆಕಾನಿಕಲ್ ಫಿಟ್ಟರ್ ಟರ್ನರ್, ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಆಂಡ್ ಎಲೆಕ್ಟ್ರಾನಿಕ್ಸ್, ಎಲೆಕ್ಟ್ರಿಕಲ್ ಆಂಡ್ ಕಮ್ಯುನಿಕೇಷನ್ ಪದವಿ ಪೂರೈಸಿದ 18ರಿಂದ 24 ವರ್ಷದೊಳಗಿನ ಅಭ್ಯರ್ಥಿಗಳು ಭಾಗವಹಿಸಬಹುದಾಗಿದೆ. ಸಂದರ್ಶನಕ್ಕೆ ಬರುವವರು ತಮ್ಮ ಬಯೋಡಾಟಾ ಮತ್ತು ಆಧಾರ್ ಕಾರ್ಡ್ ಪ್ರತಿಗಳೊಂದಿಗೆ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ, ಗುತ್ತೆಪ್ಪ ಕಾಲೋನಿ, ಪಂಪಾ ನಗರ, 2ನೇ ಕ್ರಾಸ್, ಸಾಗರ ರಸ್ತೆ, ಶಿವಮೊಗ್ಗ ಇಲ್ಲಿ ಹಾಜರಾಗುವಂತೆ ಉದ್ಯೋಗಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ನೇರ ಸಂದರ್ಶನಕ್ಕೆ ಪ್ರವೇಶ ಉಚಿತವಾಗಿದೆ. ತುಂಗಾ ಜಲಾಶಯದ ಜಲಾನಯನ ಪ್ರದೇಶದಲ್ಲಿ ಹೆಚ್ಚಿನ ಪ್ರಮಾಣದ ಮಳೆಯಾಗುವ ಮುನ್ಸೂಚನೆ ಇದ್ದು, ಒಳಹರಿವು ಬಂದಲ್ಲಿ ಯಾವ ಕ್ಷಣದಲ್ಲಾದರೂ ತುಂಗಾ ಜಲಾಶಯದಿಂದ ನೀರನ್ನು ಬಿಡುವ ಸಂಭವವಿರುತ್ತದೆ. ಆದುದರಿಂದ ತುಂಗಾ ಜಲಾಶಯದ ಕೆಳಭಾಗದ ನದಿ ಪಾತ್ರದಲ್ಲಿ ಬರುವ ಗ್ರಾಮಗಳ ಪ್ರದೇಶದ ಗ್ರಾಮಸ್ಥರಿಗೆ ನದಿ ಪಾತ್ರದಲ್ಲಿ ಹಾಗೂ ತಗ್ಗು ಪ್ರದೇಶಗಳಲ್ಲಿ ದನಕರುಗಳನ್ನು, ಪ್ರಾಣಿಗಳನ್ನು ಮೇಯಲು ಬಿಡುವ ಯಾವುದೇ ಚಟುವಟಿಕೆಗಳನ್ನು ಮಾಡದೆ ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ಕರ್ನಾಟಕ ನೀರಾವರಿ ನಿಗಮದ ಕಾರ್ಯಪಾಲಕ ಇಂಜಿನಿಯರಿಂಗ್ ಅವರು ಮುನ್ಸೂಚನೆ ನೀಡಿದ್ದಾರೆ. ಸೇವಾ ಮಾಹಿತಿ ಕೇಳಿದಿರಿ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ ಆಗ್ತಾ ಇದೆ 6:05. ಇನ್ನು ಮುಂದೆ ಇಂಗ್ಲಿಷಿನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಕೆಳಗಡೆ ಇದೊಂದು ಪ್ರಕಟಣೆ. ಶಿವಮೊಗ್ಗ ಜಿಲ್ಲಾ ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆಯ ಸಹಯೋಗದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ವತಿಯಿಂದ ವೀರ್ ಪರಿವಾರ್ ಸಹಾಯತಾ ಯೋಜನೆಯಡಿ ಉಚಿತ ಕಾನೂನು ಸೇವೆಯನ್ನು ಒದಗಿಸಲಾಗುತ್ತಿದ್ದು, ಜೂನ್ 7ರಂದು ಬೆಳಿಗ್ಗೆ 10:30 ಶಿವಮೊಗ್ಗ ರಾಜ್ಯ ಸರ್ಕಾರಿ ನೌಕರರ ಭವನದ ಸಭಾಭವನದಲ್ಲಿ ಲಭ್ಯ ಕಾನೂನು ಸೇವೆಗಳ ಕುರಿತಂತೆ ವಿಸ್ತೃತ ಮಾಹಿತಿ ನೀಡುವ ಸಲುವಾಗಿ ಕಾನೂನು ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ಶಿವಮೊಗ್ಗ, ದಾವಣಗೆರೆ ಮತ್ತು ಚಿತ್ರದುರ್ಗ ಜಿಲ್ಲೆಗಳ ಸೈನಿಕರು ಮತ್ತು ಕುಟುಂಬದವರು, ಮಾಜಿ ಸೈನಿಕರು, ವೀರ ನಾರಿಯರು ಹಾಗೂ ಮಾಜಿ ಸೈನಿಕರ ಅವಲಂಬಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಲಭ್ಯ ಕಾನೂನು ಸೇವೆಗಳ ಮಾಹಿತಿ ಪಡೆದುಕೊಳ್ಳುವಂತೆ ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆಯ ಉಪನಿರ್ದೇಶಕರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ.

ಕೆಳಗಡೆ ಈಗ ನಿಲಯದಿಂದ ಪ್ರಸಾರವಾಗುವ ಈ ಸಂಜೆ ಹಾಗೂ ನಾಳಿನ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಡೋಣ. ಈ ಸಂಜೆ 6:30 ರಸವಾರ್ತೆ, 6:51 ಕೃಷಿರಂಗ ಕಾರ್ಯಕ್ರಮ. ಮೆಕ್ಕೆಜೋಳದಲ್ಲಿ ಕಂಡುಬರುವ ಎಲೆ ತಿನ್ನುವ ಹುಳುವಿನ ಬಾಧೆ ಹಾನಿಯ ಲಕ್ಷಣ ಹಾಗೂ ನಿರ್ವಹಣಾ ಕ್ರಮಗಳು, ಈ ಕುರಿತು ಶಿವಮೊಗ್ಗ ಮಹಾವಿದ್ಯಾಲಯ ಕೀಟಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾ ಶರಣಬಸಪ್ಪ ದೇಶ್ಮುಖ್ ಅವರೊಡನೆ ಸಂದರ್ಶನ. ಸಂದರ್ಶಕರು ಡಾ ಎಸ್ಎಂ ಸುಧಾಕರ್. ನಂತರ ಕೃಷಿ ಉಳಿಸಿ ಅಭಿಯಾನ 2026 ಈ ಕುರಿತು ಮಾಹಿತಿ. ನಂತರ ಸಮತೋಲಿತ ರಸಗೊಬ್ಬರಗಳ ಬಳಕೆ ಕುರಿತು ಡಾ ಎಸ್ಎಂ ಸುಧಾಕರ್ ಅವರಿಂದ ಮಾಹಿತಿ ಕೇಳಲಿದ್ದೀರಿ. ಇನ್ನು ರಾತ್ರಿ 7:45 ಹಿಂದಿ ಚಿತ್ರಗೀತೆಗಳು, 8:00 ನಿಮ್ಮ ಮೆಚ್ಚಿನ ಕಾರ್ಯಕ್ರಮ ಅಂತ್ಯಾಕ್ಷರಿ, 9:15 ಪ್ರಚಲಿತ ವಿದ್ಯಮಾನ, 9:30 ಕ್ರೀಡಾಲೋಕ, 10:00 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಇಂದು ಮತ್ತು ನಾಳೆ ರಾತ್ರಿ 10:30 ಕೇಂದ್ರ ಸರ್ಕಾರ 12 ವರ್ಷ ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ.

ಕೇಳಿದರೆ ನಾಳೆ ಬೆಳಿಗ್ಗೆ 6:10 ಭಕ್ತಿಗೀತೆಗಳ ಕಾರ್ಯಕ್ರಮ ಗೀತಾರಾಧನ, 6:30 ಚಿಂತನ ರಾಧಾ ಪ್ರಕಾಶ್ ಅವರಿಂದ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರಿಂದ ಕರುಣಾಳು ಬಾಬೆಳಕೆ ಕಥನಗಳು. 6:40 ನೇಗಿಲ ಮಿಡಿತ, ಅಡಿಕೆ ಗಿಡದ ಜೊತೆಯಲ್ಲಿ ಬೆಳೆಯಬಹುದಾದ ಅರಣ್ಯಾಧಾರಿತ ಮರಗಳು, ಈ ಕುರಿತು ಡಾಕ್ಟರ್ ಶಿವಪುತ್ರ ಬೊಮ್ಮನಹಳ್ಳಿ ಸಹಾಯಕ ಪ್ರಾಧ್ಯಾಪಕರು ಅರಣ್ಯಶಾಸ್ತ್ರ ವಿಭಾಗ ಕೃಷಿ ಮಹಾವಿದ್ಯಾಲಯ ಶಿವಮೊಗ್ಗ ಇವರಿಂದ ಮಾಹಿತಿ. 6:45 ಹೆಲ್ತ್ ಏಡ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮದಲ್ಲಿ ತೊನ್ನು, ಈ ಕುರಿತು ಮಾಹಿತಿ ನೀಡಲಿದ್ದಾರೆ ಡಾಕ್ಟರ್ ಶಾಂತಲಾ ಆರ್ಎಂ. ಇದು ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ಆಸ್ಪತ್ರೆ ಶಿವಮೊಗ್ಗ. 6:50 ಸುದ್ದಿ ಮಿಂಚು. ಇನ್ನು ನಾಳೆ ಬೆಳಿಗ್ಗೆ 7:15 ಶಿವಮೊಗ್ಗ ತಾಲೂಕು ಯಲವಟ್ಟಿ ಗ್ರಾಮದ ಜಗದ್ಗುರು ಸಚ್ಚಿದಾನಂದ ಪ್ರೌಢಶಾಲೆಯ ಬಾಲಕರ ಹಾಸ್ಟೆಲ್ ಹಾಗೂ ಉಚಿತ ಶಿಕ್ಷಣದ ಕುರಿತು ಬೆಕ್ಕಿನ ಕಲ್ಮಠದ ಸ್ವಾಮೀಜಿ ಶ್ರೀ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಹಾಗೂ ವಿದ್ಯಾಪೀಠದ ನಿರ್ದೇಶಕರುಗಳಾದ ಚಂದ್ರಶೇಖರಯ್ಯ ಎಚ್ಎಂ ಮತ್ತು ಚಂದ್ರಪ್ಪ ಕೆ ಇವರೊಂದಿಗೆ ಸಂವಾದ. ಪ್ರಸ್ತುತಿ ಭದ್ರಾವತಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್.

ಇನ್ನು ನಾಳೆ ಬೆಳಿಗ್ಗೆ 7:45 ಚಿತ್ರಗೀತೆಗಳು, 8:30 ಶಿಕ್ಷಣ ಕ್ಷೇತ್ರದಲ್ಲಿ ವಿವಿಧ ರೀತಿಯ ಸಾಧನೆ ಮಾಡಿದ ಹಾಗೂ ಸಾರ್ವಜನಿಕ ಸೇವೆ ಸಲ್ಲಿಸಿದ ಕೆಬಿ ರಾಮಲಿಂಗಪ್ಪ ಅವರೊಂದಿಗೆ ವಿಶೇಷ ಸಂವಾದ. ಇವರೊಂದಿಗೆ ಭಾಗವಹಿಸುತ್ತಾರೆ ಭದ್ರಾವತಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್. 9:05 ಮಿಕ್ಸ್ ಮೆಲೋಡಿ, 9:35 ಭಾವಗೀತೆಗಳು, 10:00 ಹಾಡು ಮಾತಾಡುವ ಕಾರ್ಯಕ್ರಮದಲ್ಲಿ ಒಗಟು ಬಿಡಿಸಿ ಒಗಟಿಗೆ ಉತ್ತರಿಸಿ, ಪ್ರಸ್ತುತಿ ಸುಬ್ರಹ್ಮಣ್ಯ ಶರ್ಮಾ. 11:00 ಚೈತ್ರವನ, ಕಾವ್ಯ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನಂ ಅಯೋಧ್ಯೆ ಸಂಪುಟದಲ್ಲಿ ಕವಿಕೃತ ದರ್ಶನಂ, ಈ ಭಾಗದ ವಾಚನ ಮಾಡಲಿದ್ದಾರೆ ಎಂಎಸ್ ಅನಂತನಾರಾಯಣ, ವ್ಯಾಖ್ಯಾನ ಎಚ್ಎಸ್ ಗೋಪಾಲ್. ಇನ್ನು 11:30 ಸೇವಾ ಮಾಹಿತಿ, ನಂತರ ಭಾವಗೀತೆಗಳು, 11:45 ಜನಪದ ಸಂಗೀತ, ನಮ್ಮಪ್ಪ ತಿಮ್ಮಪ್ಪ ಮತ್ತು ಉದುರು ಉದುರು ಮಲ್ಲಿಗೆ ಹಾಡಲಿದ್ದಾರೆ ಶಿವಮೊಗ್ಗದ ರಾಜ್ಕುಮಾರ್ ಕೆ ಮತ್ತು ತಂಡದವರು. 12:05 ವನಿತಾ ವಿಹಾರ. ಬಾಗಲಕೋಟೆ ಜಿಲ್ಲೆ ಬೀಳಗಿ ಪಟ್ಟಣದ ಕನ್ನಡ ಉಪನ್ಯಾಸಕಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾ ರಾಜೇಶ್ವರಿ ಶೀಲವಂತ ಅವರೊಂದಿಗೆ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಮಾಡಿದ ಸಾಧನೆ ಕುರಿತು ಸಂದರ್ಶನ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮ, 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮದಲ್ಲಿ ಪಿಎಂ ಸೂರ್ಯಘರ್ ಯೋಜನೆ ಈ ಕುರಿತು ಮಾಹಿತಿ. ಇನ್ನು 1:20 ಚಿತ್ರಗೀತೆಗಳು, 2:40 ಭಾವಗೀತೆಗಳು, 3:00 ಚಾರ್ಟ್ ಶೋ, 4:00 ಮಿಕ್ಸ್ ಮೆಲೋಡಿ, 5:00 ಚಿತ್ರಗೀತೆಗಳ ಕಾರ್ಯಕ್ರಮ. ಇನ್ನು ನಾಳೆ ಸಂಜೆ 6:00 ಸೇವಾ ಮಾಹಿತಿ, 6:30 ಜಿಲ್ಲಾ ವಾರ್ತಾಪತ್ರ, 6:51 ಕಿಸಾನ್ ವಾಣಿ ಕಾರ್ಯಕ್ರಮ. ನವದೆಹಲಿಯಲ್ಲಿ ಹಮ್ಮಿಕೊಳ್ಳಲಾದ ಖರೀಫ್ ಅಭಿಯಾನ 2026 ಸಮಾರೋಪ ಸಮಾರಂಭದ ಬಾನುಲಿ ವರದಿ ಕೇಳಿವಿರಿ. ಪ್ರಸ್ತುತಿ ಡಾ ಎಸ್ ಎಂ ಸುಧಾಕರ್. ರಾತ್ರಿ 7:45 ಹಿಂದಿ ಚಿತ್ರಗೀತೆಗಳು, 8:00 ಚಿತ್ರಗೀತೆಗಳು, 9:30 ಕನ್ನಡ ಭಾರತಿ, 10:00 ಕನ್ನಡ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ. ಕೆಳಗರೆ ಇದುವರೆಗೂ ನಿಲಯದಿಂದ ಪ್ರಸಾರವಾಗುವ ಈ ಸಂಜೆ ಹಾಗೂ ನಾಳಿನ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಈ ವಿವರವನ್ನು ಆಕಾಶವಾಣಿ ಭದ್ರಾವತಿಯ ಫೇಸ್ಬುಕ್ ಅಕೌಂಟ್ನಲ್ಲೂ ತಿಳಿಯಬಹುದು. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ ಆಗ್ತಾ ಇದೆ 6:20. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.

0: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಿಕ ಸಾಧನಾ ಶರ್ಮಾ. ಅದು ಮುಖ್ಯ ವಾರ್ತಾ. ಕೇಂದ್ರೀಯ ಮಂತ್ರಿಮಂಡಲೇನ ವಿಮಾನನ ಪರಿವಹನ ಮಾರ್ಗ ಆಧಾರಭೂತ ಸಂರಚನಾ ಕ್ಷೇತ್ರು ಇಟಿಎಸ್ ಮೂಲ್ಯಸ್ಯ ಸ್ಥಿರೀಕರಣಾರ್ಥಂ ತೈಲ ವಿಪಣನ ಸಮವಾಯೇಭ್ಯ ಸಹಸ್ರ ಕೋಟಿ ರೂಪ್ಯಕಾಣಾಂ ಆಯ ವ್ಯಯ ಸಹಾಯತಾಂ ಪ್ರದಾತುಂ ಕತಿಪಯಾಃ ಮಹತ್ವಪೂರ್ಣಾಃ ಯೋಜನಾಃ ಅನುಮೋದಿತಃ. ಕರ್ನಾಟಕ ರಾಜ್ಯಸ್ಯ ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರಃ ಶಪಥಗ್ರಹಣಂ ಕೃತವಾನ್. ಪಶ್ಚಿಮ ಬಂಗಾಲಸ್ಯ ತೃಣಮೂಲ ಕಾಂಗ್ರೆಸ್ ದಲಾತ್ ನಿಷ್ಕಾಸಿತ ಟಿಎಂಸಿ ವಿಧಾಯಕ ಋತಬ್ರತ ಬನರ್ಜಿ ಇತ್ಯನೇನ ಉಕ್ತಂ ಯತ್ ಪಕ್ಷೇ ಪ್ರಾಯಃ ಷಷ್ಠಿ ವಿಧಾಯಕಃ ಸಂತಿ. ದಿಲ್ಲಿ ನಗರಸ್ಯ ಮಾಲವೀಯ ನಗರೆ ವಿಶ್ರಾಂತಿ ನಿಲಯೇ ಭೀಷಣಾಗ್ನಿಕಾಂಡಃ ಏಕವಿಂಶತಿ ಜನಃ ಮೃತಃ. ಅಪಿ ಚ ಭಾರತಂ ಪಂಚವಿಂಶತ್ಯಧಿಕ ದ್ವಿಸಹಸ್ರತಮೇ ವರ್ಷೇ ವಿಶ್ವಸ್ಯ ದ್ವಿತೀಯಂ ಬೃಹತ್ತಮಂ ಸೌರ ವಿಕಾಸ ವಿಪಣಕಂ ಜಾತಂ. ಇದಾನೀಂ ವಾರ್ತಾಃ ವಿಸ್ತರೇಣ. ಕೇಂದ್ರೀಯ ಮಂತ್ರಿಮಂಡಲೇನ ವಿಮಾನನ ಪರಿವಹನ ಮಾರ್ಗ ಆಧಾರಭೂತ ಸಂರಚನಾ ಕ್ಷೇತ್ರು ಕತಿಪಯಃ ಮಹತ್ವಪೂರ್ಣ ಯೋಜನಾ ಅನುಮೋದಿತಃ. ಪಶ್ಚಿಮ ಏಷ್ಯಾ ಸಂಕಟ ಕಾರಣೇನ ವರ್ಧಿತೇಷು ಇಂಧನ ಮೌಲ್ಯೇಷು ಭಾರತೀಯ ವಿಮಾನ ಸೇವಾನಾಂ ಕೃತೆ ವಿಮಾನ ಇಂಧನಸ್ಯ ಅರ್ಥಾತ್ ಇಟಿಎಸ್ ಮೌಲ್ಯಸ್ಯ ಸ್ಥಿರೀಕರಣಾರ್ಥಂ ತೈಲ ವಿಪಣನ ಸಮವಾಯೇಭ್ಯ ಸಹಸ್ರ ಕೋಟಿ ರೂಪ್ಯಕಾಣಾಂ ಆಯ ವ್ಯಯ ಸಹಾಯತಾಂ ಪ್ರದಾತುಂ ಪ್ರಶಾಸನಂ ನಿರ್ಣಯಂ ಕೃತವತ್. ಸೂಚನಾ ಪ್ರಸಾರಣ ಮಂತ್ರಿ ಅಶ್ವಿನಿ ವೈಷ್ಣವ ಅವದತ್ ಯತ್ ಏತೇನ ವಿಮಾನನ ಕ್ಷೇತ್ರ ಸಂಬತ್ತಾ ಪ್ರಾಯ ಸಪ್ತಸಪ್ತತಿ ಲಕ್ಷ ಆಜೀವಿಕಾ ಸುರಕ್ಷಿತಾ ಭವಿಷ್ಯಂತಿ. ಏಷಾ ಸಹಾಯತಾ ಯೋಜನಾ ಷಟ್ತ್ರಿಂಶತ್ ಮಾಸ ಪರ್ಯಂತಂ ಪ್ರವರ್ತಿಷ್ಯತಿ. ಮಂತ್ರಿಮಂಡಲೇನ ದಿಲ್ಲಿ ನಿಕಟವರ್ತಿ ಕ್ಷೇತ್ರೇ ವಾಯು ಪ್ರದೂಷಣ ನಿಯಂತ್ರಣಾರ್ಥಂ ಅಪಿ ಏಕಸ್ಯಾ ಬೃಹತ್ಯಾ ಯೋಜನಾಯಾ ಅನುಮೋದನಂ ಕೃತಂ. ಆರ್ಥಿಕ ಸಂಬದ್ಧೆಯ ಮಂತ್ರಿಮಂಡಲೀಯ ಸಮಿತಿಯ ಒಡಿಶಾ ರಾಜ್ಯ ರಾಮೇಶ್ವರಾತ್ ಪಾರಾದೀಪ ಪರ್ಯಂತಂ ತ್ರಿಷಷ್ಟಿ ಅಧಿಕ ಶತ ಕಿಲೋಮೀಟರ್ ಪರಿಮಿತಸ್ಯ ನೂತನ ತಟೀಯ ರಾಜಮಾರ್ಗ ನಿರ್ಮಾಣಾಯ ಅನುಮತಿ ಪ್ರದತ್ತಾ. ಏತದ್ ಅತಿರಿಕ್ತಂ ಸಮಿತ್ಯ ಬಿಹಾರ ರಾಜ್ಯ ರಾಷ್ಟ್ರೀಯ ರಾಜಮಾರ್ಗಯೋಃ ಏಕತ್ರಿಂಶತ್ ತಥಾ ಏಕತ್ರಿಂಶತ್ ಅಧಿಕ ದ್ವಿಶತಸ್ಯ ಚ ಇತ್ಯೇತಯೋಃ ಖಗಡಿಯಾ ಪೂರ್ಣಿಯಾಖಂಡಸ್ಯ ಚತುರ್ಪಥ ಪರಿಯೋಜನಾ ಅಪಿ ಅನುಮೋದಿತಾ. ರಾಷ್ಟ್ರಪತಿ ದ್ರೌಪದಿ ಮುರ್ಮುಃ ಅದ್ಯ ರಾಷ್ಟ್ರೀಯ ಆದಿವಾಸಿ ಸಮ್ಮೇಳನಸ್ಯ ಉದ್ಘಾಟನಂ ಕೃತವತಿ. ನವದಿಲ್ಲ್ಯಾಂ ಆಯೋಜಿತಾಯಾಂ ಏಕೀಕೃತ ಜನಜಾತೀಯ ವಿಕಾಸ ಸಮವಾಯಾನಾಂ ತಥಾ ಏಕೀಕೃತ ಜನಜಾತೀಯ ವಿಕಾಸ ಯೋಗಸ್ಯ ಚ ವಿಸ್ತಾರ ವಿಷಯಿಕಾಯಾಂ ಸಮಾಯೋಜಿತಾಯಾಂ ಸಭಾಯಾಂ ರಾಷ್ಟ್ರಪತಿ ಅವದತ್ ಯತ್ ದೇಶವ್ಯಾಪಿನಃ ಜನಜಾತೀಯ ಸಮಾಜಸ್ಯ ಸಂಸ್ಕೃತಿ ಅತ್ಯಂತ ಸಮೃದ್ಧ ಅಸ್ತಿ ಅತಃ ಜನಜಾತೀಯ ಸಮುದಾಯಸ್ಯ ಉನ್ನತ್ಯರ್ಥಃ ವಿಶೇಷ ಪ್ರಯತ್ನಃ ಕರಣೀಯಃ. ತಯಾ ಉಕ್ತಂ ಯತ್ ವಿಕಾಸ ಕಾರ್ಯಾಣಿ ಅಂತಿಮ ಗೃಹಂ ಯಾವತ್ ಅಂತಿಮ ಗ್ರಾಮಂ ಯಾವತ್ ಚ ಅವಶ್ಯಂ ಪ್ರಾಪ್ನುಯುಃ. ರಾಷ್ಟ್ರಪತಿ ಚಿಂತಾಂ ಅಪಿ ವ್ಯಕ್ತೀಕೃತವಾನ್ ಕೃತವತಿ ಯತ್ ಅದ್ಯಾಪಿ ಕೇಚನ ಜನಜಾತೀಯ ವರ್ಗಾಃ ಶಾಸನಸ್ಯ ವಿವಿಧಾಭಿಃ ಯೋಜನಾಭಿಃ ಅನಭಿಜ್ಞಾಃ ಸಂತಿ.
1: पीएम जनमन योजना के तहत जनजाति और समुदाय में भी सबसे पिछड़े समूहों के 20,000 से अधिक गांव तक तो विकास कार्यक्रम को पहुंचाने का लक्ष्य है. हम सब जानते हैं 75 जो ग्रुप और है पीबीटीजी सबसे पिछड़े अभी भी और कोई पेड़ के मंच के रहते रहते हैं. उनके कोई जमीन नहीं, जमीन था लेकिन रिकॉर्डेड नहीं, इसलिए उनको जमीन देकर घर बनाना उनके हर चीज के लिए अधिकारी लोगों को
0: ರಾಷ್ಟ್ರಪತಿ ಸರ್ವಾಸಾಂ ಸಂಸ್ಥಾನಾಂ ಹಿತಧಾರಕಾನ್ ಆಹೂತವತಿ ಯತ್ ಜನಜಾತಿಯ ಯುವಭ್ಯಃ ಸಮ್ಮಾನಜನಕ ಜೀವಿಕಾಯಾಃ ತಥಾ ಪ್ರತ್ಯೇಕಂ ಜನಜಾತಿಯ ಬಾಲಕಾಯ ವಿದ್ಯಾಲಯ ಶಿಕ್ಷಾಯಾಃ ಸುನಿಶ್ಚಿತೀಕರಣಂ ಕ್ರಿಯತಾಂ.
1: ये दूर दराज के लोग जो जंगलों में रहते हैं उन तो एक रोडमैप बनाना चाहिए. आप कौन सी गांव को कवर किया, कौन सी पॉपुलेशन के थे, ट्राइबल के कितने लोग हैं, कहां तक हम पहुंच पाए कहां तक नहीं पाए. पढ़ा लिखा होते हुए भी

0: ಸಮಯ 6:30. ಈಗ ರಸವಾರ್ತೆ.
1: ಆಕಾಶವಾಣಿ ರಸವಾರ್ತೆ, ಬರೆದವರು ವಿಜಯಪುರದ ಕಟ್ಟೆ ಗುರುರಾಜ್, ಓದುತ್ತಿರುವವರು ಲಿಂಗಾನಂದ. ಪ್ರಿಯ ಶ್ರೋತೃಗಳೇ, ಸಯ್ಯಾಜಿ ಶಿಂದೆ ಈ ಹೆಸರು ಕೇಳ್ತಿದ್ದಂತೆ ಖಳನಟನ ಚಿತ್ರ ಒಂದು ಕಣ್ಣ ಮುಂದೆ ಎದ್ದು ಬರುತ್ತೆ. ಆ ಆರ್ಭಟ ಘರ್ಜನೆಯಿಂದಲೇ ಸಯ್ಯಾಜಿ ಶಿಂದೆ ಸಿನಿಮಾ ರಂಗದಲ್ಲಿ ಸೈ ಅನಿಸಿಕೊಂಡಿರೋದು. ಆದ್ರೆ ಶಿಂದೆಗೆ ಇನ್ನೊಂದು ಮುಖ ಇದೆ, ಅದನ್ನ ಯಾರೂ ನೋಡಿಲ್ಲ. ಸಯ್ಯಾಜಿ ಶಿಂದೆ ಪರದೆ ಮೇಲೆ ಕ್ರೂರವಾಗಿ ಕಾಣಿಸಿಕೊಂಡ್ರು, ಮನಸ್ಸು ಮಾತ್ರ ನಮ್ಮ ನಾಗಮಂಗಲ ಬೆಣ್ಣೆನೆ. ಯಾರಾದ್ರೂ ಮರ ಕಡಿದ್ರೆ ಸಾಕು ಸಯ್ಯಾಜಿ ಮಮ್ಮಲ ಮರುಗ್ತಾರೆ. ಇವರು ಮಾಡಿರೋ ಹಸಿರು ಅಭಿಯಾನದಿಂದ 6.5 ಲಕ್ಷ ಗಿಡಗಳು ಇಂದು ಮರಗಳಾಗಿವೆ, ನೆರಳು ಕೊಡುತ್ತಿವೆ. ಇದನ್ನೆಲ್ಲ ನೆಟ್ಟಿದ್ದು ಅವರ ತಾಯಿಯ ನೆನಪಿಗಾಗಿ. ಅಮ್ಮ ಹಾಸಿಗೆ ಹಿಡಿದಾಗ ಶಿಂದೆ ಕಳವಳಗೊಂಡ್ರು, ಅಮ್ಮನಿಲ್ಲದ ಜಗತ್ತನ್ನ ಊಹಿಸಿ ದಿಗಿದಿಗಿಲುಗೊಂಡ್ರು. ಅಮ್ಮ ಕೈಬಿಟ್ಟು ಹೋಗೋದು ನಿಕ್ಕಿಯಾದಾಗ ಆಕೆಯ ನೆನಪಿನಲ್ಲಿ ಹುಟ್ಟೂರು ಸತಾರಾದ ಮಸ್ವೇಹಳ್ಳಿಲಿ 2000 ಗಿಡಗಳನ್ನ ಅವರು ನೆಟ್ಟರು. ನಂತರ ದಿವಾಡಿಯಲ್ಲಿ ಪವಿತ್ರವನ ನಿರ್ಮಿಸಿದ್ರು. ಪಾಲ್ವಾನ್ನಲ್ಲಿ ಉದ್ಯಾನವನ, ಪೂನಾ ಶಿರೂರು ಹೈವೇಗಳಲ್ಲಿ ನೆಟ್ಟ ಗಿಡಗಳು ಮರಗಳಾದವು. ಬರಪೀಡಿತ ಪ್ರದೇಶಗಳಾದ ವೆಲೆ, ಅಹಲ್ಯನಗರ, ವಿದರ್ಭಗಳಲ್ಲಿ ಶಿಂದೆ ಗಿಡ ನೆಟ್ಟು ನೀರುಣಿಸಿದ್ರಿಂದ ಜನರಿಗೆ ನೀರ ನೆಮ್ಮದಿ ದೊರೆತಿದೆ. ಈ ಮರಗಳನ್ನು ನೋಡಿದ್ರೆ ಅಮ್ಮನ ನೆನಪಾಗುತ್ತಂತೆ. ಸಯ್ಯಾಜಿ ಶಾಲಾ ಮಕ್ಕಳು ಸ್ಥಳೀಯರನ್ನೇ ವೃಕ್ಷ ಅಭಿಯಾನದ ರಾಯಭಾರಿಯನ್ನಾಗಿ ಮಾಡಿಕೊಂಡಿದ್ದಾರೆ. ಹಾಗಾಗಿ ಗಿಡಗಳಿಗೆ ನೀರುಣಿಸುವ ಜವಾಬ್ದಾರಿ ಅವರದ್ದೇ. ಶಿಂದೆಯ ಅಮರ ಪ್ರೀತಿಯ ಫಲದಿಂದ ಮಹಾರಾಷ್ಟದಲ್ಲಿ 100 ಬೃಹತ್ ಆಲ ಅರಳಿ ಮರಗಳ ಜೀವ ಉಳಿದಿದೆ. ನಟನೆಯಿಂದ ಬಂದ ಎಲ್ಲಾ ಆದಾಯವನ್ನು ವರ್ಚಸ್ಸನ್ನು ಗಿಡಗಳನ್ನ ನೆಡಲು, ಮರಗಳನ್ನ ಉಳಿಸಲಿಕ್ಕೆ ಹರಿಸಿದ್ದಾರೆ ಶಿಂದೆ. ಶಿಂದೆ ಪರದೆ ಮೇಲೆ ಆರ್ಭಟಿಸಿದ್ದಷ್ಟು ಇಲ್ಲಿ ಗಿಡಗಳು ಮರಗಳಾಗುತ್ತವೆ, ಜನಗಳಿಗೆ ಆಕ್ಸಿಜನ್ ಸಿಗುತ್ತದೆ ಅನ್ನೋದಂತೂ ಖರೆ. ಕೇರಳದಲ್ಲಿ ಪರಿಶುದ್ಧವಾದ ಆಕ್ಸಿಜನ್ ಸಿಗ್ತಾ ಇದೆಯಂತೆ. ನಮ್ಗೆಲ್ಲ ಒಂದೇ ನೀರು, ಒಂದೇ ಗಾಳಿ, ಒಂದೇ ಆಕಾಶ ಅಲ್ವಾ? ಅಲ್ಲಿ ಮಾತ್ರ ಶುದ್ಧ ಆಕ್ಸಿಜನ್ ಹೇಗೆ ಸಾಧ್ಯ ಅಂದ್ಕೊಂಡ್ರ? ಹೌದು, ಎಲ್ರು ನೆಮ್ಮದಿಯಾಗಿ ಉಸಿರಾಡಬೇಕು ಅಂತಲೇ ಎಲ್ಲೆಲ್ಲಿ ಟ್ರಾಫಿಕ್ ಇದೆಯೋ ಅಲ್ಲೆಲ್ಲ ಲಿಕ್ವಿಡಿಟಿ ಟ್ರೀ ಅಂತ ಇಡ್ತಾ ಇದ್ದಾರೆ. ಅಂದ್ರೆ ಇದು ನಿಜವಾದ ಮರಗಳಲ್ಲ, ಹಸಿರು ಬಣ್ಣದ ಸೂಕ್ಷ್ಮ ಪಾಚಿಗಳನ್ನ ಒಳಗೊಂಡಿರೋ ಬಯೋರಿಯಾಕ್ಟರ್. 1000 ಲೀಟರ್ ಸಾಮರ್ಥ್ಯದ ಗಾಜಿನ ಕಂಟೈನರ್ನಲ್ಲಿ ನೀರು ಮತ್ತು ಸೂಕ್ಷ್ಮ ಪಾಚಿಗಳನ್ನ ತುಂಬಿಸಲಾಗುತ್ತೆ. ಈ ಪಾಚಿಗಳು ದ್ಯುತಿ ಸಂಶ್ಲೇಷಣಾ ಕ್ರಿಯೆಗಳ ಮೂಲಕ ವಾತಾವರಣದಲ್ಲಿ ಇಂಗಾಲನ ಹೀರಿ ಗಾಳಿನ ಶುದ್ಧ ಮಾಡ್ತಾ ಇದೆಯಂತೆ. ಕೇರಳದ ಮೀನುಗಾರಿಕೆ ಮತ್ತು ಸಾಗರ ಅಧ್ಯಯನ ವಿಶ್ವವಿದ್ಯಾಲಯದ ಆವರಣದಲ್ಲಿ ಈ ಆಕ್ಸಿಜನ್ ಶುದ್ಧೀಕರಣ ರಿಯಾಕ್ಟರ್ ಅನ್ನು ಇಟ್ಟಿದ್ದಾರೆ. ಹಾಗೇನೆ ಕೊಚ್ಚಿ ನಗರದಲ್ಲಿ ಎಲ್ಲೆಲ್ಲಿ ಟ್ರಾಫಿಕ್ ಜಾಸ್ತಿ ಇದೆಯೋ, ಎಲ್ಲೆಲ್ಲಿ ಜಾಸ್ತಿ ಹೊಗೆಗಳೋ ಜಂಕ್ಷನ್ಗಳಿದೆಯೋ ಅಲ್ಲೆಲ್ಲ ಈ ರಿಯಾಕ್ಟರ್ ಸೇವೆ ಶುರುವಾಗಿದೆ. ಈ ಲಿಕ್ವಿಡಿಟಿ ಟ್ರೀ ನಮ್ಮ ಮರಗಳಿಗಿಂತ 50 ವೇಗವಾಗಿ ಗಾಳಿನ ಶುದ್ಧೀಕರಣ ಮಾಡುತ್ತಂತೆ. ಹಂಗೇನೆ 1000 ಲೀಟರ್ ಸಾಮರ್ಥ್ಯದ ಈ ಒಂದು ಮರ, 10 ದೊಡ್ಡ ಮರಗಳು ನಮ್ಗೆಲ್ಲ ಯಾವ ಪ್ರಮಾಣದಲ್ಲಿ ಇಂಗಾಲನ ಹೀರಿ ಆಮ್ಲಜನಕ ಕೊಡುತ್ತಲ್ಲ, ಆ ಕೆಲಸ ಇದೊಂದೇ ರಿಯಾಕ್ಟರ್ ಮಾಡ್ತಾ ಇದೆ. ಕುಡಿಯೋ ನೀರು, ಸೇವಿಸೋ ಗಾಳಿ ವಿಷ ಆದ್ರೆ ದೇವ್ರೇ ಗತಿ ಅಂದ್ಕೋತಾ ಇರೋ ಈ ಹೊತ್ತಿನಲ್ಲಿ ದೇವರು ಬಂದಂಗೆ ಬಂದಿದೆ ಈ ಬಯೋರಿಯಾಕ್ಟರ್. ಕೇರಳದ ಅಂಬಾಲಾ ಕುಲಂಗಳ ಕೆರೆಗಳಂತೂ ಲಕಲಕ ಅಂತ ಹೊಳಿತಾ ಇವೆ. ನೋಡ ನೋಡ್ತಿದ್ದಂತೆ ನೀರೊಳಗೆ ಧುಮುಕ್ಬೇಕು ಅಂತ ಮನಸ್ಸು ಚೆಂಡಿ ಹಿಡಿಯುತ್ತೆ. ತಕ್ಷಣ ನೀರಲ್ಲಿ ಧುಮುಕಿದ್ರು ಯಾಕ್ರಿ ಈಜ್ತಾ ಇದ್ದೀರಾ ಅಂತ ಇಲ್ಲಿ ಯಾರು ಕೇಳಲ್ಲ. ಈಜೆ ಇಲ್ಲಿ ದೇವರು ಅಂದ ಹಾಗೆ ಅಂಬಾಲಾ ಕುಲಂ ಅಂದ್ರೆ ದೇವಾಲಯ ಅಂತ ಅರ್ಥ. ದೇವಾಲಯಗಳ ಮುಂದಿರೋ ಕೆರೆಗಳು ಬೇಸಿಗೆಯ ಜೀವಜಲ. ವಿಶೇಷ ಅಂದ್ರೆ ಇವು ಬರೀ ಕೆರೆಗಳಲ್ಲ, ಸ್ವಿಮ್ಮಿಂಗ್ ಪೂಲ್ಗಳು ಕೂಡ. ಛೇ, ಇಂಥ ಪವಿತ್ರವಾದ ನೀರಲ್ಲಿ ಈಜೋದೆ ಅಂತ ಅನ್ಬೇಡಿ. ಯಾರೇ ಈಜಾಡಿದ್ರು ನೀರ್ ಕೆಡೋದಿಲ್ಲ. ಮುಂದಿನ ಜನಾಂಗಕ್ಕೆ ನೀರಿನ ನೆಲೆ ಬೆಲೆ ತಿಳಿಸೋಕೆ ಈ ರೀತಿ ಮಾಡ್ತಾ ಇದ್ದಾರಂತೆ. ಇದು ಕೆರೆಗಳನ್ನ ಸಂರಕ್ಷಿಸೋ, ಈಜನ್ನು ಪ್ರೋತ್ಸಾಹಿಸೋ ವಿನೂತನ ಪರಿ. ನೀರು ಕೆಡದೇ ಇರಲಿ ಅಂತ ಕ್ಲೋರಿನ್ ಅಂತ ರಾಸಾಯನಿಕಗಳನ್ನ ಈ ಕೆರೆ ಕೊಳಗಳಿಗೆ ಹಾಕೋದಿಲ್ಲ. ಬದಲಾಗಿ ಮೀನು ಜಲಚರ ಸಸ್ಯಗಳೇ ಪ್ರಾಕೃತಿಕವಾಗಿ ನೀರನ್ನ ಪರಿಶುದ್ಧಗೊಳಿಸ್ತಿವೆ. ಈಜೋಕೆ ಬರೋರಿಗೆ ಕಟ್ನಿಟ್ ರೂಲ್ಸ್ ಇದೆ. ಈಜೋದಕ್ಕೂ ಮೊದಲು ಅಲ್ಲೇ ಇರೋ ನಲ್ಲಿಲಿ ಶುದ್ಧವಾಗಿ ಸ್ನಾನ ಮಾಡಬೇಕು. ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು ನಿಷೇಧ. ಸೋಪು ಗೀಪು ಬಳಸಿ ಸ್ನಾನವಂತೂ ಕುಲ್ಲಾ ಕುಲ್ಲಂ ಮಾಡಲೇಬಾರದು. ಅದಕ್ಕೆ ಇಲ್ಲಿ ಜನರು ಕೂಡ ನೀರನ್ನ ದೇವರಂತೆ ನೋಡ್ತಾರೆ. ಅದಕ್ಕೆ ನೋಡಿ, ಕಣ್ಣೂರಿನ ಪನಾಂಗಡ್ ನೈಸರ್ಗಿಕ ಪುರಾತನ ಕೊಳಕ್ಕೆ ತಲೆ ತೋರಿಸಿದ್ರೆ ಸಾಕು, ಮುಖ ಫಳಫಳ ಅಂತ ಕಾಣುವಷ್ಟು ನೀರು ತಿಳಿ ತಿಳಿಯಾಗಿದೆ. ಅಂಬಾಲಕುಲಂನ ಅನ್ನಪೂರ್ಣೇಶ್ವರಿ ದೇವಾಲಯದ ಮುಂದಿರೋ ಕೆರೆ ಕೂಡ ಹಂಗೇನೆ. ಮಲ್ಲಪುರಂನ ಕಂಚೇರಿ, ಮುಸ್ಲಿಯಾರಂಗಡಿ ದೇವಳ ಕೆರೆಗಳು ಪ್ರಕೃತಿ ಹಿನ್ನೆಲೆಯಿಂದಾಗಿ ಸುರಸುಂದರವಾಗಿದೆ. ಈ ಎಲ್ಲಾ ಕಡೆ ಈಜಬಹುದು. ಕೇರಳ ಮಂದಿಗೆ ತಲೆಯಿಂದ ಮುಡಿಯವರೆಗೆ ಈಜೋ ಹುಚ್ಚಿದೆ. ಹಂಗಾಗಿ ಜಲಸಾಕ್ಷರತೆ ಸಾರೋಕೆ ಅಂತಲೇ 56 ಹೆಚ್ಚು ಕೊಳಗಳು ಕೆರೆಗಳು ಕೇರಳದಲ್ಲಿ ಇದೆಯಂತೆ. ಈಜಬೇಕು, ಈಜಿ ನೀರನ್ನ ಉಳಿಸಬೇಕು ಅನ್ನೋದನ್ನ ಇಲ್ಲಿ ಡೈವ್ ಹೊಡೆದ್ರೆ ತಿಳಿಯುತ್ತೆ ಅಂತ ಹೇಳ್ತಾ ಈ ವಾರದ ರಸವಾರ್ತೆ ಮುಗಿಸೋಣ. ಮುಂದಿನ ವಾರ ಭೇಟಿಯಾಗೋಣ. ರಸವಾರ್ತೆ ಕೇಳಿದ್ರಿ, ಬರೆದವರು ವಿಜಯಪುರದ ಕಟ್ಟೆ ಗುರುರಾಜ್, ಓದಿದವರು ಲಿಂಗಾನಂದ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
2: ಸ್ಟುಡಿಯೋ ಸಮಯ ಸರಿಯಾಗಿ 6:35:35. ಕೆಳಗರೆ ಇದು ನಿಮ್ಮ ಮೆಚ್ಚಿನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರ. ಮೀಡಿಯಂ ವೇವ್ 675 kHz, ಎಫ್ಎಂ 103.5 ಹಾಗೂ 101.4 MHz ಗಳಲ್ಲಿ ನಿಲಯದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ರಿ. ಕೆಳಗರೆ ಗಮನಿಸಿ, ಇಂದು ರಾತ್ರಿ 8 ಗಂಟೆಗೆ ನಿಮ್ಮ ಮೆಚ್ಚಿನ ಕಾರ್ಯಕ್ರಮ ಅಂತ್ಯಾಕ್ಷರಿ. ನಾಳೆ ಬೆಳಿಗ್ಗೆ 8:30 ಶಿಕ್ಷಣ ಕ್ಷೇತ್ರದಲ್ಲಿ ವಿವಿಧ ರೀತಿ ಸಾಧನೆ ಮಾಡಿದ ಹಾಗೂ ಸಾರ್ವಜನಿಕ ಸೇವೆ ಸಲ್ಲಿಸಿದ ಕೆವಿ ರಾಮಲಿಂಗಪ್ಪ ಅವರೊಂದಿಗೆ ವಿಶೇಷ ಸಂವಾದ. ಇವರೊಂದಿಗೆ ಭಾಗವಹಿಸುತ್ತಾರೆ ಭದ್ರಾವತಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ ಆಗ್ತಾ ಇದೆ 6:37. ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ 6:40 ಸರಿಯಾಗಿ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ತಿರುಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ರು ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ನ ಸೂಚಕ ಶಾಂತವಾಗಿ ನಿರ್ಧರಿಸುತ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
1: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಬೇಲೂರು, ಹಳೇಬೀಡು, ಸೋಮನಾಥಪುರಾದಿಗಳಲ್ಲಿ ಶಿಲ್ಪದಲ್ಲೇ ಕನ್ನಡ ನಾಡಿನ ಇತಿಹಾಸವನ್ನು, ಸಂಗೀತ ನೃತ್ಯ ಸಾಹಿತ್ಯಗಳನ್ನು ನಿರ್ಮಿಸಿದ ಜಕಣಾಚಾರಿ ಉದಿಸಿದ ನಾಡು ನಮ್ಮ ಕನ್ನಡ

ಗಡಿಗಳನ್ನು ರಕ್ಷಿಸಿ ಯೋಧರು ನಮ್ಮನ್ನು ಕಾಯುತ್ತಾರೆ. ಚಳಿ, ಮಳೆ, ಬಿಸಿಲು, ಮರಳುಗಾಡು, ಹಿಮಪಾತ ಲೆಕ್ಕಿಸದೆ ನಿಂತ ಯೋಧರ ದೇಶ ಸೇವೆ ಪೂಜನೀಯ ಹಾಗೂ ಅನುಕರಣೀಯ. ನಮಗೆಲ್ಲ ನಮ್ಮದೊಂದೇ ಮನೆಯಾದರೆ ಯೋಧರಿಗೆ ಇಡೀ ದೇಶವೇ ಒಂದು ಮನೆ. ಯೋಧರ ತ್ಯಾಗ ಬಲಿದಾನಗಳಿಗೆ ನಮ್ಮದೊಂದು ನಮನವಿರಲಿ. ಯೋಧ ಸಂತತಿ ಬೆಳೆಯುತ್ತಿರಲಿ.

ಮಾನವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ. ನಮ್ಮ ಆಹಾರದ ಒಂದಂಶ, ನಮ್ಮ ಸಮಯದ ಒಂದಂಶ, ನಮ್ಮ ಆದಾಯದ ಒಂದಂಶ, ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ. ಆಗ ನಮ್ಮ ಬದುಕು ಪಾವನವಾಗುವುದು. ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ. ರಾಜ್ಯಪಾಲರಿಂದ ಗೌಪ್ಯತಾ ವಿಧಿ ಬೋಧನೆ. ಉಪಮುಖ್ಯಮಂತ್ರಿಯಾಗಿ ಡಾ ಜಿ ಪರಮೇಶ್ವರ್. ಸಂಪುಟ ದರ್ಜೆಯ ಸಚಿವರಾಗಿ 12 ಮಂದಿ ಪ್ರತಿಜ್ಞಾ ವಿಧಿ ಸ್ವೀಕಾರ. ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಪ್ರಧಾನಿ ನರೇಂದ್ರ ಮೋದಿ ಅಭಿನಂದನೆ. ರಾಜ್ಯ ಹೈಕೋರ್ಟ್ಗೆ 6 ನ್ಯಾಯಮೂರ್ತಿಗಳ ನೇಮಕಕ್ಕೆ ಸುಪ್ರೀಂಕೋರ್ಟ್ ಕೊಲಿಜಿಯಂ ಶಿಫಾರಸು. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ನಾಳೆಯಿಂದ ರಾಜ್ಯ ಪ್ರವಾಸ. ಯಾದಗಿರಿಯಲ್ಲಿ ರೈತರ ತರಬೇತಿ ಕೇಂದ್ರ ಉದ್ಘಾಟನೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಗುಡುಗು ಸಹಿತ ಮಳೆ ಸಂಭವ. ಹವಾಮಾನ ಇಲಾಖೆ ಮುನ್ಸೂಚನೆ. ವಾರ್ತೆಗಳ ವಿವರ. ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಇಂದು ಸಂವಿಧಾನದ ಪ್ರತಿ ಹಿಡಿದು ಪ್ರಮಾಣ ವಚನ ಸ್ವೀಕರಿಸಿದರು. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಪ್ರತಿಜ್ಞಾ ವಿಧಿ ಬೋಧಿಸಿದರು. ಉಪಮುಖ್ಯಮಂತ್ರಿಯಾಗಿ ಡಾ ಜಿ ಪರಮೇಶ್ವರ್ ಹಾಗೂ ಸಚಿವರಾಗಿ ಕೆಎಚ್ ಮುನಿಯಪ್ಪ, ಕೆಜೆ ಜಾರ್ಜ್, ಎಂಬಿ ಪಾಟೀಲ್, ರಾಮಲಿಂಗಾರೆಡ್ಡಿ, ಸತೀಶ್ ಜಾರಕಿಹೊಳಿ, ಕೃಷ್ಣ ಭೈರೇಗೌಡ, ಪ್ರಿಯಾಂಕ್ ಖರ್ಗೆ, ಯುಟಿ ಖಾದರ್, ಈಶ್ವರ್ ಖಂಡ್ರೆ, ಯತೀಂದ್ರ ಸಿದ್ದರಾಮಯ್ಯ, ಭೈರತಿ ಸುರೇಶ್, ಶರಣ್ ಪ್ರಕಾಶ್ ಪಾಟೀಲ್ ಪ್ರತಿಜ್ಞಾವಿಧಿ ಸ್ವೀಕರಿಸಿದರು. ಸಮಾರಂಭದಲ್ಲಿ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ವಿಭು ಬಕ್ರು, ಕಾಂಗ್ರೆಸ್ ಹಿರಿಯ ಮುಖಂಡರಾದಂತಹ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ, ಕೇರಳ ಮುಖ್ಯಮಂತ್ರಿ ವಿಡಿ ಸತೀಶನ್, ಹಿಮಾಚಲ ಪ್ರದೇಶ ಮುಖ್ಯಮಂತ್ರಿ ಸುಖವಿಂದರ್ ಸಿಂಗ್ ಸುಖು ಸೇರಿದಂತೆ ಹಲವು ಗಣ್ಯರು ಪ್ರಮಾಣ ವಚನ ಸಮಾರಂಭದಲ್ಲಿ ಉಪಸ್ಥಿತರಿದ್ದರು. ಸ್ವಾಮೀಜಿಗಳು, ಧಾರ್ಮಿಕ ಮುಖಂಡರು, ಚಲನಚಿತ್ರ ನಟರು, ಕೈಗಾರಿಕೋದ್ಯಮಿಗಳು ಸಮಾರಂಭಕ್ಕೆ ಸಾಕ್ಷಿಯಾದರು. ಪ್ರಮಾಣ ವಚನ ಸ್ವೀಕರಿಸಿದ ಬಳಿಕ ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಚಿವ ಸಂಪುಟದ ಸಹೋದ್ಯೋಗಿಗಳೊಂದಿಗೆ ವಿಧಾನಸೌಧದ ಮುಂದಿರುವ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದರು. ಬಳಿಕ ಅವರು ಬಸವಣ್ಣ ಹಾಗೂ ಕೆಂಪೇಗೌಡ ಪ್ರತಿಮೆಗೂ ಪುಷ್ಪಾರ್ಚನೆ ಮಾಡಿದರು. ಪ್ರಮಾಣ ವಚನದ ವೇಳೆ ಮುಂಜಾಗ್ರತಾ ಕ್ರಮವಾಗಿ ವಿಧಾನಸೌಧ, ರಾಜಭವನದ ಬಳಿ ಬಿಗಿ ಪೊಲೀಸ್ ಸರ್ಪಗಾವಲು ಹಾಕಲಾಗಿತ್ತು. ಸುಮಾರು 2000ಕ್ಕೂ ಅಧಿಕ ಪೊಲೀಸರನ್ನು ಭದ್ರತೆಗಾಗಿ ನಿಯೋಜನೆ ಮಾಡಲಾಗಿತ್ತು. ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಡಿಕೆ ಶಿವಕುಮಾರ್ ಅವರಿಗೆ ಪ್ರಧಾನಿ ನರೇಂದ್ರ ಮೋದಿ ಅಭಿನಂದನೆ ಸಲ್ಲಿಸಿದ್ದಾರೆ. ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅವರು, ಕೇಂದ್ರವು ಕರ್ನಾಟಕ ಸರ್ಕಾರದೊಂದಿಗೆ ಜನರ ಕಲ್ಯಾಣಕ್ಕಾಗಿ ನಿಕಟವಾಗಿ ಕಾರ್ಯನಿರ್ವಹಿಸಲಿದೆ ಎಂದು ತಿಳಿಸಿದ್ದಾರೆ. ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಡಿಕೆ ಶಿವಕುಮಾರ್ ಕಾಂಗ್ರೆಸ್ನ ಪ್ರಭಾವಿ ನಾಯಕರಾಗಿದ್ದು ಎನ್ಎಸ್ಯುಐ ವಿದ್ಯಾರ್ಥಿ ನಾಯಕರಾಗಿ ರಾಜಕೀಯ ಪ್ರವೇಶ ಮಾಡಿದ್ದರು. ತಮ್ಮ 4 ದಶಕಗಳ ರಾಜಕೀಯ ಪಯಣದಲ್ಲಿ ಸಚಿವರಾಗಿ, ಕೆಪಿಸಿಸಿ ಅಧ್ಯಕ್ಷರಾಗಿಯೂ ಕಾರ್ಯನಿರ್ವಹಿಸಿದ್ದಾರೆ. 1985ರಲ್ಲಿ ಸಾತನೂರು ಕ್ಷೇತ್ರದಿಂದ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ವಿರುದ್ದ ಸ್ಪರ್ಧಿಸಿ ಗಮನ ಸೆಳೆದಿದ್ದರು. 1989ರಲ್ಲಿ ಅದೇ ಸಾತನೂರು ಕ್ಷೇತ್ರದಿಂದ ಮೊದಲ ಬಾರಿಗೆ ಕಾಂಗ್ರೆಸ್ ಶಾಸಕರಾಗಿ ಆಯ್ಕೆಯಾಗಿದ್ದರು. 1989ರಿಂದ ಇಲ್ಲಿಯವರೆಗೆ ಸತತವಾಗಿ 8 ಬಾರಿ ಶಾಸಕರಾಗಿ ಆಯ್ಕೆಯಾದ ಹೆಗ್ಗಳಿಕೆ ಇವರದ್ದು. ನಗರಾಭಿವೃದ್ದಿ, ಇಂಧನ, ಜಲಸಂಪನ್ಮೂಲ ಸೇರಿದಂತೆ ಹಲವು ಖಾತೆಗಳ ಸಚಿವರಾಗಿ ಕಾರ್ಯನಿರ್ವಹಿಸಿದ ಅನುಭವವೂ ಇವರಿಗಿದೆ. 2020ರಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದ ಡಿಕೆ ಶಿವಕುಮಾರ್ ನಾಯಕತ್ವದಲ್ಲೇ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸಿತ್ತು. ಸಿದ್ದರಾಮಯ್ಯ ಸಂಪುಟದಲ್ಲಿ ಉಪಮುಖ್ಯಮಂತ್ರಿಯಾಗಿಯೂ ಕಾರ್ಯನಿರ್ವಹಿಸಿದ್ದರು. 2019ರಲ್ಲಿ ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಜಾರಿ ನಿರ್ದೇಶನಾಲಯದಿಂದ ಬಂಧನಕ್ಕೊಳಗಾಗಿ ಸುಮಾರು 50 ದಿನಗಳ ಕಾಲ ತಿಹಾರ್ ಜೈಲಿನ ಸೆರೆವಾಸವನ್ನು ಕೂಡ ಅನುಭವಿಸಿದ್ದರು. ಉಪಮುಖ್ಯಮಂತ್ರಿಯಾಗಿ ಆಯ್ಕೆಯಾದ ಡಾ ಜಿ ಪರಮೇಶ್ವರ್ ತಮ್ಮನ್ನು ಈ ಮಹತ್ವದ ಹುದ್ದೆಗೆ ಆಯ್ಕೆ ಮಾಡಿದ ಪಕ್ಷದ ವರಿಷ್ಠರಿಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತಮ್ಮ ಮೇಲೆ ಇಟ್ಟಿರುವ ವಿಶ್ವಾಸ ಮತ್ತು ನಂಬಿಕೆಗೆ ಆಭಾರಿಯಾಗಿರುವುದಾಗಿ ತಿಳಿಸಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿಯಾಗಲು ಬಯಸಿದ್ದೆ, ಆದರೆ ಹೈಕಮಾಂಡ್ ನಿರ್ಧಾರವನ್ನು ಒಪ್ಪಿಕೊಳ್ಳುವುದಾಗಿ ತಿಳಿಸಿದ್ದಾರೆ. ಬೇರೆ ಖಾತೆಯನ್ನು ನೀಡಿದರೂ ನಿರ್ವಹಿಸಲು ಬದ್ದ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ನಾಳೆ ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ತಾಲೂಕಿನ ಬದ್ದೇಪಲ್ಲಿ ಗ್ರಾಮದಲ್ಲಿ ರೈತರ ತರಬೇತಿ ಹಾಗೂ ಸಾಮಾನ್ಯ ಸೌಲಭ್ಯ ಕೇಂದ್ರ ಉದ್ಘಾಟನೆ ಮಾಡಲಿದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕೃಷಿ ಸಂಸ್ಕರಣೆ ಮತ್ತು ಗ್ರಾಮೀಣ ಉದ್ಯಮಶೀಲತೆಗೆ ಉತ್ತೇಜನ ನೀಡುವ ಮಹತ್ವದ ಯೋಜನೆಗಾಗಿ ಈ ಕೇಂದ್ರ ರೂಪುಗೊಂಡಿದೆ. ನಬಾರ್ಡ್ ಸಹಯೋಗದಲ್ಲಿ ನಿರ್ಮಾಣಗೊಂಡಿರುವ ಈ ಯೋಜನೆಗೆ ನಿರ್ಮಲಾ ಸೀತಾರಾಮನ್ ಅವರ ಸಂಸದರ ಕ್ಷೇತ್ರಾಭಿವೃದ್ದಿ ನಿಧಿಯಿಂದ 50 ಲಕ್ಷ ರೂಪಾಯಿ ಅನುದಾನ ದೊರೆತಿದೆ. ರಾಜ್ಯ ಸರ್ಕಾರ 1 ಎಕರೆ ಭೂಮಿ ಮಂಜೂರು ಮಾಡಿದೆ. ಒಟ್ಟು 2,19,00,000 ರೂಪಾಯಿ ವೆಚ್ಚದ ಈ ಯೋಜನೆಯ ಉಳಿದ ಮೊತ್ತವನ್ನು ನಬಾರ್ಡ್ ಅಭಿವೃದ್ದಿ ಸಹಾಯದ ಮೂಲಕ ಒದಗಿಸಲಾಗಿದೆ. ಬಳಿಕ ಸಚಿವೆ ನಿರ್ಮಲಾ ಸೀತಾರಾಮನ್ ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಗಳ ಅಭಿವೃದ್ದಿ ಪ್ರಗತಿ ಕುರಿತ ಪರಿಶೀಲನಾ ಸಭೆ ನಡೆಸಲಿದ್ದಾರೆ. ಇದೇ ವೇಳೆ ಏಕ್ ಪೇಡ್ ಮಾ ಕೆ ನಾಮ್ ಉಪಕ್ರಮದ ಅಡಿಯಲ್ಲಿ ಭಾರತ್ ವ್ಯಾನ್ ಪ್ಲಾಂಟೇಷನ್ ಉದ್ಘಾಟನೆ ನೆರವೇರಿಸಲಿದ್ದಾರೆ. ಸಂಜೆ 4 ಗಂಟೆಗೆ ಅವರು ಹೊಸಪೇಟೆಗೆ ಪ್ರಯಾಣ ಮಾಡಲಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ಸುಪ್ರೀಂಕೋರ್ಟ್ ಕೊಲಿಜಿಯಂ ರಾಜ್ಯದ ಉಚ್ಚ ನ್ಯಾಯಾಲಯಕ್ಕೆ 6 ಹಿರಿಯ ವಕೀಲರನ್ನು ನ್ಯಾಯಮೂರ್ತಿಗಳನ್ನಾಗಿ ನೇಮಕ ಮಾಡಲು ಶಿಫಾರಸು ಮಾಡಿದೆ. ರಾಜ್ಯ ಹೈಕೋರ್ಟ್ನ ನ್ಯಾಯಾಧೀಶರಾಗಿ ವಕೀಲರಾದ ರಾಘವೇಂದ್ರ ಸೀತಾರಾಮ್ ಶ್ರೀವತ್ಸ, ಹೇಮಾ ಕುಲಕರ್ಣಿ, ಸುಬ್ರಹ್ಮಣ್ಯ ರಂಗಾರಾವ್, ತಡಗವಾಡಿ ಪ್ರಕಾಶ್ ವಿವೇಕಾನಂದ, ಬಕೇಶ್ವರ ಪ್ರಮೋದ್ ಮತ್ತು ಹೊಂಬೇಗೌಡ ಶಾಂತಿಭೂಷಣ್ ಅವರನ್ನು ನೇಮಕ ಮಾಡುವ ಪ್ರಸ್ತಾವನೆಯನ್ನು ಸುಪ್ರೀಂಕೋರ್ಟ್ ಕೊಲಿಜಿಯಂ ಅನುಮೋದಿಸಿದೆ. ಈ ಮೂಲಕ ರಾಜ್ಯ ಹೈಕೋರ್ಟ್ನ ಕಾರ್ಯನಿರ್ವಹಣಾ ನ್ಯಾಯಮೂರ್ತಿಗಳ ಸಂಖ್ಯೆ 54ಕ್ಕೆ ಏರಿಕೆಯಾಗಲಿದೆ. ರಾಗಿ ಬೆಳೆಯ ಅಭಿವೃದ್ಧಿಗೆ ತಮ್ಮ ಜೀವನವನ್ನೇ ಸಮರ್ಪಿಸಿದ ಮಹಾನ್ ಕೃಷಿ ವಿಜ್ಞಾನಿ ರಾಗಿ ಲಕ್ಷ್ಮಣಯ್ಯ ಅವರ ಸಂಶೋಧನೆ, ರೈತರ ಮೇಲಿನ ಅಪಾರ ಕಾಳಜಿ ಇಂದಿನ ಕೃಷಿ ವಿಜ್ಞಾನಿಗಳು, ವಿದ್ಯಾರ್ಥಿಗಳು ಮತ್ತು ರೈತರಿಗೆ ಮಾರ್ಗದರ್ಶಿಯಾಗಿವೆ ಎಂದು ಮಂಡ್ಯ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿ ಡಾ ಕೆಸಿ ನಾರಾಯಣಸ್ವಾಮಿ ತಿಳಿಸಿದ್ದಾರೆ. ರಾಗಿ ಲಕ್ಷ್ಮಣಯ್ಯ ಸಾಮಾನ್ಯ ರೈತ ಕುಟುಂಬದಲ್ಲಿ ಜನಿಸಿ ತಮ್ಮ ಪರಿಶ್ರಮ, ಬದ್ದತೆ ಮತ್ತು ವೈಜ್ಞಾನಿಕ ದೃಷ್ಟಿಕೋನದ ಮೂಲಕ ಕೃಷಿ ಕ್ಷೇತ್ರದಲ್ಲಿ ಅಪ್ರತಿಮ ಸಾಧನೆ ಮಾಡಿದ್ದಾರೆ. ರಾಗಿ ಬೆಳೆಯಲ್ಲಿ ಉತ್ಪಾದಕತೆಯನ್ನು ಹೆಚ್ಚಿಸುವ ನಿಟ್ಟನಲ್ಲಿ ಅವರು ಅಭಿವೃದ್ಧಿಪಡಿಸಿದ ಇಂಡಾಫ್ ಸರಣಿಯ ತಳಿಗಳು ರಾಗಿ ಸಂಶೋಧನೆಯಲ್ಲಿ ನೂತನ ಅಧ್ಯಾಯವನ್ನು ಬರೆದಿವೆ ಎಂದು ಹೇಳಿದ್ದಾರೆ. ಅವರ ಬಹುತೇಕ ಸಂಶೋಧನಾ ಕಾರ್ಯಗಳು ಮಂಡ್ಯದ ವಿಸಿ ಫಾರಂನಲ್ಲಿ ನಡೆದಿರುವುದು ವಿಶ್ವವಿದ್ಯಾಲಯಕ್ಕೆ ಹೆಮ್ಮೆಯ ಸಂಗತಿಯಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಯ ಕಾರ್ಯ ಇದೇ 20ರಿಂದ ಆರಂಭವಾಗಲಿದ್ದು 7 ಅಕ್ಟೋಬರ್ ಅಂತಿಮ ಮತದಾರರ ಪಟ್ಟಿ ಪ್ರಕಟವಾಗಲಿದೆ. ಈ ದಿಸೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯಕ್ಕೆ ಅಗತ್ಯ ಸಿಬ್ಬಂದಿ ನಿಯೋಜನೆ ಮಾಡಿದ್ದು ತರಬೇತಿ ನೀಡಲಾಗುತ್ತಿದೆ ಎಂದು ದೊಡ್ಡಬಳ್ಳಾಪುರ ಉಪವಿಭಾಗಾಧಿಕಾರಿ ಮಂಜುನಾಥ್ ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ 2026 ಹಮ್ಮಿಕೊಳ್ಳಲಾಗಿದೆ ಎಂದು ಕೋಲಾರ ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದ್ದಾರೆ. ಕರಡು ಮತದಾರರ ಪಟ್ಟಿಯನ್ನು 5 ಪ್ರಕಟಿಸಲಾಗುತ್ತಿದ್ದು 5 ಸೆಪ್ಟೆಂಬರ್ 4 ಹಕ್ಕು ಮತ್ತು ಆಕ್ಷೇಪಣಾ ಅರ್ಜಿಗಳ ಸಲ್ಲಿಕೆಗೆ ಅವಕಾಶ ಕಲ್ಪಿಸಲಾಗಿದೆ ಎಂದು ಹೇಳಿದ್ದಾರೆ. ವಿಶೇಷ ಸಮಗ್ರ ಮತದಾರರ ಪಟ್ಟಿ ಪರಿಷ್ಕರಣೆಯ ಕಾರ್ಯದಲ್ಲಿ ಆರೋಗ್ಯಕರ ಮತದಾರರ ಪಟ್ಟಿ ತಯಾರಿಸುವಂತೆ ಹಾಸನ ಜಿಲ್ಲಾಧಿಕಾರಿ ಲತಾ ಕುಮಾರಿ ತಿಳಿಸಿದ್ದಾರೆ. ಬಿಎಲ್ಒಗಳು ಎಚ್ಚರಿಕೆಯಿಂದ ಕೆಲಸ ಮಾಡಿ ಮತದಾರರು ಭರ್ತಿ ಮಾಡಿ ನೀಡಿದಂತಹ ನಮೂನೆಗಳನ್ನು ವಿಳಂಬವಾಗದಂತೆ ಅಪ್ಲೋಡ್ ಮಾಡಲು ನಿಗಾ ವಹಿಸಬೇಕು ಎಂದು ಸೂಚನೆ ನೀಡಿದ್ದಾರೆ. ಇನ್ನು ಹವಾವರ್ತಮಾನ. ನಾಳೆ ಕೇರಳಂಗೆ ನೈಋತ್ಯ ಮುಂಗಾರು ಪ್ರವೇಶ ಮಾಡಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಈ ನಡುವೆ ರಾಜ್ಯದ ಕರಾವಳಿ ಜಿಲ್ಲೆಗಳಲ್ಲಿ ಮಳೆಯಾಗಿದೆ. ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳ ಕೆಲವೆಡೆ ಬಿರುಗಾಳಿಯೊಂದಿಗೆ ಗುಡುಗು ಸಹಿತ ಮಳೆಯಾಗಲಿದೆ. ರಾಜ್ಯದ ಉತ್ತರ ಒಳನಾಡು, ದಕ್ಷಿಣ ಒಳನಾಡು ಜಿಲ್ಲೆಗಳಲ್ಲಿ ಕೆಲವೆಡೆ ಮಳೆಯಾಗಲಿದೆ. ಬೆಂಗಳೂರಿನಲ್ಲಿ ಭಾಗಶಃ ಮೋಡ ಕವಿದ ವಾತಾವರಣ ಇರಲಿದ್ದು ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಗದಗ ಜಿಲ್ಲೆಯಲ್ಲಿ ಮುಂಗಾರು ಮಳೆ ಆರಂಭವಾಗಿರುವ ಹಿನ್ನೆಲೆಯಲ್ಲಿ ಸಾರ್ವಜನಿಕರ ಸುರಕ್ಷತೆ, ಕುಡಿಯುವ ನೀರಿನ ಪೂರೈಕೆ, ಮಳೆ ಹಾನಿ ಪರಿಹಾರ, ಕೃಷಿ ಚಟುವಟಿಕೆಗಳಿಗೆ ಅಗತ್ಯ ಬೀಜ ಹಾಗೂ ಗೊಬ್ಬರಗಳ ಲಭ್ಯತೆ ಕುರಿತು ಅಧಿಕಾರಿಗಳು ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸಬೇಕು ಎಂದು ಜಿಲ್ಲಾಧಿಕಾರಿ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ, ರಾಜ್ಯಪಾಲರಿಂದ ಗೌಪ್ಯತಾ ವಿಧಿ ಬೋಧನೆ. ಉಪಮುಖ್ಯಮಂತ್ರಿಯಾಗಿ ಡಾ ಜಿ ಪರಮೇಶ್ವರ್, ಸಂಪುಟ ದರ್ಜೆಯ ಸಚಿವರಾಗಿ 12 ಪ್ರತಿಜ್ಞಾವಿಧಿ ಸ್ವೀಕಾರ. ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಪ್ರಧಾನಿ ನರೇಂದ್ರ ಮೋದಿ ಅಭಿನಂದನೆ. ರಾಜ್ಯ ಹೈಕೋರ್ಟ್ಗೆ 6 ನ್ಯಾಯಮೂರ್ತಿಗಳ ನೇಮಕಕ್ಕೆ ಸುಪ್ರೀಂಕೋರ್ಟ್ ಕೊಲಿಜಿಯಂ ಶಿಫಾರಸು. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ನಾಳೆಯಿಂದ ರಾಜ್ಯ ಪ್ರವಾಸ, ಯಾದಗಿರಿಯಲ್ಲಿ ರೈತರ ತರಬೇತಿ ಕೇಂದ್ರ ಉದ್ಘಾಟನೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಗುಡುಗು ಸಹಿತ ಮಳೆ ಸಂಭವ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
3: ಕಷ್ಟದೊಳನ್ನವ ದುಡಿವನೆ ತ್ಯಾಗಿ ಸೃಷ್ಟಿ ನಿಯಮದೊಳಗವನಿ ಹೋಗಿ
4: ಮನುಷ್ಯ ಕುಲದ ಅನ್ನದ ಬಟ್ಟಲು.
5: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ. ತಾಳಿದವನು ಬಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
6: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ.
7: ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

0: ಕೇಳುಗರೆ, ನಾವು ವಿದ್ಯಾಭ್ಯಾಸ ಮುಗಿಸಿದೀವಿ, ಕೆಲಸ ಇಲ್ಲ ಅಂತ ಯೋಚಿಸ್ತಾ ಇದ್ದೀರಾ?
1: ವಿವಿಧ ಕೆಲಸಗಳಿಗೆ ನೈಪುಣ್ಯತೆ ಬೇಕು ಅಂತ ಹೇಳ್ತಾ ಇದ್ದೀರಾ?
0: ಕೌಶಲ್ಯ ಇಲ್ಲದೆ ಕೆಲಸ ಇಲ್ಲ, ಕೌಶಲ್ಯ ಪಡೆಯುವುದು ಹೇಗೆ ಅಂತ ಯೋಚಿಸ್ತಾ ಇದ್ದೀರಾ?
1: ಯಶಸ್ಸಿಗೆ ಏನೆಲ್ಲ ಸಾಧನೆ ಮಾಡಬೇಕು ಅಂತ ಚಿಂತಿಸ್ತಾ ಇದ್ದೀರಾ?

0: ಹಲವು ಸಾಧಕರ ಮಾರ್ಗದರ್ಶನ ಬೇಕು ಅಂತ ಆಲೋಚಿಸ್ತಾ ಇದ್ರೆ
1: ಆಕಾಶವಾಣಿ ಭದ್ರಾವತಿಯಲ್ಲಿ ಇದೆ ಉತ್ತರ.
0: ನೈಪುಣ್ಯತೆ,
1: ಕೌಶಲ್ಯ
0: ಹಾಗೂ ಯಶೋಗಾಥೆ ಒಳಗೊಂಡ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು.
1: ಗೆಲುವಿನ ಗುಟ್ಟು
2: ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ.
0: ಪ್ರತಿ ಶುಕ್ರವಾರ ಬೆಳಗ್ಗೆ 9:05 ಪ್ರಸಾರ.
1: ಪ್ರಾಯೋಜಕರು ಪಿಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ.
3: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
4: ರೈತರಿಗೆ ಕೃಷಿ ಮಾಹಿತಿ, ಮಾರುಕಟ್ಟೆ ದರ, ಹವಾಮಾನ ವರದಿ ಹಾಗೂ ಹೊಸ ತಂತ್ರಜ್ಞಾನಗಳ ಬಗ್ಗೆ ನಿರಂತರವಾಗಿ ಮಾಹಿತಿ ನೀಡಲಾಗುತ್ತದೆ. ಇದರಿಂದ ಹಳ್ಳಿಯ ರೈತರು ಆಧುನಿಕ ಕೃಷಿಕರಾಗಲು ಸಾಧ್ಯವಾಗಿದೆ. ಕೃಷಿ ರಂಗ, ರೈತ ಬಂಧು, ಕಿಸಾನ್ ವಾಣಿ ಮುಂತಾದ ವಿಶೇಷ ಕಾರ್ಯಕ್ರಮಗಳು ಇದಕ್ಕೆ ಉದಾಹರಣೆಗಳು. ಇದು ಗ್ರಾಮೀಣ ಅಭಿವೃದ್ಧಿಗೆ ಒಂದು ಜೀವಾಳವಾಗಿ ಪರಿಣಮಿಸಿದೆ.
5: ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರ ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಈಗ ಕೇಳಿ.
6: ಆತ್ಮೀಯ ರೈತ ಬಾಂಧವರೇ ಹಾಗೂ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಕೇಳುಗರೆ, ಇವತ್ತು ನನ್ನ ಜೊತೆ ಡಾಕ್ಟರ್ ಶರಣ್ ಬಸಪ್ಪ ದೇಶಮುಖ್ ಅವರು ಇದ್ದಾರೆ. ಕೃಷಿ ಕೀಟಶಾಸ್ತ್ರ ವಿಭಾಗ, ಕೃಷಿ ಮಹಾವಿದ್ಯಾಲಯ ನವಿಲೆ ಶಿವಮೊಗ್ಗ, ಇಲ್ಲಿ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನಮ್ಮ ಜೊತೆ ಮೆಕ್ಕೆಜೋಳದಲ್ಲಿ ಏನು ಹೊಸದಾಗಿ ಕಾಣಿಸಿಕೊಂಡ ಎಲೆ ತಿನ್ನುವ ಹುಳು ಸ್ಪೋಡಪ್ಟೆರಾ ಫುರ್ಜಿ ಪರ್ದ, ಈ ಒಂದು ಹುಳುವಿನ ಬಾಧೆ, ಇದರ ಒಂದು ಹಾನಿಯ ಲಕ್ಷಣ, ಆಮೇಲೆ ಇದರ ಒಂದು ನಿರ್ವಹಣಾ ಕ್ರಮ ಮತ್ತೆ ಹತೋಟಿ ಕ್ರಮವಾಗಿ ಏನೆಲ್ಲ ನಾವು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಬೇಕು ಅಂತ ಅನ್ನೋದನ್ನ ಇವತ್ತು ನಮ್ಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಮೂಲಕ ಸಂದರ್ಶನ ರೂಪದಲ್ಲಿ ಮಾಹಿತಿ ಮಾಡಿಕೊಳ್ಳಿಕ್ಕಿದ್ದಾರೆ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ತಮಗೆ ಸ್ವಾಗತ ಕೋರುತ್ತಾ. ನಮಸ್ಕಾರ ಸರ್.
7: ನಮಸ್ಕಾರ. ಮೆಕ್ಕೆಜೋಳ ನಮ್ಮ ದೇಶದ ಒಂದು ಪ್ರಮುಖವಾದಂತಹ ಒಂದು ಬೆಳೆಯಾಗಿದೆ. ಸುಮಾರು ನಮ್ಮ ದೇಶದಲ್ಲಿ 10 ಮಿಲಿಯನ್ ಹೆಕ್ಟೇರ್ ಪ್ರದೇಶದಲ್ಲಿ ಈ ಮೆಕ್ಕೆಜೋಳವನ್ನು ನಾವು ಬೆಳೀತಾ ಇದ್ದೀವಿ. ಉತ್ಪಾದನೆಯನ್ನು ತೆಗೆದುಕೊಂಡ್ರೆ ಸುಮಾರು 23 ಮಿಲಿಯನ್ ಟನ್ಗಳಷ್ಟು ಉತ್ಪಾದನೆಯಲ್ಲಿದೆ. ಈ ನಮ್ಮ ಕರ್ನಾಟಕ ರಾಜ್ಯವನ್ನು ತೆಗೆದುಕೊಂಡಾಗ ಸುಮಾರು 1 ಮಿಲಿಯನ್ ಹೆಕ್ಟೇರ್ ಪ್ರದೇಶದಲ್ಲಿ ನಾವು ಮೆಕ್ಕೆಜೋಳವನ್ನು ಬೆಳೀತಾ ಇದ್ದೀವಿ. ಉತ್ಪಾದನೆಯನ್ನು ತೆಗೆದುಕೊಂಡ್ರೆ ಸುಮಾರು 3.2 ಮಿಲಿಯನ್ ಟನ್ಸ್ಗಳಷ್ಟು ನಾವು ಉತ್ಪಾದನೆ ಆಗ್ತಾ ಇದೆ. ನಮ್ಮ ರಾಜ್ಯವನ್ನು ತೆಗೆದುಕೊಂಡಾಗ ಮುಖ್ಯವಾಗಿ ದಾವಣಗೆರೆ ಆಗಿರ್ಬೋದು, ಚಿತ್ರದುರ್ಗ, ಹಾವೇರಿ, ಶಿವಮೊಗ್ಗ, ಬೆಳಗಾವಿ, ಬಳ್ಳಾರಿ, ಈ ಒಂದು ಜಿಲ್ಲೆಗಳು ಪ್ರಮುಖವಾಗಿ ಈ ಮೆಕ್ಕೆಜೋಳವನ್ನು ಬೆಳೀತಕ್ಕಂಥ ಜಿಲ್ಲೆಗಳಾಗಿವೆ. ಮೆಕ್ಕೆಜೋಳ ಒಂದು ಪ್ರಮುಖವಾದಂತಹ ಬೆಳೆಯಾಗಿದ್ದರಿಂದ ಈ ಒಂದು ಬೆಳೆಯಲ್ಲಿ ಸಾಕಷ್ಟು ನಾವು ಕೀಟಪೀಡೆಗಳನ್ನು ನೋಡ್ತಾ ಇದ್ದೀವಿ. ಅದರಲ್ಲಿ ಕಾಂಡ ಕೊರೆಯುವ ಹುಳುಗಳಾಗಿರ್ಬೋದು, ಎಲೆ ತಿನ್ನುವ ಹುಳುಗಳಾಗಿರ್ಬೋದು, ರಸ ಹೀರುವ ಕೀಟಗಳಾಗಿರ್ಬೋದು, ಅದೇ ನಂತರ ತೆನೆ ಬಂದಾಗ ಈ ತೆನೆ ತಿನ್ನುವ ಹುಳು ಹೆಲಿಕೋರ್ಪ ಆರ್ಮಿಜರ ಅಂತ ಹೇಳ್ತೀವಿ. ಹೀಗೆ 10 ಹಲವಾರು ಕೀಟಗಳು ನಾವು ಬೆಳೆ ಬಿತ್ತನೆಯಾದ ನಂತರ ಬಿತ್ತನೆಯಾಗಿ ಕಟಾವು ಆಗುವವರೆಗೂ ಸಾಕಷ್ಟು ಹುಳುಗಳ ಹಾವಳಿಯನ್ನು ನಾವು ನೋಡ್ತಾ ಇದ್ದೀವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಅದರಲ್ಲಿಯೂ 2018ರಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ದೇಶದಲ್ಲಿ ಶಿವಮೊಗ್ಗ ಮತ್ತು ದಾವಣಗೆರೆ ಜಿಲ್ಲೆಗಳಲ್ಲಿ ಒಂದು ಹೊಸ ಪ್ರಮುಖವಾದಂತಹ ಕೀಟವನ್ನು ಕಾಣಿಸಿಕೊಳ್ಳುತ್ತು. ಅದು ಫಾಲ್ ಸೈನಿಕ ಹುಳು ಅಂತ ಹೇಳ್ತೀವಿ. ಈ ಫಾಲ್ ಸೈನಿಕ ಹುಳು ಮುಖ್ಯವಾಗಿ ಎಲೆಯನ್ನ ತಿಂತದೆ. ಈ ಒಂದು ಕೀಟ ನಮ್ಮ ದೇಶದ್ದಲ್ಲ, ಮೂಲತಃ ಇದು ಅಮೆರಿಕ ದೇಶದ್ದು. ಅಮೆರಿಕ ದೇಶದಲ್ಲಿ ಸಾಕಷ್ಟು ವರ್ಷಗಳ ಇತಿಹಾಸ ಇದಕ್ಕೆ ಇದೆ. 2016ರಲ್ಲಿ ಇದು ಆಫ್ರಿಕಾ ದೇಶದ ಖಂಡದಲ್ಲಿ ಕಾಣಿಸಿಕೊಳ್ತು. ನಂತರ 2018ರಲ್ಲಿ ನಮ್ಮ ದೇಶಕ್ಕೆ ಕಾಣಿಸಿಕೊಳ್ತು. ನಂತರ ನಮ್ಮ ದೇಶದ ಪಕ್ಕದ ದೇಶಗಳಾದಂತಹ ಚೈನಾ ಆಗಿರ್ಬೋದು, ಬಾಂಗ್ಲಾದೇಶ ಆಗಿರ್ಬೋದು, ಪಾಕಿಸ್ತಾನ ಆಗಿರ್ಬೋದು, ಶ್ರೀಲಂಕಾ ಆಗಿರ್ಬೋದು, ಆಸ್ಟ್ರೇಲಿಯಾ ಆಗಿರ್ಬೋದು, ಹೀಗೆ ಈ ಒಂದು ಕೀಟ ಈ ಸೌತ್ ಏಷ್ಯನ್ ಕಾಂಟಿನೆಂಟ್ಗಳಲ್ಲಿ ಬರ್ತಕ್ಕಂಥ ಎಲ್ಲ ದೇಶಗಳಲ್ಲಿ ಈ ಒಂದು ಕೀಟದ ಹಾವಳಿಯನ್ನು ನಾವು ಇವಾಗ ಕಾಣ್ತಾ ಇದ್ದೀವಿ. ಈ ಕೀಟ ಇಷ್ಟೊಂದು ಪ್ರಮುಖವಾಗಿ ಹಾನಿಯನ್ನು ಉಂಟು ಮಾಡಲಿಕ್ಕೆ ಅಥವಾ ಬೇರೆ ಬೇರೆ ದೇಶಗಳಲ್ಲಿ ಅತಿ ಕಡಿಮೆ ಸಮಯದಲ್ಲಿ ಕಾಣಿಸಿಕೊಳ್ಳಲಿಕ್ಕೆ ಈ ಕಾರಣಗಳು ಹಲವಾರು. ಅವುಗಳಲ್ಲಿ ಅತಿ ಪ್ರಮುಖವಾದಂಥದ್ದು ಅಂತಂದ್ರೆ ಇದು ಬಹಳ ದೂರದವರೆಗೆ ಹಾರಿ ಹೋಗ್ತಕ್ಕಂಥ ಶಕ್ತಿ ಇದೆ. ಒಂದು ಸಂಶೋಧನೆಗಳ ಮುಖಾಂತರ ಇದನ್ನ ಕಂಡುಕೊಂಡಿದ್ದು ಏನು ಅಂತಂದ್ರೆ, ಒಂದು ರಾತ್ರಿಗೆ ಸುಮಾರು 200-300 ಕಿಲೋಮೀಟರ್ಷ್ಟು ಹಾರಿ ಹೋಗ್ತಕ್ಕಂಥ ಶಕ್ತಿ ಈ ಕೀಟಕ್ಕೆ ಇದೆ. ಎರಡನೇದ್ದು, ಅತಿ ಹೆಚ್ಚು ತತ್ತಿಗಳನ್ನ ಇಡತಕ್ಕಂಥ ಸಾಮರ್ಥ್ಯ ಈ ಕೀಟಕ್ಕಿದೆ. ಸುಮಾರು ಒಂದು ಹೆಣ್ಣು ಚಿಟ್ಟೆ ಸುಮಾರು 1,000 ತತ್ತಿಗಳನ್ನ ಇಡ್ತಕ್ಕಂತ ಒಂದು ಸಾಮರ್ಥ್ಯ ಈ ಕೀಟಕ್ಕೆ ಇದೆ. ಬೇರೆ ದೇಶಗಳಲ್ಲಿ ಇದು ಅತಿ ಹೆಚ್ಚು ಬೆಳೆಗಳನ್ನ ಬಾಧಿಸ್ತಾ ಇದೆ. ಆದ್ರೆ ನಮ್ಮ ದೇಶವನ್ನು ತೆಗೆದುಕೊಂಡಾಗ ಅತಿ ಹೆಚ್ಚಾಗಿ ಇದರ ಒಂದು ಹಾವಳಿಯನ್ನ ನಾವು ಮೆಕ್ಕೆಜೋಳದಲ್ಲಿ ನೋಡ್ತಾ ಇದ್ದೀವಿ, ನಂತರ ಬಿಳಿ ಜೋಳಗಳಲ್ಲಿ ನೋಡ್ತಾ ಇದ್ದೀವಿ ಇದರ ಹಾವಳಿಯನ್ನ. ಅಲ್ಪ ಪ್ರಮಾಣದಲ್ಲಿ ರಾಗಿ ಆಗಿರಬಹುದು ಮತ್ತೆ ಬೇರೆ ಬೇರೆ ಏಕದಳ ಧಾನ್ಯಗಳಲ್ಲಿ ಈ ಒಂದು ಹುಳುವಿನ ಹಾವಳಿಯನ್ನ ನಾವು ನೋಡ್ತಾ ಇದ್ದೀವಿ. ನಂತರ ಇನ್ನೊಂದು ಬಹಳ ಪ್ರಮುಖವಾದಂತಹ ಅಂಶ ಏನು ಅಂತಂದ್ರೆ, ಅತಿ ಹೆಚ್ಚು ನಾವು ಮೆಕ್ಕೆಜೋಳದಲ್ಲಿ ಯಾಕೆ ಕಾಣ್ತಾ ಇದ್ದೀವಿ ಅಂತಂದ್ರೆ, ಮೆಕ್ಕೆಜೋಳವನ್ನ ಹಿಂಗಾರು ಮುಂಗಾರು ಮತ್ತು ಬೇಸಿಗೆ ಕಾಲದಲ್ಲಿ ಬೆಳೀತಾ ಇದ್ದೀವಿ. ಹೀಗಾಗಿ ಅದಕ್ಕೆ ಆಹಾರದ ಕೊರತೆ ಆಗಿರುವುದಿಲ್ಲ, ಹೀಗಾಗಿ ಅದಕ್ಕೆ ಏನು ಕೀಟದ ಬೆಳವಣಿಗೆಗೆ ಅಥವಾ ತತ್ತಿಗಳನ್ನ ಇಡುತ್ತಾಗ ನಂತರ ಮರಿ ಹುಳುಗಳು ಬಂದಾಗ ಅದಕ್ಕೆ ಆಹಾರದ ಕೊರತೆ ಆಗಿರೋದಿಲ್ಲ. ಹೀಗಾಗಿ ಇವೆಲ್ಲ ಕಾರಣಗಳಿಂದಾಗಿ ಈ ಒಂದು ಕೀಟ ಪ್ರಮುಖವಾಗಿ ಈ ಮೆಕ್ಕೆಜೋಳವನ್ನ ಬಾಧಿಸುವಂತಹ ಒಂದು ಪ್ರಮುಖವಾದಂತಹ ಕೀಟಪೀಡೆಯಾಗಿ ಈಗ ನಾವು ಕಾಣ್ತಾ ಇದ್ದೀವಿ, ಪ್ರಮುಖವಾದಂತಹ ಕೀಟಪೀಡೆಯಾಗಿ ಪರಿಣಮಿಸಿದೆ.
6: ಡಾಕ್ಟರ್, ಈಗ ಈ ಒಂದು ಕೀಟ ವಿಶೇಷವಾಗಿ ಇದು ನೀವು ಶಿವಮೊಗ್ಗ ಜಿಲ್ಲೆಯಲ್ಲೇ ಇದು ಪ್ರಥಮ ಬಾರಿಗೆ ದೇಶದಲ್ಲಿ ಕಾಣಿಸಿಕೊಂಡಿದೆ ಅಂತ ಹೇಳ್ತಾ ಇದ್ದೀರಿ, ಇದರ ಒಂದು ಜೀವನ ಚಕ್ರಕ್ಕೆ ಬಂದ್ರೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ? ಯಾವ ರೀತಿಯಿಂದ ಇದು ತನ್ನ ಜೀವನ ಚಕ್ರವನ್ನ ಸಂಪೂರ್ಣವಾಗಿ ನಿರ್ವಹಿಸುತ್ತದೆ, ಆಮೇಲೆ ಇದು ಕೊನೆಗೊಳಿಸುತ್ತದೆ ಅಂತನ್ನೋದು?
7: ಈ ಒಂದು ಚಿಟ್ಟೆ ಸಾಮಾನ್ಯವಾಗಿ ರಾತ್ರಿಯಲ್ಲಿ ಚಟುವಟಿಕೆಯಿಂದ ಇರ್ತದೆ, ಹಗಲು ಹೊತ್ತಿನಲ್ಲಿ ಎಲೆಗಳಲ್ಲಿ ಅಥವಾ ಸುಳಿಯಲ್ಲಿ ಅವಿತುಕೊಂಡಿರ್ತದೆ. ರಾತ್ರಿ ಹೊತ್ತಿನಲ್ಲಿ ಬಹಳ ಚಟುವಟಿಕೆಯಿಂದ ಇರ್ತದೆ, ತುಂಬಾ ಆಕ್ಟಿವ್ ಆಗಿರ್ತದೆ. ಸುಮಾರು 1,000 ತತ್ತಿಗಳನ್ನ ಒಂದು ಹೆಣ್ಣು ಚಿಟ್ಟೆ ಇಡ್ತದೆ. ನಂತರ ತತ್ತಿಗಳು ಗುಂಪು ಗುಂಪಾಗಿ ಇಟ್ಟಿರ್ತದೆ. ಗುಂಪು ಗುಂಪಾಗಿ ಇಟ್ಟಿರ್ತಕ್ಕಂತಹ ತತ್ತಿಗಳಿಂದ ಮರಿ ಹುಳುಗಳು ಹೊರಗಡೆ ಬರ್ತವೆ. ಮರಿ ಹುಳುಗಳು ಹೊರಗಡೆ ಬಂದು ಎಲೆಯ ಪತ್ರ ಹರಿತನ್ನ ತಿನ್ನಲಿಕ್ಕೆ ಪ್ರಾರಂಭಿಸ್ತವೆ. ನಂತರ ಒಂದು ಗಿಡದಿಂದ ಬೇರೆ ಗಿಡಕ್ಕೆ ಗಾಳಿಯ ಮುಖಾಂತರ ಒಂದಿಷ್ಟು ತನ್ನ ಬಾಯಿಯಿಂದ ಎಳೆಯಾದಂತಹ ಒಂದು ದಾರದ ತರಹವನ್ನು ಬಿಟ್ಟಿರ್ತದೆ. ನಂತರ ಸ್ವಲ್ಪ ಗಾಳಿ ಬಿಟ್ಟಾಗ ಈ ಒಂದು ಮರಿ ಹುಳುಗಳು ಪಕ್ಕದ ಗಿಡಕ್ಕೆ ಸೇರ್ಕೊಂಡು ತನ್ನ ಒಂದು ವ್ಯಾಪ್ತಿಯನ್ನ ಜಾಸ್ತಿ ಮಾಡಿ ಹಾನಿಯನ್ನ ಉಂಟು

0: ಮಾಡ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಮುಖ್ಯವಾಗಿ ಈ ಒಂದು ಹುಳುವಿನ ಮೊಟ್ಟೆಯ ಕಾವಿನ ಅವಧಿ ಅಂತಂದ್ರೆ 2-3 ದಿವಸಗಳಾಗಿರುತ್ತದೆ. ಮರಿ ಹುಳುಗಳು ಸುಮಾರು 14-19 ದಿವಸಗಳವರೆಗೆ ಬದುಕ್ತದೆ. ಇದರಲ್ಲಿ ಮತ್ತು 6 ಹಂತಗಳಿದ್ದಾವೆ. 1ನೇ ಹಂತ, 2ನೇ ಹಂತ, 3ನೇ ಹಂತ. 3ನೇ ಹಂತ ಮತ್ತು 4, 5, 6ನೇ ಹಂತದ ಹುಳುಗಳು ದಪ್ಪವಾಗಿರ್ತವೆ, ಗಾತ್ರದಲ್ಲಿ ದೊಡ್ಡದಾಗಿರುತ್ತದೆ, ಅತಿ ಹೆಚ್ಚು ಹಾನಿಯನ್ನು ಉಂಟು ಮಾಡತಕ್ಕಂತ ಹಂತ ಅಂತ ನಾವು ಹೇಳಬಹುದು. ಈ ಒಂದು ಕೀಟ ತನ್ನ 19-20 ದಿವಸಗಳಾದ ನಂತರ ಕೋಶಾವಸ್ಥೆಗೆ ಮಣ್ಣಿನಲ್ಲಿ ಹೋಗ್ತದೆ. ಕೋಶಾವಸ್ಥೆ ಸುಮಾರು 9-14 ದಿವಸಗಳಾಗ್ತದೆ. ನಂತರ ಕೋಶಾವಸ್ಥೆಯಿಂದ ಮತ್ತೆ ಪ್ರೌಢ ಕೀಟ ಹೊರಗಡೆ ಬರ್ತದೆ, ಮತ್ತೆ ಸಂಯೋಗ ಹೊಂತವೆ ಗಂಡು ಮತ್ತು ಹೆಣ್ಣು. ನಂತರ ತನ್ನ ಜೀವನ ಚಕ್ರ ಮುಂದುವರಿಸ್ತದೆ. ಹೀಗೆ ಒಂದು ಕೀಟ ತನ್ನ ಒಂದು ಜೀವನ ಚಕ್ರವನ್ನ, ಈ ಫಾಲ್ ಸೈನಿಕ ಹುಳು ತನ್ನ ಜೀವನ ಚಕ್ರವನ್ನ ಪೂರ್ಣವಾಗಿ ಮುಗಿಸ್ಬೇಕಾದ್ರೆ 30-35 ದಿವಸಗಳು ಬೇಕಾಗ್ತದೆ. ಸಾಮಾನ್ಯವಾಗಿ ನಮ್ಮ ಮೆಕ್ಕೆಜೋಳ ಬೆಳೆಯಲ್ಲಿ ಬೇರೆ ಬೇರೆ ಹಂತದ ಮರಿ ಹುಳುಗಳನ್ನು ಸಹ ನಾವು ನೋಡ್ತೀವಿ. ಹೀಗಾಗಿ 2-3 ಸಂತತಿಗಳನ್ನ ಮುಗಿಸ್ತಕ್ಕಂತ ಒಂದು ಸಾಧ್ಯತೆ ಅತಿ ಹೆಚ್ಚಾಗಿ ಇರ್ತದೆ.
1: ಈಗ ಇದರ ಜೊತೆಗೆ ಇದು ಯಾವ ರೀತಿಯಿಂದ ನಮ್ಮ ಒಂದು ಮೆಕ್ಕೆಜೋಳದ ಬೆಳೆ ಆಗಿರ್ಲಿ ಅಥವಾ ಮತ್ತೆ ಬೇರೆ ಒಂದು ಬೆಳೆಗಳ ಒಂದು ಮೇಲೆ ಹಾನಿ ಮಾಡ್ತಕ್ಕಂತ ಒಂದು ಲಕ್ಷಣಗಳು ಅಥವಾ ಚಿಹ್ನೆಗಳ ಬಗ್ಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಸರ್?
0: ಸೊ ಹಾನಿಯ ಲಕ್ಷಣಗಳಿಗೆ ಬಂದ್ರೆ ಮೊಟ್ಟೆಯಿಂದ ಬಂದಿರತಕ್ಕಂತ ಮರಿ ಹುಳುಗಳು, 1ನೇ ಹಂತದ ಮರಿ ಹುಳುಗಳು ಬಹಳ ಚಿಕ್ಕದಾಗಿರ್ತವೆ. ಅದಕ್ಕೆ ಅವು ಪತ್ರಹರಿತನ್ನ ಕೆರೆದು ತಿಂತವೆ. ಸೊ 1ನೇ ಹಂತ ಮತ್ತು 2ನೇ ಹಂತದ ಮರಿ ಹುಳುಗಳು ಪತ್ರಹರಿತನ್ನ ಕೆರೆದು ತಿನ್ನುವುದರಿಂದ ನೀವು ಎಲೆಗಳ ಮೇಲೆ ಬಿಳಿಯ ಬಣ್ಣದ ಮಚ್ಚೆಗಳನ್ನ ನೋಡಬಹುದು. ಆವಾಗ ನಿಮಗೆ ಬೆಳೆ ನಿಮಗೆ 15-20 ದಿವಸಗಳು ಇರ್ತದೆ. ಆವಾಗ ಇನ್ನೂ ಎಲೆಗಳು ಅಷ್ಟು ಬಲಿತಿರೋದಿಲ್ಲ, ಮಚ್ಚೆಗಳನ್ನ ನೋಡಬಹುದು. ನಂತರ ಬೆಳೆದಂತ ಮರಿ ಹುಳುಗಳು ಅಂತಂದ್ರೆ 3, 4 ಮತ್ತು 5ನೇ ಹಂತದ ಮರಿ ಹುಳುಗಳು ಸಂಪೂರ್ಣವಾಗಿ ಎಲೆಯನ್ನ ತಿಂದುಬಿಡ್ತದೆ. ಮತ್ತೆ ಹಿಕ್ಕೆಗಳು ಅಲ್ಲೇ ಒಳಗಡೆ, ಸುಳಿಯ ಒಳಗಡೆನೆ ಇರ್ತದೆ ಹಿಕ್ಕೆ. ಅದು ಇನ್ನೂ ಫ್ರೆಶ್ ಇದ್ರೆ ಒಳಗಡೆ ಕೀಟ ಇದೆ ಅಂತ ತಿಳ್ಕೋಬಹುದು. ಆ ಹಿಕ್ಕೆ ಪೂರ್ತಿಯಾಗಿ ಡ್ರೈ ಆಗಿದ್ರೆ, ಒಣಗಿದ್ರೆ ಕೀಟ ಪ್ಯುಪೇಷನ್ ಸ್ಟೇಜ್ಗೆ ಅಥವಾ ಕೋಶಾವಸ್ಥೆಗೆ ಹೋಗಿದೆ ಅಂತ ಹೇಳಿ ನಾವು ಹೇಳ್ಬೋದು. ಇನ್ನೊಂದು ಬಹಳ ಪ್ರಮುಖವಾದಂತಹ ಅಂಶ ಏನು ಅಂತಂದ್ರೆ, ಈ ಬೆಳೆಯನ್ನ ನೋಡಿದಾಗ ನಮಗೆ ಬಹಳ ದಿಗ್ಭ್ರಮೆ ಆಗ್ತದೆ, ನಮ್ಮ ಬೆಳೆ ಬರೋದಿಲ್ವೇನೋ ಅಂತ. ಆದ್ರೆ ಗಾಬರಿ ಆಗುವಂತಹ ಒಂದು ಸನ್ನಿವೇಶ ಬೇಡ. ಸರಿಯಾದ ಸಮಯದಲ್ಲಿ ಸೂಕ್ತವಾದಂತಹ ಸಿಂಪರಣೆ ಕ್ರಮಗಳನ್ನು ಅನುಸರಿಸಿದ್ದಾದ್ರೆ ನಾವು ಇದನ್ನ ನಾವು ಹತೋಟಿ ಮಾಡಬಹುದು. ಆದ್ರೆ 1ನೇ ಮತ್ತು 2ನೇ ಹಂತದ ಮರಿ ಹುಳುಗಳು ಪತ್ರ ಹರಿತನ್ನ ತಿಂತವೆ. ಆದ್ರೆ ನಂತರದ ಮರಿ ಹುಳುಗಳು ಪೂರ್ತಿ ಎಲೆಗಳನ್ನ ತಿಂದು ತಮ್ಮ ಹಿಕ್ಕೆಗಳನ್ನ ಆ ಸುಳಿಯಲ್ಲಿ ನಾವು ಕಾಣಬಹುದು. ಇವು ಪ್ರಮುಖವಾದಂತಹ ಹಾನಿಯ ಲಕ್ಷಣಗಳು ಈ ಒಂದು ಫಾಲ್ ಸೈನಿಕ ಹುಳುವುದರಿಂದ ಆಗಿರ್ತದೆ.
1: ಡಾಕ್ಟರ್, ಈಗ ಕೇವಲ ಒಂದು ಏಕದಳ ಧಾನ್ಯದ ಒಂದು ಬೆಳೆಗಳಿಗೆ ಅಲ್ದನೆ, ಮೆಕ್ಕೆಜೋಳಕ್ಕೆ ಅಲ್ದನೆ, ಇನ್ನೂ ಯಾವ ಬೆಳೆಗಳಲ್ಲಿ ಇದು ಬಾಧೆಯನ್ನುಂಟು ಮಾಡ್ತದೆ, ಮತ್ತೆ ಯಾವ ಬೆಳೆಗಳನ್ನ ಇದು ಅವಲಂಬಿಸಿದೆ ತನ್ನ ಒಂದು ಹಾನಿಯ ಪ್ರಮಾಣ ಜಾಸ್ತಿ ಮಾಡೋದಕ್ಕೆ ಅಂತ ಸ್ವಲ್ಪ ಹೇಳ್ತೀರಾ?
0: ಸೊ ಮೆಕ್ಕೆಜೋಳದ ಒಂದು ಪ್ರಮುಖವಾದಂತಹ ಆಹಾರ, ಇದಕ್ಕೆ ಬಹಳ ಇಷ್ಟಪಟ್ಟು ತಿಂತಕ್ಕಂತಹ ಒಂದು ಬೆಳೆ ಅಂತಂದ್ರೆ ಮೆಕ್ಕೆಜೋಳ. ಅದರಲ್ಲಿ ಮತ್ತೆ ಸ್ವೀಟ್ ಕಾರ್ನ್ ಬರ್ತದೆ. ನಂತರ 2ನೇದಾಗಿ ಬಿಳಿ ಜೋಳ. ಸೊ ಮುಂಗಾರು ಹಂಗಾಮಿನಲ್ಲಿ ಬಹಳ ಜಾಸ್ತಿಯಾಗಿ ಇದರ ಹಾವಳಿಯನ್ನು ನೋಡ್ತೀವಿ. ಹಿಂಗಾರಿನಲ್ಲಿ ಸಾಮಾನ್ಯವಾಗಿ ಬಿಳಿ ಜೋಳವನ್ನ ಬೆಳೀತಾ ಇರ್ತಾರೆ. ಸೊ ಅದರಲ್ಲಿಯೂ ಸಹ ಇದರ ಒಂದು ಬಾಧೆಯನ್ನ ನಾವು ನೋಡ್ತಾ ಇದ್ದೀವಿ. ನಂತರ ಕಬ್ಬಿನಲ್ಲಿ ಕಾಣಿಸಿಕೊಳ್ತು, ಅಷ್ಟೊಂದು ಹಾನಿಯನ್ನ ಉಂಟು ಮಾಡಿಲ್ಲ. ಜಸ್ಟ್ ಫಾರ್ ರಿಪೋರ್ಟ್ ಅಂತ ಹೇಳಿ ಅದನ್ನ ವರದಿಗಾಗಿ ಅದನ್ನ ವರದಿ ಮಾಡಿದ್ದಾರೆ. ನಂತರ ರಾಗಿಯಲ್ಲಿ ಕಾಣಿಸಿಕೊಳ್ತದೆ. ಹೀಗೆ ಬಹಳಷ್ಟು ಬೆಳೆಗಳಲ್ಲಿ ಕಾಣಿಸಿಕೊಂಡ್ರೂ ಸಹ ಪ್ರಮುಖವಾಗಿ ಅದು ಮೆಕ್ಕೆಜೋಳವನ್ನ ಬಾಧಿಸುವುದು ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿ ನಾವು ಕಾಣ್ತಾ ಇದ್ದೀವಿ.
1: ಈಗ ಇದರ ಒಂದು ಲಕ್ಷಣಗಳ ಬಗ್ಗೆ ಹೇಳಿದಿರಿ, ಇದು ಯಾವ ರೀತಿಯಿಂದ ಹಾನಿ ಮಾಡ್ತದೆ ಅಂತ ಹೇಳಿದಿರಿ, ಜೊತೆಗೆ ಯಾವ ಬೆಳೆಗಳನ್ನ ಇದು ಅವಲಂಬಿಸಿದೆ ಅಂತ ಹೇಳಿದಿರಿ. ಈಗ ಮೆಕ್ಕೆಜೋಳ ಇಲ್ಲದೆ ಇರತಕ್ಕಂತ ಸಮಯದಲ್ಲಿ ಇದು ಯಾವ ಬೆಳೆಗಳನ್ನ ಅವಲಂಬಿಸುತ್ತದೆ?
0: ಬಹಳ ಉತ್ತಮವಾದಂತಹ ಪ್ರಶ್ನೆಯನ್ನ ಕೇಳಿದಿರಿ. ಮೆಕ್ಕೆಜೋಳ ಇರದೇ ಇದ್ದ ಸಂದರ್ಭದಲ್ಲಿ ಕೆಲವೊಂದು ಕಳೆಗಳ ಮೇಲೆ ತಿಂತಕ್ಕಂತಹ ವರದಿಗಳು ಬೇರೆ ದೇಶಗಳಲ್ಲಿ ಇದಾವೆ. ಆದ್ರೆ ನಮ್ಮ ದೇಶದಲ್ಲಿ ಇನ್ನೂ ಅದರ ಬಗ್ಗೆ ಸಂಶೋಧನೆ ಆಗ್ತಾ ಇದೆ. ತಾವು ಹೇಳಿದ ಹಾಗೆ ಮುಂಗಾರು ಹಿಂಗಾರು ಹಂಗಾಮಿನಲ್ಲಿ ಮೆಕ್ಕೆಜೋಳ ಸಿಗ್ತದೆ, ಆದ್ರೆ ಬೇಸಿಗೆ ಕಾಲದಲ್ಲಿ ಅದರ ಒಂದು ಏನು ಪ್ರದೇಶ ಬಹಳ ಕಡಿಮೆ ಇರ್ತದೆ. ಸೊ ಆವಾಗ ಎಲ್ಲಿ ಹೋಗ್ತದೆ ಅನ್ನೋದು ತಮ್ಮ ಪ್ರಶ್ನೆ. ಬಟ್ ಅದರ ಬಗ್ಗೆ ಇನ್ನು ಅಧ್ಯಯನಗಳು ಆಗ್ತಾ ಇದಾವೆ, ಅದರ ಬಗ್ಗೆ ಸಂಶೋಧನೆಗಳು ಮುಂದುವರಿತಾ ಇದೆ.
1: ಮುಂಚಿನ ಒಂದು ಮಾಹಿತಿ ಇದ್ರ ಬಗ್ಗೆ ತಮಗೆ ಲಭ್ಯವಿಲ್ಲ?
0: ಇಲ್ಲ,
1: ಇನ್ನು ಇದ್ರ ಬಗ್ಗೆ ಸಂಶೋಧನೆ ಆಗ್ತಾ ಇದೆ, ಆಮೇಲೆ ವರದಿಗಳು ಇನ್ನು ನಿಖರವಾಗಿ ಇಲ್ಲ. ಸೊ ಅದಕ್ಕೆ ಏನು ಹೇಳಕ್ಕೆ ನೀವು ಇದರಲ್ಲಿ ಈ ಒಂದು ಹುಳುವಿನ ಒಂದು ನಿರ್ವಹಣಾ ಕ್ರಮಗಳಿಗೆ ಬಂದ್ರೆ, ನಾವು ಈಗ ಸಾಂಪ್ರದಾಯಿಕವಾಗಿ ಸಾಂಪ್ರದಾಯಿಕ ಅಂತ ಅನ್ನೋದ್ ಬದಲಿಗೆ ಸಾವಯವ ಕ್ರಮದಿಂದ ಇಲ್ಲ

0: ಮೆಕ್ಯಾನಿಕಲ್ ಅಂತಂದ್ರೆ ಭೌತಿಕ ಕ್ರಮದಿಂದ ಇನ್ನು ಮತ್ತೆ ಬೇರೆ ಬೇರೆ ಒಂದು ಕ್ರಮಗಳಿಗೆ ಬಂದ್ರೆ ತಾವು ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಸರ್?
1: ಇದರ ನಿರ್ವಹಣಾ ಕ್ರಮಗಳಿಗೆ ಬಂದ್ರೆ ಕೇವಲ ರಾಸಾಯನಿಕ ಕೀಟನಾಶಕಗಳನ್ನ ಬಳಸುವುದು ಬೇಡ, ಆದ್ರೆ ವಿವಿಧ ಹತೋಟಿಗಳನ್ನ ಅನುಸರಿಸಿ ನಾವು ಕೀಟಪೀಠಗಳನ್ನ ಹತೋಟಿ ಮಾಡಿದ್ದೆ ಆದ್ರೆ ಬಹಳ ಅನುಕೂಲ ಆಗ್ತದೆ. ಅದಕ್ಕಾಗಿ ಮುಖ್ಯವಾಗಿ ಬಹಳ ಪ್ರಮುಖವಾದಂತ ಅಂಶ ಅಂತಂತಂದ್ರೆ ಸರಿಯಾದ ಸಮಯದಲ್ಲಿ ಬಿತ್ತನೆ ಮಾಡೋದು ಬಹಳ ಪ್ರಮುಖವಾದಂತದ್ದು. ನಾವು ತಡವಾಗಿ ಬಿತ್ತನೆ ಮಾಡಿದೀವಿ ಅಂತಂದ್ರೆ ಬಹಳಷ್ಟು ನಾವು ಕೀಟದ ಹಾವಳಿಯನ್ನ ನಾವು ನೋಡ್ತೀವಿ. ಸೊ ಆದಷ್ಟು ಮಳೆ ಬಿದ್ದಾಗ ಜೂನ್ ತಿಂಗಳಲ್ಲಿ ಬಿತ್ತನೆ ಮಾಡೋದು ಬಹಳ ಪ್ರಮುಖವಾದಂಥದ್ದು. ಜುಲೈ ಅಥವಾ ಆಗಸ್ಟ್ ತಿಂಗಳಲ್ಲಿ ನಾವು ಬಿತ್ತನೆ ಮಾಡಿದೀವಿ ಅಂತಂದ್ರೆ ಈ ಒಂದು ಕೀಟದ ಹಾವಳಿ ನಮ್ಮ ಬೆಳೆಗಳನ್ನ ತುಂಬಾನೇ ಬಾಧಿಸ್ತದೆ. ಎರಡನೇದಾಗಿ ಆಳವಾಗಿ ಮಾಗಿ ಉಳುಮೆ ಮಾಡೋದು ಸಾಂಪ್ರದಾಯಿಕ ಪದ್ಧತಿ. ಸೊ ಕೋಶಾವಸ್ಥೆಯಲ್ಲಿರ್ತಕ್ಕಂಥ ಕೀಟ ಬಿಸಿಲಿಗೆ ಒಡ್ತದೆ, ನಂತರ ಹಕ್ಕಿಗಳಿಗೆ ಆಹಾರವಾಗಿ ಪರಿಣಮಿಸ್ತದೆ. ನಂತರ ಎಲ್ಲಿ ಸಾಧ್ಯ ಆಗ್ತದೆ ಅಲ್ಲಿ ಒಂದಿಷ್ಟು ಬೆಳೆ ಪರಿವರ್ತನೆ ಮಾಡಿದ್ರೆ ಬಹಳ ಅನುಕೂಲ ಆಗ್ತದೆ. ಸೊ ಮೆಕ್ಕೆಜೋಳ ಬಿಟ್ಟು ಸೂರ್ಯಕಾಂತಿ ಆಗಿರಬಹುದು, ನೆಲಗಡಲೆ ಆಗಿರಬಹುದು ಅಥವಾ ಸಜ್ಜೆ ಆಗಿರಬಹುದು, ಇಂತಹ ಬೆಳೆಗಳನ್ನ ಬೆಳೆಯುವುದರಿಂದ ನಾವು ಈ ಒಂದು ಕೀಟದ ಜೀವನ ಚಕ್ರ ಏನಿದೆ ಅದನ್ನ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಬಹುದು. ನಂತರ ಪ್ರತಿ ಕೆಜಿ ಬೀಜಕ್ಕೆ ಕೀಟನಾಶಕವಾದಂತಹ ಸಯಂಟ್ರನಲಿಪ್ರೋಲ್ ಮತ್ತು ಥಯಾಮೆಥಾಕ್ಸಾಮ್ ಅಂತಕ್ಕಂಥ ಒಂದು ಕಾಂಬಿ ಪ್ರಾಡಕ್ಟ್ ಇದೆ. ಸೊ ಅದನ್ನ 6 ml ಪ್ರತಿ ಕೆಜಿ ಬೀಜಕ್ಕೆ ಬೀಜೋಪಚಾರ ಮಾಡುವುದರಿಂದ ನಾವು ಈ ಒಂದು ಕೀಟವನ್ನ ಸುಮಾರು ಬಿತ್ತನೆಯಾದ 15-20 ದಿವಸಗಳವರೆಗೆ ನಮಗೆ ಹತೋಟಿಯನ್ನ ಸಿಗ್ತದೆ. ಬೀಜೋಪಚಾರ ಮಾಡಬೇಕು. ನಂತರ ಮೋಹಕ ಬಲೆಗಳನ್ನ ನಾವು ನಮ್ಮ ತೋಟಗಳಲ್ಲಿ ಅಥವಾ ಹೊಲಗಳಲ್ಲಿ ನಾವು ಹಾಕಬೇಕಾಗ್ತದೆ. ಪ್ರತಿ ಎಕರೆಗೆ 4-5 ಮೋಹಕ ಬಲೆಗಳನ್ನ ನಾವು ಹಾಕಬೇಕಾಗ್ತದೆ. ನಂತರ ಸಾಧ್ಯವಾದಷ್ಟು ತತ್ತಿಗಳನ್ನ ತೆಗಿಬಹುದು, ಯಾಕೆಂದ್ರೆ ತತ್ತಿಗಳು ಸಾಮಾನ್ಯವಾಗಿ ಎಲೆ ಮೇಲ್ಗಡೆನೆ ಇಡುತ್ತದೆ. ನೀವು ತತ್ತಿಯನ್ನ ತೆಗೆದು ನಾಶಪಡಿಸಬಹುದು, ಹೀಗಾಗಿ ಅದರ ಒಂದು ಹಾವಳಿಯನ್ನ ನಾವು ಕಡಿಮೆ ಮಾಡಬಹುದು. ನಂತರ ಬೇವಿನ ಮೂಲದ ಕೀಟನಾಶಕವಾದಂತಹ ಅಜಾಡಿರೆಕ್ಟಿನ್ ಅಂತಕ್ಕಂತಹ ಒಂದು ಕೀಟನಾಶಕ, ಅದು 2 ml ಪ್ರತಿ ಲೀಟರ್ ನೀರಿಗೆ ಅಂತಂದ್ರೆ 10,000 ppm ಅಲ್ಲಿ ಸಿಗ್ತದೆ. ಅದನ್ನ 2 ml ಪ್ರತಿ ಲೀಟರ್ ನೀರಿಗೆ ಹಾಕಿ ನೀವು ಸಿಂಪರಣೆ ಮಾಡಬಹುದು. ಇದು ಮೊದಲ ಮತ್ತು ಎರಡನೇ ಹಂತದ ಮರಿ ಹುಳುಗಳಿಗೆ ಹತೋಟಿ ಮಾಡಲಿಕ್ಕೆ, ಕೊನೆಯ ಹಂತದ ಮರಿ ಹುಳುಗಳು ಅಷ್ಟು ಹತೋಟಿ ಆಗ್ಲಿಕ್ಕೆ ಈ ಒಂದು ಕೀಟನಾಶಕದಿಂದ ಆಗೋದಿಲ್ಲ. ಸೊ ಹೀಗಾಗಿ ಬೇವಿನ ಮೂಲದ ಕೀಟನಾಶಕ ಮೊದಲು ಮತ್ತು ಎರಡನೇ ಹಂತದ ಮರಿ ಹುಳುಗಳನ್ನ ಹತೋಟಿ ಮಾಡಲಿಕ್ಕೆ ಬಳಸೋದು. ನಂತರ ಮುಂಗಾರು ಹಂಗಾಮಿನಲ್ಲಿ ನಮಗೆ ಜೈವಿಕ ಶಿಲೀಂಧ್ರ ಕೀಟನಾಶಕ ಇದೆ. ಸೊ ಮೆಟ್ರೈಸಿಯಂ ರಿಲೈ ಅಂತ ಹೇಳ್ತೀವಿ, ಅದನ್ನ 3 g ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪರಣೆ ಮಾಡೋದ್ರಿಂದ ಹತೋಟಿ ಮಾಡಬಹುದು. ನಂತರ ಈಗಾಗಲೇ ಬಹಳಷ್ಟು ಕೀಟನಾಶಕಗಳು CIBRC ಶಿಫಾರಸಲ್ಪಟ್ಟಿದ್ದಾವೆ. ಅದರಲ್ಲಿ ಕೀಟನಾಶಕಗಳಾದಂತಹ ಎಮಾಮೆಕ್ಟಿನ್ ಬೆಂಜೋಯೇಟ್ ಅಂತ ಹೇಳ್ತೀವಿ, 5 sg 0.5 g ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪರಣೆ ಮಾಡೋದು. ಇಲ್ಲ ಅಂತಂತಂದ್ರೆ ಸ್ಪೈನ್ ಟೋರಮ್ ಅಂತಕ್ಕಂತಹ ಒಂದು ಕೀಟನಾಶಕ 11.7 sc ಅಂತ ಹೇಳಿ 0.5 ml ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪರಣೆ ಮಾಡೋದು. ಇಲ್ಲ ಕ್ಲೋರಾಂಟ್ರನಲಿಪ್ರೋಲ್ ಅಂತಕ್ಕಂತಹ ಒಂದು ಕೀಟನಾಶಕ 18.5 sc ಅದನ್ನ 0.4 ml ಪರ್ ಲೀಟರ್ ನೀರಿಗೆ ಹಾಕಿ ಸಿಂಪರಣೆ ಮಾಡಬಹುದು. ಹೀಗೆ 4-5 ಕೀಟನಾಶಕಗಳು ಈಗಾಗಲೇ ಶಿಫಾರಸು ಮಾಡಿದ್ದಾರೆ. ಈ ಯಾವುದಾದ್ರೂ ಒಂದು ಕೀಟನಾಶಕವನ್ನ ನಾವು ಸಿಂಪರಣೆ ಮಾಡಿ ಈ ಒಂದು ಕೀಟವನ್ನ ಹತೋಟಿ ಮಾಡಬಹುದು. ಬಹಳ ಪ್ರಮುಖವಾದಂತಹ ಅಂಶ ಅಂತಂತಂದ್ರೆ ಬಿತ್ತನೆಯಾದ 15-20 ದಿವಸಗಳಿಗೆ ಈ ಒಂದು ಕೀಟದ ಹಾವಳಿ ಪ್ರಾರಂಭ ಆಗ್ತದೆ. ಆವಾಗ ಒಂದು ಸಿಂಪರಣೆಯನ್ನ ತೆಗೆದುಕೊಳ್ಬೇಕಾಗ್ತದೆ. ನಂತರ 35-40 ದಿವಸಗಳಿಗೆ ಒಮ್ಮೆ ಇನ್ನೊಂದು ಕೀಟ ಇದ್ದಾಗ ಮಾತ್ರ ಸಿಂಪರಣೆಯನ್ನ ತೆಗೆದುಕೊಳ್ಬೇಕಾಗ್ತದೆ. ಸೊ ಇದನ್ನ ಬಹಳ ಪ್ರಮುಖವಾದಂಥದ್ದು. ಮತ್ತೆ ಔಷಧಿ ಸಿಂಪರಣೆ ಮಾಡೋದು ಬಹಳ ಪ್ರಮುಖವಾದಂಥದ್ದು. ಸೊ 2 ಸಾಲುಗಳನ್ನ ಹಿಡಿದು ಚೆನ್ನಾಗಿ ಔಷಧಿ ಸುಳಿಯ ಒಳಗಡೆ ಹೋಗಿ ಸಿಂಪರಣೆ ಮಾಡಬೇಕು, ಅದು ಬಹಳ ಪ್ರಮುಖವಾದಂಥದ್ದು. ಎಲೆಗಳ ಮೇಲೆ ಸಿಂಪರಣೆ ಮಾಡಿದ್ರೆ ಯಾವುದೇ ರೀತಿಯ ಅದು ನಮಗೆ ಒಳ್ಳೆಯ ರಿಸಲ್ಟ್ ಸಿಗೋದಿಲ್ಲ. ಸುಳಿಯ ಒಳಗಡೆ ಹೋಗ್ಬೇಕು, ಔಷಧಿ ಹುಳಕ್ಕೆ ತಾಗಬೇಕು, ಆವಾಗ ಹುಳ ಸತ್ತು ಹೋಗ್ತದೆ. ಇದು ಬಹಳ ಪ್ರಮುಖವಾದಂತಹ ಅಂಶ. ಸೊ ಸುಳಿಯ ಒಳಗಡೆ ಹಾಗೆ ಸ್ವಲ್ಪ ನಾಜಲ್ ಅನ್ನ ಲೂಸ್ ಮಾಡಿ ಸಿಂಪರಣೆ ಮಾಡಿದ್ರೆ ನಿಮಗೆ ಒಳ್ಳೆಯ ಫಲಿತಾಂಶ ಸಿಗ್ತದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಿದ್ದೀನಿ.
0: ಡಾಕ್ಟರ್, ಈಗ ಈ ಮೆಕ್ಕೆಜೋಳದಲ್ಲಿ ಹೊಸದಾಗಿ ಕಾಣಿಸ್ಕೊಂಡ ಇದು ಎಲೆ ತಿನ್ನುವ ಕೀಟ, ಆರಂಭದಲ್ಲಿ ಯಾವ ಪ್ರಮಾಣದ ಒಂದು ವ್ಯಾಪ್ತಿಯನ್ನ ಇದು ಹೊಂದಿತ್ತು ಶಿವಮೊಗ್ಗ ಜಿಲ್ಲೆಗೆ ಬಂದ್ರೆ, ಜೊತೆಗೆ ಚಿಕ್ಕಮಗಳೂರು ಆಗ್ಲಿ, ದಾವಣಗೆರೆ ಆಗಿರ್ಲಿ, ಚಿತ್ರದುರ್ಗ ಆಗಿರ್ಲಿ, ಪಕ್ಕದ ರಾಣೆಬೆನ್ನೂರು, ಹಾವೇರಿ ಜಿಲ್ಲೆ ಆಗಿರ್ಲಿ, ಈಗ ಯಾವ ಒಂದು ಸ್ಥಿತಿಯಲ್ಲಿದೆ ಅಂತ ಹೇಳ್ಬಹುದಾ ಸರ್?
1: 2018ಕ್ಕೆ ಹೋಲಿಸಿದ್ರೆ ಇದರ ಹಾವಳಿ ಈಗ ಕಡಿಮೆ ಆಗಿದೆ, ಆ ತೀವ್ರತೆ ಇಲ್ಲ. ಸೊ ಇದಕ್ಕೆ ಹಲವಾರು ಕಾರಣಗಳಿದ್ದಾವೆ. ಅದರಲ್ಲಿ ಪ್ರಮುಖವಾಗಿ ನಮ್ಮ ದೇಶದಲ್ಲಿರ್ತಕ್ಕಂಥ ಒಂದು ರೈತನ ಮಿತ್ರ ಅಂತ ಏನ್ ಹೇಳ್ತೀವಿ, ಪರತಂತ್ರ ಜೀವಿಗಳಾಗಿರ್ಬೋದು.

0: ಪರೋಪಜೀವಿಗಳಾಗಿರಬಹುದು ಮತ್ತು ಜೈವಿಕ ಕೀಟನಾಶಕ ಸೊ ಮೆಟ್ರೈಸಿಯಂ ರಿಲೈ ಅಂತದ್ದು, ಇದು ಸಾಮಾನ್ಯವಾಗಿ ಮುಂಗಾರು ಹಂಗಾಮಿನಲ್ಲಿ ನೈಸರ್ಗಿಕವಾಗಿ ಅದು ಸುಮಾರು 50-60% ಕೀಟವನ್ನ ಕೊಲ್ತಕ್ಕಂತ ಶಕ್ತಿ ಇದೆ. ಅದು ಯಾರು ತೋಟಗಳಲ್ಲಿ ಅಥವಾ ಅವರ ಹೊಲಗಳಲ್ಲಿ ಹೋಗಿ ಹಾಕಿಲ್ಲ, ಅದು ನೈಸರ್ಗಿಕವಾಗಿ ಈ ಒಂದು ಜೈವಿಕ ಕೀಟನಾಶಕ ಈ ಹುಳುವನ್ನ ಸಾಯಿಸುವುದರಲ್ಲಿ ಬಹಳ ಪ್ರಮುಖವಾದಂತಹ ಪಾತ್ರವನ್ನ ವಹಿಸ್ತಾ ಇದೆ. ಸೊ ಈಗ ಇದರ ಹಾವಳಿ ಕಡಿಮೆ ಆಗಿದೆ. ಮೊದಲೆಲ್ಲ ರೈತರು 2-3 ಸಿಂಪರಣೆಗಳನ್ನ ಮಾಡ್ತಿದ್ರು, ಈಗ ರೈತರು 1 ಅಥವಾ 2 ಸಿಂಪರಣೆಗಳನ್ನ ಮಾಡಿ ಈ ಒಂದು ಕೀಟವನ್ನ ಹತೋಟಿ ಮಾಡಬಹುದಾಗಿದೆ.
1: ಒಟ್ಟಾರೆಯಾಗಿ ಈ ಮೆಕ್ಕೆಜೋಳದಲ್ಲಿ ಹೊಸದಾಗಿ ಕಾಣಿಸಿಕೊಂಡ ಎರೆ ತಿನ್ನು ಕೀಟ ಸ್ಪೊಡಪ್ಟರ ಫ್ರಿಜಿ ಪರ್ದ, ಇದರ ಕುರಿತು ಸಾರಾಂಶದ ರೂಪದಲ್ಲಿ ಏನ್ ಹೇಳಕ್ಕೆ ಪಡ್ತೀರಾ ಸರ್, ಕೊನೆಯದಾಗಿ ನಮ್ಮ ರೈತ ಬಾಂಧವರಿಗೆ, ಅದರಲ್ಲಿ ವಿಶೇಷವಾಗಿ ಶಿಕಾರಿಪುರ, ಸೊರಬ, ಈ ಕಡೆ ಸಿರಾಳ್ಕೊಪ್ಪ ಈ ಭಾಗದಲ್ಲಿ ಈ ಮೆಕ್ಕೆಜೋಳ ಬೆಳೀತಕ್ಕಂತ ಒಂದು ರೈತರಿಗೆ
0: ಆದಷ್ಟು ಬೇಗನೆ ಬಿತ್ತನೆ ಮಾಡಿ. ಸೊ 15-20 ದಿವಸಗಳ ಆದ ನಂತರ ನಿಮ್ಮ ಬೆಳೆಯನ್ನ ವೀಕ್ಷಣೆ ಮಾಡಿ, ಸುಮಾರು 20-25% ನಿಮ್ಮ ಗಿಡಗಳು ಬಾಧೆಗೊಳಗಾಗಿದ್ರೆ ಸಿಂಪರಣಾ ಕ್ರಮಗಳನ್ನು ಅನುಸರಿಸಿ, ಬೇವಿನ ಮೂಲದ ಕಷಾಯ ಆಗಿರಬಹುದು ಅಥವಾ ಬೇವಿನ ಮೂಲದ ಅಜಾಡಿರೆಕ್ಟಿನ್ ಎಣ್ಣೆ ಆಗಿರಬಹುದು, ಸೊ ಇದನ್ನ ನೀವು ಸಿಂಪರಣೆ ಮಾಡಿ, ಕೊನೆಯ ಅಸ್ತ್ರವಾಗಿ ಕೀಟನಾಶಕಗಳನ್ನು ಬಳಸಿ.
1: ಹೆಚ್ಚಿನ ಒಂದು ಮಾಹಿತಿ ಪಡೆಯುವುದಾದ್ರೆ ಈ ಹುಳುವಿನ ಬಾಧೆ ಕುರಿತು, ಈ ಹುಳುವಿನ ಒಂದು ಜೀವನ ಚಕ್ರ ಕುರಿತು, ಮತ್ತೆ ಇದರ ಈ ಹುಳು ಯಾವ ರೀತಿ ನಾವು ಗುರುತಿಸಬಹುದು ಬೆಳೆಯಲ್ಲಿ ಅಂತ ಹೇಳುವುದಾದ್ರೆ, ತಮ್ಮ ಸಂಪರ್ಕ ಸಂಖ್ಯೆ ಕೊಡಿ ಸರ್.
0: ನನ್ನ ಮೊಬೈಲ್ ಸಂಖ್ಯೆ 942-82-38-571.
1: ಧನ್ಯವಾದ ಸರ್. ಇದುವರೆಗೆ ತಾವು ಮೆಕ್ಕೆಜೋಳದಲ್ಲಿ ಹೊಸದಾಗಿ ಕಾಣಿಸಿಕೊಂಡ ಎಲೆ ತಿನ್ನುವ ಕೀಟದ ಒಂದು ಸಂಪೂರ್ಣ ಚರಿತ್ರೆ, ಅದರ ಒಂದು ಹಾನಿಯ ಲಕ್ಷಣ, ಯಾವ ಬೆಳೆಗಳನ್ನ ಅವಲಂಬಿಸಿದೆ, ಯಾವ ಬೆಳೆಗಳನ್ನ ಜಾಸ್ತಿ ಪ್ರಮಾಣದಲ್ಲಿ ಅದು ಹಾನಿ ಮಾಡ್ತದೆ, ಮತ್ತೆ ಇದು ನಾವು ನಿಯಂತ್ರಣ ಕ್ರಮವಾಗಿ ಏನೆಲ್ಲ ಒಂದು ಕ್ರಮಗಳನ್ನ ತಗೊಳ್ಕೊಳ್ಬೇಕು ಅಂತನ್ನೋದನ್ನ ನಮ್ಮ ಮೆಕ್ಕೆಜೋಳ ಬೆಳೀತಕ್ಕಂತ ರೈತ ಬಾಂಧವರಿಗೆ, ಕೇಳುಗರಿಗೆ, ಮತ್ತೆ ಇದರಲ್ಲಿ ತೊಡಗಿಸಿಕೊಂಡಿದ್ದವರಿಗೆ, ಮೆಕ್ಕೆಜೋಳ ಒಂದು ಉದ್ಯಮದಲ್ಲಿ ತೊಡಗಿಸಿಕೊಂಡಿದ್ದವರಿಗೆ, ಸಂಶೋಧನೆಯಲ್ಲಿ ತೊಡಗಿಸಿಕೊಂಡಿದ್ದವರಿಗೆ ಮಾಹಿತಿ ರೂಪವಾಗಿ, ಸಂದರ್ಶನ ರೂಪವಾಗಿ ನಮ್ಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ತಾವು ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ಇನ್ನೊಮ್ಮೆ ತಮಗೆ ಧನ್ಯವಾದ ಹಾಗೂ ನಮಸ್ಕಾರ ಸರ್.
0: ಸರ್ ನಮಸ್ಕಾರ. ಈ ಒಂದು ಮೆಕ್ಕೆಜೋಳದಲ್ಲಿ ಬರ್ತಕ್ಕಂತ ಫಾಲ್ ಸೈನಿಕ ಹುಳುವಿನ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರತಕ್ಕಂತ ಆಕಾಶವಾಣಿ ಕೇಂದ್ರಕ್ಕೂ ತುಂಬ ಹೃದಯ ಧನ್ಯವಾದಗಳು.
2: ರೈತ ಬಾಂಧವರೇ ಹಾಗೂ ಕೇಳುಗರೇ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನ ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 948-81-57-06-00. ಇನ್ನೊಮ್ಮೆ ಕೇಳಿ: 948-81-57-06-00.
3: ರೈತ ಬಾಂಧವರೇ, ಇದುವರೆಗೂ ಮೆಕ್ಕೆಜೋಳದಲ್ಲಿ ಕಂಡುಬರುವ ಎಲೆ ತಿನ್ನುವ ಹುಳುವಿನ ಬಾಧೆ, ಹಾನಿಯ ಲಕ್ಷಣ ಹಾಗೂ ನಿರ್ವಹಣಾ ಕ್ರಮಗಳು ಈ ಕುರಿತು ಕೃಷಿ ಮಹಾವಿದ್ಯಾಲಯದ ಕೀಟಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾ ಶರಣ ಬಸಪ್ಪ ದೇಶ್ಮುಖ್ ಅವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಡಾಕ್ಟರ್ ಎಸ್ಎಂ ಸುಧಾಕರ್. ಈಗ ಕೇಳಿ
4: ಕೃಷಿ ಉಳಿಸಿ ಅಭಿಯಾನ 2026 ಕುರಿತು ಮಾಹಿತಿ.
5: ಕಿಸಾನ್ ಭಾಯಿಯೋ ನಮಸ್ಕಾರ, ಹಮ್ ಹೇ ಗ್ರಾಮ ರಾಮಸಿಯಾ ಮೇ ಯಹಾಂ ಪರ್ ಆಜ್ ಖೇತ್ ಬಚಾವ್ ಅಭಿಯಾನ ಕಾ ಶುಭಾರಂಭ ಕೇಂದ್ರೀಯ ಕೃಷಿ ಮಂತ್ರಿ ಶ್ರೀ ಶಿವರಾಜ್ ಸಿಂಗ್ ಚೌಹಾನ್ ಜೀ ನೇ ಕಿಯಾ ಹೈ ಔರ್ ಇಸ್ ಕಾರ್ಯಕ್ರಮ ಮೇ ವಿಭಿನ್ನ ವಿಭಾಗ ಸೇ ಯಹಾಂ ಪರ್ ಸಭಿ ಲೋಗ ಆಯೇ ಹುಯೇ ಹೈ. ಆಯಿಯೇ ಹಮ್ ಕೃಷಿ ವಿಜ್ಞಾನ ಕೇಂದ್ರ ಕಿ ಭೂಮಿಕಾ ಪರ್ ಭೀ ಕುಛ ಬಾತ್ಚೀತ್ ಕರ್ತೇ ಹೈ. ಸರ್ ಆಪ್ ಅಪ್ನಾ ಪರಿಚಯ ದೇ ದೀಜಿಯೇ.
6: ಮೇ ಡಾಕ್ಟರ್ ಸಿ ಆರ್ ಮೆಹತಾ, ನಿರ್ದೇಶಕ ಕೇಂದ್ರೀಯ ಕೃಷಿ ಅಭಿಯಾಂತ್ರಿಕಿ ಸಂಸ್ಥಾನ ಭೋಪಾಲ್. ಹಮಾರಾ ಸಂಸ್ಥಾನ ಕೃಷಿ ಅಭಿಯಾಂತ್ರಿಕಿ ಸೇ ಸಂಬಂಧಿತ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಕಾ ಕಾಮ ಕರ್ತಾ ಹೈ, ಜೈಸೆ ನಯೇ ನಯೇ ಉಪಕರಣ ಕಾ ವಿಕಾಸ ಕರ್ನಾ ಔರ್ ಉನ್ಕೋ ಫಿರ್ ಆಗೇ ಲೇ ಜಾನಾ.
5: ಸರ್, ಯೇ ಆಜ್ ಯೋ ಕಾರ್ಯಕ್ರಮ ಹುವಾ ಹೈ, ಇಸ್ ಸಂದರ್ಭ ಮೇ ಆಪ್ ಕ್ಯಾ ಕಹೆಂಗೇ?
6: ಯೇ ಆಜ್ ಜೋ ಕಾರ್ಯಕ್ರಮ ಹೈ ಯೇ ಖೇತ್ ಬಚಾವ್ ಪರ್ ಹೈ. ಇಸ್ಕಾ ಮುಖ್ಯ ಉದ್ದೇಶ ಯೇ ಹೈ ಕಿ ಖೇತ್ ಮೇ ಖಾಸ್ ತೌರ್ ಸೇ ಕ್ಯಾ ಹೋ ರಹಾ ಹೈ ಆಜಕಲ್ ಕಿ ಜೈಸೆ ಖಾದ್ ಹೈ ಯಾ ಜೋ ಪೆಸ್ಟಿಸೈಡ್ ಹೈ ಉಸ್ಕಾ ಉಪಯೋಗ ಜರೂರತ್ ಸೇ ಜ್ಯಾದಾ ಯಾ ಕಮ್ ಹೋ ರಹಾ ಹೈ. ಇಸ್ಕೆ ಲೇ ಯೇ ಹೈ ಕಿ ಪಹಲೆ ತೋ ಆಪ್ ಮಿಟ್ಟಿ ಕಾ ಪರೀಕ್ಷಣ ಕರೇ ಔರ್ ಫಿರ್ ಉಸ್ಮೇ ದೇಖೇ ಕಿ ಮಿಟ್ಟಿ ಮೇ ಕ್ಯಾ ಕ್ಯಾ ತತ್ವ ಹೈ ಔರ್ ಕಿನ್ ತತ್ವೋ ಕಿ ಕಮಿ ಹೈ ಔರ್ ಕಿತ್ನಿ ಕಮಿ ಹೈ. ಜಿತ್ನಿ ಕಮಿ ಹೈ ಉಸೀ ಕೇ ಹಿಸಾಬ್ ಸೇ ಆಪ್ಕೋ ಉಸ್ಕಿ ಅಪ್ಲಿಕೇಶನ್ ಕರ್ನಿ ಚಾಹಿಯೇ. ತೋ ಇಸ್ ಪರ್ ಭೀ ಇಸ್ಮೇ ಕಾರ್ಯಕ್ರಮ ಮೇ ಕಾಫಿ ಜೋರ್ ದಿಯಾ ಜಾ ರಹಾ ಹೈ, वैज्ञानिक अलग अलग जगह जगह गांवों गांव जाएंगे और किसानों तक ये मैसेज

ರಸಗೊಬ್ಬರದ ಬಳಕೆ ಕುರಿತು ಮಾಹಿತಿ ತಿಳಿದುಕೊಳ್ಳೋಣ. ರೈತ ಬಾಂಧವರೇ, ಸಮತೋಲಿತ ರಸಗೊಬ್ಬರ ಬಳಕೆ ಕೃಷಿಯಲ್ಲಿ ಉತ್ಪಾದಕತೆ ಹೆಚ್ಚಿಸಲು ಅತ್ಯಂತ ಮುಖ್ಯವಾದ ಅಂಶವಾಗಿದೆ. ಬೆಳವಣಿಗೆಗೆ ಅಗತ್ಯವಾದ ಎಲ್ಲಾ ಪೋಷಕಾಂಶಗಳನ್ನು ಸರಿಯಾದ ಪ್ರಮಾಣದಲ್ಲಿ ನೀಡಿದಾಗ ಮಾತ್ರ ಉತ್ತಮ ಬೆಳವಣಿಗೆ, ಹೆಚ್ಚಿನ ಒಂದು ಮಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ಇನ್ನು ಸಮತೋಲಿತ ರಸಗೊಬ್ಬರ ಅಂತ ಅಂದ್ರೆ ಏನು ಅಂತ ಅರ್ಥ ಮಾಡಿಕೊಳ್ಳೋದಾದರೆ, ಸಮತೋಲಿತ ರಸಗೊಬ್ಬರ ಎಂದರೆ ಬೆಳೆಗಳಿಗೆ ಅಗತ್ಯವಾದ ಪ್ರಮುಖ ಪೋಷಕಾಂಶಗಳಾದ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಂ ಮತ್ತು ಸೂಕ್ಷ್ಮ ಪೋಷಕಾಂಶಗಳನ್ನು ಸಮರ್ಪಕ ಪ್ರಮಾಣದಲ್ಲಿ ನೀಡುವ ವಿಧಾನ ಎಂದು ಅರ್ಥೈಸಿಕೊಳ್ಳಬಹುದು. ಇದು ಮಣ್ಣಿನ ಫಲವತ್ತತೆಯನ್ನ ಕಾಪಾಡುತ್ತದೆ. ಪೋಷಕಾಂಶಗಳ ಪಾತ್ರ: ನೈಟ್ರೋಜನ್ ಎಲೆಗಳ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ, ಫಾಸ್ಫರಸ್ ಬೇರುಗಳ ಬೆಳವಣಿಗೆ ಮತ್ತು ಹೂ ಬಿಡುವಿಕೆಗೆ ಮುಖ್ಯ ಒಂದು ಪಾತ್ರ ವಹಿಸುತ್ತದೆ, ಪೊಟ್ಯಾಷಿಯಂ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ಗುಣಮಟ್ಟ ಸುಧಾರಿಸುತ್ತದೆ. ಸೂಕ್ಷ್ಮ ಪೋಷಕಾಂಶಗಳು ಜಿಂಕ್, ಐರನ್, ಬೋರಾನ್ ಬೆಳೆಗಳ ಸಮಗ್ರ ಬೆಳವಣಿಗೆಗೆ ಅಗತ್ಯವಾಗಿರುತ್ತದೆ. ಇನ್ನು ಸಮತೋಲಿತ ಬಳಕೆಯ ಅಗತ್ಯತೆಗೆ ಬಂದರೆ, ಇದು ಮಣ್ಣಿನ ಪೋಷಕಾಂಶ ಸಮತೋಲನವನ್ನು ಕಾಪಾಡುತ್ತದೆ, ಹೆಚ್ಚಿನ ಮತ್ತು ಗುಣಮಟ್ಟದ ಉತ್ಪಾದನೆಯನ್ನು ಒದಗಿಸುತ್ತದೆ, ರಸಗೊಬ್ಬರ ವ್ಯರ್ಥವನ್ನು ಕಡಿಮೆ ಮಾಡುತ್ತದೆ, ಜೊತೆಗೆ ಪರಿಸರದಲ್ಲಿ ಹಾನಿಯನ್ನು ತಡೆಯುತ್ತದೆ. ಇನ್ನು ಬಳಕೆ ಮಾಡುವ ವಿಧಾನಕ್ಕೆ ಬಂದರೆ, ಮೊದಲು ಮಣ್ಣಿನ ಪರೀಕ್ಷೆ ಮಾಡಿ ಪೋಷಕಾಂಶಗಳ ಕೊರತೆ ತಿಳಿದುಕೊಳ್ಳಬೇಕು. ಸರಿಯಾದ ಶಿಫಾರಸಿನ ಪ್ರಮಾಣದಲ್ಲಿ ಮಾತ್ರ ರಸಗೊಬ್ಬರ ಬಳಸಬೇಕು. ಸಮಯಕ್ಕೆ ಬಳಸುವುದು, ಬೆಳೆ ಹಂತಗಳಿಗೆ ಅನುಗುಣವಾಗಿ ಬಳಸಬೇಕು. ಒಂದೇ ಬಾರಿ ಹಾಕುವ ಬದಲು ಹಂತ ಹಂತವಾಗಿ ನೀಡುವುದು ಸೂಕ್ತವಾಗಿರುತ್ತದೆ. ಇನ್ನು ಸಮತೋಲಿತ ರಸಗೊಬ್ಬರಗಳ ಬಳಕೆಯ ಪ್ರಯೋಜನಗಳಿಗೆ ಬಂದರೆ, ಬೆಳೆಯಲ್ಲಿ ಉತ್ತಮ ಬೆಳವಣಿಗೆ ಕಾಣಬಹುದು, ಮಣ್ಣಿನ ದೀರ್ಘಕಾಲೀನ ಫಲವತ್ತತೆಯನ್ನ ಕಾಪಾಡಿಕೊಳ್ಳುತ್ತದೆ, ವೆಚ್ಚ ಕಡಿಮೆ ಮತ್ತು ಲಾಭ ಹೆಚ್ಚು ಪಡೆಯಬಹುದು. ಇದು ಪರಿಸರ ಸ್ನೇಹಿ ಕೃಷಿಯಾಗಿದೆ. ಇನ್ನು ಜೈವಿಕ ಗೊಬ್ಬರಗಳ ಜೊತೆಗೆ ರಾಸಾಯನಿಕ ಗೊಬ್ಬರಗಳನ್ನು ಸಮತೋಲಿತವಾಗಿ ಬಳಸಿದಲ್ಲಿ, ಬೆಳೆ ಪರಿವರ್ತನೆ ಮಾಡಿದಲ್ಲಿ, ನೀರಾವರಿ ವ್ಯವಸ್ಥೆಯನ್ನು ಸರಿಯಾಗಿ ನಿರ್ವಹಿಸಿದಲ್ಲಿ, ಸಮತೋಲಿತ ರಸಗೊಬ್ಬರ ಬಳಕೆ ಕೃಷಿಯನ್ನು ಸ್ಥಿರತೆಯನ್ನು ತರುತ್ತದೆ. ಇದು ರೈತರ ಆದಾಯವನ್ನು ಹೆಚ್ಚಿಸುವುದರ ಜೊತೆಗೆ ಮಣ್ಣಿನ ಆರೋಗ್ಯವನ್ನು ಕಾಪಾಡುತ್ತದೆ. ಆದ್ದರಿಂದ ಪ್ರತಿಯೊಬ್ಬ ರೈತನು ಮಣ್ಣಿನ ಪರೀಕ್ಷೆಯ ಆಧಾರದಲ್ಲಿ ಸಮತೋಲಿತ ರಸಗೊಬ್ಬರ ಬಳಕೆಯನ್ನು ಅನುಸರಿಸುವುದು ಅತ್ಯಂತ ಅಗತ್ಯವಾಗಿರುತ್ತದೆ. ಇದೊಂದು ಪ್ರಕಟಣೆ. ಅಧಿಕ ಇಳುವರಿಗಾಗಿ ಮುಸುಕಿನ ಜೋಳ, ಮೆಕ್ಕೆಜೋಳದಲ್ಲಿ ಸುಧಾರಿತ ಕ್ರಮಗಳಿಗೆ ಬಂದರೆ, ಬಿತ್ತನೆಯ ಕಾಲ ಈ ಬೆಳೆಯನ್ನ ವರ್ಷದ ಮೂರು ಹಂಗಾಮುಗಳಲ್ಲೂ ಬೇಸಾಯ ಮಾಡಲು ಸೂಕ್ತವಾಗಿದೆ. ಮುಂಗಾರಿನಲ್ಲಿ ಮೇ ತಿಂಗಳ ಕೊನೆಯ ವಾರ, ಜೂನ್ ತಿಂಗಳ ಮೂರನೇ ವಾರದಲ್ಲಿ ಬಿತ್ತನೆ ಮಾಡುವುದರಿಂದ ಸೈನಿಕ ಹುಳುಗಳ ಬಾಧೆಯನ್ನು ತಡೆಯಬಹುದು. ಹಿಂದಿನ ವರ್ಷ ಕೇದಿಗೆ ರೋಗ ಕಂಡು ಬರುವ ಪ್ರದೇಶಗಳಲ್ಲಿ ಈ ಬೆಳೆಯನ್ನ ಕನಿಷ್ಠ ಪಕ್ಷ ಎರಡು ವರ್ಷ ಬೆಳೆಯಬಾರದು. ಬಿತ್ತನೆಗೆ ಮೂರು ವಾರಗಳ ಮೊದಲೇ ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಅನ್ನು ಮಣ್ಣಿನಲ್ಲಿ ಬೆರೆಸಬೇಕು. ಇನ್ನು ರಸಗೊಬ್ಬರದ ನಿರ್ವಹಣೆಗೆ ಬಂದರೆ, ಬಿತ್ತುವ ಸಮಯದಲ್ಲಿ ಮೂಲ ಗೊಬ್ಬರವಾದ 25 ಕಿಲೋಗ್ರಾಂ ಯೂರಿಯಾ, 45 ಕಿಲೋಗ್ರಾಂ ಡಿಎಪಿ, 25 ಕಿಲೋಗ್ರಾಂ ಪೊಟ್ಯಾಶ್ ಮತ್ತು 4 ಕಿಲೋಗ್ರಾಂ ಸತುವಿನ ಸಲ್ಫೇಟ್ ಅನ್ನ ಬಿತ್ತನೆ ಸಮಯದಲ್ಲಿ ಭೂಮಿಗೆ ಸೇರಿಸಬೇಕು. ಉಳಿದ 50 ಕಿಲೋಗ್ರಾಂ ಮೇಲು ಗೊಬ್ಬರವಾಗಿ, ಅಂದರೆ 25 ಕಿಲೋಗ್ರಾಂ ಯೂರಿಯಾವನ್ನ ಬಿತ್ತಿದ 3-4 ವಾರ, 25 ಕಿಲೋಗ್ರಾಂ ಯೂರಿಯಾವನ್ನ ಬಿತ್ತಿದ 6-7 ವಾರದ ನಂತರ ಮೇಲು ಗೊಬ್ಬರವಾಗಿ ಕೊಡಬೇಕು. ಇನ್ನು ಅಂತರ ಬೆಳೆಗಳ ಒಂದು ನಿರ್ವಹಣೆಗೆ ಬಂದರೆ, ಮುಸುಕಿನ ಜೋಳದ ಜೊತೆಯಲ್ಲಿ ಅಂತರ ಬೆಳೆಯಾಗಿ ದ್ವಿದಳ ಧಾನ್ಯದ ಬೆಳೆಗಳಾದ ಅಲಸಂದೆ, ಸೋಯಾ ಅವರೆ, ಹೆಬ್ಬಾಳ್ ಅವರೆ ಹಾಗೂ ತೊಗರಿಯನ್ನ ಬಿತ್ತುವುದರಿಂದ ಮಣ್ಣಿನ ಫಲವತ್ತತೆಯು ಹೆಚ್ಚುತ್ತದೆ ಹಾಗೂ ಅಧಿಕ ನಿವ್ವಳ ಲಾಭವನ್ನು ಕೂಡ ಪಡೆಯಬಹುದು. ಕಳೆಗಳ ನಿರ್ವಹಣೆ: ಮುಸುಕಿನ ಜೋಳದಲ್ಲಿ ಹೆಚ್ಚಿನ ಇಳುವರಿ ಪಡೆಯಬೇಕಾದರೆ ಬಿತ್ತನೆಯಾದ 30-35 ದಿನಗಳವರೆಗೆ ಕಳೆಯನ್ನು ನಿಯಂತ್ರಣದಲ್ಲಿಡುವುದು ಅವಶ್ಯಕವಾಗಿರುತ್ತದೆ. ಬಿತ್ತನೆಯಾದ 2-4 ವಾರಗಳ ನಂತರ 2 ಬಾರಿ ಕುಂಟೆ ಹಾಯಿಸಿದರೆ ಸಾಕು. ಇನ್ನು ಇತ್ತೀಚಿನ ದಿನಗಳಲ್ಲಿ ಈ ಮುಳ್ಳು ಸಜ್ಜೆ ಕಳೆ ನಿರ್ವಹಣೆ ಒಂದು ಸಮಸ್ಯೆಯಾಗಿರುವುದು ಕಂಡು ಬಂದಿದೆ. ಮುಳ್ಳು ಸಜ್ಜೆ ಒಂದು ಹಾನಿಕಾರಕ ಕಳೆಯಾಗಿದ್ದು, ವಿಶೇಷವಾಗಿ ಮೆಕ್ಕೆಜೋಳ, ರಾಗಿ, ಜೋಳ ಮತ್ತು ಇತರೆ ಬೆಳೆಗಳಲ್ಲಿ ಹೆಚ್ಚಾಗಿ ಕಾಣಿಸುತ್ತದೆ. ಇದು ಬೆಳೆಗಳ ಪೋಷಕಾಂಶ, ನೀರು ಮತ್ತು ಬೆಳಕನ್ನು ಹೀರಿಕೊಳ್ಳುವುದರಿಂದ ಮುಖ್ಯ ಬೆಳೆಯ ಉತ್ಪಾದನೆಯಲ್ಲಿ ಕಡಿಮೆಯಾಗುವ ಸಂಭವವಿರುತ್ತದೆ. ಮುಳ್ಳು ಸಜ್ಜೆಯ ಲಕ್ಷಣಗಳು: ಗಿಡದ ಎಲೆ ಮತ್ತು ಕಾಂಡದಲ್ಲಿ ಸಣ್ಣ ಮುಳ್ಳುಗಳಿರುತ್ತವೆ, ಬೇಗನೆ ಬೆಳೆಯುತ್ತದೆ ಮತ್ತು ಬೀಜಗಳ ಮೂಲಕ ವೇಗವಾಗಿ ಹರಡುತ್ತದೆ. ಹೊಲದ

ಮಣ್ಣಿನಲ್ಲಿ ದಟ್ಟವಾಗಿ ಬೆಳೆಯುವುದರಿಂದ ಮುಖ್ಯ ಬೆಳೆ ಕುಗ್ಗುತ್ತದೆ. ಮಣ್ಣಿನ ತೇವಾಂಶ ಮತ್ತು ಪೋಷಕಾಂಶವನ್ನ ಹೆಚ್ಚು ಬಳಸುತ್ತದೆ. ನಿರ್ವಹಣಾ ಕ್ರಮಗಳಿಗೆ ಬಂದರೆ ಕೈಯಿಂದ ಕಳೆ ತೆಗೆಯುವುದು

ಪೆಂಡಿಮಿಥಾಲಿನ್ 38.7% ಸಿಎಸ್ 980 ಗ್ರಾಂ ಪ್ರತಿ ಹೆಕ್ಟರ್ ನಂತೆ ಬಿತ್ತಿದ 48 ತಾಸಿನೊಳಗೆ ಸಿಂಪಡಣೆ ಮಾಡಬೇಕು. ನಂತರ ಟೊಪ್ರಾಮೆಝಾನ್ 336 SC 33.6 ಗ್ರಾಂ ಸಕ್ರಿಯ ಘಟಕ ಪ್ರತಿ ಹೆಕ್ಟರ್ ಬಿತ್ತನೆಯ 15 ದಿನಗಳ ನಂತರ ಕಳೆಗಳ ಮೇಲೆ ಸಿಂಪಡಣೆ ಮಾಡುವುದರಿಂದ ಮುಳ್ಳು ಸಜ್ಜೆ ಕಳೆಯನ್ನ ನಿರ್ವಹಣೆ ಮಾಡಬಹುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಾಕ್ಟರ್ ರುದ್ರಗೌಡ ಚನ್ನಗೌಡ, ವಿಜ್ಞಾನಿ, ಬೇಸಾಯಶಾಸ್ತ್ರ, ICAR ಕೃಷಿ ವಿಜ್ಞಾನ ಕೇಂದ್ರ, ಶಿವಮೊಗ್ಗ. ಇವರ ಮೊಬೈಲ್ ಸಂಖ್ಯೆ 944-90-6927-74. ಇಲ್ಲಿಗೆ ಸಂಪರ್ಕಿಸಿ ಮಾಹಿತಿ ಪಡೆದುಕೊಳ್ಳಬಹುದು.

ರೈತ ಬಂಧುವರೇ, ಇದುವರೆಗೂ ಸಮತೋಲಿತ ರಸಗೊಬ್ಬರಗಳ ಬಳಕೆ ಕುರಿತು ಡಾಕ್ಟರ್ ಎಸ್ ಎಂ ಸುಧಾಕರ್ ಅವರಿಂದ ಮಾಹಿತಿ ಕೇಳಿದ್ರಿ. ಕಾರ್ಯಕ್ರಮದ ಕಡೆಯದಾಗಿ ಒಂದು ಪರಿಸರ ಗೀತೆ.

ಇದುವರೆಗೂ ಪರಿಸರ ಗೀತೆ ಕೇಳಿದಿರಿ. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮ ಕುರಿತು ಒಂದು ಸಂದೇಶ ನೋಡೋಣ. ಹಂಪಣ್ಣ ಎಂತಿ ಅವರು, ಇಂದಿನ ಕೃಷಿ ರಂಗದಲ್ಲಿ ಮೆಕ್ಕೆಜೋಳದಲ್ಲಿ ಕಾಣಿಸಿಕೊಳ್ಳುವ ಸೈನಿಕ ಹುಳು ಹೇಗೆ ಹರಡುತ್ತದೆ, ಅದರ ಜೀವನ ಕ್ರಮ, ಇದನ್ನು ಹೇಗೆ ನಿಯಂತ್ರಣ ಮಾಡಬೇಕು, ಕೀಟನಾಶಕ ಸಿಂಪಡಣೆ ಬಗ್ಗೆ ವಿವರವಾಗಿ ತಿಳಿಸಿದರು. ಅವರಿಗೆ ಆಕಾಶವಾಣಿಗೆ ಧನ್ಯವಾದ. ಅವರಿಗೂ ಆಕಾಶವಾಣಿಗೂ ಧನ್ಯವಾದಗಳು ಅಂತ ತಿಳಿಸಿದ್ದಾರೆ. ಓಕೆ, ಕೆಳಗಡೆ ಗಮನಿಸಿ, ಇಂದು ರಾತ್ರಿ 8 ಗಂಟೆಗೆ ಅಂತ್ಯಾಕ್ಷರಿ ಕಾರ್ಯಕ್ರಮ ಇರುತ್ತೆ. ಆ ಕಾರ್ಯಕ್ರಮದಲ್ಲಿ ಎಲ್ಲ ಭಾಗವಹಿಸಿ ಅಂತ ಹೇಳ್ತಾ ಇಂದಿನ ಒಂದು ಕೃಷಿರಂಗ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ. ಮತ್ತೆ ನಮ್ಮ ನಿಮ್ಮ ಭೇಟಿ ನಾಳಿನ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ.

ಕೃಷಿರಂಗ ಪ್ರಸಾರವಾಯಿತು. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ ಆಗ್ತಾ ಇದೆ 7:34. ಇನ್ನು ಮುಂದೆ ಕೆಲವು ಪ್ರಕಟಣೆಗಳು, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಕೇಳುವಿರಿ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ

0: ಜೀವ ತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
1: ನಿನಗೆ ಬೇರೆ ಹೆಸರು ಬೇಕೆ?
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
1: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಪದಗ್ರಹಣ. ಪ್ರಧಾನಿ ಸೇರಿ ಗಣ್ಯರಿಂದ ಅಭಿನಂದನೆ. 10,000 ಕೋಟಿ ರೂಪಾಯಿಗಳ ಎಟಿಎಫ್ ಬೆಲೆ ಸ್ಥಿರೀಕರಣ ನಿಧಿಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಭಾರತ ಅಮೆರಿಕ ಮಧ್ಯಂತರ ವ್ಯಾಪಾರ ಒಪ್ಪಂದ 99%.

ಅಮೆರಿಕ ರಾಯಭಾರಿ ಸೆರ್ಗಿಯೋ ಗೋರ್ ದೆಹಲಿಯ ಹೋಟೆಲ್ನಲ್ಲಿ ಬೆಂಕಿ ಅವಘಡ 17 ವಿದೇಶಿಯರು ಸೇರಿ ಒಟ್ಟು 21 ಮಂದಿ ಸಾವು ಕುವೈತ್ ಮೇಲೆ ಇರಾನ್ ಡ್ರೋನ್ ದಾಳಿ ಭಾರತೀಯ ಪ್ರಜೆ ಸಾವು ವಾರ್ತೆಗಳ ವಿವರ ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಇಂದು ಅಜ್ಜಯ್ಯನ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದರು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಧಿಕಾರ ಮತ್ತು ಗೌಪ್ಯತಾ ವಿಧಿಯನ್ನು ಬೋಧಿಸಿದರು ನೂತನ ಮುಖ್ಯಮಂತ್ರಿಗೆ ಪ್ರಧಾನಿ ನರೇಂದ್ರ ಮೋದಿ ಅಭಿನಂದನೆ ಸಲ್ಲಿಸಿದ್ದಾರೆ ಕರ್ನಾಟಕ ಸರ್ಕಾರದೊಂದಿಗೆ ಜನರ ಕಲ್ಯಾಣಕ್ಕಾಗಿ ಕೇಂದ್ರ ಸರ್ಕಾರ ನಿಕಟವಾಗಿ ಕಾರ್ಯನಿರ್ವಹಿಸಲಿದೆ ಎಂದು ಪ್ರಧಾನಿ ಹೇಳಿದ್ದಾರೆ ಇದೇ ವೇಳೆ ಉಪಮುಖ್ಯಮಂತ್ರಿಯಾಗಿ ಡಾ ಜಿ ಪರಮೇಶ್ವರ್ ಹಾಗೂ ಸಂಪುಟ ಸಚಿವರಾಗಿ ಕೆಎಚ್ ಮುನಿಯಪ್ಪ ಕೆಜೆ ಜಾರ್ಜ್ ಎಂಬಿ ಪಾಟೀಲ್ ರಾಮಲಿಂಗಾರೆಡ್ಡಿ ಸತೀಶ್ ಜಾರಕಿಹೊಳಿ ಕೃಷ್ಣ ಬೈರೇಗೌಡ ಪ್ರಿಯಾಂಕ್ ಖರ್ಗೆ ಯುಟಿ ಖಾದರ್ ಈಶ್ವರ್ ಖಂಡ್ರೆ ಯತೀಂದ್ರ ಸಿದ್ದರಾಮಯ್ಯ ಭೈರತಿ ಸುರೇಶ್ ಶರಣಪ್ರಕಾಶ್ ಪಾಟೀಲ್ ಪ್ರತಿಜ್ಞಾವಿಧಿ ಸ್ವೀಕರಿಸಿದರು ಸಮಾರಂಭದಲ್ಲಿ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ವಿಭು ಬಕ್ರು ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕಾಂಗ್ರೆಸ್ ಹಿರಿಯ ನಾಯಕ ರಾಹುಲ್ ಗಾಂಧಿ ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಕೇರಳ ಮುಖ್ಯಮಂತ್ರಿ ವಿಡಿ ಸತೀಶನ್ ಹಿಮಾಚಲ ಪ್ರದೇಶ ಮುಖ್ಯಮಂತ್ರಿ ಸುಖವಿಂದರ್ ಸಿಂಗ್ ಸುಖು ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು ಭಾರತೀಯ ವಿಮಾನಯಾನ ಸಂಸ್ಥೆಗಳ ದೇಶೀಯ ಮತ್ತು ಅಂತಾರಾಷ್ಟೀಯ ಕಾರ್ಯಾಚರಣೆಗಳಿಗೆ ಬೆಂಬಲ ನೀಡಲು 10,000 ಕೋಟಿ ರೂಪಾಯಿಗಳ ಎಟಿಎಫ್ ಬೆಲೆ ಸ್ಥಿರೀಕರಣ ನಿಧಿಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ ಈ ಕುರಿತು ನವದೆಹಲಿಯಲ್ಲಿ ಇಂದು ಮಾಹಿತಿ ನೀಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಇದು ಸ್ವಾವಲಂಬಿ ನಿಧಿಯಾಗಿದ್ದು ನಿಗದಿತ ಭಾರತೀಯ ವಾಹಕಗಳಿಗೆ ಎಟಿಎಫ್ ಬೆಲೆಗಳನ್ನು ಸ್ಥಿರಗೊಳಿಸಲು ಸಹಾಯ ಮಾಡುತ್ತದೆ ಈ ನಿರ್ಧಾರವು ವಾಯುಯಾನ ಪರಿಸರ ವ್ಯವಸ್ಥೆಯನ್ನು ಅವಲಂಬಿಸಿರುವಂತಹ 77 ಲಕ್ಷ ಉದ್ಯೋಗಗಳನ್ನು ರಕ್ಷಿಸುತ್ತದೆ ಎಂದು ತಿಳಿಸಿದ್ದಾರೆ ಪಶ್ಚಿಮ ಏಷ್ಯಾದಲ್ಲಿನ ಬಿಕ್ಕಟ್ಟಿನಿಂದಾಗಿ ಅಂತಾರಾಷ್ಟೀಯ ಎಟಿಎಫ್ ಬೆಲೆಗಳು ಮಾರ್ಚ್ನಲ್ಲಿ ಲೀಟರ್ಗೆ 60.5 ರೂಪಾಯಿಗಳಿಂದ ಈ ವರ್ಷದ ಮೇ ತಿಂಗಳಲ್ಲಿ ಲೀಟರ್ಗೆ 142 ರೂಪಾಯಿಗಳಿಗೆ 2.5ರಷ್ಟು ಹೆಚ್ಚಾಗಿದೆ ಭಾರತೀಯ ವಿಮಾನಯಾನ ಸಂಸ್ಥೆಗಳಿಗೆ ಎಟಿಎಫ್ ಬೆಲೆ ಸ್ಥಿರೀಕರಣವನ್ನು ಬೆಂಬಲಿಸಲು ತೈಲ ಮಾರುಕಟ್ಟೆ ಕಂಪನಿಗಳಿಗೆ ಬಡ್ಡಿರಹಿತ ಮುಂಗಡವಾಗಿ 10,000 ಕೋಟಿ ರೂಪಾಯಿಗಳವರೆಗೆ ಒಂದು ಬಾರಿಯ ಬಜೆಟ್ ಬೆಂಬಲವನ್ನು ನೀಡಲಾಗುವುದು ಎಂದು ಅವರು ಮಾಹಿತಿ ನೀಡಿದ್ದಾರೆ ದೆಹಲಿ ಮತ್ತು ಸುತ್ತಮುತ್ತಲ ಪ್ರದೇಶದಲ್ಲಿ ಹಳೆಯ ಟ್ರಕ್ಗಳು ಮತ್ತು ಬಸ್ಗಳನ್ನು ಬದಲಾಯಿಸಲು ರಾಷ್ಟೀಯ ರಾಜಧಾನಿ ಪ್ರದೇಶ ಯೋಜನಾ ಮಂಡಳಿಗೆ ಬೆಂಬಲ ನೀಡುವ ಯೋಜನೆಯನ್ನು ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ ಇದನ್ನು ದೆಹಲಿ ಹರಿಯಾಣ ರಾಜಸ್ಥಾನ ಮತ್ತು ಉತ್ತರ ಪ್ರದೇಶ ಕೇಂದ್ರಾಡಳಿತ ಪ್ರದೇಶಗಳ ಸಹಯೋಗದೊಂದಿಗೆ ಜಾರಿಗೆ ತರಲಾಗುವುದು ಎಂದು ಹೇಳಿದ್ದಾರೆ 2 ವರ್ಷಗಳ ಈ ಮಹತ್ವದ ಯೋಜನೆಯು ದೆಹಲಿ ಮತ್ತು ಸುತ್ತಮುತ್ತಲ ಪ್ರದೇಶದಲ್ಲಿ ವಾಯು ಮಾಲಿನ್ಯವನ್ನು ಕಡಿಮೆ ಮಾಡುವುದು ಮತ್ತು ಸ್ವಚ್ಛ ಚಲನಶೀಲತೆಯನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ ಈ ಯೋಜನೆಯಡಿಯಲ್ಲಿ ಸುಮಾರು 2 ಲಕ್ಷ ಟ್ರಕ್ ಮತ್ತು 16,000 ಬಸ್ಗಳನ್ನು ಬದಲಾವಣೆ ಮಾಡಲಾಗುವುದು ಎಂದು ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ ರಾಮೇಶ್ವರದಿಂದ ಪರದೀಪ್ವರೆಗೆ ಒಟ್ಟು 163 ಕಿಲೋಮೀಟರ್ಗಳಿಗೂ ಹೆಚ್ಚು ಉದ್ದದ ಹೊಸ ಕರಾವಳಿ ಹೆದ್ದಾರಿ ನಿರ್ಮಾಣಕ್ಕೂ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ ಯೋಜನೆಯ ಒಟ್ಟು ವೆಚ್ಚ 8,300 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚು ಎಂದು ಅವರು ಮಾಹಿತಿಯನ್ನು ನೀಡಿದ್ದಾರೆ ಪ್ರಸ್ತಾವಿತ ಭಾರತ ಅಮೆರಿಕ ಮಧ್ಯಂತರ ವ್ಯಾಪಾರ ಒಪ್ಪಂದವು 99%ರಷ್ಟು ಅಂತಿಮಗೊಂಡಿದೆ ಎಂದು ಭಾರತ ಅಮೆರಿಕ ರಾಯಭಾರಿ ಸರ್ಗಿಯೋ ಗೋರ್ ತಿಳಿಸಿದ್ದಾರೆ ಮುಂಬೈನಲ್ಲಿ ಇಂದು ನಡೆದಂತಹ ಸಿಟಿ 2026 ಭಾರತ ಸಮ್ಮೇಳನದಲ್ಲಿ ಮಾತನಾಡಿದ ಅವರು ಮುಂದಿನ ಕೆಲವು ವಾರಗಳಲ್ಲಿ ಒಪ್ಪಂದವನ್ನು ಅಂತಿಮಗೊಳಿಸಬಹುದು ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಮುಖ್ಯ ಸಮಾಲೋಚಕ ಬ್ರೆಂಡನ್ ಲಿಂಚ್ ನೇತೃತ್ವದ ಅಮೆರಿಕ ವ್ಯಾಪಾರ ನಿಯೋಗವು ಪ್ರಸ್ತುತ ನವದೆಹಲಿಯಲ್ಲಿ ವಾಣಿಜ್ಯ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿ ದರ್ಪಣ್ ಜೈನ್ ನೇತೃತ್ವದ ಭಾರತೀಯ ಸಮಾಲೋಚಕರ ಜೊತೆಗೆ 3 ದಿನಗಳ ಮಾತುಕತೆಯನ್ನು ನಡೆಸುತ್ತಿದೆ ನಾಳೆ ಅವರು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರನ್ನು ಭೇಟಿ ಮಾಡಲಿದ್ದಾರೆ ಭಾರತ ಅಮೆರಿಕ ಸಂಬಂಧವು ಆಧುನಿಕ ಕಾಲದ ಅತ್ಯಂತ ಪರಿಣಾಮಕಾರಿ ಪಾಲುದಾರಿಕೆ ಎರಡೂ ದೇಶಗಳ ನಡುವಿನ ಸಹಕಾರವು ಜಾಗತಿಕ ವ್ಯಾಪಾರ ತಂತ್ರಜ್ಞಾನ ಪೂರೈಕೆ ಸರಪಳಿ ಮತ್ತು ಭದ್ರತೆಯ ಭವಿಷ್ಯವನ್ನು ರೂಪಿಸಲು ಸಹಾಯ ಮಾಡುತ್ತದೆ ಪ್ರಸ್ತಾವಿತ ಒಪ್ಪಂದವು ಎರಡೂ ದೇಶಗಳ ವ್ಯವಹಾರಗಳು ಮತ್ತು ಕಾರ್ಮಿಕರಿಗೆ ನೂತನ ಅವಕಾಶಗಳನ್ನು ಸೃಷ್ಟಿಸುತ್ತದೆ ಅಮೆರಿಕದಲ್ಲಿ ಬಳಸಲಾಗುವ 40%ಕ್ಕಿಂತ ಹೆಚ್ಚು ಜನರಿಕ್ ಔಷಧಗಳು ಭಾರತದಿಂದಲೇ ಬರುತ್ತವೆ ಎಂದು ಸೆರ್ಗಿಯೋ ಗೋರ್ ಹೇಳಿದ್ದಾರೆ ದೆಹಲಿಯ ಮಾಳವೀಯ ನಗರದ ಹೋಟೆಲ್ವೊಂದರಲ್ಲಿ ಇಂದು ಸಂಭವಿಸಿದಂತಹ ಬೆಂಕಿ ಅವಘಡದಲ್ಲಿ 17 ವಿದೇಶಿಯರು ಸೇರಿ ಒಟ್ಟು 21 ಜನರು ಸಾವನ್ನಪ್ಪಿದ್ದು 40 ಮಂದಿ ಗಾಯಗೊಂಡಿದ್ದಾರೆ 8 ಅಗ್ನಿಶಾಮಕ ದಳದವರ ಸಹಾಯದಿಂದ ಬೆಂಕಿಯನ್ನು ನಂದಿಸಲಾಗಿದೆ ಪೊಲೀಸರು ಅಗ್ನಿಶಾಮಕ ಸೇವೆಗಳು ಮತ್ತು ಇತರ ತುರ್ತು ಪ್ರತಿಕ್ರಿಯೆ ನೀಡುವವರ ಸಂಘಟಿತ ಪ್ರಯತ್ನಗಳ ಮೂಲಕ 40ಕ್ಕೂ ಹೆಚ್ಚು ಜನರನ್ನು ರಕ್ಷಿಸಿ ವೈದ್ಯಕೀಯ ಚಿಕಿತ್ಸೆಗಾಗಿ ಹತ್ತಿರದ ಆಸ್ಪತ್ರೆಗೆ ಸ್ಥಳಾಂತರಿಸಲಾಗಿದೆ ಎಂದು ದಕ್ಷಿಣ ದೆಹಲಿಯ ಡಿಸಿಪಿ ಅನಂತ್ ಮಿತ್ತಲ್ ಹೇಳಿದ್ದಾರೆ ಬೆಂಕಿ ಅವಘಡದಿಂದ ಸಂಭವಿಸಿದಂತಹ ಜೀವಹಾನಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಪ್ರಧಾನಿ ನರೇಂದ್ರ ಮೋದಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ

0: ಸೇರಿದಂತೆ ಗಣ್ಯರು ತೀವ್ರ ಸಂತಾಪ ಸೂಚಿಸಿದ್ದಾರೆ. ಪ್ರಧಾನಮಂತ್ರಿಗಳ ರಾಷ್ಟೀಯ ಪರಿಹಾರ ನಿಧಿಯಿಂದ ಮೃತರ ಸಂಬಂಧಿಕರಿಗೆ ತಲಾ 2 ಲಕ್ಷ ರೂಪಾಯಿ ಮತ್ತು ಗಾಯಾಳುಗಳಿಗೆ 50,000 ರೂಪಾಯಿ ಪರಿಹಾರ ನೀಡುವುದಾಗಿ ಪ್ರಧಾನಿ ನರೇಂದ್ರ ಮೋದಿ ಘೋಷಣೆ ಮಾಡಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಕುವೈತ್ನ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ಮೇಲೆ ಇಂದು ಮುಂಜಾನೆ ಇರಾನ್ ನಡೆಸಿದ ಡ್ರೋನ್ ದಾಳಿಯಿಂದ ಮುಖ್ಯ ಪ್ರಯಾಣಿಕರ ಟರ್ಮಿನಲ್ಗೆ ಭಾರೀ ಹಾನಿಯಾಗಿದೆ. ದಾಳಿಯಲ್ಲಿ ಭಾರತೀಯ ಪ್ರಜೆಯೊಬ್ಬರು ಸಾವನ್ನಪ್ಪಿದ್ದು ಹಲವು ಜನರು ಗಾಯಗೊಂಡಿದ್ದಾರೆ. ದಾಳಿಯ ಸಮಯದಲ್ಲಿ ಕುವೈತ್ ವಾಯು ರಕ್ಷಣಾ ವ್ಯವಸ್ಥೆಯು ಇರಾನಿನ ಹಲವು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ಮತ್ತು ಡ್ರೋನ್ಗಳನ್ನು ತಡೆದಿದೆ. ಚುನಾವಣಾ ಪ್ರಕ್ರಿಯೆಗಳು ಮತ್ತು ಪ್ರಚಾರಗಳಲ್ಲಿ ಮಾಧ್ಯಮಗಳ ಜಾಗತಿಕ ಅತ್ಯುತ್ತಮ ಆಚರಣೆಗಳು ಹಾಗೂ ನಾವೀನ್ಯತೆಗಳ ಕುರಿತು ಚುನಾವಣಾ ಆಯೋಗ ಆಯೋಜನೆ ಮಾಡಿರುವಂತಹ 2 ದಿನಗಳ ಅಂತಾರಾಷ್ಟೀಯ ಸಮ್ಮೇಳನ ಇಂದು ನವದೆಹಲಿಯಲ್ಲಿ ಆರಂಭವಾಗಿದೆ. ಈ ಸಮ್ಮೇಳನದಲ್ಲಿ ಮಾಧ್ಯಮ ಪ್ರಚಾರದ ಪ್ರಮುಖ ಸವಾಲುಗಳಾದಂತಹ ತಪ್ಪು ಮಾಹಿತಿ ಮತ್ತು ಸುಳ್ಳು ಸುದ್ದಿಗಳ ಹರಡುವಿಕೆ, ಕೃತಕ ಬುದ್ದಿಮತ್ತೆ ಆಧಾರಿತ ಡೀಪ್ ಫೇಕ್ ಮತ್ತು ಸಿಂಥೆಟಿಕ್ ಮೀಡಿಯಾ, ಅಪಾರದರ್ಶಕ ಡಿಜಿಟಲ್ ರಾಜಕೀಯ ಜಾಹೀರಾತುಗಳು ಮತ್ತು ಸಾಮಾಜಿಕ ಜಾಲತಾಣಗಳ ನಿಯಂತ್ರಣದ ಕುರಿತು ಚರ್ಚೆಗಳು ನಡೆಯಲಿದೆ. ಸಮ್ಮೇಳನದಲ್ಲಿ ಜಿಲ್ಲಾ ಚುನಾವಣಾಧಿಕಾರಿಗಳು, ಮತದಾರರ ನೋಂದಣಾಧಿಕಾರಿಗಳು, ವಿಷಯ ತಜ್ಞರು, ಶಿಕ್ಷಣ ತಜ್ಞರು, ಸಂಶೋಧಕರು ಮತ್ತು ಮತದಾರರ ಸಾಕ್ಷರತಾ ಕ್ಲಬ್ ಸದಸ್ಯರೂ ಸೇರಿದಂತೆ 480ಕ್ಕೂ ಹೆಚ್ಚು ಪ್ರತಿನಿಧಿಗಳು ಭಾಗಿಯಾಗಿದ್ದಾರೆ. ಸಮ್ಮೇಳನದಲ್ಲಿ ಮಾತನಾಡಿದ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್, ದೇಶದ 100 ಕೋಟಿಗೂ ಅಧಿಕ ಮತದಾರರ ಜೊತೆಗೆ ತಡೆರಹಿತ ಸಂಪರ್ಕವನ್ನು ಖಚಿತಪಡಿಸಿಕೊಳ್ಳಲು ಆಯೋಗವು ಬೂತ್ ಮಟ್ಟದ ಅಧಿಕಾರಿಗಳು ಮತ್ತು ಬೂತ್ ಮಟ್ಟದ ಏಜೆಂಟರು ಸೇರಿದಂತೆ ತಳಮಟ್ಟದ ಕ್ಷೇತ್ರ ಕಾರ್ಯಕರ್ತರಿಗೆ ತರಬೇತಿ ನೀಡುತ್ತಿದೆ ಎಂದು ಹೇಳಿದ್ದಾರೆ. ಭಾರತವು ಸೌರಶಕ್ತಿ ಉತ್ಪಾದನೆಯಲ್ಲಿ ಅಮೆರಿಕವನ್ನು ಹಿಂದಿಕ್ಕಿ ವಿಶ್ವದ 2ನೇ ಅತಿದೊಡ್ಡ ಸೌರಶಕ್ತಿ ಮಾರುಕಟ್ಟೆಯಾಗಿ ಹೊರಹೊಮ್ಮಿದೆ ಎಂದು ಕೇಂದ್ರ ನವೀಕರಿಸಬಹುದಾದಂತಹ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಸಚಿವರು 2025ರ ಅಂಕಿಅಂಶವನ್ನು ನೀಡಿದ್ದು ಭಾರತ ಕೇವಲ 14 ತಿಂಗಳಲ್ಲಿ ದಾಖಲೆಯ 50 ಗಿಗಾವ್ಯಾಟ್ ಸೌರ ಸಾಮರ್ಥ್ಯವನ್ನು ಒಗ್ಗೂಡಿಸುವ ಮೂಲಕ ಈ ಮಹತ್ವದ ಮೈಲಿಗಲ್ಲನ್ನು ಸಾಧಿಸಿದೆ ಎಂದು ಹೇಳಿದ್ದಾರೆ. ದೇಶದ ಸೌರಶಕ್ತಿ ಬೆಳವಣಿಗೆಯು ಜಾಗತಿಕ ಮಾನದಂಡಗಳನ್ನು ಸ್ಥಾಪಿಸುತ್ತಿದೆ. ಬಲವಾದ ನೀತಿ ಬೆಂಬಲ, ನಾವೀನ್ಯತೆ ಮತ್ತು ವಿಶ್ವ ದರ್ಜೆಯ ಮೂಲಸೌಕರ್ಯದ ಮೂಲಕ ದಾಖಲೆಯ ಪುಟಗಳನ್ನು ಸೇರಿದೆ ಎಂದು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಭಾರತದ ಶುದ್ಧ ಇಂಧನ ವೇಗವಾಗಿ ವರ್ಧಿಸುತ್ತಿದೆ. ಇದು ಇಂಧನ ಭದ್ರತೆಯನ್ನು ಬಲಪಡಿಸುತ್ತಿದೆ, ಸುಸ್ಥಿರ ಅಭಿವೃದ್ಧಿಯನ್ನು ಮುನ್ನಡೆಸುತ್ತಿದೆ ಮತ್ತು ನವೀಕರಿಸಬಹುದಾದಂತಹ ಇಂಧನದಲ್ಲಿ ಜಾಗತಿಕ ನಾಯಕನಾಗಿ ದೇಶದ ಸ್ಥಾನವನ್ನು ಬಲಪಡಿಸುತ್ತಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನವದೆಹಲಿಯಲ್ಲಿ ಇಂದು ನೇಪಾಳದ ರಾಷ್ಟೀಯ ಸ್ವತಂತ್ರ ಪಕ್ಷದ ಅಧ್ಯಕ್ಷರಾದಂತಹ ರವಿ ಲಾಮಿಚಾನೆ ಅವರನ್ನು ಭೇಟಿಯಾದರು. ಭಾರತದ ನೆರೆಹೊರೆ ಮೊದಲು ನೀತಿಯಡಿಯಲ್ಲಿ ನೇಪಾಳ ಆದ್ಯತೆಯ ಪಾಲುದಾರ ರಾಷ್ಟವಾಗಿದೆ. ಎರಡೂ ದೇಶಗಳ ನಡುವಿನ ವಿಶೇಷ ಮತ್ತು ಬಹುಮುಖಿ ಸಂಬಂಧವನ್ನು ಹೆಚ್ಚಿನ ಎತ್ತರಕ್ಕೆ ಇರಿಸಲು ಭಾರತ ನೇಪಾಳದ ನೂತನ ಸರ್ಕಾರದೊಂದಿಗೆ ಸಹಕರಿಸಲು ಎದುರು ನೋಡುತ್ತಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಪದಗ್ರಹಣ, ಪ್ರಧಾನಿ ಸೇರಿ ಗಣ್ಯರಿಂದ ಅಭಿನಂದನೆ. 10,000 ಕೋಟಿ ರೂಪಾಯಿಗಳ ಎಟಿಎಫ್ ಬೆಲೆ ಸ್ಥಿರೀಕರಣ ನಿಧಿಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಭಾರತ ಅಮೆರಿಕ ಮಧ್ಯಂತರ ವ್ಯಾಪಾರ ಒಪ್ಪಂದ ಶೇಕಡ 99% ಅಂತಿಮ, ಅಮೆರಿಕ ರಾಯಭಾರಿ ಸೆರ್ಗಿಯೋ ಕೋರ್. ದೆಹಲಿಯ ಹೋಟೆಲ್ನಲ್ಲಿ ಬೆಂಕಿ ಅವಘಡ, 17 ವಿದೇಶಿಯರು ಸೇರಿ ಒಟ್ಟು 21 ಮಂದಿ ಸಾವು. ಕುವೈತ್ ಮೇಲೆ ಇರಾನ್ ಡ್ರೋನ್ ದಾಳಿ, ಭಾರತೀಯ ಪ್ರಜೆ ಸಾವು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
3: ಸ್ಟುಡಿಯೋ ಸಮಯ ಸರಿಯಾಗಿ 7:45:40. ಆತ್ಮೀಯ ಕೇಳಿದರೆ ಇದು ನಿಮ್ಮ ಮೆಚ್ಚಿನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರ. ಮೀಡಿಯಂ ವೇವ್ 625 ಕಿಲೋಹರ್ಟ್ಸ್, ಎಫ್ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ಈಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಗೈಡ್ ಚಿತ್ರದ ಗೀತೆ ಹಾಡಿರುವ ಕಲಾವಿದರು

ಕಾರ್ಯಕ್ರಮದ ಕಡೆಯದಾಗಿ ಮಾಸಂ ಚಿತ್ರದ ಗೀತೆ ಹಾಡಿದ್ದಾರೆ ಅನೂಪ್ ಘೋಷಾಲ್.

ಕೆಳಗರೆ ಇದುವರೆಗೂ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಎಸ್, ಸಮಯ ಆಗ್ತಾ ಇದೆ, 8 ಗಂಟೆ. ನಿಮ್ಮ ಅಚ್ಚುಮೆಚ್ಚಿನ ಕಾರ್ಯಕ್ರಮ ಅಂತ್ಯಾಕ್ಷರಿ ಕಾರ್ಯಕ್ರಮಕ್ಕೆ ನಾವೆಲ್ಲ ಬರೋಣ, ಪ್ರಾರಂಭ ಮಾಡೋಣ ಅಂತ ತಯಾರಾಗಿದ್ದೀರಾ ನಮ್ಮ ಕೇಳುಗರು ಅಂತ ತಿಳ್ಕೊಂಡಿದ್ದೀನಿ. ಎಲ್ಲ ಕರೆ ಮಾಡ್ತಾ ಇದ್ದಾರೆ, ಯಾರ್ದೆಲ್ಲ ಕರೆ ಬರುತ್ತೆ ನೋಡೋಣ. ಕೆಳಗರೆ ಅಂತ್ಯಾಕ್ಷರಿ ಕಾರ್ಯಕ್ರಮದ ಬಗ್ಗೆ ನಿಮಗೆಲ್ಲ ಗೊತ್ತಿದೆ. ಕಾರ್ಯಕ್ರಮದ ಮೊದಲನೆಯ ಕರೆ ಯಾರು, ಮೊದಲನೇ ಕಡೆ ಯಾರಿಗೆ ಸಿಗುತ್ತೆ ಅವರು ತಮ್ಮ ಇಷ್ಟವಾದ ಹಾಡನ್ನ ಹಾಡ್ತಾರೆ ಮತ್ತೆ ಅಂತ್ಯಾಕ್ಷರಿ ಕಾರ್ಯಕ್ರಮವನ್ನು ಮುಂದುವರಿಸ್ತಾರೆ. ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆ ಹೀಗಿದೆ: 08282 82 270 28. ಮತ್ತೊಮ್ಮೆ ನಮ್ಮ ದೂರವಾಣಿ ಸಂಖ್ಯೆ 08282 82

0: 2007074. ಕರೆ ಸಿಗದಿದ್ದ ಪಕ್ಷದಲ್ಲಿ ನೀವು ಹಾಡಿನ ಒಂದು ಸಾಲನ್ನು ನಮ್ಮ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿ ಸಹ ನೀವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9481572600. ಓಕೆ, ಮತ್ತೆ ಮೊದಲನೇ ಕರೆ ಬರ್ತಾ ಇದೆ, ಯಾರ್ದು ನೋಡೋಣ. ಮೊದಲನೇ ಅಲಕ್ಕಿ ಕರೆ ಯಾರ್ದು ಅಂತೇಳಿ. ಹಲೋ ಹಲೋ, ಯಾರು?
1: ಧನರಾಜ್ ಅಂತ.
0: ಓ ಧನರಾಜ್, ಎಲ್ಲಿಂದ? ಗಾಣದ ಕಟ್ಟೆ ಅಲ್ಲ?
1: ಹೌದು ಸರ್.
0: ಧನರಾಜ್ ಅದೇ ಮೊದಲನೇ ಕರೆ ಸಿಕ್ಬಿಟ್ಟಿದೆ ನಿಮಗೆ. ಎಲ್ಲ ಎಕ್ಸಾಮ್ ಆಯ್ತಾ
1: ಸರ್? ಬಿಟ್ಟೆ ಸರ್ ಕಾಲೇಜ್.
0: ಕಾಲೇಜ್ ಬಿಟ್ಟ?
1: ಹೌದು ಸರ್.
0: ಯಾಕೆ, ಏನ್ ಪ್ರಾಬ್ಲಮ್?
1: ಅದು
0: ಹೌದಾ, ಕಾಲೇಜ್ ಬಿಟ್ಟೆ ಅಂತ ನಗ್ತಾ ಹೇಳ್ತಾ ಇದೆಯಲ್ಲ, ಅದೇ ಬೇಜಾರಾಗ್ತಾ ಇದೆ. ಓಕೆಪ್ಪ, ಯಾವ ಹಾಡಾಡ್ತೀಯ?
1: ನಾವು ರಾಜ್ಕುಮಾರ್ ಅಂತ. ತಿಳಿಸುವ ಮೋಡಗಳ
0: ಚಿತ್ರ.
1: ನೀನೆಲ್ಲೋ ನನ್ನಲ್ಲೇ ಈ ಜೀವ ನಿನ್ನಲ್ಲೇ, ನೀನೆಲ್ಲೋ ನಾನಲ್ಲೇ ಈ ಜೀವ ನಿನ್ನಲ್ಲೇ, ನಾನಿನ್ನ ಕಣ್ಣಾಗಿ ನೀನಾಡೋ ನುಡಿಯಾಗಿ ಗಿಡವಾಗಿ ಮರಣ ನೆರಳಾಗಿ ಜೊತೆಯಾಗಿ ನಾನಿರುವೆ. ಥ್ಯಾಂಕ್ ಯು ಸರ್.
0: ವಾ ವಾ, ಇದೆಯಲ್ಲ ಲಾಸ್ಟಿಗೆ.
1: ಹಾ ಸರ್.
0: ಓಕೆ ಧನರಾಜ್, ಧನ್ಯವಾದ.
1: ಥ್ಯಾಂಕ್ ಯು.
0: ಎಸ್ ಕೆಳಗರೆ, ಗಾಣದಕಟ್ಟೆ ಚನ್ನಗಿರಿ ತಾಲೂಕು ಗಾಣದಕಟ್ಟೆಯಿಂದ ಧನರಾಜ್ ಅವರು ಫೋನ್ ಮಾಡಿ ಹಾಡಿ ವಾ ಅಕ್ಷರ ಕೊಟ್ಟಿದ್ದಾರೆ. ವಾ ಅಕ್ಷರದ ಹಾಡು ನಮ್ಮ ಮುಂದಿನ ಕೇಳುಗರಿಗೆ. ಹಲೋ ನಮಸ್ತೆ.
2: ಹಲೋ,
0: ನಮಸ್ತೆ, ರಾಜಕಿರಣ್ ಅವರ?
2: ಹೌದು, ನಮ್ದು ಬೆಂಗಳೂರು, ಹಾಡಲ್ಲ ತಯಾರು ಸರ್.
0: ಓಕೆ ಸರ್, ವಾ ಅಕ್ಷರ ಇದೆ.
2: ಮೊದಲನೇ ಅಲ್ವಾ?
0: ಇಲ್ಲ ಇಲ್ಲ, ಒಂದ್ ಕರೆ ಪಾಸ್ ಆಯ್ತು.
2: ಆಯ್ತು ಬಿಡಿ, ಹಾಡೋಣ ಸರ್. ಅದಕ್ಕೇನು ವಾ ಅಲ್ವಾ?
0: ವಾ ವಾ ಅಕ್ಷರ. ಎಸ್

0: ನಮ್ಮ ತಾಯಿ ಭಾರತಿ ಪಡೆದ ಪುನೀತ ಸಂಪತಿ ವಿಶ್ವ ಜಯ ಕೀರ್ತಿ ನಡೆಸುವ ವಗ್ದಂತಿ ನಾವು ನಡೆಸುವ ವಗ್ದಂತಿ ನಮ್ಮ ತಾಯಿ ಭಾರತೀ ದಾಸ್ಯ ಭಾವನೀಗಿಸಿದ ಸ್ವಾತಂತ್ರ್ಯ ಕೊಡಿಸಿದ ದಾಸ್ಯ ಭಾವನೀಗಿಸಿದ ಸ್ವಾತಂತ್ರ್ಯ ಕೊಡಿಸಿದ ಸತ್ಯ ಶಾಂತಿ ಸಾರಿದ ಸಮಾನತ್ವ ಕಲಿಸಿದ ಹರಿಗಿರಿಗಿರಿದ ಆತ್ಮ ನಮೋ ಗಾಂಧಿ ಮಹಾತ್ಮ ಹರಿಗಿರಿ ಜನರ ಆತ್ಮ ನಮೋ ಗಾಂಧಿ ಮಹಾತ್ಮ.
1: ಓಕೆ ಸರ್, ತುಂಬಾ ಚೆನ್ನಾಗಿ, ಒಂದು ಏನೋ ವಿಶೇಷತೆ ಇರುತ್ತೆ ಮಾಡಲ್ಲಿ ಹಾಡಿದಿರಿ. ಮಾ ಅಕ್ಷರ ಮಾ ಇದೆಯಲ್ಲ ಸರ್, ಲಾಸ್ಟ್ ಮಾ ಅಕ್ಷರ ಬಂದಿದೆ.
0: ಅದೇ ಸ್ವತಂತ್ರ ಪೂರ್ವದ ತಾರಕ ಬೀಜ ಮಂತ್ರ ಒಂದೇ ಮಾತ್ರ ಸರ್ ಇದು.
1: ಅದೇ
0: ಹಾಗಾಗಿ ವಿಶೇಷವಾಗಿ ನೀವು ಯಾರು ಹಾಡಿರ್ಲಿಕ್ಕಿಲ್ಲ.
1: ಇಲ್ಲ ಇಲ್ಲ, ಇದು ಫಸ್ಟ್ ಹಾಡು ಇದು.
0: ಸರ್, ನಾಂದಿ ಅನ್ನೋ ಪಿಕ್ಚರ್ ಇಂದ ಸರ್ ಇದು.
1: ಓಕೆ ಓಕೆ ಸರ್.
0: ಮಹಾತ್ಮ ಅಂತ ಕೊಟ್ಟಿದ್ದೀನಿ, ತಾಯಿ ಆದ್ರೂ ತಗೊಳ್ಳಿ, ಇಲ್ಲಾದ್ರೆ ಮಾ ಆದ್ರೂ ತಗೊಳ್ಳಿ.
1: ಎಸ್ ಸರ್, ತುಂಬಾ ಧನ್ಯವಾದ ಸರ್, ಥ್ಯಾಂಕ್ ಯು.
0: ನಿಮ್ಗೂ ಪ್ರತಿ ಧನ್ಯವಾದ ಮಹಂತೇಶ್ ಸರ್,
1: ಥ್ಯಾಂಕ್ ಯು. ಓಕೆ ಸರ್, ಎಸ್ ಕೆಳಗಡೆ ರಾಜ್ ಕಿರಣ್ ಬೆಂಗಳೂರಿಂದ ಕರೆ ಮಾಡಿ ಹಾಡಿ ಮಾ ಅಕ್ಷರ ಕೊಟ್ಟಿದ್ದಾರೆ. ಮಾ ಅಕ್ಷರದ ಹಾಡು ಹಾಡಬೇಕು. ಹಲೋ
2: ಹಲೋ, ನಮಸ್ತೆ ಸರ್.
1: ನಮಸ್ತೆ ಮೇಡಮ್, ಎಲ್ಲಿಂದ?
2: ತನುಜ, ಮಾಧವನಗರ ಭದ್ರಾವತಿಯಿಂದ.
1: ಓಕೆ ಮೇಡಮ್, ಮಾ ಅಕ್ಷರ ಇದೆ ನಿಮಗೆ?
2: ಓಕೆ ಸರ್. ಮರೆಯದಿರು ಸ್ನೇಹ, ಬಗೆಯದಿರು ದ್ರೋಹ, ನ್ಯಾಯವನ್ನು

0: ಎಂದೆಂದಿಗೂ ಓಕೆ ಗ ಅಕ್ಷರ ಓಕೆ ಮೇಡಮ್ ಚೆನ್ನಾಗಿ ಹಾಡಿದ್ರಿ ಧನ್ಯವಾದ ಓಕೆ ಕೇಳುಗರೆ ತನುಜ ಮಾಧವನಗರ ಭದ್ರಾವತಿ ಅವರು ಗ ಅಕ್ಷರ ಕೊಟ್ಟಿದ್ದಾರೆ ನಮ್ಮ ಮುಂದಿನ ಕೇಳುಗರಿಗೆ ಗ ಅಕ್ಷರದ ಹಾಡು ಕೇಳುಗರೆ ನೆನಪಿಡಿ ನಮ್ಮ ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆ 08282200074 ಈ ನಂಬರಿಗೆ ಕರೆ ಮಾಡಿ ಹಾಡಬೇಕು ಹಲೋ ನಮಸ್ತೆ
1: ನಮಸ್ಕಾರ
0: ಇಡುಗುಂಜಿಯಿಂದ ಗಣಪತಿ ಅವರು ಗಣಪತಿ ಹೇಗಿದ್ದೀರಿ ಏನ್ ಮಾಡ್ತಾರ ಅಮ್ಮವರು ಅಲ್ಲ ಇದಾರ ವಾಯ್ಸ್ ಕೇಳಿಸಿ ಮತ್ತೆ ನಮಸ್ತೆ ಅಮ್ಮ ನಮಸ್ತೆ ಯಾವಾಗ್ಲೂ ಅಮ್ಮ ಮಗ ಜೊತೆಗೆ ಇರ್ತಿರಲ್ಲ ಖುಷಿ ಖುಷಿ ಯಾವ ಹಾಡಾಡ್ತೀರಿ ಮಾ ಗ ಅಕ್ಷರ ಇದೆ ಆಡಿ ಆಡಿ ಇಬ್ರು ಆಡಿ ನಾ ಅಕ್ಷರ ಕೊಟ್ಟಿದ್ದೀರಲ್ಲ ತುಂಬಾ ಹಾಡು ಕೇಳಿ ತುಂಬಾ ಖುಷಿ ಆಯ್ತು ಯಾಕೋತಾ ಈ ಹಾಡು ನಮ್ಮೂರಲ್ಲಂತ ಅದೇ ನಮ್ಮ ನಮ್ಮೂರಲ್ಲಿ ಒಂದ್ ಟೆಂಟ್ ಇತ್ತು ಈ ಹಾಡು ಪ್ರಾರಂಭದ ಗೀತೆ ಫಿಲಂ ಸ್ಟಾರ್ಟ್ ಆಗಬೇಕಾದಾಗ ಪ್ರಾರಂಭದ ಗೀತೆ ಇದು ಅಂದ್ರೆ ಈ ಹಾಡು ಸ್ಟಾರ್ಟ್ ಆಯ್ತು ಅಂದ ಕೂಡ ಎಲ್ಲ ಆಕ್ಟಿವಿಟಿ ಜೋರಾಗೋದು ಓಹೋ ಬೇಗ ಫಿಲಮ್ಗೆ ಹೋಗ್ಬೇಕು ಅಂತ ಹೇಳಿ ಎಲ್ಲ ಕೆಲಸಗಳು ಬೇಗ ಬೇಗ ಮುಗಿಸೋದು ಎಲ್ಲಾ ಕಡೆ ಇದು ಮೊದಲನೇ ಹಾಡು ಇದು ತುಂಬಾ ಇಬ್ರು ಸೇರಿ ತುಂಬಾ ಖುಷಿ ಖುಷಿಯಾಗಿ ಹಾಡಿದ್ರಿ ಧನ್ಯವಾದ ಮೇಡ ಧನ್ಯವಾದ ಅಮ್ಮ ನಿಮಗೆ ನಮಸ್ತೆ ಕೆಳಗಡೆ ಇಡಗುಂಜಿಯಿಂದ ಗಣಪತಿ ಮತ್ತೆ ಅವರಮ್ಮ ಇಬ್ರು ಸೇರಿ ಹಾಡ್ತಾರೆ ತುಂಬಾ ಖುಷಿ ಆಗ್ತದೆ ಸೊ ನಾ ಅಕ್ಷರ ಕೊಟ್ಟಿದ್ದಾರೆ ನಮ್ಮ ಮುಂದಿನ ಕೇಳುಗರಿಗೆ ನಾ ಅಕ್ಷರ ಎಸ್ ಹಲೋ ನಮಸ್ತೆ ಸುಮಿತ್ರ ಮಾಂಡ್ರೆ ಅವರು ಶಿವಮೊಗ್ಗ ಶಿವಮೊಗ್ಗದಿಂದ ಅಲ್ಲ ಓಕೆ ಮೇಡಮ್ ನಿಮಗೆ ನಾ ಅಕ್ಷರ ಇದೆ ಹೌದು
2: ನಾನೊಂದು ತೀರ ಮನಸ್ಸು ಮನಸ್ಸು ದೂರ ಪ್ರೀತಿ ಹೃದಯ
0: ರಾಕ್ಷರ ಕೊಟ್ಟಿದ್ದೀರಿ ಎಲ್ಲ ಸಂದೇಶ ಜಾಸ್ತಿ ಇರ್ತಾ ಇತ್ತು ಇವತ್ತು ಫೋನ್ ಮಾಡ್ಬಿಟ್ಟಿದ್ದೀರಿ ಪ್ರಯತ್ನ ಮಾಡ್ತಾ ಓಕೆ ಅಮ್ಮ ಧನ್ಯವಾದ ಓಕೆ ಮೇಡಮ್ ಧನ್ಯವಾದ ಓಕೆ ಕೆಳಗಡೆ ಸುಮಿತ್ರ ಮಾಂಡ್ರೆ ಅವರು ನಾ ಅಕ್ಷರ ಕೊಟ್ಟಿದ್ದಾರೆ ಮುಂದಿನ ಗೀತೆ ನಾ ಅಕ್ಷರದ ಹಾಡು ಹಲೋ
3: ನಮಸ್ತೆ
0: ಮೇಡಮ್
3: ಚಿತ್ರ
0: ಶಿವಕುಮಾರ್ ಮೇಡಮ್ ನಿಮಗೆ ರಾ ಅಕ್ಷರ ಇದೆ
3: ಯಾವ ಅಕ್ಷರ ಸರ್
0: ರಾ
2: ರವಿ ನೀನು ಆಗಸದಿಂದ ಮರೆಯಾದೆ ಹೋಗದೆ ನಿನ್ನು

0: வானங்களின் கத்தலை தும்பி நீ உள்ளதே.
1: ಅಕ್ಷರ ಕೊಟ್ಟಿದ್ದೀರಿ ಅಂದ್ರೆ ನಿಮ್ಗೆ ಯಾವಾಗ್ಲೂ ಯಾವ್ದಾರ ಅಕ್ಷರ ಬಂತು ಅಂದ್ರೆ ಪಟ್ ಅಂತ ಹಾಡ್ ಸೆಲೆಕ್ಟ್ ಮಾಡ್ಬಿಡ್ತೀರಿ. ಅಂದ್ರೆ ನಿಮ್ ಹತ್ರ ಸಾಂಗ್ಸ್ ಯಾವಾಗ್ಲೂ ರೆಡಿ ಇರುತ್ತೆ ಅಂತ
0: ಅಂದ್ರೆ ಅದೊಂದು ಅಭ್ಯಾಸ ಸರ್. ಯಾವಾಗ್ಲೂ ನಮ್ ರೇಡಿಯೋ ಜೊತೆಗೂ ನಾವು ಹಾಡ್ ಹೇಳ್ಕೊಂಡು ಕೆಲಸ ಮಾಡಿ ಹಂಗಾಗಿ ಎಲ್ಲಾ ಹಾಡುಗಳು ಬೇಗ ಬಂದ್ಬಿಡುತ್ತೆ.
1: ಓಕೆ ಓಕೆ ಮೇಡಮ್, ಧನ್ಯವಾದ. ಎಸ್ ಕೆಳಗರೆ ಚಿತ್ರ ಶಿವಕುಮಾರ್ ಅವರು ದಾಕ್ಷರ ನಮ್ಮ ಮುಂದಿನ ಕೆಳಗರಿಗೆ ದಾಕ್ಷರ ಕೊಟ್ಟಿದ್ದಾರೆ. ದಾಕ್ಷರದ ಹಾಡು ಸಾಕಷ್ಟು ಹಾಡುಗಳು ಇದೆ ದಾಕ್ಷರದಲ್ಲಿ. ಹಲೋ ಹಲೋ ಹಲೋ, ನಮಸ್ತೆ ಮೇಡಮ್. ನಿಮ್ಮ ಹೆಸರು? ರಾಧಾ ನಿಧಿಗೆ. ಇಂದ ಮೇಡಮ್ ನಿಮಗೆ ದಾಕ್ಷರ ಇದೆ
0: ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ ಬೀಸು ಗಾಳಿಗೆ ಬೀಳು ತೇಳುತ್ತ ತೆರೆಯ ಮೇಗಡೆ ಹಾಯಲಿ. ಧನ್ಯವಾದಗಳು.
1: ಯಾವ ಅಕ್ಷರ ಕೊಟ್ರಿ ಇಲ್ಲಿ ಕೊಟ್ರ? ಲಾ ಲಾ. ಇದು ಹಾಡು ತುಂಬಾ ತುಂಬಾ ಮೀನಿಂಗ್ ಫುಲ್ ಹಾಡು ಮೇಡಮ್. ಇದು ಇದು ಇದು
0: ಹಾಡ್ತಾ
1: ಅಷ್ಟು ಮೀನಿಂಗ್ ಫುಲ್ ಇದೆ. ಅವ್ರಿಗೆ ಸಾಟಿನೇ ಇಲ್ಲ ಬಿಡಿ.
0: ಹೌದು ಸರ್, ಅದರಲ್ಲೂ ಕನ್ನಡ ಸಿನಿಮಾಗಳಿಗೆ ಮೂರ್ ನಾಲ್ಕು ನಮಗ್ ಗೊತ್ತಿರಂಗೆ ಏನು ಗೊತ್ತಿಲ್ಲ ಅನ್ನೋರಿಗೆ ಮೂರ್ ನಾಲ್ಕು ಹಾಡುಗಳು ಇದಾವೆ. ಜನ್ಮ ಜನ್ಮ ದಾನು ಬಂದ ಅಂತ.
1: ಹೌದೌದು.
0: ಆಮೇಲೆ ಅಪರಿಚಿತ ಸಿನಿಮಾದಲ್ಲಿ ಜೀವನ ಸಂಜೀವನ
1: ಎಂತೆಂತ.
0: ಹೌದು ಸರ್,
1: ಸಾಹಿತ್ಯ
0: ಸಂಗೀತ ಹಾಕಿ ಮೇಲೆ ಸರ್ ಅರ್ಥ ಚೆನ್ನಾಗಿ ಬರೋದು. ಬರೀ ಕವನ ಇದ್ದಾಗ ಕವನದ ರೂಪದಲ್ಲಿ ಹೇಳಿದಾಗ ಅಷ್ಟು
1: ಸಂಗೀತ
0: ಹಾಕಿದಾಗ
1: ಒಂದು ಕಲರ್ ಮನೆಗೆ ಒಂದು ಪೈಂಟ್ ಕೊಟ್ಟಂಗ ಆಗುತ್ತೆ.
0: ಅದು ಸರ್
1: ಕರೆಕ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಓಕೆ, ಕೆಳಗರೆ ರಾಧಾ ನಿಧಿಗೆಯಿಂದ ಮುಂದಿನ ಕೆಳಗರಿಗೆ ಲಾ ಅಕ್ಷರ ಕೊಟ್ಟಿದ್ದಾರೆ. ನೋಡೋಣ ಲಾ ಅಕ್ಷರದ ಹಾಡು ಯಾರಿಂದ ಬರುತ್ತೆ. ಹಲೋ
2: ಹಲೋ,
1: ಹಾ ಎಲ್ಲಿಂದ?
2: ಕೇಶವ ಲವರಿಕ ಭದ್ರಾವತಿಯಿಂದ ಸರ್.
1: ಕೇಶವ ಅವರಲ್ಲ? ಕೇಶವ ಅವರೇ, ನಿಮಗೆ ಲಾ ಅಕ್ಷರ ಇದೆ?
2: ಯಾವಾಗ್ಲೂ ಲಾನೇ ಬರುತ್ತಲ್ಲ ಸರ್.
1: ಹೌದಾ, ನೋಡಿ ಯಾಕಂದ್ರೆ ನಿಮಗೆ ಬಹಳ ನಂಟಿದೆ ಅಲ್ಲ. ತುಂಬಾ ಈಸಿ ಅಲ್ರಿ, ಲಾ ಅಕ್ಷರ ನಿಮಗೆ ಬರ್ತಾ ಇದೆ ಅಂದ್ರೆ ನೀವು ಎಲ್ಲ ತಯಾರಿ ಆಗ್ಬಿಡ್ಬೋದು.
2: ಎಲ್ಲಾ ಫೇಮಸ್ ಸಾಂಗ್ ಗಳಿದಾವೆ, ಅವನೇ ರಿಪೀಟ್ ಆಗ್ಬಿಡಕ್ಕಷ್ಟೇ.
1: ಟ್ರೈ ಮಾಡಿ ಹೊಸ ಹಾಡು. ಹೊಸ ಹಾಡು, ಹಳೆ ಹಾಡು, ಯಾರು ಹಾಡದೇ ಇರ್ತಕ್ಕಂತ ಹಾಡು.
2: ಮತ್ತೆ ಲಾನೇ ಬರುತ್ತದೋ ಪರವಾಗಿಲ್ಲ, ಹಾಡ್ತೀನಿ. ಇವ್ರದ್ದು ಸುದೀಪ್ ಅವರು ಮಾಡಿರೋದು. ಲಾಲಿ ಲಾಲಿ ಲಾಲಿ ಲಾಲಿ ಶ್ರೀಚಕ್ರಧಾರಿಗೆ ಚಿರಬಾಗಿಲ ರಾಜೀವನೆತ್ತನಿಗೆ ರಮಣೀಯ ಲಾಲಿ ಶ್ರೀಚಕ್ರಧಾರಿಗೆ ಚಿರಬಾಗಿಲ ಆಸೆ ನಟಿ ನನಗೆ ಹಾಸೇನ ತಾಳಿ ಜಗವಾಳ ಸ್ವಾಮಿಗೆ ಪದ ಮಾನೆ ಲಾಲಿ.
1: ಲಾನೇ ಬಂತು ಕರೆಕ್ಟ್ ಹೇಳಿದಂಗೆ ಬಂತು ಲಾ ಅಕ್ಷರ. ಓಕೆ ಸರ್, ಧನ್ಯವಾದ. ಓಕೆ, ಲೋಯರ್ ಉತ್ತ ಭದ್ರಾವತಿಯಿಂದ ಕೇಶವ ಅವರು ಲಾ ಅಕ್ಷರ ಕೊಟ್ಟಿದ್ದಾರೆ. ಲಾ ಲಾದಲ್ಲಿ ಸಾಕಷ್ಟು ಹಾಡಿದೆ. ಓಕೆ ನೋಡೋಣ. ಹಲೋ
3: ಹಲೋ, ನಮಸ್ತೆ ಸರ್.
1: ನಮಸ್ತೆ ಮೇಡಮ್, ಎಲ್ಲಿಂದ?
3: ಉತ್ತರದಿಂದ.
1: ಹೆಸರು?
3: ಆಶಾರಾಜ್ ಅಂತ.
1: ಆಶಾರಾಜ್, ಇದು ಫಸ್ಟ್ ಕರೆನಾ ನಿಮಗೆ?
3: ಇದೇ ಫಸ್ಟ್ ಸರ್, ತುಂಬಾ ಟ್ರೈ ಮಾಡಿದೀನಿ ಸಿಕ್ಕಿಲ್ಲ ಸರ್.
1: ಅದು ಯಾಕಂದ್ರೆ ನಮಗೂ ವಾಯ್ಸ್ ಇದೆ ಫಸ್ಟ್, ಹೆಸರು ಇದೆ ಫಸ್ಟ್ ಆಗಿದೆ ನಮಗೆ.
3: ತುಂಬಾ ಟ್ರೈ ಮಾಡ್ತೀನಿ, ಡೈಲಿ ಟ್ರೈ ಮಾಡ್ತೀನಿ ಸರ್,
1: ಸಿಗದಲ್ಲ. ಹೌದಾ, ವಾಟ್ಸ್ಆಪ್ ಯೂಸ್ ಮಾಡ್ತಿದ್ದೀರಾ? ಸಂದೇಶ ಬರ್ತಾ ಇಲ್ಲ ನಿಮ್ದು?
3: ಇಲ್ಲ ಇಲ್ಲ ಸರ್, ನಮ್ ಕೀಪ್ಯಾಡ್.
1: ಓ ರೈಟ್ ರೈಟ್, ಓಕೆ ಸರಿ ಮೇಡಮ್. ಮಾಡಿ, ನಿಮಗೆ ಲಾ ಅಕ್ಷರ ಇದೆ. ಲಾ ಲಾ
3: ಲಾಲಿಸುವಾಲಿ ಲಾಲಿಲ್ಲ.

0: ನನ್ನ ಚೆಲುವಿಗೆ ಸವಸದಲಾಲಿ
1: ಮತ್ತೆ ಅಲ್ಲಿ
0: ಖುಷಿ ಆಯ್ತು ಸರ್.
1: ಹೌದಾ, ಮತ್ತೆ ಲಾಕ್ಷರ ಕೊಟ್ಟಿದ್ದೀರಿ. ಎಸ್ ಮೇಡಮ್, ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಓಕೆ, ಕೆಳಗಡೆ ನೋಡೋಣ. ಮತ್ತೆ ಲಾನ್ನೇ ಬಂದ್ಬಿಟ್ಟಿದೆ. ಲಾಕ್ಷರದಲ್ಲಿ ಸಾಕಷ್ಟು ಹಾಡುಗಳಿದಾವೆ, ಅದಕ್ಕೆ ಅದು ಹೆಚ್ಚಿಗೆ ಬರ್ತಾ ಇದೆ. ಯೂಸ್ ಮಾಡ್ಕೊಳ್ಳಿ ನನ್ನ ಅಂತ ನೋಡೋಣ, ಮುಂದಿನ ಲಾಕ್ಷರದ ಹಾಡು ಯಾರು ಹಾಡ್ತಾರೆ ಅಂತೇಳಿ.
2: ಹಲೋ.
1: ಹಾ ಹಲೋ ಮೇಡಮ್, ನಮಸ್ತೆ. ಓ, ಮಂಜುಳಾ ಸುರೇಶ್ ಅವರು, ಹೇಗಿದ್ದೀರಾ? ಸೂಪರ್ ಆಗಿದ್ದೀವಿ ಮೇಡಮ್. ಲಾಕ್ಷರ ಇದೆ ನಿಮಗೆ?
2: ಯಾವುದು ಸರ್?
1: ಲಾ, ಲಾ ಅಕ್ಷರ.
2: ಹೇಳ್ತೀನಿ. ಶ್ರೀಚಕ್ರಧಾರಿಗೆ ಶಿರಭಾಗಿ ಲಾಲಿ, ರಾಜೀವ ನೇತ್ರನಿಗೆ ರಮಣೀಯ ತಾಲಿ, ಆಲ್ಗೆ ಕೃಷ್ಣಗೆ ಹಾಲಿ, ಸದವಾಸ್ವಾಮಿ ಪರಮಾತ್ಮಾಲಿ, ಶ್ರೀಚಕ್ರಧಾರಿಗೆ
1: ಅದು ಹಾಡು ಬಂದಿತ್ತು ಅನ್ಸುತ್ತೆ, ಲಾನೇ ಬಂತು, ಮತ್ತು ಅವ್ರು ಒಂದು ಹಾಡಿದ್ರು ಅನ್ಸುತ್ತೆ. ಸುರೇಶ್ ಅವ್ರಿಗೆ ಕೇಳಿದ್ರೆ ಒಂದ್ ಯಾವ್ದಾರ ಬೇರೆ ಹಾಡು ಹೇಳ್ತಾ ಇದ್ರ ಅಂತ. ಓಹೋ, ಬೆಂಗಳೂರಿಂದ ಇದ್ದೀರಿ? ಹೌದಾ, ಹಂಗೆ ವೇಟ್ ಮಾಡ್ತಾ ಇರಿ, ಸುರೇಶ್ ಅವರು ಹಾಡ್ಬೋದನ್ನ ನೋಡೋಣ. ಓಕೆ ಮೇಡಮ್, ಧನ್ಯವಾದ. ಎಸ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್, ಕೆಳಗರೆ ಮಂಜುಳಾ ಸುರೇಶ್ ಭದ್ರಾವತಿಯಿಂದ ಹಾಡಿ, ಮತ್ತೆ ಲಾಕ್ಷರ ಬಂದಿದೆ. ಓಕೆ, ನೋಡೋಣ ಲಾಕ್ಷರದ ಹಾಡು. ಹಲೋ, ಕರೆ ಕಟ್ ಆಗಿದೆ. ಎಸ್, ಮುಂದಿನ ಒಂದು ಕರೆ ಬರುವ ಒಳಗೆ ನಮ್ಮ ಒಂದು ಸಂದೇಶ ನೋಡ್ಬಿಡೋಣ. ನಮ್ಮ ಸಂದೇಶ ಕಳಿಸಿದಾರ, ಕಾಯ್ತಾ ಇದ್ದಾರೆ. ಜಯಪಟ್ಟಸ್ವಾಮಿ ಕನ್ನಡ, ನಮಸ್ತೆ ಸರ್. ರಸಪ್ರಶ್ನೆಗಾಗಿ ಪ್ರಸಾರ ಮಾಡಿದ ಹಾಡುಗಳು, ಈಗ ಪ್ರಸಾರ ಮಾಡುತ್ತಿರುವ ಮೂರು ಹಿಂದಿ ಹಾಡುಗಳು ತುಂಬ ಚೆನ್ನಾಗಿತ್ತು, ಇಷ್ಟವಾಯಿತು, ಧನ್ಯವಾದಗಳು. ಅಂತ್ಯಾಕ್ಷರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿಲ್ಲ, ವರವಾಗಿ ಬಂದೆಯಾ ಅನ್ನೋ ಹಾಡನ್ನು ಮಹಾಲಿಂಗಪ್ಪ ಚಲವಾದಿ ಜಮಖಂಡಿಯಿಂದ ಕಳಿಸಿಕೊಟ್ಟಿದ್ದಾರೆ. ನೂರಾರು ಜನ್ಮಕ್ಕೂ ಅನ್ನೋ ಹಾಡನ್ನ ವಾಸುಕಿ ವಿಜಯಲಕ್ಷ್ಮೀ ಸಾಗರ ಅವರ ಒಂದು ಸಂದೇಶ. ನೋಡಿ, ಸಾಕಷ್ಟು ನಿಮಗೆ ಕರೆ ಸಿಗ್ತಾ ಇಲ್ಲ, ಕರೆ ಸಿಗ್ತಾ ಇಲ್ಲ ಅಂತಿದ್ದೀರಿ. ಸೊ ಇಲ್ಲೂ ಟ್ರೈ ಮಾಡಿ, ಅಲ್ಲೂ ಟ್ರೈ ಮಾಡಿ, ಇಲ್ಲಂತೂ ಗ್ಯಾರಂಟಿ ನಿಮಗೆ ಚಾನ್ಸ್ ಇದ್ದೇ ಇರುತ್ತೆ. ಅಲ್ಲಿ ಚಾಯ್ಸ್, ಇಲ್ಲಿ ನಿಮಗೆ ಚಾನ್ಸ್. ಓಕೆ, ಮುಂದಿನ ಕರೆ ಯಾರ್ದು ನೋಡೋಣ. ಹೇ ಸಲೋ, ನಮಸ್ತೆ.
3: ನಮಸ್ತೆ ಸರ್.
1: ನಮಸ್ತೆ.
3: ನಾವು ಸರ್ ಬೆಂಗಳೂರು ವಿಲ್ಸನ್ ಗಾರ್ಡನ್ ಇಂದ.
1: ಓ, ವಿಲ್ಸನ್ ಗಾರ್ಡನ್ ಇಂದ. ಅಯ್ಯೋ, ಯಾರು?
3: ಮಂಗಮ್ಮ ಅವರು.
1: ಮೂರ್ತಿ ಮಂಗಮ್ಮ ಅವರು. ಓಕೆ, ಬಹಳ ದಿನಗಳು ಆಗ್ಬಿಡ್ತದಲ್ಲ, ಮತ್ತೆ ಲಾಸ್ಟ್ ಒಂದು ಟೂ ವೀಕ್ಸ್ ಹಿಂದೆ ಸಿಕ್ಕಿತ್ತು ನಿಮ್ದು.
3: ಹೌದು, ಯಾರೋ ಬಂದ್ಬಿಟ್ರೆ ಸರ್ ಮಧ್ಯದಲ್ಲಿ, ನಾನೇ ಬೇರೆಯವ್ರಿಗೆ ಕೊಟ್ಬಿಡಿ ಅಂತ ಹೇಳಿದ್ದೆ ಸರ್.
1: ಹ್ಮ್, ಕರೆಕ್ಟ್ ಕರೆಕ್ಟ್. ನೋಡಿ, ಹ್ಮ್, ಎಸ್, ಲಾ ಅಕ್ಷರ ಇದೆ ಸರ್ ನಿಮಗೀಗ.
3: ಒಂಥರ ಕಬ್ಬಿಣದ ಕಡಲೆ ಈ ಅಕ್ಷ.
1: ಅಲ್ಲ, ತುಂಬಾ ಆಡಿದವಲ್ಲ ಇದ್ರಲ್ಲಿ.
3: ಅಲ್ಲ, ಸ್ವಲ್ಪ ಹುಡ್ಕೋದು ಆರಿಸೋದು ಭಾರಿ ಕಷ್ಟ ಅದ್ರಲ್ಲಿ, ಆ ಲಾ ಅನ್ನೋದು.
1: ಹಾ ಹಾ ಹಾ, ಟ್ರೈ ಮಾಡಿ.
3: ಸಾಹಿತ್ಯ ಸ್ವಲ್ಪ ಏರುಪೇರ್ ಆಗುತ್ತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಸರ್.
1: ಹಾಡ ಸಾಂಗ್ಸ್ ಇದ್ರೆ ಸಾಕು. ಹ್ಮ್, ಹಾಡಿ ಸರ್, ಹಾಡಿ ಹಾಡಿ.
3: ಲವ್ ಮೀ ಎನ್ನುವ ವಯಸ್ಸು ಈಗ ಅದುವೇ ಸೊಗಸು, ಏನು ಮತ್ತು ನೀನು ತಂದ ಹೊತ್ತು, ನಿನ್ನ ಕಂಡು ನಾನು ಹಾದಿಸಿತ್ತು, ಮೈ ಜುಂ ಜುಂ ಎಂದಿದೆ, ಬಾ ಬಳಿ ಬಾ ಬಾ ಬಾ ಬಾ.
1: ಒಳ್ಳೆ ಹಾಡ್ ಆಡಿದ್ರಿ ಸರ್, ಹುಡುಕಿ ಹಾಡಿದ್ರಲ್ಲ, ಧನ್ಯವಾದ. ಓಕೆ ಸರ್, ಥ್ಯಾಂಕ್ ಯು. ಓಕೆ, ಕೆಳಗಡೆ ಮೂರ್ತಿ ಮಂಗಮ್ಮ ಅವರು ಬೆಂಗಳೂರಿಂದ ಕರೆ ಸಿಕ್ಕಿ ಹಾಡನ್ನ ಹಾಡಿ, ಬಾ ಅಕ್ಷರ, ಅಕ್ಷರ ಚೇಂಜ್ ಆಯ್ತು, ಬಾ ಅಕ್ಷರ ಬಂದಿದೆ. ನೋಡೋಣ ಯಾರು ಹಾಡ್ತಾರೆ ಅಂತೇಳಿ. ಹಲೋ, ನಮಸ್ತೆ. ಹಲೋ
4: ಹಲೋ.
1: ಹಾ ಮೇಡಮ್, ನಮಸ್ತೆ. ಮಧುಕಿರಣ?
4: ಓ, ಹೇಳ್ಬಿಟ್ರೆ
1: ಈಗ ವಾಯ್ಸ್

0: ಅಷ್ಟು ಪರಿಚಯ ಆಗ್ಬಿಡುತ್ತೆ ನಿಮ್ ವಾಯ್ಸ್.
1: ಹೇಳಿ ಸರ್, ಯಾವ ಅಕ್ಷರ?
0: ಬಾ ಅಕ್ಷರ ಇದೆ. ಯಾರ್ದು? ವಿಷ್ಣುವರ್ಧನ್ ಹಾಡಾಡ್ತೀರಾ?
1: ಎಕ್ಸಾಕ್ಟ್ಲಿ.
0: ಆಡಿ ಮೇಡಮ್, ಆಡಿ.
1: ಆಡ್ಲಾ?
0: ಹಾ, ಆಡಿ ಆಡಿ.
1: ಬೆಳಗಿನ

0: ಗ ಅಕ್ಷರ ಮೇಡಮ್. ಅದೇ ಒಂದು ತುಂಬಾ ಕುತೂಹಲ ನನಗೆ, ಯಾಕಂದ್ರೆ ಎಷ್ಟು ಯಾಕೆ ಅಂದ್ರೆ ಎಷ್ಟೋ ಅಕ್ಷರಗಳು ಹಾಡುಗಳು ಯಾರೇ ಹಾಡಿದ್ದು ಯಾವ್ದೇ ನಟನೆ ಹಾಡನ್ನ ಹಾಡಲು ಹುಡುಕಿ ಹಾಡೋದು ತುಂಬಾ ಕಷ್ಟ. ನೀವು ಪರ್ಟಿಕ್ಯುಲರ್ ಆಗಿ ವಿಷ್ಣುವರ್ಧನ್ ಹಾಡೇ ಸೆಲೆಕ್ಟ್ ಮಾಡಿ ಹಾಡ್ತಿರಲ್ಲ, ಅದು ತುಂಬಾ ಎಕ್ಸೈಟ್ಮೆಂಟ್. ಹೆಂಗೆ ಹೆಂಗೆ ಸೆಲೆಕ್ಟ್ ಮಾಡಿದಿರಲ್ಲ?
1: ಹೌದು ಸರ್.
0: ಸೆಲೆಕ್ಟ್ ಮಾಡ್ತೀರಾ ಎಲ್ಲ?
1: ವಿಷ್ಣುವರ್ಧನ್ ಫ್ಯಾನ್ ಇನ್ನೊಂದು.
0: ಹಾ ಹಾ, ಅಷ್ಟೊಂದು ವಿಷ್ಣುವರ್ಧನ್ ಹಾಡುಗಳು ಪ್ರಾಕ್ಟೀಸ್ ಆಗಿದೆ ಅಂತ ನಿಮಗೆ? ವಾಯ್ಸ್ ಗೊತ್ತಾಗ್ತದೆ. ಓಕೆ ಮೇಡಮ್, ಚೆನ್ನಾಗಿ ಹಾಡಿದ್ರಿ, ತುಂಬಾ ಧನ್ಯವಾದ. ಎಸ್ ಕೆಳಗರೆ ಮಧುಕಿರಣ್ ಬೆಂಗಳೂರಿಂದ ಮುಂದಿನ ಕೆಳಗರಿಗೆ ಗಾ ಅಕ್ಷರ ಕೊಟ್ಟಿದ್ದಾರೆ ನೋಡಿ. ಈಗ ತುಂಬಾ ಅಕ್ಷರಗಳು ಚೇಂಜ್ ಆಗ್ತಾ ಇದೆ, ಈಗ ಲಾಸ್ಟ್ ಬಾ ಇತ್ತು, ಈಗ ಗಾ ಅಕ್ಷರ ಬಂದಿದೆ. ತುಂಬಾ ನಿಮಗೆ ಹಾಡ್ಲಿಕ್ಕೆ ಈಸಿ ಆಗ್ತಾ ಇದೆ. ನೋಡೋಣ ಮುಂದಿನ ಹಾಡು ಯಾರ್ದು ಅಂತೇಳಿ. ಹಲೋ,
2: ಹಲೋ, ನಮಸ್ತೆ ಸರ್.
0: ನಮಸ್ತೆ ಮೇಡಮ್, ಹೆಸರು?
2: ಮಂಜುಳಾ ಜನಾರ್ದನ್ ಸರ್, ಭೂತನಗುಡಿಯಿಂದ.
0: ಮಂಜುಳಾ ಜನಾರ್ದನ್, ಯಾಕೆ ವಾಯ್ಸ್ ಚೇಂಜ್ ಆಗ್ಬಿಟ್ಟಿದೆ ಅಲ್ಲ ಮೇಡಮ್ ನಿಮ್ದು?
2: ಇಲ್ಲ ಸರ್, ಅದೇ ವಾಯ್ಸ್ ಇಲ್ಲ, ಯಾಕೋ ಪಟಾಕಿ ಹೊಡಿತಿದೆ ಸೌಂಡ್ ಕೇಳಿಸ್ತಾ ಇಲ್ಲ.
0: ಹೌದು,
2: ಹೇಳಿ ಸರ್.
0: ಗಾ ಅಕ್ಷರ ಇದೆ ನಿಮಗೆ? ಹೌದು.
2: ಓಕೆ ಸರ್, ಹೇಳ್ತೀನಿ ಸರ್.
3: ಗಗನವು ಒಂದು ಅರಿಯೇಳಿ ಗಗನವು ಭೂಮಿಯು ಎಲ್ಲೋ ಒಂದು ಅರಿಯಣ್ಣ.
2: ಥ್ಯಾಂಕ್ ಯು ಸರ್.
0: ತುಂಬಾ ಚೆನ್ನಾಗಿ ಆಡಿದ್ರೆ ಮೇಡಮ್, ಮ್ಯೂಸಿಕ್ ಇದ್ರೆ ಫಿಲಮ್ ಅಲ್ಲಿ ಬಂದಂಗೆ ಬಂತ.
2: ಒಂದು ವಾರ ಆಕಸ್ಮಾತ್ ಬರ್ತೀರಾ ಅಟ್ಟೆ ಕುಡಿ ಇರುತ್ತೆ.
0: ಓಕೆ,
2: ಪ್ರಯತ್ನ ಪಟ್ಟೆವು ಹೆಂಗಾದ್ರೆ ಆಡ್ಲಬೇಕು ಅಂತ ಕಾಯ್ತಾ ಕೂತಿದ್ವಿ ನೋಡಿ ಸರ್.
0: ಅಲ್ಲ, ನಿಮ್ದು ಪ್ರಯತ್ನ ಜೊತೆಗೆ ಲಕ್ಕು ಬೇಕಲ್ವಾ, ಕರೆ ಸಿಗ್ಬೇಕಲ್ಲ, ಅದು ತುಂಬಾ ಇಂಪಾರ್ಟೆಂಟ್. ಖಂಡಿತ ನಿಮ್ಗೆ ನೋಡಿ, ಅಷ್ಟ್ ಮಾಡಿತ್ತಿಗೆ ಪ್ರತಿ ಒಂದ್ಸರಿನ ಒಂದ್ಸರಿ ಮಿಸ್ ಆಗ್ಬಹುದು ಕರೆ, ನಿಮ್ ಮ್ಯಾಕ್ಸಿಮಮ್ ಸಿಕ್ಕಿದೆ ನಿಮ್ಗಲ್ವಾ? ಪ್ರಯತ್ನ ಮಾಡ್ತಾ ಇದ್ರೆ ಅದಕ್ಕೆ ಫಲ ಉಂಟು ಅನ್ನಕ್ಕೆ ಸಾಕ್ಷಿ.
2: ಚೆನ್ನಾಗಿರೋದು ನಿಮ್ ಕಾರ್ಯಕ್ರಮ, ಚೆನ್ನಾಗಿರುತ್ತೆ, ತುಂಬಾ ಇಷ್ಟ ನಮ್ಗೆ ನೀವು ಮಾತಾಡೋದು, ಅದಕ್ಕೆ ನಾವು ಬಿಡದೇ ಇಲ್ಲ, ಹೆಂಗಾದ್ರಾಗಿ ಪ್ರಯತ್ನ ಪಟ್ಟು ತೋಂತಿಲ್ಲ ಇನ್ನು.
0: ಓಕೆ ಮೇಡಮ್, ತುಂಬಾ ಧನ್ಯವಾದ.
2: ಧನ್ಯವಾದ,
0: ಧನ್ಯವಾದ ಮೇಡಮ್, ಥ್ಯಾಂಕ್ ಯು. ಎಸ್ ಕೆಳಗರೆ ಮಂಜುಳಾ ಜನಾರ್ದನ್ ಭೂತನಗುಡಿಯಿಂದ, ಭದ್ರಾವತಿ ಭೂತನಗುಡಿಯಿಂದ ಅವರು ಕರೆ ಮಾಡಿ ಹಾಡನ್ನು ಹಾಡಿ ನಾ ಅಕ್ಷರ ನಮ್ಮ ಮುಂದಿನ ಕೆಳಗರಿಗೆ ಕೊಟ್ಟಿದ್ದಾರೆ, ನಾ ಅಕ್ಷರದ ಹಾಡು. ಹಲೋ,
4: ಹಲೋ
0: ಮೇಡಮ್, ನಮಸ್ತೆ.
4: ನಮಸ್ತೆ ಸರ್.
0: ಎಲ್ಲಿಂದ ಮೇಡಮ್?
4: ಸರ್, ಸ್ನೇಹ ವಿದ್ಯಾ ಮಂದಿರ, ಭದ್ರಾ.
0: ಸ್ನೇಹ ವಿದ್ಯಾ ಮಂದಿರ, ಓಹೋ, ವಿದ್ಯಾ ಮಂದಿರ ಸ್ಟೂಡೆಂಟ್ ಅಲ್ಲ? ಓಕೆ ಓಕೆ, ನಾ ಅಕ್ಷರ ಇದೆ ನಿಮಗೆ ಹಾಡಿ.
3: ನಿನ್ನ ಬೇಳೆ ನೋಕೋ ದಿನವೂ ಮನದಲ್ಲಿ ನೋಡುವ ಆಸೆಯು

0: ಆಸೆಯೂ ತುಂಬಿದೆ ನನ್ನಲ್ಲಿ ನನ್ನಲ್ಲಿ. ಸಾಕು, ಬೇರೆಯವರಿಗೆ ಅವಕಾಶ.
1: ಓಕೆ ಓಕೆ, ಲಾಕ್ಷರ ತಗೊಂಡಿದ್ದೀನಿ. ಓಕೆ ಮೇಡಮ್, ಓಕೆ, ಚೆನ್ನಾಗಿ ಆಡಿದ್ರಿ. ಥ್ಯಾಂಕ್ ಯು. ಕೆಳಗರೆ ಸ್ಟುಡಿಯೋ ಸಮಯ ಆಗ್ತಾ ಇದೆ 8:25:50. ಇದು ನಿಮ್ಮ ಮೆಚ್ಚಿನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರ. ಮೀಡಿಯಂ ವೇವ್ 675 ಕಿಲೋಹರ್ಟ್ಸ್, FM 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ಅಂತ್ಯಾಕ್ಷರಿ ಕಾರ್ಯಕ್ರಮ ಸಾಗ್ತಾ ಇದೆ. ಲಾ ಅಕ್ಷರ ಮತ್ತೆ ಬಂದಿದೆ.

0: ಥ್ಯಾಂಕ್ ಯು, ತುಂಬಾ ಚೆನ್ನಾಗಿ ಹಾಡಿದ್ರಿ. ಈಗ ಇದು ಫಸ್ಟ್ ಕರೆನಾ ನಿಮಗೆ? ತುಂಬಾ ಚೆನ್ನಾಗಿ ಹಾಡಿದ್ರಿ, ಇದೇ ತರ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರಿ. ಧನ್ಯವಾದ ಮೇಡಮ್. ಎಸ್ ಕೆಳಗರೆ ರಶ್ಮಿ ಅವರು ಇಲ್ಲೇ ಉಜ್ಜಿನಿಪುರ, ಭದ್ರಾವತಿ ಉಜ್ಜಿನಿಪುರದಿಂದ ಕರೆ ಮಾಡಿ ಹಾಡನ್ನ ಹಾಡಿ ಕಾ ಅಕ್ಷರ ನಮ್ಮ ಮುಂದಿನ ಕೇಳುಗರಿಗೆ ಕೊಟ್ಟಿದ್ದಾರೆ. ಕಾ ಅಕ್ಷರದ ಹಾಡು. ಹಲೋ ಹಲೋ
1: ಹಲೋ
0: ಸರ್, ನಮಸ್ತೆ. ಜಯರಾಮ್ ಅವರಾ? ಎಲ್ಲ ಹೊಸ ಕರೆ ಸಿಗ್ತಾ ಇದೆ. ನಿಮ್ದು ಇದೆ ಫಸ್ಟ್ ಕರೆನಾ ನಮಗೆ?
1: ಇಲ್ಲ ಸರ್, ಮಾಡ್ತಾ ಇದೀನಿ.
0: ಇಲ್ಲ ಇಲ್ಲ, ನನಗೆ ಜಿಂಕ್ ಲೈನ್ ಇದು ಫಸ್ಟ್ ಕರೆ ಅನ್ಸುತ್ತೆ. ಓಕೆ ರೈಟ್, ಕಾ ಅಕ್ಷರ ಇದೆ.
2: ಕಳದಂತ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು, ಆಕಾಶ ಮೇಲೆ ಇಟ್ಟನು ನಮ್ಮ ಶಿವ ಪಾತಾಳ ಕೆಳಗೆ ಇಟ್ಟನು, ನಡುವೆ ಒಂದು ದೋಣಿಯಂತೆ ಭೂಮಿಯನ್ನು ತೇಲಿಬಿಟ್ಟು ಕಳದಂತ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು, ಎಣ್ಣಿ ಒಂದು ಅಂದ ಕೊಟ್ಟನೋ ನಮ್ಮ ಶಿವ ಗಂಡಿನಲ್ಲಿ ಆಸೆ ಇಟ್ಟನೋ, ಹೆಣ್ಣು ಗಂಡು ಸೇರಿಕೊಂಡು ಯುದ್ಧವನ್ನು ಮಾಡುವಾಗ ಕಾಣದಂತ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು.
0: ಓಕೆ ಸರ್, ನಾ ತಗೊಂತೀನಿ. ಆಡ್ತಾ ಇದ್ರೆ ನಾವು ಹಂಗೆ ಕೇಳ್ತಾನೆ ಇರ್ಬೇಕು ಅನ್ಸುತ್ತೆ. ಸಾಕು ಸರ್, ಮುಂದಿನ ಇವರಿಗೆ ಅವಕಾಶ ಕೊಡೋಣ ಅಲ್ವಾ? ಓಕೆ ಸರ್, ಧನ್ಯವಾದ. ಓಕೆ, ಜಯರಾಮ್ ಜಿಂಕ್ಲೈನ್ ಭದ್ರಾವತಿ ಅವರು ಕರೆ ಮಾಡಿ ಹಾಡಿ ನಾ ಅಕ್ಷರ ಕೊಟ್ಟಿದ್ದಾರೆ. ನಾ ಅಕ್ಷರದ ಹಾಡು. ಹಲೋ
3: ಹಲೋ ಹಲೋ ಸರ್, ನಮಸ್ಕಾರ ಸರ್, ಹೇಗಿದ್ದೀರಾ?
0: ನಮಸ್ತೆ, ಸೂಪರ್ ಆಗಿದ್ದೀವಿ. ಯಾರು ಮಹೇಶ? ಇದು ನಮ್ಮ ಇವರು ಚಿಕ್ಕಪ್ಪ ಶಾರದ ಅವರು. ಎಲ್ಲೋ ಗೊತ್ತಾಗ್ತಾ ಇತ್ತು. ನೋಡಿ, ಯಾವ ಹಾಡಾಡ್ತೀರಾ? ನಾ ಅಕ್ಷರ ಇದೆ ನಿಮಗೆ.
3: ಆಯ್ತು ಸರ್, ಹಾಡಾನ ಬಿಡಿ ಸರ್.
0: ಈಗ ನಿಮ್ಗೆ ಎಲ್ಲಿಂದ ನಾವು ಯಾವ ಊರು ಕೊಡೋದು? ಚಿಕ್ಕಪ್ಪ ಶಾರದ ರಾಮೇಶ್ವರ ಶಿವಮೊಗ್ಗ, ನಾಲ್ಕು ಹೆಸರು ಇಡ್ಕೊಬೇಕಲ್ಲ ನಾವು.
3: ಚಿಕ್ಕಪ್ಪ ಶಾರದ ಅಂದ್ರೆ ನನ್ನ ಎಂಟಿ ಹೆಸರು, ರಾಮೇಶ್ವರ ಅಂದ್ರೆ ನಮ್ಮ ಊರ ಹೆಸರು, ಶಿವಮೊಗ್ಗ ಅಂದ್ರೆ ನಾನ್ ಇರೋ ಊರು, ಈಗ ಇರೋದ್ ಹೆಸರು.
0: ಮತ್ತೆ ಮುಂದಿನ ಊರಿಗೆ ಹೋದ್ರೆ ಏನಾರು? ತುಂಬಾ ಖುಷಿ ಆಯ್ತು ಸರ್. ಓಕೆ, ಅದು ಎಸ್ ಸರ್, ನಾ ಅಕ್ಷರದ ಹಾಡು ಆಡ್ತೀರಾ ಈಗ?
3: ಖಂಡಿತವಾಗ್ಲೂ ಆಡ್ತೀನಿ ಸರ್.
0: ಎಸ್ ಆಡಿ ಸರ್.

0: ರಾಗವು ಒಂದೇ, ಭಾವವು ಒಂದೇ, ಜೀವ ಒಂದಾಯಿತು, ಬಾಳು ಹಗುರಾಯಿತು. ನಿನ್ನ ನನ್ನ ಮನವು ಸೇರಿತು, ನನ್ನ ನಿನ್ನ ಹೃದಯ ಹಾಡಿತು. ಧನ್ಯವಾದಗಳು ಸರ್.
1: ಚೆನ್ನಾಗಿ ಆಡಿದ್ರಿ ಇವತ್ತು, ತುಂಬಾ ಖುಷಿ ಆಯ್ತು. ತುಂಬಾ ದಿನ ತುಂಬಾ ಸರಿ ಬಹಳ ತುಂಬಾ ಶಾರ್ಟ್ ಅಂಡ್ ಶೂಟ್ ಆಗಿ ಆಡ್ತಾ ಇದ್ರಿ ಇವತ್ತು, ಸ್ವಲ್ಪ ತಗೊಂಡು ಹೋಗಿದ್ದೀರಾ ಮುಂದಕ್ಕೆ. ಓಕೆ ಸರ್, ಧನ್ಯವಾದ ಸರ್, ಧನ್ಯವಾದ. ಓಕೆ ಕೆಳಗರೆ, ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗ ಅವರು ಹಾಡಿ ತಾ ಅಕ್ಷರ ಕೊಟ್ಟಿದ್ದಾರೆ. ಮುಂದಿನ ಕೆಳಗರಿಗೆ ತಾ ಅಕ್ಷರ ಕೊಟ್ಟಿದ್ದಾರೆ. ಕೆಳಗರೆ ಗಮನಿಸಿ, ನಾಳೆ ಬೆಳಗ್ಗೆ 8:30 ಕ್ಕೆ

0: ಶಿಕ್ಷಣ ಕ್ಷೇತ್ರದಲ್ಲಿ ವಿವಿಧ ರೀತಿ ಸಾಧನೆ ಮಾಡಿದ ಹಾಗೂ ಸಾರ್ವಜನಿಕ ಸೇವೆ ಸಲ್ಲಿಸಿದ ಕೆಬಿ ರಾಮಲಿಂಗಪ್ಪ ಅವರೊಂದಿಗೆ ವಿಶೇಷ ಸಂವಾದ. ಇವರೊಂದಿಗೆ ಭಾಗವಹಿಸುತ್ತಾರೆ ಭದ್ರಾವತಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್. ಗಮನಿಸಿ ನಾಳೆ ಬೆಳಿಗ್ಗೆ 8:30. ಎಸ್, ನೋಡೋಣ ಮುಂದಿನ ಕಡೆ ಯಾರ್ದು ತಾಕ್ಷರದ ಹಾಡು ಯಾರು ಹಾಡ್ತಾರೆ. ಹಲೋ,
1: ಹಲೋ, ನಮಸ್ತೆ ಸರ್.
0: ನಮಸ್ತೆ ಮಹೇಶ್ ಅವರು. ತುಂಬಾ ದಿನ ಆಯ್ತು, ನಾವಿದ್ವಿ ನೀವಿರ್ಲಿಲ್ಲ.
1: ಇಲ್ಲ ಸರ್, ಎಷ್ಟೊತ್ತಿಗೆ ಅಂಗಡಿ.
0: ಹೌದಾ? ತಾ ಅಕ್ಷರ ಇದೆ ನಿಮ್ಗೆ?
1: ತಾ ಬಂದಿದ್ಯಾ?
0: ಹೌದು. ಹಾಡಿ, ನೀವು ತುಂಬಾ ಚೆನ್ನಾಗಿ ಹಾಡ್ತೀರಾ. ಯಾವ ಯಾವ ಅಕ್ಷರ ಬಂದ್ರು ಹಾಡ್ತೀರಾ ಪಟ ಪಟ.
1: ನಾನು ತೇನು ತಂದೆ, ನಿನ್ನನ್ನು ಪ್ರೀತಿಯಿಂದ ಸೇರಲೆಂದೆ,

0: ಓಕೆ ಓಕೆ ಬಾ ಬಾ ತೋಳಣ್ಣ, ಮತ್ತೆ ಲಾ ಬಂದ್ಬಿಡುತ್ತ ಅಲ್ಲಿ ಲಾತು ಬಾ. ಸರಿ
1: ಸಾತು,
0: ಹೌದೌದು ಬಾ ಅಕ್ಷರ ತೋಳೋಣ, ಚೆನ್ನಾಗಿ ಆಡಿದ್ರಿ ಸರ್, ಧನ್ಯವಾದ. ಓಕೆ ಮಹೇಶ್ ಅವರು ಬಾ ಅಕ್ಷರ ಕೊಟ್ಟಿದ್ದಾರೆ ನಿಮ್ಮ ನಮ್ಮ ಮುಂದಿನ ಕೇಳಿದ್ರಿಗೆ ಬಾ ಅಕ್ಷರದ ಹಾಡು. ಯಾಕೆಂದ್ರೆ ಹಾಡು ತುಂಬಾ ಬದಲಾವಣೆ, ಅಕ್ಷರ ಬದಲಾಗಿದೆ, ನೋಡೋಣ ಯಾರು ಹಾಡ್ತಾರೆ. ಹಲೋ,
2: ಹಲೋ ಸರ್ ನಮಸ್ತೆ, ನಾನು ಮಂಜುನಾಥ್ ರಶ್ಮಿಶೇಖರ್ ಜನ ಜನಪ್ರ.
0: ಓ ಮಂಜುನಾಥ್, ಯಾಕೆ ಲೇಟ್ ಆಗಿ ಕರೆ ಸಿಕ್ಬಿಡ್ತಾರ ನಿಮಗೆ?
2: ಇವತ್ತು ನನಗೆ ಅವಕಾಶ ಇಲ್ಲ ಅಂತ ತಿಳ್ಕೊಂಡಿದ್ದೆ, ತುಂಬಾ ಹೊತ್ತಿಂದ ಟ್ರೈ ಮಾಡ್ತಿದ್ದೆ.
0: ಓಕೆ, ಆದ್ರೂ ಒಂದ್ ಕರೆ ಅಂತ ಸಿಕ್ತಲ್ಲ, ಫಸ್ಟ್ ಇರ್ಲಿ ಕೊನೆ ಇರ್ಲಿ ಮಧ್ಯ ಇರ್ಲಿ ಕರೆ ಸಿಕ್ತಲ್ಲ.
2: ಹೌದು ಸರ್, ಅದು ನಮ್ಮ ನಿಮ್ಮ ಆಕಾಶವಾಣಿಯ ಬಾಂಧವ್ಯ ಆಗಿದೆ.
0: ಓಕೆ ಬಾ ಅಕ್ಷರ ಇದೆ.
2: ಆಯ್ತು
0: ಸರ್, ಹಾಡಿ ಸರ್.
2: ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿಯೇ, ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿಯೇ, ಕೂಗಿದರು ಧ್ವನಿ ಕೇಳಲಿಲ್ಲವೇ, ನರಹರಿಯ ಬಾಗಿಲನ್ನು ತೆರೆದು, ಬಾಗಿಲನ್ನು ತೆರೆದು.
1: ಧನ್ಯವಾದ ಸರ್,
0: ಸೂಪರ್ ಸೂಪರ್ ಹಾಡಿದ್ರಿ ಸರ್, ತುಂಬಾ ಖುಷಿ ಆಯ್ತು ಹಾಡು ಕೇಳಿ, ಧನ್ಯವಾದ ಸರ್. ಓಕೆ ಕೇಳಿದ್ರೆ ಮಂಜುನಾಥ್ ಲಕ್ಷ್ಮೀಶೇಖರ್ ಶಾ ಭದ್ರಾವತಿ ದಾ ಅಕ್ಷರ ಕೊಟ್ಟಿದ್ದಾರೆ. ಎಸ್, ಮುಂದಿನ ಒಂದು ಗೀತೆಗೆ ಮುನ್ನ ನಮ್ಮ ಕೇಳಿದ್ರೆ ಸಂದೇಶ ನೋಡ್ಬರೋಣ. ಒಂದೇ ಒಂದು ಒಂದು ಎರಡು ನಿಮಿಷದಲ್ಲಿ ಕಾಯ್ತಾ ಇದ್ದಾರೆ, ನಮ್ಮ ಸಂದೇಶ ಓದಿಲ್ಲ ಅಂತೇಳಿ. ನಮಸ್ಕಾರ ಸರ್, ನಾನು ರಘು ಜೋಗಿ, ಲ್ಯಾಂಡ್ ಲೈನ್ ನಂಬರ್ ಕಳಿಸಿ ಸರ್, ಧನ್ಯವಾದಗಳು ಅಂತ ಸರ್. ಓಕೆ, ಲ್ಯಾಂಡ್ ಲೈನ್ ನಂಬರ್ ಇನ್ನೊಂದ್ಸರಿ ನೋಟ್ ಮಾಡ್ಕೊಳ್ಳಿ, 08282820074 ಈ ನಂಬರಿಗೆ ಕರೆ ಮಾಡಬೇಕು. ಪ್ರಾರಂಭದಲ್ಲೇ ಬಂದ್ಬಿಟ್ರೆ ನಿಮಗೆ ಕರೆಕ್ಟಾಗಿ ಸಿಕ್ಬಿಡುತ್ತೆ ಎಲ್ಲ ಇನ್ಫಾರ್ಮೇಶನ್. ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ, ನಮಸ್ಕಾರ ಸರ್, ಭಾಗ್ಯದ ಲಕ್ಷ್ಮೀ ಬಾರಮ್ಮ ಹಾಡು ಹಾಕಿದರೆ, ಬಂದೆಯ ಬಾಳಿನ ಬೆಳಕಾಗಿ ಹಾಕಿದರೆ, ಗಗನವೇ ಬಾಗಿ ನಗುವ ನಯನ, ಲಾಲಿ ಲಾಲಿ ಮನಸ್ಸೇ ಲಾಲಿ, ತಮ್ ನಮ್ ತಮ್ ನಮ್, ಅಬ್ಬಬ್ಬ ಇಷ್ಟು ಹಾಡುಗಳು ಹಾಕಿಬಿಟ್ಟಿದ್ದೀರಿ. ಓಕೆ ಧನ್ಯವಾದ ಮೇಡಮ್. ಸರ್ ಹಾಡಕ್ಕಾಗ್ತಾ ಇಲ್ಲ, ಅಡುಗೆ ಮನೆಯಲ್ಲಿ ಬಿಜಿ ಕೇಳ್ತಾ ಇದ್ದೇನೆ, ಸೊಗಸಾಗಿ ಹಾಡ್ತಾ ಇದ್ದಾರೆ ದಾವಣಗೆರೆಯಿಂದ ಚಂದ್ರಿಕಾ ನೇರ್ಲಗುಂಡಿ. ಓ ತುಂಬ ಖುಷಿಯಾಯಿತು, ಅಂಥ ಕಾರ್ಯಕ್ರಮದಲ್ಲಿ ಇದ್ದೀರಿ. ಓಕೆ, ಮಹಾಲಿಂಗಪ್ಪ ಚಲವಾದಿ ಜಮಖಂಡಿಯಿಂದ, ದೂರದ ಊರಿಂದ ಬೆಳವಲದ ಮಡಿಲಲ್ಲಿ, ತಾರೆಯ ಬಾನಿಗೆ ತಾವರೆ ನೀರಿಗೆ, ನೆರಳನ್ನು ಕಾಣದ ಲತೆಯಂತೆ. ಓ ತುಂಬ ಹಾಡಾಕ್ಬಿಟ್ಟಿದ್ದೀರಿ. ಓಕೆ ತುಂಬ ಧನ್ಯವಾದ ಸರ್, ತುಂಬ ಹಾಡಾಕಿದ್ದೀರಿ. ಓಕೆ ನಮ್ಮ ಮುಂದಿನ ಕರೆ ತಗೊಳ್ಳೋಣ, ಯಾರ್ದು ಅಂತ ನೋಡೋಣ, ಯಾವ ಅಕ್ಷರ ದಾ ಅಕ್ಷರದ ಹಾಡು. ಹಲೋ ನಮಸ್ತೆ.
3: ನಮಸ್ತೆ ಸರ್, ಶಿವಮೊಗ್ಗದಿಂದ ಸತೀಶ್.
0: ಶಿವಮೊಗ್ಗದಿಂದ, ಶಿವಮೊಗ್ಗ ವಿದ್ಯಾನಗರದಿಂದ.
3: ವಿದ್ಯಾನಗರ ಸರ್, ಹೌದು ಸರ್, ವಿದ್ಯಾನಗರದಿಂದ.

0: ಸತೀಶ್ ಅವರೇ, ನಿಮಗೆ ದಾ ಅಕ್ಷರ ಇದೆ?
1: ಹಾ ಸರ್.
0: ಆಡಿ ಸರ್, ತುಂಬಾ ಚೆನ್ನಾಗಿ ಹಾಡಿದ್ರಿ ಲಾಸ್ಟ್ ಹಾಡು.
1: ಹೌದು ಸರ್, ಥ್ಯಾಂಕ್ಸ್. ದೀಪವು ನಿನ್ನದೆ, ಗಾಳಿಯು ನಿನ್ನದೆ, ಆರದಿರಲಿ ಬೆಳಕು, ಹಡಗು ನಿನ್ನದೆ, ಕಡಲು ನಿನ್ನದೆ, ಮುಳುಗದಿರಲಿ ಬದುಕು.

0: ಇದೆ.
1: ಬೆಟ್ಟವು ನಿನ್ನದೆ, ಬಯಲು ನಿನ್ನದೆ. ಸರ್ ಮುಂದಿಂದ ಬರ್ತಾ ಇಲ್ಲ.
0: ಸಾಕು ಇಷ್ಟ ಆಡಿದ್ರಲ್ಲ, ಅದೇ ಖುಷಿ ಆಯ್ತು. ಚೆನ್ನಾಗಿ ಆಡಿದ್ರಿ, ಚೆನ್ನಾಗಿ ಆಡ್ತಾ ಇದ್ರಿ. ಧನ್ಯವಾದ. ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್ ಕೆಳಗರೆ, ಶಿವಮೊಗ್ಗ ವಿದ್ಯಾನಗರದಿಂದ ಸತೀಶ್ ಅವರು ದಾಕ್ಷರ ನಮ್ಮ ಮುಂದಿನ ಕೆಳಗರಿಗೆ ಕೊಟ್ಟಿದ್ದಾರೆ. ದಾಕ್ಷರದ ಹಾಡು. ಹಲೋ,
2: ನಮಸ್ಕಾರ. ಮಾಲತೇಶ್ವರ್ ಅವರಿಗೆ.
0: ಓ, ರಾಜು ಶಂಕರ್ ಘಟ್ಟದಿಂದ.
2: ಹೌದು ಸರ್.
0: ಹೇಗಿದ್ದೀರಿ ಸರ್? ತುಂಬಾ ದಿನ ಆಯ್ತು.
2: ತುಂಬಾ ದಿನ ಆದ, ಸ್ವಲ್ಪ ಪ್ರಾಬ್ಲಮ್ ಅಲ್ಲಿ ಇದ್ದೀನಿ ಸರ್. ಆರೋಗ್ಯ ಪ್ರಾಬ್ಲಮ್ ಇದೆ.
0: ಹೌದಾ?
2: ಹಾಗಾಗಿ ಈಗಲೂ ಕರೆ ಮಾಡ್ತಿರ್ಲಿಲ್ಲ. ಗ್ರೂಪ್ ಯಾಕ ತಗೊಂಡೆ ನೋಡೋಣ ಅಂತ ಹಂಗೆ ತಲೆ ಸಿಕ್ತು. ವಾರ ಪೂರ ನಿಮ್ ಜೊತೆಗೆ ಫಸ್ಟ್ ಮಾತಾಡ್ತಿರೋದು, ಸಂದೇಶನೂ ಕಳಿಸಿಲ್ಲ ಯಾರಿಗೂ.
0: ಬೇಗ ಹುಷಾರಾಗಿರಿ, ನಮ್ ಕಡೆಯಿಂದ ನಾವು ರಿಕ್ವೆಸ್ಟ್.
2: ಆಯ್ತು ಸರ್,
0: ಒಳ್ಳೆ ಬೇಗ ಹುಷಾರಾಗಿ ಬನ್ನಿ. ಹೌದೌದು, ದಾ ಅಕ್ಷರ
3: ದಾರಿ ಕಾಣದಾಗಿದೆ ರಾಘವೇಂದ್ರನೇ, ಬೆಳಕ ತೋರಿ ನಡೆಸುವ ಯೋಗಿ ವರಿಯನೇ. ದಾರಿ ಕಾಣದಾಗಿದೆ ರಾಘವೇಂದ್ರನೇ, ಬೆಳಕ ತೋರಿ ನಡೆಸುವ ಯೋಗಿ ವರಿಯನೇ.
2: ಧನ್ಯವಾದ ಸರ್.
0: ನಾ ಅಕ್ಷರ ಇದೆ. ಓಕೆ ಸರ್, ಥ್ಯಾಂಕ್ ಯು, ಟೇಕ್ ಕೇರ್. ಎಸ್ ಕೆಳಗಡೆ ರಾಜು ಶಂಕರ್ ಘಟ್ಟದವರು ನಾ ಅಕ್ಷರ ಕೊಟ್ಟಿದ್ದಾರೆ ನೋಡಿ. ಹುಷಾರಿಲ್ಲ ಆದ್ರೂ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ, ಅದು ಅಭಿಮಾನ. ಎಸ್, ನಾ ಅಕ್ಷರದ ಹಾಡು ಯಾರು ಆಡ್ತಾರೆ ನೋಡೋಣ. ಹಲೋ, ಹಲೋ, ಅರೆ ಕಟ್ ಆಗಿದೆ. ಹಲೋ ನಮಸ್ತೆ.
4: ಹಲೋ.
0: ಹಾ ನಮಸ್ತೆ, ನಮಸ್ತೆ ಮೇಡಮ್.
4: ನಮಸ್ತೆ. ಆಕಾಶ್
0: ಹೆಸರು?
4: ಪಲ್ಲವಿ ಅಂತ, ಶಿವಮೊಗ್ಗದಿಂದ.
0: ಪಲ್ಲವಿ ಅಂತೇಳಿ. ಓಕೆ ಪಲ್ಲವಿ ಅವರೇ, ನಿಮಗೆ ನಾ ಅಕ್ಷರ ಇದೆ?
4: ನಾ ಅಕ್ಷರ.
0: ಹೌದು.
4: ಎಸ್
0: ಎಸ್. ಹಾಡಿ. ಹಲೋ. ಓಹ್, ಏನೋ ನೆಟ್ವರ್ಕ್ ಚಾಲೆಂಜಾ, ಕಟ್ ಆಯ್ತು ಅನ್ಸುತ್ತೆ ಕರೆ ಅವ್ರದ್ದು. ಓಕೆ, ಕೆಳಗಡೆ ಪಲ್ಲವಿ ಅವರ ಕರೆ ಕಟ್ ಆಗಿದೆ. ನಾ ಅಕ್ಷರದ ಹಾಡನ್ನೇ ಕಂಟಿನ್ಯೂ ಮಾಡಬೇಕಾಗತ್ತೆ. ನೋಡೋಣ ಯಾರು ಆಡ್ತಾರೆ ನಾ ಅಕ್ಷರದ ಹಾಡು. ಹಲೋ ನಮಸ್ತೆ.
5: ಹಲೋ ಸರ್, ಭದ್ರಾವತಿಯಿಂದ
0: ನರೇಂದ್ರ ಗೋರ್ಪಡೆ ಅವರ.
5: ಯಾವ್ದು ಸರ್ ಅಕ್ಷರ?
0: ನಾ ಇದೆ ಸರ್, ನಾ ಅಕ್ಷರ. ಸರ್
6: ನೂರೊಂದು ನೆನಪು ಎದೆಯಾಳದಿಂದ ಹಾಗಾಗಿ ಬಂತು ಆನಂದದಿಂದ, ಸಿಂಧೂರ ಬಿಂದು ನಗನಮ್ಮ ಎಂದು ಎಂದೆಂದು ಇರಲಮ್ಮ ಈ ದಿವ್ಯ ಬಂಧ. ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ ಆನಂದದಿಂದ ಆನಂದದಿಂದ.
5: ಧನ್ಯವಾದಗಳು ಸರ್.
0: ಓಕೆ ಸರ್, ತುಂಬಾ ಚೆನ್ನಾಗಿ ಹಾಡಿದ್ರೆ ಧನ್ಯವಾದ ಸರ್. ಓಕೆ, ಭದ್ರಾವತಿಯಿಂದ ನರೇಂದ್ರ ಗೋರ್ಪಡೆ ಅವರು ದಾ ಅಕ್ಷರ ಕೊಟ್ಟಿದ್ದಾರೆ ನಮ್ಮ ಮುಂದಿನ ಕರೆದಾರಿಗೆ ದಾ ಅಕ್ಷರ. ಹಲೋ.
7: ಹಲೋ.
0: ಹಾ ಹೆಸರು, ನಿಮ್ಮ ಹೆಸರು?
7: ನಮ್ಮ ಹೆಸರು ಲೋಕೇಶ್ವರ ಅಂತ ಸರ್.
0: ಲೋಕೇಶ್ವರ ಎಲ್ಲಿಂದ?
7: ಶಿಕಾರಿಪುರ. ಶಿಕಾರಿಪುರ.
0: ಲೋಕೇಶ್ವರ
7: ಸರ್,
0: ಇದೇ ಫಸ್ಟ್ ಕರೆನಾ?
7: ಹೌದು, ನಿಮಗಿದೇ ಫಸ್ಟ್ ಸರ್?
0: ಹೌದೌದು, ಯಾಕಂದ್ರೆ ನಾನು ಇದೇ ಫಸ್ಟ್ ರಿಸೀವ್ ಮಾಡಿದ್ದು. ಓಕೆ ಸರ್, ಎಲ್ಲ ಕಾರ್ಯಕ್ರಮ ಕೇಳ್ತಾ ಇರ್ತೀರಾ ರೇಡಿಯೋ? ನಮ್ಮ ರೇಡಿಯೋ ಕಾರ್ಯಕ್ರಮ ಎಲ್ಲ
7: ಬ್ಲೈಂಡ್ ಸರ್, ಕಾರ್ಯಕ್ರಮ ಕೇಳ್ತಾ ಇರ್ತೀನಿ.
0: ಓ ಓಕೆ ಓಕೆ ಸರ್, ರೈಟ್. ಹಾಡಿ ಸರ್, ದಾ ಅಕ್ಷರ ಇದೆ.
6: ದೋಣಿ ಸಾಗಲಿ ಮುಂದೆ ಹೋಗಲಿ, ದೂರ ತೀರವ ಸೇರಲಿ, ಬೀಸು ಗಾಳಿಗೆ ತೂಗು ತೇಲು ತೆರೆಯ ಮೇಲ್ಗಡೆ ಸಾಗಲಿ,
7: ಥ್ಯಾಂಕ್ ಯು ಸರ್, ಬೇರೆ ಅವಕಾಶ ಕೊಡಿ.
0: ಓಕೆ ಸರ್, ತುಂಬಾ ತುಂಬಾ ಧನ್ಯವಾದ. ಎಲ್ಲಾ ಅಕ್ಷರ ಬಂದಿದೆ. ಓಕೆ, ಥ್ಯಾಂಕ್ ಯು. ಓಕೆ, ಕೆಳಗಡೆ ಲೋಕೇಶ್ವರ್ ಅವರು ಶಿಕಾರಿಪುರದಿಂದ ಹಾಡಿ ಲಾ ಅಕ್ಷರವನ್ನು ನಮ್ಮ ಮುಂದಿನ ಕೆಳಗರಿಗೆ ಕೊಟ್ಟಿದ್ದಾರೆ. ಹಾಗೆ ಒಂದಿಷ್ಟು ಸಂದೇಶ, ಒಂದೇ ಒಂದು ನಿಮಿಷದ ಸಂದೇಶ ನೋಡ್ಕೊಂಡು ಬರೋಣಂತೆ. ಮಮತಾ ಭದ್ರಾವತಿಯಿಂದ, ನಮಸ್ಕಾರ ಸರ್, ಎಷ್ಟು ಕರೆ ಮಾಡಿದ್ರು ಕರೆ ಸಿಗ್ತಾ ಇಲ್ಲ, ಮತ್ತೆ ಕರೆ ಸಿಕ್ತು, ರಿಂಗ್ ಆಯ್ತು ಇತ್ತು ಒತ್ತು ಏನೋ ಹೇಳ್ತಾ ಇದಾರೆ, ಮೆಸೇಜ್ ಓದಿದ್ರೆ ಕಟ್ ಆಯ್ತು, ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬಂತು, ಧನ್ಯವಾದಗಳು ಅಂತ ಇದಾರೆ. ಓಕೆ, ಕರೆ ಹಾಡು ಕಳಿಸ್ಕೊಡಿ, ಸಂದೇಶದಲ್ಲಿ ಕಳಿಸ್ಕೊಡಿ, ತೊಂದರೆ ಇಲ್ಲ, ಇಲ್ಲೇ ನಿಮ್ಮ ಹಾಡುಗಳನ್ನ ಇಲ್ಲೇ ಓದ್ಬಿಡ್ತೀವಿ. ಸುಮಧುರವಾದ ಮಾಹಿತಿ, ಅದ್ಭುತವಾದ ಹಾಡುಗಳು, ಶಿವಮೊಗ್ಗ. ಓಕೆ, ವಿಠಲಾಪುರ ಶ್ರೀಧರ್ ಪನ್ನಗ ಅನಂತ್ ಕುಮಾರ್. ಓಕೆ ಸರ್, ನಮಗೆ ಕರೆ ಸಿಗ್ತಾನೆ ಇಲ್ಲ ಅಂತ ಹೇಳ್ತಿದ್ದಾರೆ, ಮಯೂರ್ಕೋಟಿ ಜನಾಪುರ ಭದ್ರಾವತಿಯಿಂದ. ಓಕೆ ಸರ್, ಪ್ರಯತ್ನ ಮಾಡಿ, ಪ್ರಯತ್ನ ಮಾತ್ರ ಬಿಡಬೇಡಿ, ಸಿಕ್ಕೇ ಸಿಗುತ್ತೆ. ಓಕೆ ಓಕೆ, ನೋಡೋಣ ಮುಂದಿನ ಕರೆ ನೋಡೋಣ. ಹಲೋ
8: ಹಲೋ,
0: ನಮಸ್ತೆ ಸರ್.
8: ನಮಸ್ತೆ,
0: ಹೆಸರು ಸರ್?
8: ಮಹಾಲಿಂಗಪ್ಪ ಜಲವಾದಿ, ಬಾಗಲಕೋಟೆ ಜಮಖಂಡಿ.
0: ಓಹೋ, ಮಹಾಲಿಂಗಪ್ಪ ಜಲವಾದಿ ಅವರು, ಬಹಳ ದಿನ ನಿಮ್ಮ ಸಂದೇಶ ಇವಾಗ ನೋಡ್ತಾ ಇದ್ದೀನಿ. ಸರ್, ದಾಕ್ಷರ ಲಾಕ್ಷರ ಇದೆ ನಿಮಗೆ?
8: ಲಾಕ್ಷರ ಇದೆ.
0: ಹೌದೌದು,
8: ಫಲಿತಾಂಶ ಚಿತ್ರದಿಂದ.
0: ಲವ್
8: ಎಂದರೆ ಯಾರು ಬಿಡಿಸದ ಬಂಧನ, ಎಂದು ಮರೆಯದ ಸ್ಪಂದನ, ಎಂದು ಮರೆಯದ ಮಧುರ ಗಾನ. ಲವ್ ಎಂದರೆ ಯಾರು ಬಿಡಿಸದ ಬಂಧನ.
0: ಒಳ್ಳೆ ಹಾಡು, ಚೆನ್ನಾಗಿದೆ, ತುಂಬಾ ಚೆನ್ನಾಗೂ ಹಾಡಿದ್ರಿ. ಯಾವಾಗಲೂ ಈಗ ತಾನೇ ನಿಮ್ ಸಂದೇಶ ಓದಿದೆ ಅಲ್ವಾ?
8: ನಾನು ಟ್ರೈ ಮಾಡ್ತಿದ್ದೇನೆ, ಟೈಮ್ 8:30 ಮುಗಿತೈತೆ ಕಾರ್ಯಕ್ರಮ ಅಂತ ಬಿಟ್ಟಿದ್ದೆ. 8:30 ಮುಂದುವರಿದ್ರಿಂದ.
0: ಓಕೆ ಸರ್, ತುಂಬಾ ಧನ್ಯವಾದ.
8: ನಮಸ್ಕಾರ.
0: ಎಸ್ ಕೆಳಗರೆ, ಮಾಲಿಂಗಪ್ಪ ಚಲವಾದಿ ಅವರು ಹಾಡಿ ತುಂಬಾ ಚೆನ್ನಾಗಿ ಹಾಡಿ, ನಾ ಅಕ್ಷರ ಕೊಟ್ಟಿದ್ದಾರೆ. ನಾ ಅಕ್ಷರ ಹಾಡು ಇಲ್ಲಿಗೆ ಮುಂದಿನ ಕರೆ ಇಲ್ಲ, ಯಾಕೆಂದ್ರೆ ಸಮಯ ಆಗ್ತಾ ಇದೆ, ಆಗ್ಬಿಟ್ಟಿದೆ. ಮುಂದಿನ ಕಾರ್ಯಕ್ರಮಕ್ಕೆ ನಾವು ತಯಾರಿ ಮಾಡ್ಕೊಳ್ಬೇಕು. ಇಷ್ಟೊತ್ತು ಅಂತ್ಯಾಕ್ಷರಿ ಕಾರ್ಯಕ್ರಮದಲ್ಲಿ ಸಂದೇಶದ ಮುಖಾಂತರ ಕರೆ ಮಾಡಿ ಹಾಡನ್ನು ಹಾಡಿದಂತ ನಮ್ಮೆಲ್ಲ ಕೇಳು ಬಂದವರಿಗೆ ನಿಲಯದ ಪರವಾಗಿ ತುಂಬಾ ಹೃದಯದ ಧನ್ಯವಾದಗಳು. ಸಮಯ ಆಗ್ತಾ ಇದೆ, 8:45. ಇನ್ನು ಮುಂದೆ ಕ್ರಮವಾಗಿ ಹಿಂದಿ ಮತ್ತು ಇಂಗ್ಲಿಷಿನಲ್ಲಿ ವಾರ್ತಾ ಸಂಚಿಕೆಗಳು ದೆಹಲಿ ಕೇಂದ್ರದಿಂದ.

0: The home portfolio in the Siddaramaiah cabinet was sworn in as deputy chief minister. 12 legislators also took oath as cabinet ministers. Several senior Congress leaders, including Lok Sabha leader of opposition Rahul Gandhi and Congress president Mallikarjun Kharge, chief ministers of Telangana, Kerala and Himachal Pradesh, attended the ceremony. Prime Minister Narendra Modi has congratulated D.K. Shivakumar on taking oath as chief minister. In a social media post, Mr. Modi conveyed best wishes to him for his tenure. In a massive fire at a hotel in Malviya Nagar in Delhi this morning, 21 people, including foreign nationals, lost their lives, while 40 others were rescued. DCP of South Delhi, Anand Mittal, said the fire has been successfully extinguished and the injured have been shifted to nearby hospitals for medical treatment. 26 people are currently receiving medical treatment. 10 police personnel who rescued several trapped occupants were hospitalized after suffering suffocation during the operation. The Delhi police has filed an FIR under charges of culpable homicide in the incident. We have a report from our correspondent.
1: The Municipal Corporation of Delhi has ordered an investigation into the incident. Delhi Lieutenant Governor Taranjit Singh Sandhu has said that beginning tomorrow, a high-intensity month-long enforcement and prevention drive will be launched under the joint leadership of District Magistrate, Deputy Commissioner of Police and Deputy Commissioners of MCD to conduct rigorous fire compliance inspections, audits and sealing of identified non-compliant establishments including hotels, guest houses, nursing homes, coaching centers and other vulnerable premises. Anpamish, Akashwani News, Delhi.
0: President Draupadi Murmu, Vice President C.P. Radhakrishnan, Prime Minister Narendra Modi and Union Home Minister Amit Shah have extended condolences over the loss of lives due to the tragic fire incident. This is Akashwani giving you the news. For quick news updates round the clock, follow us on our X handle at AIR News Alerts. And for details of stories and more, log on to our website www.newsonair.gov.in and download News on AIR app. Welcome back. You're with us on the news at 9. India has undergone a remarkable transformation driven by the principles of Sabka Saath, Sabka Vikas, Sabka Vishwas and Sabka Prayas under the visionary leadership of Prime Minister Narendra Modi in the last 12 years. During this period, the Modi government carried out many flagship initiatives for the welfare and empowerment of the poor, farmers, women and youth. Akashwani News brings you a special feature on the government's efforts over the last 12 years across key sectors. Today we focus on the measures taken by the government towards the welfare of the middle class.
2: Over the past 12 years, the government has empowered India's middle class through wide-ranging reforms. Simplified taxation and a stronger banking, insurance and pension systems have enhanced their financial security. Under the new tax regime, individuals earning up to 12 lakh rupees annually are paying zero tax. For the middle class, specifically, GST has delivered several tangible benefits by simplifying taxes and lowering everyday costs. The Pradhan Mantri Awas Yojana Urban, launched in 2015, has transformed the lives of crores of people by providing them with secure housing. Out of the total 1 crore 25 lakh sanctioned houses, over 98 lakhs are completed or delivered to beneficiaries across the country so far. Talking to Akashwani News, Abhishek Kumar from Uttar Pradesh said the scheme is ensuring housing for the poor and bringing relief to those living in rented accommodation.
3: My name is Abhishek Kumar. I had applied under the Pradhan Mantri Awas Yojana 2 years ago. After submitting my application, I was allotted a house through a lottery draw. Following the allotment, I have been paying the required installments. Once all the installments are paid, the property registration will be completed in the coming months. After that, I will receive possession of the house. This is a very good scheme as it is helping poor people get access to housing.
2: Ayushman Bharat Pradhan Mantri Jan Arogya Yojana has enabled 43.52 crore health cards, expanding access to health care protection. While Pradhan Mantri Bharatiya Jan Aushadhi Pariyojana scheme is providing quality generic medicines at 50 to 80% lower prices through Jan Aushadhi Kendra. Talking to Akashwani News, Brahmdev of Bihar said that the medicines at this Kendra are available available at very affordable price than the market.
4: My name is Brahmadev Malaka.
5: I am from Muzaffarnagar, New Delhi, in Bihar. I have been purchasing medicines from here for about a year. The medicines are available at affordable prices. The doctor advised us to buy medicines from Jan Ausadhi, and we follow that advice and regularly purchase our medicines from here. If we want to buy the same medicines from outside, they are much more expensive. This government initiative has solved the problems of the poor people.
2: The Pradhan Mantri Mudra Yojana, launched in 2015, has also evolved into a powerful instrument of empowerment. Under the scheme, 40 lakh crore rupees of loans have been disbursed to the beneficiaries so far. As incomes rise and opportunities expand, India's middle class is actively driving the nation's growth, ambition and future prosperity. Anand Kumar, Akashwani News, Delhi.
6: Prime Minister Narendra Modi has congratulated Mette Frederiksen on assuming office as the Prime Minister of Denmark for a remarkable third consecutive term. In a social media post, Mr. Modi said India and Denmark share an enduring partnership founded on mutual trust, shared values and a common commitment to a sustainable future. The Prime Minister said he is looking forward to working closely with Mr. Frederiksen to further strengthen the India-Denmark Green Strategic Partnership and take the cooperation to new heights for the benefit of the people of both countries. United States Ambassador to India Sergio Gore has said 99% of the proposed India-US interim trade agreement has been finalized and both sides are working to resolve the remaining issues. Speaking at the City 2026 India Conference in Mumbai today, Mr. Gore expressed confidence that the agreement could be concluded within the next few weeks. The Iran conflict has entered a severe new phase of escalation as Iranian ballistic missiles and drones struck U.S. military bases across Kuwait and Bahrain in the early hours today. A drone strike broke through Kuwait's air defenses and hit the main passenger terminal at Kuwait International Airport, killing one Indian national and injuring 63 others. Injuries ranged from blast wounds and amputations to head trauma and cerebral hemorrhages. The Indian Embassy in Kuwait confirmed the death of one of its nationals in the attack, expressing its deepest condolences to the bereaved family and saying the mission is closely coordinating with Kuwaiti authorities to provide all possible support. The Indian Meteorological Department has issued an orange warning for heavy rainfall over Kerala and Mahe tomorrow. Heavy rainfall is also expected over Uttarakhand, parts of northeastern India, West Bengal, Karnataka, Konkan, Goa, Tamil Nadu, Puducherry, Karaikal, Andaman and Nicobar Islands and Lakshadweep during the next 2 days. In badminton, India's Ayush Shetty advanced to the second round of the Indonesia Open Super 1000 with a comeback win over China's Wang Hongyang, 8-21, 22-20, 21-15. India also secured a mixed doubles victory as Rohan Kapoor and Ritvika Gadde defeated Chinese Taipei's Yang Po Huan and Hu Lingfang. And now before we end the bulletin, the headlines once again. Union Cabinet approves 10,000 crore rupee ATF price stabilization fund to support Indian Airlines. Also gives nod to National Capital Region Planning Board for old trucks and buses replacement in Delhi NCR area. Expelled TMC MLA Ritubrata Banerjee appointed as leader of opposition in West Bengal and West Bengal Legislative Assembly. Congress leader D.K. Sivakumar sworn in as 25th Chief Minister of Karnataka. Dr. G. Parameshwar becomes Deputy Chief Minister, while 12 legislators also take oath as cabinet ministers. Massive fire in Malganagar in Delhi claims 21 lives. And in badminton, India's Ayush Shetty enters second round of Indonesia Open Super 1000. That is all in the news at 9. Good night.
7: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಪ್ರಚಲಿತ ವಿದ್ಯಮಾನ ವಿಷಯ ಭಾರತದ ದಿವಾಳಿತನ ಚೌಕಟ್ಟು ಆರ್ಥಿಕ ಸಂಕಷ್ಟದಿಂದ ರಚನಾತ್ಮಕ ಪರಿಹಾರದವರೆಗೆ ಬರಹ ಕೃಪೆ ಭಾರತ ಸರ್ಕಾರದ ವಾರ್ತಾ ಶಾಖೆ ಓದುತ್ತಿರುವವರು ಸಹನ. ಭಾರತದ ದಿವಾಳಿತನ ಚೌಕಟ್ಟು ದಿವಾಳಿತನ ಮತ್ತು ದಿವಾಳಿತನ ಸಂಹಿತೆ 2016 ಮೂಲಕ ಪ್ರಮುಖ ಪರಿವರ್ತನೆಗೆ ಒಳಗಾಗಿದೆ. ಇದು ಆರ್ಥಿಕ ಸಂಕಷ್ಟವನ್ನು ಪರಿಹರಿಸಲು ಏಕೀಕೃತ ಸಾಲದಾತ ಆಧಾರಿತ ಮತ್ತು ಕಾಲಮಿತಿಯ ಕಾರ್ಯವಿಧಾನವನ್ನು ಪರಿಚಯಿಸಿದೆ. ಹಲವು ವರ್ಷಗಳಿಂದೀಚೆಗೆ ಸಂಹಿತೆಯು ಸಾಲ ವಸೂಲಾತಿ ಕಾರ್ಯವಿಧಾನಗಳನ್ನು ಬಲಪಡಿಸಿದೆ ಮತ್ತು ಪರಿಹಾರದ ಫಲಿತಾಂಶಗಳನ್ನು ಸುಧಾರಿಸಿದೆ. 2026 ಮಾರ್ಚ್ ವರೆಗೆ ಅನುಮೋದಿತ ಪರಿಹಾರ ಯೋಜನೆಗಳ ಮೂಲಕ ಸಾಲದಾತರು ಸುಮಾರು 4,32,000 ಕೋಟಿ ರೂಪಾಯಿಗಳನ್ನು ವಾಪಸ್ ಪಡೆದಿದ್ದಾರೆ. ಈ ಅನುಭವವನ್ನು ಆಧರಿಸಿ ದಿವಾಳಿತನ ಮತ್ತು ದಿವಾಳಿತನ ಸಂಹಿತೆ ತಿದ್ದುಪಡಿ ಕಾಯ್ದೆ 2026 ವಿಳಂಬಗಳನ್ನು ತಗ್ಗಿಸಲು, ಸಾಲದಾತರ ಮೇಲ್ವಿಚಾರಣೆಯನ್ನು ಬಲಪಡಿಸಲು ಮತ್ತು ಕಾರ್ಯವಿಧಾನದ ಸ್ಪಷ್ಟತೆಯನ್ನು ಸುಧಾರಿಸಲು ಹಲವು ಸುಧಾರಣೆಗಳನ್ನು ಪರಿಚಯಿಸುತ್ತದೆ. ದಿವಾಳಿತನ ಪರಿಹಾರ ಮತ್ತು ವಿಸರ್ಜನಾ ಪ್ರಕ್ರಿಯೆಯನ್ನು ಹೆಚ್ಚು ಪರಿಣಾಮಕಾರಿ, ನಿರೀಕ್ಷಿತ ಮತ್ತು ಪರಿಹಾರ ಆಧಾರಿತವಾಗಿಸಲು ಈ ತಿದ್ದುಪಡಿ ಪ್ರಯತ್ನಿಸುತ್ತದೆ. ಪ್ರತಿಯೊಂದು ಕಾರ್ಯವಿಧಾನವು ಪ್ರತ್ಯೇಕ ವೇದಿಕೆಗಳು ಮತ್ತು ಕಾರ್ಯವಿಧಾನಗಳನ್ನು ಅನುಸರಿಸುತ್ತಿತ್ತು. ಇದು ಸಾಮಾನ್ಯವಾಗಿ ಸಮನ್ವಯವನ್ನು ಸಂಕೀರ್ಣ ಮತ್ತು ಸಮಯ ತೆಗೆದುಕೊಳ್ಳುವ ಪ್ರಕ್ರಿಯೆಯನ್ನಾಗಿ ಮಾಡಿತು. ಈ ಸವಾಲುಗಳನ್ನು ಪರಿಹರಿಸಲು ಸರ್ಕಾರವು ದಿವಾಳಿತನ ಮತ್ತು ದಿವಾಳಿತನ ಸಂಹಿತೆ 2016 ಪರಿಚಯಿಸಿತು. ಇದು ಅಸ್ತಿತ್ವದಲ್ಲಿರುವ ಕಾನೂನುಗಳನ್ನು ಒಂದೇ ವ್ಯವಸ್ಥೆಯಡಿ ಕ್ರೋಢೀಕರಿಸಿತು. ಸಂಹಿತೆಯು ಸಾಲದಾತರ ಭಾಗವಹಿಸುವಿಕೆಯನ್ನು ಬಲಪಡಿಸಿತು ಮತ್ತು ಎಲ್ಲಾ ಪಾಲುದಾರರ ಹಿತಾಸಕ್ತಿಗಳನ್ನು ಸಮತೋಲನಗೊಳಿಸುವ ಜೊತೆಗೆ ಆಸ್ತಿ ಮೌಲ್ಯವನ್ನು ಗರಿಷ್ಠಗೊಳಿಸುವ ಗುರಿಯನ್ನು ಹೊಂದಿತ್ತು. 2016 ದಿವಾಳಿತನ ಮತ್ತು ದಿವಾಳಿತನ ಸಂಹಿತೆಯನ್ನು ಜಾರಿಗೆ ತರುವ ಮುನ್ನ ಭಾರತದಲ್ಲಿ ದಿವಾಳಿತನ ಪರಿಹಾರವು ಹಲವು ಅತಿಕ್ರಮಿಸುವ ಕಾನೂನು ಚೌಕಟ್ಟುಗಳ ಮೂಲಕ ಕಾರ್ಯನಿರ್ವಹಿಸುತ್ತಿತ್ತು. ಆರ್ಥಿಕ ಸಂಕಷ್ಟವನ್ನು ಎದುರಿಸುತ್ತಿರುವ ಕಂಪನಿಗಳನ್ನು ಕಂಪನಿಗಳ ಕಾಯ್ದೆ, ಅನಾರೋಗ್ಯಕರ ಕೈಗಾರಿಕಾ ಕಂಪನಿಗಳ ಕಾಯ್ದೆ, ಸಾಲ ವಸೂಲಾತಿ ಕಾರ್ಯವಿಧಾನಗಳು ಮತ್ತು ಸರ್ಫೇಸಿ ಸೇರಿದಂತೆ ಸುರಕ್ಷಿತ ಸಾಲಗಾರರ ಚೌಕಟ್ಟುಗಳಂತಹ ವಿವಿಧ ಕಾನೂನುಗಳಡಿಯಲ್ಲಿ ನಿರ್ವಹಿಸಲಾಗುತ್ತಿತ್ತು. ಈ ಪ್ರಕ್ರಿಯೆಗಳು ಪ್ರತ್ಯೇಕ ಸಂಸ್ಥೆಗಳು ಮತ್ತು ವೇದಿಕೆಗಳ ಮೂಲಕ ಕಾರ್ಯನಿರ್ವಹಿಸುತ್ತಿದ್ದವು. ಇದು ಆಗಾಗ್ಗೆ ವಿಘಟಿತ ಪ್ರಕ್ರಿಯೆಗಳಿಗೆ ಮತ್ತು ಅಧಿಕಾರ ವ್ಯಾಪ್ತಿಯ ಗೊಂದಲಕ್ಕೆ ಕಾರಣವಾಗುತ್ತಿತ್ತು. ಪರಿಣಾಮವಾಗಿ ಪರಿಹಾರ ಪ್ರಕ್ರಿಯೆಗಳು ಆಗಾಗ್ಗೆ ದೀರ್ಘಕಾಲೀನ ಮತ್ತು ಅನಿಶ್ಚಿತವಾಗುತ್ತಿದ್ದವು. ಪ್ರಕರಣಗಳು ವರ್ಷಗಟ್ಟಲೆ ಬಾಕಿ ಉಳಿಯುತ್ತಿದ್ದವು. ಈ ಅವಧಿಯಲ್ಲಿ ಸಂಕಷ್ಟದಲ್ಲಿರುವ ಸ್ವತ್ತುಗಳ ಮೌಲ್ಯವು ಕುಸಿಯುತ್ತಿತ್ತು. ವಿಳಂಬಗಳು ಸಾಲದಾತರ ಬಾಕಿಗಳನ್ನು ಮರುಪಡೆಯುವ ಸಾಮರ್ಥ್ಯವನ್ನು ದುರ್ಬಲಗೊಳಿಸಿದವು ಮತ್ತು ಕಾರ್ಯಸಾಧ್ಯವಾದ ವ್ಯವಹಾರಗಳನ್ನು ಪುನರುಜ್ಜೀವನಗೊಳಿಸುವ ಸಾಧ್ಯತೆಯನ್ನು ತಗ್ಗಿಸಿದವು. ಏಕೀಕೃತ ಮತ್ತು ಕಾಲಮಿತಿಯ ಕಾರ್ಯವಿಧಾನದ ಅನುಪಸ್ಥಿತಿಯು ಒಟ್ಟಾರೆ ಸಾಲಶಿಸ್ತು ಮತ್ತು ಹೂಡಿಕೆದಾರರ ವಿಶ್ವಾಸದ ಮೇಲೆ ಪರಿಣಾಮ ಬೀರಿತು. ಸಂಹಿತೆಯು ಸಾಲಗಾರ ನಿಯಂತ್ರಿತ ವ್ಯವಸ್ಥೆಯಿಂದ ಸಾಲದಾತ ಆಧಾರಿತ ಪರಿಹಾರ ಚೌಕಟ್ಟಿನತ್ತ ಪರಿವರ್ತನೆಯನ್ನು ಪರಿಚಯಿಸಿತು. ಮೌಲ್ಯ ಗರಿಷ್ಠೀಕರಣ, ಕಾರ್ಯಸಾಧ್ಯವಾದ ವ್ಯವಹಾರಗಳ ಮುಂದುವರಿಕೆ ಮತ್ತು ಪಾಲುದಾರರ ಸಮತೋಲಿತ ಚಿಕಿತ್ಸೆಗೆ ಒತ್ತು ನೀಡಲಾಯಿತು. ದೀರ್ಘ ವಿಳಂಬಗಳು ಉದ್ಯಮದ ಮೌಲ್ಯವನ್ನು ನಾಶ ಮಾಡುವ ಮೊದಲು ಆರ್ಥಿಕ ಸಂಕಷ್ಟವನ್ನು ಆರಂಭಿಕ ಹಂತದಲ್ಲಿಯೇ ಪರಿಹರಿಸುವುದನ್ನು ಸಂಹಿತೆಯು ಖಚಿತಪಡಿಸಿತು. ಚೌಕಟ್ಟಿನ ಕೇಂದ್ರದಲ್ಲಿ ಕಾರ್ಪೊರೇಟ್ ದಿವಾಳಿತನ ಪರಿಹಾರ ಪ್ರಕ್ರಿಯೆ ಇದ್ದು, ಇದು ಕಾರ್ಪೊರೇಟ್ ದಿವಾಳಿತನವನ್ನು ಪರಿಹರಿಸಲು ರಚನಾತ್ಮಕ ಕಾರ್ಯವಿಧಾನವನ್ನು ಒದಗಿಸುತ್ತದೆ. ಹಣಕಾಸು ಸಾಲದಾತರನ್ನು ಒಳಗೊಂಡ ಸಾಲದಾತರ ಸಮಿತಿ ಪರಿಹಾರ ಯೋಜನೆಗಳನ್ನು ಮೌಲ್ಯಮಾಪನ ಮಾಡುತ್ತದೆ. ನಂತರ ಅವರು ಸಂಕಷ್ಟದಲ್ಲಿರುವ ಘಟಕದ ಭವಿಷ್ಯದ ಬಗ್ಗೆ ಪ್ರಮುಖ ವಾಣಿಜ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ. ಸಂಹಿತೆಯು ಪರಿಹಾರಕ್ಕಾಗಿ ಕಾಲಮಿತಿಯ ವ್ಯವಸ್ಥೆಯನ್ನು ಆರಂಭಿಸಿತು. ಸಿಐಆರ್ಪಿಯನ್ನು 180 ದಿನಗಳಲ್ಲಿ ಪೂರ್ಣಗೊಳಿಸುವಂತೆ ರೂಪಿಸಲಾಗಿದ್ದು, ನಿರ್ದಿಷ್ಟ ಸಂದರ್ಭಗಳಲ್ಲಿ 330 ದಿನಗಳವರೆಗೆ ವಿಸ್ತರಿಸಬಹುದು. ಈ ಕಾಲಮಿತಿ ಆಧಾರಿತ ವಿಧಾನವು ಅನಿರ್ದಿಷ್ಟ ವಿಳಂಬಗಳನ್ನು ತಡೆಗಟ್ಟುವುದು ಮತ್ತು ಸಂಕಷ್ಟದಲ್ಲಿರುವ ವ್ಯವಹಾರಗಳ ಆರ್ಥಿಕ ಮೌಲ್ಯವನ್ನು ಕಾಪಾಡುವ ಗುರಿಯನ್ನು ಹೊಂದಿದೆ. ನಿಗದಿತ ಚೌಕಟ್ಟಿನೊಳಗೆ ಪರಿಹಾರ ಸಾಧಿಸದಿದ್ದರೆ ಸಂಹಿತೆಯ ನಿಬಂಧನೆಗಳಂತೆ ಘಟಕವು ವಿಸರ್ಜನೆಗೆ ಒಳಗಾಗುತ್ತದೆ. ಐಬಿಸಿ ಚೌಕಟ್ಟಿನ ಪರಿಣಾಮಕಾರಿತ್ವವು ಸಂಹಿತೆಯ ಅಡಿಯಲ್ಲಿ ಸ್ಥಾಪಿಸಲಾದ ನಿಯಂತ್ರಿತ ಸಾಂಸ್ಥಿಕ ಪರಿಸರ ವ್ಯವಸ್ಥೆಯ ಮೇಲೆ ಅವಲಂಬಿತವಾಗಿದೆ. ಭಾರತದ ದಿವಾಳಿತನ ಮತ್ತು ದಿವಾಳಿತನ ಮಂಡಳಿ ನಿಯಂತ್ರಕ ಪ್ರಾಧಿಕಾರವಾಗಿ ಕಾರ್ಯನಿರ್ವಹಿಸುತ್ತದೆ. ಇದು ದಿವಾಳಿತನ ಪ್ರಕ್ರಿಯೆಗಳು, ದಿವಾಳಿತನ ವೃತ್ತಿಪರರು ಮತ್ತು ಚೌಕಟ್ಟಿನ ಅಡಿಯಲ್ಲಿ ಸಂಬಂಧಿತ ಸಂಸ್ಥೆಗಳನ್ನು ಮೇಲ್ವಿಚಾರಣೆ ಮಾಡುತ್ತದೆ. ಇದು ಐಬಿಸಿ ಪರಿಸರ ವ್ಯವಸ್ಥೆಯ ಕಾರ್ಯನಿರ್ವಹಣೆಯನ್ನು ನಿಯಂತ್ರಿಸುವ ನಿಯಮಗಳು ಮತ್ತು ಮಾನದಂಡಗಳನ್ನು ಸಹ ರೂಪಿಸುತ್ತದೆ. ದಿವಾಳಿತನ ವೃತ್ತಿಪರರು ಸಂಕಷ್ಟದಲ್ಲಿರುವ ಘಟಕಗಳ ವ್ಯವಹಾರಗಳನ್ನು ನಿರ್ವಹಿಸುತ್ತಾರೆ, ಸ್ವತ್ತುಗಳನ್ನು ರಕ್ಷಿಸುತ್ತಾರೆ ಮತ್ತು ಸಾಲದಾತರ ಸಭೆಗಳನ್ನು ಸುಗಮಗೊಳಿಸುತ್ತಾರೆ. ಅವರು ಸಂಹಿತೆ ಮತ್ತು ಅನ್ವಯವಾಗುವ ನಿಯಮಗಳಿಗೆ ಅನುಸಾರವಾಗಿ ಪರಿಹಾರ ಪ್ರಕ್ರಿಯೆಯನ್ನು ಮೇಲ್ವಿಚಾರಣೆ ಮಾಡುತ್ತಾರೆ. ಕಾರ್ಪೊರೇಟ್ ದಿವಾಳಿತನ ವಿಷಯಗಳ ಬಗ್ಗೆ ರಾಷ್ಟೀಯ ಕಂಪನಿ ಕಾನೂನು ನ್ಯಾಯಮಂಡಳಿ ತೀರ್ಪು ನೀಡುತ್ತದೆ. ಇದು ನ್ಯಾಯ ನಿರ್ಣಯ ಪ್ರಾಧಿಕಾರವಾಗಿ ಕಾರ್ಯನಿರ್ವಹಿಸುತ್ತದೆ.

ನಿರ್ಧಾರಗಳ ವಿರುದ್ಧದ ಮೇಲ್ಮನವಿಗಳನ್ನು ರಾಷ್ಟೀಯ ಕಂಪನಿ ಕಾನೂನು ಮೇಲ್ಮನವಿ ನ್ಯಾಯಮಂಡಳಿ ಆಲಿಸುತ್ತದೆ. ಒಟ್ಟಾರೆಯಾಗಿ ಈ ಸಂಸ್ಥೆಗಳು ಭಾರತದಲ್ಲಿ ದಿವಾಳಿತನ ಪರಿಹಾರಕ್ಕಾಗಿ ರಚನಾತ್ಮಕ ಮೇಲ್ವಿಚಾರಣೆಯ ಮತ್ತು ಕಾನೂನುಬದ್ಧವಾಗಿ ಜಾರಿಗೊಳಿಸಬಹುದಾದ ಕಾರ್ಯವಿಧಾನವನ್ನು ಸೃಷ್ಟಿಸುತ್ತವೆ. ಜಾರಿಯಾದಾಗಿನಿಂದ ದಿವಾಳಿತನ ಮತ್ತು ದಿವಾಳಿತನ ಸಂಹಿತೆ 2016 ಭಾರತದ ದಿವಾಳಿತನ ಮತ್ತು ಸಾಲ ಪರಿಸರ ವ್ಯವಸ್ಥೆಯನ್ನು ಗಮನಾರ್ಹವಾಗಿ ಬಲಪಡಿಸಿದೆ. ಚೌಕಟ್ಟು ರಿಕವರಿ ಕಾರ್ಯವಿಧಾನಗಳನ್ನು ಸುಧಾರಿಸಿದೆ, ಸಾಲದಾತರ ಶಿಸ್ತನ್ನು ಬಲಪಡಿಸಿದೆ ಮತ್ತು ಸಂಕಷ್ಟದಲ್ಲಿರುವ ಸಂಸ್ಥೆಗಳಿಗೆ ಹೆಚ್ಚು ರಚನಾತ್ಮಕ ಪರಿಹಾರ ಪ್ರಕ್ರಿಯೆಯನ್ನು ಸೃಷ್ಟಿಸಿದೆ. 2026 ಮಾರ್ಚ್ವರೆಗೆ 8,987 ಸಿಐಆರ್ಪಿಗಳನ್ನು ಸಂಹಿತೆಯ ಅಡಿಯಲ್ಲಿ ಸೇರಿಸಲಾಗಿದೆ. 1,419 ಕಾರ್ಪೊರೇಟ್ ಸಾಲಗಾರರನ್ನು ಅನುಮೋದಿತ ಪರಿಹಾರ ಯೋಜನೆಗಳ ಮೂಲಕ ಪರಿಹರಿಸಲಾಗಿದೆ. ಉಳಿದ ಪ್ರಕರಣಗಳನ್ನು ಇತ್ಯರ್ಥಗಳು, ಮೇಲ್ಮನವಿಗಳು, ವಿಮರ್ಶೆಗಳು ಮತ್ತು ಸೆಕ್ಷನ್ 12A ಅಡಿಯಲ್ಲಿ ವಾಪಸ್ ಪಡೆಯುವ ಮೂಲಕ ವಿಲೇವಾರಿ ಮಾಡಲಾಗಿದೆ. 2026 ಮಾರ್ಚ್ ಹೊತ್ತಿಗೆ ಸಾಲದಾತರು ಅನುಮೋದಿತ ಪರಿಹಾರ ಯೋಜನೆಗಳ ಮೂಲಕ ಸುಮಾರು 4,32,000 ಕೋಟಿ ರೂಪಾಯಿಗಳನ್ನು ಗಳಿಸಿದ್ದಾರೆ. ವಸೂಲಾತಿಗಳು ದಿವಾಳಿ ಮೌಲ್ಯದ ಶೇಕಡ 116.85% ಮತ್ತು ನ್ಯಾಯಯುತ ಮೌಲ್ಯದ ಶೇಕಡ 94.56% ಹೆಚ್ಚಾಗಿದೆ. ಈ ಚೌಕಟ್ಟು ಬ್ಯಾಂಕಿಂಗ್ ವಲಯಕ್ಕೆ ಸಾಲ ವಸೂಲಾತಿಯ ಫಲಿತಾಂಶಗಳನ್ನು ಸುಧಾರಿಸುವ ಆರ್ಬಿಐನ ಭಾರತದಲ್ಲಿ ಬ್ಯಾಂಕಿಂಗ್ನ ಪ್ರವೃತ್ತಿಗಳು ಮತ್ತು ಪ್ರಗತಿ ವರದಿ 2025 ಡಿಸೆಂಬರ್ 29 ಬಿಡುಗಡೆಯಾಗಿದೆ. ಅದರ ಪ್ರಕಾರ ವಿವಿಧ ಮಾರ್ಗಗಳ ಮೂಲಕ ವಸೂಲಿ ಮಾಡಿದ ಒಟ್ಟು 104,099 ಕೋಟಿ ರೂಪಾಯಿಗಳಲ್ಲಿ ಐಬಿಸಿ ಮಾತ್ರ ಗಮನಾರ್ಹ 54,528 ಕೋಟಿ ರೂಪಾಯಿಗಳ ಕೊಡುಗೆ ನೀಡಿದೆ. ಇದು ಒಟ್ಟು ವಸೂಲಿಯಲ್ಲಿ ಶೇಕಡ 52.4%. ಇದು ಸರ್ಫೇಸಿ ಸಾಲ ವಸೂಲಾತಿ ನ್ಯಾಯಮಂಡಳಿಗಳು ಮತ್ತು ಲೋಕ ಅದಾಲತ್ಗಳ ಮೂಲಕ ವಸೂಲಿ ಮಾಡಿದ ಮೊತ್ತಕ್ಕಿಂತ ಅಧಿಕವಾಗಿದೆ. ಐಐಎಂ ಅಹಮದಾಬಾದ್ ಅಧ್ಯಯನವು ಐಬಿಸಿ ಅಡಿಯಲ್ಲಿ ಪರಿಹರಿಸಲಾದ ಸಂಸ್ಥೆಗಳಲ್ಲಿ ಬಲವಾದ ಪರಿಹಾರದ ನಂತರದ ಚೇತರಿಕೆಯನ್ನು ಬಹಿರಂಗಪಡಿಸುತ್ತದೆ. ಸಾಲದಾತರು ಒಪ್ಪಿಕೊಂಡ ಹಕ್ಕುಗಳಲ್ಲಿ ಶೇಕಡ 32 ಮತ್ತು ದಿವಾಳಿ ಮೌಲ್ಯದ ಶೇಕಡ 168 ಮರುಪಡೆಯಲಾಗಿದೆ. ಪರಿಹರಿಸಲಾದ ಸಂಸ್ಥೆಗಳು ಶೇಕಡ 76% ಮಾರಾಟ ಬೆಳವಣಿಗೆಯನ್ನು ಕಂಡವು. 3ನೇ ವರ್ಷದ ವೇಳೆಗೆ ಕಾರ್ಯಾಚರಣೆಯ ಲಾಭ ನಷ್ಟವಿಲ್ಲದ ಸ್ಥಿತಿ ತಲುಪಿದವು ಮತ್ತು ಉದ್ಯೋಗಿ ವೆಚ್ಚಗಳಲ್ಲಿ ಶೇಕಡ 50% ಹೆಚ್ಚಳ ಮಾಡಲಾಯಿತು. ಅಂದರೆ ಹೆಚ್ಚಿನ ಉದ್ಯೋಗ ಸೃಷ್ಟಿಯಾಗಿದೆ. ಪರಿಹರಿಸಲಾದ ಕಂಪನಿಗಳ ಒಟ್ಟು ಸ್ವತ್ತುಗಳು ಶೇಕಡ 50% ಬೆಳೆದವು. ಬಂಡವಾಳ ವೆಚ್ಚವು ಶೇಕಡ 130% ಏರಿತು ಮತ್ತು ಲಾಭದಾಯಕತೆಯು ಉದ್ಯಮದ ಮಾನದಂಡಗಳೊಂದಿಗೆ ಹೊಂದಿಕೆಯಾಯಿತು. ಪಟ್ಟಿ ಮಾಡಲಾದ ಸಂಸ್ಥೆಗಳಿಗೆ ಮಾರುಕಟ್ಟೆ ಮೌಲ್ಯಮಾಪನಗಳು 3 ಪಟ್ಟು ಹೆಚ್ಚಾಗಿ 2,00,000 ಕೋಟಿ ರೂಪಾಯಿಯಿಂದ 6,00,000 ಕೋಟಿ ರೂಪಾಯಿಗೆ ತಲುಪಿತು. ಲಿಕ್ವಿಡಿಟಿ ಶೇಕಡ 80% ಸುಧಾರಿಸಿತು. ಐಐಎಂ ಬೆಂಗಳೂರು ಅಧ್ಯಯನವು ಸಾಲದ ವೆಚ್ಚದಲ್ಲಿ ಶೇಕಡ 3% ಕಡಿತ ಮತ್ತು ಸ್ವತಂತ್ರ ನಿರ್ದೇಶಕರ ನೇಮಕದ ಮೂಲಕ ಸುಧಾರಿತ ಆಡಳಿತವನ್ನು ತೋರಿಸುತ್ತದೆ. ಹಾಗಾಗಿ ಐಬಿಸಿ ಪ್ರಕ್ರಿಯೆಯ ಮೂಲಕ ಪರಿಹಾರಕ್ಕೆ ಒಳಗಾಗುವ ಸಂಸ್ಥೆಗಳು ಮಾರಾಟ, ಲಾಭದಾಯಕತೆ, ಆಸ್ತಿ ಬೆಳವಣಿಗೆ, ಮಾರುಕಟ್ಟೆ ಮೌಲ್ಯಮಾಪನ ಮತ್ತು ಲಿಕ್ವಿಡಿಟಿ ಸೇರಿದಂತೆ ತಮ್ಮ ವ್ಯವಹಾರದ ವಿವಿಧ ಅಂಶಗಳಲ್ಲಿ ಗಮನಾರ್ಹ ಸುಧಾರಣೆಗಳನ್ನು ತೋರಿಸಿವೆ ಎಂದು ಈ ಅಧ್ಯಯನಗಳು ದೃಢಪಡಿಸುತ್ತವೆ. ಅಲ್ಲದೆ ಸಾಲ ಶಿಸ್ತಿನ ಮೇಲೆ ಐಬಿಸಿಯ ಪ್ರಭಾವವನ್ನು ಐಐಎಂ ಬೆಂಗಳೂರು ನಡೆಸಿದ ಸಮಗ್ರ ಅಧ್ಯಯನವು ದೃಢಪಡಿಸಿದೆ. ಅಧ್ಯಯನವು ಕಾರ್ಪೊರೇಟ್ ಸಾಲ ಖಾತೆಗಳು, ಸಿಐಆರ್ಪಿ, ಸಂಸ್ಥೆಯ ಮಟ್ಟದ ಹಣಕಾಸು ದತ್ತಾಂಶ ಮತ್ತು ಎನ್ಪಿಎ ದತ್ತಾಂಶಗಳ ಮೇಲೆ ವಿಶ್ಲೇಷಣೆ ನಡೆಸಿದೆ. ಐಬಿಸಿ ಸಾಲಗಾರರು ನಿಗದಿತ ಸಾಲ ಪಾವತಿ ವೇಳಾಪಟ್ಟಿಗಳನ್ನು ಪಾಲಿಸಲು ಪ್ರೇರೇಪಿಸಿದೆ ಎಂದು ಅಧ್ಯಯನವು ಕಂಡುಹಿಡಿದಿದೆ. ಪರಿಶೀಲನೆಯ ಅವಧಿಯಲ್ಲಿ ಓವರ್ ಡ್ಯೂ ಎಂದು ಪರಿಗಣಿಸಲಾದ ಸಾಲ ಖಾತೆಗಳಲ್ಲಿ ರೂಪಾಯಿ ಮೊತ್ತ ಮತ್ತು ಖಾತೆಗಳ ಸಂಖ್ಯೆಯ ದೃಷ್ಟಿಯಿಂದ ಗಮನಾರ್ಹ ಇಳಿಕೆ ಕಂಡುಬಂದಿದೆ. ಅದೇ ರೀತಿ ಓವರ್ ಡ್ಯೂ ವರ್ಗದಿಂದ ಸಾಮಾನ್ಯ ವರ್ಗಕ್ಕೆ ಸಾಲ ಖಾತೆಗಳ ಪರಿವರ್ತನೆಯ ವಾರ್ಷಿಕ ಪ್ರಮಾಣವು ಹೆಚ್ಚಾಗಿದೆ. ಇದು ಕಾರ್ಪೊರೇಟ್ಗಳ ಸಾಲ ಸಂಸ್ಕೃತಿಯಲ್ಲಿ ಸುಧಾರಣೆಯಾಗಿರುವುದನ್ನು ಬೆಂಬಲಿಸುತ್ತದೆ. ಸಾಮಾನ್ಯ ವರ್ಗಕ್ಕೆ ಪರಿವರ್ತನೆಗೊಳ್ಳುವ ಮೊದಲ ಸಾಲ ಖಾತೆಯು ಓವರ್ ಡ್ಯೂ ವರ್ಗದಲ್ಲಿ ಉಳಿಯುವ ಸರಾಸರಿ ದಿನಗಳ ಸಂಖ್ಯೆಯೂ ಸಹ 248 ದಿನಗಳಿಂದ
30-87 ದಿನಗಳಿಗೆ

ಇಳಿಕೆಯಾಗಿದೆ. ಹಲವಾರು ಪ್ರಕರಣಗಳಲ್ಲಿ ಸರಾಸರಿ ಪರಿಹಾರದ ಸಮಯಾವಧಿಯು 330 ದಿನಗಳ ಶಾಸನಬದ್ದ ಮಿತಿಯನ್ನು ಮೀರಿದೆ. ತೀರ್ಪು ನೀಡುವಲ್ಲಿನ ವಿಳಂಬ

ಮತ್ತಷ್ಟು ಸುಧಾರಿಸಲು ಪ್ರಯತ್ನಿಸುತ್ತವೆ. 2018 ತಿದ್ದುಪಡಿಯು ಅರ್ಜಿಗಳನ್ನು ಹಿಂಪಡೆಯುವ ನಿಬಂಧನೆಗಳು ಮತ್ತು ಮತದಾನದ ಮಿತಿಗಳಲ್ಲಿನ ಬದಲಾವಣೆಗಳನ್ನು ಒಳಗೊಂಡಂತೆ ಪರಿಹಾರ ಚೌಕಟ್ಟಿನಲ್ಲಿ ಗಮನಾರ್ಹ ಪರಿಷ್ಕರಣೆಗಳನ್ನು ಪರಿಚಯಿಸಲಾಗಿದೆ. ಇದು ಸಾಲದಾತರ ಭಾಗವಹಿಸುವಿಕೆಯನ್ನು ಮತ್ತಷ್ಟು ಬಲಪಡಿಸಿತು ಮತ್ತು ಪ್ರಧಾನ ಕಾಯಿದೆಯ ಸೆಕ್ಷನ್ 29A ಅಡಿಯಲ್ಲಿ ಅರ್ಹತಾ ಮಾನದಂಡಗಳನ್ನು ಮಾರ್ಪಡಿಸಿತು. 2021 ತಿದ್ದುಪಡಿ ಸಾಲದಾತರ ಮೇಲ್ವಿಚಾರಣೆಯೊಂದಿಗೆ ವೇಗವಾಗಿ ಪರಿಹಾರವನ್ನು ಸಕ್ರಿಯಗೊಳಿಸುವ ಎಂಎಸ್ಎಂಇಗಳಿಗೆ ಪೂರ್ವ ಪ್ಯಾಕೇಜ್ ಮಾಡಿದ ದಿವಾಳಿತನ ಪರಿಹಾರ ಪ್ರಕ್ರಿಯೆಯನ್ನು ಪರಿಚಯಿಸಲಾಯಿತು. ಇದು ಪರಿಹಾರ ಪ್ರಕ್ರಿಯೆಗಳಲ್ಲಿನ ದಕ್ಷತೆ ಮತ್ತು ಕಾಲಮಿತಿಯನ್ನು ಸುಧಾರಿಸುವ ನಿಬಂಧನೆಗಳನ್ನು ಸಹ ಒಳಗೊಂಡಿತ್ತು. ಈ ಕಾಯ್ದೆಯು ದಿವಾಳಿತನ ಪ್ರಕ್ರಿಯೆಯ ವಿವಿಧ ಹಂತಗಳಲ್ಲಿ ಸುಧಾರಣೆಗಳನ್ನು ಪರಿಚಯಿಸುತ್ತದೆ. ಇದು ಪ್ರಕರಣಗಳ ದಾಖಲಾತಿ ಮತ್ತು ಅನುಮೋದನೆಗಾಗಿ ಕಾಲಮಿತಿಗಳನ್ನು ಬಲಪಡಿಸುತ್ತದೆ. ಇದು ವಿಸರ್ಜನೆಯ ಸಮಯದಲ್ಲಿ ಸಾಲದಾತರ ಸಮಿತಿಯ ಪಾತ್ರವನ್ನು ವಿಸ್ತರಿಸುತ್ತದೆ. ಇದು ಭದ್ರತಾ ಹಿತಾಸಕ್ತಿಗಳು, ತಪ್ಪಿಸಿಕೊಳ್ಳುವಿಕೆ ವಹಿವಾಟುಗಳು ಮತ್ತು ಪರಿಹಾರ ಯೋಜನೆಗಳಿಗೆ ಸಂಬಂಧಿಸಿದ ನಿಬಂಧನೆಗಳನ್ನು ಸಹ ಸ್ಪಷ್ಟಪಡಿಸುತ್ತದೆ. ತಿದ್ದುಪಡಿಯು ಅನುಮೋದಿತ ಪರಿಹಾರ ಯೋಜನೆಗಳ ಅನುಷ್ಠಾನಕ್ಕೆ ಸುರಕ್ಷತಾ ಕ್ರಮಗಳನ್ನು ಪರಿಚಯಿಸುತ್ತದೆ. ಅವುಗಳಲ್ಲಿ ನಿರ್ದಿಷ್ಟ ಪ್ರಕರಣಗಳಲ್ಲಿ ಪರವಾನಗಿಗಳು, ಪರ್ಮಿಟ್ಗಳು ಮತ್ತು ನಿಯಂತ್ರಕ ಅನುಮೋದನೆಗಳ ನಿರಂತರತೆ ಸೇರಿವೆ. ಇದು ಮೋಸದ ಮತ್ತು ತಪ್ಪು ವ್ಯಾಪಾರಕ್ಕೆ ಸಂಬಂಧಿಸಿದ ನಿಬಂಧನೆಗಳನ್ನು ಸಹ ಬಲಪಡಿಸುತ್ತದೆ. ತಿದ್ದುಪಡಿಯ ಪ್ರಮುಖ ಲಕ್ಷಣವೆಂದರೆ ನಿರ್ದಿಷ್ಟ ವರ್ಗದ ಕಾರ್ಪೊರೇಟ್ ಸಾಲಗಾರರಿಗೆ ಸಾಲದಾತರು ಆರಂಭಿಸಿದ ದಿವಾಳಿತನ ಪರಿಹಾರ ಪ್ರಕ್ರಿಯೆಯನ್ನು ಪರಿಚಯಿಸುವುದು. ದಿವಾಳಿತನ ಮತ್ತು ವಿಸರ್ಜನೆ ಪ್ರಕ್ರಿಯೆಗಳಿಗೆ ಕಾಯಿದೆಯು ಹೆಚ್ಚು ರಚನಾತ್ಮಕ ಕಾಲಮಿತಿಗಳನ್ನು ಸಹ ಪರಿಚಯಿಸುತ್ತದೆ. ಒಟ್ಟಾರೆ ತಿದ್ದುಪಡಿಯು ದಿವಾಳಿತನ ಚೌಕಟ್ಟನ್ನು ಹೆಚ್ಚು ಕಾಲಮಿತಿ ಒಳಗೊಂಡ, ನಿರೀಕ್ಷಿತ ಮತ್ತು ಪರಿಹಾರ ಆಧಾರಿತವಾಗಿಸಲು ಪ್ರಯತ್ನಿಸುತ್ತದೆ ಮತ್ತು ಅದೇ ಸಮಯದಲ್ಲಿ 2016 ದಿವಾಳಿತನ ಮತ್ತು ದಿವಾಳಿತನ ಸಂಹಿತೆಯ ಮೂಲ ರಚನೆಯನ್ನು ಉಳಿಸಿಕೊಂಡಿದೆ. ಹೊಸ ಚೌಕಟ್ಟನ್ನು ಪರಿಚಯಿಸುವ ಬದಲು 2026 ತಿದ್ದುಪಡಿ ಕಾಯ್ದೆಯು 2016 ಮೂಲ ಕಾಯ್ದೆಯಲ್ಲಿ ಕಾಲಾನಂತರದಲ್ಲಿ ಗೋಚರಿಸಿದ ಅಂತರವನ್ನು ಪರಿಹರಿಸುತ್ತದೆ. ಹಿಂದೆ ದಿವಾಳಿತನ ಮತ್ತು ದಿವಾಳಿತನ ಸಂಹಿತೆ 2016 ಕೆಲವು ನಿಯಮಗಳು ಮತ್ತು ಪರಿಕಲ್ಪನೆಗಳನ್ನು ವ್ಯಾಖ್ಯಾನಿಸಲಾಗಿಲ್ಲ. ಇದು ಹೆಚ್ಚಾಗಿ ದಿವಾಳಿತನ ಪ್ರಕ್ರಿಯೆಗಳ ಸಮಯದಲ್ಲಿ ಮೊಕದ್ದಮೆ ಮತ್ತು ಕಾರ್ಯವಿಧಾನದ ವಿಳಂಬಗಳಿಗೆ ಕಾರಣವಾಯಿತು. ಇದುವರೆಗೂ ಪ್ರಚಲಿತ ವಿದ್ಯಮಾನ ಕೇಳಿದಿರಿ. ಪ್ರಧಾನ ಸಂಪಾದಕರು ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.

0: ಸಮಯ 9:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕ್ರೀಡಾಲೋಕ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ. ಕೇಳುಗರೆ, ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ಅಂತಾರಾಷ್ಟೀಯ ಸೈಕ್ಲಿಸ್ಟ್ ಸಂದೇಶ್ ಉಪ್ಪಾರ್ ಅವರೊಂದಿಗೆ ಸಂದರ್ಶನ, ನಂತರ ಕ್ರೀಡಾ ಸುದ್ದಿಗಳು. ಮೊದಲಿಗೆ ಕೇಳಿ ಅಂತಾರಾಷ್ಟೀಯ ಸೈಕ್ಲಿಸ್ಟ್ ಸಂದೇಶ್ ಉಪ್ಪಾರ್ ಅವರೊಂದಿಗೆ ಸಂದರ್ಶನ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ನಮ್ ಜೊತೆಗಿದ್ದಾರೆ ಅಂತಾರಾಷ್ಟೀಯ ಮಟ್ಟದಲ್ಲಿ ಸೈಕ್ಲಿಂಗ್ ಕ್ರೀಡೆಯಲ್ಲಿ ಸಾಧನೆ ಮಾಡಿದ ಸಂದೇಶ್ ಉಪ್ಪಾರ್ ಅವರು. ಅವರ ಕ್ರೀಡಾ ಸಾಧನೆ ಕುರಿತಾಗಿ ಅವರ ಜೊತೆ ಮಾತನಾಡೋಣ. ಸಂದೇಶ್ ಅವರೇ, ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ.
1: ನಮಸ್ಕಾರ ಮೇಡಮ್.
0: ಸಂದೇಶ್ ಅವರೇ, ನಿಮಗೆ ಸೈಕ್ಲಿಂಗ್ ಕ್ರೀಡೆಯತ್ತ ಒಲವು ಮೂಡಿದ್ದು ಹೇಗೆ ಮತ್ತೆ ಕಾರಣ ಏನು ಅದಕ್ಕೆ?
1: ಮೇಡಮ್, ಸೈಕ್ಲಿಂಗ್ ಒಂದು ಸ್ಪೋರ್ಟ್ಸ್ ಐತ ಅನ್ನೋದು ನನ್ಗೆ ಗೊತ್ತಿರಲಿಲ್ಲ. ಮುಂಚೆ ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಇಂದ ಚಿಕ್ಕವನಿದ್ದಾಗಿಂದನು ಮನೇಲಿ ಸೈಕಲ್ ಕೊಡಿಸ್ತಿದ್ರಿ, ಅದನ್ನ ನಾವು ಓಡಿಸ್ಕೊಂತ ಸೈಕಲ್ ಹೊಡೆದ್ರಲ್ಲಿ ಸಣ್ಣವಿದ್ದಾಗಿಂದ ಇಂಟ್ರೆಸ್ಟ್ ಇತ್ತು. 8th ಸ್ಟ್ಯಾಂಡರ್ಡ್ ಬಂದ್ಮೇಲೆ ನನ್ನ ಮನೇಲಿ ನನ್ಗೆ ಸ್ಪೋರ್ಟ್ಸ್ ಸ್ಕೂಲ್ ಚಂದ್ರಗಿಗೆ ಇಟ್ರು ಹಾಸ್ಟೆಲ್ಗೆ.
0: ನಿಮ್ಮ ಊರು ಯಾವುದು?
1: ಶಿಗ್ಗಾಂವ್, ಹಾವೇರಿ ಡಿಸ್ಟಿಕ್ ಶಿಗ್ಗಾಂವ್. ನಮ್ದು ನಮ್ ಮಾಮಾದು ಕಬಡ್ಡಿ ಎಲ್ಲ ಆಡ್ತಿದ್ರಿ, ಅದ್ ಬಿಟ್ರೆ ನಮ್ಮ ಮಮ್ಮಿ ಪಪ್ಪ ಇಬ್ರು ಟೀಚರ್ಸ್ ಇದ್ರು. ನಮ್ಮ ಮಾಮನ ನಮ್ಗೆ ಹೇಳಿ ಇಲ್ಲ ಇವಂಗ ಸ್ಪೋರ್ಟ್ಸ್ ಸ್ಕೂಲಿಗೆ ಇಡೋಣ, ಅಲ್ಲಿ ಹೋದ್ಮೇಲೆ ಯಾವ್ದೋ ಒಂದು ಸ್ಪೋರ್ಟ್ಸ್ ಮಾಡ್ಲಿ ಅಂತಷ್ಟೇ ರೀಸನ್ ಅಲ್ಲಿ ಹೋಗಿ ಸ್ಪೋರ್ಟ್ಸ್ ಸ್ಕೂಲಲ್ಲಿ ಇಟ್ರಿ. ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು

0: ಸೈಕ್ಲಿಂಗ್ ಅನ್ನೋದೊಂದು ಸ್ಪೋರ್ಟ್ಸ್ ಇದೆ ಅಂತ. ಅಲ್ಲಿ ಬೇಸಿಕ್ ರನ್ನಿಂಗ್ ಮತ್ತೆ ಫಿಟ್ನೆಸ್ ಟೆಸ್ಟ್ ಮಾಡಿದ್ರಿ. ಫಿಟ್ನೆಸ್ ಟೆಸ್ಟ್ ಮತ್ತೆ ರನ್ನಿಂಗ್ ನಂದು ಚಲೋನೇ ಇತ್ತು, ಹಂಗಾಗಿ ನಂಗೆ ಸೆಲೆಕ್ಟ್ ಮಾಡಿದ್ರಿ ಆ ಸ್ಕೂಲ್ ಅಲ್ಲಿ. ಅದಾದ್ಮೇಲೆ ಅಲ್ಲಿ ಹೋದ್ಮೇಲೂ ನಾನು ಸೈಕ್ಲಿಂಗ್ ಮಾಡ್ಲಿಲ್ರಿ. ಅಲ್ಲಿ ಹೋದ್ಮೇಲೆ ಒಂದ್ ವರ್ಷ ನಾನು ಹಾಕಿ ಸ್ಪೋರ್ಟ್ಸ್ ಆಡಿದೆ,
1: ಹಾಕಿ
0: ಆಡಿದೆ ಒಂದ್ ವರ್ಷ. ಹಾಕಿಲಿ ಡಿಸ್ಟಿಕ್ ಲೆವೆಲ್ ತನಕ ಹೋದೆ ರೀ. ಆದ್ಮೇಲೆ ನನ್ಗೆ ಚಿಕ್ಕವನಿದ್ದಾಗಿಂದನು ಸೈಕ್ಲಿಂಗ್ ಅಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಇರೋ ಸಲುವಾಗಿ ನಾನು ಹಾಕಿ ಆಡೋದ್ ಬೇಡ, ಸೈಕ್ಲಿಂಗ್ ಸ್ಪೋರ್ಟ್ಸ್ ಮಾಡೋಣ ಅಂತೇಳಿ ಸೈಕ್ಲಿಂಗ್ ಅಲ್ಲಿ ನಾನು ಸೇರ್ಕೊಂಡೆ.
1: ಹಾಕಿ ಬಿಡ್ಲಿಕ್ಕೆ ಕಾರಣ ಏನು ಅಂದ್ರೆ ಅದು ಗ್ರೂಪ್ ಗೇಮ್ ಅಂತಾನ, ಸೈಕ್ಲಿಂಗ್ ಅಲ್ಲಿ ಆಸಕ್ತಿ ಜಾಸ್ತಿ ಇತ್ತಂತನ?
0: ಹಾಕಿ ಬಿಡ್ಬೇಕಂತ ಯಾವ್ದು ರೀಸನ್ ಇಲ್ಲ ಮೇಡಮ್, ಸೈಕ್ಲಿಂಗ್ ಅಲ್ಲಿ ಜಾಸ್ತಿ ಆಸಕ್ತಿ ಇರೋದ್ರಿಂದ ನಾನು ಹಾಕಿ ಬಿಡ್ಬೇಕಾಗಿ ಬಂತ್ರಿ, ಹಂಗಾಗಿ ಸೈಕ್ಲಿಂಗ್ ಚಾಯ್ಸ್ ಮಾಡ್ಕೊಂಡೆ ರೀ ನಾನು 8th ಸ್ಟ್ಯಾಂಡರ್ಡ್ ಗೆ.
1: ನೀವು ಹೋಗಿದ್ದೆ ಅವಾಗ ಸ್ಪೋರ್ಟ್ಸ್ ಸ್ಕೂಲ್?
0: ಸ್ಪೋರ್ಟ್ಸ್ ಸ್ಕೂಲ್ ಚಂದ್ರಗಿ ಹೋಗಿದ್ದು 7th ಸ್ಟ್ಯಾಂಡರ್ಡ್ ಗೆ. 7th ಸ್ಟ್ಯಾಂಡರ್ಡ್ ಹಾಕಿ ಆಡಿ 8th ಸ್ಟ್ಯಾಂಡರ್ಡ್ ಸೈಕ್ಲಿಂಗ್ ಮಾಡಿದೆ.
1: ನಿಮ್ಗೆ ಅನ್ಸುತ್ತ ಹಾಕಿ ನನ್ ಬಿಟ್ಟು ಸೈಕ್ಲಿಂಗ್ ಆರಿಸಿಕೊಂಡಿದ್ದು ಬೆಸ್ಟ್ ಅಂತ ಈಗ?
0: ಡೆಫಿನೆಟ್ಲಿ ಮೇಡಮ್ ಅನ್ಸುತ್ತೆ. ನಮ್ ಫಾದರ್ ಅವರು ಟೀಚರ್ ಇದ್ರಿ, ನಮ್ ಫಾದರ್ ಮಾರುತಿ ಉಪ್ಪಾರ್ ಮತ್ತೆ ನನ್ ಮದರ್ ಶಾಂತಾ ಉಪ್ಪಾರ್. ಫಾದರ್ ನಾನ್ 6th ಸ್ಟ್ಯಾಂಡರ್ಡ್ ಇದ್ದಾಗನ ತಿರ್ಕೊಂಡ್ರಿ. ಆಮೇಲೆ ನಮ್ ಮದರ್ ಅಷ್ಟೇ ನಮ್ಗೆ ಬೆಳೆಸಿದ್ರು. ನಮ್ ಮದರ್ ಮತ್ ನಮ್ ಮಾಮ ಅವ್ರೆಲ್ಲಾರ್ದು ಹೆಲ್ಪ್ ತಗೊಂಡು ನಮ್ ಮದರ್ ಬೆಳೆಸಿದ್ರಿ. ನಾನು 7th ಚಂದ್ರಿಗೆ ಇಟ್ರಿ, ಅದಾದ್ಮೇಲೆ ನಂದು ಅಲ್ಲೇ ಸ್ಪೋರ್ಟ್ಸ್ ಮಾಡಕ್ ಸ್ಟಾರ್ಟ್ ಮಾಡಿದೆ.
1: ನಿಮ್ಮ ಮೊದಲ ಸೈಕ್ಲಿಂಗ್ ಸ್ಪರ್ಧೆ ಯಾವ್ದು ಅದನ್ನ ನೆನಪಿಸಿಕೊಳ್ಳೋದಾದ್ರೆ? ಈಗ
0: 8th ಸ್ಟ್ಯಾಂಡರ್ಡ್ ಗೆ ನಾನು ಸ್ಟೇಟ್ ಚಾಂಪಿಯನ್ಶಿಪ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀನಿ. 8th ಸ್ಟ್ಯಾಂಡರ್ಡ್ ಅಲ್ಲಿ ಫಸ್ಟ್ ನಾನು ಸ್ಟೇಟ್ ಚಾಂಪಿಯನ್ಶಿಪ್ ಬಂದು ಬೆಳಗಾವ್ ಒಳಗ ರೋಡ್ ಸ್ಟೇಟ್ ಚಾಂಪಿಯನ್ಶಿಪ್ ಆಯ್ತ್ರಿ, ರೋಡ್ ಸೈಕ್ಲಿಂಗ್. Under-14 ಅಲ್ಲಿ ಇದ್ದೆ ಮೇಡಮ್. Under-14 10 ಕಿಲೋಮೀಟರ್ ಸೈಕ್ಲಿಂಗ್ ಇತ್ತು ಅಷ್ಟೇ. 10 ಕಿಲೋಮೀಟರ್ ಜಸ್ಟ್ ನಾ ಪಾರ್ಟಿಸಿಪೇಟ್ ಮಾಡಿದ್ದೀರಿ. ಆ ಟೈಮ್ ಅಲ್ಲಿ ಯಾವ್ದೇ ತರ ಮೆಡಲ್ ಆಗ್ಲಿ ಒಳ್ಳೆ ರಿಸಲ್ಟ್ ಬಂದಿರಲಿಲ್ಲ ನನ್ ಕಡೆ, ಜಸ್ಟ್ ನಾ ಪಾರ್ಟಿಸಿಪೇಟ್ ಮಾಡಿದ್ದೆ. ಆಕ್ಚುಲಿ ಆ ಟೈಮ್ ಅಲ್ಲಿ ಸೈಕ್ಲಿಂಗ್ ಸೇರ್ಪಡೆ ಆದ್ರೂ ಸೇರ್ಕೊಂಡ್ರು ಸೈಕ್ಲಿಂಗ್ ಅನ್ನೋದು ನಂಗೆ ಆಕ್ಚುಲಿ ಏನನ್ನೋದು ಗೊತ್ತಿರಲಿಲ್ಲ. ಅದೊಂಥರ ಹೆಂಗಾಗಿತ್ತಂದ್ರೆ ಅವಾಗಿನ ಟೈಮ್ ಒಳಗೆ ಚಂದ ಕಂಡು ನಾ ಸೇರ್ಕೊಂಡಂಗಾಗಿತ್ತು ಅಷ್ಟೇ. ಒಂದಿನ ಅಟ್ರಾಕ್ಟ್, ಯಾಕಂದ್ರೆ ಸಣ್ಣವಿದ್ದಾಗಿಂದ ನಾವು ಸೈಕಲ್ ಓಡಿಸ್ಕೊಂತ ಇದ್ವಿ, ಇದು ಸೈಕ್ಲಿಂಗ್ ಅಂದ್ರೆ ಈಸಿ ಇರ್ತೈತಿ ಬಿಡ ಅಂತ ಸೇರ್ಕೊಂಡಂಗಾಗಿತ್ತು ಅಷ್ಟೇ.
1: ಸಂದೇಶ್ ಅವರೇ, ಮೊದಲೇ ಸ್ಪರ್ಧೆಗೆ ಹೋದಾಗ ಅನಿಸ್ತಾ ಇದು ಟಫ್ ಇದೆ ಅಂತ?
0: ಸ್ಪರ್ಧೆಗೆ ಹೋಗಕ್ಕಿಂತ ಮುಂಚೆ ಪ್ರಾಕ್ಟೀಸ್ ಅಲ್ಲೇ ಗೊತ್ತಾಗ್ಬಿಟ್ಟಿತ್ರಿ ಇದು ನಾವ್ ಅನ್ಕೊಂಡಷ್ಟು ಈಸಿ ಇಲ್ಲ, ಇದು ಬಹಳ ಟಫ್ ಐತಿ ಅಂತ ಅನ್ಸಿತ್ತು. ಬಟ್ ಆದ್ರೂ ಈಗ ಸೇರ್ಕೊಂಡ್ಬಿಟ್ಟಿ ಅಂದ್ಮೇಲೆ ಮಾಡ್ಲೇಬೇಕು ಅಂತೇಳಿ ಮಾಡಂತಿದ್ವಿ. ಕಾಂಪಿಟೇಷನ್ ಒಳಗೂ ಬಹಳ ಹೆವಿ ಕಾಂಪಿಟೇಷನ್ ಇತ್ತು, ಸುಮಾರು 30-40 ಜನ ಕಾಂಪಿಟೇಷನ್ ಇದ್ರು ಸ್ಟೇಟ್ ಚಾಂಪಿಯನ್ಶಿಪ್ ಅಲ್ಲಿ. Under-14 ಅಲ್ಲಿ ಎಲ್ಲಾ ಕ್ಯಾಟಗರಿ ಅಲ್ಲಿ 30-40 ಮೆಂಬರ್ಸ್ ಇದ್ರು ಮೇಡಮ್.
1: ಈ ಸೈಕ್ಲಿಂಗ್ ಕ್ರೀಡೆಯಲ್ಲಿ ನಿಮ್ಮ ಕೋಚ್ ಯಾರು?
0: ಆ ಟೈಮ್ ಅಲ್ಲಿ ನ್ಯಾಮಗೌಡ್ ಸರ್ ಅಂತ ಇದ್ರಿ ಫಸ್ಟ್ ನನ್ನ ಕೋಚ್ ಚಂದ್ರಿಗೆಯಲ್ಲಿ, ನ್ಯಾಮಗೌಡ್ ಸರ್ ಅಂತಿದ್ರಿ.
1: ಚಂದ್ರಿಗೆ ಸ್ಪೋರ್ಟ್ಸ್ ಸ್ಕೂಲಿಗೆ ಸೇರಿದ್ರಲ್ಲ, ಇಂಥದೇ ಗೇಮ್ ಅಂತ ಸೇರೋಂಗಿಲ್ಲ ಅಂದ್ರೆ ನೀವು ಹೋದ್ಮೇಲೆ ಅವರು ನಿಮ್ಮ ಆಸಕ್ತಿ ನೋಡಿ ಯಾವ ಸ್ಪೋರ್ಟ್ಸ್ ಹೋಗ್ಬೇಕಂತ ನೋಡ್ತಾರ?
0: ಹೌದು ಮೇಡಮ್, ಅಲ್ಲಿ ಎರಡ್ ಟೈಪ್ ಹುಡುಗರು ಹೋಗ್ತಾರೆ. ಒಂದು ಮುಂಚೆ ಯಾವ್ದೋ ಒಂದು ಸ್ಪೋರ್ಟ್ಸ್ ಮಾಡ್ತಿರ್ತಾರ, ಆ ಸ್ಪೋರ್ಟ್ಸ್ ಅಲ್ಲೂ ಕಂಟಿನ್ಯೂ ಮಾಡ್ಬೇಕಂತ ಹೋಗಿ ಸೇರ್ಕೊಳ್ಳೋರು ಹುಡುಗರು ಇದಾರೆ. ಆಮೇಲೆ ಇಲ್ಲ, ಅವ್ರಿಗೆ ಯಾವ್ದು ಸ್ಪೋರ್ಟ್ಸ್ ಬಗ್ಗೆ ಗೊತ್ತಿರಲ್ಲ, ನಾಲೆಜ್ ಇರಲ್ಲ, ಜಸ್ಟ್ ಹಾಸ್ಟೆಲ್ ಅಂತ ಪಾಲಕರು ತಗೊಂಡೋಗಿ ಅಲ್ಲಿ ಹಾಸ್ಟೆಲ್ ಅಲ್ಲಿ ಅಡ್ಮಿಷನ್ ಮಾಡ್ತಾರ. ಅಲ್ಲಿ ಹೋದ್ಮೇಲೆ ಆ ಮಕ್ಕಳಿಗೆ ಯಾವ್ದೊಂದು ಸ್ಪೋರ್ಟ್ಸ್ ಒಳಗೆ ಇಂಟ್ರೆಸ್ಟ್ ಬರ್ತೈತಿ ಆ ಸ್ಪೋರ್ಟ್ಸ್ ಸೇರಿ ಅಲ್ಲಿ ಕೋಚಿಂಗ್ ಕಂಟಿನ್ಯೂ
1: ಮಾಡ್ತಾರ.
0: ಹಾಸ್ಟೆಲ್ ಅಲ್ಲಿ ಅದಕ್ಕಿಂತ ಮುಂಚೆನೆ ನನಗೆ ಇದ್ ರೂಢಿ ಇತ್ತು ಮೇಡಮ್ ನನ್ಗೆ. ಹಾ, ಮನೆಯಲ್ಲಿ ಅಂದ್ರೆ ಅವಾಗ ಅವಾಗ 4th ಸ್ಟ್ಯಾಂಡರ್ಡ್ 6th ಸ್ಟ್ಯಾಂಡರ್ಡ್ ಒಂದೊಂದು ವರ್ಷ ಬೇರೆ ಬೇರೆ ಕಡೆ ಎಲ್ಲ ಹಾಸ್ಟೆಲ್ ಇಟ್ಟಿದ್ರಿ ನನ್ಗೆ ಓದ್ಲಿಕ್ಕೆ ಅಂತೇಳಿ. ಆತರ ಬಿಟ್ಟಿರೋದಕ್ಕೇನು ನನ್ಗೆ ಪ್ರಾಬ್ಲಮ್ ಅಂತೇನು ಬರ್ಲಿಲ್ರಿ. ಹಂಗಾಗಿ ನಾನು ಸ್ಪೋರ್ಟ್ಸ್ ಅಲ್ಲೇನು ನಾನು ಆಸಕ್ತಿ ಇರೋ ಸಲುವಾಗಿ ಈಸಿಯಾಗಿ ತಗೊಂಡೆ.
1: ನೀವು 2015 ನ್ಯಾಷನಲ್ MDB ಸೈಕ್ಲಿಂಗ್ ಚಾಂಪಿಯನ್ಶಿಪ್ ನಲ್ಲಿ ಭಾಗವಹಿಸಿದ್ರಲ್ಲ, ಅನೇಕ ರಾಜ್ಯ ಮಟ್ಟದ ಪದಕಗಳನ್ನ ತಗೊಂಡ್ಬಂದಿದ್ದೀರಿ, ಆ ಅನುಭವವನ್ನ ಹಂಚಿಕೊಳ್ಳಿ, ಎಲ್ಲೆಲ್ಲಿ ನಡೆದಿತ್ತದು? ನೀವು ಬಹಳಷ್ಟು MTB ಚಾಂಪಿಯನ್ಶಿಪ್ ನಲ್ಲಿ ಭಾಗವಹಿಸಿದ್ರಿ.
0: ಹೌದು, ಅದು ನಾನು ಆ ಟೈಮ್ ಅಲ್ರಿ ಸೈಕ್ಲಿಂಗ್ ಸ್ಪೋರ್ಟ್ಸ್ ಹಾಸ್ಟೆಲ್ ಬಿಜಾಪುರ ಒಳಗಿದ್ದೆ ರೀ ಮೇಡಮ್. ನಾನು ಅವಾಗ 2nd PUC ಓದ್ತಿದ್ದೆ ರೀ. ನಾನು ಜಸ್ಟ್ ಅದೇ Under-16 ಇಂದ ನಾನು Under-18 ಗೆ ಕಾಲಿಟ್ಟಿದ್ದೆ. Under-18 ಕಾಲಿಟ್ಟಿದ್ರು ನಾನು Under-18 ಅಲ್ಲಿ ಸ್ಟೇಟ್ ಅಲ್ಲಿ ನಾನು ಸಿಲ್ವರ್ ಮೆಡಲ್ ಮಾಡಿ ನ್ಯಾಷನಲ್ಸ್ ಗೆ ನಾನು ಸೆಲೆಕ್ಟ್ ಆಗಿದ್ದೆ. ನ್ಯಾಷನಲ್ಸ್ ಅಲ್ಲಿ ನನ್ಗೆ Under-18 ಅಲ್ಲಿ 2 ಇವೆಂಟ್ ಓಡಿಸ್ಲಿಕ್ಕೆ ಸಿಕ್ಕಿತ್ತು, ಒಂದು ಮಾಸ್ಟರ್ಟ್ ಮತ್ತೆ ಟೈಮ್ ಟ್ರಯಲ್, 2 ಇವೆಂಟ್ ಓಡಿಸ್ಲಿಕ್ಕೆ ಸಿಕ್ಕಿತ್ತು. ಆಮೇಲೆ 2 ಇವೆಂಟ್ ಅಲ್ಲೂ ನನ್ಗೆ ಟಾರ್ಗೆಟ್ ಏನಿತ್ತಂದ್ರೆ ನಾನು ಓಡಿಸೋದು 2 ಇವೆಂಟ್ ಓಡಿಸೋ ಅಂತೀನಿ, ಅಂದ್ರೆ 2 ಇವೆಂಟ್ ಅಲ್ಲಿ ನಾನು ಪ್ಲೇಸ್ ಮಾಡ್ಬೇಕು, ಒಂದು ಟಾಪ್ ಅಲ್ಲಿ ನಾನು ಪ್ಲೇಸ್ ಮಾಡ್ಬೇಕು ಅನ್ನೋದೊಂದು ಟಾರ್ಗೆಟ್ ಇತ್ತು. ಅದ್ರ ಪ್ರಕಾರ ನಾನು 2 ಇವೆಂಟ್ ಓಡಿಸಿದೆ, 2 ಇವೆಂಟ್ ಅಲ್ಲಿ ಒಂದು ಫಸ್ಟ್ ಪ್ಲೇಸ್, ಆಮೇಲೆ ಮಾಸ್ಟರ್ಟ್ ಅಲ್ಲಿ 2nd ಪ್ಲೇಸ್ ಮಾಡಿದ್ದಾರೆ. ಈ 2 ಇವೆಂಟ್ ಮಾಡಿದ್ಮೇಲೆ ನಂದೊಂದು ಪರ್ಫಾರ್ಮೆನ್ಸ್ ನೋಡಿ ನನ್ ಕೋಚ್ ಬಂದಿರೋರು, ನೀನು ಬಹಳ ಚಲೋ ಓಡ್ಸ ಅಂತ, ಆಲ್ಮೋಸ್ಟ್ ಸೀನಿಯರ್ ಹುಡುಗರ ಲೆವೆಲ್ ಓಡ್ಸ ಅಂತ, ನೀನು ಸೀನಿಯರ್ ಅಲ್ಲೂ ಪಾರ್ಟಿಸಿಪೇಟ್ ಮಾಡು, ಸೀನಿಯರ್ ಅಲ್ಲೂ ನಿನ್ಗೆ ಎಷ್ಟ್ ಆಗತ್ ನಿನ್ ಬೆಸ್ಟ್ ಎಫರ್ಟ್ ಮಾಡು ಅಂತೇಳಿ ನನ್ಗೆ. ಇಲ್ಲಾಂದ್ರೆ ಅಟ್ಲೀಸ್ಟ್ ನಿನ್ ಟೀಮ್ ಮೇಟ್ಸ್ ಇರ್ತಾರಲ್ಲ ಅವ್ರಿಗೆ ಆದ್ರೂ ಹೆಲ್ಪ್ ಮಾಡಕ್

0: ಟ್ರೈ ಮಾಡು ಅಂತ ಹೇಳಿ ನನ್ಗೆ ಸೀನಿಯರ್ ಅಲ್ಲೂ ಒಂದು ಇವೆಂಟ್ ಕೊಟ್ರು. ಅದೇ ಸೇಮ್ ಕಾಂಪಿಟೇಷನ್ ಅಲ್ಲಿ ಅದೇ ಚಾಂಪಿಯನ್ಶಿಪ್ ಅಲ್ಲಿ ಸೀನಿಯರ್ ಅಲ್ಲೂ ಒಂದು ಇವೆಂಟ್ ಕೊಟ್ರು. ಓಕೆ ಸರ್, ಸೀನಿಯರ್ ಅಲ್ಲೂ ಒಂದು ಇವೆಂಟ್ ಓಡಿಸ್ತೀನಿ ಅಂತೇಳಿ ಸೀನಿಯರ್ ಅಲ್ಲಿ ಹತ್ತಿದ್ರಿ. ಸೀನಿಯರ್ ಅಲ್ಲಿ ಹತ್ತಿ ಸೀನಿಯರ್ ಅಲ್ಲೂ ಪಾರ್ಟಿಸಿಪೇಟ್ ಮಾಡಿದ್ಮೇಲೆ ನನ್ಗೆ ಒಂದು ಆಲ್ರೆಡಿ ನಾನು ಎರಡು ಮೆಡಲ್ ಗೆದ್ದುಬಿಟ್ಟಿದ್ದೆ, ಒಂದ್ ಸಿಲ್ವರ್ ಒಂದ್ ಗೋಲ್ಡ್ ಮೆಡಲ್ ಆಗಿಬಿಟ್ಟಿತ್ತು. ಅದೊಂದು ಕಾನ್ಫಿಡೆನ್ಸ್ ಇಂದ ನಾನು ನಂದು ಎಷ್ಟಿದೆ ನನ್ನ ಫುಲ್ 100% ಎಫರ್ಟ್ ಹಾಕಿದ್ಮೇಲೆ ಸೀನಿಯರ್ ಅಲ್ಲೂ ನಾನು ಫಸ್ಟ್ ಪ್ಲೇಸ್ ಆಯ್ತು. ನಾನು ಜಸ್ಟ್ ಅವಾಗ ಅಂಡರ್ 16 ಇಂದ ಅಂಡರ್ 18 ಬಂದಿದ್ದೆ ರೀ. ಅಂಡರ್ 18 ಇದ್ದಾಗ್ಲೂ ನನ್ಗೊಂದು ಕೋಚ್ ಇಲ್ಲ ನೀನು ಒಂದು ನೆಕ್ಸ್ಟ್ ಲೆವೆಲ್ ಮಾಡಿ ತೋರಿಸಬಹುದು, ನೆಕ್ಸ್ಟ್ ಲೆವೆಲ್ ನಿನ್ ಕಡೆ ಕೆಪಾಸಿಟಿ ಐತೆ ಅಂತ ಹೇಳಿ ನನಗೆ ಸೀನಿಯರ್ ಒಂದು ಅವಕಾಶ ಕೊಟ್ಟು ಸೀನಿಯರ್ ಅಲ್ಲೂ ನಾನು ಫಸ್ಟ್ ಪ್ಲೇಸ್ ಮಾಡಿದ್ದೆ. ಅದು ಮರೆಯಕ್ಕೆ ಆಗಂಗಿಲ್ರಿ, ಯಾಕಂದ್ರೆ ಫಸ್ಟ್ ನ್ಯಾಷನಲ್ಸ್ ಅಲ್ಲಿ ನಾನು ಮೆಡಲ್ ಮಾಡಿರೋದು. ಆಮೇಲೆ ಆ ಕಾಂಪಿಟೇಷನ್ ಅಲ್ಲಿ ಓವರ್ ಆಲ್ ಮೆನ್ಸ್ ಬೆಸ್ಟ್ ಪ್ಲೇಯರ್ ಅಂತ ನನಗೆ ಅವಾರ್ಡ್ ಸಿಕ್ತರಿ.
1: ಎಲ್ಲೆಲ್ಲಿ ನಡೆದಿತ್ತು ಈ ನ್ಯಾಷನಲ್ ಚಾಂಪಿಯನ್ಶಿಪ್ ಗಳು? ಸೊ ಇಲ್ಲಿ ವಾತಾವರಣಕ್ಕೂ ಅಲ್ಲಿ ವಾತಾವರಣಕ್ಕೂ ಬದಲಾವಣೆ ಇರ್ತದೆ. ವಾತಾವರಣ ಆಗಿರ್ಬೋದು, ಫುಡ್ ಆಗಿರ್ಬೋದು, ಇವೆಲ್ಲ ಚೇಂಜ್ ಇದ್ದೇ ಇರ್ತದೆ. ಅದೆಲ್ಲ ಒಂಚೂರು ನಿಮ್ಗೆ ಎಫೆಕ್ಟ್ ಆಯ್ತಾ?
0: ಸ್ಪೋರ್ಟ್ಸ್ ಪರ್ಸನ್ ಅಂದ್ಮೇಲೆ ಫುಡ್ ಆಗ್ಲಿ ಕ್ಲೈಮೇಟ್ ಆಗ್ಲಿ ಈಸಿಯಾಗಿ ಅಂದ್ರೆ ಚೇಂಜ್ ಇದ್ದೇ ಇರುತ್ತೆ ಮೇಡಮ್. ಚೇಂಜ್ ಇದ್ರು ನಾವು ಈಸಿಯಾಗಿ ನಾವು ಅದಕ್ಕೆ ಅಡಾಪ್ಟ್ ಆಗ್ತೀವ್ರಿ. ಫುಡ್ ಅದು ನಾವು ಯಾವ್ದ್ರಲ್ಲಿ ಇದನ್ನ ತಿನ್ಬೇಕು ಇದನ್ನ ತಿನ್ಬಾರ್ದು ಅಂತ ನಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಯಾವ್ದು ಜಸ್ಟ್ ಸ್ವಲ್ಪ ಆಯಿಲ್ ಅದು ಅವಾಯ್ಡ್ ಮಾಡ್ತೀವಿ, ಪ್ರೋಟೀನ್ ಜಾಸ್ತಿ ಇಂಟೇಕ್ ಮಾಡ್ತೀವಿ. ಹಂಗಾಗಿ ನಮ್ಗೆ ಏನ್ ಬ್ಯಾಡ ಅದನ್ನ ದೂರ ಸರಿಸಿ ಏನ್ ಬೇಕು ಅದ್ರ ಕಡೆ ಅಷ್ಟೇ ಕಾನ್ಸಂಟ್ರೇಟ್ ಮಾಡಿ ಏನ್ ಬೇಕಲ್ಲ ನೋಡ್ಕೊಂಡು ತಿಂತೀವಿ ಅಷ್ಟೇ ರೀ.
1: ಅನೇಕ ರೋಡ್ ಮತ್ತೆ ಟ್ರ್ಯಾಕ್ ಸೈಕ್ಲಿಂಗ್ ಚಾಂಪಿಯನ್ಶಿಪ್ ನಲ್ಲೂ ಭಾಗವಹಿಸಿದ್ರಿ. ಈ ಎರಡು ಇವೆಂಟ್ ಗಳಲ್ಲಿ ನಿಮ್ಗೆ ಯಾವ್ದು ಇಷ್ಟ ಮತ್ತೆ ಯಾಕೆ?
0: ನಾನು ರೋಡ್, ಟ್ರ್ಯಾಕ್ ಮತ್ತೆ ಮೌಂಟೇನ್ ಬೈಕ್ ಮೂರು ಡಿಸಿಪ್ಲಿನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದೀನಿ ನಾನು ಇಲ್ಲಿ ತರ. ಅಂದ್ರೆ ಮೂರು ಡಿಸಿಪ್ಲಿನ್ ಪಾರ್ಟಿಸಿಪೇಟ್ ಮಾಡಿದೀನಿ, ಮೂರು ಡಿಸಿಪ್ಲಿನ್ ಅಲ್ಲಿ ನ್ಯಾಷನಲ್ಸ್ ಮೆಡಲ್ ಮಾಡಿದೀನಿ, ಆಮೇಲೆ ಟ್ರ್ಯಾಕ್ ಅಲ್ಲಿ ಮತ್ತೆ ರೋಡ್ ಅಲ್ಲಿ ಇಂಟರ್ನ್ಯಾಷನಲ್ಸ್ ಅಲ್ಲಿ ಮೆಡಲ್ ಮಾಡಿದೀನಿ. ಅದರಲ್ಲಿ ನನಗೆ ಜಾಸ್ತಿ ನನ್ಗೆ ಇಷ್ಟ ಆಗೋದಂತಂದ್ರೆ ಮೌಂಟೇನ್ ಬೈಕಿಂಗ್. ಮೌಂಟೇನ್ ಬೈಕಿಂಗ್ ಅಂತಂದ್ರೆ ಅದೊಂಥರ ಆಲ್ಮೋಸ್ಟ್ ಡಿಫ್ರೆಂಟ್ ಡಿಸಿಪ್ಲಿನ್, ಯಾಕಂದ್ರೆ ಅದರಲ್ಲಿ ನಾವು ಗುಡ್ಡ ಆಮೇಲೆ ಬೆಟ್ಟ ಆಮೇಲೆ ಆಫ್ ರೋಡಿಂಗ್ ಜಾಸ್ತಿ ಇರುತ್ತೆ. ಆನ್ ರೋಡ್ ಅನ್ನೋದಕ್ಕೆ ಆಫ್ ರೋಡಿಂಗ್ ಜಾಸ್ತಿ ಇರುತ್ತೆ. ಅಲ್ಲಿ ವಾತಾವರಣ ಆಗ್ಲಿ ಕ್ಲೈಮೇಟ್ ನೆಕ್ಸ್ಟ್ ಲೆವೆಲ್ ಡಿಫ್ರೆಂಟ್ ಇರುತ್ತೆ ಮೇಡಮ್. ಹಾಗಾಗಿ ನಮ್ಗೆ ಮೌಂಟೇನ್ ಬೈಕಿಂಗ್ ಜಾಸ್ತಿ ಇಷ್ಟ ಆಗುತ್ತೆ.
1: ನೀವು ಈಗ ಟ್ರ್ಯಾಕ್ ಮತ್ತೆ ರೋಡ್ ಇದ್ರಲ್ಲೆಲ್ಲ ಪ್ರಾಕ್ಟೀಸ್ ಮಾಡ್ತೀರಿ ನೀವು, ಈಗ ಮೌಂಟೇನ್ ಬೈಕ್ ಅಂದ್ರೆ ಸ್ವಲ್ಪ ಗುಡ್ಡಗಾಡಿನಲ್ಲಿ ನೀವು ಸೈಕಲ್ ಓಡಿಸಬೇಕಾಗುತ್ತೆ, ಸೊ ಅದೆಲ್ಲ ಹೇಗೆ ಹೊಂದ್ಕೋತೀರಿ ನೀವು?
0: ಈಗ ಟ್ರ್ಯಾಕ್ ಮತ್ತೆ ರೋಡ್ ಅಂದ್ರೆ ಈ ಟ್ರ್ಯಾಕ್ ಅಂದ್ರೆ ನಾವು ಕಂಪಲ್ಸರಿ ವೆಲೋಡ್ರೋಮ್ ಅಲ್ಲೇ ಪ್ರಾಕ್ಟೀಸ್ ಮಾಡಬೇಕು. ಆಮೇಲೆ ವೆಲೋಡ್ರೋಮ್ ಆಲ್ರೆಡಿ ನಮ್ ಕಡೆ ಜಾಸ್ತಿ ಇಲ್ಲ ಮೇಡಮ್ ಪ್ರಾಕ್ಟೀಸ್ ಮಾಡೋಕೆ. ಎಲ್ಲ ಕಡೆ ಅವೈಲೇಬಿಲಿಟಿ ಇಲ್ಲ, ಈ ಕರ್ನಾಟಕದಲ್ಲಿ ಒಂದ್ ಕಡೆ ಎರಡ್ ಕಡೆ ನಾವು ಸಿಗುತ್ತೆ ಓಡಿಸಕ್ಕೆ. ಹಂಗೆ ಅಲ್ಲಿ ಇದ್ದು ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ ಅಲ್ಲಿ ನಮ್ಗೆ ಅಡ್ಜಸ್ಟ್ ಆಗ್ಬೇಕಾಗತ್ತೆ ಮೇಡಮ್. ಆಮೇಲೆ ಈ ರೋಡ್ ಅಂದ್ರೆ ರೋಡ್ ಅಲ್ಲಿ ಹೆವಿ ಟ್ರಾಫಿಕ್ ಇರುತ್ತೆ, ಆಮೇಲೆ ಎಲ್ಲಿ ಹೋದ್ರು ಆಲ್ಮೋಸ್ಟ್ ಎಲ್ಲ ಕಡೆ ಟ್ರಾಫಿಕ್ ಇದ್ದೇ ಇರುತ್ತೆ. ಹಂಗಾಗಿ ಇವೆರಡಕ್ಕಿಂತ ಮೌಂಟೇನ್ ಬೈಕಿಂಗ್ ಹೆಂಗಂದ್ರೆ ನಮ್ಗೆ ಎದ್ರದ್ದು ಒಂದು ಕೊರತೆ ಅಂತ ಬರಂಗಿಲ್ಲ ಮೇಡಮ್. ನಾವ್ ಎಲ್ಲಿ ಮೌಂಟೇನ್ ಬೈಕ್ ಆಫ್ ರೋಡ್ ಅಲ್ಲಿ ಯಾವ ಗುಡ್ಡದಲ್ಲಿ ಹೋದ್ರು ಸೈಕಲ್ ತಗೊಂಡೋದ್ರು ನಾವು ಅಲ್ಲಿ ಪ್ರಾಕ್ಟೀಸ್ ಮಾಡಬಹುದು. ನಮ್ಗೆ ಅದು ರೋಡ್ ಇರಲಿಲ್ಲ ಅಂದ್ರೆ ನಾವು ರೋಡ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಬಹುದು. ಹಂಗಾಗಿ ಮೌಂಟೇನ್ ಬೈಕ್ ಚಲೋ ಅನ್ನಿಸ್ತದೆ.
1: ಅಲ್ಲ ಅಂದ್ರೆ ಅಲ್ಲಿ ಶ್ರಮ ಜಾಸ್ತಿ ಹೋಗುತ್ತೆ, ಯಾಕಂದ್ರೆ ಗುಡ್ಡ ಎತ್ತರ ಇರೋದ್ರಿಂದ ಏರ್ಬೇಕು, ನಾವು ಬಹಳ ಕಷ್ಟ ಪಡಬೇಕು. ಹೇಗೆ ನೀವು ಅದನ್ನ ರೀಚ್ ಮಾಡ್ತೀರಿ ಮತ್ತೆ ಆ ಕಾಂಪಿಟೇಷನ್ ಹೇಗೆ ನಡೆಯುತ್ತೆ? ಅಂದ್ರೆ ಅದ್ರಲ್ಲಿ ಏನಾದ್ರೂ ರೋಡ್ ಮಾರ್ಕ್ ಮಾಡಿರ್ತಾರ ಅಥವಾ ಇಷ್ಟೇ ಕಿಲೋಮೀಟರ್ ಅಂತ ಇರ್ತದ, ಹಾಗೆ ಇಷ್ಟೇ ಟೈಮ್ ಅಲ್ಲಿ ನೀವು ರೀಚ್ ಆಗ್ಬೇಕಂತ ಇರ್ತದ, ಹೇಗೆ?
0: ಹೌದು ಮೇಡಮ್, ಮೌಂಟೇನ್ ಬೈಕ್ ಅಲ್ಲಿ ಸ್ವಲ್ಪ ಎಫರ್ಟ್ ಜಾಸ್ತಿನೇ ಹತ್ತಿರ್ತಾರೆ, ಯಾಕಂತಂದ್ರೆ ಅಲ್ಲಿ ಅಪ್ ಹಿಲ್ ಅನ್ನೋದೊಂದು ಜಾಸ್ತಿ ಇರ್ತೈತೆ ಮೇಡಮ್. ಅದ್ರದ್ದು ಲ್ಯಾಬ್ ಸಿಸ್ಟಮ್ ಇರುತ್ತೆ ಮೇಡಮ್. ಈಗ ಒಂದು ಗುಡ್ಡ ಇವೆಂಟ್ 20 ಕಿಲೋಮೀಟರ್ ಡಿಸ್ಟೆನ್ಸ್ ಐತೆ ಅಂತಂದ್ರೆ ಅಲ್ಲಿ ಜಸ್ಟ್ 1 ಕಿಲೋಮೀಟರ್ 2 ಕಿಲೋಮೀಟರ್ ಸರ್ಕ್ಯೂಟ್ ಇತ್ತಂದ್ರು 1-2 ಕಿಲೋಮೀಟರ್ ಹೋಗಿ 2 ಕಿಲೋಮೀಟರ್ ಬರೋ ತರ ಲ್ಯಾಬ್ ಸಿಸ್ಟಮ್ ಮಾಡಿರ್ತಾರೆ. ಆಮೇಲೆ ನಾವು ಹೋಗೋ ಸೈಕಲ್ ಹೋಗೋಷ್ಟೇ ದಾರಿ ಇರ್ತೈತಿ, ಅದ್ರ ಎಕ್ಸ್ಟ್ರಾ ದಾರಿ ಇರಂಗಿಲ್ರಿ. ಅದಕ್ಕೆಲ್ಲ ಮಾರ್ಕಿಂಗ್ ಮಾಡಿರ್ತಾರೆ, ಆಮೇಲೆ ಸೈಡ್ ಎಲ್ಲ ರಿಬನ್ ಎಲ್ಲ ಕಟ್ಟಿರ್ತಾರ. ಆಮೇಲೆ ಅದೇನ್ ರೂಟ್ ಇರ್ತಲ್ಲ ಆ ರೂಟ್ ಒಳಗೆ ಅಷ್ಟೇ ಹೋಗಿ ಆ ರೂಟ್ ಒಳಗೆ ಅಷ್ಟೇ ಬರೋದಿರ್ತೈತಿ. ಅಂದ್ರೆ ಈಗ 2 ಕಿಲೋಮೀಟರ್ ಲ್ಯಾಪ್ ಇತ್ತಂದ್ರೆ 10 ಲ್ಯಾಪ್ಸ್ ಮಾಡಿದ್ರೆ 20 ಕಿಲೋಮೀಟರ್ಸ್ ಆಗುತ್ತೆ. ಈ ತರ ಅದ್ ಡಿಸ್ಟೆನ್ಸ್ ಮೇಲೆ ನಮ್ಗೆ ಲ್ಯಾಪ್ಸ್ ಡಿಸೈಡ್ ಮಾಡಿರ್ತಾರ. ಅದರಲ್ಲಿ ಈಗ ಮಾಸ್ಟರ್ಟ್ ಅಂತಂದ್ರೆ ಈಗ ಟೋಟಲ್ ಒಂದು ಏಜ್ ಕ್ಯಾಟಗರಿಯಲ್ಲಿ 50 ಜನ ಇದ್ರು ಅಂತಂದ್ರೆ 50 ಜನ ಒಂದೇ ಸಲ ಬಿಡ್ತಾರೆ. 50 ಜನ ಒಂದೇ ಸಲ ಬಿಡ್ತಾರ, ಯಾರು ಆ 20 ಲ್ಯಾಪ್ ನ ಫಸ್ಟ್ ಮುಗಿಸ್ತಾರಲ್ಲ ಅವರು ವಿನ್ನರ್ ಅಂತ ಡಿಸೈಡ್ ಆಗುತ್ತೆ. ಆಮೇಲೆ ಟೈಮ್ ಟ್ರಲ್ ಅಲ್ಲಿ ಇನ್ನು ಸೇಮ್, ಈಗ ಒಂದು 30 ಜನ ಇದ್ರಂತಂದ್ರೆ 30 ಜನ ಒಬ್ರಾದ್ಮೇಲೆ ಒಬ್ರು ಒಬ್ರಾದ್ಮೇಲೆ ಒಬ್ರನ್ನ 30 ಸೆಕೆಂಡ್ ಇಲ್ಲ 1 ನಿಮಿಷ ಗ್ಯಾಪ್ ಅಲ್ಲಿ ಬಿಡ್ತಾರ. ಓವರ್ ಆಲ್ ಟೈಮಿಂಗ್ ಅಲ್ಲಿ ಯಾರು ಫಾಸ್ಟೆಸ್ಟ್ ಇರ್ತಾರಲ್ಲ ಅವರು ವಿನ್ನರ್ಸ್ ಅಂತ ಹೇಳಿ ಡಿಸೈಡ್ ಆಗ್ತಾರೆ.
1: ನೀವೇ ಹೇಳಿದ್ರೆ ಈಗ ಸೈಕಲ್ ಹೋಗೋಷ್ಟೇ ಜಾಗ ಇರ್ತದ ಅಂತಂದು, ಈಗ ಗುಡ್ಡ ಅಂತಂದ್ರೆ ಏರಿಕೆ ಮೇಲೆ ಇರ್ತದೆ, ಬೀಳೋ ಹೆದರಿಕೆ ಇರಲ್ಲ.
0: ಇರುತ್ತೆ ಮೇಡಮ್, ಬೀಳೋ ಹೆದರಿಕೆ ಇರುತ್ತೆ. ಆಮೇಲೆ ಈಗ ಸೈಕಲ್ ಹೋಗಷ್ಟಂದ್ರೂ ಒಂದು ಕೆಲವೊಂದ್ ಕಡೆ ಒಂದೇ ಸೈಕಲ್ ಹೋಗಷ್ಟು ದಾರಿ ಇರುತ್ತೆ, ಕೆಲವೊಂದ್ ಕಡೆ ಸ್ವಲ್ಪ ರೋಡ್ ಅದೇನ್ ರೋಡ್ ಮಾಡಿರ್ತಾರಲ್ರಿ ಮೇಡಮ್, ಅದು ಸ್ವಲ್ಪ ವೈಡ್ ಆಗಿನೂ ಇರುತ್ತೆ. ಈಗ ಯಾರೋ ಒಬ್ರು ಮುಂದ್ ಹೋಗ್ತಿರ್ತಾರ, ಅವ್ರ ಹಿಂದೆ ಒಬ್ರು ಬರ್ತಿರ್ತಾರ, ಅವ್ರನ್ನ ಓವರ್ಟೇಕ್ ಮಾಡ್ಕೊಂಡು ಹೋಗ್ಬೇಕಂದ್ರೆ ಕೆಲವೊಂದು ಸ್ಪಾಟ್ಸ್ ಇರುತ್ತೆ, ಆ ಸ್ಪಾಟ್ ಅಲ್ಲಿ ನಾವು ಓವರ್ಟೇಕ್ ಮಾಡ್ಕೊಂಡು ಮುಂದ್ ಹೋಗ್ಬೋದ್ರಿ. ಬೀಳೋದ್ ಹೇಳೋದಂತೂ ಇದೇ ಇರುತ್ತೆ ಸೈಕ್ಲಿಂಗ್ ಅಲ್ಲಿ, ಸೇಫ್ಟಿ ಎಲ್ಲಾ ಇರುತ್ತೆ ಮೇಡಮ್. ಆದ್ರೂ

0: ಕ್ಲ್ಯಾಶ್ ಆಗೋದು ಚಾನ್ಸಸ್ ಬಹಳ ಕಡಿಮೆ ಇರುತ್ತೆ. ಯಾಕಂದ್ರೆ ಎಲ್ಲರೂ ಈಗ ನ್ಯಾಷನಲ್ ಲೆವೆಲ್ ಬಂದಾರ ಅಂತಂದ್ರೆ ಎಲ್ಲರೂ ಪ್ರೊಫೆಷನಲ್ ಇರ್ತಾರ, ಪ್ರೊಫೆಷನಲ್ ಆಗಿ ಟ್ರೈನ್ ಮಾಡಿ ಬಂದಿರ್ತಾರ. ಬೀಳೋ ಚಾನ್ಸಸ್ ಬಹಳ ಕಡಿಮೆ ಇರ್ತೈತಿ. ಹಂಗೇನೋ ಬಿದ್ದು ಕ್ರಾಶ್ ಆಗೋದು ಏನಾದ್ರೂ ಅದಕ್ಕೆ ಸೇಫ್ಟಿ ಅಂತ ಅಲ್ಲಿ ಮೆಡಿಕಲ್ ಟೀಮ್ ಎಲ್ಲ ಇರುತ್ತೆ ನಮ್ಮ ಸಲುವಾಗಿ ಅಂತ.
1: ಸಂದೇಶ್ ಅವರೇ, ಮೌಂಟನ್ ಬೈಕ್ ಚಾಂಪಿಯನ್ಶಿಪ್ ಅಲ್ಲಿ ಎಷ್ಟು ಪದಕಗಳನ್ನ ಪಡೆದಿದ್ರಿ ಇಲ್ಲಿವರೆಗೆ?
0: ಮೌಂಟನ್ ಬೈಕ್ ಅಲ್ಲಿ ನಂದು ಇಲ್ಲಿವರೆಗೆ 7 ಮೆಡಲ್ ಇದೆ ಮೇಡಮ್. ನನ್ನ ನ್ಯಾಷನಲ್ಸ್ ಅಲ್ಲಿ ಟೋಟಲ್ ಇಲ್ಲಿ ತನಕ ಅಂತಂದ್ರೆ 9 ಮೆಡಲ್ ಇದೆ. ಅದರಲ್ಲಿ 7 ಗೋಲ್ಡ್, 2 ಬ್ರಾಂಚು, 1 ಸಿಲ್ವರ್ ಮೆಡಲ್ ಇದೆ.
1: ಗೋಲ್ಡ್ ಜಾಸ್ತಿ.
0: ಕಾರಣ ಅಂದ್ರೆ ಮೇಡಮ್, ನಾನು ಜೂನಿಯರ್ ಅಲ್ಲಾಗ್ಲಿ ಸೀನಿಯರ್ ಅಲ್ಲಾಗ್ಲಿ 2016 ಇಂದ ನಾನು ರೈಲ್ವೇಸ್ ಸೇರಿದ್ದು 2016 ಅಲ್ಲಿ. ರೈಲ್ವೇಸ್ ಸೇರೋಕ್ಕಿಂತ ಮುಂಚೆ ನಾನು ಯಾವ ಕಾಂಪಿಟೇಷನ್ ಆಡಿದಿನಲ್ಲ, ಅಂದ್ರೆ ಕರ್ನಾಟಕ ರಿಪ್ರೆಸೆಂಟ್ ಮಾಡಿ ಯಾವುದೇ ಕಾಂಪಿಟೇಷನ್ ಆಡಿದ್ರಲ್ಲೂ ಅದ್ರಲ್ಲಿ ನಾನೊಂದು ಗೋಲ್ಡ್ ಮೆಡಲ್, ನ್ಯಾಷನಲ್ಸ್ ಅಲ್ಲಿ ಗೋಲ್ಡ್ ಮೆಡಲ್ ಫಿಕ್ಸ್ ಇರ್ತಿತ್ತು. ಆಮೇಲೆ ರೈಲ್ವೇಸ್ ಸೇರಿದ್ಮೇಲೆ ನಾನು ಇನ್ನೂ ಜಸ್ಟ್ ನಾ ರೈಲ್ವೇಸ್ ಸೇರಿದಾಗ್ನು ಅಂಡರ್ 18 ಅಲ್ಲೇನೆ ಇದ್ದೆ. ಸೇರಿದ್ಮೇಲೆ ರೈಲ್ವೇಸ್ ಸೇರಿದ್ಮೇಲೆ ನಾವು ಜೂನಿಯರ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಹಾಗಿಲ್ಲ, ಅಂದ್ರೆ ಡೈರೆಕ್ಟ್ ನಮ್ಗೆ ಸೀನಿಯರ್ ಅಲ್ಲೇ ಪಾರ್ಟಿಸಿಪೇಟ್ ಮಾಡ್ಬೇಕಾಗಿತ್ತು. ಅವಾಗ ಒಮ್ಮೆ ಕಾಂಪಿಟೇಷನ್ ಜಾಸ್ತಿ ಆಗಿದ್ರಿಂದ ನನ್ನ ಪರ್ಫಾರ್ಮೆನ್ಸ್ ಅಲ್ಲಿ ಅವಾಗ ಸ್ವಲ್ಪ ಎಫೆಕ್ಟ್ ಆಯ್ತು. ಅದಾದ್ಮೇಲೆ ನಾನು ಕಂಟಿನ್ಯೂ ಪರ್ಫಾರ್ಮೆನ್ಸ್ ಮಾಡ್ತಾನೆ ಇದೀನಿ. ಬಟ್ ಆದ್ರೆ ಜೂನಿಯರ್ ಅಲ್ಲಿ ನಾನು ಅಂಡರ್ 18 ಆಗ್ಲಿ ಅಂಡರ್ 16 ಆ ಟೈಮ್ ಅಲ್ಲೆಲ್ಲ ನಂದು ಆಲ್ಮೋಸ್ಟ್ 10 ಕಾಂಪಿಟೇಷನ್ಸ್ ಗೋಲ್ಡ್ ಮೆಡಲ್ ಇದೆ.
1: ನೀವೀಗ ರೈಲ್ವೇಸ್ ಅಲ್ಲಿ ಇದ್ದೀರಿ ಅಂತ ಹೇಳಿದ್ರೆ, ಹೇಗ್ ಸೇರಿದ್ರಿ, ನಿಮ್ಮ ಎಜುಕೇಶನ್ ಏನು?
0: ನಂದು ಎಜುಕೇಶನ್ ಡಿಗ್ರಿ ಆಗಿದೆ ಮೇಡಮ್. ಆಮೇಲೆ ನಾನು ಇಂಟರ್ನ್ಯಾಷನಲ್ಸ್ ಏಷ್ಯಾ ಕಪ್ ಮೆಡಲ್ ಮಾಡಿದ್ಮೇಲೆ, ಆಮೇಲೆ ನನ್ನ ನ್ಯಾಷನಲ್ಸ್ ಮಲ್ಟಿಪಲ್ ನ್ಯಾಷನಲ್ಸ್ ನಾನು ಚಾಂಪಿಯನ್ ಆದ್ಮೇಲೆ ರೈಲ್ವೇಸ್ ನಾನು
1: ಸ್ಪೋರ್ಟ್ಸ್
0: ಕೋಟಾ ಅಲ್ಲಿ ನಾನು ಅಪ್ಲೈ ಮಾಡಿದೆ. ಆವಾಗ ನನ್ಗೆ ಟ್ರಯಲ್ಸ್ ಎಲ್ಲ ಆಯ್ತು ಮೇಡಮ್. ಟ್ರಯಲ್ಸ್ ಆಗಿ ನಾನು ಆಯ್ಕೆ ಮಾಡ್ಕೊಂಡ್ರು ರೈಲ್ವೇಸ್. ಇವಾಗ ನಾನು ರೈಲ್ವೇಸ್ ಅಲ್ಲಿ ಪ್ರೆಸೆಂಟ್ ಆಸ್ ಎ TTI ಅಂತ ವರ್ಕ್ ಮಾಡ್ತಾ ಇದ್ದೀನಿ.
1: ಆಲ್ ಇಂಡಿಯಾ ಇಂಟರ್ ರೈಲ್ವೆ ಟ್ರ್ಯಾಕ್ ಸೈಕ್ಲಿಂಗ್ ಚಾಂಪಿಯನ್ಶಿಪ್ ನಲ್ಲಿ ಭಾಗವಹಿಸಿದ್ರಿ, ಆ ಅನುಭವಗಳನ್ನ ಹಂಚಿಕೊಳ್ಳಿ.
0: 2018 ಅಲ್ಲಿ ಬಿಕಾನೇರ್ ಅಲ್ಲಿ ಅದು ಕಾಂಪಿಟೇಷನ್ ನಡೆದಿತ್ರಿ. ಇಂಡಿಯಾ ಅದನ್ನ ಕಂಡಕ್ಟ್ ಮಾಡಿದ್ರು. ಅದರಲ್ಲಿ ಸುಮಾರು ಒಂದು 8-10 ಕಂಟ್ರೀಸ್ ಭಾಗವಹಿಸಿದ್ರು ಮೇಡಮ್, ಇನ್ಕ್ಲೂಡಿಂಗ್ ಫ್ರಾನ್ಸ್. ಆಮೇಲೆ ಒಳ್ಳೆ ಒಳ್ಳೆ ಕಾಂಪಿಟೇಷನ್ ಇರೋ ಕಂಟ್ರೀಸ್ ಪಾರ್ಟಿಸಿಪೇಟ್ ಮಾಡಿದ್ದು ರೀ.
1: ನ್ಯಾಷನಲ್ ನೀವು ಬಹಳಷ್ಟು ಭಾಗವಹಿಸಿದ್ರಿ, ಟ್ರ್ಯಾಕ್ ಸೈಕ್ಲಿಂಗ್ ಆಗಿರ್ಬೋದೇ ಎಲ್ಲ. ಸೊ ಆ ಚಾಂಪಿಯನ್ಶಿಪ್ ಗಳಲ್ಲಿ ಅನೇಕ ಪದಕಗಳನ್ನ ತಗೊಂಡ್ಬಂದಿದ್ರಿ.
0: SWR ರೈಲ್ವೇಸ್ ಇಂದ ಮೇಡಮ್ ನಾನು ಇಂಟರ್ ರೈಲ್ವೇಸ್ ಅಂತ ಆಗುತ್ತೆ. ಈಗ ಫಸ್ಟ್ ನಮ್ದು SWR ನಾವು ರಿಪ್ರೆಸೆಂಟ್ ಮಾಡೋದು ಆಲ್ ಇಂಡಿಯಾ ಇಂಟರ್ ರೈಲ್ವೇಸ್ ಅಲ್ಲಿ. ಅದರಲ್ಲಿ ನಾವು ರೋಡ್ ಮತ್ತೆ ಟ್ರ್ಯಾಕ್ ಎರಡ್ ಡಿಸಿಪ್ಲಿನ್ ಅಲ್ಲಿ ನಾವು ಕಾಂಪಿಟೇಷನ್ ಮಾಡ್ತೀವಿ. ಅದರಲ್ಲಿ ನಾನು ರೋಡ್ ಅಲ್ಲಿ ಟೈಮ್ ಟ್ರಯಲ್ ಅಲ್ಲಿ ಮೆಡಲ್ ಮಾಡಿದ್ವಿ ಮೇಡಮ್. 2019 ಅಲ್ಲಿ ಸಿಲ್ವರ್ ಮೆಡಲ್ ಆಗಿದೆ. ಆಮೇಲೆ ಮಲ್ಟಿಪಲ್ ಟೈಮ್ ನಾವು ಟೀಮ್ ಟೈಮ್ ಟ್ರಯಲ್ ಗೋಲ್ಡ್ ಮೆಡಲ್ ಮಾಡಿದೀವಿ. ಆಮೇಲೆ SWR ಗೆ ನಾವು ಆಲ್ಮೋಸ್ಟ್ 5 ಚಾಂಪಿಯನ್ ಕೊಟ್ಟಿದ್ದೀವಿ ಮೇಡಮ್. ಫಸ್ಟ್ ಟೈಮ್ ನಾವು ನಮ್ದು ಟೀಮ್ ಚಾಂಪಿಯನ್ ಆದಾಗ ನಾನು ಅದರಲ್ಲಿ ಟೀಮ್ ಅಲ್ಲಿ ಇದ್ದೆ ಮೇಡಮ್. ಕಂಟಿನ್ಯೂ ನಮ್ದು SWR ಟೀಮ್ ಸೈಕ್ಲಿಂಗ್ ಅಲ್ಲಿ ಸ್ಟ್ರಾಂಗ್ ಇದೆ ಮೇಡಮ್. ಚಾಂಪಿಯನ್ ತರ್ತಾ ಇದೀವಿ ಪ್ರತಿ ವರ್ಷ.
1: 2016 ಏಷ್ಯಾ ಕಪ್ ಟ್ರ್ಯಾಕ್ ಸೈಕ್ಲಿಂಗ್ ಚಾಂಪಿಯನ್ಶಿಪ್ ನಲ್ಲಿ ಭಾಗವಹಿಸಿ ಕಂಚಿನ ಪದಕವನ್ನ ಪಡೆದ್ರಿ, ಆ ಅನುಭವವನ್ನ ಹಂಚಿಕೊಳ್ಳಿ.
0: 2016 ಅಲ್ಲಿ ಏಷ್ಯಾ ಕಪ್ ಡೆಲ್ಲಿ ಒಳಗ ಕಂಡಕ್ಟ್ ಆಗಿತ್ತು ಮೇಡಮ್. ಇಂಡಿಯಾದವರು ಹೋಸ್ಟ್ ಮಾಡಿದ್ರಿ. ಅದರಲ್ಲಿ ನಾವು ಟೀಮ್ ಪರ್ಸೂಟ್ ಅಲ್ಲಿ ನಾನು ಪಾರ್ಟ್ ತಗೊಂಡಿದ್ದೆ ರೀ. ಅದ್ರಲ್ಲಿ ನಮ್ದು ಇಂಡಿಯಾ ಇಂದ ನಾವು 5 ಇದ್ವಿ. ಕರ್ನಾಟಕದವರೇ 2 ಇದ್ವಿ ಮೇಡಮ್. ಅದ್ರಲ್ಲಿ ನಾನು ಮತ್ತೆ ರಾಜು ಭಾಟಿ ಅಂತ 2 ಹುಡುಗರು ನಾವು ಕರ್ನಾಟಕದಿಂದನೇ ಪಾರ್ಟಿಸಿಪೇಟ್ ಮಾಡಿದ್ವಿ. 4 ಟೀಮ್ ಪರ್ಸೂಟ್ ಇವೆಂಟ್ ಇತ್ರಿ. ಅದರೊಳಗ ನಮ್ದು ಕ್ವಾಲಿಫೈ ರೌಂಡ್ ಅಲ್ಲಿ 3rd ಪ್ಲೇಸ್ ಆಯ್ತು ಮೇಡಮ್. ಕ್ವಾಲಿಫೈ ರೌಂಡ್ ಅಲ್ಲಿ 3rd ಪ್ಲೇಸ್ ಆಯ್ತು. ಆಮೇಲೆ ಜಸ್ಟ್ 1 ನಾವ್ ಇನ್ ಫಾಸ್ಟ್ ಇದ್ವಿ ಅಂತಂದ್ರೆ ನಾವು ಕ್ವಾಲಿಫೈ ರೌಂಡ್ ಅಲ್ಲಿ ಫಸ್ಟ್ 2nd ನಾವು ಗೋಲ್ಡ್ ಮೆಡಲ್ ಗೆ ನಾವು ಫೈಟ್ ಮಾಡಬಹುದಿತ್ತು. ಕ್ವಾಲಿಫೈ ರೌಂಡ್ ಅಲ್ಲಿ ನಾವು ಬ್ರಾಂಜ್ ಮೆಡಲ್ ಗೆ ಕ್ವಾಲಿಫೈ ಆದ್ಮೇಲೆ ನಾವು ಫೈನಲ್ ಗೂ ಬ್ರಾಂಜ್ ಮೆಡಲ್ ಗೆ ನಾವು ಫೈಟ್ ಮಾಡಬೇಕಾಗುತ್ತೆ. ಹಂಗಾಗಿ ನಾವು ಫೈನಲ್ ಬ್ರಾಂಜ್ ಮೆಡಲ್ ಗೆ ಫೈಟ್ ಮಾಡಿ ಬ್ರಾಂಜ್ ಮೆಡಲ್ ತಗೋಬೇಕಾಯ್ತು. ಕಜಕಿಸ್ತಾನ್ ಆಗ್ಲಿ, ಆಮೇಲೆ ಕೊರಿಯಾ ಆಗ್ಲಿ, ಪಾಕಿಸ್ತಾನ್, ಆಮೇಲೆ ಬೇರೆ ಬೇರೆ ಕಂಟ್ರೀಸ್ ಎಲ್ಲ ಬಂದಿದ್ವು. ಏಷ್ಯಾದಿಂದ ಆಲ್ಮೋಸ್ಟ್ 7-8 ಕಂಟ್ರೀಸ್ ಪಾರ್ಟ್ ತಗೊಂಡಿದ್ವಿ.
1: ಸೊ ನಿಮ್ಗೆ ಯಾರು ಟಫ್ ಕಾಂಪಿಟೇಟರ್ ಅನ್ಸಿದ್ದು?
0: ಟಫ್ ಕಾಂಪಿಟೇಷನ್ ಅಂತಂದ್ರೆ ಮೇಡಮ್, ಕೊರಿಯನ್ ಟೀಮ್ ಮತ್ತೆ ಕಜಕಿಸ್ತಾನ್ ಟೀಮ್ ಟಫ್ ಕಾಂಪಿಟೇಷನ್ಸ್ ಮೇಡಮ್.
1: ನಮ್ಮ ಭಾರತದಲ್ಲಿ ಸೈಕ್ಲಿಂಗ್ ನಲ್ಲಿ ಏನಾದ್ರೂ ಬದಲಾವಣೆ ಆಗ್ಬೇಕಾ? ಯಾಕಂದ್ರೆ ಯಾರು ಒಲಿಂಪಿಕ್ಸ್ ಗೆ ಹೋಗ್ತಾ ಇಲ್ಲ ಸೈಕ್ಲಿಸ್ಟ್ ಗಳು, ಏನ್ ಕಾರಣ ಅಂತ ಹೇಳ್ತೀರಾ?
0: ಕಾರಣ ಅಂದ್ರೆ ಮೇಡಮ್, ಯುರೋಪಿಯನ್ ಕಂಟ್ರೀಸ್ ಎಲ್ಲ ಸೈಕ್ಲಿಂಗ್ ಅಲ್ಲಿ ಬಹಳ ಬಹಳ ಫಾರ್ವರ್ಡ್ ಅಲ್ಲಿ ಇದಾರೆ. ಅವ್ರದ್ದು ಒಂದು ಸ್ಪೋರ್ಟ್ಸ್ ಸೈನ್ಸ್ ಇರ್ಬೋದು, ನ್ಯೂಟ್ರಿಷನ್ ಇಂಟೇಕ್ ಇರ್ಬೋದು, ಆಮೇಲೆ ಕೋಚಿಂಗ್ ಸ್ಕಿಲ್ ಇರ್ಬೋದು, ಕೋಚಿಂಗ್ ಇರ್ಬೋದು, ಬಹಳ ಒಂದು ನೆಕ್ಸ್ಟ್ ಲೆವೆಲ್ ಅವರು ಇದಾರೆ ಮೇಡಮ್. ಈ ನಮ್ಮ ಇಂಡಿಯಾದವರು ಇಂಪ್ರೂವ್ ಆಗ್ತಾ ಇದಾರೆ. ನಮ್ಮವ್ರು ಹೆಂಗ್ ಇಂಪ್ರೂವ್ ಆಗ್ತಾ ಇದ್ರೆ ಅದ್ರ ತಕ್ಕಂಗೆ ಯುರೋಪಿಯನ್ ಕಂಟ್ರೀಸ್ ಹೊರಗಡೆ ಕಂಟ್ರೀಸ್ ಅವರು ಅವರು ಇಂಪ್ರೂವ್ ಆಗ್ತಾ ಇದಾರೆ. ಬಟ್ ಓಕೆ ಮೇಡಮ್, ನಾವು ನಮ್ದು ಲೆವೆಲ್ ಬೆಸ್ಟ್ ಮಾಡ್ತಾ ಇದೇವ್ರಿ, ಇಂಪ್ರೂವ್ ಆಗ್ತಾ ಇದೆ ಮೇಡಮ್ ಸೈಕ್ಲಿಂಗ್.
1: ಯಾಕೆ ಆಯ್ಕೆ ಆಗ್ತಾ ಇಲ್ಲ ಒಲಿಂಪಿಕ್ ಗೆ?
0: ಕಾಂಪಿಟೇಷನ್ ಆತರ ಇದೆ ಮೇಡಮ್, ಮೇನ್ ಜಾಸ್ತಿ ಕಾಂಪಿಟೇಷನ್ ಇದೆ ಮೇಡಮ್, ಅದಕ್ಕೆ ಆಯ್ಕೆ ಆಗ್ತಾ ಇಲ್ರಿ.

0: ಎಕ್ವಿಪ್ಮೆಂಟ್ ಫೆಸಿಲಿಟಿ ಇಂಡಿಯಾ ಲೆವೆಲ್ಗೆ ಇಂಡಿಯಾ ಟೀಮ್ ಇಂಡಿಯಾ ರೈಡರ್ಸ್ ಗೆ ಯಾವ್ದೇ ಕಡೆಯಿಂದ ಕಡಿಮೆ ಇಲ್ಲ. ಎಕ್ವಿಪ್ಮೆಂಟ್ ಆಗಿ ನಮ್ಗೆ 100% ಏನು ವರ್ಲ್ಡ್ ಕ್ಲಾಸ್ ಎಕ್ವಿಪ್ಮೆಂಟ್ ನಮ್ ಕಡೆನೇ ಇದೆ. ಕೋಚಿಂಗ್ ಫೆಸಿಲಿಟಿ ಸ್ವಲ್ಪ ಕಡಿಮೆ ಇತ್ತು ಮೇಡಮ್ ಇಷ್ಟ ದಿನ. ಈಗ ಲಾಸ್ಟ್ ಒಂದು 2 ಇಯರ್ಸ್ ಇಂದ ಕೋಚಿಂಗ್ ಕೋಚಸ್ ನು ಒಳ್ಳೆ ಕೋಚಸ್ ನ ಟೀಮ್ ಗೆ ಎಲ್ಲ ಹಾಕಿದಾರ, ಇಂಪ್ರೂವ್ ಆಗ್ತಾ ಇದೆ ಮೇಡಮ್. ಬಟ್ ಇದೇ ಕೆಲಸ ಒಂದು 10 ವರ್ಷ ಮುಂಚೆ ಏನೋ ಒಂದು ಕೋಚಸ್ ಬದಲಾವಣೆ ಮಾಡಿದ್ರೆ ಇಲ್ಲಿ ತನ ಅಂದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ ಗೆ ಆಗ್ಬಹುದಿತ್ತು. ಬಟ್ ಮುಂದಿನ ದಿನಗಳ ಒಳಗ ಒಲಿಂಪಿಕ್ ಗೆ ನಮ್ಮ ಇಂಡಿಯಾ ರೀಚ್ ಆಗ್ತಾರೆ
1: ಅಂತ ಒಂದು ಭರವಸೆ
0: ಇದೆ.
1: ಸಂದೇಶ್ ಅವರೇ, ವರ್ಲ್ಡ್ ರೈಲ್ವೆ ರೋಡ್ ಸೈಕ್ಲಿಂಗ್ ಚಾಂಪಿಯನ್ಶಿಪ್ ನಲ್ಲಿ ಭಾಗವಹಿಸಿ ರಜತ ಪದಕವನ್ನ ಗೆದ್ದಿದ್ರಿ. ಅದು 40 ಕಿಲೋಮೀಟರ್ ಟಿಟಿಟಿ ಇವೆಂಟ್ ಇತ್ತಲ್ವಾ, ಯಾವ ರೀತಿ ಇತ್ತ ಕಾಂಪಿಟೇಷನ್?
0: 40 ಕಿಲೋಮೀಟರ್ ಟಿಟಿಟಿ ಅಂತಂದ್ರೆ ಟೀಮ್ ಟೈಮ್ ಟ್ರಯಲ್ ಮೇಡಮ್. 40 ಕಿಲೋಮೀಟರ್ ಟೀಮ್ ಟೈಮ್ ಟ್ರಯಲ್. ನಾವು ಇಂಡಿಯಾ 5 ಜನ ಪಾರ್ಟ್ ತಗೊಂಡಿದ್ವಿ. 5 ಜನ ಅಂದ್ರೆ 5 ಜನ ಸೇರಿ ನಾವು 40 ಕಿಲೋಮೀಟರ್ ಫಿನಿಶ್ ಮಾಡಬೇಕಾಗಿರೋದು ಕೂಡಿ ಫಿನಿಶ್. ಹಾ, ಟೀಮ್ 5 ಜನ ಕೂಡಿ ಸ್ಟಾರ್ಟ್ ಮಾಡಿ 5 ಜನ ಸೇರಿ ನಾವು ಫಿನಿಶ್ ಮಾಡಬೇಕು. 5 ಜನರಲ್ಲಿ ಅಟ್ಲೀಸ್ಟ್ 4 ಜನ ನಾವು ಫಿನಿಶ್ ಮಾಡಬೇಕು ಮೇಡಮ್. ಒಬ್ರು ಬಿಟ್ಟು ನಡೆದಿದೆ, ಅಟ್ಲೀಸ್ಟ್ ಫೋರ್ತ್ ರೈಡರ್ ಯಾರು ಫಿನಿಶ್ ಮಾಡ್ತಾರಲ್ಲ ಅವ್ರದ್ದು ಟೈಮ್ ಕೌಂಟ್ ಮಾಡ್ತಾರೆ. ಫಸ್ಟ್ ಸೆಕೆಂಡ್ ಥರ್ಡ್ ಮುಂದ್ ಫಿನಿಶ್ ಮಾಡಿದ್ರೆ ಫೋರ್ತ್ ರೈಡರ್ ಲೇಟ್ ಆಗಿ ಬಂದ್ರು ಫೋರ್ತ್ ರೈಡರ್ನೇ ಟೈಮ್ ಕೌಂಟ್ ಮಾಡ್ತಾರೆ ಮೇಡಮ್.
1: ಮೊದಲಿಗೆ ಯಾರು ರೀಚ್ ಆಗಿರ್ತಾರೆ
0: ಅವ್ರದ್ದು ಟೈಮ್ ಕೌಂಟ್ ಆಗಲ್ಲ. ಯಾರ್ದು ಫೋರ್ತ್ ರೈಡರ್, ಈಗ 5 ಜನರಲ್ಲಿ 4ನೇದೊಂದು ಟೈಮಿಂಗ್ ಕೌಂಟ್ ಆಗುತ್ತೆ ಮೇಡಮ್. ಗೋಲ್ಡ್ ಮೆಡಲ್ ಅವಾಗ ಫ್ರಾನ್ಸ್ ಅವ್ರು ತಗೊಂಡ್ರು. ನಮ್ಗೆ ಅವ್ರಿಗೆ 40 ಕಿಲೋಮೀಟರ್ ಟೀಮ್ ಟೈಮ್ ಟ್ರಯಲ್ ಅಲ್ಲಿ 5 ಸೆಕೆಂಡ್ ಡಿಫ್ರೆನ್ಸ್ ಇತ್ತು ಮೇಡಮ್. 5 ಸೆಕೆಂಡ್ ಅಷ್ಟೇ. 5 ಸೆಕೆಂಡ್ ನಾವು ಇನ್ನು ಚೆನ್ನಾಗಿ ನಮ್ದು ಟೀಮ್ ವರ್ಕ್ ನಾವು ಮಾಡಿದ್ವಿ ಅಂದ್ರೆ ನಾವು ಗೋಲ್ಡ್ ಮೆಡಲ್ ತಗೊಳ್ಳೋ ಚಾನ್ಸಸ್ ಇತ್ತು. ಬಟ್ ಆ ಟೈಮಲ್ಲಿ ನಮ್ದು ಬೆಸ್ಟ್ ಕೊಟ್ಟು ನಾವು ಸಿಲ್ವರ್ ಮೆಡಲ್ ತಗೊಂಡಿದ್ವಿ.
1: ಸೊ ಇಲ್ಲಿವರೆಗೆ ನಿಮ್ಗೆ ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲ್ ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಷ್ಟು ಪದಕಗಳು ಬಂದಿದೆ?
0: ಸ್ಟೇಟ್ ಲೆವೆಲ್, ನ್ಯಾಷನಲ್ಸ್ ಮತ್ತೆ ಇಂಟರ್ನ್ಯಾಷನಲ್ಸ್ ಎಲ್ಲಾ ಸೇರಿ ಆಲ್ಮೋಸ್ಟ್ ಒಂದು 30ಕ್ಕಿಂತ ಹೆಚ್ಚು ಪದಕಗಳಿದಾವೆ ಮೇಡಮ್. ಅದರಲ್ಲಿ ನ್ಯಾಷನಲ್ಸ್ ಅಲ್ಲಿ 10ಕ್ಕಿಂತ ಹೆಚ್ಚು ಪದಕಗಳು, ಇಂಟರ್ನ್ಯಾಷನಲ್ಸ್ ಅಲ್ಲಿ 2 ಮೆಡಲ್ ಇದೆ ಮೇಡಮ್, ಒಂದು ಸಿಲ್ವರ್ ಮತ್ತು ಒಂದು ಬ್ರಾಂಜ್ ಮೆಡಲ್ ಇದೆ. ನ್ಯಾಷನಲ್ಸ್ ಲೆವೆಲ್ 6 ಗೋಲ್ಡ್, 2 ಬ್ರಾಂಜ್, 1 ಸಿಲ್ವರ್ ಇದೆ ಮೇಡಮ್ ನ್ಯಾಷನಲ್ಸ್ ಅಲ್ಲಿ. ಆಮೇಲೆ ಇಂಟರ್ನ್ಯಾಷನಲ್ಸ್ ಒಂದು ಸಿಲ್ವರ್ ಮತ್ತು ಒಂದು ಬ್ರಾಂಜ್ ಮೆಡಲ್ ಇದೆ.
1: ನಿಮ್ಮ ಕ್ರೀಡಾ ಸಾಧನೆಯನ್ನ ಗುರುತಿಸಿ ಅನೇಕ ಪ್ರಶಸ್ತಿಗಳು ನಿಮಗೆ ಬಂದಿದೆ ಒಲಿದು, ಸೊ ಆ ಕುರಿತಾಗಿ ಹೇಳಿ.
0: ಕರ್ನಾಟಕ ವತಿಯಿಂದ ನನಗೆ ಕರ್ನಾಟಕ ಒಲಿಂಪಿಕ್ ಅವಾರ್ಡ್ ಅಂತ ಕೊಟ್ಟಿದ್ದಾರೆ ಮೇಡಮ್. ಅದು 2016 ಅಲ್ಲಿ ನಾನು ಏಷ್ಯಾ ಕಪ್ ಮೆಡಲ್ ಮಾಡಿದ್ಮೇಲೆ ನನಗೆ ಗುರುತಿಸಿ ಕರ್ನಾಟಕ ಒಲಿಂಪಿಕ್ ಅವಾರ್ಡ್ ಅನ್ನು ಕೊಟ್ಟರು 2016 ಅಲ್ಲಿ. ಅದಾದ್ಮೇಲೆ ನನಗೆ ರೈಲ್ವೇಸ್ ಇಂದ, ನಾನು ವರ್ಲ್ಡ್ ರೈಲ್ವೇಸ್ ಮಾಡಿದ್ಮೇಲೆ SW ರೈಲ್ವೇ ಇಂದ GM ಅವಾರ್ಡ್ ಅಂತ ಕೊಡ್ತಾರೆ ಮೇಡಮ್. 2018 ಅಲ್ಲಿ GM ಅವಾರ್ಡ್ ಕೊಟ್ಟರು.
1: ಸಂದೇಶ್ ಅವರೇ, ನೀವು ಬಹಳಷ್ಟು ಸಾಧನೆಯನ್ನ ಮಾಡಿದಿರಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೈಕ್ಲಿಂಗ್ ನಲ್ಲಿ, ನಿಮ್ಮ ಮುಂದಿನ ಗುರಿ ಏನು?
0: ಇವಾಗ್ಲೂ ನಾನು ಸೈಕ್ಲಿಂಗ್ ಮಾಡ್ತಾ ಇದ್ದೀನಿ ಆಕ್ಚುಲಿ. ಮುಂದಿನ ಗುರಿ ಅಂತಂದ್ರೆ ನಾವು ಏನು ಈಗ ಇಲ್ಲಿ ತನಕ ಸೈಕ್ಲಿಂಗ್ ಮಾಡಿದೀವಲ್ಲ, ಅದರೊಂದು ನಾಲೆಜ್ ನಾವು ನಮ್ಮ ಜೂನಿಯರ್ಸ್ ಆಗಿರ್ಬೋದು, ಆಮೇಲೆ ಅವ್ರ ಜೊತೆ ಶೇರ್ ಮಾಡಿ ಅವ್ರಿಗೂ ಒಂದು ನ್ಯಾಷನಲ್, ಇಂಟರ್ನ್ಯಾಷನಲ್, ಆಮೇಲೆ ಒಲಿಂಪಿಕ್ ಲೆವೆಲ್ ತನಕ ಅವ್ರಿಗೂ ರೀಚ್ ಮಾಡ್ಸಕ್ ನಮ್ ಕಡೆಯಿಂದ ಒಂದು ಪ್ರಯತ್ನ ಮಾಡ್ಬೇಕಂತ.
1: ನೀವು ಕೋಚಿಂಗ್ ಮಾಡ್ತೀರಿ?
0: ಕೋಚಿಂಗ್ ಮಾಡ್ಬೇಕಂತ ಇದೆ ಮೇಡಮ್ ಮುಂದಿನ ದಿನಗಳ ಒಳಗಡೆ.
1: ಈಗ ಸೈಕ್ಲಿಂಗ್ ಕ್ರೀಡೆಯತ್ತ ಯುವ ಜನಾಂಗ ಒಲವು ತೋರಿಸ್ಬೇಕಂದ್ರೆ ಭವಿಷ್ಯ ಏನಿದೆ?
0: ಸೈಕ್ಲಿಂಗ್ ಒಂದ್ ಸ್ಪೋರ್ಟ್ ಆಗಿ ನಾವು ತಗೋಬಹುದು ಮೇಡಮ್, ಒಳ್ಳೆ ಸ್ಪೋರ್ಟ್. ಅದರಿಂದ ನಮ್ದು ಹೆಲ್ತ್ ಚೆನ್ನಾಗಿರುತ್ತೆ. ಸ್ಟೇಟ್ ಲೆವೆಲ್ ಆದ್ಮೇಲೆ ನ್ಯಾಷನಲ್ಸ್ ಮೆಡಲ್ ಮಾಡಿ ಇಂಟರ್ನ್ಯಾಷನಲ್ ಲೆವೆಲ್ ತನಕ ರೀಚ್ ಆದ್ಮೇಲೆ ಮೆಡಲ್ ಮಾಡಿದ್ರೆ ಅವ್ರಿಗೊಂದು ಜಾಬ್ ಅಪರ್ಚುನಿಟೀಸ್ ಸಿಗುತ್ತೆ. ಈಗ ಎಲ್ರು ಮನೆಯಲ್ಲಿ ಪೇರೆಂಟ್ಸ್ ಎಲ್ರು ಅನ್ನಕ ಕೆಲವೊಬ್ರು ಥಿಂಕಿಂಗ್ ಹೆಂಗಿದೆ ಅಂತಂದ್ರೆ ಓದ್ಬೇಕು, ಓದಿದ್ರಷ್ಟೇ ಜಾಬ್ ಸಿಗುತ್ತೆ, ಜಾಬ್ ಸಿಕ್ಕರೆ ಒಂದ್ ಸೆಟಲ್ ಆಗ್ಬೋದು, ಮನೆ ನೋಡ್ಕೋಬಹುದು ಅನ್ನೋ ಒಂದು ಉದ್ದೇಶದಿಂದ ಇರ್ತಾರೆ. ಹಂಗೆ ಈಗ ನಾವು ಸ್ಪೋರ್ಟ್ ಮಾಡಿದ್ರು ಅವ್ರು ಒಂದ್ ಸೆಟಲ್ ಆಗ್ಬೋದು, ಆಮೇಲೆ ಅವ್ರೊಂದು ಲೈಫ್ ಲೀಡ್ ಮಾಡಬಹುದು. ಅದ್ರೊಳಗೆ ನಮ್ ಸೈಕ್ಲಿಂಗ್ ಒಂದು ಒಳ್ಳೆ ಸ್ಪೋರ್ಟ್ಸ್ ಇದೆ. ಈ ಕಡೆ ನಮ್ದು ಫಿಟ್ನೆಸ್, ನಮ್ದು ಹೆಲ್ತ್ ಚಲೋ ಇರ್ತೈತಿ. ಆಮೇಲೆ ನಾವು ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ ಮೆಡಲ್ ಮಾಡಿದ್ರೆ ಅವ್ರಿಗೊಂದು ಅದರಿಂದ ಜಾಬ್ ಸಿಗುತ್ತೆ, ಅದರಿಂದನೂ ಅವರು ಒಂದು ಒಳ್ಳೆ ಸೆಟಲ್ ಆಗ್ಬೋದು ಮೇಡಮ್. ಒಂದು ಒಳ್ಳೆ
1: ಭವಿಷ್ಯ
0: ಇದೆ ಮೇಡಮ್ ಸೈಕ್ಲಿಂಗ್ ಅಲ್ಲಿ, ಒಳ್ಳೆ ಭವಿಷ್ಯ ಇದೆ.
1: ಸಂದೇಶ್ ಅವರು, ಈಗ ಬಹಳಷ್ಟು ಯುವ ಜನಾಂಗಗಳನ್ನ ಗಮನಿಸಿದ್ರೆ ಮಾದಕ ಚಟಗಳಿಗೆ ದಾಸರಾಗ್ತಾ ಇದ್ದಾರೆ ಅಥವಾ ಕಂಟಿನ್ಯೂ ಆಗಿ ಮೊಬೈಲ್ ಅವ್ರ ಕೈಯಲ್ಲಿ ಇರ್ತಾ ಇದೆ. ಸೊ ಅಂತ ಯುವ ಜನಾಂಗಕ್ಕೆ ಏನ್ ಹೇಳಲಿಕ್ಕೆ ಬಯಸ್ತೀರಿ?
0: ಮೊಬೈಲ್ ಆಗ್ಲಿ ಟಿವಿ ಆಗ್ಲಿ ಅದನ್ನ ಒಳ್ಳೇದಾಗಿನೂ ನಾವು ಉಪಯೋಗ ಮಾಡ್ಕೋಬಹುದು ಮೇಡಮ್, ಕೆಟ್ಟದಾಗಿನೂ ಉಪಯೋಗ ಮಾಡ್ಕೋಬಹುದು. ಅದರಿಂದ ಎಷ್ಟು ನೆಸೆಸರಿ ಇತ್ತು ಅಷ್ಟು ನಾವು ಯೂಸ್ ಮಾಡ್ಕೊಂಡು ಸ್ಟಡೀಸ್ ಆಗ್ಲಿ ಇಲ್ಲ ಸ್ಪೋರ್ಟ್ಸ್ ಆಗ್ಲಿ ಫಿಟ್ನೆಸ್ ಆ ಕಡೆ ಒಂದ್ ಸ್ವಲ್ಪ ಲಕ್ಷ್ಯ ಕೊಡ್ಬೇಕು ಮೇಡಮ್. ಆಮೇಲೆ ಈಗಿಂದ ಯೂತ್ ಯಾವ ತರ ಕನ್ಸಿಡರ್ ಮಾಡ ಅಂತಾರ ಅಂದ್ರೆ, ನಾವು ನೋಡ್ದಂಗ ಎಷ್ಟೋ ಜನ ನೋಡ್ದಾಗ ಒಂದ್ಸಲ ಫೋನ್ದಲ್ಲೇನೆ ಇರ್ತಾರೆ. ಫೋನ್ ದಲ್ಲಿ ಏನೋ ಒಂದು ಆಕ್ಟಿವಿಟೀಸ್ ಮಾಡೋದಾಗ್ಲಿ, ಆಪ್ ಯೂಸ್ ಮಾಡೋದಾಗ್ಲಿ, ಗೇಮ್ ಮಾಡೋದಾಗ್ಲಿ, ಆತರ ಯಾರೆಲ್ಲ ಅದನ್ನ ಯೂಸ್ ಮಾಡ್ತಾರ ಅದನ್ನ ಯೂಸ್ ಮಾಡೋದ್ರ ಬದಲಿ ಅದರಿಂದ ಏನೋ ಒಂದು ಕಲಿಯೋದನ್ನ ಕಲಿಯಬಹುದ್ರಿ. ಆಮೇಲೆ ಅದನ್ನ ಜಾಸ್ತಿ ಯೂಸ್ ಮಾಡೋದ್ ಬಿಟ್ಟು ಹೊರಗಡೆ ಪ್ರಪಂಚ ಒಳಗೆ ಎಷ್ಟೋ

0: ಆಕ್ಟಿವಿಟೀಸ್ ಇದೆ, ಆಮೇಲೆ ಸ್ಪೋರ್ಟ್ಸ್ ಮಾಡಬಹುದು, ಈ ತರ ಎಲ್ಲ ನಮ್ದೊಂದು ಯೂತ್ ನನ್ನ ಯೂಸ್ ಮಾಡ್ಕೋಬೇಕು. ಅದ್ ಬಿಟ್ಟು ಜಾಸ್ತಿ ನಾವು ಡಿಜಿಟಲ್ ಆಗಿ ಫೋನ್ ಅಲ್ಲಿ ಕುತ್ಕೊಂಡ್ರೆ ಆಮೇಲೆ ಅದು ಹೋಗಿ ಟೈಮ್ ಸಿಗಲ್ಲ. ಆಮೇಲೆ ಮುಂದ್ ಹೋಗಿ ನಾವು ಮತ್ ಕೊರಗೋದಕ್ಕೈತಿ. ನಾವು ಒಂದ್ ಟೈಮ್ ಅಲ್ಲಿ ನಾವು ನಮ್ದು ಯೂತ್ ಒಳಗ ನಾವು ಫೋನ್ ಒಳಗ ಎಷ್ಟೋ ನಮ್ ಟೈಮ್ ವೇಸ್ಟ್ ಮಾಡ್ಬಿಟ್ವಿ.
1: ಅಂದ್ರೆ ಬಹಳ ಜನ ಈಗ ಚಿಕ್ಕ ಮಕ್ಕಳು ಸಹಿತ ಮಾದಕ ಚಟಗಳಿಗೆ ದಾಸರಾಗ್ತಾ ಇದಾರೆ, ತಮ್ಮ ಭವಿಷ್ಯವನ್ನ ಅಂಧಕಾರದೊಳಗೆ ದುಡ್ತಾ ಇದಾರೆ. ಸೊ ಅವ್ರಿಗೆ ಏನ್ ಹೇಳಲಿಕ್ಕೆ ಬಯಸ್ತೀರಿ?
0: ಯೂತ್ ಅವ್ರದೊಂದು ಅದು ಒಂದು ಟೈಮ್ ಅಲ್ಲಿ ಅವ್ರು ಮಾಡಿದ್ಮೇಲೆ ಅವಾಗ ಅವ್ರಿಗೆ ರಿಯಲೈಸ್ ಆಗಲ್ಲ ಮೇಡಮ್. ಅದೊಂದು ಟೈಮ್ ಹೋಗ್ಬಿಡುತ್ತೆ, ಹೋದ್ಮೇಲೆ ಅವ್ರಿಗೊಂದು ನಾವ್ ಹಿಂಗ್ ಮಾಡಬಾರ್ದಿತ್ತಲ್ಲ, ನಾವ್ ಹಿಂಗ್ ಮಾಡಿದಕ್ ಇವತ್ತಿನ ಪರಿಸ್ಥಿತಿ ನಮ್ದು ಹಿಂಗ್ ಬಂದೈತಿ ಅಂತ ಅವ್ರದೊಂದು ಭವಿಷ್ಯನ ಹಾಳಾಗ್ಬಿಡ್ತದೆ. ಹಂಗಾಗಿ ಅದನ್ನೆಲ್ಲ ಕಂಟ್ರೋಲ್ ಅಲ್ಲಿ ಇಟ್ಕೊಂಡು ಸ್ಟಡೀಸ್ ಅಲ್ಲಾಗ್ಲಿ ಸ್ಪೋರ್ಟ್ಸ್ ಅಲ್ಲಿ ಕಾನ್ಸಂಟ್ರೇಟ್ ಮಾಡಿ ಮಾಡಿದ್ರೆ ನಿಮ್ದೊಂದು ಫ್ಯೂಚರ್ ಚೆನ್ನಾಗಿರುತ್ತೆ. ಆಮೇಲೆ ಅವ್ರ ಸಲುವಾಗಿ ಅಂತೇಳಿ ಅವ್ರ ಪೇರೆಂಟ್ಸ್ ಎಲ್ಲ ಎಷ್ಟೋ ಒಂದು ಕಷ್ಟ ಪಡ್ತಿರ್ತಾರ, ಅವ್ರದ್ದು ಮನಿ ಆಗ್ಲಿ ಟೈಮ್ ಆಗ್ಲಿ ವೇಸ್ಟ್ ಆಗ್ಬಾರ್ದು ಅಂತೇಳಿ ಅವರು ಅದನ್ನ ಕರೆಕ್ಟ್ ಯುಟಿಲೈಸ್ ಮಾಡ್ಕೋಬೇಕು.
1: ಒಳ್ಳೇದು ಸಂದೇಶ್ ಉಪ್ಪಾರ ಅವರೇ, ಇಲ್ಲಿವರೆಗೆ ನಿಮ್ಮ ಕ್ರೀಡಾ ಪಯಣದ ಕುರಿತಾಗಿ ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡ್ರಿ. ನಿಮ್ಮ ಈ ಕ್ರೀಡಾ ಸಾಧನೆ ನಮ್ಮ ಯುವಕರಿಗೆ ಸ್ಫೂರ್ತಿದಾಯಕವಾಗಿರಲಿ ಅನ್ನೋದು ನಮ್ಮ ಆಶಯ. ಧನ್ಯವಾದಗಳು, ನಮಸ್ಕಾರ.
0: ಥ್ಯಾಂಕ್ ಯು ಮ್ಯಾಮ್.
1: ಅಂತಾರಾಷ್ಟ್ರೀಯ ಸೈಕ್ಲಿಸ್ಟ್ ಸಂದೇಶ್ ಉಪ್ಪಾರ್ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದ್ರಿ. ಇನ್ನು ಮುಂದೆ ಕೇಳಿ ಕ್ರೀಡಾ ಸುದ್ದಿಗಳು. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಐಪಿಎಲ್ 19ನೇ ಆವೃತ್ತಿಯ ಹೈ ವೋಲ್ಟೇಜ್ ಫೈನಲ್ ಪಂದ್ಯದಲ್ಲಿ 5 ವಿಕೆಟ್ಗಳಿಂದ ಗುಜರಾತ್ ಟೈಟನ್ಸ್ ತಂಡವನ್ನು ಪರಾಭವಗೊಳಿಸಿ ಸತತ 2ನೇ ಬಾರಿ ಚಾಂಪಿಯನ್ ಪಟ್ಟ ಅಲಂಕರಿಸಿತು. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು 2ನೇ ಐಪಿಎಲ್ ಟ್ರೋಫಿ ಗೆದ್ದು ವಿಜಯೋತ್ಸವ ಆಚರಿಸುವುದರೊಂದಿಗೆ ಸುಮಾರು 2 ತಿಂಗಳ ಐಪಿಎಲ್ ಉತ್ಸವ ಕೊನೆಗೊಂಡಿತು. ಟಾಸ್ ಗೆದ್ದ ಪಾಟಿದಾರ್ ಫೀಲ್ಡಿಂಗ್ ಆಯ್ದುಕೊಂಡರು. ನಾಯಕನ ನಿರ್ಧಾರವನ್ನು ಸಮರ್ಥಿಸುವಂತೆ ಆರ್ಸಿಬಿ ಬೌಲರ್ಗಳು ಪರಿಣಾಮಕಾರಿ ದಾಳಿ ಸಂಘಟಿಸಿದರು. ವೇಗಿ ಹೆಜಲ್ವುಡ್ ಮತ್ತು ರಸಿಕ್ ಸಲಾಮ್ದಾರ್ ಅವರ ದಾಳಿ ಮತ್ತು ಫೀಲ್ಡಿಂಗ್ ಚುರುಕುತನದಿಂದಾಗಿ ಗುಜರಾತ್ ತಂಡವನ್ನು 8 ವಿಕೆಟ್ಗೆ 151 ರನ್ಗಳ ಸಾಧಾರಣ ಮೊತ್ತಕ್ಕೆ ಕಟ್ಟಿಹಾಕಿದರು. ವಾಷಿಂಗ್ಟನ್ ಸುಂದರ್ ಅವರೊಬ್ಬರೇ ದಿಟ್ಟತನ ತೋರಿದರು. ಗುರಿ ಬೆನ್ನಟ್ಟಿದ ಆರ್ಸಿಬಿ ತಂಡಕ್ಕೆ ವೆಂಕಟೇಶ್ ಅಯ್ಯರ್ ಮತ್ತು ವಿರಾಟ್ ಕೊಹ್ಲಿ ಉತ್ತಮ ಆರಂಭ ನೀಡಿದರು. ಮೊದಲ ವಿಕೆಟ್ಗೆ ಬಿರುಸಿನ 62 ರನ್ ಸೇರಿಸಿ ಗೆಲುವಿಗೆ ಮುನ್ನುಡಿ ಬರೆದರು. ಆದರೆ ಉತ್ತಮ ಲಯದಲ್ಲಿದ್ದ ವೆಂಕಟೇಶ್ ಅಯ್ಯರ್ ಅವರು ಮೊಹಮ್ಮದ್ ಸಿರಾಜ್ ಓವರ್ನಲ್ಲಿ ಕಗಿಸೋ ರಬಾಡಾ ಅವರಿಗೆ ಕ್ಯಾಚಿತ್ತು ನಿರ್ಗಮಿಸಿದರು. ನಂತರ ಬಂದ ಕನ್ನಡಿಗ ದೇವದತ್ ಪಡಿಕಲ್ ನಿರಾಸೆ ಮೂಡಿಸಿದರು. ರಬಾಡಾ ಎಸೆತದಲ್ಲಿ ದೊಡ್ಡ ಹೊಡೆತಕ್ಕೆ ಮುಂದಾದ ಅವರು ಬೌಂಡರಿ ಲೈನ್ನಲ್ಲಿದ್ದ ಅರ್ಷದ್ ಖಾನ್ ಅವರಿಗೆ ಕ್ಯಾಚಿತ್ತರು. ಅನುಭವಿ ಸ್ಪಿನ್ನರ್ ರಶೀದ್ ಖಾನ್ 9ನೇ ಓವರ್ನಲ್ಲಿ ಪಾಟಿದಾರ್ ಮತ್ತು ಕೃಣಾಲ್ ಪಾಂಡ್ಯ ಅವರ ವಿಕೆಟ್ ಅನ್ನು ತೆಗೆದುಕೊಂಡರು. 91 ರನ್ಗಳಿಗೆ 4 ವಿಕೆಟ್ ಕಳೆದುಕೊಂಡ ಆರ್ಸಿಬಿ ಪಾಳೆಯದಲ್ಲಿ ಆತಂಕ ಮನೆ ಮಾಡಿತು. ಆದರೆ ಒಂದೆಡೆ ವಿಕೆಟ್ ಉರುಳುತ್ತಿದ್ದರೂ ಕೊಹ್ಲಿ ಮಾತ್ರ ಜವಾಬ್ದಾರಿಯುತವಾಗಿ ಆಡಿದರು. ಅವರು 25 ಎಸೆತಗಳಲ್ಲಿ 50ರ ಗಡಿ ದಾಟಿದರು. ಇದು ಐಪಿಎಲ್ನಲ್ಲಿ ಅವರ ಅತಿ ವೇಗದ ಅರ್ಧಶತಕವಾಗಿದೆ. ಅವರ ಇನ್ನಿಂಗ್ಸ್ನಲ್ಲಿ 9 ಬೌಂಡರಿ ಮತ್ತು 3 ಸಿಕ್ಸರ್ ಒಳಗೊಂಡಿದ್ದವು. ಭಾರತದ ತಾರಾ ಜೋಡಿ ಸಾತ್ವಿಕ್ ಸಾಯಿರಾಜ್ ಮತ್ತು ಚಿರಾಗ್ ಶೆಟ್ಟಿ ಅವರು ಸಿಂಗಾಪುರ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯ ಪುರುಷರ ಡಬಲ್ಸ್ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡರು. ಇದರೊಂದಿಗೆ 2 ವರ್ಷಗಳ ಪ್ರಶಸ್ತಿ ಭಾರವನ್ನು ನೀಗಿಸಿಕೊಂಡರು. ಏಷ್ಯನ್ ಗೇಮ್ಸ್ ಮತ್ತು ಕಾಮನ್ವೆಲ್ತ್ ಚಾಂಪಿಯನ್ ಆಗಿರುವ ಸಾತ್ವಿಕ್ ಮತ್ತು ಚಿರಾಗ್ ಅವರು ಆರಂಭಿಕ ಗೇಮ್ ಹಿನ್ನಡೆಯಿಂದ ಚೇತರಿಸಿಕೊಂಡು 18-21, 21-17, 21-16 ಇಂಡೋನೇಷ್ಯಾದ ಪೇಜರ್ ಹಾಗೂ ಮೊಹಮ್ಮದ್ ಅವರನ್ನು ಮಣಿಸಿದರು. 2024 ಥೈಲ್ಯಾಂಡ್ ಓಪನ್ ಬಳಿಕ ಚಿರಾಗ್ ಮತ್ತು ಸಾತ್ವಿಕ್ ಗೆದ್ದ ಮೊದಲ ಪ್ರಶಸ್ತಿ ಇದಾಗಿದೆ. ಡಿವೈಎಸ್ ಹಾಸನ ತಂಡವು 3-2 ಗೋಲುಗಳಿಂದ ಡಿವೈಎಸ್ ಕೂಡಿಗೆ ತಂಡವನ್ನು ಮಣಿಸಿ ಹಾಕಿ ಕರ್ನಾಟಕ 16 ವರ್ಷದೊಳಗಿನ ಬಾಲಕಿಯರ ಟೂರ್ನಿಯಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಿತು. ಬೆಂಗಳೂರಿನ ಶಾಂತಿನಗರದ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕ್ರೀಡಾಂಗಣದಲ್ಲಿ ನಡೆದ ಪ್ರಶಸ್ತಿ ಸುತ್ತಿನ ಹಣಾಹಣಿಯಲ್ಲಿ ಡಿವೈಎಸ್ ಹಾಸನ ತಂಡದ ಸರಸ್ವತಿ ಎಸ್ಎಂ, ಆರಾಧ್ಯ ಎಂಡಿ ಹಾಗೂ ಜಿಎಚ್ ಅನುಷ್ಕಾ ತಲಾ 1 ಗೋಲು ಗಳಿಸಿ ಗೆಲುವಿನ ರುವಾರಿಯಾದರು. ನಾಯಕ ಕೇತನ್ ಅವರ ಎರಡು ಗೋಲುಗಳ ನೆರವಿನಿಂದ ಭಾರತದ ಪುರುಷರ ತಂಡ 18 ವರ್ಷದೊಳಗಿನವರ ಏಷ್ಯಾಕಪ್ ಹಾಕಿ ಟೂರ್ನಿಯ ಎ ಗುಂಪಿನ ಪಂದ್ಯದಲ್ಲಿ ದಕ್ಷಿಣ ಕೊರಿಯಾ ತಂಡವನ್ನು 4-1 ಗೋಲುಗಳಿಂದ ಸೋಲಿಸಿತು. ಭಾರತ ಈ ಗೆಲುವಿನೊಂದಿಗೆ ಒಟ್ಟು 6 ಅಂಕ ಗಳಿಸಿದೆ. ಎ ಮತ್ತು ಬಿ ಗುಂಪಿನಲ್ಲಿ ಅಗ್ರಸ್ಥಾನ ಪಡೆಯುವ ತಲಾ 2 ತಂಡಗಳು ಸೆಮಿಫೈನಲ್ನಲ್ಲಿ ಆಡುವ ಅರ್ಹತೆ ಪಡೆಯಲಿದೆ. ಕೇವಲ 15 ವರ್ಷ ವಯಸ್ಸಿನ ದಿವ್ಯಾಂಶಿ ಭೌಮಿಕ್ ಅವರು WTT ಫೀಡರ್ ಟೇಬಲ್ ಟೆನಿಸ್ ಜೂನಿಯರ್ ಮಹಿಳಾ ಸಿಂಗಲ್ಸ್ನಲ್ಲಿ ಪದಕ ಗೆದ್ದ ಭಾರತದ ಅತಿ ಕಿರಿಯ ಆಟಗಾರ್ತಿ ಎಂಬ ಹಿರಿಮೆಗೆ ಪಾತ್ರರಾದರು. ವಿಶ್ವ ಕ್ರಮಾಂಕದಲ್ಲಿ 211ನೇ ಸ್ಥಾನದಲ್ಲಿರುವ ದಿವ್ಯಾಂಶಿ ವಿಶ್ವ ಕ್ರಮಾಂಕದಲ್ಲಿ 38ನೇ ಸ್ಥಾನದಲ್ಲಿರುವ ಚೀನಾ ತೈಪೆಯ ಎಇ ತಿಯಾನ್ ಅವರನ್ನು 5 ಗೇಮ್ಗಳ ರೋಚಕ ಫೈನಲ್ನಲ್ಲಿ 3-2 ಸೋಲಿಸಿದರು. ಇದುವರೆಗೆ ಕ್ರೀಡಾ ಸುದ್ದಿಗಳನ್ನ ಕೇಳಿದ್ರಿ. ಪ್ರಸ್ತುತಿ ಭಾರತಿ ನಾಗರಮಠ್, ನಿರ್ವಹಣೆ ಜ್ಯೋತಿ ದಾಸ್. ಇದಾಗಿತ್ತು ಕ್ರೀಡಾಲೋಕ ಕಾರ್ಯಕ್ರಮ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ತಾಯಿ.
1: ನಾವು ನಿರಂತರವಾಗಿ ಕಾರ್ಯಶೀಲರಾಗಿದ್ದರೆ ನಮ್ಮನ್ನು ಮೆಚ್ಚುತ್ತಾ ಇರುತ್ತದೆ ಜಗತ್ತು. ಕಲಿಯುವ ಉತ್ಸಾಹ ತೋರಿದರೆ ಪ್ರೋತ್ಸಾಹಿಸುತ್ತಾ ಬೆಳೆಸುತ್ತದೆ ನಮ್ಮ ವೃತ್ತಿ ಜಗತ್ತು. ಅದೇ ಜಗತ್ತು ನಮ್ಮಲ್ಲಿ ಉತ್ಸಾಹ ಕುಂದಿದಾಗ ಕುಂದಿದ ಅದೇ ಕ್ಷಣದಿಂದಲೇ ನಮ್ಮನ್ನು ನಿರ್ಲಕ್ಷ್ಯ ಮಾಡುತ್ತದೆ. ಹಾಗಾಗಿ ಎಂದೆಂದಿಗೂ ಉತ್ಸಾಹದಿಂದ ಕಾರ್ಯಶೀಲರಾಗಿರೋಣ.

ಸಮಯ ಸರಿಯಾಗಿ 10 ಗಂಟೆ. ಆತ್ಮೀಯ ಕೇಳಿದರೆ ಇದು ನಿಮ್ಮ ಮೆಚ್ಚಿನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರ. ಮೀಡಿಯಂ ವೇವ್ 675 ಕಿಲೋಹರ್ಟ್ಸ್, FM 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ರಿ. ಈಗ ಕನ್ನಡ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ ಚಂದವಳ್ಳಿಯ ತೋಟ ಚಿತ್ರದ ಒಂದು ಗೀತೆ, ಗಾಯಕಿ LR ಈಶ್ವರಿ.

ಕೆಳಗಡೆ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಕನ್ನಡ ಹಳೆಯ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಿ. ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರ ಸ್ವರದಲ್ಲಿ ಕರುಳಿನ ಕರೆ ಚಿತ್ರದ ಹಾಡನ್ನು ಕೇಳಿದಿರಿ. ಈಗ ಪೋಸ್ಟ್ ಮಾಸ್ಟರ್ ಚಿತ್ರದ ಗೀತೆ ಧ್ವನಿ ಎಲ್ ಆರ್ ಈಶ್ವರಿ ಅವರದು.

ಎಸ್ ಕೆಳಗರೆ ಮುಂದಿನ ಗೀತೆಗೂ ಮುನ್ನ ನಮ್ಮ ಕೆಳಗರ ಸಂದೇಶ ನೋಡ್ಬರೋಣ. ಶಿವಮೊಗ್ಗದಿಂದ ರೋಟರಿ ಜಿ ವಿಜಯಕುಮಾರ್, ಬಿಂದು ವಿಜಯಕುಮಾರ್ ಸವಿನೆನಪು ಕಾರ್ಯಕ್ರಮದಲ್ಲಿ ಒಳ್ಳೊಳ್ಳೆಯ ಹಳೆಯ ಮಧುರವಾದ ಗೀತೆಗಳು ಅರ್ಥಪೂರ್ಣವಾಗಿ ಮೂಡಿ ಬರ್ತಾ ಇದೆ. ಈ ಹಾಡುಗಳ ರಚನೆ ಆದಾಗ ನಾವು ಹುಟ್ಟಿದ್ದೇವೋ ಇಲ್ಲವೋ ಗೊತ್ತಿಲ್ಲ, ಒಳ್ಳೆ ಸಾಹಿತ್ಯ ಸಂಗೀತ ಚೆನ್ನಾಗಿದೆ ಅಂತೇಳಿ ಸಂದೇಶ ಕಳಿಸಿದ್ದಾರೆ. ಶಿವಮೊಗ್ಗ ಕೃಷಿನಗರ ದೊಡ್ಡಮನೆ ಸವಿತಾ ಗಣೇಶ್, ಆಶಾ ವಿಜಯ್ ಕುಮಾರ್, ಡಾಕ್ಟರ್ ಪ್ರವೀಣ್, ಸಂಜೆಯಿಂದ ಕಾರ್ಯಕ್ರಮಗಳನ್ನು ಆಲಿಸ್ತಾ ಇದ್ದೇವೆ, ತುಂಬಾ ಚೆನ್ನಾಗಿ ಪ್ರಸಾರವಾಗ್ತಾ ಇದೆ. ಹಾಗೆ ಸವಿನೆನಪು ಕಾರ್ಯಕ್ರಮದಲ್ಲಿ ತುಂಬಾ ಹಳೆಯ ವಿಶೇಷವಾದ ಗೀತೆಗಳು ಪ್ರಸಾರಗೊಳ್ಳುತ್ತಿವೆ, ನಿರೂಪಣೆ ಕೂಡ ಚೆನ್ನಾಗಿದೆ, ಪ್ರಸಾರಕ್ಕೆ ಧನ್ಯವಾದಗಳು. ಓಕೆ, ಆಕಾಶವಾಣಿ ಸವಿನೆನಪು ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಜೊತೆಗೆ ನಿಮ್ಮ ಕನ್ನಡ ನಿರೂಪಣೆ ಕೇಳೋದಕ್ಕೂ ಆನಂದವಾಗ್ತಾ ಇದೆ. ಗೀತಾ ರಾಜೇಂದ್ರಪ್ಪ, ಆಶಾ ವಿನಯ್, ವಿಜಯ್ ಮತ್ತು ಪುಟಾಣಿ ಗೌರಿ ಹಳೆಪೇಟೆ ಬೀದಿ ಭದ್ರಾವತಿಯಿಂದ. ಗುಡ್ ಸರ್, ಈ ತರ ಗೀತೆಗಳು ಕೇಳಲು ಮನಸ್ಸಿಗೆ ತಪ್ಪಾಗಿದೆ. ಮಲ್ಲಪ್ಪ, ಬಾಬು ಮಲ್ಲಪ್ಪನ ಹಳ್ಳಿ ಹಿರಿಯೂರು. ಓಕೆ, ಏನ್ ಸರ್ ಹೂ ಮುಳ್ಳು ಚಿತ್ರದ ಈ ಹಾಡು ಯಾವ ನಿಲಯದಲ್ಲೂ ಇಲ್ಲ, ಹನಿ ಹನಿ ತನಿ ಕಲ್ಪವೃಕ್ಷ ಚಿತ್ರದ ಇದ್ರೆ ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ ಮಂಗಳ ಮೈಸೂರವರು. ಸುಮಿತ್ರಾ ಮಾಂಡ್ರೆ ನಾಗರಾಜ್ ಶಿವಮೊಗ್ಗದಿಂದ, ಸವಿನೆನಪು ಕಾರ್ಯಕ್ರಮ ಬಹಳ ಚೆನ್ನಾಗಿದೆ ಸರ್, ತಂಪಾದ ಹೊತ್ತಲ್ಲಿ ಇಂಪಾದ ಹಾಡುಗಳು, ಪ್ರಸಾರಕ್ಕೆ ಧನ್ಯವಾದಗಳು. ಪೋಸ್ಟ್ ಮಾಸ್ಟರ್ ಚಿತ್ರದ ಹಾಡು ಕೇಳಿ ಬಹಳ ಖುಷಿ ಆಯಿತು. ಓಕೆ ರೈಟ್, ಬಂಗಾರದ ಹೂ ಚಿತ್ರದ ಮುಂದಿನ ಗೀತೆ ಹಾಡಿದ್ದಾರೆ ಡಾಕ್ಟರ್ ಪಿ ಬಿ ಶ್ರೀನಿವಾಸ್. ಗೀತೆಗೆ ಸಂಗೀತ ರಾಜನ್ ನಾಗೇಂದ್ರ ಅವರದು.

ಕಡೆಗಡೆ ಇದುವರೆಗೂ ಕನ್ನಡ ಹಳೆಯ ಚಿತ್ರಗೀತೆಗಳನ್ನ ಕೇಳಿದಿರಿ. ಸಮಯ ಆಗ್ತಾ ಇದೆ 10:30. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರ

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ನಿಲಯದ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು. ಮೀಡಿಯಂ ವೇವ್ 675 ಕಿಲೋ ಹರ್ಟ್ಸ್, ಎಫ್ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ನಾಡಿನ ಪ್ರಸಾರ ಕಾರ್ಯ ಬೆಳಿಗ್ಗೆ 5:55 ಕ್ಕೆ ಪ್ರಾರಂಭವಾಗುವುದು. ಈಗ ವೇಳೆ 11:10 ನಿಮಿಷ 45